0: ಹೋಗ್ಲಿ ಬಿಡ್ರಿ.
1: ಫ್ರೆಂಡ್ಸ್, ಆಗ್ಲೇ ಹೇಳ್ದಾಗೆ ಈ ಸಾಮಾಜಿಕ ಪಿಡುಗು ಅನ್ನುವಂಥದ್ದು ಸಾಕಷ್ಟು ಶತಮಾನಗಳಿಂದ ನಮ್ಮ ನಡುವೆಯೇ ಬೇರೂರಿದೆ. ಚಿಕ್ಕ ರೀತಿಯಿಂದ ಹಿಡಿದು ಭಾರೀ ದೊಡ್ಡ ರೀತಿಯಲ್ಲಿ ಹಾನಿಯುಂಟು ಮಾಡುವಂಥದ್ದಾಗಿರುತ್ತೆ. ಆದರೆ ಈ ಸಾಮಾಜಿಕ ಪಿಡುಗು ಅಂದ್ರೇನು, ಅದರ ಆರಂಭವಾದದ್ದು ಯಾವಾಗ, ಈ ಎಲ್ಲ ಪ್ರಶ್ನೆಗಳು ಹಾಗೆ ಒಮ್ಮೊಮ್ಮೆ ಮನದಲ್ಲಿ ಮೂಡುತ್ತೆ. ಸಮಾಜದಲ್ಲಿ ನಂಬಿಕೆಗೆ ಅರ್ಹಲ್ಲದ, ತರ್ಕಬದ್ಧವಲ್ಲದ ಕೆಲ ಆಚರಣೆಗಳನ್ನೇ ಮೌಢ್ಯಾಚರಣೆ ಅಥವಾ ಮೂಢನಂಬಿಕೆ ಅಂತ ಹೇಳ್ತೇವೆ. ಇದು ಬಾಲ್ಯ ವಿವಾಹ, ಪ್ರಾಣಿಬಲಿ ಮುಂತಾದ ಮಾಟಮಂತ್ರಗಳಿಗೆ ಸಂಬಂಧಿಸಿದಂತೆ ನೀಡುವುದಾದ ವ್ಯಾಖ್ಯಾನವಾಗಿದೆ. ಇನ್ನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಲಂಚ ಕೊಡೋದು ಮತ್ತು ತೆಗೆದುಕೊಳ್ಳೋದು, ಇವೆಲ್ಲವನ್ನ ನಾವಿಂದು ಸಾಮಾಜಿಕ ಪಿಡುಗು ಅಂತ ಕರಿತಾ ಇದ್ದೀವಿ. ಇದರ ಆರಂಭ ಹೇಗಾಯಿತು, ಯಾರಿಂದ ಆಯಿತು ಅನ್ನೋದು ಇಂದಿಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಇವೆಲ್ಲದರ ನಿಯಂತ್ರಣ ಮತ್ತು ಅಂತ್ಯ ನಮ್ಮೆಲ್ಲರ ಕೈಲಿದೆ. ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲ ಮೌಢ್ಯಾಚರಣೆಗಳ ವಿರುದ್ಧ ನಾವು ಹೋರಾಡೋದ್ರಿಂದ ಇದರ ಅಂತ್ಯ ಸಾಧ್ಯ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಯಾವ ಸಾಮಾಜಿಕ ಪಿಡುಗುಗಳು ಇಂದು ದೈತ್ಯವಾಗಿ ನಮ್ಮನ್ನ ಕಾಡ್ತಾ ಇವೆ ಅಂತ ತಿಳ್ಕೊಳ್ಳೋಣ ಈ ಒಂದು ಹಾಡಿನ ನಂತರ.

ನೀವು ಕೇಳ್ತಾ ಇದ್ರೆ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಜೂಮ್ 103.1 ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೆಳೆಯ ಪವನ್ ಮಾತಾಡ್ತಾ ಇರೋ ವಿಷಯ ಈ ಸಾಮಾಜಿಕ ಪಿಡುಗುಗಳ ಬಗ್ಗೆ. ಫ್ರೆಂಡ್ಸ್, ಆಗ್ಲೇ ಹೇಳಿದ್ನಲ್ಲ, ಮೂಢನಂಬಿಕೆ ಮತ್ತು ಬಾಲ್ಯ ವಿವಾಹಗಳು ಇವೆರಡು ಬಹುಮುಖ್ಯ ಸಾಮಾಜಿಕ ಪಿಡುಗು ಅಂತ. ಇವುಗಳ ತೊರೆ ಕುರಿತು ನಾವೀಗ ಮಾತಾಡೋಣ. ಯಾವುದೋ ನಿಧಿ ಅಥವಾ ಇಂತಿತ್ಯಾದಿ ಕೆಲ ಆಸೆ ಆಮಿಷಗಳಿಗಾಗಿ ಜನ ಮಾಡುವಂಥ ಕೆಲ ಪ್ರಾಣಿ ಬಲಿಗಳು, ಮುಗ್ಧ ಜನರನ್ನು ವಂಚಿಸಿ ಹಣ ದೋಚಿ ದೇವರ ಹೆಸರಲ್ಲಿ ಮೂಢನಂಬಿಕೆಯನ್ನು ಹಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನು ನಾವು ಮೂಢನಂಬಿಕೆ, ಮೌಢ್ಯಾಚರಣೆ ಅಂತ ಕರಿತೀವಿ. ಆದ್ದರಿಂದ ಇಂಥ ದುಷ್ಕೃತ್ಯಗಳ ಬಗ್ಗೆ ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು. ಮುಗ್ಧ ಜನರನ್ನು ಇಂಥ ಮೋಸದ ಜಾಲದಿಂದ ಪಾರು ಮಾಡುವಂತಹ ಕೆಲಸ ನಮ್ಮ ನಿಮ್ಮಂತಹ ಯುವಕರಿಂದಲೇ ಆಗಬೇಕು. ಇನ್ನು ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದು ರಾಕೆಟ್ ಯುಗವನ್ನು ತಲುಪಿದ್ರೂ ಈ ಬಾಲ್ಯ ವಿವಾಹ ಅನ್ನೋ ಪಿಡುಗು ನಮ್ಮನ್ನು ಇವತ್ತಿಗೂ ಸುತ್ತಾಕೊಂಡಿದೆ. ಹೌದು ಫ್ರೆಂಡ್ಸ್, ಇದು ತುಂಬ ದೊಡ್ಡ ಸಮಸ್ಯೆ. ಯಾವುದೋ ಒಬ್ಬ ಮಗು ಬಾಲ್ಯ ವಿವಾಹಕ್ಕೆ ಈಡಾದರೆ ಇದು ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಬಾಲ್ಯದಲ್ಲಿ ನೀಡುವಂಥ ಹಿಂಸೆಯೇ ಆಗಿರುತ್ತೆ. ಅಲ್ಲದೆ ಸಾಕಷ್ಟು ಜನ ಮುಗ್ಧ ಮಕ್ಕಳು ಇಂತಹ ದುಷ್ಕೃತ್ಯದಿಂದಾಗಿ ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ. ಇನ್ನು ಮುಂದಾದರೂ ಕೂಡ ಇಂಥ ತೊಂದರೆಯಿಂದ ಸಮಾಜವನ್ನು ಮೇಲೆತ್ತೋಣ. ಸಮಾಜದಲ್ಲಿ ಇಂಥ ಶೋಷಿತರಿಗೆ ನಾವೆಲ್ಲ ಬೆನ್ನೆಲ್ಬಾಗಿರೋಣ ಅಂತ ಹೇಳ್ತಾ ಈ ಒಂದು ಹಾಡು ನಿಮಗಾಗಿ.

0: ಸಾಹಿತ್ಯ ಚಿನ್ನ
1: ಸ್ಲಿಪ್ ಡಿಸ್ಕ್ ಎಲ್ಲ ಓಕೆ ಸುನಕ ಸುನನ ಅರ್ಥ ಆಗ್ಲಿಲ್ಲ.
2: ನೀನು ನಾನು ನನ್ನ ಕನಸು ಅಂತೆಲ್ಲ ಪದ್ಯ ಬರೀತ್ಯ, ನಿನ್ನ ರೇಂಜ್ಗೆ ನಾನು ಬರೆಯಕ್ಕಾಗಲ್ಲ. ಅದಕ್ಕೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್, ಕನಸು ಉಲ್ಟಾ ಸುನ, ನನಸು ಉಲ್ಟಾ ಸುನನ.
1: ಹೇ ಹೆಂಗಮ್ಮ ಹಿಂಗೆ?

ವಿವೇಕಾನಂದರು ನಮ್ಮ ಯುವ ವರ್ಗಕ್ಕೆ ಎಂದೆಂದಿಗೂ ಆದರ್ಶಪ್ರಾಯರಾದ. ಅಂಥ ಮಹಾತ್ಮರು ಹುಟ್ಟಿದ ಈ ಮಣ್ಣಿನಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಕೆಲ ಸಾಮಾಜಿಕ ಪಿಡುಗುಗಳ ಬಗ್ಗೆ ನೋಡಿದಾಗ ಖಂಡಿತ ನಮ್ಮೆಲ್ಲರಿಗೂ ಬೇಜಾರಾಗೇ ಆಗುತ್ತಲ್ವ ಫ್ರೆಂಡ್ಸ್. ಇನ್ನು ಈ ಭ್ರಷ್ಟಾಚಾರ ಅನ್ನುವಂಥದ್ದು ಇಂದು ದೈತ್ಯವಾಗಿ ಬೆಳೆದು ನಿಂತಿದೆ. ಗಾಂಧೀಜಿ ಸುಭಾಷರು ಕಂಡಂಥ ಭವ್ಯ ಭಾರತದ ಕಲ್ಪನೆಯನ್ನು ಇಂಚಿಂಚಾಗಿ ಇದು ಹಾಳುಗೆಡ್ತಾ ಇದೆ. ಅದೆಷ್ಟೋ ವಿದ್ಯಾವಂತ ಪ್ರತಿಭಾವಂತ ಯುವಕರು ಇಂದು ಈ ಲಂಚ ಎಂಬಂತಹ ದೈತ್ಯನಿಂದ ಅವಕಾಶ ವಂಚಿತರಾಗಿದ್ದಾರೆ. ಅದೆಷ್ಟೋ ಸರ್ಕಾರಿ ಕೆಲಸಗಳಿಂದ ತಮ್ಮ ಕಸು ಗುರಿಗಳಿಂದ ಹಿನ್ನಡೆದಿದ್ದಾರೆ. ಆದ್ದರಿಂದ ಇಂತಹ ತಪ್ಪುಗಳು ಮುಂದೆ ಎಂದೂ ನಡೆಯದಂತೆ ನಾವು ನೀವು ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು. ಆದ್ದರಿಂದ ಇದರ ವಿರುದ್ಧ ಹೋರಾಟ ಮಾಡುವಲ್ಲಿ ಯುವ ವರ್ಗ ಮುಂದೆ ಬರಬೇಕು. ಇದಕ್ಕೆ ಎಷ್ಟೇ ಕಾನೂನು ಕಟ್ಟಳೆಗಳನ್ನು ಮಾಡಿದರೂ ನಮ್ಮ ಮನಸ್ಸಾಕ್ಷಿಯನ್ನು ನಂಬಿ ನಾವು ಕೆಲಸ ಮಾಡಬೇಕಾಗುತ್ತೆ. ಲಂಚ ನೀಡುವ ಮತ್ತು ತೆಗೆದುಕೊಳ್ಳುವ ಕೃತ್ಯವನ್ನು ನಾವು ಇನ್ನೆಂದಿಗೂ ಮಾಡೋದಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿದರೆ ಸಾಕು ಫ್ರೆಂಡ್ಸ್, ಇದನ್ನು ಸಾಕಷ್ಟು ರೀತಿಯಲ್ಲಿ ನಿಯಂತ್ರಣ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಮಾರ್ಗೋಪಾಯಗಳನ್ನು ಬಳಸಿಕೊಂಡು ಸಾಮಾಜಿಕ ಕಳಕಳಿಯಿಂದ ನಮ್ಮ ಸಮಾಜವನ್ನು ತಿದ್ದುವಂತಹ ಕೆಲಸ ಮಾಡಬೇಕು. ಅವುಗಳ ನಿವಾರಣೋಪಾಯ ಏನು ಎಂಬುದರ ಬಗ್ಗೆ ನಾನು ಹೇಳ್ತೀನಿ ಈ ಒಂದು ಹಾಡಿನ ನಂತರ.

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 11ನೇ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 3ನೇ ತಾರೀಖು ಶನಿವಾರ. ಈಗ ಸಮಯ 5:58:50. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ, 6:30

0: ಮೂವತ್ತು ನಿಮಿಷಕ್ಕೆ ಚಿಂತನ ರಾಧಾ ಪ್ರಕಾಶ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು ರೈತರಿಗೆ ಸಲಹೆ 6:50. 7:15 ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಾಸನ ಕೇಂದ್ರದ ಕೊಡುಗೆ. 10:30 ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಸವಿನೆನಪು ಕಾರ್ಯಕ್ರಮದಲ್ಲಿ ಕೇಳಬಹುದು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪೈಲ್ಸ್ಗೆ ಕಾರಣ ಚಿಕಿತ್ಸೆ ಹಾಗೂ ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ. ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಪೋಷಣ ಅಭಿಯಾನ ಕುರಿತು ವಿಶೇಷ ಸಂವಾದ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 2:40 ಹಕ್ಕಿಯ ಬಳಗ, ನನ್ನ ಕನಸಿನ ಗ್ರಾಮ, ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 1:03 ಗುಲ್ಮಹರ್. ಇನ್ನು 5:30 ಗೀರ್ಮಿಟ್. 6:30 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ, ಈ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ತುರುವೇಕೆರೆ ತಾಲೂಕು ದಬ್ಬೆಘಟದ ದಾನಮ್ಮ ಮತ್ತು ಸಂಗಡಿಯಿಂದ ಶೋಭನೆ ಪದ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ. 9:15 ರೂಪಾರಾವ್ ಮತ್ತು ದೀಪಾರಾವ್ ಅವರಿಂದ ಭಾವಗೀತೆಗಳನ್ನು ಆಲಿಸಬಹುದು. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಶೀದ್ ಖಾನ್ ಅವರಿಂದ ವೈಲಿನ್ ವಾದನ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಟಾರ್ಯ. India has called for WTO complaint approach to correcting global trade distortions at the concluding day of G20 trade ministers meeting in Melbourne.

ಚಾರುಮತಿ ನಾಗರಾಜನ್ ಅವರು ಹಾಡಿದ್ದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಭಾರ್ಗವಿ ಸುರೇಶ್ ಅವರು ಹಾಡಿರುವ ಪುರಂದರದಾಸರ ರಚನೆ ಕಂಡೆನ ಗೋವಿಂದನ ಪುಂಡರೀಕಾಕ್ಷನ ಪಾಂಡವ ಪಕ್ಷನ.

ಭಾರ್ಗವಿ ಸುರೇಶ್ ಅವರು ಹಾಡಿದ್ದ ಪುರಂದರದಾಸರ ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಅಲ್ಲಮ ಪ್ರಭುಗಳ ವಚನ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಹಾಡಿದ್ದಾರೆ ವಡವಟಿ ಶಾರದಾ ಭರತ್.

0: ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಇದುವರೆಗೆ ಪ್ರಸಾರವಾಯಿತು.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
2: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
1: ದಾಸರ ಪದಗಳು,
3: ಹರಿ ನಿನ್ನ ಚರಣಗಳ
2: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
1: ಸಾಂಪ್ರದಾಯಿಕ ಗೀತೆಗಳು.
2: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ರಾಧಾ ಪ್ರಕಾಶ್ ಅವರಿಂದ.
1: ವಿದ್ಯೆ ಎಂಬ ಜೋಡಿಯ ಪದವೇ ವಿನಯ. ವಿನಯವೆಂಬುದು ಮನುಜನಿಗೆ ಬಲು ಮುಖ್ಯವಾದದ್ದು. ಎಷ್ಟೇ ಏನೇ ಉನ್ನತ ವ್ಯಾಸಂಗ ಮಾಡಿ ವಿದ್ಯೆ ಕಲಿತು ವಿಶ್ವವಿದ್ಯಾನಿಲಯಗಳಿಂದ ಅನೇಕ ಪದವಿಗಳನ್ನು ಗಳಿಸಿದರೂ ಸಹ ಅವನ ನಡೆ ನುಡಿಗಳಲ್ಲಿ ವಿನಯವೆಂಬುದು ಇಲ್ಲದಿದ್ದಲ್ಲಿ ಕಲಿತ ವಿದ್ಯೆಯೂ ವ್ಯರ್ಥ, ನೀರಿನಲ್ಲಿ ಹೋಮ ಮಾಡಿದಂತೆ. ಹಾಗೂ ಜನರಿಂದ ಬೇಸರದ ಮಾತುಗಳನ್ನೂ ಕೇಳಬೇಕಾಗುತ್ತದೆ. 4 ಅಕ್ಷರ ಕಲಿತ ಮಾತ್ರಕ್ಕೆ ತಲೆಯೇ ನಿಲ್ಲಲ್ಲ ನಿನಗೆ, ವಿನಯ ವಿಧೇಯತೆ ಕಲ್ತುಕೋ, ಬರೀ ವಿದ್ಯಾವಂತನಾದ್ರೆ ಸಾಲ್ದು, ವಿನಯವಂತ ಗುಣವಂತ ಎಂದೂ ಅನ್ನಿಸಿಕೋ, ಕಲಿತ ವಿದ್ಯೆಗೂ ಶೋಭೆ ಬರುತ್ತದೆಯೇ ಎಂದು. ಹಾಗೆಂದು ಬಹಳ ವಿನಯ ತೋರಿಸುತ್ತಾ ಹೋದರೂ ಕಷ್ಟವೇ. ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬ ಉಕ್ತಿ ಇದೆ. ಟೂ ಮಚ್ ಈಸ್ ಟೂ ಬ್ಯಾಡ್ ಎಂಬಂತೆ, ಎಲ್ಲದಕ್ಕೂ ಎಲ್ಲಾ ವೇಳೆಯಲ್ಲೂ ಕುರಿಯಂತೆ ತಲೆಯಾಡಿಸಿ ಕೈ ಕಟ್ಟಿ ನಿಂತರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬ ಗಾದೆಯಂತಾಗಿಬಿಡುತ್ತದೆ ಮನುಜನ ಸ್ಥಿತಿ ಗತಿ. ಹಾಗಾದ್ರೆ ವಿನಯ ಎಂದರೆ ಹೇಗಿರಬೇಕು? ಗತ್ತಿನಿಂದ ಆಜ್ಞೆ ಮಾಡಿ ಯಾರೇ ಆಗಲಿ ಕೋಪಗೊಳ್ಳುತ್ತಾರೆ. ಉದಾಹರಣೆಗೆ ಸಣ್ಣ ಮಗುವನ್ನೇ ಜೋರಾಗಿ ಕರೆದು, ಏಯ್ ಅಲ್ಲಿ ನನ್ನ ಪೆನ್ ಇದೆ, ಕನ್ನಡಕ ಇದೆ, ಅಥವಾ ಒಂದ್ ಲೋಟ ನೀರು ತಗೊಂಡ್ ಬರೋ ಎಂದರೆ ಆ ಮಗು ಬಳಿಯೂ ಬರದೆ ಓಡಿ ಹೋಗುತ್ತೆ. ನಾವು ಕೋಪಗೊಂಡು ಆ ಮಗುವನ್ನು ಬಯ್ಯುತ್ತೇವೆ. ಬದಲಿಗೆ ಲೋ ಮರಿ, ಲೋ ಪುಟ್ಟ, ತಂದ್ಕೊಡ್ತೀಯೇನೋ ಎಂದು ವಿನಯದಿಂದ ನಗುತ್ತಾ ಕೇಳಿದರೆ ಥಟ್ಟನೆ ತಂದು ಕೊಡುತ್ತೆ. ಅಹಂಕಾರವೆಂಬುದು ತಲೆಗೆ ಹತ್ತಿದಲ್ಲಿ ಸಜ್ಜನರು ದುರ್ಜನರಾಗಿ ಬದಲಾಗಿ ಬಿಡುತ್ತಾರೆ. ನಂತರದಲ್ಲಿ ನಾನು ಹೇಳಿದ್ದೇ ಸರಿ ಎನ್ನುವ ಮನೋಭಾವ ಮನುಷ್ಯನ ಜೊತೆಯಾಗುತ್ತದೆ. ಎಂಥ ಮೇಧಾವಿಯೇ ಆಗಿದ್ದರೂ ಅಹಮ್ಮನ್ನು ದೂರವಿಟ್ಟಲ್ಲಿ ಮಾತ್ರ ಬೆಳೆಯಲು, ಸಂತಸ ನೆಮ್ಮದಿಗಳಿಂದ ಬಾಳಲು ಸಾಧ್ಯವಾಗುತ್ತದೆ. ಅಹಂ ಎಂಬ ಅಮಲು ಎಲ್ಲರಿಗೂ ತಾಕುವುದುಂಟು. ಕೆಲವರು ಅದರ ಜಾಲದಿಂದ ತಪ್ಪಿಸಿಕೊಂಡು ಚೆನ್ನಾಗಿ ಬಾಳುತ್ತಾರೆ. ಹಿರಿಯರು ಹೇಳಿರುವ ವಿದ್ಯಾ ದದಾತಿ ವಿನಯಂ ಎಂಬ ಮುತ್ತಿನಂತಹ ಉಕ್ತಿಯನ್ನು ನಾವು ಆಗಾಗ ಸ್ಮರಿಸುತ್ತಿದ್ದಲ್ಲಿ ವಿನಯದ ಸ್ವಭಾವವು ನಮ್ಮಲ್ಲಿ ಹಾಲು ಜೇನಿನ ಹೊಳೆಯ ಹೊನಲಾಗಿ ಹರಿಯುತ್ತಾ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾ ಜನ್ಮ ಸಾರ್ಥಕ ಮಾಡಿಸುತ್ತದೆ. ಮನೆಗೆ ಬಂದವರನ್ನು ವಿನಯದಿಂದ ಬನ್ನಿ, ಕುಳಿತುಕೊಳ್ಳಿ, ಚೆನ್ನಾಗಿದ್ದೀರಾ ಎಂದಾಗ ಅವರಿಗಾಗುವ ಸಂತೋಷವೇ ಬೇರೆ. ಸರ್ವಜ್ಞನ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಎಂಬ ವಚನವನ್ನು, ವಿದ್ಯೆಯ ಜೊತೆಗೆ ವಿನಯವೂ ಇದ್ದವನ ಮುಖವು ಮುದ್ದು ಬರುವಂತಿಕ್ಕು, ಅದಿಲ್ಲದವನ ಬದುಕು ವ್ಯರ್ಥವೆಂದರೆ ತಪ್ಪಾಗದು ಎನಿಸುತ್ತದೆ. ಆದ್ದರಿಂದ ಮಕ್ಕಳಿಗೆ ವಿದ್ಯೆಯ ಜೊತೆ ಜೊತೆಯಲ್ಲೇ ವಿನಯ ವಿಧೇಯತೆಗಳ ಭಾವನೆಗಳ ಕುರಿತಾಗಿ ಜೀವನದ ನೈತಿಕ ಮೌಲ್ಯಗಳನ್ನು ಹೇಳಿಕೊಟ್ಟಲ್ಲಿ ಅವರ ಬಾಳು ಸಾರ್ಥಕವಾಗುತ್ತದೆ. ವಿದ್ಯೆಯನ್ನು ಯಾರೂ ಕದಿಯಲಾಗದ ಸಂಪತ್ತಾದರೆ ವಿನಯ ಅದಕ್ಕೂ ಮಿಗಿಲಾದ ಸಿರಿ ಸಂಪತ್ತು. ವಿದ್ಯೆಯಲ್ಲಿ ವಿನಯವಿದೆ, ವಿನಯದಲ್ಲಿ ಕೀರ್ತಿ ಇದೆ, ನಿಮ್ಮ ಕೈಯ ಮುಷ್ಟಿಯೊಳಗೆ ತಾಯ ಬಯಕೆ ಬಹಳವಿದೆ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡಿ ಎನ್ನ ಪುಟ್ಟ ಶಿಲ್ಪಿಗಳೇ ಎಂಬ ಚಂದದ ಪದ್ಯ ಇಲ್ಲಿ ನೆನಪಾಗುತ್ತದೆ. ವಿನಯ ನಮ್ಮನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಗೌರವ ಕೀರ್ತಿ ಯಶಸ್ಸುಗಳನ್ನು ತಂದುಕೊಡುತ್ತಾ ಎಲ್ಲರ ಪ್ರೀತಿ ಪಾತ್ರರನ್ನಾಗಿ ಇರಿಸಿರುತ್ತದೆ. ಏನಂತೀರಿ?
0: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.

0: ಸಮಯ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ತಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನ ಆಲಿಸೋಣ, ಕೇಳಿ.
2: ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ, ರೈಸೂರಿನಲ್ಲಿ, ನಂದಿದುರ್ಗದಲ್ಲಿ ಅವರಿದ್ದಾಗ ಅವರ ಸೇವೆ ಸಲ್ಲಿಸುವ ಭಾಗ್ಯ ನನಗಾಗಿತ್ತು. ಕುಮಾರ ಪಾರ್ಕಿಗೆ ಗಾಂಧೀಜಿ ಬಂದು ಇಳಿದರು. ನಾನು ಅವರನ್ನು ಕಂಡು ನಮಸ್ಕಾರ ಮಾಡಿದೆ. ಅವರು, ಎಲ್ಲಿ ನನ್ನ ತಂಗಿ, ಅವರನ್ನು ಏಕೆ ಕರ್ತರಲಿಲ್ಲ ಎಂದು ಕೇಳಿದರು. ಸಂಕೋಚದಿಂದ ನಾನು ತಲೆಬಾಗಿ ನಿಂತೆ. ಕೂಡಲೇ ರಾಜಾಜಿಯವರು ಆಕೆ ಗರ್ಭಿಣಿ ಎಂದರು. ಹೆರಿಗೆ ದಿನಗಳು ಎಂದೇ ನಾನು ಸೇರಿಸಿದೆ. ಬಾಪೂಜಿ ನಗುತ್ತಾ ನನ್ನ ಕಡೆ ನೋಡಿ, ಇವನು ಆಯ್ ವೆರಿ ಗುಡ್ ಮಿಡ್ ವೈಫ್, ನಾನು ಒಳ್ಳೆಯ ಸುಲಿಗಿತ್ತು ಎಂಬುದು ಗೊತ್ತು ಎಂದರು. ತಕ್ಷಣ ಸ್ವರ್ಗವಾಸಿ ಡಾಕ್ಟರ್ ಪುಣ್ಯಕಣ್ಣನ್ರವರು ತಮ್ಮ ಕಾರನ್ನು ಮನೆಗೆ ಕಳುಹಿಸಿ ನಮ್ಮ ಆಕೆಯನ್ನು ಕರೆಸಿದರು. ಅವರು ಬಂದು ವೀಣೆ ಬಾರಿಸಿ ಒಂದೆರಡು ಹಾಡುಗಳನ್ನು ಹಾಡಿದರು. ಬಾಪೂಜಿಗೆ ಆಗ ಸಮಾಧಾನವಾಯಿತು. ಇನ್ನೊಂದು ಸಲ ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ ಬಿಡಾರ ಮಾಡಿದ್ದರು. ಅಂದು ಬೆಂಗಳೂರು ಬಿಡುವ ದಿನ. ಅವರ ದರ್ಶನಾಪೇಕ್ಷೆಗಳು, ಅವರ ಹಸ್ತಾಕ್ಷರ ಬಯಸಿ ಬಂದವರು ಅಸಂಖ್ಯಾತ. ನಾನು ಬಾಪೂಜಿ ಪಕ್ಕದಲ್ಲಿ ಕೂತು ಅಪೇಕ್ಷಕರ ಸ್ವಹಸ್ತಾಕ್ಷರ ಪುಸ್ತಕಗಳನ್ನು ಬಾಪೂಜಿಯವರ ಮುಂದಿಡುತ್ತಿರುವ ಹಾಗೆಯೇ ಬಾಪೂಜಿ ಬಲಗೈಯಲ್ಲಿ ಸಹಿ ಹಾಕುತ್ತಾ ಎಡಗೈ ಹಸ್ತವನ್ನು ಆಡಿಸುವರು. 5 ರೂಗಳು ಎಂದು ಅದಕ್ಕೆ ಅರ್ಥ. ಕೂಡಲೇ 5 ರೂಗಳ ನೋಟುಗಳ ಸುರಿಮಳೆ. ಹಸ್ತಾಕ್ಷರ ಬೇಡಿಕೆ ಹೆಚ್ಚುತ್ತಾ ಬಂತು. ರೈಲಿಗೆ ಹೊರಡುವ ಸಮಯವೂ ಹೆಚ್ಚುತ್ತಾ ಬಂತು. ಬಾಪೂಜಿ 2 ಹಸ್ತುಗಳನ್ನು ಎತ್ತಿ 10 ಬೆರಳುಗಳನ್ನು ತೋರಿಸುವರು. ಕೂಡಲೇ 10 ರೂಗಳ ನೋಟುಗಳ ವೃಷ್ಟಿ. ಕಡೆಗೆ ಬಾಪೂಜಿ ನನ್ನನ್ನು ನೋಡುತ್ತಾ, ನನ್ನ ಹಸ್ತಾಕ್ಷರ ನಿನಗೆ ಬೇಡವೋ ಅಂದರು. ನಗುತ್ತಾ, ಏಕೆ ಬೇಡ ಬಾಪೂಜಿ ಎಂದೆ. ತಕ್ಷಣ ಅವರು ಒಂದು ಚೂರು ಕಾಗದವನ್ನು ಎಳೆದುಕೊಂಡು ಭಗವದ್ಗೀತೆಯ ಶ್ಲೋಕವನ್ನು ಬರೆದು ನನ್ನ ಕೈಯಲ್ಲಿಟ್ಟರು. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. ಆ ಸಂದರ್ಭಕ್ಕೆ ವಿಶ್ವಕರ್ನಾಟಕದ ವಿಶೇಷ ಸಂಚಿಕೆಯನ್ನು ಹೊರಡಿಸುವ ಪ್ರಯತ್ನವಾಗುತ್ತಿತ್ತು. ಗಾಂಧೀಜಿಯವರನ್ನು ಒಂದು ಸಂದೇಶ ಕೇಳಿದೆ. ಆಗ ಅವರು, ನಿನ್ನ ಪತ್ರಿಕೆಯ ನೀತಿ ರೀತಿಗಳೇನು? ಪತ್ರಿಕೆಗೆ ನಿಷಿದ್ಧವಾದ ವಸ್ತುಗಳ ಪ್ರಕಟಗಳನ್ನು ಸ್ವೀಕರಿಸುವೆಯಾ? ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಾ ಬಂದರು. ಎಲ್ಲಕ್ಕೂ ನಾನು ಉತ್ತರವಿತ್ತೆ. ಅನಂತರ ಅವರು ಪತ್ರಿಕೆಯ ಹಲವು ಸಂಚಿಕೆಗಳನ್ನು ತಂದು ಸಂಪಾದಕೀಯ ಲೇಖಗಳಲ್ಲಿ ಕೆಲವನ್ನು ಆರಿಸಿ ಓದಿ ನನಗೆ ಕೇಳಿಸು ಅಂದರು. ವಿಶ್ವ ಕರ್ನಾಟಕದ ವಾರಪತ್ರಿಕೆಯ ಸಂಚಿಕೆಗಳನ್ನು ಬೈಂಡ್ ಮಾಡಿಸಿಟ್ಟಿದ್ದೆ. ಅವುಗಳನ್ನು ತಂದು ನಿಶ್ಚಿತ ಕಾಲದಲ್ಲಿ ಸಂಪಾದಕೀಯ ಟಿಪ್ಪಣಿಗಳನ್ನು ಓದುತ್ತಾ ಹೋದೆ. ಪುಟಗಳನ್ನು ತಿರುವಿ ಹಾಕುತ್ತಾ ಪ್ರಕಟಣೆಗಳನ್ನು ನೋಡಿದರು. ನಾಳೆ ಮತ್ತೆ ಬಂದು ಓದು ಅಂದರು. ನನ್ನ ಮಿತ್ರರಾದ ಶ್ರೀ ನಿಟ್ಟೂರು ಶ್ರೀನಿವಾಸರಾಯರು ಅಂದು ಆ ಕೆಲಸ ಮಾಡಿದರು. ತಮಗೆ ಸಮಾಧಾನವಾಯಿತು ಎಂದು ಹೇಳಿ, ಇಫ್ ಆಲ್ ದ ಕಂಡೀಷನ್ಸ್ ಐ ಹ್ಯಾವ್ ಸೆಟ್ ಫೋರ್ತ್ ಆರ್ ಸ್ಯಾಟಿಸ್ಫೈಡ್, ದೇರ್ ಇಸ್ ನೋ ರೀಸನ್ ವೈ ಮೈಸೂರು ಶುಡ್ ನಾಟ್ ಬಿ ಕಾಲ್ಡ್ ರಾಮರಾಜ್ಯ. ಇನ್ನೊಂದು ಸಂದರ್ಭ. ನನ್ನ ಹಿರಿಯ ಮಗ 2-3 ವರ್ಷದ ಕೂಸು. ನನ್ನಾಕೆ ಕೂಸನ್ನು ಬಾಪೂಜಿಯ ಮುಂದಿಟ್ಟು ಆಶೀರ್ವಾದ ಮಾಡಬೇಕು ಬಾಪೂಜಿ ಅಂದರು. ಅವರು ಮಗುವಿನ ತಲೆ ಸವರಿ ಬೆನ್ನು ತಟ್ಟುತ್ತಾ, ಬಿ ಎ ಬೆಟರ್ ಟ್ರಾನ್ಸ್ಲೇಟರ್ ದ್ಯಾನ್ ಯುವರ್ ಫಾದರ್
3: ಅನ್ನುತ್ತಾ ನನ್ನ ಕಡೆ ನೋಡಿ ಪಕ್ಕಪಕ್ಕನೆ ನಕ್ಕರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ತೀತಾ ಶರ್ಮಾ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
0: ಸಮಯ 6:45. ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆಗಳು ಮೊದಲಿಗೆ ಕೇಳಿ. ದಾರಾ ಬೇಂದ್ರೆಯವರ ರಚನೆ, ರಂಧಗಾನದಲ್ಲಿ ದೇವ ಮಾನವರೆಲ್ಲ ಕಂಡ ಕನಸೇ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ರೈತರಿಗೆ ಸಲಹೆ.
1: ಒಣಭೂಮಿ ಕೃಷಿ ಅಂದರೆ ಮಳೆ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಅಂದರೆ ಕಡಿಮೆ ಮತ್ತು ಅನಿಶ್ಚಿತ ಮಳೆಯು ಬೀಳುವ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೇ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಭಾರತದಲ್ಲಿ ಅಖಿಲ ಭಾರತ ಸಮನ್ವಿತ ಒಣಭೂಮಿ ಕೃಷಿ ಸಂಶೋಧನಾ ಯೋಜನೆ ಇದನ್ನು 1971 ಆರಂಭಿಸಲಾಗಿದೆ. ಒಣಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿ ವ್ಯವಸ್ಥೆಯ ಸಹಾಯ ಇರೋದಿಲ್ಲ. ಈ ಬೆಳೆಗಳು ಬೆಳೆಯಲು ಮಳೆ ನೀರು ಮತ್ತು ಮಣ್ಣಿನಲ್ಲಿ ಸಂಗ್ರಹವಾಗುವ ತೇವಾಂಶವನ್ನೇ ಅವಲಂಬಿಸಿರುತ್ತೆ. ಭಾರತದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ. ಏಕೆಂದರೆ ಇದರಲ್ಲಿ ದುಬಾರಿ ರಾಸಾಯನಿಕಗಳು ಮತ್ತು ಇತರ ಸೌಲಭ್ಯಗಳ ಕಡಿಮೆ ಬಳಕೆ

0: ಅಗತ್ಯ ಇರುತ್ತೆ. ಮಳೆಯೇ ಬೆಳೆಗಳಿಗೆ ಮುಖ್ಯ, ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆ ಸಹಾಯ ಆಗುತ್ತೆ. ಇದಲ್ಲದೆ ಸಂಶ್ಲೇಷಿತ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇರುವುದರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರಲು ಸಹಾಯ ಮಾಡುತ್ತೆ ಮತ್ತು ದೀರ್ಘಕಾಲದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಒಣಭೂಮಿ ಕೃಷಿಯಲ್ಲಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನೆಂದರೆ ಬೇಳೆಕಾಳುಗಳು, ಪಲ್ಸಸ್, ತೊಗರಿ, ಕಡಲೆ, ಮೊಸರ ಕಾಳು ಮುಂತಾದವಾಗಿವೆ. ಎಣ್ಣೆಕಾಳು ಬೆಳೆಗಳೆಂದರೆ ಸಾಸಿವೆ, ರೇಪ್ ಸೀಡ್ ಮುಂತಾದವು ಆಗಿರುತ್ತೆ. ಸಿರಿಧಾನ್ಯಗಳು ಅಂದರೆ ಜೋಳ, ಸಜ್ಜೆ, ರಾಗಿ ಮೊದಲಾದವಾಗಿರುತ್ತೆ. ಒಣಭೂಮಿ ಕೃಷಿಯ ಕೊಡುಗೆ ಏನೆಂದರೆ ನಮ್ಮ ದೇಶದಲ್ಲಿ ಭಾರತ ಸುಮಾರು 80% ಜೋಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಅವಲಂಬಿಸಿರುತ್ತೆ. ಸುಮಾರು 90% ಸಜ್ಜೆ ಉತ್ಪಾದನೆಗೆ ಒಣಭೂಮಿ ಕೃಷಿ ಉತ್ತಮ. ಸುಮಾರು 95% ಬೇಳೆಕಾಳುಗಳ ಉತ್ಪಾದನೆಗೆ ಒಣಭೂಮಿ ಕೃಷಿ ಇನ್ನೂ ಉತ್ತಮ ಆಗಿರುತ್ತೆ. ಸುಮಾರು 75% ಎಣ್ಣೆ ಕಾಳುಗಳ ಬೆಳೆಗಳನ್ನು ಉತ್ಪಾದನೆಯೂ ಕೂಡ ಒಣಭೂಮಿ ಕೃಷಿಯಲ್ಲೇ ಆಗುತ್ತೆ. ಪ್ರಮುಖ ಲಕ್ಷಣಗಳು ಏನೆಂದರೆ ಒಣಭೂಮಿ ಪ್ರದೇಶದಲ್ಲಿ ವಾರ್ಷಿಕ 300-750 mm ಮಳೆಯಾಗುವ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಬೆಳೆಯಲಾಗುತ್ತೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿಸಿರುತ್ತವೆ. ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಪ್ರಮುಖ ಬೇಸಾಯದ ಬೆಳೆಗಳು ಒಣಭೂಮಿ ಕೃಷಿಯಲ್ಲಿ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ. ಪ್ರಮುಖ ಕೃಷಿ ವಿಧಾನಗಳು ಏನೆಂದರೆ ಮಳೆ ನೀರು ಸಂಗ್ರಹ ಮಾಡಿಕೊಳ್ಳೋದು, ಮಲ್ಚಿಂಗ್ ಮಣ್ಣಿನ ಮೇಲ್ಮೈ ಮುಚ್ಚಿಕೊಳ್ಳುವುದು, ಬೆಳೆ ಪರಿವರ್ತನೆ ಮಾಡೋದು, ಸಮತಟ್ಟು ಉಳುಮೆ ಮಾಡಿಕೊಂಡು ಅಥವಾ ಕಂಟೂರ್ ಪ್ಲೋಯಿಂಗ್ ಮಾಡಿಕೊಳ್ಳೋದು, ಮಣ್ಣಿನ ತಡೆಕಟ್ಟು ಬಂಡಿಂಗ್ ಮಾಡಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದು. ಮಳೆ ನೀರಿನ ಸಂಗ್ರಹಣೆಯಲ್ಲಿ ಮಳೆಯನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ, ಕುಡಿಯುವ ನೀರು ಮತ್ತು ಇತರ ಬಳಕೆಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ ಅಂತ ಕರೆಯಲಾಗುತ್ತೆ. ಮಳೆ ನೀರು ಸಂಗ್ರಹಣೆಯ ಅನೇಕ ವಿಧಾನಗಳು ನಮ್ಮಲ್ಲಿವೆ. ಮಳೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿಟ್ಕೊಳ್ಳೋದು, ಕೃಷಿ ಹೊಲದಲ್ಲಿ ಕೆರೆ, ಕೊಳ, ಕೃಷಿ ಹೊಂಡ ಮುಂತಾದವನ್ನು ನಿರ್ಮಿಸಿಕೊಳ್ಳೋದು, ಚೆಕ್ ಡ್ಯಾಮ್ ಪರ್ಕೊಲೇಷನ್ ಟ್ಯಾಂಕ್ಗಳನ್ನು ನಿರ್ಮಿಸಿಕೊಳ್ಳೋದು, ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಕೂಡ ಮಾಡಿಕೊಳ್ಳೋದು. ಪ್ರಮುಖ ಪ್ರಯೋಜನಗಳು ಮುಖ್ಯವಾಗಿ ಏನೆಂದರೆ ನೀರಿನ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಳೋದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸಿಕೊಳ್ಳೋದು, ಕೃಷಿಗೆ ನೀರಿನ ಲಭ್ಯತೆ ಹೆಚ್ಚಿಸುವುದು, ಬರಗಾಲದ ಸಮಯದಲ್ಲಿ ನೀರಿನ ಸಂಗ್ರಹ ಉಪಯೋಗಕ್ಕೆ ಬರುತ್ತೆ. ಒಣಭೂಮಿ ಕೃಷಿಯಲ್ಲಿ ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನೆಂದರೆ ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಭಾರತೀಯ ವಿಮಾನ ಚಾಲಕೇನ ಕ್ಯಾಪ್ಟನ್ ಸ್ಮಿತ್ ಮಛಾರ್ ಇತ್ಯನೇನ ಸಹ ದೂರಭಾಷ ಮಾಧ್ಯಮೇನ ಸಂವಾದಂ ಕೃತವಾನ್. ಸಹ ಚಾಲಕೇನ ಕೃತಸ್ಯ ಆಕ್ರಮಣಸ್ಯ ಪ್ರತಿರೋಧಂ ಕುರ್ವತಾ ತೇನ ಫ್ಲೈ ದುಬೈ ವಿಮಾನೆ ದುಬೈತಃ ತಲ್ ಅವೀವ ನಗರಂ ಪ್ರತಿ ಗಚ್ಛತಾಂ ಅಶೀತ್ಯಧಿಕೈಕಶತಂ ಯಾತ್ರಿಣಾಂ ಪ್ರಾಣಾಃ ರಕ್ಷಿತಾಃ. ಕ್ಯಾಪ್ಟನ್ ಮಛಾರ್ ಇತ್ಯನೇನ ಪ್ರಧಾನಮಂತ್ರಿಣೇ ಸ್ವಸ್ಯ ಅನುಭವಸ್ಯ ವಿಸ್ತೃತ ವಿವರಣಂ ಪ್ರದತ್ತಂ. ಸಮಮೇವ ಘಟನಾಕ್ರಮೇ ತಸ್ಮೈ ಸಾಹಸ ಕುತಃ ಪ್ರಾಪ್ತಮಿತಿ ಕಥಿತಂ. ಪ್ರಧಾನಮಂತ್ರಿ ತಸ್ಯ ಸಾಹಸ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ, ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ನಿನ್ನೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ.

ಆಯಿತು. ಭಜನೆ, ಸರ್ವಧರ್ಮ ಪ್ರಾರ್ಥನೆ, ವಿಶೇಷ ಉಪನ್ಯಾಸ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಪಿತ ಮತ್ತು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜತೆಗೆ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಧಾರವಾಡದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು. ಗಾಂಧಿ ಜಯಂತಿ ಹಿನ್ನೆಲೆ ಹಾವೇರಿಯ ಗಾಂಧಿ ವೃತ್ತದಲ್ಲಿರುವ ಗಾಂಧಿ ಪುತ್ಥಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮನವರ್ ಮಾಲಾರ್ಪಣೆ ಮಾಡಿ ಸದ್ಭಾವನಾ ನಡಿಗೆಗೆ ಚಾಲನೆ ನೀಡಿದರು. ನಂತರ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಚರಕದ ನೂಲು ತೆಗೆಯುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಾಗೂ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜಯಂತಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಆದರ್ಶ ಮತ್ತು ತತ್ವಗಳು ದಾರಿದೀಪ ಎಂದರು. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವ ಚಿಂತನೆ ಅತ್ಯಂತ ಪ್ರಸ್ತುತ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನುಡಿ ನೈತಿಕತೆ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ನೈತಿಕತೆ ನಶಿಸುತ್ತಿರುವ ಇಂದಿನ ಸಂಕೀರ್ಣ ಸನ್ನಿವೇಶದಲ್ಲಿ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮೌಲ್ಯಗಳನ್ನು ಸಂರಕ್ಷಿಸುವ ಹೊಣೆ ಎಲ್ಲರ ಮೇಲಿದೆ ಎಂದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸುವ ಸರ್ಕಾರದ ಆಯವ್ಯಯ ಘೋಷಣೆಯ ಭಾಗವಾಗಿ ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915ರ ಮೇ 8ರಂದು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಅಂದು ಆಗಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ತಮ್ಮ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದರು. ಅದರ ನೆನಪಿಗಾಗಿ ಈ ಸಭಾಂಗಣಕ್ಕೆ ಬಾಪೂಜಿ ಅವರ ಹೆಸರು ಇರಿಸಲಾಗಿದ್ದು, ಈಗ ಇದೇ ಆವರಣದಲ್ಲಿ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ತಿಳಿಸಿದ್ದಾರೆ. ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜನ್ಮ ವರ್ಷಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿ ಸ್ಮಾರಕ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಈ ಹಿಂದೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಈಗ 20 ಲಕ್ಷ ಬಿಡುಗಡೆ ಮಾಡಿದ್ದು ಕಾಮಗಾರಿ ಕೈಗೊಂಡು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಹಾಗೂ ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಯೋಗದ ಈ ಆದೇಶ ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ. ರಾಜ್ಯ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಿದ ಪರಿಣಾಮವಾಗಿ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ಈ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ.
ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ದವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ರೈತರ ಬದುಕು, ಬೆಳೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಬರ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಅಗತ್ಯ ಕ್ರಮಗಳನ್ನು

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಕುರಿತ ಒಂದು ನೋಟ ಇಲ್ಲಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಎನ್ನುವುದು ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳು ಮತ್ತು ಕಾಮಗಾರಿಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಸುವ ವ್ಯವಸ್ಥೆಯಾಗಿದೆ. 2016 ಆಗಸ್ಟ್ 9 ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಜಿಇಎಂ ಆನ್ಲೈನ್ ವೇದಿಕೆ ಆರಂಭಗೊಂಡಿತು. ಇದು ದೇಶಾದ್ಯಂತ ಸಾರ್ವಜನಿಕ ಖರೀದಿಯ ಸ್ವರೂಪವನ್ನೇ ಬದಲಾಯಿಸಿತು. ಇದಕ್ಕೂ ಮೊದಲು ಸರ್ಕಾರಿ ಖರೀದಿಯು ಪ್ರತ್ಯೇಕ ಇಲಾಖಾ ಟೆಂಡರ್ಗಳು, ದರ ಒಪ್ಪಂದಗಳು ಮತ್ತು ಮಧ್ಯವರ್ತಿಗಳ ಮೂಲಕ ನಡೆಯುತ್ತಿತ್ತು. ಸೀಮಿತ ಸ್ಪರ್ಧೆ, ನಿಧಾನ ಪ್ರಕ್ರಿಯೆ ಮತ್ತು ಯಾರಿಗೆ ಏನನ್ನು ನೀಡಬಹುದು ಎಂಬುದರ ಕುರಿತು ವಿವೇಚನೆಗೆ ಸಾಕಷ್ಟು ಅವಕಾಶವಿರುತ್ತಿತ್ತು. ಜಿಇಎಂನಲ್ಲಿ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಸಾಮಾನ್ಯ ಕ್ಯಾಟ್ಲಾಗ್ನಿಂದ ಖರೀದಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಉದ್ಯಮ ಸೇರಿದಂತೆ ಯಾವುದೇ ನೋಂದಾಯಿತ ಮಾರಾಟಗಾರರು ಪಟ್ಟಿ ಮಾಡಬಹುದು ಮತ್ತು ನಡುವೆ ವಿತರಕರಿಲ್ಲದೆ ನೇರವಾಗಿ ಅವರಿಗೆ ಮಾರಾಟ ಮಾಡಬಹುದು. ಬೆಲೆಗಳು, ವಿವರಗಳು ಮತ್ತು ಮಾರಾಟಗಾರರು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತಾರೆ. ಇದರಿಂದ ಪಾರದರ್ಶಕತೆ ಸಾಧ್ಯವಾಯಿತು. ಜಿಇಎಂನಿಂದಾಗಿ ಸಾರ್ವಜನಿಕ ಖರೀದಿಯು ವಿವೇಚನೆಯಿಂದ ನೈಜ ಸಮಯದಲ್ಲಿ ಗೋಚರಿಸುವ ಮುಕ್ತ ಸ್ಪರ್ಧೆಗೆ ಸ್ಥಳಾಂತರಗೊಂಡಿತು. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಕೃಷಿ ಕ್ಷೇತ್ರದ ಮೇಲಿನ ಅದರ ಪರಿಣಾಮಗಳನ್ನು ನೇರವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ಆಧಾರದಲ್ಲಿ ವರದಿ ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯ ಕೇಂದ್ರ ತಂಡ ಇಂದು ಮತ್ತು ನಾಳೆ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಲಿದೆ. 2026-27 ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯದ 101 ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಕೇಂದ್ರ ತಂಡ ಇಂದು ಜಿಲ್ಲೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪರ ವಿಶ್ಲೇಷಣಾ ಸಭೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
4: ಇದು ಆಕಾಶವಾಣಿ ಬೆಂಗಳೂರು. ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ದೇವಾ ನಿನ್ನ ಮಾಯಗಂಜಿ, KS ನರಸಿಂಹಸ್ವಾಮಿಯವರ ರಚನೆ.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ಮತ್ತೊಂದು ರಚನೆ, ಭೇದವನ್ನರಿಯದು ನೀಲಿಯ ಗಗನ, ಒಂದೇ ಮಣ್ಣಿನಿಂದ ಎಲ್ಲರ ಜನನ.

0: ಸಮಯ ಸರಿಯಾಗಿ 7:30. ಇದು ಆಕಾಶವಾಣಿ ಬೆಂಗಳೂರು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
3: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
4: ಗೊತ್ತಿಲ್ಲ ಶಿವನೇ ಭಕ್ತಿದ
2: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
5: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
2: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
6: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
2: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
7: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
2: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
2: ಹೋದ ವರ್ಷ ಬಂದ ಹಬ್ಬ ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
1: ಖ್ಯಾತ ಕವಿಗಳ ಸಂದರ್ಶನ
3: ನನ್ನ ನಾಲ್ಕು ತಂತಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ
4: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಯು
1: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ ಹಾಡು ಮಾತಾಡು
5: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು
6: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ
5: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು
6: ಇದಕ್ಕೆ ಕಾರಣವಿದೆ ವಜ್ರ
1: ರೇಡಿಯೋ ನಾಟಕಗಳು ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ

0: ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ದಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟ್ರಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ. ಅಂತಾರಾಷ್ಟೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳಲ್ಲಿ ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 1,86,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಇಂದಿನಿಂದ ಇದೇ 6ರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದೆ. ಮೊದಲನೆಯ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು

0: ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 ಇದ್ದಂತಹ 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5 ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4 ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5 ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು, 2030 ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ಧ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಒಲವೇ ವಿಸ್ಮಯ ಚಿತ್ರಕ್ಕಾಗಿ ಸುಜಾತ ಮತ್ತು ಶ್ರೀನಿವಾಸನ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೀರ್ ಸಮರ್ಥ್.

0: ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಜಯಂತ್ ಕಾಯ್ಕಿಣಿ ಗೀತೆಯನ್ನು ಬರೆದು ಮನೋಮೂರ್ತಿ ಸ್ವರಕಲ್ಪನೆ ಮಾಡಿರುವ ಗೀತೆ. ಚಿತ್ರ ಪಂಚರಂಗಿ. ಗಾಯಕರು ಸೋನು ನಿಗಮ್.

ಶೌರ್ಯ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಮತ್ತು ಚಿನ್ಮಯ್ ಹಾಡಿರುವ ಗೀತೆ. ತುಷಾರ್ ರಂಗನಾಥ್ ಅವರ ಈ ರಚನೆಗೆ ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 8 ಗಂಟೆ ಆಗಲಿದೆ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: Earlier, Kum Kum defeated China's Jingyi Zhu 6-2 in the semi-final, securing a quota place for India at the 2028 Los Angeles Olympics. With this victory, India's medal tally rose to 77, including 17 gold, 25 silver and 35 bronze medals. In hockey, defending champions India will take on against Malaysia, with the two teams meeting at the Gifu Prefectural Green Stadium with eyes on the gold medal and an LA 2028 Olympics quota. And now for a look at today's newspapers, it's over to Renu Kataria.
1: Thank you, Anuja. The front page news of all the dailies today is on the historic hockey and archery wins in the Asian Games in Japan, with Indian hockey team celebrating the win to qualify for the Los Angeles Olympics. The Times of India headline says, "Poor gold, India equals its best day at any Asiad with haul of six." Recounting the mid-air incident, PM Modi shares unforgettable conversation filled with pride and emotion with hero pilot who saved lives on social media platform X, cites the Statesman. Hindustan Times refers to the Russian President Putin hailing Prime Minister Modi having very good ideas aimed at mutually acceptable solution for ending Ukraine war. In a move to standardize official cartography and enhance public awareness of the sensitive border region, India adds 28 sites in Ladakh to official map, states the Asian Age. And finally, the Pioneer writes, Vande Bharat Express sets 100 km per hour record over the highest and first cable stage Chenab Railway Bridge. And with that, it's back to you, Anuja.
0: Thank you, Renu. And now before we end the bulletin, the headlines once again. India calls for WTO-compliant measures to address trade distortions, dumping and predatory pricing. G7 countries agree to release 100 million barrels of diesel and crude oil as prices climb record high in United States. United Nations welcomes India's Green Energy Corridor Phase 3, says it will strengthen India's position as global leader in solar energy. Union Cooperation Minister Amit Shah to lay foundation stone for 255 crore rupees dairy plant in Ujjain today, with processing capacity of 3 lakh litres of milk per day. And in Asian Games, Indian archer Kum Kum Mahor clinches gold in recurve event, Indian men's hockey team to clash for gold against Malaysia. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
4: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಆಯುರ್ವೇದ ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ಬಹಳಷ್ಟು ಜನ ವಿವಿಧ ಹಂತದಲ್ಲಿ ಅನುಭವಿಸುತ್ತಿರುವ, ಆದರೆ ಕೆಲವರು ಮಾತ್ರ ಮುಕ್ತವಾಗಿ ಚರ್ಚಿಸಲು ಇಷ್ಟಪಡುವಂತಹ ಮತ್ತು ಹಿಂದಿನಿಂದಲೂ ಕಾಳಜಿ ವಹಿಸದೇ ಇದ್ದರೆ ಟ್ರೀಟ್ಮೆಂಟ್ಗೆ ಕ್ಲಿಷ್ಟಕರವಾದ ಕಾಯಿಲೆ, ಅದು ಪೈಲ್ಸ್ ಅಥವಾ ವೈದ್ಯ ವಾಂಗ್ಮಯದಲ್ಲಿ ಹೆಮರಾಯ್ಡ್ಸ್ ಎನ್ನುವ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ಈ ಪೈಲ್ಸ್ ಅಂದ್ರೆ ಏನು? ಗುದಮಾರ್ಗದಲ್ಲಿರುವಂತಹ ಹೇರಳವಾದ ರಕ್ತನಾಳಗಳು ಮತ್ತು ಅದರ ಇನ್ನರ್ ಲೈನಿಂಗ್ ಏನಿದೆಯೋ ಅದು ಊದಿಕೊಳ್ಳುವಂಥದ್ದು. ಶ್ರೋತೃಗಳೇ ಗಮನಿಸಿರ್ತೀರಿ, ಕಾಲಿನಲ್ಲಿ ಈ ವೆರಿಕೋಸ್ ವೇನ್ಸ್ ಅಂತ ಆಗುತ್ತೆ, ಅದೇ ತರ ಗುದಮಾರ್ಗದಲ್ಲಿ ಆಗುವುದನ್ನ ನಾವು ಪೈಲ್ಸ್ ಅಂತ ಕರಿತೇವೆ. ಇದು ಎರಡು ವಿಧದಲ್ಲಿ ಆಗುತ್ತೆ. ಮೊದಲನೇದು ಇಂಟರ್ನಲ್ ಪೈಲ್ಸ್, ಬರೀ ಲಕ್ಷಣಗಳನ್ನು ಉತ್ಪತ್ತಿ ಮಾಡುವಂತದ್ದು, ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದ್ರೆ ಗುದಮಾರ್ಗದಲ್ಲಿ ಬ್ಲೀಡಿಂಗ್ ಒಟ್ಟಿಗೆ ನೋವು ಹಾಗೂ ಊತ ಕಂಡು ಬರುವಂತದ್ದು. ಇನ್ನು ಈ ಪೈಲ್ಸ್ ಯಾಕಾಗುತ್ತೆ ಅಂತ ಕೇಳಿದ್ರೆ, ಈ ಗುದಮಾರ್ಗದ ರಕ್ತನಾಳಗಳ ಮೇಲೆ ಬೀಳುವಂತಹ ಎಕ್ಸ್ಟ್ರಾ ಪ್ರೆಷರ್ ಆಗುವಂತಹ ಎಲ್ಲಾ ಕಾರಣಗಳು ಈ ಪೈಲ್ಸ್ಗೆ ಕಾರಣವಾಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರ ಮತ್ತು ನಮ್ಮ ದಿನಚರ್ಯೆ ಇದಕ್ಕೆ ಮುಖ್ಯವಾದ ಕಾರಣ ಆಗಿದೆ. ಆಹಾರದಲ್ಲಿ ಫೈಬರ್ ಅಂಶ ಕಡಿಮೆ ಆಗಿರುವಂತದ್ದು, ಅತಿ ಹೆಚ್ಚು ಖಾರ ಸ್ಪೈಸಿ ಆಹಾರ ಸೇವನೆ ಮಾಡುವಂಥದ್ದು, ಇನ್ನು ಹೊಟ್ಟೆ ಒಣಗಿಸುವಂತಹ ಆಹಾರ ಸೇವನೆ ಮಾಡುವಂಥದ್ದು, ಇನ್ನು ನಮ್ಮ ದಿನಚರ್ಯೆಗೆ ಬಂದರೆ ತುಂಬಾ ಹೊತ್ತು ಕೂತು ಕೆಲಸ ಮಾಡುವಂಥದ್ದು, ಎಕ್ಸಸೈಸಿನ ಕೊರತೆ ಮತ್ತು ರಾಂಗ್ ಟಾಯ್ಲೆಟಿಂಗ್ ಅಭ್ಯಾಸ ಅಂದ್ರೆ ಟಾಯ್ಲೆಟಿನಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡುವಂಥದ್ದು, ಜೊತೆಗೆ ಮೊಬೈಲ್ ಬಳಕೆಯು ಕೂಡ ಇವತ್ತಿನ ದಿನದಲ್ಲಿ ಈ ಫೈಲ್ಸಿನ ಕಾರಣಗಳಾಗಿದೆ. ಇನ್ನು ಈ ಫೈಲ್ಸ್ ಅಥವಾ ಮೂಲ ವ್ಯಾಧಿಯ ಲಕ್ಷಣಗಳೇನು ಡಾಕ್ಟ್ರೆ ಅಂತ ಕೇಳಿದ್ರೆ, ಇದರಲ್ಲಿ ರಕ್ತಸ್ರಾವ ಆಗುವಂಥದ್ದು ಮುಖ್ಯ ಲಕ್ಷಣ.

0: ಆಗಿರುತ್ತೆ. ಸಾಮಾನ್ಯವಾಗಿ ಶ್ರೋತೃಗಳೇ, ಈ ರಕ್ತಸ್ರಾವ ಮೋಷನ್ ಒಟ್ಟಿಗೆ ಅಥವಾ ಮೋಷನ್ ಆದ ಮೇಲೆ ಹುಂಡು ಉಂಡಾಗಿ ಆಗುವಂಥದ್ದು ಇದರ ಲಕ್ಷಣ ಆಗಿರುತ್ತೆ. ಜೊತೆಗೆ ಗುದಮಾರ್ಗದಲ್ಲಿ ಊತ ಆಗುವಂಥದ್ದು, ತುರಿಕೆ, ತುಂಬಾ ದಿನದ ಮಲಬದ್ಧತೆ ಅಥವಾ ಮಲಬದ್ಧತೆ ಫಾಲೋಡ್ ಬೈ ಡೈರಿಯಾ ಅಂದ್ರೆ ಮೋಷನ್ ತೆಳಗೆ ಹೋಗುವಂಥದ್ದು ಕೂಡ ಪೈಲ್ಸಿನ ಲಕ್ಷಣ ಆಗಿರುತ್ತೆ. ಇನ್ನು ಈ ಪೈಲ್ಸಿನ ಟ್ರೀಟ್ಮೆಂಟ್ ಏನು ಅಂತ ನಾವು ಚರ್ಚಿಸಿದರೆ, ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿಸಿಕೊಂಡ್ರೆ ಪೈಲ್ಸ್ ಅನ್ನ ಚಿಕಿತ್ಸೆ ಕೊಡಬಹುದು. ಫೈಬರ್ ರಿಚ್ ಆಹಾರವನ್ನ ಸೇವನೆ ಮಾಡುವಂಥದ್ದು, ನೀರು ಚೆನ್ನಾಗಿ ಕುಡಿಯುವಂಥದ್ದು, ಈ 2+2+2 ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ವಾರದಲ್ಲಿ 2 ದಿನ ಈಸಬ್ ಗೋಲು ಕುಡಿಯುವಂಥದ್ದು, 2 ದಿನ ಡಯಾಬಿಟಿಸ್ ಇಲ್ಲದೆ ಇರುವಂತವರು ಕಬ್ಬಿನ ಹಾಲನ್ನ ಸೇವನೆ ಮಾಡುವಂಥದ್ದು, ಇನ್ನು 2 ದಿನ ಅಳಲೆಕಾಯಿ ಕಷಾಯವನ್ನ ಮಾಡಿ ಕುಡಿಯುವಂಥದ್ದನ್ನ ಮಾಡಿದರೆ, ಜೊತೆಗೆ ಹಸಿರು ತರಕಾರಿಗಳು ಅದರಲ್ಲೂ ಬಸಳೆ, ಹರಿವೆ ಸೊಪ್ಪು ಮುಂತಾದ ಆಹಾರಗಳನ್ನು ಸ್ಪೆಷಲಿ ಪಲ್ಯ ಮಾಡಿಬಿಟ್ಟು ರಾತ್ರಿ ಸೇವನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಜೊತೆಗೆ ಬ್ಲೀಡಿಂಗ್ ಆದಲ್ಲಿ ಈ ಮುಟ್ಟಿದರ ಮುನಿ ಮೈಮೋಸಾ ಪುಡಿಕ ಅಂತ ನಾವು ಏನ್ ಹೇಳ್ತೀವೋ ಅದರ ತಂಬುಳಿ ಮಾಡಿ ಆಹಾರದಲ್ಲಿ ಸೇವನೆ ಮಾಡುವಂಥದ್ದು ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಅದಕ್ಕೆ ಇಂಟರ್ನಲ್ ಮೆಡಿಕೇಶನ್ ಆಗಿ ತ್ರಿಫಲಾಚೂರ್ಣ, ಕಾಂಕಾಯನ ವಟಿ ಮುಂತಾದ ಔಷಧಿಗಳು ಲಭ್ಯ ಇದೆ. ಜೊತೆಗೆ ಇದು ಯಾವುದೂ ಕೆಲಸ ಮಾಡದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆಯಾಗಿ ಕ್ಷಾರಸೂತ್ರ, ಅಗ್ನಿಕರ್ಮ ಮುಂತಾದ ಚಿಕಿತ್ಸಾ ಕ್ರಮಗಳು ಅವೈಲೇಬಲ್ ಇರುತ್ತೆ. ಹಾಗಾಗಿ ಈ ಪೈಲ್ಸ್ ಮೂಲವ್ಯಾಧಿ ಕಾಯಿಲೆಯನ್ನ ಸಾಧ್ಯವಾದಷ್ಟು ನಮ್ಮ ಆಹಾರ ಪದ್ಧತಿಯಿಂದಲೇ ಗುಣಮುಖ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅದು ಸಾಧ್ಯವಾಗದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬಾ ಒಳ್ಳೆಯ ಔಷಧಿಗಳು ಹಾಗೂ ಶಸ್ತ್ರಚಿಕಿತ್ಸೆಯೂ ಕೂಡ ಅವೈಲೇಬಲ್ ಇದೆ ಅಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ, ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪೈಲ್ಸ್ ಅಂದರೆ ಮೂಲವ್ಯಾಧಿ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 8:35. ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಅಭಿನೇತ್ರಿ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸತೀಶ್ ಪ್ರಧಾನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಮನೋಮೂರ್ತಿ.

ಕವಿರಾಜ್ ಗೀತೆಯನ್ನು ಬರೆದು ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿರುವ ಅರ್ಜುನ ಚಿತ್ರದ ಗೀತೆ, ಗಾಯಕರು ಕಾರ್ತಿಕ್ ಹಾಗೂ ಸಂಗಡಿಗರು.

ಬೆಂಗಳೂರು 560023 ಚಿತ್ರದ ಗೀತೆ. ಗಾಯಕರು ವಿಜಯ್ ಪ್ರಕಾಶ್ ಮತ್ತು ಸುಪ್ರಿಯಾ ಲೋಹಿತ್. ಸಾಹಿತ್ಯ ಪ್ರದೀಪ್ ರಾಜ್ ಅವರದು. ಸಂಗೀತ ನಿರ್ದೇಶನ ಅರುಣ್ ಆಂಡ್ರೇವ್.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಈ ಬೆಳಿಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನೆಗಳೆತ್ತ ಗುರುವೆತ್ತ. ಸರ್ವಹಿತ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನಗಳೆತ್ತ ಗುರುವೆತ್ತ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ. ಪೂರ್ವವನು ನೆಟ್ಟಗಿಪ ನರಕೃತಿಯೀನಾಗದೇನ್ ಅರ್ವಾಚಿ ಎಲಿ ಸೊಟ್ಟು ಮಂಕುತಿಮ್ಮ.

ಮಾಡಬೇಕು ಅನ್ನೋ ಮನೋಭಾವ ಏನೋ ಸರಿಯೇ, ಆದರೆ ಮಾಡೋದು ಹೇಗೆ ಅದನ್ನು ಕುರಿತು 854ನೇ ಪದ್ಯದಲ್ಲಿ ಹೇಳ್ತಾರೆ, ಕೇಳಿದಿರಿ ಆಗಲೇ. ಸರ್ವಹಿತ ಒಂದುಂಟೆ, ಅದಕ್ಕೆ ಪಥ ನಮಗುಂಟೆ. ಎಲ್ರಿಗೂ ನೆಮ್ಮದಿಯಾಗಿರಬೇಕು, ಹಿತವಾಗಿದ್ದು ಒಂದು ಸ್ಥಿತಿ ಇದೆಯಾ, ಇದ್ರೆ ಅದನ್ನು ಪಡೆಯುವ ಮಾರ್ಗ ನಮಗೆ ಗೊತ್ತಿದೆಯೇ, ಆ ಮಾರ್ಗದ ನಿರ್ವಹಣೆ ಹೇಗೆ, ಅದಕ್ಕೆ ಬೇಕಾದ ಸಾಧನ ಸಲಕರಣೆ ಯಾವುದು, ಎಲ್ಲಿವೆ, ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮಾಡಿಸ್ತಕ್ಕಂಥ ಗುರು ಎಲ್ಲಿದ್ದಾನೆ, ಹಿಂದೆ ಆಗಿ ಹೋಗಿದ್ದನ್ನು ಸರಿಪಡಿಸುವನು ಎಂತಕ್ಕಂಥ ಮನುಷ್ಯನ ಕಾರ್ಯದಿಂದ ಮುಂದೆ ಆಗುವುದರಲ್ಲಿ ದೋಷಗಳಿಲ್ಲದೆ ಇರುತ್ತೆಯೇ. ಕಷ್ಟ ನಷ್ಟ ಅನುಭವಿಸ್ತಿರುವ ಒಳಿತಿಗೆ ಮತ್ತೇನನ್ನ ಮಾಡುವ ಪ್ರಯತ್ನ ದೋಷ ಇರುತ್ತೋ ಇಲ್ವೋ, ನಾವು ಒಳ್ಳೇದು ಮಾಡಕ್ಕೆ ಹೋಗಿ ಅವನಿನ್ನೇನೋ ಬೇರೆ ಕೂಡ ಆಗಬಹುದು. ತಿದ್ದುವಿಕೆಗೆ ಮಿತಿ ಇರಲಿ ಎಚ್ಚರ ಇರಲಿ ಅಂತ ಕೂಡ ಗುಂಡಮ್ಮನ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ. ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಚಂದದಲ್ಲಿ ಬಾ ಎಂದು ಆಣತಿಪ್ಪಯ್ಯ, ಏನೋ ಆಗೋಗ್ಬಿಟ್ಟಿದೆ ಸರಿಪಡಿಸಬೇಕು ಅಂತ ಹಿಂದಿಂದೆಲ್ಲ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ. ಹಾಗೆಯೇ ಸರ್ವರಿಗೆ ಸಮವಾಳು ಸರ್ವರಿಗೆ ಸಮಪಾಲು ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ಹೊಸನಾಡೊಂದನು ಅನ್ನುವ ಮಹದಾಸೆ ನನಸಾಗತ್ತೆ. ಈ ಸಮಾಜ ತಿದ್ದು ಮಾಡೋಕೆ ಬಹಳ ಕಷ್ಟ ತಿದ್ದುವಿಕೆಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಸಮಾಜ ಅಂತಕ್ಕಂಥದ್ದು, ಜಗತ್ತು ಅಂತಕ್ಕಂಥದ್ದು ಒಂದು ನಾಯಿಯ ಬಾಲ ಇದ್ದ ಹಾಗೆ, ಅದು ತನ್ನದನ್ನ ಸಮಸ್ಯೆಗಳಿಂದ ಸುತ್ತಾಕೊಂಡ್ಬಿಟ್ಟಿದೆ. ಅದು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲಿವರೆಗೂ ಅದನ್ನ ಟೈಟ್ ಆಗಿ ಒಂದು ಬಲದಿಂದ ಎಳೆದಿಟ್ಕೊಂಡಿರ್ತೀರೋ ಅಲ್ಲಿವರೆಗೂ ನೇರವಾಗಿರುತ್ತೆ, ಆದರೆ ಅದನ್ನು ಬಿಟ್ಕೊಡ್ಲೆ ಮತ್ತೆ ಸುತ್ತಕೊಂಡ್ಬಿಡುತ್ತೆ. ಹಾಗೆ ವಿವೇಕಾನಂದರು ಬಹುಶಃ ಎಲ್ಲಿ ಓಡಾಡ್ತಿದ್ದಂಥ ಎಲ್ಲ ಸಂದರ್ಭದಲ್ಲೂ ಕೂಡ 150 ವರ್ಷಗಳಾಗಿದೆ ಅವ್ರ ಜನ್ಮ ತಾಳಿ, 1863 2013ಕ್ಕೆ 150 ವರ್ಷಗಳಾಗತ್ತೆ. ಅವರು ಇದ್ದ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿರ್ತಕ್ಕಂಥ ಎಲ್ಲ ಚಿಂತಕರು ಕೂಡ ಎಷ್ಟು ಜನ ಸೇವಾ ಮನೋಭಾವಿಗಳು ಮುಂದಕ್ಕೆ ಬಂದರು, ಸೇವಾಕರ್ತರು ನಿರಂತರವಾದರು, ಇಷ್ಟೆಲ್ಲ ನಡೀತಾ ಇತ್ತು. ಆದರೆ ಈಗ ಬಹುಶಃ ನಾವೆಲ್ಲ ಈ ದೇಶ ಭಾರತ ದೇಶವನ್ನು ನೋಡಿದರೆ ಸ್ವಾಮಿ ವಿವೇಕಾನಂದರು ಇದ್ದ ನಾಡೆ ಇದು ಅನ್ನುವಂತಹ ಚಿಂತನೆಗೆ ನಮ್ಮನ್ನು ಒಳಗಾಗಿಸುತ್ತೆ. ಆದ್ದರಿಂದ ತಿದ್ದುವಿಕೆಗೆ ಮಿತಿ ಇರಲಿ.

ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ಸುಲಭವೇ ನಲ್ಲ ನರ ಲೋಕಹಿತ ನಿರ್ಧಾರ ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ. ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ.

ಇದನ್ನೇ ಒಳ್ಳೇದು ಮಾಡಬೇಕು ಅಂತ ಹಾಗೆ ಮುಂದುವರೆಸ್ತಾ ಹೇಳ್ತಾ ಹೋಗ್ತಾರೆ. ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಎಲ್ರಿಗೂ ಒಳ್ಳೇದಾಗುವಂತದ್ದು ಯಾವುದು ಅನ್ನೋದು ಬಹಳ ಕಷ್ಟ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ, ಬಲಕ್ಕೆ ನೋಳ್ಪರ್ ಕೆಲರು, ಎಡಕ್ಕೆ ನೋಳ್ಪರ್ ಕೆಲರು. ಏ ಇದು ಮಾಡಿದ್ರೆ ಸರಿ ಅಂತ ಹೇಳೋರು ಕೆಲವು ಜನ, ಅದು ಮಾಡಿದ್ರೆ ಸರಿ ಅಂತ ಹೇಳೋರು ಇನ್ನಷ್ಟು ಜನ. ಹೀಗೆ ವಿಲವಿಲ್ಲ ಚಪ್ಪಲಿಸ್ತಾ ಇರತಕ್ಕಂಥ ಈ ಮನುಜ ಸ್ವಭಾವ ಇದೆಯಲ್ಲ, ಇದಕ್ಕೆ ಒಂದು ನೆಲೆ ಗುರಿ ಹಿತಕ್ಕೆ ಏನಾದ್ರು ಇದೆಯಾ? ಈ ಜಗತ್ತಿನ ಹಿತ ನಿರ್ಧರಿಸುವುದು ಸುಲಭ ಕಾರ್ಯ ಅಲ್ಲ. ಸರ್ವರಿಗೂ ಸಮಾನವಾಗಿರತಕ್ಕಂಥ ಹಿತ ಯಾವುದು ಅಂತ ತೀರ್ಮಾನಿಸುವುದೇ ತೊಳಾಡ್ತಾ ಇದ್ದೇವೆ. ಅದೇ ಸರಿ ಅಂತ ಒಬ್ರು ಹೇಳ್ತಾರೆ, ಇದೇ ಸರಿ ಅಂತ ಒಬ್ರು ಹೇಳ್ತಾರೆ. ಅದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು, ಇದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಇತ್ತು ಅಂತ ನೋಡ್ತಿರ್ಬೇಕಾವೆಲ್ಲ ಕೂಡ. ಸಮಾಜದ ಈ ಒಂದು ವಿಜ್ಞಾನ ಜ್ಞಾನ ಬೆಳೀತಿರ್ತಕ್ಕಂಥ ರೀತಿ ನೋಡಿದಾಗ ವಿಧಾನಸೌಧ

0: ಆಗಿರ್ಬೋದು, ಲೋಕಸಭೆಯಲ್ಲಾಗಿರ್ಬೋದು, ಬೇರೆ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೇವೆ, ಏನೇನೋ ಒಂದು ನಿರ್ಧಾರ ತಗೋತೇವೆ, ಏನೋ ಒಂದು ಪಾಲಿಸಿನ ಮಾಡ್ತಾ ಹೋಗ್ತೇವೆ. ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಹೀಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ, ಬಟ್ ಏನೇನೋ ಆಗ್ಬಿಡುತ್ತಲ್ಲ ಅನ್ನುವ ಚಿಂತನೆ ಮಾಡೋ ಹಾಗಾಗತ್ತೆ. ಹಾಗಾಗಿ ಸರ್ವ ಜಗಹಿತ ನಿರ್ಧಾರ ಬಹಳ ಕಷ್ಟ. ಏನಾದರೂ ಮಾಡಿ ಅಂತಾರೆ, ಮಾಡಿದ್ದೆಲ್ಲ ಸರಿಯಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ. ಒಮ್ಮೆ ಹಾಗೂ ಹೇಳ್ತಾರೆ, ಒಮ್ಮೆ ಹೀಗೂ ಹೇಳ್ತಾರೆ. ನಿರ್ದಿಷ್ಟವಾದ ಧ್ಯೇಯ ಧೋರಣೆಗಳಿಲ್ಲದೆ ಇರತಕ್ಕಂಥ, ವಿಲವಿಲನೆ ಚಪಲ ಆಗ್ತಾ ಇರತಕ್ಕಂಥ, ಬದಲಾಯಿಸ್ತಾ ಇರತಕ್ಕಂಥ ಈ ಮನುಷ್ಯನ ಸ್ವಭಾವಕ್ಕೆ, ಸರ್ವಹಿತಕ್ಕೆ ಗುರಿ ಗೊತ್ತು ಯಾವುದು ಅಂತ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇರುವುದೇ ಸಮಾಜದ ವಿಜ್ಞಾನ, ಸಮಾಜ ನಡೀತಿರುವ ರೀತಿ ಅಂತ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳನ್ನು ಆಲಿಸಬಹುದು. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ ಅವರು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಗಿರ್ಮಿಟ್ ಹೊಸ ರಾಗ, ಹೊಸ ತಾಳ.
2: ರಾಜಲೇ ಸಂಜಾನು ಈ ರಾಜನ್ ನೀನೇ ಕುಯ್ನು.
1: ಹೊಸ ಶೈಲಿ, ಹೊಸ ಮಟ್ಟು.
2: ನಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ, ಫೀಲಿಂಗ್ ಅದ್ದೂರಿ. ಗೋಲ್ಡನ್ ಲಂಬಾರಿ ತತ್ತಿ ಬಂಗಾರಿ.
1: ನವಪೀಳಿಗೆಯ ಮನಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಗಿರ್ಮಿಟ್.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ

0: ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
2: ಆಕಾಶವಾಣಿ ಬೆಂಗಳೂರು, ಗೀತಾ ಪಲ್ಲವ, ಚಿತ್ರಗೀತೆಗಳು. ಬೆತ್ತನ್ಗೆರೆ ಚಿತ್ರಕ್ಕಾಗಿ ಕುನಾಲ್ ಗಾಂಜವಾಲ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಾಗ ಸಂಯೋಜನೆ ರಾಜೇಶ್ ರಾಮನಾಥ್.

ಗೀತ ಪಲ್ಲವದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ.

ಇಂದಿನ ಗಾನಗಂಗೆಯಲ್ಲಿ ಮೊದಲಿಗೆ ಕೇಳಿ ದಂಡಂ ದಶಗುಣಂ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಧನ್ ಧನ ಧನ್ ಚಿತ್ರಕ್ಕಾಗಿ ಸಂತೋಷ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ರಾಮ್ ನಾರಾಯಣ್ ಕೆ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಾಯಿ ಕಾರ್ತಿಕ್.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಜಯಂತ್ ಕಾಯ್ಕಿನಿ ಗೀತೆಯನ್ನು ಬರೆದು ವಿಜಯ ಭಾರತಿ ರಾಗ ಸಂಯೋಜನೆ ಮಾಡಿರುವ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಿತ್ರದ ಗೀತೆ ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚೈತ್ರಾ.

0: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಈ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವನ್ಯಜೀವಿ ಸಪ್ತಾಹಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ವನ್ಯಜೀವಿ ಸಪ್ತಾಹವನ್ನ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಯಾವ ಉದ್ದೇಶದಿಂದ ಈ ಒಂದು ವನ್ಯಜೀವಿ ಸಪ್ತಾಹವನ್ನ ಮಾಡಲಾಗುತ್ತೆ, ಯಾವಾಗಿನಿಂದ ಪ್ರಾರಂಭ ಆಯಿತು, ಯಾಕೆ ಇದನ್ನ ಪ್ರಾರಂಭವನ್ನ ಮಾಡಲಾಯಿತು, ಯಾಕೆ ಇದನ್ನ ಸಪ್ತಾಹದ ರೂಪದಲ್ಲಿ ಆಚರಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನ ವಿಭಾಗ ಸಕಲೇಶಪುರ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎಂಕೆ ಮಧುಸೂದನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಏನ್ ಸರ್ ವನ್ಯಜೀವಿ ಸಪ್ತಾಹ ಅಂತ ಹೇಳಿದ್ರೆ?
3: ಮೊದಲಿಗೆ ನನ್ನೆಲ್ಲ ಆಕಾಶವಾಣಿ ಕೇಳುಗರಿಗೆ ವನ್ಯಜೀವಿ ಸಪ್ತಾಹದ ಶುಭಾಶಯಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶ ಕಲೆ ಮತ್ತೆ ಸಂಸ್ಕೃತಿಯಲ್ಲಷ್ಟೇ ಶ್ರೀಮಂತವಾಗಿಲ್ಲ, ಜೀವ ವೈವಿಧ್ಯತೆಯಲ್ಲೂ ಶ್ರೀಮಂತವಾಗಿದೆ. ಭಾರತ ದೇಶ ವಿಶ್ವದ 17 ಮೆಗಾ ಬಯೋಡೈವರ್ಸಿಟಿ ರಾಷ್ಟ್ರಗಳಲ್ಲಿ ಒಂದು. 34 ಮೆಗಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಏನಿದೆ, ಆ ಹಾಟ್ಸ್ಪಾಟ್ಸ್ ಅಲ್ಲಿ 4 ಹಾಟ್ಸ್ಪಾಟ್ಸ್ ಭಾರತದಲ್ಲೇ ಸಿಗ್ತದೆ. ಮತ್ತೆ ವಿಶ್ವದಲ್ಲಿ ನಾವೇನು ದಾಖಲಿಸಿರುವಂತಹ ಅನಿಮಲ್ ಸ್ಪೀಸೀಸ್ ಇದೆ, ಅದರಲ್ಲಿ ನಾವು 7.8% ಏನು ಅನಿಮಲ್ ಸ್ಪೀಸೀಸ್ ಇದೆ ಅದು ಭಾರತದಲ್ಲೇ ಸಿಗ್ತದೆ. ಇಷ್ಟೊಂದು ಶ್ರೀಮಂತಿಕೆ ಜೀವ ವೈವಿಧ್ಯತೆ ಇರುವ ಭಾರತ ದೇಶದಲ್ಲಿ ಈ ಬಯೋಡೈವರ್ಸಿಟಿ ಮತ್ತೆ ವನ್ಯಜೀವಿಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಇಷ್ಟು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಇದರೊಂದಿನೇ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಶಿಕ್ಷಣವನ್ನು ನೀಡೋದು, ಸೊ ಸಂರಕ್ಷಣೆ ವನ್ಯಜೀವಿಗಳ ರಕ್ಷಣೆ ಈ ಇದರ ಬಗ್ಗೆ ಶಿಕ್ಷಣ ಮತ್ತು ಅರಿವು ಮೂಡಿಸುವ ಸಲುವಾಗಿ ನಮ್ಮದು ಒಂದು ವನ್ಯಜೀವಿ ಸಪ್ತಾಹದ ಪರಿಕಲ್ಪನೆಯ ಉಟ್ಕೊಳ್ತು.
2: ಈ ವನ್ಯಜೀವಿ ಸಪ್ತಾಹವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ?
3: ಸೊ ನಾವು ವನ್ಯಜೀವಿ ಸಪ್ತಾಹವನ್ನು ಪ್ರತಿ ವರ್ಷ ನಾವು ಅಕ್ಟೋಬರ್ನ ಮೊದಲ ವಾರದಲ್ಲಿ ಮಾಡ್ತೀವಿ. ಅಕ್ಟೋಬರ್ 7-8 ಒಂದು ವಾರ ಪೂರ್ತಿ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತೇವೆ.
2: ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಯಾವಾಗಿನಿಂದ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ?
3: ಸೊ ವನ್ಯಜೀವಿ ಸಪ್ತಾಹ ಪ್ರಾರಂಭ ಆಗಿದ್ದು 1952 ಭಾರತ ಸರ್ಕಾರ ಯಾವುದು ವನ್ಯಜೀವಿಗಳು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ರಕ್ಷಣೆಗೋಸ್ಕರ ಅರಿವು ಮೂಡಿಸೋಕ್ಕೋಸ್ಕರ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನ 1952 ಸ್ಥಾಪಿಸ್ತದೆ. ಸೊ ಈ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಸ್ಥಾಪನೆ ಆದಮೇಲೆ ವನ್ಯ ಪ್ರಾಣಿಗಳ ರಕ್ಷಣೆಗೋಸ್ಕರ ಇಲ್ಲ ಜೀವ ವೈವಿಧ್ಯತೆಯ ರಕ್ಷಣೆಗೋಸ್ಕರ ಅರಿವು ಮತ್ತು ಶಿಕ್ಷಣ ನೀಡೋದಕ್ಕೋಸ್ಕರ ವನ್ಯಜೀವಿ ಸಪ್ತಾಹನ ನಾವು ಮೊದಲು 1952 ಆ ಒಂದು ಪರಿಕಲ್ಪನೆ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನಿಂದ ಮೂಡ್ತದೆ.
2: 1952 ಏನು ಈ ಒಂದು ಪರಿಕಲ್ಪನೆ ಮೂಡ್ತೋ ಇದಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇದೆ, ಅದೇನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
3: ಹೌದು ಸರ್, ಇದೊಂದು ತುಂಬಾ ಸ್ವಾರಸ್ಯಕರವಾದ ವಿಚಾರ. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ನಾವು ವನ್ಯಜೀವಿ ಸಪ್ತಾಹನ ಆಚರಿಸ್ತಾ ಇದ್ದೇವೆ, ಆದರೆ ಈ ವನ್ಯಜೀವಿ ಸಪ್ತಾಹದ ಪರಿಕಲ್ಪನೆ ಹುಟ್ಟಿದ್ದೇ ನಮ್ಮ ಕನ್ನಡದ ಮಣ್ಣಿನಲ್ಲಿ, ನಮ್ಮ ಮೈಸೂರು ಸಂಸ್ಥಾನದಲ್ಲಿ. ಯಾಕೆ ಅಂತ ಹೇಳಿದ್ರೆ 1952 ಮೊದಲು ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದ್ ಮಾಡಿದಾಗ ನಮ್ಮ ಮೈಸೂರಿನ ಸಂಸ್ಥಾನದ ಜಯಚಾಮರಾಜ ಒಡೆಯವರು ಮೊದಲ ಅಧ್ಯಕ್ಷರಾಗಿದ್ರು.
2: ಓಹೋ,
3: ಈ ವನ್ಯಜೀವಿ ಸಪ್ತಾಹನ ಹುಟ್ಟಾಕಿದೆ ಆ ಅಧ್ಯಕ್ಷತೆಯಲ್ಲಿ ನಮ್ದು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ನಲ್ಲಿ ಮೊದಲ ಸಭೆ ನಡೀತದೆ 1952. ಸೊ ಅವಾಗ ಹುಟ್ಟಾಕಿದ್ದು. ಯಾಕೆ ನಮ್ಮ ಮೈಸೂರು ಸಂಸ್ಥಾನನೇ ಅನ್ನೋದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆ ಸಮಕಾಲೀನ ರಾಜವಂಶಸ್ಥರಗಳಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಬಂದ ನಂತರ ಪರಿಸರ ರಕ್ಷಣೆಗೆ ವನ್ಯಜೀವಿಗಳ ಸಂರಕ್ಷಣೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದು ನಮ್ಮ ಮೈಸೂರು ಸಂಸ್ಥಾನ. ನಮ್ಗೆ ಎಲ್ಲರಿಗೂ ಗೊತ್ತಿದೆ 1892 ನಾವು ಮೈಸೂರು ಮೃಗಾಲಯವನ್ನು ಸ್ಥಾಪಿಸಿದ್ವಿ. 1931 ನಮ್ಮ ಮೈಸೂರು ಮಹಾರಾಜರು ಬಂಡೀಪುರ ಅಭಯಾರಣ್ಯವನ್ನು ಇದು ಮಾಡಿ ಅಲ್ಲಿ ಯಾವುದೇ ರೀತಿಯ ಮರಗಳ ಕಟಾವಣೆ ಆಗಬಾರದು ಅಂತ ಒಂದು ಶಾಸನವನ್ನು ತಂದಿದ್ರು. ನಂತರ 1943 ನಾವು ಮೊದಲ ಮಾರಿಗೆ ರಂಗನತಿಟ್ಟು ಪಕ್ಷಿಧಾಮ ಏನಿದೆ ಅದನ್ನು ಡಿಕ್ಲೇರ್ ಮಾಡ್ತೀವಿ. ಎಲ್ಲವೂ ಮೈಸೂರು ಸಂಸ್ಥಾನದ ಅಡಿಯಲ್ಲಿ ನಡೆದಿರ್ತದೆ. ಮತ್ತೆ ಅಭಯಾರಣ್ಯ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನ ತಂದಿದ್ದೆ ಮೈಸೂರು ಸಂಸ್ಥಾನ. ಅನಿಮಲ್ಸ್ಗೆ ಯಾವುದೇ ರೀತಿ ಭಯ ಇಲ್ಲದೆ ಪ್ರಾಣಿಗಳು ಅಲ್ಲಿ ಇರಬೇಕು ಅಂತೇಳಿ ಹಂಟಿಂಗ್ ಮೊದಲು ರಾಜ ಇದರಲ್ಲೆಲ್ಲ ಹಂಟಿಂಗ್ಗಳನ್ನ ಮಾಡ್ತಿದ್ರು. ಟೈಗರ್ ಹಂಟಿಂಗ್ ಕೂಡ 1931 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರೋದಕ್ಕಿಂತ ಮುಂಚೆ ರಾಜ ಸಂಸ್ಥಾನಗಳಲ್ಲಿ ಇದ್ದಾಗ ಅವು ಅವರ ಕ್ರೀಡಾ ಇದಾಗಿ ಪ್ರಾಣಿಗಳನ್ನ ಹಂಟ್ ಮಾಡೋದು ಕೂಡ ನಡೀತಾ ಇತ್ತು. 1931 ಕೂಡ ರೆಗ್ಯುಲೇಟೆಡ್ ಹಂಟಿಂಗ್ನ ತಂದ್ರು, ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಂಡು ಮತ್ತೆ ಎಲ್ಲ ಅಭಯಾರಣ್ಯಗಳನ್ನ ಡಿಕ್ಲೇರ್ ಮಾಡಿ ಅಲ್ಲಿ ಯಾವುದೇ ರೀತಿಯ ಹಂಟಿಂಗ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡ್ರು. ಅದರಿಂದ ಮೈಸೂರು ಸಂಸ್ಥಾನ ವನ್ಯಜೀವಿ ಸಪ್ತಾಹವನ್ನ ಒಂದು ಪರಿಕಲ್ಪನೆಯಲ್ಲಿ ಮೂಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು, ಸೊ ಇಡೀ ದೇಶ ಇವತ್ತೇನು ನಾವು ಆಚರಿಸ್ತಾ ಇದ್ದೀವಿ ಆದರೆ ಎಲ್ಲ ಪರಿಕಲ್ಪನೆಗಳು ಆ ಕನಸುಗಳು ಹುಟ್ಟಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ.
2: ಇವತ್ತು ಇಡೀ ದೇಶದಾದ್ಯಂತ ಏನು ವನ್ಯಜೀವಿ ಸಪ್ತಾಹ ಅಂತ ಹೇಳಿ ಆಚರಣೆಯನ್ನು 1 ವಾರಗಳ ಕಾಲ ಮಾಡಲಾಗ್ತಾ ಇದೆಯೋ, ಈ ಒಂದು ಪರಿಕಲ್ಪನೆ ಹುಟ್ಟಿದ್ದೇ ಕನ್ನಡ ನಾಡಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಹಿರಿಮೆಯ ಸಂಗತಿ.
3: ಹೌದು ಸರ್.
2: ಯಾಕೆ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಣೆಯನ್ನು ಮಾಡಬೇಕು, ಇದರ ಉದ್ದೇಶಗಳು ಏನೇನಿದ್ದಾವೆ ಎನ್ನುವಂಥದ್ದನ್ನು ವಿವರವಾಗಿ ತಿಳಿಸಿಕೊಡಿ.
3: ಮೊದಲಿಗೆ ಹೇಳ್ತೀನಿ, ಈಗ ನಾವು ವನ್ಯಜೀವಿ ಅಂದ ತಕ್ಷಣ ಮನಸ್ಸಿಗೆ ಏನು ಬರ್ತದೆ, ಒಂದು ಕಾಡು, ಕಾಡಿನಲ್ಲಿ ಆನೆ, ಹುಲಿ, ಚಿರತೆ ಇವ್ಯಾವುದೋ ಪ್ರಾಣಿಗಳಿರ್ತವೆ, ಅದಷ್ಟೇ ವನ್ಯಜೀವಿಗಳು ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಆದರೆ ಕಾಡಿನಲ್ಲಿ ಸಿಗುವ ಪ್ರತಿಯೊಂದು ಸಸ್ಯಗಳಾಗಲಿ ಔಷಧೀಯ ಸಸ್ಯಗಳಾಗಲಿ ಆ ಎಲ್ಲವೂ ಕೂಡ ವನ್ಯಜೀವಿಗಳಾಗಿರ್ತದೆ. ಸೊ ಆದ್ದರಿಂದಾಗಿ ಇಡೀ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಇದಲ್ಲದೇ ವನ್ಯಜೀವಿ ಬರೀ ಕಾಡು ಒಳಗಡೆ ಇರ್ತದೆ ಅಂತಲೇ ಹೇಳೋದಷ್ಟೇ ಸೀಮಿತವಾಗಿರೋದಿಲ್ಲ. ಹಿಂದೆ ಎಲ್ಲ ನಾವು ರೈತರ ಜಮೀನುಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೆತಿದ್ವಿ, ಇಲ್ಲ ಅಕ್ಕಿಗಳನ್ನ ಬೆಳೆಸ್ತಿದ್ವಿ. ಈಗ ಯಾರನ್ನಾರು ಕೇಳಿದ್ರೆ ಅದು ವೈಲ್ಡ್ ವೆರೈಟಿ ಅಂತ ಹೇಳ್ತಾರೆ. ನಮ್ಮಲ್ಲಿದ್ದು ಎಷ್ಟೋ ಆ ಥರ ಒಂದು ಸಂಪತ್ತು ಏನಿದೆ, ಪ್ರಾಕೃತಿಕ ಸಂಪತ್ತು, ಅದನ್ನು ನಾವು ಬಿಟ್ಬಿಟ್ಟು ಈಗ ಹೈಬ್ರಿಡ್ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ಜೇನುನೊಣಗಳಿದೆ, ಜೇನುನೊಣಗಳು ಯಾವಾಗಾರ ವಿನಾಶ ಬಂದರೆ ಅರಣ್ಯದಲ್ಲಿರುವ ಒಂದು ಜೀವಿ ನಾಶಗೊಂಡಿತು ಅಂತ ಅಷ್ಟೇ ಅಲ್ಲ, ಇಡೀ ರೈತ ಬಾಂಧವನಿಗೆ, ಇಡೀ ಮನುಕುಲದ ಉಳಿವಿಗೋಸ್ಕರ ಪಾಲಿನೇಷನ್, ಏನು ಪರಾಗಸ್ಪರ್ಶ ಕ್ರಿಯೆ ನಡೀತಿದೆ, ಅದು ನಾವು ಜೇನುನೊಣಗಳಿಂದ ಇರ್ತೀವಿ. ಅದೇ ರೀತಿ ವನ್ಯ ಸಂಪತ್ತು ಏನು ರೈತರಲ್ಲಿ ನಮ್ಮ ದಿನನಿತ್ಯದಲ್ಲಿ ಯಾವ್ಯಾವ ವೈಲ್ಡ್ ಲೈಫ್ಗಳು ಇರ್ತವೆ ಅವನು ಕೂಡ ನಾವು ಸಂರಕ್ಷಣೆ ಮಾಡ್ತಾ ಹೋಗ್ಬೇಕು. ಯಾಕೆ ಉಳಿಸ್ಬೇಕು ಅಂತ ಹೇಳಿದ್ರೆ, ನಾವು ಆವಾಗಲೇ ಹೇಳಿದೆ ಭಾರತ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆಯ ರಾಷ್ಟ್ರ ಅಂತ, ಕರ್ನಾಟಕನು ಕೂಡ. ಭಾರತದಲ್ಲಿ ನಾವು ಮೊದಲೇ ಹೇಳಿದಂಗೆ ಈಗಾಗಲೇ 107 ನ್ಯಾಷನಲ್ ಪಾರ್ಕ್ಸ್ ಇದೆ, 58 ಟೈಗರ್ ರಿಸರ್ವ್ಸ್ ಇದೆ, ಮತ್ತೆ ಈಗ 100,000+ ಹೆಚ್ಚು ಸ್ಪೀಸೀಸ್ಗಳು ಮತ್ತೆ 15,000+ ಫ್ಲವರಿಂಗ್ ಪ್ಲಾಂಟ್ಸ್ಗಳು ನಮ್ಮಲ್ಲಿದೆ, ಅನಿಮಲ್ ಸ್ಪೀಸೀಸ್. ಈ ಎಲ್ಲ ಇದರಲ್ಲಿ 100,000+ ಇದ್ದಷ್ಟು ಅನಿಮಲ್ ಸ್ಪೀಸೀಸ್ ಅಲ್ಲಿ ಶೇಕಡ 28 ಎಂಡಮಿಕ್, ಅಂದ್ರೆ ಈ ಭಾರತಕ್ಕಷ್ಟೇ ಸೀಮಿತವಾಗಿದೆ, ಭಾರತದಿಂದ ಆಚೆ ಅವು ಸಿಗೋದಿಲ್ಲ. ಆ ರೀತಿ ಇದ್ದಾಗ ಈ ಎಂಡಮಿಕ್ ಸ್ಪೀಸೀಸ್ಗಳು ಇಲ್ಲೇ ಇದ್ದಾಗ ಯಾವುದೇ ರೀತಿ ನ್ಯಾಚುರಲ್ ಡಿಸಾಸ್ಟರ್ ಆಯ್ತು ಅಂತ ಹೇಳಿದ್ರೆ ನಾವು ಈ ಸ್ಪೀಸೀಸ್ಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದಾಗಿ ಇದರಗಳ ಬಗ್ಗೆ ಅರಿವು ಮೂಡಿಸಿ, ಇದರ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿ, ಪ್ರತಿಯೊಬ್ಬರೂ ಕೂಡ ವನ್ಯ ಸಂರಕ್ಷಣೆಯಲ್ಲಿ ಮತ್ತೆ ಜೀವತೆ ಸಂರಕ್ಷಣೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವನ್ಯಜೀವಿ ಸಪ್ತಾಹವನ್ನು ಮಾಡ್ತಾ ಇರ್ತೀವಿ.
2: ಉದ್ದೇಶಗಳು ಅನೇಕ ಇದ್ದಾವೆ ಸರ್.
3: ಉದ್ದೇಶಗಳಲ್ಲಿ ಮೊದಲು ಜನರಿಗೆ ವನ್ಯಜೀವಿಗಳ ಬಗ್ಗೆ ಮತ್ತೆ ಇದರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು. ಅರಿವು ಮೂಡಿಸಬೇಕಾದ್ರೆ ನಾವು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಾವು ತೋರಿಸ್ಬಿಟ್ಟು ಈ ಒಂದು ಪ್ರಾಣಿ ಇದೆ, ಹುಲಿ ಇದೆ, ಇದನ್ನು ಸಂರಕ್ಷಣೆ ಮಾಡಬೇಕು, ಇಲ್ಲ ಪಕ್ಷಿ ಇದೆ, ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಕೇಳ್ತಾರೆ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ನಾವು ಜಾಸ್ತಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲ ಯುವ ಸಮೂಹಕ್ಕೆ

0: ಹೋಗಿ ಹೇಳುತ್ತಂತೆ, ಮುತ್ತಿನ ಶೆಟ್ಟಿ ತೊರೆ ಬರ್ತಿದೆ ಹೇಳು ಅಂತ. ಅದನ್ನ ಕೇಳಿಸಿಕೊಂಡು ಎಚ್ಚರಿಕೆ ಕೊಟ್ಟು ಅವನು ಎದ್ದು ಅವನ ಪ್ರಾಣವನ್ನು ಉಳಿಸ್ಕೋತಾನೆ. ಆವಾಗ ಆ ಕೃತಜ್ಞತೆಗೋಸ್ಕರ ಅವನಲ್ಲಿದ್ದ ಮುತ್ತನ್ನ ಆ ಪಕ್ಷಿಯ ಕಂಠದ ಸುತ್ತ ಅದನ್ನ ಪೋಣಿಸ್ತಾನೆ. ಅಂದಿನಿಂದ ಆ ಪಕ್ಷಿಗೆ ಮುತ್ತಿದೆ,
1: ಮುತ್ತಿದೆ
0: ಅನ್ನೋದು ಒಂದು ಒಂದು ಕತೆ. ಅದು ಜಾನಪದ ಕತೆ, ಅದು ನಿಜನೇ ಇಲ್ಲ ಅಂತಿಲ್ಲ.
1: ಹೌದು,
0: ಆ ಜಾನಪದ ಕತೆ ನಮ್ಮ ಮೇಲೆ ಎಷ್ಟು ಪರಿಣಾಮ ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಇನ್ನಿದೆ ಯಾವುದೇ ಪಕ್ಷಿಗಳನ್ನ ನೋಡಿದ್ರೆ, ಯಾವುದೇ ಅದ್ರ ಕಾಲ್ ನೋಡಿದ್ರೆ, ಅದು ವಾಯ್ಸ್ಗಳನ್ನ ಕೇಳಿದ ತಕ್ಷಣ, ನಾವು ಈಗೂ ಕೂಡ ನಾವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಮುಂಚೂಣಿ ಸಿಬ್ಬಂದಿಗಳು ಕೇಳ್ತೀನಿ, ಇಲ್ಲಿ ನಿಮ್ದು ಪ್ರಾದೇಶಿಕವಾಗಿ ಇಲ್ಲಿ ಲೋಕಲಲ್ಲಿ ಈ ಪಕ್ಷಿಗೆ ಏನಾದ್ರೂ ಕತೆ ಇದೆಯಾ, ಇದು ಜಾನಪದ ಕತೆ ಇದೆಯಾ ಅಂತ. ಸೊ ಅದು ಹೆಚ್ಚಾಗಿ ನಾವು ಜಾಸ್ತಿ ಜನನ ರೀಚ್ ಆಗ್ಲಿಕ್ಕೆ ಇದು ಮಾಡ್ತೀವಿ. ಮತ್ತೆ ಯುವ ಮನಸ್ಸುಗಳಲ್ಲಿ ಈ ರೀತಿ ಹೇಳಿದಾಗ ಆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಆಬ್ಜೆಕ್ಟಿವ್ ನಮ್ದು. ಮತ್ತೆ ಎರಡನೇದು, ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ, ಜಾಸ್ತಿ ಸಾರ್ವಜನಿಕರು ಈ ಸಂರಕ್ಷಣೆಯಲ್ಲಿ ಮತ್ತೆ ಇದನ್ನ ಭಾಗವಹಿಸಿಕೆ ಹೆಚ್ಚಾಗಿದೆ. ಸೊ ಭಾಗವಹಿಸಿಕೆ ಹೆಚ್ಚಾದಾಗ ನಮ್ದು ಸಂರಕ್ಷಣೆ ಸುಲಭ ಆಗ್ತಾ ಹೋಗ್ತದೆ. ಈ ಇದರಲ್ಲಿ ನನಗೆ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ದು ಎಲ್ಲರೂ ಮಂಗಟೆ ಪಕ್ಷಿಯನ್ನ ನೋಡಿದಿರಾ, ಇಂಡಿಯನ್ ಆರ್ನ್ ಬಿಲ್, ಇಂಡಿಯನ್ ಗ್ರೇಟ್ ಆರ್ನ್ ಬಿಲ್, ಇಂಡಿಯನ್ ಗ್ರೇ ಆರ್ನ್ ಬಿಲ್ ಎಲ್ಲ ಇರ್ತದೆ. ನಾವು ಯಾವುದೇ ಪಕ್ಷಿಗಳನ್ನ ಇಲ್ಲ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಅದರ ಜೀವನ ಶೈಲಿಯನ್ನ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ನಾವು ಸಂರಕ್ಷಣೆಯನ್ನ ಮಾಡುವಲ್ಲಿ ನಾವು ಹೆಜ್ಜೆ ಇಡಬಹುದು ಅಂತ ಹೇಳುತ್ತೆ. ಯಾಕೆಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತೆ ಕಾಳಿ ನದಿಗಳ ದಡದಲ್ಲಿ ಹೆಚ್ಚಾಗಿ ಈ ಬರ್ಡ್ಸ್ಗಳು ಕಂಡು ಬರ್ತವೆ. ಒಂದ್ ಹಂತದಲ್ಲಿ ಇದೆಲ್ಲ ಬೇಟೆ ಆಡ್ತಾ ಬಂದಂಗೆ ಅದರ ಸಂತತಿ ಕ್ಷೀಣ ಆಗ್ತಿತ್ತು. ಯಾಕೆ ಸಂತತಿ ಕ್ಷೀಣ ಆಗ್ತಿತ್ತು ಅದನ್ನ ಅಧ್ಯಯನ ಮಾಡಿದಾಗ, ಅದೊಂದು ವಿಶಿಷ್ಟವಾದ ಜೀವನ ಶೈಲಿ ಇದೆ. ಮಂಗಟೆ ಪಕ್ಷಿಗಳಲ್ಲಿ ನಾವು ಗಂಡು ಮತ್ತೆ ಹೆಣ್ಣು ನಮ್ಮ ಒಂದು ಸರಿ ಅದು ಸಂಗಾತಿ ಆದ್ರೆ ಜೀವನ ಪೂರ್ತಿ ಆ ಬರ್ಡ್ ಸಂಗಾತಿನೇ ಇರ್ತದೆ. ಒಂದ್ಸತಿ ಹೆಣ್ಣು ಪಕ್ಷಿ ಏನಾದ್ರೂ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡೋ ಟೈಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮರದ ಪೊಟ್ಟೆನಲ್ಲಿ ಜಾಗ ಮಾಡಿಕೊಂಡು ಮೊಟ್ಟೆಗಳನ್ನ ಇಡ್ತದೆ. ಮೊಟ್ಟೆಗಳನ್ನ ಇದ್ದ ತಕ್ಷಣ ಹೆಣ್ಣು ಪಕ್ಷಿ ತನ್ನ ಮೈ ಮೇಲಿರೋ ಎಲ್ಲಾ ರೆಕ್ಕೆ ಪುಕ್ಕಗಳನ್ನ ತೆಗೆದುಕೊಂಡು ಆ ಮೊಟ್ಟೆಗಳಿಗೆ ಕಾವು ಕೊಡ್ತಾ ಕುತ್ಕೊಳ್ತದೆ. ತನ್ನ ಗೂಡಿನ ಮುಖ್ಯ ದ್ವಾರನ ಪೂರ್ತಿ ಮಣ್ಣು ಇದರಿಂದ ಸೀಲ್ ಮಾಡ್ತದೆ. ಈ ಹೆಣ್ಣು ಪಕ್ಷಿ ಅದನ್ನ ಮರಿ ಮಾಡಿ ಮರಿಗಳಿಗೆ ರೆಕ್ಕೆ ಬಲ್ತು ತನ್ನ ತಾಯಿ ಪಕ್ಷಿಗೂ ಕೂಡ ಮತ್ತೆ ರೆಕ್ಕೆ ಬಂದು ಹಾರಾಡುವಷ್ಟು ಅಷ್ಟೂ ಸಮಯಕ್ಕೂ ಕೂತ್ರ ಗಂಡು ಪಕ್ಷಿ ಹೊರಗಡೆ ಹೋಗಿ ತನ್ನ ಇಡೀ ಕುಟುಂಬಕ್ಕೆ ಆಹಾರವನ್ನ ಸರಬರಾಜು ಮಾಡ್ತಾ ಇರ್ತದೆ. ಈ ಸಂದರ್ಭದಲ್ಲಿ ನಮ್ಗೆ ಈ ಜೀವನ ಶೈಲಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಬೇಟೆಯಾಡಿ ಏನಾದ್ರೂ ಗಂಡು ಪಕ್ಷಿನ ಸಾಯಿಸಿದ್ವಿ, ನಾವು ಒಂದು ಪಕ್ಷಿನ ಸಾಯಿಸೋದಿಲ್ಲ, ಇಡೀ ಕುಟುಂಬನೇ ಸಾಯಿಸಿರ್ತೀವಿ. ಈ ನಿಟ್ಟಿನಲ್ಲಿ ಅವಾಗ ಅಲ್ಲಿ ಸ್ಥಳೀಯರು ಮತ್ತೆ ಕರ್ನಾಟಕ ಅರಣ್ಯ ಇಲಾಖೆ ಇಬ್ಬರು ಅಲ್ಲಿನ ಲೋಕಲ್ ಟ್ರೈಬಲ್ಸ್ಗೆ ಲೋಕಲ್ ಜನಗಳಿಗೆ ಸಾವಿರಾರು ಬೀದಿ ನಾಟಕಗಳನ್ನು ಮಾಡಿ ಅರಿವು ಮೂಡಿಸಿದ್ರು. ಆಗ ಸಾರ್ವಜನಿಕರು ಎಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ಮಂಗಟೆ ಪಕ್ಷಿಗಳನ್ನ ಅಂದ್ರೆ ಆರ್ನ್ಬಿಲ್ ಪಕ್ಷಿಗಳನ್ನ ಉಳಿಯುಗೋಸ್ಕರ ಸಹಕರಿಸಿದ್ರು. ಅದರ ಪರಿಣಾಮವಾಗಿ ನಾವು 2011 ನಾವು ಅಲ್ಲಿದೆ ಆರ್ನ್ಬಿಲ್ ಕನ್ಸರ್ವೇಶನ್ ರಿಸರ್ವ್ ನ ಡಿಕ್ಲೇರ್ ಮಾಡಿದ್ವಿ. ಈ ರೀತಿ ಸಾರ್ವಜನಿಕ ಸಹಭಾಗಿತ್ವ ಹೇಗೆ ಒಂದು ಸ್ಪೀಸೀಸ್ ನ ಉಳುವಿಕೆ ಕೆಲಸ ಮಾಡುತ್ತೆ ಅನ್ನೋದು ಇದೊಂದು ಉತ್ತಮ ಉದಾಹರಣೆ. ಮೂರನೇದು ಹ್ಯಾಬಿಟೆಟ್ ಇಂಪ್ರೂವ್ಮೆಂಟ್. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗಲಿ ಒಂದು ಆವಾಸ ಸ್ಥಾನ ಏನಿರ್ತದೆ, ಆ ಆವಾಸ ಸ್ಥಾನದ ಅಭಿವೃದ್ಧಿ ಎನ್ಕ್ರೋಚ್ಮೆಂಟ್, ಏನ್ ನಾವು ತೂರಿಗಳನ್ನ ಮಾಡಿದಾಗ ಅರಣ್ಯ ಪ್ರದೇಶಗಳನ್ನ ಮಾಡೋದು, ಮತ್ತೆ ಹ್ಯಾಬಿಟೆಟ್ಗಳು ಆವಾಸ ಸ್ಥಾನಗಳ ಫ್ರಾಗ್ಮೆಂಟೇಷನ್, ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಹೋಗ್ಬಿಡ್ತದೆ, ಎರಡು ಉತ್ತಮವಾದ ಆವಾಸ ಸ್ಥಾನಗಳು ಸಪರೇಟ್ ಆಗ್ಬಿಡ್ತವೆ, ಪ್ರಾಣಿಗಳು ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ, ಮತ್ತೆ ಯಾವುದೇ ರೀತಿಯ ಅಕ್ರಮ ಕಡಿತಲೆಗಳು ಮರಗಳು ಆಗದೆ ಇರೋ ತರ ನೋಡ್ಕೊಳ್ಳೋದು, ಈ ರೀತಿ ಹ್ಯಾಬಿಟೆಟ್ ಇಂಪ್ರೂವ್ಮೆಂಟ್ ನ ಮಾಡೋದು ಮೂರನೇ ಆಬ್ಜೆಕ್ಟಿವ್. ನಾಲ್ಕನೇದು ಸಪೋರ್ಟಿಂಗ್ ಕೋಎಕ್ಸಿಸ್ಟೆನ್ಸ್, ಅಂದ್ರೆ ನಾವು ಸಹಬಾಳಿತ್ವೆ, ಮನುಷ್ಯ ಮತ್ತೆ ವನ್ಯಪ್ರಾಣಿ ಎರಡು ಸೇರಿ ಸಹಬಾಳ್ವಿಕೆ ನಡೆಸಬೇಕು ಅನ್ನೋದನ್ನ ನಾವು ಎಷ್ಟು ಉತ್ತೇಜನ ಕೊಡಬೇಕು ಮತ್ತು ಪುಷ್ಟೀಕರಿಸಬೇಕು, ಇವು ನಾಲ್ಕು ಮುಖ್ಯ ಉದ್ದೇಶಗಳು ವನ್ಯಜೀವಿ ಸಪ್ತಾಹದ್ದು.
1: ಈ ಉದ್ದೇಶಗಳನ್ನ ಇಟ್ಟುಕೊಂಡು ಇದನ್ನ ಈಡೇರಿಕೆಗಾಗಿ ನಾವು ವನ್ಯಜೀವಿ ಸಪ್ತಾಹವನ್ನ ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ನಾವು ಏನು ವರ್ಷಕ್ಕೆ ಒಂದು ಸಾರಿ ಸಪ್ತಾಹಗಳಾಗಿರ್ಬೋದು ದಿವಸಗಳಾಗಿರ್ಬೋದು ಆಚರಣೆಯನ್ನ ಮಾಡ್ತೀವೋ ಅದಕ್ಕೆ ಒಂದು ಥೀಮ್ ಅಂತ ಹೇಳಿ ಇಟ್ಕೊಂಡಿರ್ತೇವೆ. ಈ ವರ್ಷದ ಒಂದು ಘೋಷವಾಕ್ಯ ಏನು ಅನ್ನುವಂಥದ್ದು, ಆ ಘೋಷವಾಕ್ಯಕ್ಕೆ ಅನುಗುಣವಾಗಿ ಆ ವರ್ಷದ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಾಲಿನ ವನ್ಯಜೀವಿ ಸಪ್ತಾಹದ ಘೋಷವಾಕ್ಯ ಏನು?
0: ನೀವು ಹೇಳ್ದಂಗೆ ಪ್ರತಿ ವರ್ಷನೂ ಕೂಡ ನಾವು ಒಂದೊಂದು ಘೋಷವಾಕ್ಯಗಳನ್ನು ಆ ನಿಟ್ಟಿನಲ್ಲಿ ಸಂರಕ್ಷಣೆ ಮತ್ತು ಅರಿವು ಮೂಡಿಸೋದ್ರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ವರ್ಷದ ಘೋಷವಾಕ್ಯ ಕನೆಕ್ಟಿಂಗ್ ಹ್ಯಾಬಿಟ್ಯಾಟ್ ಥ್ರೈವಿಂಗ್ ವೈಲ್ಡ್ ಲೈಫ್, ಅಂದ್ರೆ ವೃದ್ಧಿಸುತ್ತಿರುವ ವನ್ಯಜೀವಿಗಳ ಆವಾಸ ಸ್ಥಾನಗಳ ಜೋಡಣೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋ ಒಂದು ಪಕ್ಷಿ ಇದೆ, ಆ ಪಕ್ಷಿ ಇಡೀ ರಾಷ್ಟ್ರದಲ್ಲಿ ಕೇವಲ 200 ಸಂಖ್ಯೆಯಷ್ಟು ಅಷ್ಟೇ ಇರಬಹುದು, ರಾಜಸ್ಥಾನದಲ್ಲಿ ಮುಖ್ಯವಾಗಿ ಸಿಗ್ತದೆ, ಅದರಲ್ಲೂ ಕರ್ನಾಟಕದಲ್ಲಿ ಬಳ್ಳಾರಿ ಈ ಭಾಗದಲ್ಲಿ ಹೆಚ್ಚಿನ ಈ ಪಕ್ಷಿಗಳ ಸಂತಾನೋತ್ಪತ್ತಿಗಾಗಿ ಬರ್ತವೆ, ಅಲ್ಲಿನೂ ಕೂಡ ಸ್ಥಳೀಯವಾಗಿ ಪಕ್ಷಿಗಳಿದೆ. ಈ ರೀತಿ ಆವಾಸ ಸ್ಥಾನಗಳ ಅಭಿವೃದ್ಧಿ ಮಾಡಿದರೆ ಈ ತೀವ್ರ ಅಳಿವಿನಂಚಿನಲ್ಲಿರುವ ಇಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಎಷ್ಟೋ ಪಕ್ಷಿಗಳನ್ನ ನಾವು ಸಂರಕ್ಷಣೆ ಮಾಡಬಹುದು. ಮತ್ತೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಓನ್ಲಿ ಒನ್ ಡೆಡಿಕೇಟೆಡ್ ವಲ್ಚರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಕರ್ನಾಟಕದಲ್ಲಿ ರಾಮನಗರದಲ್ಲಿ, ರಣಹದ್ದುಗಳ ಸಂರಕ್ಷಣಾ ಇದು. ಅದನ್ನು ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕದರಲ್ಲಿ ಏನಾರ ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ಹೇಳ್ತೀವಿ, ರಣಹದ್ದು ಬಂದು ನಿನ್ನ ಕಿವಿ ಕಿತ್ಕೊಂಡು ಹೋಗ್ಬಿಡ್ತದೆ ಅಂತ. ನಾವೆಲ್ಲ ಶಾಲೆಯಿಂದ ಆಚೆ ಬಂದ್ರೆ ಎಷ್ಟೋ ಊರಿನಲ್ಲಿ ಬಿರೋ ದನ ಕರುಗಳು ಸತ್ತಾಗ ಅವನ್ನ ಕ್ಲೀನ್ ಮಾಡ್ತಿದ್ರು.

0: ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂದರೆ ನೈಸರ್ಗಿಕ ಜಾಡುಮಾರಿಗಳಾಗಿ ಈ ರಣಹದ್ದುಗಳು ಕಾರ್ಯನಿರ್ವಹಿಸ್ತವೆ. ಇವತ್ತು ರಣಹದ್ದುಗಳ ಸಂತತಿನೇ ಕಡಿಮೆ ಆಗೋಗಿದೆ. ನಮ್ಮ ಜೀವನ ಶೈಲಿ, ಪಶುಗಳಿಗೆ ಡೈಕ್ಲೋಫಿನಿಕ್ ಅನ್ನೋ ಕೆಮಿಕಲ್ ಕೊಡ್ತಾ ಇದ್ವಿ, ಆ ಪಶುಗಳ ಮಾಂಸದಲ್ಲಿದ್ದ ಆ ಡೈಕ್ಲೋಫಿನಿಕಲ್ಲು ವಲ್ಚರ್ಸ್ ರಣಹದ್ದುಗಳಿಗೆ ಸೇರಿ ಆ ಮೊಟ್ಟೆಗಳಲ್ಲಿ ಆ ಸಿಲಿಕ ಮೇಲೆ ಮೊಟ್ಟೆದ ಏನು ಹೊರಪದರ ಬರ್ತದೆ ಅದು ಗಟ್ಟಿ ಆಗ್ದೇ ಎಲ್ಲ ಮೊಟ್ಟೆಗಳು ಹೊಡೆದ ತಕ್ಷಣ ಅದು ಮರಿಗಳು ಆಗ್ದೇ ಆಗ್ತಿತ್ತು. ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಯಾವ ರೀತಿ ಈ ಥರ ಕನ್ಸರ್ವೇಷನ್ ರಿಸರ್ವ್ಗಳಿದ್ದಾವೆ ಮತ್ತು ಕಮ್ಯುನಿಟಿ ರಿಸರ್ವ್ಗಳಿದ್ದಾವೆ, ಅವುಗಳಲ್ಲಿ ನಾವು ಆಕ್ಟಿವ್ ಆಗಿ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಸಂರಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಕನೆಕ್ಟಿಂಗ್ ಹ್ಯಾಬಿಟೆಟ್ ಅಂತ ಹೇಳಿದ್ರೆ ಈಗ ನಾವು ನೋಡಿದಂಗೆ ನಾಗರಹೊಳೆ, ಬಂಡೀಪುರ ಇಂಥದ್ದೆಲ್ಲ ಪ್ರೊಟೆಕ್ಟೆಡ್ ಏರಿಯಾ ಸೆಂಚುರೀಸ್ ಇರ್ತವೆ, ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾಗ್ತದೆ. ಅದು ಒಂದು ಫೆಸಿಲಿಟೇಟ್, ಒಂದು ರಾಜ್ಯದಲ್ಲಿರುವ ಇಲ್ಲ ದೇಶದಲ್ಲಿರುವ ಅಕ್ಕಪಕ್ಕದ ರಕ್ಷಿತಾರಣ್ಯಗಳಿರ್ತವೆ, ಅಂಥ ಜಾಗಗಳನ್ನ ಕನೆಕ್ಟ್ ಮಾಡಿ ವನ್ಯಜೀವಿಗಳು ಸರಾಗವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗೋದಕ್ಕೆ ಮಾಡೋದು. ಸೊ ವನ್ಯಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಎರಡು ಮೂರು ಥರ ಇರ್ತದೆ. ಒಂದು ಯಾವುದು ಅದು ಈಸಿ ಮೂವ್ಮೆಂಟ್, ಕೆಲವು ಟೈಮ್ ಏನಾಗುತ್ತೆ ಕ್ಲೈಮೆಟಿಕ್ ಚೇಂಜ್ ಒಂದು ಜಾಗದಲ್ಲಿ, ಈಗ ನೀವು ಬಂಡೀಪುರ ಇಲ್ಲ ನಾಗರಹೊಳೆನಲ್ಲಿ ಕಬಿನಿ ಹಿನ್ನೀರಿನಲ್ಲಿ ನೀವು ಯಾವಾಗಾದ್ರೂ ಏಪ್ರಿಲ್ ಮೇನಲ್ಲಿ ಹೋದ್ರೆ ಸಾವಿರಾರು ಆನೆಗಳಿರ್ತದೆ ಕಾಂಗ್ರಿಗೇಷನ್. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆನೆಗಳು ನೀರಿಗೋಸ್ಕರ ಸಮ್ಮರ್ಲ್ಲಿ ಅಲ್ಲಿ ಬರ್ತವೆ, ಬೇರೆ ಅರಣ್ಯದಲ್ಲಿ ಬೇರೆ ಕಡೆ ಇದ್ರೂ ಕೂಡ ಇಲ್ಲಿಗೆ ನೀರಿಗೋಸ್ಕರ ಬರ್ತವೆ. ಆ ರೀತಿ ತಮ್ಮ ಸಂತಾನೋತ್ಪತ್ತಿಗಾಗಿನೋ ಆಹಾರವನ್ನು ಅರಿಸಿನೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ವನ್ಯ ಪ್ರಾಣಿಗಳಿಗೆ ನಾವು ಒಂದು ಸುರಕ್ಷಿತವಾದ ಮಾರ್ಗವನ್ನು ಮಾಡ್ಕೊಳ್ಬೇಕು ಹ್ಯಾಬಿಟ್ಯಾಟ್ಗಳನ್ನ. ಎರಡನೇದು, ಈಗ ನಾವು ಸುಮಾರು ಕಡೆ ನೋಡ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ನಿಟ್ಟಿನಲ್ಲಿ ರಸ್ತೆಗಳು ಬರ್ತಿದೆ, ರೈಲ್ವೆ ಮಾರ್ಗಗಳಿಗೆ ಬರ್ತಿದೆ, ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳು ಇದು ಮಾಡ್ತಿದೆ ಅಂದರೆ ಈ ಎಲ್ಲ ಸುರಕ್ಷಿತ ಜಾಗಗಳನ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಬೈಫರ್ಕೇಟ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಏನು ಮಾಡಬೇಕು ಅಂತೇಳಿದ್ರೆ ಈಗ ಹೈವೇಗಳು ದಾಟ್ತಿದ್ದಾಗ ಸೊ ಅಂಡರ್ ಪಾಸ್ ಇಲ್ಲ ಓವರ್ ಪಾಸ್ ಮೂಲಕ ಅಲ್ಲಲ್ಲಿ ಎಲ್ಲಿ ಪ್ರಾಣಿಗಳು ಹೆಚ್ಚಾಗಿ ದಾಟ್ತವೆ ಅಂತ ಕಡೆ ನಾವು ಪ್ರಾಣಿಗಳಿಗೆ ದಾಟ್ಲಿಗೆ ಅನುವು ಮಾಡಿಕೊಡ್ಬೇಕು. ಸೊ ಇದು ಏನು ಮಾಡ್ತದೆ ಅಂದರೆ ಪ್ರಾಣಿಗಳಿಗೆ ಏನು ಸ್ಥಳೀಯವಾಗಿ ಮೈಗ್ರೇಷನ್ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದು ಇಲ್ಲ ಅಂತ ಹೇಳಿದ್ರೆ ಅದು ಆಹಾರ ಉಡಿಸಿ ಹೋಗೋದ್ರ ಜೊತೆಗೆ ತನ್ನ ಜೆನೆಟಿಕಲಿ ಆನೆಗಳದ್ದು ಸುಪೀರಿಯರಿಟಿಯನ್ನು ಉಳಿಸ್ಕೊಳ್ಳಿಕ್ಕೆ ಅದಾಗುತ್ತೆ. ಯಾಕೆಂದರೆ ಒಂದೇ ಜಾಗದಲ್ಲಿ ತುಂಬ ಸಣ್ಣ ಪ್ರದೇಶದಲ್ಲಿ ಏನಾದರೂ ಪ್ರಾಣಿಗಳಿದ್ದರೆ ಅವರವರಲ್ಲೇ ಅದು ಇನ್ ಬ್ರೀಡಿಂಗ್ ಆಗಿ ಅದೂ ಕೂಡ ಜೆನೆಟಿಕಲಿ ಅಳಿವಿನಂಚಿಗೆ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಆದ್ದರಿಂದ ಈ ರೀತಿ ಕನೆಕ್ಟಿಂಗ್ ಹ್ಯಾಬಿಟೆಟ್, ಸೊ ಆವಾಸ ಸ್ಥಾನಗಳನ್ನ ಕನೆಕ್ಟ್ ಮಾಡಿ ಯಾವುದು ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳಿದ್ದಾವೆ ಅವುಗಳ ಸಂಖ್ಯೆಯನ್ನು ವೃದ್ಧಿಸುವುದಕ್ಕೆ ಮುಖ್ಯವಾಗಿ ಈ ವರ್ಷದ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಈ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ.
1: ಇನ್ನು ವನ್ಯಜೀವಿ ಅಂತ ಅಂದಾಗ ನಮಗೆ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮಾನವ ಮತ್ತು ಪ್ರಾಣಿಯ ಸಂಘರ್ಷ. ಇದು ಇತ್ತೀಚಿನ ದಿವಸಗಳಲ್ಲಿ ಬಹಳ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು. ಇದನ್ನು ತಾವು ಒಬ್ಬರು ಅರಣ್ಯ ಅಧಿಕಾರಿಯಾಗಿ ಹೇಗೆ ನೋಡ್ತೀರಾ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ತಮ್ಮ ಅಭಿಪ್ರಾಯ ಏನು?
0: ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ಯಾವಾಗ ಮಾನವ ವನ್ಯಜೀವಿ ಸಂಘರ್ಷ ತುಂಬ ಜಾಸ್ತಿ ಆಗ್ತಿದೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ಹಾಸನ ಜಿಲ್ಲೆಯಲ್ಲಿ ನಾವು ಈ ಕಾರ್ಯನಿರ್ವಹಿಸ್ತಿದ್ವಿ, ಹೆಚ್ಚಾಗಿ ಆನೆ ಮತ್ತು ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಇದೆ. ಅದು ಬಿಟ್ಟರೆ ಹುಲಿ ಮತ್ತು ಚಿರತೆಗಳ ಸಂಘರ್ಷ ಇಲ್ಲ ಕರಡಿಗಳು ಸಂಘರ್ಷ, ಬೇರೆ ಬೇರೆ ಪ್ರಾಣಿಗಳ ಜೊತೆ ಸ್ಥಳೀಯವಾಗಿ ಬೇರೆ ರೀತಿಯ ಸಂಘರ್ಷಗಳು ಇರ್ತವೆ. ಪ್ರತಿಯೊಂದು ಸಂಘರ್ಷಕ್ಕೂ ನಾವು ಬೇರೆದೇ ರೀತಿಯಲ್ಲಿ ಆ ಸಂಘರ್ಷವನ್ನು ತಡೆಗಟ್ಟುವಲ್ಲಿ ನಿರ್ವಹಣೆ ಮಾಡಿದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಸಂಘರ್ಷಗಳು ಯಾಕಾಗ್ತದೆ ಅಂತ ಸರ್, ಸರಳವಾಗಿ ಕೇಳುಗರಿಗೆ ಇಲ್ಲ ನಿಮಗೆ ಉದಾಹರಣೆ ಕೊಡೋದಾದರೆ, ಈಗ ನನ್ನದೇ ಕೊಠಡಿನಲ್ಲಿ ನಾನು ದಿನ ಓಡಾಡ್ತಾ ಇರ್ತೀನಿ ಅಂದರೆ ನನಗೆ ಗೊತ್ತಿದೆ ಮಂಚ ಎಲ್ಲಿರ್ತದೆ, ಟೇಬಲ್ ಎಲ್ಲಿರ್ತದೆ, ನನ್ನ ಪುಸ್ತಕಗಳೆಲ್ಲ ಇರ್ತದೆ, ಅದೆಲ್ಲ ಗೊತ್ತಿರ್ತದೆ. ಈಗ ನೀವು ಯಾರಾದರೂ ಬಂದು ನನ್ನ ದಿನಚರಿದ ಆ ಟೇಬಲ್ನ ನಾನು
1: ಓಡಾಡೋದು
0: ಬದಲಾವಣೆ ಮಾಡಿದ್ರೆ ನಾನು ಯಾವಾಗಲೂ ಸಡನ್ನಾಗಿ ನಾನು ಅಲ್ಲಿ ಒಳಗಡೆ ಹೋದರೆ ನಾನು ಆಕ್ಸಿಡೆಂಟೇ ಆಗೋದು ಅಂದರೆ ಅಪಘಾತಗಳೇ ಆಗೋದು. ಸೊ ಇದೇ ಪ್ರಕ್ರಿಯೆ ನಮ್ಮ ಪ್ರಾಣಿಗಳಲ್ಲಿ ನಡೀತದೆ. ಪ್ರಾಣಿಗಳು ಒಂದು ಸರಾಗವಾಗಿ ಒಂದು ಜಾಗದಲ್ಲಿ ಓಡಾಡ್ಕೊಂಡಿದ್ವು, ನಾವು ಆ ಜಾಗಗಳಲ್ಲಿ ಒತ್ತುವರಿ ಮಾಡಿದ್ದೇವೆ ಎನ್ಕ್ರೋಚ್ಮೆಂಟು, ಮತ್ತು ಈ ಪ್ರಾಣಿಗಳು ಓಡಾಡುವಂಥ ಮಾರ್ಗಗಳ ಮಧ್ಯೆ ನಮ್ಮ ಅಭಿವೃದ್ಧಿ ಬರ್ತಿದೆ. ಈ ಎಲ್ಲ ಕಾರ್ಯಗಳು ಪ್ರಾಣಿಗಳು ದಾರಿಯನ್ನು ತಪ್ಪಿ ಬೇರೆ ಕಡೆ ಹೋಗೋದು, ಆಗ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದನ್ನು ನಾವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಎರಡನ್ನೂ ಸಮತೋಲಿತವಾಗಿ ತೊಗೊಂಡೋಗಿ ಸಸ್ಟೈನಬಲ್ ಇದು ಮಾಡಿದ್ರೆ ನಾವು ಸಂಘರ್ಷವನ್ನು ಕಡಿಮೆ ಮಾಡ್ಬೋದು. ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಎರಡು ಪ್ರಮುಖ ಇದು ಉಂಟು ಸರ್. ಒಂದು, ನಾವು ಈಗ ಆಲ್ರೆಡಿ ಯಾವುದು ರಕ್ಷಿತಾರಣ್ಯಗಳಿದೆ ಅಲ್ಲಿಂದ ಆನೆಗಳು ಆಚೆ ಬಂದರೆ ನಾವು ಕಂದಕಗಳನ್ನ ರೆಡಿ ಮಾಡಿದ್ದೀವಿ, ರೈಲ್ವೆ ಬ್ಯಾರಿಕೇಡ್ನ ಮಾಡಿದ್ದೀವಿ, ಸೋಲಾರ್ ದಂಧಿಗಳನ್ನ ಮಾಡ್ತೀವಿ, ಅದನ್ನ ಉಳಿಸ್ತಿರ್ತೀವಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗನ್ಸೋದು ಒಂದು ಸೋಷಿಯಲ್ ಫೆನ್ಸಿಂಗ್ ಅಂದರೆ ಸಾಮಾಜಿಕ ಬೇಲಿ ಹೊಂದಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಅದು ಯಾವುದೇ ಆದರೂ ವನ್ಯ ಪ್ರಾಣಿಗಳು ಅದು ಹೇಗೆ ನಮ್ಮ ಹತ್ರ ನಡ್ಕೊಳ್ಳುತ್ತೆ ಅದರ ಬಿಹೇವಿಯರ್ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಒಂದು ಸುರಕ್ಷಿತವಾದ ದೂರವನ್ನು ಕಾಯ್ದುಕೊಂಡಿದ್ರೆ ಯಾವುದೇ ಪ್ರಾಣಿಗಳಿಂದ ಅಪಘಾತಗಳಾಗೋದು ಕಡಿಮೆ ಆಗ್ತದೆ ಅಂತ ಒಂದು. ಸೊ ನೀವು ಆಗಲೇ ಕೇಳಿದ್ರಿ ಒಬ್ಬ ಅರಣ್ಯ ಅಧಿಕಾರಿಯಾಗಿ ನೀವು ಮಾನವ ಪ್ರಾಣಿ ಸಂಘರ್ಷವನ್ನು ಯಾವ ರೀತಿ ನೋಡ್ತೀರಿ ಅಂತ.
1: ಹೌದು,
0: ಮಾನವ ಪ್ರಾಣಿ ಸಂಘರ್ಷ ನಾವು ಹೊರಗಡೆ ಬಂದ ತಕ್ಷಣ ರೈತರು ಎಷ್ಟೇ ಆದ್ರೂ ವರ್ಷ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಈಗ ಮಲೆನಾಡು ಭಾಗದಲ್ಲಿ ಕಾಫಿ ಮತ್ತು ಮೆಣಸಿರ್ತದೆ, ಅದು 10-15 ವರ್ಷದಿಂದ ಆ ಗಿಡಗಳು ಬೆಳೆದಿರ್ತವೆ, ಒಂದು ದಿನ ಆನೆ ಬಂದರೆ ಅದೆಲ್ಲವನ್ನೂ ನಾಶ ಮಾಡಿಬಿಡ್ತದೆ. ಸೊ ಆ ರೀತಿ ನಾಶ ಆದಾಗ ಅವರಲ್ಲಿ ಬರುವ ಆಕ್ರೋಶ

0: ಪಕ್ಷ ಇಲ್ಲ ಸರ್ಕಾರದ ಮೇಲೆ ಇಲಾಖೆ ಮೇಲೆ ಸಹಜನೇ ಇರ್ತದೆ, ಅದನ್ನ ತಡೆಗಟ್ಟಬೇಕು, ಅದು ಒಂದು ಇದರದು. ಮತ್ತು ಅರಣ್ಯಾಧಿಕಾರಿಗೆ ನಾನು ಹೇಳಿದ್ದು ಮೂರು ಮುಖ್ಯ ಅಂಶಗಳನ್ನ ನಾವು ಯಾವಾಗೂ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಸಂಘರ್ಷದ ನಿರ್ವಹಣೆಯ ಟೈಮಲ್ಲಿ ನಾವು ನೋಡ್ತೀವಿ. ಆನೆ ಆಚೆ ಬಂದ ತಕ್ಷಣ ಒಂದು ನನಗೆ ಮೊದಲನೇ ಅಂಶ ಬರೋದು ಸಾರ್ವಜನಿಕರ ಸುರಕ್ಷತೆ. ಆನೆ ಆಚೆ ಬಂದ ತಕ್ಷಣ ಹೇಳಿ ಸಾರ್ವಜನಿಕರಿಗೆ ಯಾರಿಗೂ
1: ತೊಂದರೆ ಆಗಬಾರ್ದು,
0: ಪ್ರಾಣ ಆಗಿ ಆಗಬಾರ್ದು, ಆಸ್ತಿ ನಷ್ಟ ಆಗಬಾರ್ದು. ಎರಡನೇದು ಪ್ರಾಣಿಯ ಸುರಕ್ಷತೆ, ಅನಿಮಲ್ ಸೇಫ್ಟಿ. ಆನೆ ಆಗಲಿ ಚಿರತೆ ಹುಳಿ ಆಗಲಿ ಅದು ಆಚೆ ಬಂದ ತಕ್ಷಣ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಸೇರಿಸಬೇಕು, ಇಲ್ಲ ಸುರಕ್ಷಿತವಾದ ಜಾಗಕ್ಕೆ ಸೇರಿಸಬೇಕು. ಆ ಪ್ರಾಣಿಗೆ ಹೆಚ್ಚು ಕಡಿಮೆ ಆಗಿ ಪ್ರಾಣಿ ಜೀವ ಹೋದ್ರೂ ಕೂಡ ನಮ್ಮದೇ ಜವಾಬ್ದಾರಿ ಆಗಿರ್ತದೆ. ಮೂರನೇದು ಇನ್ನೊಂದು ಮುಖ್ಯ ಇದು ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳ ಸುರಕ್ಷತೆ. ಆಚೆಯಲ್ಲಿರುವ ಸಿಬ್ಬಂದಿಗಳು ಕಾಲ್ನಡಿಗೆಲ್ಲ ಇರ್ತಾರೆ, ಆನೆಗಳು ಹಿಂದೆನೇ ಇರ್ತಾರೆ, ಹುಲಿ ಅಥವಾ ಚಿರತೆ ಕಾರ್ಯಾಚರಣೆಯಲ್ಲಿ ಬೋನ್ಗಳಿಟ್ಟು ಆ ಕೇಜ್ಗಳನ್ನ ಟ್ರಾಂಕ್ಲೈಸ್ ಮಾಡೋ ಟೈಮಲ್ಲಿ ಅವರೇ ಇರ್ತಾರೆ. ಎಷ್ಟೋ ಆ ಕಾರ್ಯಾಚರಣೆ ಸಮಯದಲ್ಲಿ ಸಿಬ್ಬಂದಿಗಳು ಕೂಡ ಗಾಯಗೊಂಡಿರೋದು, ಇಲ್ಲ ಅವ್ರ ಜೀವಕ್ಕೆ ಹಾನಿ ಆಗಿರೋದಿದೆ. ಇದಿಷ್ಟು ಮೂರು ಕೂಡ ಒಬ್ಬ ಅರಣ್ಯಾಧಿಕಾರಿಯ ತಲೆ ಓಡ್ತಾ ಇರ್ತದೆ. ನಾನು ಸಾರ್ವಜನಿಕರಿಗೆ ಹೇಗೆ ಸುರಕ್ಷಿತವಾಗಿ ಇಡಬೇಕು ಸಂಘರ್ಷ ಸಮಯದಲ್ಲಿ, ತನ್ನ ಪ್ರಾಣಿಯನ್ನ ಸಂಘರ್ಷದಿಂದ ಹೊರಗಡೆ ತಗೊಬಂದು ಸೇಫ್ ಆಗಿ ಯಾವ ರೀತಿ ನಾನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ತಗೊಂಡು ಈ ಸಂಘರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ಎಲ್ಲ ಸಿಬ್ಬಂದಿಗಳನ್ನ ನಾನು ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ. ಸೊ ಇಷ್ಟಿದ್ರೆ ಸಾರ್ವಜನಿಕರು ಕೂಡ ಒಂದು ಸಹಬಾಳ್ವಿತೆಯಲ್ಲಿ ತಗೊಂಡೋಗ್ಬೋದು ಅಂತ. ಸೇಮ್ ನಮಗೆ ಅಂತಿಮವಾಗಿ ಉಳ್ಕೊಳ್ಳೋದು ಒಂದು ಇಲ್ಲಿರೋ ಆನೆಗಳನ್ನ ಹೊರಗಡೆ ಸ್ಥಳಾಂತರಿಸೋದು, ಅದು ಹೆಚ್ಚಿನ ಸಮಯ ತಗೊಳ್ತದೆ. ಎರಡನೇದು ಸಹಬಾಳ್ವಿತೆ, ಆನೆಗಳ ಜೊತೆನೇ ಬಾಳುವಂಥದ್ದು. ಸುಮಾರು ಜನಕ್ಕೆ ನಾನು ಈ ಮಾತುಗಳನ್ನ ಹೇಳ್ತಾರೆ ಅಂದರೆ ಸಹಬಾಳ್ವಿತೆ ಸಾಧ್ಯ ಇರೋದಿಲ್ಲ ಆಗೋದಿಲ್ಲ ಅಂತ. ಬಟ್ ಪುರಾತನ ಕಾಲದಿಂದಲೂ ಇಲ್ಲಿ ಆನೆಗಳಿದ್ದಾವೆ, ಇಲ್ಲಿನ ಜನರು ಆನೆಗಳ ಜೊತೆ ಬದುಕಿದ್ದಾರೆ, ಅದನ್ನು ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇನಾದರೂ ಎರಡು ನಿದರ್ಶನಗಳನ್ನ ಹೇಳಬೇಕು ಅಂತ ಹೇಳಿದ್ರೆ, ಈ ಕಳೆದ ಸಾಲಿನಲ್ಲಿ ನಾವು ಬೇಲೂರಿನ ಬಿಕ್ಕೋಡು ಭಾಗದಲ್ಲಿ ಆನೆಗಳನ್ನ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಜನಗಳ ಆಕ್ರೋಶ ಹೇಗಿತ್ತು ಅಂದರೆ ಅಲ್ಲಿ ಬೆಳೆ ನಾಶ ತುಂಬ ಆಗ್ತಾ ಇತ್ತು. ನಮ್ಮ ಸಿಬ್ಬಂದಿಗಳು ಹೋದ ತಕ್ಷಣ ನೀವು ಆನೆಗಳನ್ನ ತಗೊಂಡೋಗಿ ಅಂತೇಳಿ ಆನೆಗಳ ಬಗ್ಗೆ ಮತ್ತು ಇಲಾಖೆ ಸಿಬ್ಬಂದಿಗಳ ಜೊತೆ ತುಂಬ ಜಗಳವನ್ನು ಮಾಡಿದರು. ಅದೇ ಬೆಳಿಗ್ಗೆ ನಾವು ಆನೆ ಕಾರ್ಯಾಚರಣೆಗೆ ಅಂತ ನಮ್ಮ ಸಾಕಾನೆಗಳನ್ನ ಇಳಿಸಿದಾಗ ಆ ಊರಿನ ಮಧ್ಯದಲ್ಲಿ ಆನೆಗಳು ಹೋಗಬೇಕಾದ್ರೆ ಪ್ರತಿಯೊಂದು ಮನೆಯವರು ಕೂಡ ಆನೆಗಳಿಗೆ ನಮ್ಮ ಅವ್ರ ಮನೇಲಿ ಏನಿದೆ ಆ ತಿಂಡಿ ತಿನಿಸುಗಳನ್ನ ಹಣ್ಣು ಹಂಪಲುಗಳನ್ನ ಕೊಟ್ಟರು, ಅದನ್ನು ನೀರಾಕಿ ರಂಗೋಲೆ ಬಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಹೋದರು. ಆನೆಗಳ ಮೇಲೆ ಯಾರಿಗೂ ಕೋಪ ಇಲ್ಲ, ಆನೆಗಳದು ರೈತರ ಏನು ಜೀವನೋಪಾಯ ಇದೆ ಅದನ್ನ ಇದು ಮಾಡಿದ್ರು
1: ಹಾಳು ಮಾಡಿದಾಗ
0: ನಾವು ಆ ಜೀವನೋಪಾಯಕ್ಕೆ ಏನಾಗಿದೆ ಅದನ್ನ ಅನುಸರಣೆ ಮಾಡಿಕೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ಏನು ನಾವು ಪರಿಹಾರ ನೀಡಬೇಕು ಅದನ್ನ ಸಮಯ ಕೊಟ್ಟರೆ ಸಹಬಾಳತ್ವೇ ಖಂಡಿತ ಸಾಧ್ಯ ಆಗ್ತದೆ. ಸೊ ಅದರಿಂದ ನಮ್ಮ ಈ ಆನೆಗಳನ್ನ ಸಂರಕ್ಷಣೆ ಮಾಡೋದು ನಮ್ಮ ಸಂಸ್ಕೃತಿಯ ಭಾಗವಾಗೇ ಇದೆ. ಆನೆಗಳು ಇಲ್ಲ ವನ್ಯಪ್ರಾಣಿಗಳನ್ನ ಇದು ಮಾಡೋದು, ನಾವು ಆನೆಯನ್ನ ಪೂಜಿಸ್ತೀವಿ, ಅದೇ ರೀತಿ ಅರಳಿ ಮರವನ್ನು ಪೂಜಿಸ್ತೀವಿ, ಬೇವಿನ ಮರವನ್ನು ಪೂಜಿಸ್ತೀವಿ. ಇದು ನಮ್ಮ ಸಂಸ್ಕೃತಿಯಲ್ಲೇನೆ ನಮ್ಮಲ್ಲಿರುವ ಎಲ್ಲ ಜೀವ ವೈವಿಧ್ಯತೆಗಳನ್ನ ವನ್ಯಪ್ರಾಣಿಗಳನ್ನ ನಾವು ಪೂಜಿಸ್ಕೊಳ್ತಾ ಬಂದಿದ್ದೀವಿ. ಇದನ್ನ ನಾವು ಸಾರ್ವಜನಿಕ ಮುನ್ನೆಲೆಗೆ ತಂದು ಅವರನ್ನ ನಾವು ಇನ್ನ ಸಂರಕ್ಷಣೆಯಲ್ಲಿ ಭಾಗಿಯಾಗಿಸ್ಕೊಂಡ್ರೆ ಸಂರಕ್ಷಣೆ ಸುಲಭ ಆಗ್ತದೆ.
1: ಇನ್ನು ವನ್ಯಜೀವಿ ಸಪ್ತಾಹವನ್ನ ಅರಣ್ಯ ಇಲಾಖೆ ಹೇಗೆ ಆಚರಣೆಯನ್ನು ಮಾಡುತ್ತೆ?
0: ಸರ್, ನಾವು ಈಗ ಈ ವಾರ ಪೂರ್ತಿ ಅಕ್ಟೋಬರ್ ಮೊದಲನೇ ಮೈಲಿ 2-8 ಪ್ರತಿಯೊಂದು ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತೀವಿ. ಈಗ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪ್ರಬಂಧ ಸ್ಪರ್ಧೆಗಳು, ಆಶುಭಾಷಣ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆಗಳು, ಆ ರೀತಿಯ ಸ್ಪರ್ಧೆಗಳನ್ನು ಅರಿವು ಮೂಡಿಸಿ ಪ್ರಕೃತಿ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಸ್ಪರ್ಧೆಗಳನ್ನ ಆಯೋಜಿಸಿ ಅವರಲ್ಲಿ ಅರಿವು ಮೂಡಿಸ್ತೀವಿ. ಅದಲ್ಲದೆ ಸಾರ್ವಜನಿಕರಲ್ಲಿ ಕೆಲವರು ಇರ್ತವೆ, ಯಾವ್ದಾದ್ರು ವನ್ಯಜೀವಿಗಳ ಬಗ್ಗೆ ಛಾಯಾಚಿತ್ರ ತೆಗೆದಿರ್ತಾರೆ ಅದರದ್ದು, ಇಲ್ಲಾಂದರೆ ಯಾವ್ದಾದ್ರು ಡಾಕ್ಯುಮೆಂಟ್ರಿಗಳನ್ನ ಮಾಡಿರ್ತಾರೆ, ಆ ಥರದ್ದನ್ನು ಜನತೆಗೆ ತೋರಿಸಿ ಅವರಿಗೆ ಅರಿವು ಮೂಡಿಸೋದು. ಮತ್ತು ಎಲ್ಲ ಸಾರ್ವಜನಿಕರನ್ನ ಇದು ಪರಿಸರ ನಡಿಗೆಗಳ ಮೂಲಕ ಇಲ್ಲ ಸೈಕಲ್ ಜಾಥಾಗಳ ಮೂಲಕ ಇವು ಜಾಥಾಗಳನ್ನ ಮೂಡಿಕೊಂಡು ಸಾರ್ವಜನಿಕರನ್ನು ಕೂಡ ಇಲಾಖೆಯ ಜೊತೆಗೆ ಸೇರಿಕೊಂಡು ನಾವು ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ.
1: ಹೀಗೆ ಆಚರಣೆಯನ್ನು ಕೂಡ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಮಾಡಲಾಗುತ್ತೆ. ಅಂತಿಮವಾಗಿ ವನ್ಯಜೀವಿ ಸಪ್ತಾಹದ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಕೇಳುಗರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ವನ್ಯಜೀವಿಗಳ ಸಂರಕ್ಷಣೆ ಮತ್ತೆ ಜೀವ ವೈವಿಧ್ಯ ಸಂರಕ್ಷಣೆ ಅದು ಚಪ್ಪಾಳೆ ಇದ್ದಂಗೆ ಎರಡು ಕೈ ಸೇರಿದನೇ ಆಗೋದು. ಸರ್ಕಾರ ಮತ್ತು ಅರಣ್ಯ ಇಲಾಖೆ ಒಂದು ಕಡೆ ಇರ್ತದೆ, ಸಾರ್ವಜನಿಕರ ಸಹಭಾಗಿತ್ವ ಇಲ್ಲದೇ ಯಾವುದೇ ರೀತಿಯ ಸಂರಕ್ಷಣೆಗಳು ಸುಲಭವಾಗಿ ಆಗೋದಿಲ್ಲ. ಆದ್ದರಿಂದ ಸಾರ್ವಜನಿಕರು ಕೂಡ ಇಲಾಖೆಯ ಜೊತೆ ಸೇರಿಕೊಳ್ಳಿ, ಹತ್ತಿರದ ಅರಣ್ಯ ಇಲಾಖೆಗೆ ಭೇಟಿ ನೀಡಿ ಈ ಸಪ್ತಾಹದಲ್ಲಿ ಪಾಲ್ಗೊಳ್ಳಿ, ನೀವು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಇದು ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ಗಳನ್ನ ಬಳಕೆಯನ್ನು ಕಡಿಮೆ ಮಾಡಿ, ನಿಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೋ ನಿಮ್ಮ ಹುಟ್ಟುಹಬ್ಬಕ್ಕೋ ಯಾವುದೇ ಇದರಲ್ಲಿ ನಿಮ್ಮ ಊರಿನ ಶಾಲೆಗಳಲ್ಲಿ ಇಲ್ಲ ಯಾವುದು ಪಾರ್ಕ್ಗಳಲ್ಲಿ ಒಂದು ಸಸಿಯನ್ನು ನೆಡಿ, ಅಪರೂಪದ ಸಸಿಗಳನ್ನು ಉಳಿಸುವಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ಮತ್ತು ಪ್ರತಿಯೊಬ್ಬರು, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಉತ್ತಮವಾಗಿ ಹೇಳಿದ್ದಾರೆ, ಪ್ರಕೃತಿ ನಮ್ಮ ಜೀವನದ ಭಾಗ ಅಲ್ಲ, ನಾವು ಪ್ರಕೃತಿಯ ಭಾಗ. ಅದರಿಂದ ನಾನು ಸಾರ್ವಜನಿಕರಲ್ಲಿ, ನಾನು ಎಲ್ಲ ಆಕಾಶವಾಣಿ ಕೇಳುಗರಲ್ಲಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸಂರಕ್ಷಣೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣೆಯಲ್ಲಿ ಅರಣ್ಯ ಇಲಾಖೆಯ ಜೊತೆ ಕೈಜೋಡಿಸಿ ತಮ್ಮ

0: ಅಮೂಲ್ಯವಾದ ಮಾಹಿತಿಗಳೇನಿದೆ ಈ ನಿರ್ವಹಣೆ ಸಮಯದಲ್ಲೆಲ್ಲ ಸಂರಕ್ಷಣೆಗೋಸ್ಕರನೂ ಕೂಡ ನೀವು ನೀಡಿ, ಜೊತೆಗೂಡಿ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಿಸೋಣ, ಇಷ್ಟು ಭಾರತದ ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸೋಣ ಅಂತ ಹೇಳಿ ಹೇಳ್ತೀನಿ.
1: ಒಳ್ಳೆದು ಸರ್, ವನ್ಯಜೀವಿ ಸಪ್ತಾಹದ ಈ ಸಂದರ್ಭದಲ್ಲಿ ವನ್ಯಜೀವಿ ಸಪ್ತಾಹವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಇದು ಯಾವಾಗ ಪ್ರಾರಂಭ ಆಯಿತು, ಇದರ ಒಂದು ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಲತಾ ಮಂಗೇಶ್ಕರ್ ಹಾಡಿರುವ ಸತ್ಯಂ ಶಿವಂ ಸುಂದರಂ ಗೀತೆ. ನರೇಂದ್ರ ಶರ್ಮಾ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ ಸ್ವರಕಲ್ಪನೆ.

ಕಸ್ಮೆ ಮಾಡೆ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಹಾಡಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಗುಲ್ಶನ್ ಬೋಹ್ರಾ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಹಮ್ ಕಿಸಿ ಸೇ ಕಮ್ ನಹೀನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಸುಷ್ಮಾ ಶ್ರೀಷ್ಠ ಅವರು ಹಾಡಿದ ಗೀತೆ. ಹಜರತ್ ಜೈಪುರಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಆನಂದ್ ಬಕ್ಷಿ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲ್ಲಾಲ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಸರ್ಗಮ್ ಚಿತ್ರದ ಗೀತೆ. ಗಾಯಕರು ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್.

ಪ್ರೇಮ್ ಬಂಧನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆನಂದ್ ಬಕ್ಷಿ.

ಸುನಿರೆ ಪಲ್ ಇದುವರೆಗೆ ಪ್ರಸಾರವಾಗಿದೆ. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು, ಮಾವನ ಮಗಳು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಕುವೆಂಪು ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಚಲಪತಿ ರಾವ್.

ಗೌರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಕುವೆಂಪು ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದು. ಇನ್ನು ಮುಂದೆ ಕೇಳಿ ಅನಿರೀಕ್ಷಿತ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕುವೆಂಪು ಅವರ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಸವಿನೆನಪು ಹಳೆಯ ಚಿತ್ರಗೀತೆಗಳಲ್ಲಿ ಕುವೆಂಪು ಅವರ ರಚನೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಹೊಸ ಬೆಳಕು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ.

ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿರುವ ಕಾಮನಬಿಲ್ಲು ಚಿತ್ರದ ಗೀತೆ, ಗಾಯಕರು ಸಿ ಅಶ್ವಥ್, ರಚನೆ ಕುವೆಂಪು ಅವರದು.

ಮಿಸ್ ಲೀಲಾವತಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಹಾಡಿರುವ ಗೀತೆ. ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಸುದರ್ಶನಂ.

0: ಇದುವರೆಗೆ ಸವಿನೆನಪು ಪ್ರಸಾರವಾಯಿತು. ಸಮಯ 11:30
1: ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿತ್ರಗೀತೆ ನಾ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಜವನೇಕೆ ಮುಚ್ಚಿಡುವೆ, ನಿಜ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿಯಲ್ಲಿ ಚಿತ್ತಾರ ಮೂಡಿಸುವ ಪರಾಗಸ್ಪರ್ಶಕ ಕೀಟಗಳಾದ ರಾಷ್ಟ್ರೀಯ ಚಿಟ್ಟೆಗಳ ದಿನವಿಂದು. ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ ಎಂದು ಅಧಿಕೃತವಾಗಿ ಘೋಷಿತವಾಗಿದೆ. ರಾಜ್ಯದಲ್ಲಿ ಒಟ್ಟು 319 ಚಿಟ್ಟೆಗಳನ್ನು ಗುರುತಿಸಲಾಗಿದ್ದು 350 ಪಾತರಗಿತ್ತಿ ಪ್ರಜಾತಿಗಳನ್ನು ವರ್ಗೀಕರಿಸಲಾಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಸುವ ಚಿಟ್ಟೆಗಳ ಬದುಕು ಪೋಷಿಸಲು ಮನೆ ಅಂಗಳದ ಉದ್ಯಾನಗಳಲ್ಲಿ ಆಹಾರ ಮತ್ತು ಆವಾಸ ಒದಗಿಸುವ ಗಿಡಗಳನ್ನು ನೆಟ್ಟು ಪೋಷಿಸಲು ಜನಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜಿತವಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಾಣಿಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪುಲಿಕೇಶಿ ಬಿರಾದಾರ್.
1: ಚಿಟ್ಟೆಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಪರಿಸರಕ್ಕೆ. ಸ್ಟಾಟಿಕ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತವೆ, ಬಹಳಷ್ಟು ನಮ್ಮ ಮನಸ್ಸಿಗೆ ಖುಷಿಯನ್ನು ತಂದುಕೊಡ್ತವೆ. ಈ ಚಿಟ್ಟೆಗಳು ನಮ್ಮ ಇಂಪಾರ್ಟೆಂಟ್ ಫೈಲಮ್ ಆರ್ಥ್ರೋಪೋಡಾಗೆ ಬಿಲಾಂಗ್ ಆಗ್ತವೆ. ಅದರಲ್ಲಿ ಇನ್ಸೆಕ್ಟ ಕ್ಲಾಸ್ ಲೆಪ್ಟಾಪ್ಟರನ್ ಆರ್ಡರ್ ನಲ್ಲಿ ಬರುತ್ತವೆ. ಚಿಟ್ಟೆಗಳು 6 ಫ್ಯಾಮಿಲಿ ಮೇಜರ್ಲಿ 6 ಫ್ಯಾಮಿಲಿಗೆ ಬಿಲಾಂಗ್ ಆಗ್ತವೆ. ಚಿಟ್ಟೆಗಳ ಆಯುಸ್ಸನ್ನ ನೋಡ್ಬೇಕಂತಂದ್ರೆ ತಿಂಗಳುಗಳಿಂದ ಮ್ಯಾಕ್ಸಿಮಮ್ ಆಗಿ 1 ವರ್ಷದವರೆಗೆ ಇರುತ್ತವೆ. ಲೈಫ್ ಸೈಕಲ್ ಅಲ್ಲಿ 4 ಸ್ಟೇಜ್ ಇಂದ ಪಾಸ್ ಆನ್ ಆಗ್ತವೆ ಚಿಟ್ಟೆಗಳು. ಎಗ್ ಅಂತ ಕರಿತೀವಿ, ಮತ್ತೆ ಕ್ಯಾಟರ್ ಪಿಲ್ಲರ್ ಕಂಬಳಿ ಹುಳ ಅಂತ ಏನ್ ಕರಿತೀವಿ, ಪ್ಯೂಪಾ ಅಂತ ಕರಿತು, ಇನ್ಆಕ್ಟಿವ್ ಸ್ಟೇಜ್. ಫೈನಲಿ ಚಿಟ್ಟೆಗಳಾಗಿ ಪರಿವರ್ತನೆಗೊಳ್ತವೆ ಥ್ರೂ ಕೋರ್ಸ್ ಆಫ್ ಮೆಟಮಾರ್ಫಿಸಿಸ್. ಪಾಲಿನೇಷನ್ ಅಲ್ಲಿ ಬಹಳಷ್ಟು ಪಾತ್ರ ಇರುತ್ತದೆ. ಫುಡ್ ಚೈನ್ ಆಹಾರ ಸರಪಳಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ಎಲ್ಲಿ ಜಾಸ್ತಿ ಇರ್ತವೆ ಆ ಪರಿಸರ ಬಹಳ ಚೆನ್ನಾಗಿದೆ ಅಂತ ನಾವು ತಿಳ್ಕೋಬಹುದು.
0: 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜನಜಾಗೃತಿ ಓಟಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ಹಾಗೂ ಜಲಜೀವನ ಮಿಷನ್ ಯೋಜನೆ ಅಡಿ ರಾಯಚೂರು ಜಿಲ್ಲೆ ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಕೈಗೊಳ್ಳಲಾದ ವಿವಿಧ ಕಾಮಗಾರಿಗಳನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನ್ನು ಪರಿಶೀಲಿಸಿದರು. ಸ್ವಚ್ಛತೆಯೇ ಸೇವೆ ಕೇವಲ ಕಸ ತೆರವುಗೊಳಿಸುವ ಕಾರ್ಯಕ್ರಮವಲ್ಲ, ಜನರ ಮನೋಸ್ಥಿತಿ ಬದಲಿಸುವ ಆಂದೋಲನ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಣಕಲ್ ಬಳಿಯ ಸಾಯಿ ನಗರದಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಜನಸೇವೆಯಿಂದ ದೇಶಸೇವೆಯವರೆಗೆ ಮಾಸಿಕ ಅಭಿಯಾನದ ಭಾಗವಾಗಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸ್ವಚ್ಛತಾ ಶ್ರಮದಾನಕ್ಕೆ ಸಚಿವ ಜೋಶಿ ಚಾಲನೆ ನೀಡಿದರು. ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಅಂಗವಾಗಿ ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ 1 ದಿನ 1 ಗಂಟೆ ಎಲ್ಲರೂ ಒಟ್ಟಾಗಿ ಎಂಬ ಪರಿಕಲ್ಪನೆ ಅಡಿ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಶ್ರಮದಾನ ಆಯೋಜಿಸಿತ್ತು. ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್, ಹುಬ್ಬಳ್ಳಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಪಾಲ್ಗೊಂಡಿದ್ದರು. ಸ್ವಚ್ಛತೆಯೇ ಸೇವೆ ಅಭಿಯಾನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಜನಸೇವೆಯಿಂದ ದೇಶಸೇವೆ ಮಾಸಿಕ ಅಭಿಯಾನದ ಹಿನ್ನೆಲೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಜಮ್ ವ್ಯವಸ್ಥೆ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳನ್ನು ಖರೀದಿಸುವ ಪ್ರಕ್ರಿಯೆ ಜಮ್ ಮೂಲಕ ಸಂಪೂರ್ಣ ಪಾರದರ್ಶಕ ಹಾಗೂ ನ್ಯಾಯಸಮ್ಮತಗೊಳಿಸಲಾಗಿದೆ. ಈ ಮಾರ್ಕೆಟ್ ಪ್ಲೇಸ್ ಆನ್ಲೈನ್ ಜಮ್ ವೇದಿಕೆ ಕಳೆದ ಆಗಸ್ಟ್ 2026ಕ್ಕೆ 3.7 ಲಕ್ಷ ಕೋಟಿಗೂ ಹೆಚ್ಚು ಸರಕು ಮತ್ತು ಸೇವೆಗೆ ಸಲ್ಲಿಸಿದ ಆರ್ಡರ್ಗಳಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ದಾಖಲಾಗಿದೆ. 45%ಕ್ಕಿಂತ ಹೆಚ್ಚು ಪಾಲು ಸೂಕ್ಷ್ಮ ಹಾಗೂ ಸಣ್ಣ

0: ಉದ್ಯಮಗಳು ಹೊಂದಿವೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಗಲಿದ ಪತ್ರಕರ್ತರಿಗೆ ಇಂದು ಬೆಳಗ್ಗೆ 11 ಗಂಟೆಗೆ ಕೆಜಿ ರಸ್ತೆಯ ಕಂದಾಯ ಭವನದಲ್ಲಿರುವ ಪತ್ರಕರ್ತರ ಭವನದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ್ದು, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಪ್ರಸ್ತುತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಜಲಾಶಯಲು ವೀಕ್ಷಿಸಲು ಬಂದಿದ್ದ ಕುಟುಂಬದ 4 ಪೈಕಿ 2 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಏಷ್ಯನ್ ಗೇಮ್ಸ್ನ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದ ಮಂಗಳೂರಿನ ಎಂಆರ್ ಪೂವಮ್ಮ ಅವರು ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭವ್ಯ ಸ್ವಾಗತ ದೊರಕಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಆರ್ ಪೂವಮ್ಮ, ಬಹರೇನ್ ಹಾಗೂ ಚೀನಾ ತಂಡಗಳ ತೀವ್ರ ಪೈಪೋಟಿಯ ನಡುವೆಯೂ ಉತ್ತಮ ಮುನ್ನಡೆ ಒದಗಿಸುವಲ್ಲಿ ಯಶಸ್ವಿಯಾದೆವು ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು.

ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಲ್ಲ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ.

0: ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
1: ಜೋ ಜೋ ನಾಲೀನ ಹಾಡುವೆ,
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
2: ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
1: ಮನೆಗೊಂದು ಎಲ್ಲೆ ಎಲ್ಲಿದೆ,
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
3: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ,
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4 ರಿಂದ 10 ರವರೆಗೆ ಪ್ರತಿದಿನ ಮಧ್ಯಾಹ್ನ 3:30

0: ನಿಮಿಷದಿಂದ 4:30 ನಿಮಿಷದವರೆಗೆ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ. ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕುಲ್ದೀಪ್ ಎನ್. ಸರ್, ನಮಸ್ಕಾರ.
5: ನಮಸ್ತೆ ಮೇಡಮ್.
4: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ಕುರಿತಂತೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಸಹಜವಾಗಿಯೇ, ಪೈಲ್ಸ್ ಅಂದ್ರೆ ಏನು?
5: ಆಡುಭಾಷೆಯಲ್ಲಿ ಪೈಲ್ಸ್ ಅಂತ ಹೇಳ್ತೀವಿ, ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಸೊ ಬಹಳ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಪದವನ್ನ ಕೇಳೇ ಇರ್ತೀವಿ ನಾವು, ಸ್ನೇಹಿತರಲ್ಲಿ, ತಿಳಿದವರಲ್ಲಿ, ಅಕ್ಕಪಕ್ಕದಲ್ಲಿ, ಸಂಬಂಧಿಕರಲ್ಲಿ, ಎಲ್ಲರನ್ನು. ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ತುಂಬಾ ಹೆಚ್ಚಿಗೆ ಚರ್ಚೆಗೆ ಒಳಪಡದೇ ಇರುವಂತ ವಿಷಯ ಇದು. ಯಾಕೆಂದ್ರೆ ಆ ಮುಜುಗರ, ಸಂಕೋಚ ಇದೆಲ್ಲದ್ರಿಂದ ಜನ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಹಂಗಾಗಿ ರೋಗ ಉಲ್ಬಣ ಆದ್ಮೇಲೆ ಅಷ್ಟೇ ಅವರು ನಮ್ಗೆ ಪ್ರೆಸೆಂಟ್ ಆಗ್ತಾರೆ ನಮ್ಮ ಡಾಕ್ಟರ್ಸ್ ಹತ್ರ. ಹಾಗಾಗಿ ಈ ತೊಂದರೆ ಏನು ಅಂತ ನಾವು ನೋಡೋದಾದ್ರೆ, ಇದು ಹೊಸದಾಗಿ ಏನು ಉತ್ಪತ್ತಿ ಆದಂತಹ ಒಂದು ವಿಚಾರ ಅಲ್ಲ. ಮನುಷ್ಯನ ದೇಹದಲ್ಲಿ ಅಂದ್ರೆ ಗುದದ್ವಾರದಲ್ಲಿ, ಮಲದ್ವಾರದಲ್ಲಿ ಏನಲ್ ಕುಷನ್ಸ್ ಅಂತ ಮೂರು ಒಂದು ಅಂಗಾಂಶಗಳಿದಾವೆ. ಈ ಅಂಗಾಂಶಗಳ ನ್ಯಾಚುರಲ್ ಆಗಿ ಏನು ಫಂಕ್ಷನ್ ಮಾಡ್ತವೆ ಅಂತ ಹೇಳಿದ್ರೆ, ಈಗ ಮಲವಿಸರ್ಜನೆ ಸಮಯದಲ್ಲಿರ್ಬೋದು ಅಥವಾ ಆ ವಾಯು ವಿಸರ್ಜನೆ ಸಮಯದಲ್ಲಿರ್ಬೋದು, ಅದು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಮತ್ತೆ ಅದು ಲೀಕ್ ಆಗದೆ ಇರೋ ತರ ಅವಾಯ್ಡ್ ಮಾಡ್ಲಿಕ್ಕೆ ಟೈಟ್ ಆಗಿ ಗ್ರಿಪ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ನಿರ್ವಹಿಸ್ತವೆ ಈ ಮೂರು ಅಂಗಾಂಶಗಳು. ಇದರೊಳಗಡೆ ರಕ್ತನಾಳಗಳಲ್ಲಿ ಸುರುಳಿ ಸುತ್ತಕೊಂಡು ಹೆಚ್ಚಿಗೆ ರಕ್ತ ಸೇರಿದಾಗ ಅದರ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ, ಅದನ್ನೇ ನಾವು ಪೈಲ್ಸ್ ಅಂತ ಕರಿತೀವಿ.
4: ಸರ್, ಈಗ ಪೈಲ್ಸ್ ಬಗ್ಗೆ ಕೆಲವು ಮಿತ್ತುಗಳಿದೆ, ಆ ಮಿತ್ತುಗಳನ್ನ ಮತ್ತೆ ಮಾತಾಡೋಣ ನಾವು. ಕಾರಣಗಳು ಏನೇನು? ಯಾಕಂದ್ರೆ ಎಲ್ಲರಿಗೂ ಪೈಲ್ಸ್ ಆಗಲ್ಲ, ಏನ್ ಕಾರಣಗಳು?
5: ಕಾರಣಗಳು ಅಂತ ಹೇಳ್ದಾ ಹೋದ್ರೆ ನಾವು ಒಂದು 3-4 ಪ್ರಮುಖವಾದ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು ಈ ವಿಷಯದಲ್ಲಿ. ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ. ಈ ಯಾವಾಗ ನಾವು ನಾರಿನ ಅಂಶ ತುಂಬಾ ಕಡಿಮೆ ಇರುವಂತ ಆಹಾರಗಳನ್ನ ಮತ್ತೆ ಪ್ರಾಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ, ಈಗೆಲ್ಲ ತುಂಬಾ ಪಾಪ್ಯುಲರ್ ಇರುವಂತದ್ದು ಈ ಜಂಕ್ ಫುಡ್ಸ್, ಇವನ್ನೆಲ್ಲ ಒಂಥರ ಆಹಾರದ ವಿಷಯದಲ್ಲಿ ಸಮಾಜದಲ್ಲಿ ಬಹಳ ಮಹತ್ತರವಾದ ಬದಲಾವಣೆಗಳಾಗಿದೆ. ಸೊ ನಮ್ ನೇಟಿವ್ ಫುಡ್ ಇರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ನಾವು ತಗೊಳ್ತಾ ಇದ್ದಂತ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಇವಾಗ ತುಂಬಾ ನಾವು ಹೆಚ್ಚಿಗೆ ನೋಡಕ್ಕೆ ಸಾಧ್ಯ ಇಲ್ಲ. ಸೊ ಈ ತರ ಒಂದು ಮೇಜರ್ ಶಿಫ್ಟ್ ಡಯಟ್ ಹ್ಯಾಬಿಟ್ ಅಲ್ಲಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಅಲ್ಟಿಮೇಟ್ಲಿ ಅದು ಏನಕ್ಕೆ ಈಡ್ ಮಾಡುತ್ತೆ ಅಂತ ಹೇಳಿದ್ರೆ, ನಾರಿನಂಶ ಕಮ್ಮಿ ಆಗುತ್ತೆ, ಫೈಬರ್ ಕಂಟೆಂಟ್ ಊಟದಲ್ಲಿ ಕಡಿಮೆ ಆಗುತ್ತೆ. ಫೈಬರ್ ಕಂಟೆಂಟ್ ಕಮ್ಮಿ ಆದಾಗ ಏನಾಗುತ್ತೆ, ಮಲದ ಒಂದು ಫಾರ್ಮೇಶನ್ ಆದಾಗ ಅದು ತುಂಬಾ ಹಾರ್ಡ್ ಆಗಿ ಬರುತ್ತೆ, ಮತ್ತೆ ನೀರನ್ ಕುಡಿಯೋ ಅಭ್ಯಾಸನೂ ಕಮ್ಮಿ ಇರುತ್ತೆ. ಇದರಿಂದ ಹಾರ್ಡ್ ಸ್ಟೂಲ್ಸ್ ಬಂದಾಗ ಜನ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಮುಕ್ಕಿ ನಾವು ಮಲವಿಸರ್ಜನೆ ಮಾಡ್ಬೇಕಾಗತ್ತೆ. ಆ ಮುಕ್ಕುವ ಪ್ರಕ್ರಿಯೆಯಿಂದನೇ ಈ ಎಲ್ಲ ತೊಂದರೆಗಳು ಸಹ ಶುರುವಾಗೋದು. ಇನ್ನೊಂದು ಎರಡನೇ ವಿಚಾರ ನಾವೊಂದು ನೋಡಬಹುದಾದಂತ ಏನಂದ್ರೆ, ಈ ನೀರನ್ನ ಕುಡಿಯೋ ಲಿಕ್ವಿಡ್ ಕಂಟೆಂಟ್ ಏನಿದೆ, ನಾವು ಹೇಳ್ತೀವಿ ಐಡಿಯಲಿ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 3-3.5 liters ಅಷ್ಟು ನೀರು ಕುಡಿಬೇಕು ಅಂತ. ಸೊ ಅಷ್ಟು ನೀರು ಕುಡಿಯೋದನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ ಜನ. ಅದರಿಂದ ಕೂಡ ಮಲದ ಸಾಂದ್ರತೆ ಮತ್ತೆ ಗಟ್ಟಿತನ ಹೆಚ್ಚಾಗಿ ಅದನ್ನು ಕಾನ್ಸ್ಟಿಪೇಷನ್ ಗೀಡ್ ಮಾಡುತ್ತೆ. ಇನ್ನೊಂದು ಮೂರನೇ ವಿಷಯ ಏನು ಅಂತ ಹೇಳೋದಂದ್ರೆ, ಲೈಫ್ ಸ್ಟೈಲ್. ಯಾರಿಗೂ ಒಂದು ಫಿಸಿಕಲ್ ಆಕ್ಟಿವಿಟಿ, ಅಟ್ಲೀಸ್ಟ್ ಒಂದು ವಾಕಿಂಗ್, ಅಟ್ಲೀಸ್ಟ್ ಒಂದು 1/2 ಗಂಟೆ ಒಂದು ವ್ಯಾಯಾಮ, ಯೋಗ, ಯಾವುದನ್ನು ಮಾಡುವಷ್ಟು ಒಂದು ಸಮಯ ಇಲ್ಲ, ಜನ ಅದರಿಂದ ಡಿವಿಯೇಟ್ ಆಗ್ತಾ ಇದ್ದಾರೆ. ಸೊ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆದಾಗ ಕರುಳಿನ ಆಕ್ಟಿವಿಟಿನೂ ಕೂಡ ಅದೇ ಸಮಾನಾಂತರದಲ್ಲಿ ಹಾಗೆ ಕಮ್ಮಿ ಆಗುತ್ತೆ. ಕರುಳು ಯಾವಾಗ ಮೂವ್ ಆಗಲ್ಲ, ನಿಮ್ಮ ನೀವು ಎಕ್ಸ್ಟರ್ನಲ್ ಆಗಿ ಫೋರ್ಸ್ ಅನ್ನು ಹಾಕಿ ಅದನ್ನು ಮೂವ್ ಮಾಡೋ ತರ ಮಾಡಬೇಕಾಗುತ್ತೆ. ಸೊ ಇಲ್ಲೂ ನೀವು ಬಲ ಹಾಕಕ್ಕೆ ಹೋಗ್ತೀರಾ. ಇನ್ನು ಕೊನೆಯದಾಗಿ ನಾನು ಇನ್ನೊಂದು ಮೆನ್ಷನ್ ಮಾಡೋಕೆ ಇಷ್ಟಪಡೋದು ಸ್ಟ್ರೆಸ್. ಈಗ ಎಲ್ಲ ಕೇಳ್ತಾರೆ, ಯಾರಿಗಾದ್ರೂ ಕೇಳಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂದ್ರೆ, ಅದ ಹೆಂಗಾಗುತ್ತೆ ಸ್ಟ್ರೆಸ್ ಇಲ್ಲದೆ ಅನ್ನುವಷ್ಟರ ಮಟ್ಟಿಗೆ ಸ್ಟ್ರೆಸ್ ಒಂದು ಜೀವನದ ಭಾಗವಾಗಿ ಹೋಗಿದೆ. ಹಾಗಿರುವಾಗ
4: ಯಾವ್ದು ಸ್ಟ್ರೆಸ್ ಅಂತಾನೆ ಗೊತ್ತಾಗ,
5: ಅದು ನಾರ್ಮಲ್ ಆಗ್ಬಿಡ್ತಾ ಇದೆಯೋ ಅನ್ಸುತ್ತೆ. ಸ್ಟ್ರೆಸ್ ಪಡೋದೇ ನಾರ್ಮಲ್.

0: ಆಗ್ಬಿಡ್ತಾ ಇದೆ ಲೈಫ್ ಅಲ್ಲಿ ಅಂತ. ಹಾಗಾಗಿ ಸ್ಟ್ರೆಸ್ ಏನ್ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸ್ಟ್ರೆಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮಲದ್ವಾರದ ಸುತ್ತ ವೃತ್ತಾಕಾರದಲ್ಲಿ ಎರಡು ಮಾಂಸಖಂಡಗಳಿರ್ತವೆ. ನಾವು ಮಲವಿಸರ್ಜನೆ ಮಾಡೋ ಸಮಯದಲ್ಲಿ ಅವು ಓಪನ್ ಆಗ್ಬೇಕು ನಾರ್ಮಲ್ ಆಗಿ. ಸೊ ಸ್ಟ್ರೆಸ್ ಆದಾಗ ಈ ಮಾಂಸಖಂಡಗಳು ಬಿಗಿಯಾಗ್ತವೆ. ಆವಾಗ ನಾವು ಅದನ್ನ ಓಪನ್ ಮಾಡಲಿಕ್ಕೆ ಮತ್ತೆ ಬಲ ಹಾಕಿ ಒತ್ತಡ ಕೊಟ್ಟು ಓಪನ್ ಮಾಡಬೇಕು. ಈ ಒತ್ತಡ ಕೊಡೋ ಪ್ರಕ್ರಿಯೆ ಬಂದಾಗ ನಮಗೆ ಪೈಲ್ಸ್ ಮತ್ತೆ ಈ ಬಾಟಮ್ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಅಲ್ಲಿಂದನೇ ಪ್ರಾರಂಭವಾಗುತ್ತೆ.
1: ಇದಿಷ್ಟು ಕಾರಣಗಳು. ಇನ್ನ ನಾವು ಲಕ್ಷಣಗಳ ಬಗ್ಗೆ ಕೇಳ್ಬೇಕಂದ್ರೆ, ಅದೇ ಅವ್ರಿಗೆ ಮಲವಿಸರ್ಜನೆ ಮಾಡುವಾಗ ಕಷ್ಟ ಆಗುವಂತದ್ದು, ಕೆಲವು ಸರ್ತಿ ರಕ್ತ ಬರುವಂತದ್ದು, ಇದನ್ ಬಿಟ್ಟು ಬೇರೆ ರೀತಿಯ ಯಾವ ಲಕ್ಷಣಗಳನ್ನ ಕಂಡು ಹಿಡ್ಕೊಂಡು ನನಗೆ ಪೈಲ್ಸ್ ಸಮಸ್ಯೆನೇ ಆಗಿದೆ, ತಜ್ಞ ವೈದ್ಯರ ಹತ್ರ ಹೋಗ್ಬೇಕು ಅಂತ ಯಾವಾಗ ವ್ಯಕ್ತಿ ನಿರ್ಧಾರ ಮಾಡ್ಬೇಕು?
0: ಪ್ರಾರಂಭದಲ್ಲಿ ಯಾವುದೇ ನೋವು ಇರೋದಿಲ್ಲ, ಈವನ್ ರಕ್ತ ಬೀಳ್ತಾ ಇದ್ರು ಕೂಡ ನೋವಿರೋದಿಲ್ಲ. ಪೈಲ್ಸ್ದು ಒಂದು ಒಂದು ಪೆಕ್ಯುಲಿಯರ್ ವಿಚಾರ ಅದೇನೆ. ಸೊ ಯಾವಾಗ್ಲೂ ಜನ ಯಾವಾಗ ಸಹಾಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲ ತೀರಾ ನೋವಾಗ್ಬೇಕು, ಇಲ್ಲ ಏನಾದ್ರು ತೊಂದರೆ ಅವ್ರಿಗೆ ಸಹಿಸಲಾಗ್ತಾ ಇಲ್ಲ ಅಂತ ಹೇಳುವಾಗಷ್ಟೇ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಏನೂ ಆಗ್ತಾ ಇಲ್ಲ, ಆರಾಮಾಗಿದೆ, ಯಾವಾಗ್ಲೂ ಒಂದ್ಸತಿ ಸ್ವಲ್ಪ ರಕ್ತ ಏನೋ ಬೀಳ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ಉದಾಸೀನ ಮಾಡಲ್ಪಡುತ್ತೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ನೋವು ಇರೋದಿಲ್ಲ, ಇಟ್ ಇಸ್ ಪೇನ್ಲೆಸ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಪೇನ್ ಯಾವಾಗ ಶುರು ಆಗುತ್ತೆ? ಪೇನ್ ಶುರು ಆಗ್ಬೇಕಂತಂದ್ರೆ ಅದು ಡಿಸೀಸ್ ತುಂಬಾ ಮುಂದುವರೆದಿರ್ಬೇಕು. ಪೈಲ್ಸ್ಗಳು ಗಂಟುಗಳಾಗಿ ಹೊರಚಾಚಕ್ಕೆ ಪ್ರಾರಂಭ ಆಗಿರ್ಬೇಕು, ಮತ್ತೆ ಆ ಪೈಲ್ಸ್ ಗಂಟುಗಳಲ್ಲಿ ರಕ್ತವು ಹೆಪ್ಪುಗಟ್ಕೊಂಡು ಹೋಗುತ್ತೆ. ಅದಕ್ಕೆ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಥ್ರಾಂಬೋಸ್ಡ್ ಪೈಲ್ಸ್ ಅಂತ ಕರಿತೀವಿ ಅದನ್ನ. ಆ ತರ ಥ್ರಾಂಬೋಸಿಸ್ ಆದಾಗ ಇವೆರಡು ಕಂಡೀಷನ್ ಅಲ್ಲಿ ಮಾತ್ರ ಅವ್ರಿಗೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅಲ್ಲಿವರೆಗೆ ಕಾಯಬಾರದು. ಯಾವಾಗ್ಲೂ ಗಂಟು ಹೊರಗಡೆಗೆ ಬರ್ತಾ ಇದೆ ಅನ್ನುವಾಗ ಅಲ್ಲಿವರೆಗೆ ಆದ್ರೆ ಅದು ಸ್ಟೇಜಸ್. ಈಗ ನಾನು ಒಂದು ಈಗ ಈ ಪೈಲ್ಸ್ ನಲ್ಲಿ ಸ್ಟೇಜ್ಗಳಿದೆ, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ನಲ್ಲಿ ನಿಮ್ಗೆ ಬರೀ ರಕ್ತ ಮಾತ್ರ ನಾನು ಹೇಳಿದಂಗೆ ಬೀಳುತ್ತೆ ಹೊರತು ಬೇರೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಪೇನ್ ಇರೋದಿಲ್ಲ, ನೀವು ಮುಟ್ಟಿ ನೋಡ್ಕೊಂಡ್ರು ಸಹ ಯಾವ ಗಂಟುಗಳು ಎಲ್ಲೂ ಸಿಗೋದಿಲ್ಲ. ಇನ್ನು ಸ್ಟೇಜ್ 2 ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಗಂಟುಗಳು ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ, ಅದರೊಟ್ಟಿಗೆ ರಕ್ತ ಕೂಡ ಬರ್ತಾ ಇರುತ್ತೆ. ಸ್ಟೇಜ್ 3 ಅಲ್ಲಿ ಈ ಗಂಟುಗಳು ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಹೊರಚಾಚಿಕೊಳ್ಳಕ್ಕೆ ಬರುತ್ತೆ. ಹೊರಚಾಚಿ ಬಂದವು ಮತ್ತೆ ಮಲವಿಸರ್ಜನೆಯ ಕ್ರಿಯೆಯ ನಂತರ ಅದು ಮತ್ತೆ ಮರುಕಳಿಸಿ ವಾಪಸ್ ಒಳಗಡೆ ಹೋಗ್ಬಿಡುತ್ತೆ. ಇನ್ನು ಸ್ಟೇಜ್ 4 ಅಂತ ಹೇಳುವಾಗ ಅದು ಪರ್ಮನೆಂಟ್ ಆಗಿ ಹೊರಗಡೆನೆ ಉಳ್ಕೊಳ್ಳುವಂತ ಸ್ಥಿತಿ. ಇವೆಲ್ಲ ಲಕ್ಷಣಗಳು. ಸೊ ಹಾಗಾಗಿ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಬಂದಾಗ ಕಾಯಿಲೆಯನ್ನ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಸುಲಭ, ಮತ್ತೆ ನೀವು ಕೊಡುವ ಟ್ರೀಟ್ಮೆಂಟ್ಗೆ ರೋಗಿಯ ದೇಹ ಸ್ಪಂದಿಸುವುದು ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಹಾಗಾಗಿ ಸ್ಟೇಜ್ 1 ಅಂಡ್ ಸ್ಟೇಜ್ 2 ನ ಲಕ್ಷಣಗಳಿರುವಾಗ್ಲೇ ಅದ್ರ ಟ್ರೀಟ್ಮೆಂಟ್ ಬಗ್ಗೆ ಆಸಕ್ತಿ ತೋರಿಸೋದು ಒಳ್ಳೇದು ಅಂತ ನನ್ನ ಸಲಹೆ.
1: ಲಕ್ಷಣಗಳು ಕಂಡಾಗ ತಜ್ಞ ವೈದ್ಯರನ್ನ ಕಾಣಬೇಕು, ಇದು ಮೊದಲನೇದು. ಏನ್ ಮಾಡ್ತಾರೆ ಸರ್, ಕೆಲವು ಸರ್ತಿ ಮಲ ಗಟ್ಟಿಯಾಗಿ ಬರಕ್ ಶುರು ಮಾಡಿದಾಗ ಮನೆ ವೈದ್ಯವನ್ನ ಮಾಡ್ಕೊಳಕ್ಕೆ ಆರಂಭ ಮಾಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ?
0: ಮನೆ ಮದ್ದು ಅಂತ ಏನು ಬರೋದಿಲ್ಲ. ಈ ವಿಚಾರದಲ್ಲೂ ಒಂದು ಹೇಳ್ಬೇಕಂದ್ರೆ, ಜನರಲ್ಲಿ ಸಾಮಾನ್ಯವಾಗಿ ಏನ್ ನಂಬಿಕೆ ಇದೆ ಅಂತ ಹೇಳಿದ್ರೆ, ಶೀತ ಆಗೋದು ಅಥವಾ ಉಷ್ಣ ಪ್ರಕೃತಿ, ಇದು ತಿಂದ್ರೆ ಉಷ್ಣ ಆಗುತ್ತೆ, ಇದು ತಿಂದ್ರೆ ಶೀತ ಆಗುತ್ತೆ ಅಂತ ಹೇಳೋದು, ಮತ್ತೆ ಈಗ ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ಉಷ್ಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಹಂಗಾಗಿ ನಾನು ಇದಕ್ಕೆ ತಂಪಾಗಿರುವಂತದ್ದು ಏನಾರು ತಗೊಳ್ತೀನಿ, ಎಳ್ನೀರ್ ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಆವಾಗ ಸರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಇದು ತಪ್ಪು. ಸೊ ನಿಮ್ಮ ದೇಹದ ಪ್ರಕೃತಿ ಇರ್ಬೋದು ಅಥವಾ ಶೀತ ಇರ್ಬೋದು ಉಷ್ಣ ಇರ್ಬೋದು, ಅದು ಯಾವ್ದನ್ನು ನಿಮ್ಮ ಬ್ಲೀಡಿಂಗ್ ಅನ್ನ ನಿಲ್ಸಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗ್ತದೆ. ಹಂಗಾಗಿ ಅದು ಆ ತರ ಒಂದು ನಂಬಿಕೆ ಖಂಡಿತ ತಪ್ಪು ಅನ್ನೋದನ್ನ ಈ ಮೂಲಕ ನಾನು ಜನರಿಗೆ ತಲುಪಿಸಕ್ಕೆ ಇಷ್ಟಪಡ್ತೀನಿ.
1: ಅದೇ ಸರ್, ಕೆಲವು ಸತ್ಯನೂ ಇರುತ್ತೆ, ಕೆಲವು ಮಿಥ್ಯೆಗಳು ಇರುತ್ತೆ. ಅದೇ ನೀವು ಹೇಳಿದ ಹಾಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ, ಅದಕ್ಕೆ ರಕ್ತ ಬೀಳ್ತಾ ಇದೆ ಅನ್ನೋದು ಒಂದು. ಎರಡನೇದು ಅಂದ್ರೆ ನೀವು ವೈಜ್ಞಾನಿಕವಾಗಿ ಹೇಳಿದ್ರಿ, ಫೈಬರ್ ಅಂಶ ಈಗ ಯಥೇಚ್ಛವಾಗಿ ಕಡಿಮೆ ಆಗಿರೋದ್ರಿಂದ ಇದು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಿದೆ, ಮತ್ತೆ ಸ್ಟ್ರೆಸ್ ಇದೆಲ್ಲ ಅದಕ್ಕೆ ಕಾರಣಗಳು ಇದೆ ಅಂತ ಹೇಳಿದ್ರಿ. ಇದು ಆನುವಂಶಿಕವಾಗಿ ಏನಾದ್ರೂ ಬರಬಹುದಾ?
0: ಖಂಡಿತ ಇಲ್ಲ, ಅನುವಂಶಿಕವಾಗಿ ಬರುವಂತಹ ಕಾಯಿಲೆ ಖಂಡಿತ ಅಲ್ಲ. ಅವರವರ ವ್ಯಕ್ತಿತ್ವ, ಅವರವರ ಜೀವನ ಶೈಲಿ, ಅದರ ಮೇಲೆ ಡಿಪೆಂಡ್ ಆಗಿ ಬರುವಂತದಷ್ಟೇ.
1: ಮತ್ತೆ ಇದಕ್ಕೆ ಬೇರೆ ಆರೋಗ್ಯದ ಸ್ಥಿತಿಗಳೇನಾದ್ರೂ ಕಾರಣ ಆಗಬಹುದಾ?
0: ಕೆಲವು ಬಗೆಯ ರಕ್ತಸ್ರಾವ, ಮಲದ್ವಾರದಿಂದ ಉಂಟಾಗುವಂತ ರಕ್ತಸ್ರಾವ ಅತಿಯಾದ ಮದ್ಯಪಾನಿಗಳಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಅದಲ್ಲದೆ ಬೇರೆ ಇನ್ನೇನು ಕಾರಣ ಅಂತ ನಾವೇನಾದ್ರು ನೋಡಕ್ ಹೋಗೋದಾದ್ರೆ, ಕೆಲವೊಂದು ಕರುಳಿಗೆ ಸಂಬಂಧ, ಈಗ ರೆಕ್ಟಮ್ ಅಂತ ನಾವು ಹೇಳ್ತೀವಿ, ಕೆಳಭಾಗದ ಕರುಳಿನ

0: ಅಂಡಕರುಳಿನ ಭಾಗ, ಗುದದ್ವಾರದಿಂದ ಮೇಲಕ್ಕೆ ಇರುವಂತಹ ಭಾಗದಲ್ಲಿ ಏನಾರು ಗಂಟುಗಳು ಅಥವಾ ಪಾಲಿಪ್ಸ್ ಅಂತ ಹೇಳ್ತೀವಿ, ಕೆಲವು ಗಂಟುಗಳು ಸಾಧಾರಣ ಗಂಟುಗಳಿರ್ಬೋದು, ಕೆಲವು ಕ್ಯಾನ್ಸರ್ ಕಾರಕ ಗಂಟುಗಳಿರ್ಬೋದು, ಅವುಗಳೇನಾರು ಇದ್ದ ಪಕ್ಷದಲ್ಲಿ ಕೂಡ ಆವಾಗ್ಲೂ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ, ಬ್ಲೀಡಿಂಗ್ ಆಗೋದು ಇದೆಲ್ಲ. ಹಂಗಾಗಿ ಆ ಒಂದು ಕಾರಣದಿಂದ ಮುಂಚೆ ಎಲ್ಲ ಏನಿತ್ತು ಅಂತಂದ ಹೇಳಿದ್ರೆ 60 ವರ್ಷ ಅಥವಾ 65 ವರ್ಷದ ನಂತರದವರಲ್ಲಿ ಈ ತರ ಹೊಸದಾಗಿ ಇದೆ, ಮೊದಲನೇ ಬಾರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ ಮೋಷನ್ ಹೋಗುವಾಗ ಅಂತ ಹೇಳಿದ್ರೆ ನಮ್ಗೆ ಅಂತಂದ್ರೆ ರೆಡ್ ಫ್ಲಾಗ್, ಅಲರ್ಟ್ ಆಗ್ತಿದ್ವಿ, ಇಲ್ಲ ಇದು ಬರೀ ಪೈಲ್ಸ್ ಇರೋಕೆ ಸಾಧ್ಯ ಇಲ್ಲ. ಈ ವಯಸ್ಸಿನ ಒಂದು ಅಂತರ ನೋಡಿದ್ರೆ ಬಹುಶಃ ನಾವು ಒಳಗಡೆ ಏನಾರು ಕ್ಯಾನ್ಸರ್ ಗಂಟುಗಳು ಇರ್ಬೋದು ಅನ್ನೋದು ರೂಲ್ ಔಟ್ ಮಾಡಬೇಕು ಎಂಡೋಸ್ಕೋಪಿ ಮೂಲಕ ಅಂತ ಹೇಳ್ತಿದ್ವಿ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ 28-29 ವರ್ಷದ ಯುವಕ ಯುವತಿಯರನ್ನೇ ಕ್ಯಾನ್ಸರ್ ಗಂಟುಗಳನ್ನ ಇಟ್ಕೊಂಡು ಉಂಟಾಗಿ ಬರುವಂತ ಸಂದರ್ಭ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ.
1: ಚೈನಾ ಮತ್ತೆ ಜಪಾನ್ ದೇಶಗಳನ್ನ ಬಿಟ್ರೆ ಭಾರತ ಕೋಲನ್ ಕ್ಯಾನ್ಸರ್ ಅಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಿದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕಾರಣಗಳಿದೆ, ಮತ್ತೆ ವಾತಾವರಣದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು,
0: ಜೆನೆಟಿಕ್ ಕಾರಣಗಳು ಅದೆಲ್ಲ. ಈಗ ಕ್ಯಾನ್ಸರ್ ಅಂತ ಬಂದಾಗ ಕರುಳಿನ ಕ್ಯಾನ್ಸರ್ ಅದು ಫ್ಯಾಮಿಲೀಸ್ ಅಲ್ಲಿ ರನ್ ಆಗುವಂತ ಸಾಧ್ಯತೆಗಳು ಇರ್ಬೋದು.
1: ಸರಿ, ಈಗ ಅದನ್ನ ಬಿಟ್ರೆ ಹೊಟ್ಟೆನ ನಮ್ಮ ಸೆಕೆಂಡ್ ಬ್ರೇನ್ ಅಂತ ಹೇಳ್ತೀವಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೇ ವ್ಯತ್ಯಾಸಗಳು ನೀವು ಹೇಳ್ತೀರಾ, ದೇಹಕ್ಕೆ ಇಷ್ಟು ಫೈಬರ್ ಅಂಶ ಬೇಕು, ಅದಿಲ್ಲದೆ ಇರುವಾಗ ಸಾಮಾನ್ಯವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನ ಬಿಟ್ರೆ ಕೆಲವು ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಅಂದ್ರೆ ಆ ಕ್ಯಾನ್ಸರ್ ಗಂಟುಗಳು ಆ ತರದ ಕಾರಣ ಕೂಡ ಆಗಿರಬಹುದು ಅಂತ. ಈಗ ನಮ್ಮಲ್ಲಿ ಒಂದು ಇದನ್ನ ಮೊದಲನೇ ಸ್ಟೇಜ್ ಅಲ್ಲಿ ಕಂಡು ಹಿಡ್ಕೋಬೇಕು, ಅಥವಾ ಪೈಲ್ಸೇ ಆಗಿರ್ಲಿ ಅಥವಾ ಕ್ಯಾನ್ಸರೇ ಆಗಿರ್ಲಿ, ಅದನ್ನ ಪ್ರಾರಂಭದ ಹಂತದಲ್ಲೇ ಕಂಡು ಹಿಡಿಬೇಕು ಅಂತಂದ್ರೆ ಅದಕ್ಕೊಂದೇನು ಗೈಡ್ ಲೈನ್ಸ್ ಇಲ್ವಾ?
0: ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಬರ್ತಿದೆ ಅನ್ನೋದರ ಮೇಲೇನೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಈಗ ಕ್ಯಾನ್ಸರ್ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿದ್ರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಆರೋಗ್ಯಕರವಾಗಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ಕೆಲವೊಂದು ಸಿಂಪಲ್ ಟೆಸ್ಟ್ ಗಳನ್ನ ಮಾಡಿ ಅವರಲ್ಲಿ ಕ್ಯಾನ್ಸರ್ ಕಂಡು ಬರುವಂತಹ ಯಾವ್ದಾದ್ರೂ ಮುನ್ಸೂಚನೆ ಇದೆಯಾ ಅನ್ನೋದನ್ನ ನೋಡುವಂಥದ್ದು. ಸೊ ಹಾಗಾಗಿ ಆ ತರ ಸ್ಕ್ರೀನಿಂಗ್ ಟೆಸ್ಟ್ ಗಳು ಮಾಡಬಹುದು. ಯಾವಾಗ ಮಾಡ್ತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಈ ತರ ಬರುವ ಸಾಧ್ಯತೆ ಇದೆ, ಈಗ ಅಟ್ ಪ್ರೆಸೆಂಟ್ ಆರೋಗ್ಯವಾಗಿದ್ದಾರೆ, ಅವ್ರ ಫ್ಯಾಮಿಲಿ ಅಲ್ಲಿ ಬೇರೆ ಅವ್ರಿಗೆ ಯಾರಿಗಾದ್ರು ಇದ್ದು ಇವರಿಗೆ ಬರೋ ಸಾಧ್ಯತೆ ಇದೆ ಅಂತ ಅನ್ಸಿದಾಗ ಆವಾಗ ನಾವು ಅವ್ರಿಗೆ ಸ್ಕ್ರೀನಿಂಗ್ ಮಾಡಬಹುದು. ಆದ್ರೆ ಪೈಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ಅದು ಸಿಂಪ್ಟಮ್ಸ್ ಇದ್ದು ಅವರು ನಮ್ಮ ಬಳಿಗೆ ಬಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾವು ಪ್ರಾಕ್ಟೋಸ್ಕೋಪಿ ಹಾಕಿ ಅಂದ್ರೆ ಒಂದು ಪುಟ್ಟ ಒಂದು ಸ್ಕೋಪ್ ನ ಲೈಟ್ ಸೋರ್ಸ್ ಮುಖಾಂತರ ಏನಲ್ ರೀಜನ್ ಅಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ ಅದು ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಟ್ಟು 10-12 ಸೆಂಟಿಮೀಟರ್ ನಷ್ಟು ಆ ಕರುಳಿನ ಭಾಗವನ್ನ ನಾವು ಪರೀಕ್ಷೆ ಮಾಡ್ತೀವಿ. ಇದೇ ಬೇಸಿಕ್ ಟೆಸ್ಟ್. ಇದನ್ನ ಮಾಡಿದ್ರಷ್ಟೇ ನಾವು ಡಿಸೈಡ್ ಮಾಡಬಹುದು ಇದು ಪೈಲ್ಸ್ ಅಲ್ಲ ಅಥವಾ ಪೈಲ್ಸ್ ಆಗಿದೆ ಅಥವಾ ಇದು ಬೇರೆ ಏನೋ ಡೌಟ್ಫುಲ್ ಇದೆ ಇನ್ನೇನಾದ್ರೂ ಇರಬಹುದಾ ಅನ್ನೋದೆಲ್ಲ ಈ ಒಂದು ಬೇಸಿಕ್ ಟೆಸ್ಟ್ ಇಂದ ಗೊತ್ತಾಗುತ್ತೆ. ಸೊ ಅದು ಯಾವಾಗ ಮಾಡಕ್ ಸಾಧ್ಯ? ಪೇಷಂಟ್ಸ್ ನಮ್ಮ ಹತ್ರ ಬಂದಾಗಷ್ಟೇ ಮಾಡಕ್ ಸಾಧ್ಯ.
1: ಸರ್, ಈಗ ವೈದ್ಯಕೀಯ ರಂಗದಲ್ಲೂ ಹಲವಾರು ಬದಲಾವಣೆಗಳು, ಮತ್ತೆ ಬದಲಾವಣೆ ಅಂತ ಹೇಳಬಾರ್ದು, ಅದಕ್ಕೆ ಪ್ರಗತಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಎಲ್ಲದಕ್ಕೂ ಈಗ ಸ್ಪೆಷಲಿಸ್ಟ್ಗಳು ಸಿಗ್ತಾರೆ. ಈ ಪೈಲ್ಸ್ ಆದಂಥವರು ಸ್ಪೆಷಲಿಸ್ಟ್ಗಳನ್ನೇ ಹುಡುಕೊಂಡು ಹೋಗಬೇಕಾ, ಅಥವಾ ಒಬ್ಬ ಫಿಸಿಷಿಯನ್ಗೆ ತೋರಿಸಿದ್ರೆ ಸಾಕಾ? ಹೀಗೆ
0: ಪೈಲ್ಸ್ ವಿಷಯಕ್ಕೆ ಬಂದಾಗ ಅಟ್ಲೀಸ್ಟ್ ಒಬ್ಬ ಜನರಲ್ ಸರ್ಜನ್ ಅನ್ನ ಖಂಡಿತವಾಗ್ಲೂ ಅವರು ನೋಡ್ಲೇಬೇಕಾಗುತ್ತೆ. ಫಿಸಿಷಿಯನ್ ಸ್ಪೆಷಾಲಿಟಿಯಲ್ಲಿ ಇರುವಂತಹ ವೈದ್ಯರಿಗೆ ಬಹುಶಃ ಪರೀಕ್ಷೆಯ ಒಂದು ಮಾಡೋ ಆ ಪ್ರೋಕ್ಟೋಸ್ಕೋಪಿ ಹೇಳಿದ್ನಲ್ಲ ನಾನು, ಅದನ್ನ ಅವರಷ್ಟು ಇದಾಗಿ ಕೈಗೊಳ್ಳೋದಿಲ್ಲ. ಹಂಗಾಗಿ ಒಬ್ಬ ಅಟ್ಲೀಸ್ಟ್ ಜನರಲ್ ಸರ್ಜನ್ ಅನ್ನೋರು ಅವರು ಕಾಣಬೇಕಾಗುತ್ತೆ, ಸರ್ಜನ್ಸ್ ನ ಬೇಸಿಕ್ ಆಗಿ ನೋಡಬೇಕು. ಮತ್ತೆ ಇದರಲ್ಲಿ ಪರಿಣಿತಿ ಹೊಂದಿರೋರು ಅಂದ್ರೆ ಇವಾಗ ನಮ್ಗೆ ಪ್ರಾಕ್ಟೋಲಜಿಸ್ಟ್ ಅಂತ ಕರಿತೀವಿ, ಕೊಲೊರೆಕ್ಟಲ್ ಸರ್ಜನ್ಸ್ ಅಂತ ಕರಿತೀವಿ. ಬಹುಶಃ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆ ಲಕ್ಸುರಿ ಇರ್ಬೋದು ಇವ್ರನ್ನೆಲ್ಲ ಮೀಟ್ ಮಾಡುವಂಥದ್ದು. ಸೊ ಸ್ಮಾಲ್ ಟೌನ್ಸ್ ಅಲ್ಲಿ ಚಿಕ್ಕ ಸ್ಥಳಗಳಲ್ಲಿ ಅಟ್ಲೀಸ್ಟ್ ನಾವು ಒಂದು ಜನರಲ್ ಸರ್ಜನ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ.
1: ಸರ್, ಈಗ ಲಕ್ಷಣಗಳು ಎಲ್ಲ ಇದ್ದು ಬಹಳ ದಿನಗಳಾದ್ಮೇಲೆ ಯಾರು ಒಮ್ಮೆಗೆ ರಕ್ತ ನೋಡಿದ ತಕ್ಷಣ ಬಹಳ ಜನ ಕಡಿಮೆ ಆಸ್ಪತ್ರೆಗೆ ಬರುವಂಥದ್ದು, ಹಿಂಗಾಗಿದೆ ಮನೆ ಮದ್ದು ಏನೇನೋ ಪ್ರಯತ್ನ ಮಾಡಿ ಕೊನೆಗೆ ಬರ್ತಾರೆ, ಏನೇನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಪರಿಹಾರ ಬಹಳ ಸರಳವಾಗಿದೆಯಾ, ಅಥವಾ ಆಪರೇಷನ್ನೇ ಮಾಡಬೇಕಾ, ಅಥವಾ ಮಾತ್ರೆನಲ್ಲೇ ಇದು ಕಡಿಮೆ ಆಗುತ್ತಾ, ಹೇಗೆ?
0: ಎಲ್ಲಾ ವಿಧವಾದ ಚಿಕಿತ್ಸೆಗಳು ಲಭ್ಯ ಇದೆ ಪೈಲ್ಸ್ಗೆ. ನಾನು ಮುಂಚೆನೆ ಹೇಳಿದೆ ನಿಮ್ಗೆ ನಾಲ್ಕು ಪ್ರವರ್ಗಗಳನ್ನ ಹೇಳ್ಬೋದು, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ಮತ್ತು 2 ಈ ಸ್ಟೇಜ್ ಅಲ್ಲಿ ನಾವು ರೋಗಿಗಳು ನಮ್ಮಲ್ಲಿಗೆ ಬಂದಾಗ ಅದಕ್ಕೆ ಬರೀ ಔಷಧಿಯಲ್ಲಷ್ಟೇ ಚಿಕಿತ್ಸೆ ಮಾಡಬಹುದು. ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಆಗ ನಮ್ಗೆ ಸರ್ಜರಿಯ ಅವಶ್ಯಕತೆ ಬರುತ್ತೆ. ಸೊ ನಾವು ಏನು ಈ ಸ್ಟೇಜ್ 1 ಮತ್ತು 2 ನಲ್ಲಿ ಏನ್ ಮಾಡ್ತೀವಿ ಬೇಸಿಕಲಿ ಅಂತ ಹೇಳಿದ್ರೆ, ಸೊ ಹೆಚ್ಚು ಈ ಬಲ್ಕಿಂಗ್ ಏಜೆಂಟ್ಸ್ ಅಂತ ಕೊಡ್ತೀವಿ, ಲ್ಯಾಕ್ಸೆಟಿವ್ಸ್ ಅಂಡ್ ಬಲ್ಕಿಂಗ್ ಏಜೆಂಟ್ಸ್ ಅಂತ. ಈ ಮಲದ ಸಾಂದ್ರತೆಯನ್ನ ಜಾಸ್ತಿ ಮಾಡುವಂಥದ್ದು ಅಂತ ಏಜೆಂಟ್ಸ್ ನ ಕೊಟ್ಟು ಕಾನ್ಸ್ಟಿಪೇಷನ್ ಫಸ್ಟ್ ಟ್ರೀಟ್ ಮಾಡ್ತೀವಿ. ಸೊ ಆಟೋಮೆಟಿಕ್ ಆಗಿ ಒನ್ಸ್ ಕಾನ್ಸ್ಟಿಪೇಷನ್ ಆ ಮುಕ್ಕುವಿಕೆ ಕಮ್ಮಿ ಆಗ್ತಾ ಆದ ಹಾಗೇನೆ ಆ ಪೈಲ್ಸ್ ಶ್ರಿಂಕ್ ಆಗ್ಬೇಕು, ಅವುಗಳ ಗಾತ್ರ ಕುಗ್ತಾ ಹೋಗ್ಬೇಕು, ಮತ್ತೆ ನ್ಯಾಚುರಲಿ ರಕ್ತ ಸೋರುವಿಕೆ ಕೂಡ ನಿಂತು ಹೋಗ್ಬೇಕು. ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದಿಲ್ಲದೆ ನಾವಿನ್ನು ಸರ್ಜರಿ ಸ್ಟೇಜ್ 3 ಮತ್ತು 4 ಅಲ್ಲಿ ಸರ್ಜರಿ ಅಂತ ಬಂದಾಗ ಇದರಲ್ಲಿ ಬಹಳಷ್ಟು ವಿಧಗಳಿದೆ. ಕನ್ವೆನ್ಷನಲ್ ಸರ್ಜರೀಸ್ ಅಂದ್ರೆ ಇದುವರೆಗೂ ನಾವು ಹೇಗ್ ಮಾಡ್ತಿದ್ವಿ, ಪೈಲ್ ಆ ಪೈಲ್ ಮಾಸ್ ಏನಿರುತ್ತೆ ಅದನ್ನ ಕತ್ತರಿಸಿ ತೆಗೆದು ಅದಕ್ಕೆ ಹೊಲಿಗೆ ಹಾಕಿ ಅದು ಒಣಗ್ಲಿಕ್ಕೆ ಬಿಡ್ತೀವಿ. ಅದು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂತ ಅದು ಸರ್ಜರಿ. ಈಗ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿ ಬಹಳಷ್ಟು ಆಪ್ಷನ್ಸ್ ನಮ್ಗೆ ಏನೇನಿದೆ ಅಂತ ಹೇಳಿದ್ರೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಮತ್ತೆ ಲೇಸರ್ ಅಂತ ಹೇಳ್ತೀವಿ. ಸೊ ಈ ಲೇಸರ್ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವುದೇ ದೇಹದ ಅಂಗವನ್ನ ಕತ್ತರಿಸಿ ತೆಗೆಯೋದಿಲ್ಲ. ಸೊ ಈಗ ಪೈಲ್ಸ್ ಏನಿದೆ ಅದರ ಒಳಕ್ಕೆ ನಾವು ಆ ಪ್ರೋಬ್ ಅನ್ನ ಚುಚ್ಚು ಅಂತ ಒಂದು ಪ್ರೋಬ್ ಅನ್ನ ಹಾಕಿ ಅದರ ಒಳಗಡೆಗೆ ನಾವು ಲೇಸರ್ ಕಿರಣಗಳನ್ನ ಹಾಯಿಸೋದಾಗ್ಲಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಕಿರಣಗಳನ್ನ ಅದರಲ್ಲಿ ಹಾಯಿಸೋದ್ರ ಮೂಲಕ ಆ ಗಂಟುಗಳು ಹಾಗೆ ಶ್ರಿಂಕ್ ಆಗಿ ಅಲ್ಲೇ ಇರುತ್ತೆ, ಆದ್ರೆ ಅದು ಪೈಲ್ಸ್ ಆಗಿರೋದಿಲ್ಲ, ಶ್ರಿಂಕ್ ಆಗಿ ಫೈಬ್ರೋಸಿಸ್ ಅಂತ ಆಗಿ ಹೀಲ್ ಆಗುತ್ತೆ. ಸೊ ಇದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಅಫ್ಕೋರ್ಸ್ ಪ್ರತಿಯೊಂದು ಪೇಷಂಟ್ನು ಒಂದೇ ಇರಲ್ಲ, ಸೊ ಅವರ ಅವಶ್ಯಕತೆ ಬೇರೆ ಇರುತ್ತೆ,
1: ಎಲ್ಲರಿಗೂ ಹೈಯರ್ ಟ್ರೀಟ್ಮೆಂಟ್
0: ಬೇಕಾಗಲ್ಲ. ಕೆಲವು ಸತಿ ಈ ಟೆಕ್ನಿಕ್ಸ್ ನೆಲ್ಲ ಕಂಬೈನ್ ಮಾಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಒಂದೊಂದು ರೋಗಿಗೆ ತಕ್ಕನಾಗಿ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಅವರಿಗೆ ಸಜೆಸ್ಟ್ ಮಾಡಬೇಕಾಗುತ್ತೆ.
1: ಅಂದ್ರೆ ವ್ಯಕ್ತಿ ಬಂದು ನಿಮ್ಮನ್ ಕಂಡಾಗ
0: ಇವ್ಯಾಲ್ಯೂಯೇಷನ್ ಮಾಡಿದ ನಂತರ
1: ಯಾವ ಸ್ಥಿತಿಯಲ್ಲಿ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಹೇಳ್ತೀರಾ? ಹೇಗೆ ಸರ್? ತುಂಬಾ ಅಂದ್ರೆ ವೆಚ್ಚದ ಬಗ್ಗೆನೂ ಭಯ ಪಟ್ಕೊಂಡು ಬರೋದಿಲ್ಲ ರೋಗಿಗಳು.
0: ಖಂಡಿತ ಎಲ್ಲರೂ ತಿಳಿದಿರಲೇಬೇಕು ಖರ್ಚಿನ ವಿಷಯಕ್ಕೆ. ಈಗ ಕನ್ವೆನ್ಷನಲ್ ಸರ್ಜರೀಸ್ ಅಂತ ನಾನು ಏನ್ ಹೇಳಿದೆ ಅದಕ್ಕೆ ಅದಕ್ಕೇನು ಹೆಚ್ಚಿಗೆ ಏನು ಖರ್ಚಾಗ್ಲಿಕ್ಕಿಲ್ಲ. ಮತ್ತೆ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮತ್ತೆ ಲೇಸರ್ ಅಬ್ಲೇಷನ್ಸ್ ಎಲ್ಲ ಇದಾವಲ್ಲ, ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಒಂಥರ ಆ ರೀತಿಯ ಒಂದು ಹೈ ಎಂಡ್ ಉಪಕರಣಗಳನ್ನ ಬಳಸ್ತೀವಿ. ಸೊ ಅದರದ್ದು ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ. ಸಾಧಾರಣವಾಗಿ ಒಂದು ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಒಂದು 30,000-35,000 ಲೇಸರ್ನ ಮೂಲಕ ನಾವು ಹೆಮರಾಯ್ಡ್ಸ್ ಕೇಸ್ಗೆ ಟ್ರೀಟ್ ಮಾಡಬಹುದು. ವೆಚ್ಚದ ಬಗ್ಗೆ ಎಲ್ಲರೂ ತಿಳಿದಿರಬೇಕು. ನೀವೇ ಹೇಳಿದ್ರಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಸಮಾಜದಲ್ಲಿ. ಸೊ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ತರ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ನಕಲಿ ವೈದ್ಯರ ಬಳಿಗೆ ಎಷ್ಟೋ ಜನ ಹೋಗಿ ಲ್ಯಾಂಡ್ ಅಪ್ ಆಗ್ತಾರೆ. ಅದನ್ನ ನಾವು ಪ್ರತಿದಿನ ನಮ್ಮ ಒಪಿಡಿಯಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಹೋಗಿ ಅವ್ರ ಬಳಿ ಹೋಗ್ತಾರೆ, ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಕೂಡ ಇರೋದಿಲ್ಲ, ಕ್ವಾಲಿಫಿಕೇಶನ್ ಇರೋದಿಲ್ಲ, ಏನೋ ಒಂದ್ ಮಾಡಿರ್ತಾರೆ. ಅದು ಏನಾಗುತ್ತೆ ಅಂತಂದ್ರೆ, ತುಂಬಾ ಕಾಂಪ್ಲಿಕೇಶನ್ಸ್ಗೆ ಅವರೇ ಲೀಡ್ ಮಾಡ್ದ, ತಮ್ಮನ್ನ ತಾವು ಒಡ್ಕೊಂಡಂಗೆ ಆಗುತ್ತೆ. ಆ ತರ ಮಿಸ್ ಹ್ಯಾಂಡಲ್ ಆಗಿ ಬಂದಂತ ಪೇಷಂಟ್ಸ್ ಇದಾರಲ್ಲ, ಅಲ್ಲಿ ಆಗುವಂತ ಮಿಸ್ಟೇಕ್ಸ್ ನ ಸರಿ ಮಾಡೋದಿದೆಯಲ್ಲ ಸರ್ಜಿಕಲಿ, ಅದು ಇನ್ನೂ ತುಂಬಾ ದೊಡ್ಡ ಖರ್ಚು, ಮತ್ತೆ ಟ್ರೀಟ್ ಮಾಡೋ ಡಾಕ್ಟರ್ಸ್ ಕೂಡ ಬಿಗ್ ಚಾಲೆಂಜ್,
1: ಅವ್ರಿಗೂ ಸವಾಲಾಗುತ್ತೆ, ಮತ್ತೆ ಅನುಭವಿಸೋರ್ಗೆ ಇನ್ನೂ ಕಷ್ಟ.
0: ಅದು ಅವ್ರಿಗೆ ನಮ್ಮ ಎರಡರಷ್ಟು ನೋವು ಅವ್ರು ತಿನ್ಬೇಕಾಗುತ್ತೆ. ಹಂಗಾಗಿ ಸಿಂಪಲ್ ಆಗಿರುವಾಗ ಪ್ರಾಪರ್ ಚಾನಲ್ ಅಲ್ಲಿ ಒಬ್ಬ ಪ್ರಾಪರ್ ಕ್ವಾಲಿಫೈಡ್ ಸರ್ಜನ್ ಹತ್ರ ಸಲಹೆಯನ್ನಾಗ್ಲಿ ಅಥವಾ ಟ್ರೀಟ್ಮೆಂಟ್ ಅನ್ನಾಗ್ಲಿ ಪಡ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಚಾರ ಆಗುತ್ತೆ ಇಲ್ಲಿ.
1: ಸರ್, ಒಂದ್ ಸರ್ತಿ ಅವರು ಚಿಕಿತ್ಸೆ ತಗೊಂಡ ನಂತರ ಮತ್ತೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಬದಲಾವಣೆಗಳನ್ನ ಮಾಡ್ಕೊಳ್ಳದೆ ಇದ್ರೆ ಮತ್ತೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತಾ? ಹೇಗೆ?
0: ಖಂಡಿತ ಇರುತ್ತೆ. ಇದನ್ನ ನಾವು ಪ್ರತಿ ಸತಿ ಪ್ರತಿ ಟ್ರೀಟ್ಮೆಂಟ್ ಮಾಡುವ ಪ್ರತಿ ರೋಗಿಗೆ, ಸರ್ಜರಿ ಮಾಡುವ ಪ್ರತಿ ರೋಗಿಗೂ ನಾವು ಹೇಳ್ಬಿಟ್ಟೆ ಮಾಡ್ತೀವಿ. ಒಂದ್ ಸತಿ ನಾವು ಯಾವ ರೀತಿಯಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕು, ಹ್ಯಾಬಿಟ್ಸ್ ಗಳನ್ನ ಚೇಂಜ್ ಮಾಡ್ಬೇಕು, ಮತ್ತೆ ಡಯಟ್ ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಅದನ್ನ ಒಂದು ನಿರಂತರವಾದ ಕ್ರಿಯೆ ಮಾಡ್ಕೊಳ್ಬೇಕು ಲೈಫ್ ಅಲ್ಲಿ. ಅದಾಗಿಲ್ಲ, ಅದ್ ಎಲ್ಲರೂ ಒಂದ್ ಕಡೆ ಯಾವತ್ತಾರು ಒಂದಿನ ಕೈ ಬಿಟ್ಟು ಮತ್ತೆ ಕಾನ್ಸ್ಟಿಪೇಷನ್ ಆಯ್ತು ಅಂತಂದ್ರೆ, ಅಫ್ಕೋರ್ಸ್ ನಾವು ಆಪರೇಟ್ ಮಾಡಿ ಅದನ್ನ ಸರಿ ಮಾಡಿರೋ ಜಾಗದಲ್ಲಿ ಪೈಲ್ಸ್ ಬರದೇ ಇರ್ಬೋದು, ಬಟ್ ಹೊಸ ಜಾಗದಲ್ಲಿ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ.
1: ಲೈಫ್ ಸ್ಟೈಲ್ ಅಂತಂದ್ರೆ ಜೀವನ ಶೈಲಿಯ ಬದಲಾವಣೆಗಳು, ಅಂದ್ರೆ ಬೇಡದೇ ಇರುವ ಬದಲಾವಣೆಗಳು ಈ ಎಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿಗೆ ಇದು ಬರಲೇಬಾರದು ಅನ್ನುವಂಥ ವ್ಯಕ್ತಿ ಯಾವ ಥರ ಜೀವನ ಶೈಲಿಯನ್ನು ಇಟ್ಕೋಬೇಕು, ಬಂದ ಮೇಲೆ ಬಂದು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ವ್ಯಕ್ತಿಗಳು ಹೇಗೆ ಅವರು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು?
0: ಈ ತೊಂದರೆ ನಮಗಿಲ್ಲ ಇದುವರೆಗೂ ದೇವ್ರದಯದಿಂದ ಬರೋದು ಬೇಡ ಅಂತ ಹೇಳೋರಿಗೂ ಇದೆ ಮಾತು, ಮತ್ತೆ ಬಂದು ಚಿಕಿತ್ಸೆ ಎಲ್ಲ ಆಗಿ ಮತ್ತೆ ಸಾಕಪ್ಪ ಇದೇ ಕೊನೆ ಅಂತ ಹೇಳಿದವ್ರಿಗೂ ಇದೇ ಮಾತು ಹೇಳ್ಬೋದು. ಒಂದು ಉತ್ತಮವಾದ ಆಕ್ಟಿವ್ ಲೈಫ್ ಇರಬೇಕು. ಮತ್ತೆ
1: ಆಕ್ಟಿವ್ ಲೈಫ್ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್, ದಿನ ಪೂರ್ತಿ ಮನೇಲಿ ಓಡಾಡ್ಕೊಂಡೇ ಇರ್ತೀನಿ ಅಂತ ಅಂತಾರೆ, ಅಷ್ಟು ಸಾಕ ಚಟುವಟಿಕೆ?
0: ನಿಮ್ಮ ಇದು ಹೆಣ್ಮಕ್ಳಲ್ಲಿ ನಾನು ತುಂಬಾ ಈ ಪ್ರಶ್ನೆ ನನಗೆ ಬರುತ್ತೆ ಸರ್, ನಾ ಎಕ್ಸಸೈಸ್ ಮಾಡಿ ಅಂತ ಹೇಳಿದ ತಕ್ಷಣ ನಾನ್ ಮನೆಯಲ್ಲಿ ಬಟ್ಟೆ ಒಗಿತೀನಿ, ಕಸ ಗುಡಿಸ್ತೀನಿ, ಮಾಡ್ತೀನಿ, ಅದೆಲ್ಲ ನಾನು ಅದನ್ನ ನಾವು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಒಂದು ಐಸೋಮೆಟ್ರಿಕ್ ಎಕ್ಸಸೈಸ್ ಅಂತ ದೇಹಕ್ಕೆ ನಾವು ಏನನ್ನ ಮಾಡ್ತೀವಿ, ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅದನ್ನ ಮಾತ್ರ ಎಕ್ಸಸೈಸ್ ಅಂತ ಹೇಳೋಕ್ಕಾಗ್ತದೆ. ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಅರ್ಧ ಗಂಟೆಯನ್ನ ಫಿಸಿಕಲ್ ಆಕ್ಟಿವಿಟಿಗೆ ಅವರು ಡೆಡಿಕೇಟ್ ಮಾಡ್ಬೇಕಾಗತ್ತೆ.
1: ಎಲ್ಲರೂ ಜಿಮ್ಗೆ ಹೋಗಕ್ಕಾಗಲ್ಲ ಸರ್, ಅವ್ರು ಏನ್ ಮಾಡ್ಬೇಕು, ವಾಕ್ ಮಾಡ್ಬೇಕು.
0: ದ ಮೋಸ್ಟ್ ಚೀಪೆಸ್ಟ್ ಅಂಡ್ ದ ಮೋಸ್ಟ್ ಈಸಿಯೆಸ್ಟ್ ಇಸ್ ಟು ಹ್ಯಾವ್ ಅ ಬ್ರಿಸ್ಕ್ ವಾಕ್, 45 ನಿಮಿಷಗಳ ಬ್ರಿಸ್ಕ್ ವಾಕ್ ಒಂದು ದಿನಕ್ಕೆ.
1: ವೇಗದ ನಡಿಗೆ,
0: ವೇಗದ ನಡಿಗೆ ಅಟ್ಲೀಸ್ಟ್ ವಾರದಲ್ಲಿ 4 ದಿವಸ ಸಾಕು. ವಾರದಲ್ಲಿ 4 ದಿವಸ 40-45 ನಿಮಿಷ ಇದಿಷ್ಟು ಮಾಡಿದ್ರೆ ಖಂಡಿತ ನಾವು ಕರುಳನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು, ಬಾಡಿ ಮೆಟಬಾಲಿಸಮ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು. ಮತ್ತೆ ಹೊರಗಡೆ ಹೋಗಿ ಆ ವಾಕ್ ಮಾಡೋದು, ಆ ಎಕ್ಸ್ಪೋಜರ್ ಕೂಡ ನಮಗೆ ಒಂದು ಆಹ್ಲಾದವನ್ನು ಕೊಡುವಂತ ವಿಚಾರ. ಸೊ ಮಾನಸಿಕವಾಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆದ ತಕ್ಷಣ ಮಾಡ್ಕೊಂಡ ಕ್ಷಣ ನಿಮ್ಗೆ ಆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಫೈಬರ್ ರಿಚ್ ಫುಡ್, ಮತ್ತೆ ನಾರಿನಂಶ ಹೆಚ್ಚಿರಬೇಕು.
1: ನಾನ್ ವೆಜ್ ಬಳಸ್ತಾರೆ, ಅದಕ್ಕೆ ಸೊಪ್ಪು ತರಕಾರಿ ಬಳಸಲ್ಲ. ನಾನ್ ವೆಜ್ ಬರೀ ಸೊಪ್ಪು ತರಕಾರಿ ತಿಂತಾರೆ, ಪ್ರೋಟೀನ್ ತಿನ್ನಲ್ಲ.
0: ಹೌದು,
1: ಏನ್ ಮಾಡ್ಬೇಕು?
0: ನಾನ್ ವೆಜ್ ತುಂಬಾ ಪ್ರೋಟೀನ್ ಇಂಟೆನ್ಸ್ ಫುಡ್, ಎಲ್ಲರಿಗೂ ಗೊತ್ತು. ಏನಾಗುತ್ತೆ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಜೀರ್ಣ ಆಗ್ಬೇಕಾದ್ರೆ, ಪ್ರೋಟೀನ್ ಜೀರ್ಣ ಆಗ್ಬೇಕಾದ್ರೆ ತನ್ನೊಟ್ಟಿಗೆ ಜೀರ್ಣ ಕ್ರಿಯೆಯಲ್ಲಿ ತುಂಬಾ ದೇಹದಿಂದ ನೀರನ್ನ ಎಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರನ್ನ ಎಳ್ಕೊಳ್ಳೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಬರುತ್ತೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ, ಸೊ ನಾನ್ ವೆಜ್ ಜೊತೆಗೆ ಯಾವಾಗ್ಲೂ ಸಲಾಡ್ಸ್ ಇರಬೇಕು, ಸೂಪ್ಗಳಿರ್ಬೇಕು, ಹಾಗೆ ಲಿಕ್ವಿಡ್ಸ್ ನ ಜಾಸ್ತಿ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್. ಈಗ ನಾನ್ ವೆಜ್ ಮಾಡಿದ್ದಿನ ಬರೀ ನಾನ್ ವೆಜ್ ತಿನ್ನೋದಲ್ಲ, ಯಾಕೆ ಒಂದು ವೆಜಿಟೇಬಲ್ ತಿನ್ನಬಾರದು ಅದ್ರ ಜೊತೆಗೆ ಸೇರಿಸಿ, ಯಾಕೆ ಒಂದ್ ಬಟ್ಲು ಸೌತೆಕಾಯಿ ಟೊಮ್ಯಾಟೊಗಳನ್ನೆಲ್ಲ ಹಾಗೆ ಹಸಿಯಾಗಿ ತಗೊಳ್ಬಾರ್ದು. ಆತರ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ನಾರಿನ ಅಂಶ ಹೆಚ್ಚಿರುವಂತ ಫುಡ್ ಅನ್ನ ನಾವು ಆದಷ್ಟು ತಗೊಳ್ಬೇಕು. ಒಂದು ದಿನಕ್ಕೆ 3-3.5 liter ಅಷ್ಟು ನೀರನ್ನ ಕುಡಿಬೇಕು. ಇವೆರಡೂ ಬದಲಾವಣೆಗಳು ಬೇಸಿಕ್. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ಈ ತೊಂದರೆಯನ್ನ ಖಂಡಿತವಾಗ್ಲೂ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಹಾಗೆ ಬರದೇ ಇರೋ ತರನು ಕೂಡ ನೋಡ್ಕೊಳ್ಬಹುದು.
1: ಇದರ ಜೊತೆಗೂ ಇದೆಲ್ಲ ಮಾಡಿದ್ಮೇಲೂ ತೊಂದರೆ ಬಂತು ಅಂದಾಗ ತಕ್ಷಣ ತಜ್ಞ ವೈದ್ಯರನ್ನ ಕಂಡು ಅದು ಚಿಕ್ಕದಿರುವಾಗ್ಲೇ ವಾಸಿ ಮಾಡ್ಕೊಳ್ಳುವಂಥದ್ದು,
0: ಸಮಯ ಕಳೆಯೋದು ಬೇಡ,
1: ಚಿಕಿತ್ಸೆ ಮಾಡ್ಕೊಳ್ಳುವಂಥದ್ದು ಒಳ್ಳೇದು ಅಂತ ಹೇಳ್ತೀರಾ. ಇದುವರೆಗೆ ನಮ್ಮ ಕೇಳುಗರಿಗೆ ಫೈಲ್ಸ್ ಕುರಿತಂತೆ ಸವಿಸ್ತಾರವಾದ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು ತಮಗೆ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ಫೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಹಾ ಹಾ ಹಾ, ಆಮೇಲೆ ಆಮೇಲೆ.
5: ಹಲೋ
3: ಹಲೋ.
5: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ ಅವರು.
2: ಸಾಲವನ್ನು ಕೊಂಬಾಗ ಹಾಲೋಗರ ಹುಂಡಂತೆ ಸಾಲಿಗನು ಬಂದು ಹೆಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಂತ ಸರ್ವಜ್ಞ ಆ ಒಂದು ಕಾಲಘಟ್ಟದಲ್ಲೇ ವಿವರಿಸಿದ್ದಾರೆ. ಸಾಲ ಎಂತಕ್ಕಂಥದ್ದು ಸೂಲ ಎಂಬ ಒಂದು ಮಾತಿದೆ. ಸಾಲ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವ ಸಂದರ್ಭಕ್ಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಮಹತ್ವದ್ದಾಗತ್ತೆ. ಸಾಲವನ್ನು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ವಿಶ್ವ ಬ್ಯಾಂಕ್ನಿಂದ ಪಡೆಯತಕ್ಕಂಥದ್ದನ್ನು ನಾವು ಕೇಳ್ಬೋದು. ಸಾಲ ಇಲ್ಲದೆ ಜಗತ್ತು ನಡೆಯುವುದೇ ಇಲ್ಲ ಅಂತ ಹೇಳ್ಬೋದು. ಸಾಲವನ್ನು ಮಾಡಿ ಅದರ ಸುಳಿಗೆ ಸಿಲುಕಿ ಸಂಕಷ್ಟವನ್ನು ಅನುಭವಿಸ್ತಿರುವಂತಹ ಸಂದರ್ಭವನ್ನು ನಾವು ಗಮನಿಸ್ಬೋದು. ಆದ್ದರಿಂದಲೇ ಸರ್ಕಾರ ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ನೀಡುವ ಮುಖಾಂತರ ಅವರನ್ನು ಆರ್ಥಿಕವಾಗಿ ಚೇತರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ರಸ್ತೆ ಬದಿಯ ಸಣ್ಣ ವ್ಯಾಪಾರಿಗಳು ಸಾಲದ ಸುಳಿಯಲ್ಲಿ ಸಿಲುಕಿ ವ್ಯಾಪಾರ ಮಾಡಲಾಗದೆ ಒದ್ದಾಡುತ್ತಿದ್ದನ್ನು ಗಮನಿಸಿ ಅವರಿಗಾಗಿಯೇ SVA ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ಎಂಬ ಯೋಜನೆಯಡಿ ಆ ಕೋವಿಡ್ ಸಮಯದಲ್ಲಿ ಅಂದರೆ 2020 June 1 SVA ಸಾಲ ಯೋಜನೆ ಜಾರಿಗೆ ತರ್ತಾರೆ. ಇದರಿಂದ ಲಕ್ಷಾಂತರ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುತ್ತೆ. ರಸ್ತೆ ಬದಿ ವ್ಯಾಪಾರಿಗಳು ಮೀಟರ್ ಬಡ್ಡಿ ಮತ್ತು ದಿನನಿತ್ಯದ ಬಡ್ಡಿ ಈ ಒಂದು ಸಂಕಷ್ಟಕ್ಕೆ ಸಿಲುಕಿ ಅವರು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಅವರಿಗೆ ಈ ಒಂದು ಯೋಜನೆ ಮಹತ್ವದ್ದಾಗಿರುತ್ತೆ. ಈ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಮೊದಲ ಕಂತು, ಅನಂತರ 20,000, 50,000 ರೂಗಳವರೆಗೂ ಸರ್ಕಾರದ ಸಾಲ ಸೌಲಭ್ಯ ಸಿಗುತ್ತೆ. ಇದಕ್ಕೆ ಯಾವುದೇ ಸ್ಯೂರಿಟಿ ಮತ್ತು ವಾರಂಟಿಯನ್ನು ಕೊಡಬೇಕಾಗಿಲ್ಲ. ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲೇ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಅರ್ಜಿ ಸಲ್ಲಿಸಲು ಒಂದು ಪೋರ್ಟಲ್ SVA ಪೋರ್ಟಲ್, ಇದಕ್ಕೆ ನೀವು ದಾಖಲಾದರೆ ಅಲ್ಲಿ ನಿಮ್ಮ ಒಂದು ಪೂರ್ಣ ವಿವರವನ್ನು ದಾಖಲಿಸಿದರೆ ಮತ್ತು ಅಲ್ಲಿ ನಿಮ್ಮ ಸಂಬಂಧಿಸಿದ ಬ್ಯಾಂಕಲ್ಲಿ ವಿಚಾರಿಸಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಸಾಲ ಸೌಲಭ್ಯವನ್ನು ರಸ್ತೆ ಬದಿ ವ್ಯಾಪಾರಿಗಳು ಪಡೆದುಕೊಂಡು ಆರ್ಥಿಕವಾಗಿ ಸಬಲತೆಯನ್ನು ಪಡೆಯಬೇಕು ಎನ್ನುವುದೇ ಸರ್ಕಾರದ ಉದ್ದೇಶವಾಗಿದೆ. ಸರ್ಕಾರ ಕೂಡ ಇದು ಆತ್ಮನಿರ್ಭರದ ಭಾರತದ ಒಂದು ಭಾಗವಾಗಿಯೇ ಇರುವುದರಿಂದ ಸಣ್ಣ ವ್ಯಾಪಾರಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಅವರಿಗೆ ಈ ಒಂದು ಸಾಲ ಸೌಲಭ್ಯವನ್ನು ಕಲ್ಪಿಸಿದೆ. ರಸ್ತೆ ಬದಿ ವ್ಯಾಪಾರಿಗಳು ಸರ್ಕಾರದ ಈ ಸೌಲಭ್ಯವನ್ನು ಪಡೆದು ವ್ಯಾಪಾರ ವಹಿವಾಟನ್ನು ಸ್ವತಂತ್ರವಾಗಿ ನಡೆಸುವ ಮೂಲಕ ಜೀವನ ನಡೆಸುವುದರ ಜೊತೆಗೆ ಆರ್ಥಿಕ ಸಬಲತೆಯನ್ನು ಪಡೆಯಬೇಕು ಎಂಬತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಾಲವನ್ನು ಮಾಡಿ ಒಂದು ಸಂಕಷ್ಟಕ್ಕೆ ಸಿಲುಕುವ ಬದಲು ಸರ್ಕಾರದ ಇಂತಹ 16 ನೆರವುಗಳು ಬಡವರ, ಹಿಂದುಳಿದವರ ಒಂದು ಉದ್ದೇಶಕ್ಕಾಗಿಯೇ ಇದನ್ನು ಮನಗಂಡು ಅದನ್ನು ಪರಿಶೀಲಿಸಿ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರು, ಸಣ್ಣ ರಸ್ತೆ ಬದಿ ವ್ಯಾಪಾರಿಗಳು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಕೂಡ ಸಣ್ಣ ವ್ಯಾಪಾರಿಗಳ ಒಂದು ಭಿನ್ನ ಹಿಂದೆ ನಿಂತು ಅವರನ್ನು ಪುನಶ್ಚೇತನಗೊಳಿಸುವ, ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಸಣ್ಣ ವ್ಯಾಪಾರಿಗಳು ಹೂವು, ಹಣ್ಣು, ಕಾಯಿಪಲ್ಲೆಗಳನ್ನು ಮಾಡ್ತಕ್ಕಂತಹ ವ್ಯಾಪಾರಿಗಳು ದಿನನಿತ್ಯದ ಜೀವನ ನಿರ್ವಹಣೆಗಾಗಿ ಸ್ಥಳೀಯ ಲೇವಾದೇವಿಗಾರರಿಂದ ಸಾಲವನ್ನು ಪಡೆದು ಅವರಿಗೆ ಸಂಜೆಯ ಹೊತ್ತಿಗೆ ಇಂತಿಷ್ಟು ಬಡ್ಡಿ ಎಂಬಂತೆ ಸಾಲವನ್ನು ಮರುಪಾವತಿಸುತ್ತಿದ್ದು ಅದನ್ನು ಅವರು ಭರಿಸಲಾಗದೆ ಮತ್ತು ಬಂದಂತಹ ಲಾಭಾಂಶದಲ್ಲಿ ಹೆಚ್ಚಿನ ಪಾಲು ಲೇವಾದೇವಿಗಾರರಿಗೆ ಹೋಗುತ್ತಿದ್ದ ಕಾರಣ ಸರ್ಕಾರ ಅದನ್ನು ತಪ್ಪಿಸಿ ವ್ಯಾಪಾರಿಗಳ ಒಂದು ಬೆನ್ನಿಗೆ ನಿಲ್ಲುವಂತಹ ಯೋಜನೆಯನ್ನು ಜಾರಿಗೆ

0: ತರಬೇಕು ಎಂಬ ಸದುದ್ದೇಶದಿಂದ 2020 ಜೂನ್ 1 ಈ ಒಂದು SBA ಯೋಜನೆಯನ್ನು ಜಾರಿಗೆ ತಂದಿದೆ. ಮೊದಲು 10,000 ಮೊದಲ ಕಂತಾಗಿ ನೀಡಲಾಗುತ್ತದೆ. ಸರ್ಕಾರ ನೀಡುವ ಈ ಯೋಜನೆಯನ್ನು ಪಡೆದು ಲೇವಾದೇವಿ ವ್ಯಾಪಾರಿಗಳು ವಿಧಿಸುವ ಹೆಚ್ಚಿನ ಬಡ್ಡಿ ದರದಿಂದ ಮುಕ್ತರಾಗಬೇಕು ಮತ್ತು ವ್ಯಾಪಾರಿಗಳು ಕೂಡ ಆರ್ಥಿಕ ಚೇತರಿಕೆಯನ್ನು ಕಂಡು ಅವರು ಸಣ್ಣ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಬೇಕು ಎಂಬತಕ್ಕಂತಹ ಆಶಯ ಕೇಂದ್ರ ಸರ್ಕಾರದಾಗಿದೆ. ಈಗಾಗಲೇ ಕೋಟ್ಯಾಂತರ ವ್ಯಾಪಾರಿಗಳು ದೇಶಾದ್ಯಂತ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಇನ್ನು ನಮ್ಮ ಸಣ್ಣ ಪುಟ್ಟ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದ ಸಣ್ಣ ವ್ಯಾಪಾರಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಇದಕ್ಕಾಗಿ ನೀವು ಖಾತೆ ಹೊಂದಿರತಕ್ಕಂತಹ ಸಮೀಪದ ಬ್ಯಾಂಕ್ಗಳಲ್ಲಿ ಈ ಬಗ್ಗೆ ವಿಚಾರಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ಇದಕ್ಕಾಗಿ ನೀವು ಹೆಚ್ಚಿನ ಸ್ಯೂರಿಟಿ ಅಥವಾ ದಾಖಲಾತಿಗಳನ್ನು ಏನನ್ನೂ ಒದಗಿಸಬೇಕಾಗಿಲ್ಲ. ವೋಟರ್ ID ಅಥವಾ ಆಧಾರ್ ಕಾರ್ಡ್, ನೀವು ಬೀದಿ ಬದಿ ವ್ಯಾಪಾರಿ ಸಂಘದ ಸದಸ್ಯರಾಗಿದ್ದರೆ ಗುರುತಿನ ಚೀಟಿ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಇಷ್ಟಿದ್ದರೆ ಸಾಕು, ನಿಮಗೆ ಸುಲಭದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ಸರ್ಕಾರದ ಈ ಮಹತ್ವದ ಯೋಜನೆಯನ್ನು ಸಣ್ಣ ರಸ್ತೆ ಬದಿ ವ್ಯಾಪಾರಿಗಳು ಉಪಯೋಗಿಸಿಕೊಂಡು ಆರ್ಥಿಕ ಪ್ರಗತಿ ಸಾಧಿಸಬೇಕು ಅಂತ ಕೇಳ್ಕೊತಾಯಿದ್ದೆ.
1: ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ FPOಗಳ ರಚನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಡೇವಿ ಗುಂಡಪ್ಪ ಅವರ ಈ ಒಂದು ರಚನೆಗೆ ದನಿಯಾಗಿದ್ದವರು ರತ್ನಮಾಲಾ ಪ್ರಕಾಶ್. ಭಾವಗೀತೆಯನ್ನ ಆಲಿಸಿದ್ರಿ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ವಾರ್ತೆಗಳ ವಿವರ. ದೇಶದ ಆರ್ಥಿಕ ಸದೃಢತೆ ಮತ್ತು ಸುಸ್ಥಿರ ಪ್ರಗತಿ ಜಿಡಿಪಿಯನ್ನು ಆಧರಿಸುವ ಜೊತೆಗೆ ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಪ್ರತಿ ಪ್ರದೇಶಕ್ಕೂ ತಲುಪುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ 5 ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಪ್ರಜೆ ಅಥವಾ ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದೇ ನೈಜ ಆರ್ಥಿಕ ಸಮರ್ಥನೆಯಾಗಿದೆ ಎಂದು ಪ್ರತಿಪಾದಿಸಿದರು. ಎಲ್ಲರನ್ನೂ ಒಳಗೊಳ್ಳುವ ಈ ಆರ್ಥಿಕ ಸಿದ್ಧಾಂತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದು, ಶಿಕ್ಷಣ ಮತ್ತು ಸಬಲೀಕರಣದ ಮೂಲಕ ಮಹಿಳೆಯರು ಮುಂದಾಳತ್ವ ವಹಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದರು. ಕಳೆದ 1 25 ಕೋಟಿಗೂ ಹೆಚ್ಚು ಭಾರತೀಯರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಉಲ್ಲೇಖಿಸಿದ ಉಪರಾಷ್ಟಪತಿಗಳು, ಜಿಎಸ್ಟಿ ವ್ಯವಸ್ಥೆಯು ಭಾರತದ ಅತ್ಯಂತ ದೊಡ್ಡ ತೆರಿಗೆ ಸುಧಾರಣೆಯಾಗಿದೆ ಎಂದರು. ಜನ್ಧನ್, ಆಧಾರ್ನಂತಹ ತಂತ್ರಜ್ಞಾನ ಆಧಾರಿತ ಯೋಜನೆಗಳು ದೇಶದಲ್ಲಿ ನೇರ ನಗದು ವರ್ಗಾವಣೆ ಹಾಗೂ ಹಣಕಾಸು ಸಬಲೀಕರಣಕ್ಕೆ ಹೊಸ ವೇಗ ನೀಡಿದೆ ಎಂದು ಶ್ಲಾಘಿಸಿದರು.
2: From there, we moved on to the developing economy. From there, we are moving towards the developed economy. We can call ourselves as a developed economy if it is an inclusive development of everyone. That is where the real development benefits should reach the nook and corner of the country.
1: ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಿಎಗಳ ಪಾತ್ರ ಪ್ರಮುಖ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಐಸಿಎಐನ ಅಮೆರಿಕದ ಶಿಕಾಗೋ, ಮಿಶಿಗನ್ ಮತ್ತು ಓಹಿಯೋ ಶಾಖೆಗಳ ನಾಯಕರು ಹಾಗೂ ಸದಸ್ಯರೊಂದಿಗೆ ನಡೆಸಿದ ಸಂವಾದದ ವೇಳೆ ಮಾತನಾಡಿದ ಅವರು, ಗಡಿಯಾಚೆಗಿನ ತೆರಿಗೆ ವಿನಾಯಿತಿ, ಕಾಯ್ದೆಗಳ ಪಾಲನೆ ಮತ್ತು ವಿಶ್ವಾಸಾರ್ಹ ಆರ್ಥಿಕ ಆಡಳಿತವನ್ನು ಸರಳೀಕರಣಗೊಳಿಸಿದೆ ಮೂಲಕ ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಿಎಗಳು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಹೊರ್ಮುಜ್ ಜಲಸಂಧಿಯಲ್ಲಿ ಕುವೈತ್ ಧ್ವಜ ಹೊಂದಿದ್ದ ಎಂಟಿ ಕಾಜಿಮಾ 3 ಎಂಬ ತೈಲ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 5 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಈ ಕುರಿತು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು, ರಕ್ಷಣಾ ಕಾರ್ಯಾಚರಣೆಯ ಯಶಸ್ಸಿಗೆ ಒಮಾನ್ ಅಧಿಕಾರಿಗಳು ನೀಡಿದ ನಿರಂತರ ಬೆಂಬಲ ಮತ್ತು ನೆರವಿಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರು ಪ್ರಯಾಣಿಸುತ್ತಿದ್ದ ಹಲವು ವಾಣಿಜ್ಯ ಹಡಗುಗಳು ದಾಳಿಗೆ ಒಳಗಾಗುತ್ತಿದ್ದು, ಭಾರತೀಯ ನಾವಿಕರ ರಕ್ಷಣೆ ಕುರಿತು ಕಳವಳ ವ್ಯಕ್ತವಾಗಿದೆ. ಈ ಸವಾಲಿನ ಪರಿಸ್ಥಿತಿಯಲ್ಲೂ ಭಾರತೀಯ ರಾಯಭಾರ ಕಚೇರಿಯು ಒಮಾನ್ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸುರಕ್ಷತಾ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಮಾದಕ ವಸ್ತು ಜಾಲ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದ್ದು, ತೀವ್ರ ಅಪರಾಧ ಹಿನ್ನೆಲೆಯುಳ್ಳ ಮಾದಕ ವಸ್ತು ಕಳ್ಳಸಾಗಣೆಯ ಪ್ರಮುಖ ಆರೋಪಿ ನವಪ್ರೀತ್ ಸಿಂಗ್ನನ್ನು ಟರ್ಕಿಯಿಂದ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವಾಬ್ ವಿರ್ಕ್ ಎಂಬ ನಕಲಿ ಗುರುತಿನಡಿ ಟರ್ಕಿ ದೇಶದ ಪೌರತ್ವ ಪಡೆದಿದ್ದ ನವಪ್ರೀತ್ ಸಿಂಗ್ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಹೆರಾಯಿನ್ ಮತ್ತು ಮೆಥಾಂಫೆಟಮೈನ್ನಂತಹ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಪೂರೈಸುತ್ತಿದ್ದ ಎಂದು ಕೇಂದ್ರ ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ತನಿಖಾ ಸಂಸ್ಥೆಗಳು ಆರೋಪಿಯ ರಹಸ್ಯ ಜಾಲವನ್ನು ಸತತವಾಗಿ ಬೆನ್ನಟ್ಟಿ ಗಡೀಪಾರು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿವೆ. ಇಂದು ಈ ಕಳ್ಳಸಾಗಣೆದಾರನನ್ನು ಭಾರತಕ್ಕೆ ಕರೆತರಲಾಗಿದ್ದು ವಿವಿಧ ಪ್ರಕರಣಗಳಡಿ ಜೈಲು ಪಾಲು ಮಾಡಲಾಗಿದೆ ಎಂದ ಸಚಿವರು, ಡಿಸೆಂಬರ್ 2029ರೊಳಗೆ ದೇಶದಲ್ಲಿರುವ ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶಿಕಾಗೋದಲ್ಲಿ ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಎಡಿಎಂ ಸಂಸ್ಥೆ ಮಂಡಳಿಯ ಅಧ್ಯಕ್ಷ ಹಾಗೂ ಸಿಇಒ ಜುವಾನ್ ರಿಕಾರ್ಡೊ ಲುಸಿಯಾನೊ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಭಾರತದಲ್ಲಿ ಎಡಿಎಂ ಸಂಸ್ಥೆಯ ಹೂಡಿಕೆ ಹಾಗೂ ಉದ್ಯಮ ವಿಸ್ತರಣೆಗೆ ಇರುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಜಪಾನ್ನ ನಿಶಿನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 211 ರನ್ ಗಳಿಸಿ ಪಾಕಿಸ್ತಾನಕ್ಕೆ 212 ರನ್ಗಳ ಗೆಲುವಿನ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಪಾಕಿಸ್ತಾನ ಇತ್ತೀಚಿನ ವರದಿ ಬಂದಾಗ 17 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 160 ರನ್ ಗಳಿಸಿ ಆಡುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಗಾಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಪ್ರಣವಿ ಅರಸ್ ಚಿನ್ನದ ಪದಕ ಗೆದ್ದಿದ್ದು, ಆ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆಯ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಇನ್ನು ಮಹಿಳಾ ರೀಕರು ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನ ನೀಡಿದ್ದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಓಹ್ ಎಜಿನ್ ವಿರುದ್ದ 5-5 ಅಂತರದ ಸಮಬಲದ ಬಳಿಕ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಗೆದ್ದರು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದು ಭವಿಷ್ಯದ ಯಶಸ್ಸಿಗೆ ಹಾರೈಸಿದ್ದಾರೆ. ನವಚಂಡೀಗಢದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಮೊದಲೆರಡು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವ ಭಾರತ ಈಗಾಗಲೇ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ವಶಪಡಿಸಿಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮೋಸ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಮಂದಿ ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ಧ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

ಜಾಲಿಬಾಯ್ ಚಿತ್ರದ ಇವಳು ಗೀತೆಗೆ ಧ್ವನಿಯಾಗಿದ್ದವರು ರಾಜೇಶ್ ಕೃಷ್ಣನ್. ಗೀತೆಯನ್ನ ಬರೆದಿದ್ದವರು ಕೆ ಕಲ್ಯಾಣ್, ಸಂಗೀತ ಯುವನ್ ಶಂಕರ್ ರಾಜಾ.

ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದು, ಜಿ ಅಭಿಮಾನ್ ರಾಯ್ ಅವರು ಸಂಗೀತ ನಿರ್ದೇಶನ ನೀಡಿ, ಎಲ್ ಆರ್ ರಾಮ್ ಮತ್ತು ಜಿ ಜಿ ಮೂರ್ತಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಹಾಡು. ಚಿತ್ರ ಭೀಮಾತೀರದಲ್ಲಿ.

ಆಕಾಶವಾಣಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಬಿ ನಾರಾಯಣ.

0: ಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು.
1: ನಮಸ್ಕಾರ. ಕೇಂದ್ರ ಸರ್ಕಾರದ ವತಿಯಿಂದ ಪೌಷ್ಟಿಕಾಂಶ ಮಿಷನ್, ನ್ಯೂಟ್ರಿಷನ್ ಮಿಷನ್ ಯೋಜನೆ 2018 ಇಸವಿ ಮಾರ್ಚ್ 8 ದೇಶದಾದ್ಯಂತ ವಿಶೇಷ ಒಂದು ಕಾರ್ಯಕ್ರಮಗಳೊಂದಿಗೆ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಲ್ಲಿ ಪೋಷಣೆ ಅಭಿಯಾನ ಕುರಿತಾದಂತಹ 10 ಧ್ಯೇಯಗಳೊಂದಿಗೆ ಇಡೀ ದೇಶದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಕುಪೋಷಣೆ, ಕುಬ್ಜತೆ ಮತ್ತು ರಕ್ತಹೀನತೆಯನ್ನು ಕಡಿಮೆಗೊಳಿಸಿ ಅದರಲ್ಲಿ ಆರೋಗ್ಯ ಸುಧಾರಣೆಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂತಹದ್ದು. ಜೊತೆಗೆ ಒಂದು ಅಭಿಯಾನದ ದೃಷ್ಟಿಯಿಂದ 9 ರಾಷ್ಟ್ರೀಯ ಪೋಷಣಾ ಮಾಸವನ್ನಾಗಿ ಇದೇ 9 ಸೆಪ್ಟೆಂಬರ್ನಿಂದ ಅಕ್ಟೋಬರ್ 8 ಇದೇ 2026 ಈ ಒಂದು ವರ್ಷದಲ್ಲಿ ಮಾಸವನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಮಾಸಾಚರಣೆಯಲ್ಲಿ ವಿಶೇಷವಾಗಿ ಪೋಷಣ ಅಭಿಯಾನದ ಧ್ಯೇಯವಾಕ್ಯ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿ ನಮ್ಮ ಹೊಣೆ ಅಂತಕ್ಕಂಥದ್ದು. ಈ ಕುರಿತಾಗಿ ಪೋಷಣ ಅಭಿಯಾನದ ಸಂಪೂರ್ಣ ರೂಪರೇಷೆಗಳ ಬಗ್ಗೆ ಈ ಸಂವಾದ ಕಾರ್ಯಕ್ರಮ ನಿಮಗಾಗಿ. ಇದರಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥೆಯಾಗಿ, ಜೊತೆಗೆ ಯೂನಿವರ್ಸಿಟಿ ಹೆಡ್ ಆಗಿ ಇದೇ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
2: ತಮಗೂ ಹಾಗೂ ಕೇಳುವರೆಗೂ ಕೂಡ ನಮಸ್ಕಾರ.
1: ಈಗ ಕೇಂದ್ರ ಸರ್ಕಾರದ ನ್ಯೂಟ್ರಿಷನ್ ಮಿಷನ್ ಪೋಷಣ ಅಭಿಯಾನ ಆಗಿ ಮಾರ್ಪಡಿಸತಕ್ಕಂತ ಸಂದರ್ಭದಲ್ಲಿ ಇದೊಂದು ಜನಾಂದೋಲನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಒಂದು ಬಹಳ ಮಹತ್ತರವಾದಂತಹ ಸಂಗತಿ. ಈ ನಿಟ್ಟಿನಲ್ಲಿ ನಾವು ಪೋಷಣೆಗೆ ಸಂಬಂಧಪಡತಕ್ಕಂತ ಅಂಶಗಳನ್ನು ನಾವು ಅವಲೋಕಿಸುವುದಾದರೆ ಈ ಕಾಲಘಟ್ಟದಲ್ಲಿ ನಾವು ಪೋಷಣೆಗೆ, ಆರೋಗ್ಯಕ್ಕೆ ಏಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗ್ತದೆ ಅಂತೀರಿ?
2: ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ಹೇಳೋದು, ಪೌಷ್ಟಿಕ ಕುಟುಂಬ ಆರೋಗ್ಯಕರ ಸಮಾಜ ಬುನಾದಿ, ಮತ್ತು ಆರೋಗ್ಯಕರ ಸಮಾಜ ನಮ್ಮ ಬಲಿಷ್ಠ ಭಾರತಕ್ಕೆ ಒಂದು ಬುನಾದಿ ಅಂದರೆ ತಪ್ಪಾಗಲಾರದು. ಸೊ ಈ ಒಂದು ಅಭಿಯಾನದಲ್ಲಿ ನಾನು ಹೇಳೋದಂದ್ರೆ ಈ ಒಂದು ಅಂಗನವಾಡಿಯ ಪಾತ್ರ ಬಹಳ ಮುಖ್ಯ ಅಂತ ನೀವು ಹೇಳ್ತೀರಿ. ಸೊ ಅಂಗನವಾಡಿಯ ಪಾತ್ರ ಏನಂತಂದ್ರೆ, ಈ ಅಂಗನವಾಡಿ ವಿಶೇಷವಾಗಿ ಮಗು ಹುಟ್ಟೋದ್ರಿಂದ ದೊಡ್ಡವರಾಗೋರು ಅಂದ್ರೆ ಈ ಶಾಲೆಗೆ ಹೋಗುವ ತನಕ ಈ ಒಂದು ಪಾತ್ರ, ಅಂಗನವಾಡಿಯರ ಕಾರ್ಯಕರ್ತರ ಪಾತ್ರ ಅಥವಾ ಅಂಗನವಾಡಿಯ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಂತ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಗರ್ಭಿಣಿಯರು ಮತ್ತು ಆಲುಣಿಸಿ ಬಂದ ತಾಯಂದಿರಿಗೂ ಕೂಡ ಪೌಷಕಾಂಶಗಳ ಅವಶ್ಯಕತೆ ಏನು, ಅವುಗಳನ್ನ ಹೇಗೆ ಪೂರೈಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಈ ಅಂಗನವಾಡಿಯ ಪಾತ್ರ ಬಹಳ ಹಿರಿದು.
1: ಈಗ ಆಹಾರದ ವಿಷಯಕ್ಕೆ ಬಂದಾಗ ಯಾವೆಲ್ಲ ಪೋಷಕಾಂಶಗಳು ಯಾವೆಲ್ಲ ಹಂತದ ನಮ್ಮ ಅಂದ್ರೆ ಮಕ್ಕಳಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥವರಾಗಿರ್ಬೋದು, ಈ ಕಾಲಘಟ್ಟದಲ್ಲಿ ನಾವು ಯಾಕೆ ಯೋಚನೆಯನ್ನು ಮಾಡಬೇಕಾಗ್ತದೆ ಮೇಡಮ್?
2: ಯಾಕೆ ಅಂತಂದ್ರೆ, ಇವಾಗ ಮೊದಲನೇದಾಗಿ ಮಗು ತಾಯಿಯ ಗರ್ಭಧಾರಣೆ ಮಾಡಿದ್ದ ಕೂಡಲೇ ಅದರ ಬೆಳವಣಿಗೆ ಪ್ರಾರಂಭ ಆಗುತ್ತಲ್ಲ, ಆ ಹಂತದಿಂದ ಒಂದು ವಯಸ್ಕರಾಗುವವರೆಗೂ, ವೃದ್ಧರಾಗುವವರೆಗೂ, ಒಟ್ಟಿನಲ್ಲಿ ಜೀವಿತ ಕಾಲದಲ್ಲಿ ನಾವು ಹೇಗೆ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ನಾವು ತಾಯಿ ಗರ್ಭ ಧರಿಸಿದ ದಿನದಿಂದನೇ ನಾವು ಪೋಷಕಾಂಶಗಳ ಕಡೆ ಹೆಚ್ಚು ಗಮನ ಕೊಡಬೇಕಂದ್ರೆ ಪೌಷ್ಟಿಕ ಮಟ್ಟದ, ಗರ್ಭಿಣಿಯ ಸ್ತ್ರೀಯರ ಪೌಷ್ಟಿಕ ಮಟ್ಟದ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಹುಟ್ಟೋ ಮಗುಗೆ ತಾಯಿಯ ಮೂಲಕನೇ ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಬೇಕಾಗಿರುವಂತಹ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆ ಆಗುತ್ತೆ. ಒಂದು ಜೀವಕೋಶ ಬೆಳೆದು ಅದು ಗರ್ಭಾವಸ್ಥೆಯಲ್ಲಿ ಬೆಳೆದು ಅದು ತಾಯಿಯ ಹೊಟ್ಟೆಯಿಂದ ಬರಬೇಕಾದ್ರೆ 2.5-3.5 kg ಆಗ್ಬೇಕಂದ್ರೆ ಆ ಬೆಳವಣಿಗೆಗೆ ಪೂರಕವಾದಂತ ಎಲ್ಲ ಪೋಷಕಾಂಶಗಳನ್ನು ತಾಯಿಯ ಮೂಲಕ ಮಗುವಿಗೆ ಸರಬರಾಜಾಗತ್ತೆ. ಹಾಗಾಗಿ ನಾವು ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಅವಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಅಂಗನವಾಡಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ತಾಯಿ ಇಂಥ ಗರ್ಭಿಣಿಯ ಸ್ತ್ರೀಯರನ್ನ ಗುರುತಿಸಿ ಅಥವಾ ಅಲ್ಲಿ ಗರ್ಭಿಣಿ ತಾಯಿಯರು ಬಂದು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ ಆ ತಾಯಂದರಿಗೆ ಬೇಕಾಗುವಂತ ಹೆಚ್ಚಿನ ಪೋಷಕಾಂಶ ಉಳ್ಳಂತ ಆಹಾರಗಳನ್ನ ಅಂಗನವಾಡಿ ಮೂಲಕ ಕೊಡ್ತಾರೆ. ಆ ಅಂಗನವಾಡಿ ಮೂಲಕ ಕೊಟ್ಟಂತ ಆಹಾರ ಪದಾರ್ಥಗಳನ್ನ ಆ ತಾಯಂದ್ರು ಟೇಕ್ ಅವೇ ಅಂತ ಹೇಳ್ತಾರಲ್ಲ, ರೇಷನ್ ಅಂತ ತಗೋಬಹುದು. ಅಥವಾ ಅಲ್ಲೇ ಕೂಡ ಈ ಬಿಸಿ ಊಟನ ಮಾಡಿ ಆ ಬಿಸಿ ಊಟದಲ್ಲಿ ಸರಿಸಮನಾದಂತಹ ಅಂದ್ರೆ ಸಮತೋಲಿತವಾದಂತಹ ಆಹಾರನ ಅವರು ತಯಾರಿಸಿಕೊಡೋದ್ರಿಂದ ತಾಯಂದ್ರು ಅದನ್ನೇ ಸೇವನೆ ಮಾಡೋದು ಬಹಳ ಮುಖ್ಯ. ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ, ನಾವು ಟೇಕ್ ಅವೇ ರೇಷನ್ ಅಂತ ಅವ್ರು ಕೊಟ್ಟಾಗ ಅವ್ರು ಮನೆಗೆ ತಗೊಂಡು ಹೋದಾಗ ಮನೆಯಲ್ಲಿ ಹೆಚ್ಚಿನ ಜನ ಇದ್ದಾಗ ತಾಯಿಗೆ ಏನ್ ಸೇರ್ಬೇಕಾಗಿತ್ತು ಅದನ್ನ ಅವರು ತಿನ್ನೋದಿಲ್ಲ, ಅದೇನಾಗುತ್ತೆ ಕುಟುಂಬದಲ್ಲಿ ಹಂಚಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಕಾಲದಲ್ಲಿ ಈ ಬಿಸಿ ಊಟದ ಯೋಜನೆ ಏನು ಕೊಟ್ಟಿದಾರಲ್ಲಿ ಅದನ್ನ ಆ ತಾಯಿಂದ್ರು ಅಲ್ಲೇ ಬಂದು ಊಟ ಮಾಡೋದು ಬಹಳ ಸೂಕ್ತವಾದಂತದ್ದು.
1: ಈಗ ಮುಖ್ಯವಾಗಿ ಈಗ ಭಾರತದಾದ್ಯಂತ ನಮ್ಮ ಕರ್ನಾಟಕವನ್ನೂ ಒಳಗೊಂಡಂತೆ ಈ ಪೋಷಣೆಗೆ ಸಂಬಂಧಪಡ್ತಕ್ಕಂತಹ ಯಾವೆಲ್ಲ ಸಮಸ್ಯೆಗಳನ್ನ ವಿವಿಧ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಯಾವುದು ಬಹಳ ಸಾಮಾಜಿಕವಾಗಿ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತೀರಿ ಮೇಡಮ್?

0: ನಿಮ್ಮ ಒಂದು ತಾಂತ್ರಿಕ ವಿಷಯದಲ್ಲಿ ನಾವು ಗಮನ ಹರಿಸೋದಾದ್ರೆ,
1: ತಾಂತ್ರಿಕವಾಗಿ ಹೇಳಬೇಕು ಅಥವಾ ಒಂದು ಹಲವಾರು ಒಂದು ಏನಿದೆ ಸಂಶೋಧನೆಯಿಂದ ಕಂಡು ಬಂದಂತ ವಿಶೇಷತೆ ಏನಂತಂದ್ರೆ, ಹಿಂದೆ ನ್ಯೂನ ಪೋಷಣೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಈಗ ಅದು ಕಡಿಮೆ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ. ಈ ಎಲ್ಲ ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿರುವುದರಿಂದ, ಅಳವಡಿಸಿರುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತವಾಗ್ಲೂ ಕಂಡು ಬಂದಿದೆ. ಆದರೆ ಸಂಪೂರ್ಣವಾಗಿ ಹಳಸೋಗಿದೆ ಅಂದ್ರೆ ನಾನು ಒಪ್ಪೋದಿಲ್ಲ.
0: ಅಂದ್ರೆ ಕುಪೋಷಣೆ ಇನ್ನೂ ಸ್ವಲ್ಪಾದ್ರೂ ಇದೆ ಅಂತ
1: ಇದೆ. ಅದಕ್ಕಿಂತ ಹೆಚ್ಚಾಗಿ ರಕ್ತಹೀನತೆ ಮಕ್ಕಳಲ್ಲಿ ಆಗಿರ್ಬೋದು, ಗರ್ಭಿಣಿಯರಾಗಿ, ಹಾಲುಣಿಸುವ ತಾಯಂದ್ರಲ್ಲಾಗಿ, ಇವರೆಲ್ಲರಿಗೂ ಕೂಡ ಅಧಿಹರಿಯದ ಹೆಣ್ಮಕ್ಳಿಗಾಗ್ಲಿ, ಇವರೆಲ್ಲ ರಕ್ತಹೀನತೆ ಪ್ರಮುಖವಾಗಿ ಸುಮಾರು 55-60% ಅಥವಾ 70% ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಷ್ಟು ರಕ್ತಹೀನತೆ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಜೀವಸತ್ವಗಳ ಕೊರತೆ. ಜೀವಸತ್ವಗಳು ಯಾವುದು? ಈಗ ಜೀವಸತ್ವ ಎ ಮಕ್ಕಳಲ್ಲಿ ಕಾಣುವಂತದ್ದು, ಹಾಗೇನೆ ಇವಾಗ B12 ಅಂತ ಏನ್ ಹೇಳ್ತೀವಿ ಅದು, ವಿಟಮಿನ್ ಡಿ ಜೀವಸತ್ವಗಳ ಕೊರತೆ ಇವೆಲ್ಲ ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ನಾವು ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ರೀತಿ ಕಂಡು ಬರ್ತಾ ಇದೆ ಅಂತಂದ್ರೆ, ಉದಾಹರಣೆಗೆ ನಾವು ತಿನ್ನುವಂತ ಆಹಾರದಲ್ಲಿ, ಅಂದ್ರೆ ನಾವು ಇವಾಗ ನೋಡಿರ್ಬೇಕು ಹಲವಾರು ಜಾಹೀರಾತುಗಳು ಮತ್ತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಲವಾರು ಆಹಾರ ಪದಾರ್ಥಗಳ ಲಭ್ಯತೆ ಇದೆ,
0: ಅದರಲ್ಲೂ ಮಕ್ಕಳನ್ನೇ ಸೆಳಿತಾ ಇರತಕ್ಕಂತ.
1: ಇವಾಗ ಗ್ರಾಮೀಣ ಪ್ರದೇಶದಲ್ಲೇ ತಗೊಳ್ಳಿ, ನಗರ ಪ್ರದೇಶ ಬಿಡಿ, ಮಕ್ಕಳು ಅಳ್ತಾರೆ, ಅತ್ತ ತಕ್ಷಣ ತಾಯಂದ್ರೆ ಮಕ್ಕಳು ಅಳೋದನ್ನ ನಿಲ್ಲಿಸಬೇಕು ಅಂದಾಗ ಬಿಸ್ಕತ್ ಕೊಡ್ತಾರೆ, ಇಲ್ಲ ಚಿಪ್ಸ್ ಕೊಡ್ತಾರೆ, ಇದು ನೂಡಲ್ಸ್ ಮಾಡ್ಕೊಡ್ತಾರೆ. ಇವೆಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿರೋದಿಲ್ಲ. ಅದೇ ಬದಲಿಗೆ ಸ್ಥಳೀಯವಾಗಿ ಸಿಗತಕ್ಕಂತ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಾಯಂದ್ರು ಸ್ವಲ್ಪ ಶ್ರಮ ಆಗ್ಬೋದು ಅದನ್ನ ಕೊಡುವ ನಿಟ್ಟಿನಲ್ಲಿ ನೋಡಬೇಕು. ಅದೆಲ್ಲ ನೋಡಿದಾಗ ಈ ಒಂದು ಏನಿದೆ ನ್ಯೂನತೆಗಳೇನಿದೆ ಅಥವಾ ಅಪೌಷ್ಟಿಕಾಂಶಗಳು ಏನೇನು ನಾವು ಮಕ್ಕಳಿಗೆ ಪೌಷ್ಟಿಕಾಂಶಗಳು ಏನ್ ಕೊಡ್ತಾ ಇಲ್ಲ ಅವೆಲ್ಲ ಕೂಡ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಆ ಸಣ್ಣ ಮಕ್ಕಳು, ಈಗ ಉದಾಹರಣೆಗೆ ತಾಯಿ ಹಾಲಿನಲ್ಲಿ ಎಲ್ಲ ಸಂಪೂರ್ಣವಾದಂತಹ ಆಹಾರ ಸಿಗೋದಿಲ್ಲ, 6 ತಿಂಗಳವರೆಗೂ ತಾಯಿಯ ಹಾಲನ್ನ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ಅಂತದ ನಂತರ ನಾವು ಮಕ್ಕಳಿಗೆ ತಾಯಿ ಹಾಲಿನ ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನ ನಾವು ಪರಿಚಯಿಸ್ತಾ ಬರುವುದು ಬಹಳ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ತಾಯಿ ಹಾಲಿನಲ್ಲಿ ಮಗುವಿಗೆ ಬೇಕಾದಂತ ಕೆಲವೊಂದು ಪೋಷಕಾಂಶಗಳ ಲಭ್ಯ ಇರೋದಿಲ್ಲ. ಉದಾಹರಣೆಗೆ ಕಬ್ಬಿಣನ ತಗೊಳ್ಳಿ, ಅದು ತಾಯಿಯ ಹೊಟ್ಟಿನಲ್ಲಿ ಮಗು ಇದ್ದಾಗ ಅದು ಆ ಮಗುವಿನ ಯಕೃತ್ನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣಾಂಶ ಸ್ಟೋರ್ ಆಗಿರುತ್ತೆ. ತದನಂತರ ಮಗುವಿನ ಅವಶ್ಯಕತೆಗೆ, ಅಂದ್ರೆ ಬೆಳೀತಾರ ಮಗುವಿನ ಅವಶ್ಯಕತೆಯನ್ನು ಪೂರೈಸುವಷ್ಟು ಇರೋದಿಲ್ಲ. ಹಾಗಾಗಿ ಅದಕ್ಕೆ ಮೇಲಿನ ಆಹಾರದ ಮೂಲಕ ಈ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡಬೇಕು? 6 ತಿಂಗಳಾದ್ಮೇಲೆ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಅಂದ್ರೆ ಏನು? ಕ್ರಮೇಣವಾಗಿ ತಾಯಿಯ ಎದೆ ಹಾಲಿನಿಂದ ನಾವು ಹಂತ ಹಂತವಾಗಿ ಇತರೆ ಆಹಾರ ಪದಾರ್ಥಗಳ ಮೂಲಕ ಮಗುವಿಗೆ ಪರಿಚಯಿಸುತ್ತಾ 1 ವರ್ಷ ಆಗುವಷ್ಟೊತ್ತಿನಲ್ಲಿ ಹಿರಿಯರ ಜೊತೆ ಕೂತು ಅದನ್ನು ಕೂಡ ಮನೆ ಹುಟ್ಟನ ಮಾಡುವಂತ ಒಂದು ಪರಿಚಯ ಮಾಡಿಕೊಡೋದನ್ನ ನಾವು ವೀನಿಂಗ್ ಅಂತ ಹೇಳ್ತೀವಿ. ಸೊ ವೀನಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ನಾವು ವೀನಿಂಗ್ ಅನ್ನೋದನ್ನ? ಮೊದಲನೇದಾಗಿ ಏಕದಳ ಧಾನ್ಯಗಳನ್ನ ನಾವು ಸಂಪೂರ್ಣವಾಗಿ ಮೊದಲನೇದಾಗಿ ನಾವು ಕೊಡಬೇಕಾಗತ್ತೆ. ಜೊತೆಗೆ ಪ್ರಾರಂಭದಲ್ಲಿ ಈ ಸೊಪ್ಪಿನ ರಸ, ಹಣ್ಣಿನ ರಸಗಳು, ಬೇಳೆ ತಿಳಿ ಇದನ್ನೆಲ್ಲ ಕೂಡ 6 ತಿಂಗಳಾದ್ಮೇಲೆ ಕೆಲವೊಂದು 2-3 ಬಾರಿ ತಾಯಿಗೆ ಹಾಲು ಕೊಡೋದ್ರ ಜೊತೆಗೆ 3-4 ಬಾರಿ ಇವುಗಳನ್ನ ಕೂಡ ಒಂದು ದಿನಕ್ಕೆ 2 ಬಾರಿನಾದ್ರೂ ನಾವು ಅದನ್ನ ಪರಿಚಯ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ 6-7 ತಿಂಗಳಾದಾಗ ಏಕದಳ ಧಾನ್ಯದ ಮೂಲಕ ರಾಗಿ, ಸರಿ ನೀವು ಕೇಳಿರ್ಬೇಕು, ಈ ಡಬ್ಬದ ಆಹಾರಗಳನ್ನೇ ತಗೋಬೇಕು ಅಂತಿಲ್ಲ, ಅವೆಲ್ಲ ದುಬಾರಿ. ನಮ್ಮಲ್ಲೇ ಸ್ಥಳೀಯವಾಗಿ ಸಿಗತ್ತಂತ ನಮ್ಮ ಸಾಂಪ್ರದಾಯಿಕ ಈ ಆಹಾರ ಪದಾರ್ಥಗಳು, ಈಗ ಉದಾಹರಣೆಗೆ ನಾವು ದಕ್ಷಿಣ ಕರ್ನಾಟಕ ತಗೊಂಡಾಗ ನಮಗೆ ರಾಗಿನ ನಮ್ಗೆಲ್ಲರಿಗೂ ಪರಿಚಿತವಾದಂತ ಆಹಾರ, ಇದರಿಂದ ರಾಗಿ ಸರಿ ಮಾಡೋದು. ಈ ರಾಗಿ ಸರಿ ಮಾಡ್ಬೇಕಾದ್ರೆ 7 ತಿಂಗಳಾದ್ಮೇಲೆ ನಾವೇನ್ ಮಾಡ್ಬೇಕು? ಆ ರಾಗಿ ಸರಿ ಜೊತೆ ಏಕದಳ ಧಾನ್ಯ ಒಂದೇ, ಏಕದಳ ಧಾನ್ಯದಲ್ಲಿ ಕೆಲವೊಂದು ಅಮೈನ ಆಮ್ಲಗಳಿರುತ್ತೆ, ಆದ್ರೆ ಕೆಲವೊಂದು ಇರೋದಿಲ್ಲ, ಅದಕ್ಕೆ ಪೂರಕವಾಗಿ ನಾವು ದ್ವಿದಳ ಧಾನ್ಯಗಳನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೆಸರು ಕಾಳು ಮೊಳಕೆ ಬೆರೆಸಿ ಅದ್ರ ಜೊತೆ ಸೇರಿಸುವಂತದ್ದು. ಆ ರಾಗಿ ಸರಿ ಮಾಡ್ಬೇಕಾದ್ರೆ ಕೆಲವೊಂದು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಅದರೊಳಗೆ ಬೆರೆಸಿ ಕೊಡುವಂತದ್ದು. ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ಮಗುವಿಗೆ ಅವಶ್ಯಕವಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕಾಲಕ್ರಮೇಣ ಅದು ಸಿಗುತ್ತಾ ಹೋಗುತ್ತೆ.
0: ಈ ಒಂದು ಸಮಯದಲ್ಲಿ ನಾವು ಕೇವಲ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಜೊತೆಗೆ ಮಕ್ಕಳ ಪೋಷಣೆಯನ್ನು ನೋಡಿದ್ರೆ ಸಾಕ, ಅಥವಾ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಇತರರು ಕೂಡ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನ, ಎಲ್ಲಾ ವಯೋಮಾನದ ಜನರಲ್ಲೂ ಕೂಡ ಪೋಷಕಾಂಶದ ಕೊರತೆ ಇಲ್ಲವೇ? ಹಾಗಾದ್ರೆ
1: ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದಂಗೆ ಈ ಸಾಮಾಜಿಕವಾದಂತ ಜಾಲತಾಣಗಳಲ್ಲಿ ನಿಮ್ಗೆ ಹಲವಾರು ಜಾಹೀರಾತುಗಳು ನೋಡ್ತೀರಿ, ಟಿವಿ ನೋಡ್ತಾರೆ. ಟಿವಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಾಗಿರಲಿ, ಕಡು ಬಡವರ ಮನೆಯಲ್ಲಿ ಕೂಡ ಇವತ್ತು ಒಂದು ಟಿವಿ ಇರುವಂತ ಸೌಲಭ್ಯ ಇದೆ. ಹಾಗಾಗಿ ಎಲ್ಲ ನೋಡಿದಾಗ ಆ ಕಡೆಗೆ ಆಕರ್ಷಣೆ ಒಂದು, ನಮ್ಮ ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳನ್ನ ಬಿಟ್ಬಿಡ್ತೀವಿ ನಾವು, ಬೇರೆ ಬೇರೆ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಅದು ಹದಿಹರೆಯದ ಮಕ್ಕಳಿಗೆ ಆಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ದೇಹದ ಬೆಳವಣಿಗೆ ವೇಗವಾಗಿ ಆಗ್ತಾ ಇರುತ್ತೆ, ಹೊಸ ಹೊಸ ವಿಷಯಗಳನ್ನ ಅವರಿಗೆ ಹೆಚ್ಚು ಲೋಕನ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಸಾರಜನಕ, ಕ್ಯಾಲ್ಸಿಯಂ, ಜೀವಸತ್ವಗಳು ಇವೆಲ್ಲ ತುಂಬಾ ಅವಶ್ಯಕವಾದಂಥದ್ದು. ನೀವು ನೋಡಿರ್ಬೇಕು ಹದಿಹರೆಯದ ಹೆಣ್ಣು ಮಕ್ಕಳು ಅಂತಂದ್ರೆ 10-12 ವರ್ಷ ಈಗಿನ ಕಾಲದಲ್ಲಿ ಋತುಮತೋಯ ಹಾಕ್ತಾರೆ, ಆ ಟೈಮ್ನಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರುತ್ತೆ, ಹಿಮೋಗ್ಲೋಬಿನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಸರಿಯಾದ ರೀತಿ ರೀತಿಯಲ್ಲಿ ಆಹಾರನ ಪೂರೈಕೆ

0: ಮಾಡದೇ ಇದ್ರೆ ಅಧಿಹರಿಯದವರಲ್ಲಿ ಈ ಅನಿಮಿಯ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಥವಾ ರಕ್ತಹೀನತೆ ಆಗುತ್ತೆ. ಮುಂದುವರೆದು ಇದೇ ಹೆಣ್ಣು ಮಗಳು ದೊಡ್ಡವಳಾಗಿ ಅವಳು ಕೂಡ ತಾಯಾಗ್ತಾಳೆ, ಮುಂದೆ ಅವಳು ಕೂಡ ಮಕ್ಕಳನ್ನ ಸಾಕ್ಬೇಕಾಗತ್ತೆ. ಈ ರಕ್ತಹೀನತೆ ಇದೇ ರೀತಿ ಬೆಳೀತಾ ಹೋದ್ರೆ ಹಂತ ಹಂತವಾಗಿ ಅವಳ ಆರೋಗ್ಯ ಕೆಡ್ತಾ ಬರುತ್ತೆ.
1: ಇದೊಂದು ಸಮಾಜದಲ್ಲಿ ಸಮಸ್ಯೆ ಆಗಿನೇ ಅದು ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತು.
0: ಹಾಗಾಗಿ ನಾವು ಅಧಿಹರಿಯದ ಮಕ್ಕಳಿಗೂ ಕೂಡ ನಾವು ಈ ಪೋಷಕಾಂಶಗಳ ಕಡೆ ಹೆಚ್ಚಿನ ಒಂದು ದೃಷ್ಟಿನ ನಾವು ಕೊಡಬೇಕಾಗತ್ತೆ.
1: ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಅದನ್ನ ಅನುಷ್ಠಾನಗೊಳಿಸಲಾದಂತಹ ಯೋಜನೆ ಏನಿದೆ, ಇದು ಪೋಷಣ ಅಭಿಯಾನ ಮತ್ತೆ ನ್ಯೂಟ್ರಿಷನ್ ಮಿಷನ್, 2018 ಮಾರ್ಚ್ನಿಂದ ಅವರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರನ್ನ ಸೇರಿಸಿಕೊಳ್ಬೇಕು, ಕೇವಲ ಒಂದು ಇಲಾಖೆಯ ಮುಖೇನ ಅದನ್ನ ಅನುಷ್ಠಾನಗೊಳಿಸತಕ್ಕಂಥದ್ದಲ್ಲ, ಸಮಾಜದ ಎಲ್ಲ ಜನರನ್ನ ಒಗ್ಗೂಡಿಸಿ ಎಲ್ಲ ಜಿಲ್ಲೆಗಳನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಎಲ್ಲ ವರ್ಗದ ಜನರನ್ನು ಸೇರಿಸಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಅದರಲ್ಲಿ ಉದ್ದೇಶ ಆಗಿತ್ತು. ನೋಡಿ, ಮೊದಲ ಒಂದು ವರ್ಷದಲ್ಲಿ ದೇಶದಾದ್ಯಂತ 315 ಜಿಲ್ಲೆಗಳನ್ನು ಗುರುತಿಸಿದ್ರು, ಆ ಎರಡನೇ ಹಂತದಲ್ಲಿ 235 ಜಿಲ್ಲೆಗಳು, ಮೂರನೇ ಹಂತ ಈಗ ನಡೀತಾ ಇರತಕ್ಕಂತಹ ಹಂತದಲ್ಲಿ ಉಳಿದ ಎಲ್ಲ ಜಿಲ್ಲೆಗಳನ್ನು ಸೇರಿಸಿ ಸಾಕಷ್ಟು ಅಭಿಯಾನ, ಒಂದು ಆಂದೋಲನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಪೌಷ್ಟಿಕಾಂಶದ ದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡಿ, ಕುಪೋಷಣೆ ತಾವು ಮಾತಾಡಿದ್ರಿ, ಬೊಜ್ಜುತನ ಅಂತಕ್ಕಂಥದ್ದು ಒಂದಿದೆ, ರಕ್ತಹೀನತೆ ಬಗ್ಗೆ ತಾವು ಹೇಳಿದ್ರಿ, ಈ ಅನ್ನಾಂಗಗಳ ಒಂದು ಕೊರತೆಗಳು, ವಿಟಮಿನ್ ಡಿ ಹೇಳಿದ್ರಿ, B12 ಅಂತ ಹೇಳಿದ್ರಿ, ಫೋಲಿಕ್ ಆಮ್ಲದ ಬಗ್ಗೆ ಹೇಳಿದ್ರಿ, ಈ ಎಲ್ಲವುಗಳನ್ನ ಕಾಲದಿಂದ ಕಾಲಕ್ಕೆ ನಾವು ಪ್ರಚುರಪಡಿಸತಕ್ಕಂಥ ಸಂದರ್ಭದಲ್ಲಿ ಏನು ICMR ಏನು ಸಂಶೋಧನಾ ವೈದ್ಯಕೀಯ ಮಂಡಳಿ ಇದೆ, ಅದರ NIN ಅಂತ ಹೇಳಿ ನ್ಯೂಟ್ರಿಷನ್ ರಾಷ್ಟ್ರೀಯ ಪೋಷಣಾ ಸಂಸ್ಥೆ, ಇದು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇತರ ರಾಜ್ಯ ಸರ್ಕಾರಗಳಿಗೆ ತಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತವೆ ಮೇಡಮ್? ಅದು
0: ಈಗ ನಾನು ಹೇಳೋದಾದ್ರೆ ಇವೆರಡು ಸಂಸ್ಥೆಗಳು ನೀವೇನು ಹೇಳಿದ್ರಿ, ಅವುಗಳ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಮೈ ಪ್ಲೇಟ್ ಅನ್ನೋದು ಒಂದನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ನನ್ನ ದಿನ, ಈ ದಿನಕ್ಕಾಗಿ ನಾನು ಏನ್ ತಿನ್ಬೇಕು ಅನ್ನೋದ್ರ ಕಡೆ ಅದನ್ನ ಹೆಚ್ಚು ಒತ್ತು ಮಾಡಿ ಹೇಳುತ್ತೆ. ಹೇಗಿರ್ಬೇಕು ನಮ್ಮ ಅಂತಂದ್ರೆ, ಈ ಆಹಾರ ಪದಾರ್ಥಗಳು ನಮ್ಮ ದಿನನಿತ್ಯ ನಾವು ಸೇವನೆ ಮಾಡ್ತೀವಿ, 10 ವರ್ಗಗಳಾಗಿ ಅದನ್ನ ವರ್ಗ ಮಾಡಿದ್ದಾರೆ.
1: ನನ್ನ ತಟ್ಟಿನಲ್ಲಿ ಏನಿರ್ಬೇಕು ಆಹಾರ,
0: ಏನಿರ್ಬೇಕು? ಅದು ಏಕದಳ ಧಾನ್ಯ. ಏಕದಳ ಧಾನ್ಯ ಅಂದ್ರೆ ಏನು? ಅಕ್ಕಿ, ಗೋಧಿ, ಜೋಳ, ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಹೆಚ್ಚು ಒಂದು ಮಹತ್ವ ಏನಂತಂದ್ರೆ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ಸಿರಿಧಾನ್ಯ ಅಥವಾ ಕಿರುಧಾನ್ಯ ಅಂತ ಏನ್ ಹೇಳ್ತಾರೆ ಅದು ಇರಬೇಕು. ಅಂದ್ರೆ ಏಕದಳ ಧಾನ್ಯ ನಾವೇನ್ ಸೇವನೆ ಮಾಡ್ತೀರಿ ಅದ್ರಲ್ಲಿ ಕನಿಷ್ಠ 25-30 ಭಾಗ ನಾವು ಈ ಕಿರುಧಾನ್ಯಗಳನ್ನ ಇರಬೇಕು
1: ನಮ್ಮ ಊಟದಲ್ಲಿ
0: ಇರಬೇಕು. ಎರಡನೇದಾಗಿ ದ್ವಿದಳ ಧಾನ್ಯಗಳು, ದ್ವಿದಳ ಅಂದ್ರೆ ಹೆಸರುಕಾಳು ಎಲ್ಲ ಇದೆ, ಉದ್ದು, ಹುರುಳಿ ಎಲ್ಲಾನು ಅದರಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಬೇಳೆಗಳಿಗಿಂತ ಉಂಡೆಕಾಳುಗಳನ್ನ ಹೆಚ್ಚು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ನಮಗೆ ಬೇಕಾದಂತ ನಾರಿನಾಂಶ ಜಾಸ್ತಿ ಸಿಗುತ್ತೆ. ಈಗ ನಾನು ಆಗ್ಲೇ ಹೇಳಿದಂಗೆ ಏಕದಳ ಧಾನ್ಯ ಶರ್ಕರ ಪಿಷ್ಟ ಅಥವಾ ಶಕ್ತಿ ಕೊಡುವಂಥದ್ದು, ಬಿ ಜೀವಸತ್ವ ಗುಂಪುಗಳನ್ನ ಜೀವಸತ್ವ ಕೊಡುತ್ತೆ. ಹಾಗೆ ನಿಮಗೆ ದ್ವಿದಳ ಧಾನ್ಯಗಳು ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಸಸಾರಜನಕ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ ನಾವು ಹೆಚ್ಚಾಗಿ ಸಸ್ಯಾಹಾರಿಗಳನ್ನು ನಮಗೆ ಹೆಚ್ಚಿನ ಒಂದು ಬೇಕಾಗಿರುವಂತ ಅವಶ್ಯಕವಾದಂತ ಪ್ರೋಟೀನ್ ಅಥವಾ ಸಸಾರಜನಕ ಈ ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ. ಅದಲ್ಲದೆ ಮೂರನೇದಾಗಿ ಸೊಪ್ಪು ತರಕಾರಿಗಳು. ಸೊಪ್ಪು ತರಕಾರಿ ಅಂದ್ರೆ ಹಸಿರು ಸೊಪ್ಪು ತರಕಾರಿ, ಇದು ಫೋಲಿಕ್ ಆಮ್ಲ ಕೊಡುತ್ತೆ ಮತ್ತು ಜೀವಸತ್ವಗಳನ್ನ ಕೊಡುತ್ತೆ. ಹಾಗೇನೆ ಇತರೆ
1: ತರಕಾರಿಗಳು,
0: ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ಸೊಪ್ಪು ತರಕಾರಿಗಳು 100 ಗ್ರಾಂ ಅಷ್ಟು ಕನಿಷ್ಠ ಇರಲೇಬೇಕಾಗುತ್ತೆ. ಹಾಗೆ ಮೂರು ಹೊತ್ತು ಒಂದು ದಿನಕ್ಕೆ ಆಯ್ತಾ. ಆಮೇಲಿಂದ ಇತರೆ ತರಕಾರಿಗಳು, ಇತರೆ ತರ ನುಗ್ಗೆಕಾಯಿ ಆಗಿರ್ಬೋದು, ಬದನೆಕಾಯಿ, ಸೀಮೆ ಬದನೆಕಾಯಿ, ಹಲವಾರು ತರಕಾರಿಗಳು. ಜನರು ಮೊದಲು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ತರಕಾರಿಗಳು ಹಸಿರು ಸೊಪ್ಪು ದುಬಾರಿದೇ ತಗೋಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಗೆ ಸಿಗುವ ತಕ್ಕಂತ ವಸ್ತುಗಳು. ಉದಾಹರಣೆಗೆ ಹಳ್ಳಿಗಳಲ್ಲಿ ಆಗ್ಲಿ ನುಗ್ಗೆ ಸೊಪ್ಪಿರುತ್ತೆ, ಕುಂಬಳ ಸೊಪ್ಪಿರುತ್ತೆ, ಇಂಥ ಬೆರಕೆ ಸೊಪ್ಪು ಇಂಥವೆಲ್ಲ ಕೂಡ ಬಹಳ ಪೌಷ್ಟಿಕವಾದಂಥದ್ದು. ನಮ್ಮ ಜನರ ತಪ್ಪು ತಿಳುವಳಿಕೆ, ನಾವು ಹೋಗಿ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದ್ರೆ ಮಾತ್ರ ಅದು ಪೌಷ್ಟಿಕಾಂಶ ಇರುವಂತದ್ದು ಅನ್ನೋದು ತಪ್ಪು ಅಭಿಪ್ರಾಯ. ಹೌದು. ಮತ್ತೆ ಹಣ್ಣು ತರಕಾರಿ, ಹಣ್ಣು ತರಕಾರಿ ಅಂದ ತಕ್ಷಣ ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಒಂದು ದುಡ್ಡು ಕೊಟ್ಟು ದುಬಾರಿ. ಈಗ ಆಪಲ್ ಅದು ನಮ್ಮ ಸ್ಥಳೀಯ ಆಹಾರ ಸಿಗುವಂತಕ್ಕಂತ ಹಣ್ಣಲ್ಲ, ಅದು ನಾವು ಎಲ್ಲಿಂದನೋ ಅದನ್ನ ತರಿಸ್ಕೊಂಡಿರ್ತೀವಿ. ಅದ್ರ ಬದಲಿಗೆ ನಮ್ಮಲ್ಲೇ ಸ್ಥಳೀಯವಾಗಿ ಋತುವಿಗೆ ಅನುಸಾರವಾಗಿ ಸಿಗುವಂತ ಹಣ್ಣುಗಳು, ಉದಾಹರಣೆಗೆ ಹಲಸಿನ, ಪಪ್ಪಾಯ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಸೀತಾಫಲ, ಸಪೋಟ, ಹೇಳ್ತಾ ಹೋದ್ರೆ ಎಷ್ಟೊಂದು ಹಣ್ಣುಗಳು ನಮ್ಮಲ್ಲಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಟ್ಟದ ನಲ್ಲಿಕಾಯಿ, ಒಂದು ದಿನಕ್ಕೊಂದು ಬೆಟ್ಟದ ನಲ್ಲಿಕಾಯಿ ತಿನ್ಬಿಟ್ರೆ ನಿಮ್ ಬೇಕಾಗಿರೋ ಜೀವಸತ್ವಗಳು, ಸಿ ಜೀವಸತ್ವ ಸಂಪೂರ್ಣವಾಗಿ ಸಿಗುವಂತದ್ದು. ಸೊ ಈ ತರದಂತದ್ದು. ಮತ್ತೆ ಹಾಲಿನ ಉತ್ಪನ್ನಗಳು, ಹಸುವು ಕಟ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ, ಆದ್ರೆ ಏನ್ ಮಾಡ್ತಾರೆ ಅದನ್ನ ಅವ್ರ ಮನೆಯವರು ಉಪಯೋಗಿಸೋದಿಲ್ಲ, ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಡ್ತಾರೆ. ಆ ಬಂದ ದುಡ್ಡನ್ನ ಎಲ್ಲ ಅವರು ಇತರೆ ವಸ್ತುಗಳನ್ನ ಕೊಂಡ್ಕೊಳ್ತಾರೆ ಸಂಪೂರ್ಣವಾಗಿ ಅಂತಲ್ಲ. ಇತರ ವಸ್ತುಗಳು ಅಂದ್ರೆ ಟಿವಿ ತಗೊಳ್ಳೋದು, ಸೀರೆ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇದಕ್ಕೆ ಮಾಡ್ತಾರೆ. ಆದ್ರೆ ಹೆಚ್ಚಿನ ಒಂದು ಅವರ ಆದಾಯನ ಅವರ ಆಹಾರಕ್ಕಾಗಿ ಪೋಷಣೆಗಾಗಿ ಅವರಿಗೆ ತಿಳುವಳಿಕೆ ಇಲ್ಲ. ಇದನ್ನ ನಮಗೆ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದದ್ದು. ನಮಗೆ ಆರೋಗ್ಯ ಕೆಟ್ಟ

0: ನಾವೀಗ ಏನೋ ನಾವು ದುಡ್ಡನ್ನ ವ್ಯಯ ಮಾಡ್ತಿದೀವಿ, ಅದನ್ನ ನಾವು ವೈದ್ಯರ ಬಳಿ ಹೋಗಿ ಅಲ್ಲಿ ನಮಗೆ ಬೇಕಾಗಿರುವಂತಹ ಔಷಧಿಗಳನ್ನ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆ ಕಡೆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಈ ಎಣ್ಣೆ ಬೀಜಗಳನ್ನ ಕೂಡ ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶಗಳು, ಯಾಕಂದ್ರೆ ಕೆಲವೊಂದು ಜೀವಸತ್ವಗಳು ನಮ್ಗೆ ಉಪಯೋಗಕ್ಕೆ ಬರಬೇಕಂದ್ರೆ ಎಣ್ಣೆ ಮತ್ತು ಎಣ್ಣೆಯ ಪದಾರ್ಥಗಳ ರೋಲು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೂ ಅದನ್ನು ನಾನು ಹೇಳ್ತೀನಿ, ಎಲ್ಲ ಡಬ್ಬದ ಎಣ್ಣೆನೆ ತಗೋಬೇಕಲ್ಲ. ನಾವು ಸ್ಥಳೀಯವಾಗಿ ಕಡಲೆಕಾಯಿ ಬೆಳಿತೀವಿ, ಕಡಲೆಕಾಯಿ ಎಣ್ಣೆ ತಿನ್ನಿ, ಹುಚ್ಚೆಳ್ಳು ಬೆಳೀತಾರೆ, ಹುಚ್ಚೆಳ್ಳು ಎಣ್ಣೆ ತಿನ್ನಿ, ಈ ತರ ಹೇಳ್ತಾ ಹೋದ್ರೆ ನಮ್ಮ ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳೇ ನಮ್ಗೆ ಹಲವಾರಿದೆ. ನಾವದ್ಬಿಟ್ಟು ನಮಗೆ ಸಿಗದೆ ವಾಲ್ನೆಟ್ ತಗೋಬೇಕು, ಬಾದಾಮಿ ತಗೋಬೇಕು, ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ನಮ್ಗೆ ಸ್ಥಳೀಯವಾಗಿ ನಮ್ಗೆ ಏನೇನು ಲಭ್ಯ ಇದೆ ಅದನ್ನ ನಾವು ಉಪಯೋಗ ಮಾಡೋದು. ಆದಷ್ಟು ಸಕ್ಕರೆ ಮತ್ತು ಉಪ್ಪನ್ನ ಕಡಿಮೆ ಬಳಸೋದು ಬಹಳ ಮುಖ್ಯ. ಅದರಲ್ಲೂ 2 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಈ ಒಂದು ಉಪ್ಪು ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸಬೇಕಾಗುತ್ತೆ. ವಯಸ್ಕರು ಕೂಡ ಕಡಿಮೆ ಬೆಳೆಸಬೇಕು, ಆದರೆ ಕನಿಷ್ಠ ಅಂತ ಇಷ್ಟು ಹೇಳಿರ್ತಾರೆ ಅಷ್ಟನ್ನು ಮಾತ್ರ ನಾವು ಬಳಸಬೇಕಾಗುತ್ತೆ. ಸೊ ಇದನ್ನ ವಾರದಲ್ಲಿ ಎಲ್ಲಾ ವರ್ಗ ದಿನನಿತ್ಯ ಎಲ್ಲಾ ವರ್ಗಗಳನ್ನ ನಾವು ಬಳಸಕ್ಕಾಗದಿದ್ರು ಕನಿಷ್ಠ 5-6 ಗುಂಪಿನ ಆಹಾರಗಳನ್ನಾದ್ರೂ ನಾವು ದಿನನಿತ್ಯ ಸೇವನೆ ಮಾಡ್ಕೊಳ್ತಾ ಉಳಿದಂತ 2-3 ಗುಂಪಿನ ಅಂತದ್ನ ನಾವು ವಾರದಲ್ಲಿ 2-3 ದಿನ ನಾವು ಬಳಸಿದ್ರು ಕೂಡ ನಮಗೆ ಸಂಪೂರ್ಣವಾದಂತಹ ಪೌಷ್ಟಿಕವಾದಂತಹ ಆಹಾರನ ನಮಗೆ ಸಿಗುತ್ತೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಮಗೆ ಸಾಂಪ್ರದಾಯಿಕ ಒಂದು ರೀತಿನಲ್ಲಿ ಆಹಾರನ ತಯಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ. ಉದಾಹರಣೆಗೆ ಇಡ್ಲಿ, ದೋಸೆ ಇವೆಲ್ಲ ಉದುಗಿಸುವಿಕೆ, ಇವೆಲ್ಲ ಫರ್ಮೆಂಟೇಷನ್ ಅಂತೀವಿ, ಇವೆಲ್ಲ ಮಾಡಿದಾಗ ಅದರಲ್ಲಿ ಇರತಕ್ಕಂತ ಕೆಲವೊಂದು ಪೋಷಕಾಂಶಗಳು ದ್ವಿಗುಣ ಆಗುತ್ತೆ, ಮೊಳಕೆ ಬರಿಸೋದು, ಈ ತರದೆಲ್ಲಾನು ಕೂಡ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಪೋಷಕಾಂಶಗಳು.
1: ಈಗ ಮುಖ್ಯವಾಗಿ ಈ ಸರ್ಕಾರದ ಯೋಜನೆ ಅನ್ವಯ ಪೋಷಣೆ ಅಭಿಯಾನದಲ್ಲಿ ಆಹಾರ ವೈವಿಧ್ಯತೆ ಮತ್ತು ಸಸಾರಜನಕಯುಕ್ತ ಪೋಷಣೆ ಅಂದರೆ ಪ್ರೋಟೀನ್ ಯುಕ್ತ ವಸ್ತುಗಳ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಸಮುದಾಯದ ಒಂದು ಭಾಗವಹಿಸುವಿಕೆಯನ್ನು ಗಣನೆಗೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು, ಜೊತೆಗೆ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ಅಭಿವೃದ್ಧಿ ಮತ್ತು ಶಿಕ್ಷಣದ ಕಡೆಗೆ ಗಮನ ಕೊಡೋದ್ರ ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಈ ಸಂರಕ್ಷಿತ ತಾಯ್ತನ ಇವುಗಳನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಧ್ಯೇಯೋದ್ದೇಶಗಳು ಅಂತ ಹೇಳಿ ಈ ಅಭಿಯಾನದಲ್ಲಿ ತಿಳಿಸಿದ್ದಾರೆ. ಈಗ ನಾವು ಒಂದೊಂದರ ಕಡೆಗೂ ಕೂಡ ನಾವು ಗಮನ ಹರಿಸೋದಾದರೆ, ಈಗಾಗಲೇ ತಾವು ಹೇಳಿದ್ದೀರಿ ಸಸಾರಜನಕಯುಕ್ತ ಆಹಾರದ ವೈವಿಧ್ಯತೆ ಬಹಳ ಮುಖ್ಯ ಅಂತ. ಇದು ಬಿಟ್ಟು ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಒಂದು ಸರಿಯಾಗಿ ಬೇಯಿಸಿದ ಆಹಾರದ ಒದಗಣೆ ಅನ್ನೋದು ಬಹಳ ಮುಖ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಖಂಡಿತವಾಗಿ ಈ ಅಂಗನವಾಡಿ ನಾನು ಆಗ್ಲೇ ಹೇಳಿದೆ, ಅಂಗನವಾಡಿ ಅಂತಂದ್ರೆ ಬರೀ ಒಂದು ಆಹಾರ ಕೊಡುವಂತ ಒಂದು ಕೇಂದ್ರ ಮಾತ್ರವಲ್ಲ, ಜೊತೆಗೆ ಮಕ್ಕಳಿಗೆ ಕಲಿಕಾ ಕೇಂದ್ರ ಕೂಡ ಹೌದು. ಈಗ 6 ತಿಂಗಳ ಆಗುವ ಮಗುವಿಗೆ ಮನೆಯಲ್ಲಿ ಒಂದು 6 ತಿಂಗಳ ಒಳಗಡೆ ಮಗು ಇದೆ ಅಂದ್ರೆ ರೇಷನ್ ಕೊಡ್ತಾರೆ, ಅದನ್ನ ತಾಯಂದ್ರು ತಗೊಂಡು ಹೋಗಿ ಅದನ್ನ ಸೇವನೆ ಮಾಡುವಂಥದ್ದು ಅಥವಾ ಬಿಸಿ ಊಟ ಮಾಡುವಂಥದ್ದು. 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅವರು ರೇಷನ್ ಕೊಡ್ತಾರೆ, ತಗೊಂಡು ಹೋಗಿ ಅದನ್ನ ಮನೆಯಲ್ಲೇ ಉಪಯೋಗ ಮಾಡುವಂಥದ್ದು. 3-6 ವರ್ಷ ಪಟ್ಟ ಮಕ್ಕಳನ್ನೇ ನಾವು ಅಂಗನವಾಡಿಗೆ ಸೇರಿಸುವಂಥದ್ದು. ಅಲ್ಲಿ ಅಂಗನವಾಡಿ ಟೀಚರ್ ಇರ್ತಾರೆ, ಬಿಸಿ ಊಟ ಕೊಡ್ತಾರೆ. ಆ ಬಿಸಿ ಊಟ ಕೂಡ ಮಗುವಿನ ಅವಶ್ಯಕವಾಗಿರುವಂತಹ 1/3 ಭಾಗದಷ್ಟು ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂಥದ್ದು. ಅದು ಹಾಲು, ಮೊಟ್ಟೆ, ಆಮೇಲಿಂದ ಚಿಕ್ಕಿ ಮಾಡಿಕೊಡ್ತಾರೆ. ಬಿಸಿ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನೆಲ್ಲ ಬಳಸಿ ಅದನ್ನ ಬಿಸಿ ಬಿಸಿ ಊಟ ತಯಾರು ಮಾಡಿ ಪೊಂಗಲ್ಲು, ಕಿಚಡಿ ಇಂಥ ಒಂದು ವಸ್ತುಗಳನ್ನ ಮಾಡಿ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಇನ್ನು ಗರ್ಭಿಣಿಯರಿಗೂ ಕೂಡ ಅಲ್ಲೇನೆ ಬಿಸಿ ಊಟದ ಒಂದು ಯೋಜನೆ ಇದೆ, ಮತ್ತೆ ಬಾಣಂತಿಯರು ಕೂಡ ಅಲ್ಲಿ ಬಂದು ಊಟ ಮಾಡುವಂತ ಒಂದು ವ್ಯವಸ್ಥೆ ಇದೆ.
1: ಈಗ ರಾಜ್ಯಗಳು ಕೂಡ ವಿವಿಧ ಇಲಾಖೆಗಳು, ವಿಶ್ವವಿದ್ಯಾನಿಲಯಗಳ ಒಂದು ಸಂಶೋಧನಾ ಪ್ರತಿಫಲ ಇತ್ಯಾದಿಗಳನ್ನ ಗಣನೆಗೆ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುವಾಗ ತಾವು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವತಿಯಿಂದ, ಆಹಾರ ಮತ್ತು ಪೋಷಣೆ ವಿಭಾಗದ ವತಿಯಿಂದ ತಾವು ಕೂಡ ಮಾಡಿದ್ದೀರಿ. ಉದಾಹರಣೆಗೆ ಈ ಕಾರ್ಯಕ್ರಮಗಳಲ್ಲಿ ಕೇವಲ ಅಂಗನವಾಡಿಗಳನ್ನೇ ನಾವು ಗಣನೆಗೆ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಅಭಿಯಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಮುದಾಯದ ಭಾಗವಹಿಸುವಿಕೆ ಅಂತ ಹೇಳಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಹೇಳಿ. ಈ ದೃಷ್ಟಿಯಿಂದ ಉದಾಹರಣೆಗೆ ನಿಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಆಗಿರ್ಬೋದು, ಈಗಾಗಲೇ ಮಾಡಿರ್ತಕ್ಕಂಥದ್ದು, ಮುಂದೆ ಮಾಡಬಹುದಾದಂತಹ ಕಾರ್ಯಚಟುವಟಿಕೆಗಳು, ಈ ಸಮುದಾಯದ ಭಾಗವಹಿಸುವಿಕೆ ಬಗ್ಗೆ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀವಿ?
0: ಖಂಡಿತವಾಗಿಯೂ, ನಾವು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಕೆಲಸ ನಿರ್ವಹಿಸಿದ ಸಮಯದಲ್ಲಿ ನಾವು ಹಲವಾರು ಒಂದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಇದು ನೀವು ಹೇಳದಂಗೆ ಅಂಗನವಾಡಿಯಲ್ಲಿ ಮಾಸಿಕ ಸಭೆ ಏನಂತ ಹೇಳ್ತಾರೆ, ಆ ಮಾಸಿಕ ಸಭೆಯಲ್ಲಿ ನಾವು ಹೋಗಿ ನಾವು ಎಲ್ಲಾನು ಕೂಡ ಈ ಯಾವ್ಯಾವ ಪೋಷಕಾಂಶಗಳ ಮಹತ್ವ ಏನಿದೆ ಅದನ್ನೆಲ್ಲ ನಾವು ಕೊಡ್ತೀವಿ. ಆ ಜೊತೆಗೆ ನಾವು ಸಮುದಾಯದ ವತಿಯಿಂದ ಆ ಗ್ರಾಮದಲ್ಲಿ ನಾವೀಗ ಪೌಷ್ಟಿಕ ಕೈತೋಟ, ಹಲವಾರು ಗ್ರಾಮಗಳಲ್ಲಿ ನಾವು ಪೌಷ್ಟಿಕ ಕೈತೋಟಗಳ ಸ್ಥಾಪನೆಯನ್ನು ಕೂಡ ಮಾಡಿದ್ದೀವಿ. ಈ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟು ಪೌಷ್ಟಿಕಾಂಶದ ಮಹತ್ವ, ಕೈತೋಟದ ಮಹತ್ವ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಕೈತೋಟ ಅಂತಂದ್ರೆ ತುಂಬಾ 1 ಎಕರೆ ಇರಬೇಕು, 1/2 ಎಕರೆ ಜಮೀನು ಇರಬೇಕು ಅಂತ. ನಮ್ಮನೆ ಹಿತಲಲ್ಲಿ ಒಂಚೂರು ಜಾಗ ಇದ್ರೆ ಏನೇನು ಬೆಳ್ಕೋಬಹುದು, ಅದಕ್ಕೆ ಬೇಕಾಗಂಥ ಬಿತ್ತನೆ ಬೀಜಗಳನ್ನ ಕೊಡುವಂಥದ್ದು, ಕಾರ್ಯಕ್ರಮದಲ್ಲಿ ಯಾವ್ಯಾವ ಪೋಷಕಾಂಶ

0: ಪೋಷಕರ ಅವಶ್ಯಕತೆ ಏನಿದ್ವು, ಈ ತರಕಾರಿಯಿಂದ ಏನ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಸಮುದಾಯ ಒಗ್ಗೂಡಿಸಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ.
1: ನೀವು ಕೈತೋಟ ಅಂತ ಹೇಳಿದ ತಕ್ಷಣ ಈಗ ಒಂದು ಜ್ಞಾಪಕ ಬಂತು. ಸಾಕಷ್ಟು ವರ್ಷಗಳ ಹಿಂದೆನೆ ಖಾಲಿ ಅದು ಕೈತೋಟ ಮಾತ್ರ ಆಗಿರಬಾರದು ಅಂತ ಹೇಳಿ ಅದು ನ್ಯೂಟ್ರಿಷನ್ ಗಾರ್ಡನ್, ಪೋಷಕಾಂಶಗಳ ಒಂದು ತೋಟ ಅಂತ ಹೇಳಿ ಹೆಸರಿಸಿದ್ದಾರೆ. ಕಾರಣದಿಂದಾಗಿಲೇ ವರ್ಷವಿಡೀ ಅತಿ ಹೆಚ್ಚು ಪೋಷಣೆಗೆ ಬೇಕಾದಂತಹ ಅಂಶಗಳನ್ನು ಒದಗಿಸುವಂತಹ ಹಣ್ಣು ತರಕಾರಿಗಳು, ಆ ಋತುಮಾನಕ್ಕೆ ತಕ್ಕಂತಹ ತರಕಾರಿಗಳನ್ನು ಬೆಳೆಯುವಂಥದ್ದು, ಸೊಪ್ಪು ಆಗಿರ್ಬೋದು, ಅದಕ್ಕಾಗಿ ಅದು ಪೋಷಕಾಂಶಗಳ ತೋಟ ಅಂತಕ್ಕಂಥದ್ದನ್ನ ಇದು ಮಾಡಿದ್ದಾರೆ.
0: ಅದು ಇನ್ನೊಂದು ಹೇಳ್ತಾರೆ ಕಿಚನ್ ಗಾರ್ಡನ್ ಅಂತಾರೆ. ಅಂದ್ರೆ ನಮ್ಮ ಕಿಚನ್ ಅಂದ್ರೇನು, ಅಡಿಗೆ ಮನೆಗೆ ಬಳಸುವಂತ ಎಲ್ಲ ಹಣ್ಣು ತರಕಾರಿ ನಾವೇ ಬೆಳ್ಕೊಳ್ಳೋದು. ಯಾವ ರೀತಿ ಬೆಳ್ಕೊಳ್ಳೋದು, ಕೆಲ ನೀರಿನ ಅವಶ್ಯಕತೆ ಇರುತ್ತೆ, ನೀರೇನು ನಾವು ಪಾತ್ರೆ ತೊಳಿತೀವಿ, ಇನ್ನೊಂದು ಮಾಡ್ತೀವಿ, ಅದೆಲ್ಲ ವೇಸ್ಟ್ ವಾಟರ್ ನ ಯುಟಿಲಿಟಿ ಮಾಡ್ಕೊಳ್ಳೋದು.
1: ಇನ್ನು ಈ ಅಭಿಯಾನವನ್ನ ಹೆಚ್ಚು ಹೆಚ್ಚು ಫಲಪ್ರದಗೊಳಿಸಬೇಕಾದ್ರೆ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ತಾಯಂದರಲ್ಲಿ, ಜೊತೆಗೆ ಅಭಿವೃದ್ಧಿ ಮತ್ತು ಶಿಕ್ಷಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ. ಇದನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಮೇಡಮ್? ಎಲ್ಲರೂ ಕೂಡ
0: ಹೇಗೆ ಮಾಡ್ಬೋದು ಅಂದ್ರೆ, ಇವಾಗ ನಾನು ಆಗ್ಲೇ ಹೇಳಿದೆ ಪೋಷಣ ಮಾಸ ಅಂತ ಮಾಡ್ತೀವಿ, ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಯಾವ್ದೋ ಗ್ರಾಮಕ್ಕೆ ಹೋಗ್ತೀವಿ, ಅಂಗನವಾಡಿ ಟೀಚರ್ಗಳನ್ನು ಅದರಲ್ಲಿ ಉಪಯೋಗ ಅಂದ್ರೆ ಅವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಹಾಗೆ ಆರೋಗ್ಯ ಇಲಾಖೆಯಿಂದ ಮಾಡ್ತೀವಿ, ಕೃಷಿ ಇಲಾಖೆಯಿಂದ ಮಾಡ್ತೀವಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲವರು ಇರ್ತಾರೆ, ಎಲ್ಲರೂ ಸೇರಿ ಯಾವ ರೀತಿ ಆ ಒಂದು ಗ್ರಾಮದಲ್ಲಿ ನಾವು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಸೇವನೆ ಮಾಡೋದಕ್ಕೆ ಅಥವಾ ಆರೋಗ್ಯಕರವಾದಂತಹ ಒಂದು ವಾತಾವರಣ, ಊಟ ಮಾಡೋದಷ್ಟೇ ಮುಖ್ಯ ಅಲ್ಲ, ಅಲ್ಲಿ ನೈರ್ಮಲ್ಯತೆ, ಅದು ಶುದ್ಧವಾದಂತಹ ನೀರಿನ ಪೂರೈಕೆ, ಇವೆಲ್ಲ ಕೂಡ ಇರಬೇಕು. ಹಾಗಾಗಿ ಯಾಕೆ ಅಂತಂದ್ರೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾವಾಗ ನಮಗೆ ಮ್ಯಾಲ್ ನ್ಯೂಟ್ರಿಷನ್ ಆಗುತ್ತೆ ಅಂದ್ರೆ ಕುಪೋಷಣ ಆಗುತ್ತೆ, ನಮಗೆ ಹಲವಾರು ಕಾಯಿಲೆಗಳು ತಾನಾಗೆ ಬಂದ್ಬಿಡುತ್ತೆ. ಆ ಕಾಯಿಲೆ ಬಂದ ತಕ್ಷಣ ನಾವು ಊಟ ಮಾಡೋದು ಕಡಿಮೆ ಮಾಡ್ತೀವಿ, ಇದು ಒಂಥರ ವಿಶೇಷ ಸೈಕಲ್ ಅಂತಾರೆ. ಈ ಸೈಕಲ್ ಇಂದ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ, ನಾವು ಪೌಷ್ಟಿಕವಾದಂತ ಆಹಾರನ ಸೇವನೆ ಮಾಡಬೇಕು, ಶುದ್ಧವಾದಂತ ನೀರನ್ನು ಕುಡಿಬೇಕು, ನೈರ್ಮೇಲೆ ತೆಗ ಮಗುಗೆ ಒಳ್ಳೆ ಆಹಾರನ ಸಿದ್ಧಪಡಿಸಿ ತಿನ್ಸಿ ಅಂತೀವಿ, ನಾವು ಕೈಯನ್ನ ಕ್ಲೀನ್ ಆಗಿ ತೊಳಿಬೇಕು, ಒಳ್ಳೆ ನೀರನ್ನು ಉಪಯೋಗಿಸ್ಬೇಕು, ಅದಕ್ಕೆ ಬೇಕಾಗಿರೋಂತ ಪಾತ್ರೆಗಳನ್ನ ಶುದ್ಧವಾದಂತ ನೀರಲ್ಲಿ ತೊಳಿಬೇಕು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ನಾವು ಇವೆಲ್ಲ ಮಾಡ್ಬೇಕಂದ್ರೆ ಮಾಸಿಕ ಸಭೆ ಆಗ್ಬೋದು ಅಥವಾ ಎಲ್ಲ ಒಂದು ಗುಂಪಿನ ಒಂದು ಚರ್ಚೆ ಆಗ್ಬೋದು, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿ ಕಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅವರೆಲ್ಲರ ಒಂದು ಭಾಗವಹಿಸಿಕೆ ಬಹಳ ಮುಖ್ಯ ಆಗುತ್ತೆ,
1: ಸಮುದಾಯದ ಸಂಪೂರ್ಣವಾದಂತಹ ಭಾಗವಹಿಸುವಿಕೆ ಬಹಳ ಮುಖ್ಯ.
0: ನನ್ನ ಅನುಭವದಲ್ಲಿ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ, ನಾವು ಕೂಡ ಅದು ನೋಡಿದೀವಿ, ಅಭಿವೃದ್ಧಿ ಆಗ್ತಾ ಇದ್ದಾರೆ.
1: ಇದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಸಂರಕ್ಷಿತ ತಾಯ್ತನ ಕಾಪಾಡಬೇಕು ಅಂತಕ್ಕಂಥದ್ದು ಮಹತ್ತರವಾದಂತಹ ಒಂದು ಅಂಶ ಆಗಿದೆ. ಇದು ಕೂಡ ಅಭಿಯಾನದ ಒಂದು ಭಾಗ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಅಂದ್ರೆ ಸಂರಕ್ಷಿತ ತಾಯ್ತನ ಹಾಗಂದ್ರೆ ಏನು, ಮತ್ತೆ ಇದನ್ನ ಯಾವ ರೀತಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ?
0: ಅದು ನೀವು ಹೇಳಿದಂಗೆ, ತಾಯಿ ಗರ್ಭದಲ್ಲಿ ಮಗು ಬಂದಾಗಿಂದ ಮೊದಲನೇ 1000 ದಿನಗಳ ಒಂದು ಆ ಮಗುವಿನ ಬೆಳವಣಿಗೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಹಿಂದೆ ಮಾರ್ಟಾಲಿಟಿ ರೇಟ್ ಅಂತ ನೀವು ಏನ್ ಹೇಳ್ತಾ ಇದ್ರಿ, ಗರ್ಭಿಣಿಯ ಮಹಿಳೆಯರಲ್ಲಿ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಅದರದೇ ಆದ ಒಂದು ಕಾಂಪ್ಲಿ ಏನು, ಗರ್ಭಿಣಿಯರು ಮಗು ಜನನ ಆಗೋ ಟೈಮಲ್ಲಿ ಆಗ್ತಿರತ್ತಂತ ಹಲವಾರು ತೊಂದರೆಗಳು ಅವೆಲ್ಲ ಕೂಡ ಜಾಸ್ತಿ ಇತ್ತು. ಆದ್ರೆ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು, ಈ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ, ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳು, ಕೃಷಿ ವಿಶ್ವವಿದ್ಯಾಲಯ, ಹೀಗೆ ಹಲವಾರು ಸಂಸ್ಥೆಗಳೆಲ್ಲ ಒಗ್ಗೂಡಿಸಿ ಏನಾಗಿದೆ, ಈ ತಾಯಂದರಿಗೆ ಬೇಕಾಗಿರತಕ್ಕಂಥ, ಈಗ ಉದಾಹರಣೆಗೆ ಅಂಗನವಾಡಿ ಮೂಲಕ ಅದೇ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಕೊಡುವಂಥದ್ದು. ತದನಂತರ ಆಶಾ ವರ್ಕರ್ಗಳು ಅಂತಿರ್ತಾರೆ, ಅವರು ಆರೋಗ್ಯ ಇಲಾಖೆ ಮತ್ತು ಅಂಗನವಾಡಿಯ ಮೂಲಕ ಸಂಪರ್ಕ ಬೆಳೆಸಿ ಅವ್ರಿಗೆ ಬೇಕಾಗಿರತಕ್ಕಂಥ ತಪಾಸಣೆಗಳನ್ನ ಕಾಲಕಾಲಕ್ಕೆ ತಪಾಸಣೆ ಮಾಡಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಬೇಕಾದಂಥ ಚುಚ್ಚುಮದ್ದುಗಳನ್ನ ಕೊಡೋದು, ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅದನ್ನ ಹತ್ತಿರದ ಆಸ್ಪತ್ರೆಗಳಿಗೆ ಅವ್ರನ್ನ ರೆಫರಲ್ ಅಂತ ಮಾಡುವಂಥದ್ದು, ಇವೆಲ್ಲ ಕೂಡ ಮಾಡೋದ್ರಿಂದ ಏನಾಗಿದೆ, ಈ ಮಾರ್ಟಾಲಿಟಿ ರೇಟ್ ಅಂತ ಏನ್ ಹೇಳ್ತಾ ಇದ್ವಿ ಅವು ಖಂಡಿತವಾಗ್ಲೂ ಕಡಿಮೆ ಬಂದಿದೆ, ಹಿಂದಿನಷ್ಟು ಇಲ್ಲ. ಸೊ ಈ ನಿಟ್ಟಿನಲ್ಲಿ ಭಾರತ ಸಂಪೂರ್ಣವಾಗಿ ಏನು ಅಭಿವೃದ್ಧಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
1: ಆದರೂ ಕೂಡ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಇಡೀ ದೇಶದಲ್ಲಿ ಮೇಡಮ್ 5 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನವರಲ್ಲಿ 44% ಮಕ್ಕಳು ಕಡಿಮೆ ತೂಕದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಶಿಶುಗಳಲ್ಲಿ 72% ರಕ್ತಹೀನತೆ ಇದೆ, 52% ವಿವಾಹಿತ ಮಹಿಳೆಯರ ಮೇಲೆ ಈ ಪೋಷಕಾಂಶಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಹೇಳುವಂತ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಭಯ ಅನ್ಸೋದಿಲ್ವೇ?
0: ಖಂಡಿತವಾಗಿಯೂ. ಆದ್ರೆ ಆ ಇತ್ತೀಚಿನ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಆ ಕುಪೋಷಣೆ ಅಂತ ಏನಿತ್ತು ನೀವು ಹೇಳ್ತಾ ಇದ್ದೀರಲ್ಲ ಅಂಕಿ ಅಂಶಗಳು, ಖಂಡಿತವಾಗ್ಲೂ ಕಡಿಮೆ ಆಗಿದೆ, ಸಂಪೂರ್ಣವಾಗಿ ಹೋಗಿಲ್ಲ, ನಾನು ಅದನ್ನ ಒಪ್ತೀನಿ. ಆದ್ರೆ ಆ ಅಂಕಿ ಅಂಶಗಳ ಒಂದು ಕಡಿಮೆ ಆಗಿದೆ. ಅನಿಮಿಯಾ ಅಥವಾ ರಕ್ತಹೀನತೆ ಅದು ಎಲ್ಲಾ ವರ್ಗದ ಜನರಲ್ಲೂ ಕಂಡು ಬರ್ತಿದೆ, ಇದು ಮಕ್ಕಳೊಬ್ಬರಲ್ಲೇ ಅಲ್ಲ, ಅಂದ್ರೆ ಮಕ್ಕಳಲ್ಲಿ ಹೆಚ್ಚು, ಗರ್ಭಿಣಿಯರಲ್ಲಿ ಹೆಚ್ಚು, ಹದಿಹರೆಯದವರಲ್ಲಿ ಹೆಚ್ಚಿದೆ. ಅದಕ್ಕೆ ನಮ್ಮ ಅಂಗನವಾಡಿ ಮೂಲಕ ಅವ್ರು ಬೇಕಾಗಿರತಕ್ಕಂಥ ಈ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಗಳ ಸಪ್ಲಿಮೆಂಟ್ಸ್ ಏನಿರುತ್ತೆ, ನಾನು ಆ ಗರ್ಭಿಣಿಯರ ಒಂದು ಕೊಡಬೇಕಾಗಿರೋಂಥದ್ದನ್ನ

0: ಅದನ್ನ ಮತ್ತೆ ಹದಿಹರೆಯದವರು ಕೊಡಬೇಕಾಗಿರೋದನ್ನ ಮಕ್ಕಳು ಕೊಡಬೇಕು, ಕಾಲಕಾಲಕ್ಕೆ ತಕ್ಕನಾಗೆ ಅವರಿಗೆ ಕೊಡಿಸುವಂಥದ್ದು ಅಂಗನವಾಡಿಯವರ ಟೀಚರ್ನ ಒಂದು ಕರ್ತವ್ಯ ಆಗಿದ್ದು ಅವರು ಕೊಡ್ತಾರೆ. ಅದಕ್ಕೆ ಈ ಗರ್ಭಿಣಿ ಆದ ಕೂಡಲೇ ಅವರು ಅಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ನೋಂದಣಿ ಮಾಡಿಕೊಂಡು ರೆಕಾರ್ಡ್ ಅಲ್ಲಿ ಬಂದ ಮೇಲೆ ಅವರು ಇದನ್ನೆಲ್ಲ ಮಾಡ್ತಾರೆ ತಗೊಳ್ಬೇಕು. ಮತ್ತೆ ಚಿಕ್ಕ ಮಕ್ಕಳಲ್ಲಿ ನೀವು ಜಂತು ಉಳಿನ ಒಂದು ಈ ರಕ್ತಹೀನತೆಗೆ ಅದು ಕೂಡ ಪ್ರಬಲವಾದಂತ ಒಂದು ಕಾರಣ, ಅದು ಶುಚಿತ್ವ ಇಲ್ಲದೆ ಇರೋದ್ರಿಂದ ಬರುವಂತದ್ದು. ಹಾಗಾಗಿ ಆರು ತಿಂಗಳ ಒಮ್ಮೆ ಜಂತು ಹುಳಿನ ಔಷಧಿ ಕೊಡಿಸುವಂಥದ್ದು, ಅದು ತಾಯಂದ್ರಿಗೆ ಆಗಿರಲಿ ಅಥವಾ ಮಕ್ಕಳಿಗೆ ಆಗಿರಲಿ ಯಾರಿಗೆ ಆಗಲಿ ಕೂಡ ಅದನ್ನು ಕೂಡ ಆರೋಗ್ಯ ಇಲಾಖೆಯ ಮೂಲಕ ಈ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರು ಅದನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅನಿಮಿಯಾ ಅಂತವಲ್ಲ ಇದೆ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಹೇಳಲ್ಲ, ಆದರೆ ಕಡಿಮೆ ಆಗಿದೆ, ಇನ್ನೂ ಕೂಡ ನಿವಾರಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ಯೋಜನೆಗಳೆಲ್ಲ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರದು.
1: ಇದಕ್ಕೆ ನಮ್ಮ ಜನಸಂಖ್ಯೆಯೂ ಒಂದು ಕಾರಣ ಅಂತ ಹೇಳಬಹುದು. ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಪರಿಗಣಿಸಲೇಬೇಕಾಗ್ತದೆ, ಏನು ನಗರದ ಮಹಿಳೆಯರು ಮತ್ತೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಗ್ರಾಮೀಣ ಪ್ರದೇಶದ ಗರ್ಭಿಣಿಯರು ಜೊತೆಗೆ ಮಕ್ಕಳ ಒಂದು ಸ್ಥಿತಿ, ಅವುಗಳ ಅಂತರ ನೋಡಿದಾಗ ಬಹಳ ಅಗಾಧವಾಗಿದೆ. ಗ್ರಾಮೀಣ ಮಹಿಳೆಯರು ಇವತ್ತಿನ ದಿವಸ ಕೃಷಿಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಪರ್ಸೆಂಟೇಜ್ ನಾವು ನೋಡ್ಬಿಟ್ರೆ ಕೃಷಿಯಲ್ಲಿ ಅವರದೇ ಪಾತ್ರ ದೊಡ್ಡದು ಮೇಡಮ್. ಈ ಒಂದು ದೃಷ್ಟಿಯಿಂದ ಗ್ರಾಮೀಣ ಮಹಿಳೆಯರಲ್ಲಿ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಆಗ್ಬೇಕಾಗ್ತದೆ. ಇದ್ರ ಬಗ್ಗೆ ತಾವೇನ್ ಹೇಳಿ?
0: ನೀವ್ ಹೇಳೋ ಮಾತು ನೂರಕ್ಕೆ ನೂರು ಸತ್ಯ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅರಿವು ಮೂಡಿಸೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಅವರಿಗೆ ಹಲವಾರು ಈ ಸಾಮಾಜಿಕ ಮಾಧ್ಯಮಗಳ ಒಂದು ಸಂಪರ್ಕ ಇಲ್ಲದೆ ಇರೋದು ಅಥವಾ ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಒಂದು ನೇರ ಸಂಪರ್ಕ ಇಲ್ಲದೆ ಇರೋದು ಇವೆಲ್ಲ ಕೂಡ ಅವರಿಗೆ ಜಾಗೃತಿ ಮೂಡಿಸದೇ ಇರೋದಕ್ಕೆ ಕಾರಣ ಆಗಿರೋದ್ರಿಂದ ಇವತ್ತಿನ ದಿನ ಅವರಿಗೆ ಈ ಜಾಗೃತಿ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ. ತದನಂತರ ಇನ್ನೊಂದು ಮುಖ್ಯವಾದ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಈ ನಗರ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಏನೇ ಇರ್ಬೋದು, ಪೋಷಕಾಂಶಗಳನ್ನ ನಾವು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದು ಹೇಳೋದ್ರ ಜೊತೆಗೆ ಈ ಒಂದು ಪ್ರೊಸೆಸ್ಡ್ ಫುಡ್ಸ್ ಸಂಸ್ಕರಿಸಿದ ಆಹಾರಗಳು ಏನಿದೆ ಅವು ಜಿಡ್ಡು ಉಪ್ಪು ಮತ್ತೆ ಸಕ್ಕರೆ ಅಂಶ ಜಾಸ್ತಿ ಇದ್ದು ಅವು ಕೂಡ ಹೇಗೆ ನಮಗೆ ಮಾರಕ ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡಿಸೋದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಕುಪೋಷಣೆ ಅಥವಾ ನ್ಯೂನಪೋಷಣೆ ಒಂದು ಕಡೆ ಆದರೆ ಭಾರತಕ್ಕೆ ಇನ್ನೊಂದು ಹೊರೆ ಏನಂತಂದ್ರೆ ಬೊಜ್ಜುತನ ಅಥವಾ ಈ ಸ್ಥೂಲಕಾಯಿ ಅನ್ನೋದು ಬಹಳ ಜಾಸ್ತಿ ವೇಗವಾಗಿ ಬೆಳೀತಿದೆ ಅಂದ್ರೆ ತಪ್ಪಾಗ್ಲಾರ್ದು. ಅದು ನಗರ ಪ್ರದೇಶದಲ್ಲಿ ಜಾಸ್ತಿ, ಬಟ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದ್ದೇ ಇದೆ.
1: ಈ ಒಂದು ಪೋಷಣೆ ಅಭಿಯಾನದಲ್ಲಿ ವಿಶೇಷವಾದಂತಹ ವರ್ಷದಲ್ಲಿ ಹಮ್ಮಿಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನಂತೀರಿ ಮೇಡಮ್?
0: ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳು ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ನ್ಯೂಟ್ರಿಷನ್ ವೀಕ್ ಅಂತ ಹೇಳ್ತೀವಿ, ಅದು ಸಪ್ತಾಹ ಮಾಡ್ತೀವಿ. ತದನಂತರ ನಾವು ಅಕ್ಟೋಬರ್ ತಿಂಗಳಿನಲ್ಲಿ ವರ್ಲ್ಡ್ ಫುಡ್ ಡೇ ಅಂತ ಮಾಡ್ತೀವಿ. ಕೃಷಿ ನಿರತ ಮಹಿಳೆಯರು ಡಿಸೆಂಬರ್ನಲ್ಲಿ ಮಾಡ್ತೀವಿ. ವಿಮೆನ್ ಅನಿಮಿಯಾ ಫೆಬ್ರವರಿನಲ್ಲಿ ಅನಿಮಿಯಾ ಡೇ ಅಂತ ಮಾಡ್ತೀವಿ. ರಕ್ತಹೀನತೆ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅದರ ಪ್ರಯೋಜನ ಸಂಬಂಧಪಟ್ಟಂತ ಎಲ್ಲ ಸಾಮಾನ್ಯರು ಕೂಡ ಪಡ್ಕೊಂಡ್ರೆ ನಮ್ಮ ದೇಶ ಆರೋಗ್ಯಕರ ಸಮಾಜ ಆಗಿ ಬಲಿಷ್ಠ ಭಾರತ ಆಗೋದ್ರಲ್ಲಿ ಖಂಡಿತವಾಗ್ಲೂ
1: ತುಂಬಾ ಸಂತೋಷ ಮೇಡಮ್. ಈ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಜನಾಂದೋಲನ ಕಾರ್ಯಕ್ರಮವಾಗಿ ಏನು ಪೋಷಣ ಅಭಿಯಾನ ಏನು ಅನುಷ್ಠಾನ ಆಗ್ತಾ ಇದೆ, ಅದರಲ್ಲೂ ಈ ಒಂದು ತಿಂಗಳಿನಲ್ಲಿ ಪೋಷಣ ಮಾಸ ಅಂತಕ್ಕಂಥದ್ದನ್ನು ಏನು ಆಚರಿಸ್ತಾ ಇದ್ದೇವೆ, ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಧ್ಯೇಯೋದ್ದೇಶಗಳೊಂದಿಗೆ ಹಲವಾರು ಅಂಶಗಳನ್ನು ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ತಾವು ಹಂಚಿಕೊಂಡಿದ್ದೀರಿ. ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, IIHR ಬೆಂಗಳೂರು. ಪ್ರಸಾರ ನಿರ್ವಹಣೆ ಅಕ್ಷಯ್ HM. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ, ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: Government developing entire ecosystem based on cattle farming, giving push to rural economy, says Union Cooperation Minister Amit Shah. Commerce Minister Piyush Goyal says India's free trade agreements to cover 75% of world economies. Prime Minister

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705,30,00,000 ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರದ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರ್ಮ್ 7 ಕಾರ್ಯಕರ್ತರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ, ರಾಜ್ಯದ ಪ್ರಣವಿ ಅರಸ್ಕೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ರಾಜ್ಯವು ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಎನ್ಡಿಆರ್ಎಫ್ ಮಾನದಂಡಗಳನ್ವಯ ರಾಜ್ಯಕ್ಕೆ 3,705,30,00,000 ರೂಪಾಯಿ ಬರ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬರ ಅಧ್ಯಯನಕ್ಕಾಗಿ ರಾಜ್ಯಕ್ಕೆ ಆಗಮಿಸಿರುವ

0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರದ ಅಂತರ್ ಸಚಿವಾಲಯ ತಂಡದೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯದ ಬರ ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸಿದರು. ರಾಜ್ಯದಲ್ಲಿ 240 ತಾಲೂಕುಗಳ ಪೈಕಿ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯದ ರೈತರ ನೆರವಿಗೆ ಧಾವಿಸಬೇಕು ಎಂದು ಮನವಿ ಮಾಡಿದರು. ಇತ್ತೀಚೆಗೆ ನಡೆಸಲಾದ ವಿಧಾನಮಂಡಲದ ಅಧಿವೇಶನದಲ್ಲಿ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿರುವ ಬರ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ ಕೃಷ್ಣಾ ಜಲಾನಯನ ಪ್ರದೇಶ ಹೊರತುಪಡಿಸಿ ಎಲ್ಲ ಜಲಾಶಯಗಳಲ್ಲಿ ನೀರಿನ ಹರಿವು ಕಡಿಮೆ ಇದೆ. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲೂ ಮಳೆಯ ತೀವ್ರ ಕೊರತೆಯಾಗಿದೆ. ಆದಾಗ್ಯೂ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಸಿ ಆದೇಶ ನೀಡುತ್ತಿದೆ. ನಗರ ಪ್ರದೇಶಗಳಲ್ಲಿಯೂ ನೀರಿನ ಸಮಸ್ಯೆ ಎದುರಾಗಿದೆ. ರೈತರಿಗೆ ರಾಜ್ಯ ಸರ್ಕಾರ 2,500 ರೂಪಾಯಿ ಪರಿಹಾರ ಮೊತ್ತ ಘೋಷಿಸಿದೆ. ಕೇಂದ್ರದಿಂದ ಹೆಚ್ಚಿನ ಸಹಕಾರವನ್ನು ನಿರೀಕ್ಷಿಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪ್ರಧಾನಮಂತ್ರಿಯವರು ಬರ ಪರಿಸ್ಥಿತಿ ಕುರಿತು ರಾಜ್ಯಕ್ಕೆ ಭೇಟಿ ನೀಡಿದಾಗ ಮುನ್ನೆಚ್ಚರಿಕೆ ನೀಡಿದ್ದರು. ಅದರಂತೆ ರೈತರಿಗೂ ಬಿತ್ತನೆ ಕುರಿತು ಮಾರ್ಗದರ್ಶನ ನೀಡಲಾಗಿತ್ತು ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ, ಬೆಳೆ ನಷ್ಟ, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಬರಪೀಡಿತ ತಾಲೂಕುಗಳ ವಸ್ತುಸ್ಥಿತಿ ಚಿತ್ರಣವನ್ನು ಸಭೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡಕ್ಕೆ ವಿವರಿಸಲಾಯಿತು. ಮುಖ್ಯಮಂತ್ರಿಗಳ ಮನವಿಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಬರ ಪರಿಸ್ಥಿತಿ ಅಧ್ಯಯನ ತಂಡದ ಮುಖ್ಯಸ್ಥ ಅಜಿತ್ ಕುಮಾರ್ ಸಾಹು 3 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ವಸ್ತುಸ್ಥಿತಿ ಅರಿಯುವುದರೊಂದಿಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ದತ್ತಾಂಶಗಳನ್ನು ಪಡೆದುಕೊಂಡು ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆ ನಷ್ಟದ ಅಂದಾಜು ಸುಮಾರು 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ತಲುಪುವ ಸಾಧ್ಯತೆ ಇದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 217 ತಾಲೂಕುಗಳನ್ನು ಬರ ಪೀಡಿತವೆಂದು ಘೋಷಿಸಲಾಗಿದೆ. ಈ ಪೈಕಿ 177 ತಾಲೂಕುಗಳಲ್ಲಿ ಉಂಟಾಗಿರುವ ನಷ್ಟದ ಅಂದಾಜು ಮಾಡಲಾಗಿದ್ದು ಸುಮಾರು 46,000 ಕೋಟಿ ನಷ್ಟವಾಗಿದೆ ಎಂದು ಕೇಂದ್ರಕ್ಕೆ ಸಲ್ಲಿಸಿರುವ 2ನೇ ಮನವಿಯಲ್ಲಿ ತಿಳಿಸಲಾಗಿದೆ. ಅಕ್ಟೋಬರ್ 1ರಂದು ಘೋಷಿಸಲಾದ 240 ತಾಲೂಕುಗಳಲ್ಲಿನ ನಷ್ಟದ ಅಂದಾಜು ಪ್ರಕ್ರಿಯೆಯೂ ನಡೆಯುತ್ತಿದೆ. ಈ ಎಲ್ಲ ತಾಲೂಕುಗಳ ನಷ್ಟದ ಅಂದಾಜನ್ನು ಒಟ್ಟುಗೂಡಿಸಿದಾಗ 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ನಷ್ಟವಾಗಿರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ರಾಜ್ಯಕ್ಕೆ ಬರಬೇಕಾದ ಪರಿಹಾರವನ್ನು ಕೋರಲಾಗುವುದು ಎಂದು ಉಪಮುಖ್ಯಮಂತ್ರಿ ಹೇಳಿದರು. ಫಾರಂ 7 ಮೂಲಕ ಅರ್ಹ ಮತದಾರರ ಹೆಸರುಗಳನ್ನು ತೆಗೆದುಹಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲು ಹೋಗಿದ್ದಾಗಿ ತಿಳಿಸಿದ ಅವರು, ಯಾರೂ ಪ್ರತಿಭಟನೆ ಮಾಡಲು ಹೋಗಿರಲಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗದ ನಿಯಮಾನುಸಾರ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯ. ಈ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಹಾಗೂ ಸಚಿವರು ರಾಜ್ಯ ಚುನಾವಣಾ ಅಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ಫಾರ್ಮ್ 7 ಸಲ್ಲಿಸುವುದು ಚುನಾವಣಾ ಆಯೋಗವೇ ನಾಗರಿಕರಿಗೆ ನೀಡಿರುವ ಕಾನೂನುಬದ್ದ ಅವಕಾಶ. ಮತದಾರರ ಪಟ್ಟಿಯಲ್ಲಿ ಅನರ್ಹರು ಅಥವಾ ನಿಯಮಬಾಹಿರವಾಗಿ ಹೆಸರುಗಳಿದ್ದರೆ ಯಾವುದೇ ವ್ಯಕ್ತಿ ಫಾರ್ಮ್ 7 ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದು. ಅರ್ಜಿ ಪರಿಶೀಲಿಸಿದ ಬಳಿಕ ಅದು ಸರಿಯಾಗಿದ್ದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತದೆ. ಆಕ್ಷೇಪಣೆ ಸಮರ್ಥವಾಗಿಲ್ಲದಿದ್ದರೆ ಅದನ್ನು ತಿರಸ್ಕರಿಸುತ್ತದೆ. ಇದು ಚುನಾವಣಾ ಪ್ರಕ್ರಿಯೆಯ ಸಹಜ ಭಾಗವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ

0: ವಿವರಿಸಿದರು. ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ದುರುಪಯೋಗಪಡಿಸಿಕೊಂಡು ಬಿಎನ್ಎಸ್ ಕಾಯ್ದೆಯಡಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸುವ ಮೂಲಕ ಪೊಲೀಸ್ ಇಲಾಖೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ ಎಂದು ಅವರು ಆಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ರಾಜ್ಯದ ಪ್ರಣವಿ ಅರಸ್ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. 23 ವರ್ಷದ ಪ್ರಣವಿ ಅರಸ್ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಈ ಸಾಧನೆಗಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಣವಿ ಅವರನ್ನು ಅಭಿನಂದಿಸಿದ್ದಾರೆ. ಏಷ್ಯನ್ ಒಲಿಂಪಿಕ್ಸ್ನ ಮಹಿಳೆಯರ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ಕೊಡಗು ಮೂಲದ ಕ್ರೀಡಾತಾರಿ ಎಂ ಪೂವಮ್ಮ ಅವರನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ಅಭಿನಂದಿಸಿದರು. ಮಂಗಳೂರಿನಲ್ಲಿಂದು ಪೂವಮ್ಮ ಅವರನ್ನು ಭೇಟಿ ಮಾಡಿದ ಶಾಸಕರು ಅಥ್ಲೆಟಿಕ್ಸ್ನಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಪೂವಮ್ಮ ಅವರಿಗೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಾಯ ಮಾಡಲಿದೆ ಎಂದರಲ್ಲದೆ ಮಡಿಕೇರಿ ದಸರಾದಲ್ಲಿಯೂ ಪೂವಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಪೂವಮ್ಮ ಅವರು ಮೂಲತಃ ಕೊಡಗು ಜಿಲ್ಲೆ ಮುಕ್ಲೋಡ್ಲು ಗ್ರಾಮದವರಾಗಿದ್ದು ಪ್ರಸ್ತುತ ಪೋಷಕರೊಂದಿಗೆ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಪುರಾತನ ಹಾಗೂ ಪ್ರಸಿದ್ದ ಸ್ಮಾರಕವಾದ ಗಜಗುಂಡ್ಲ ಕಲ್ಯಾಣಿಯನ್ನು ನಗರಸಭೆಯ ಸ್ವಚ್ಛತೋತ್ಸವ ಅಭಿಯಾನದಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಪೌರಾಯುಕ್ತ ಎಂಎಸ್ ಮಹದೇವ್ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705.30 ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರಂ 7, ಕಾರ್ಯಕರ್ತರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ, ರಾಜ್ಯದ ಪ್ರಣವಿ ಅರಸ್ಗೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಆಕಾಶವಾಣಿ ಹಕ್ಕಿಯ ಬಳಗ.
4: ನಮಸ್ಕಾರ, ಇವತ್ತಿನ ಆಕಾಶವಾಣಿ ಹಕ್ಕಿಯ ಬಳಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಪಬ್ಲಿಕ್ ಶಾಲೆ ಹೊಸೂರು ಗ್ರಾಮದ ವಿದ್ಯಾರ್ಥಿಗಳಾದ ಚರಿತಾ, ಲಿಖಿತಾ, ಪವನ್, ಯಶವಂತ್, ನಿಹಾರಿಕಾ, ಹಂಸಿನಿ ಇವರಿಂದ ನನ್ನ ಕನಸಿನ ಗ್ರಾಮ ಕುರಿತಾಗಿ ವಿಶೇಷ ಸಂವಾದ ನಡೆಯಲಿದೆ. ಬನ್ನಿ ಈ ಸಂವಾದದಲ್ಲಿ ಭಾಗಿಯಾಗೋಣ.
3: ಕಣ್ಣು ಮುಚ್ಚಿ. ಹೌದು, ಕಣ್ಣು

0: ರುಚಿ ನಾನು ಹೇಳುವುದನ್ನು ಕೇಳುತ್ತಾ ಒಂದು ಸುಂದರವಾದ ಸ್ಥಳವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ತಂಪಾದ ಗಾಳಿ, ಹಸಿರು ಮರಗಳು, ಹಕ್ಕಿಗಳ ಚಿಲಿಪಿಲಿ, ದೂರದಲ್ಲಿ ಕೇಳುತ್ತಿರುವ ಎತ್ತುಗಳ ಗಂಟೆ ಮತ್ತು ಎಲ್ಲೋ ಮಕ್ಕಳ ನಗು. ನಿಮಗೆ ಏನು ಕಾಣಿಸುತ್ತಿದೆ? ಒಂದು ಸುಂದರವಾದ ಗ್ರಾಮವೇ. ಆದರೆ ಇದು ಸಾಮಾನ್ಯ ಗ್ರಾಮವಲ್ಲ, ಇದು ನಮ್ಮ ಕನಸಿನ ಗ್ರಾಮ.
1: ಚರಿತಾ, ಒಂದ್ ನಿಮಿಷ.
0: ಏನಾಯ್ತು ಪವನ್?
1: ನೀನ್ ಕಣ್ಣು ಮುಚ್ಚು ಅಂದೆ, ನಾನು ಕಣ್ಣು ಮುಚ್ಚಿದೆ, ಆದ್ರೆ ನಂಗೆ ಏನೋ ಕಾಣುತ್ತಿಲ್ಲ.
2: ಅಬ್ಬಾ ಪವನ್, ಕಣ್ಣು ಮುಚ್ಚಿದಾಗ ಹೊರಗಿನ ಕಣ್ಣುಗಳಿಂದ ನೋಡುವುದಲ್ಲ, ಮನಸ್ಸಿನ ಕಣ್ಣುಗಳಿಂದ ನೋಡಬೇಕು.
1: ಓಹೋ,
3: ಬನ್ನಿ, ನಾವು ನಿಜವಾಗಿಯೂ ನಮ್ಮ ಕನಸಿನ ಗ್ರಾಮಕ್ಕೆ ಹೋಗೋಣ.
4: ಹೇಗೆ ಹೋಗುವುದು?
0: ಕಲ್ಪನೆಯ ದಾರಿಯಲ್ಲಿ ನೋಡಿ, ನಮ್ಮ ಮುಂದೆ ಒಂದು ಸುಂದರವಾದ ದಾರಿ. ರಸ್ತೆಯ ಎರಡು ಬದಿಯಲ್ಲಿ ಮರಗಳ ಸಾಲು, ಗಾಳಿಯಲ್ಲಿ ಹೂವಿನ ಪರಿಮಳ ಹೇಗೆ ಗಮಗಮಿಸುತ್ತಿದೆ.
2: ಅಲ್ಲಿ ನೋಡಿ, ಒಂದು ಕೆರೆ, ಎಷ್ಟು ಸ್ವಚ್ಛವಾದ ನೀರು. ನೀರಿನಲ್ಲಿ ಮೀನುಗಳು ಈಜುತ್ತಿವೆ, ಮೇಲೆ ಹಕ್ಕಿಗಳು ಹಾರುತ್ತಿವೆ.
0: ಇದೇ ನನ್ನ ಕನಸಿನ ಗ್ರಾಮದ ಮೊದಲ ಕನಸು, ಪ್ರಕೃತಿಯ ಜೊತೆ ಬದುಕುವ ಗ್ರಾಮ. ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯ ಮುಂದೆ ಗಿಡ, ಪ್ರತಿಯೊಂದು ಬೀದಿಯಲ್ಲೂ ಮರ, ಪ್ರತಿಯೊಂದು ಕೆರೆಯೂ ಸ್ವಚ್ಛ.
1: ಅಂದರೆ ಇಲ್ಲಿ ಕಸ ಹಾಕಲು ಜಾಗವೇ ಇಲ್ಲವೇ?
2: ಕಸ ಹಾಕುವುದಕ್ಕೆ ಜಾಗ ಇಲ್ಲ ಎಂದಲ್ಲ, ಕಸ ಹಾಕುವ ಅಭ್ಯಾಸವೇ ಇರಬಾರದು.
1: ಅದು ಸರಿ, ಆದರೆ ಈ ಕೆರೆ ಇಷ್ಟು ಸ್ವಚ್ಛವಾಗಿರುವುದಕ್ಕೆ ಕಾರಣವೇನು?
0: ಅದನ್ನು ತಿಳಿದುಕೊಳ್ಳಲು ನಾವು ಕೆರೆಯ ದಂಡೆಯವರೆಗೆ ಹೋಗೋಣ.
3: ಇಲ್ಲಿ ನೋಡಿ, ಕೆರೆಯ ಪಕ್ಕದಲ್ಲಿ ಒಂದು ಫಲಕ ಇದೆ, ನೀರು ಉಳಿಸಿ ಜೀವ ಉಳಿಸಿ.
4: ನಮ್ಮ ಕನಸಿನ ಗ್ರಾಮದಲ್ಲಿ ನೀರನ್ನು ಅತ್ಯಂತ ಜೋಪಾನವಾಗಿ ಬಳಸ್ತಾರೆ. ಮಳೆ ನೀರನ್ನ ಸಂಗ್ರಹಿಸ್ತಾರೆ, ಕೆರೆಗಳನ್ನ ಸಂರಕ್ಷಿಸ್ತಾರೆ, ಹೊಲಗಳಿಗೆ ನೀರಾವರಿ ವ್ಯವಸ್ಥೆ ಮಾಡ್ತಾರೆ.
1: ಅಂದರೆ ಬೇಸಿಗೆಯಲ್ಲೂ ಕೆರೆ ಒಣಗುವುದಿಲ್ವೇ?
4: ಕೆರೆ ಒಣಗುವುದು, ಮಳೆ ಬಂದಾಗ ನೀರು ತುಂಬಿಕೊಳ್ಳೋದು, ಇದೆಲ್ಲ ಸಹಜ. ಆದರೆ ನಾವು ಈಗ ನೀರನ್ನು ಉಳಿಸಿದರೆ ಮಾತ್ರ ಮುಂದೆ ನೀರಿನ ಕೊರತೆ ಕಡಿಮೆಯಾಗುವುದು.
0: ಹೌದು, ಹಾಗಾದರೆ ಕೆರೆಯಿಂದ ಮುಂದೆ ಎಲ್ಲಿಗೆ ಹೋಗೋಣ?
1: ಹೊಲಕ್ಕೆ ಹೋಗೋಣ.
5: ಸರಿ, ಬನ್ನಿ ಹೋಗೋಣ.
1: ಅರೆರೆ, ಇಗೋ ನೋಡಿ, ಹಸಿರು ಹೊಲ, ರೈತರು ಕೆಲಸ ಮಾಡುತ್ತಿದ್ದಾರೆ.
4: ರೈತರು ನಮ್ಮ ಗ್ರಾಮದ ಬೆನ್ನೆಲುಬು, ಆದ್ದರಿಂದ ನನ್ನ ಕನಸಿನ ಗ್ರಾಮದಲ್ಲಿ ರೈತರು ಸಂತೋಷವಾಗಿರಬೇಕು.
1: ಅದಕ್ಕಾಗಿ ರೈತರಿಗೆ ಏನೇನೆಲ್ಲ ಬೇಕಾಗಬಹುದು?
4: ಉತ್ತಮ ಬೀಜ, ಸಮರ್ಪಕ ನೀರಾವರಿ, ಮಣ್ಣಿನ ಪರೀಕ್ಷೆ, ಆಧುನಿಕ ಕೃಷಿ ತಂತ್ರಜ್ಞಾನ, ಬೆಳೆ ವಿಮೆ, ಬೆಳೆ ಪರಿಹಾರ ಯೋಜನೆಗಳು.
1: ಅಷ್ಟೇ ಅಲ್ಲ, ಬೆಳೆದ ಬೆಳೆಗೆ ನ್ಯಾಯವಾದ ಬೆಲೆ ಸಿಗ್ಬೇಕು.
5: ಹೌದು ಹೌದು.
1: ಇನ್ನೂ ಒಂದು ವಿಷಯ.
3: ಏನು?
1: ರೈತರು ಬೆಳೆದ ಬೆಳೆಗೆ ಯಾವ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಅನ್ನೋದನ್ನ ಮೊಬೈಲ್ನಲ್ಲೇ ತಿಳಿದುಕೊಳ್ಳುವ ವ್ಯವಸ್ಥೆ ಇರಬೇಕು.
3: ಅದು ಸಾಧ್ಯ ಇದೆ. ಪ್ರತಿನಿತ್ಯ ಜನ ಹೇಗೆ ಬೆಳ್ಳಿ ಬಂಗಾರದ ಬೆಲೆಗಳನ್ನು ಮೊಬೈಲ್ನಲ್ಲಿ ನೋಡ್ತಾರೋ, ಹಾಗೆ ಎಲ್ಲಾ ಬೆಳೆಗಳ ಬೆಲೆಯನ್ನು ಮೊಬೈಲ್ನಲ್ಲಿ ತಿಳಿದುಕೊಳ್ಳುವ ವ್ಯವಸ್ಥೆ ಬರಬೇಕು. ಇಂಟರ್ನೆಟ್ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲೂ ಬಳಸಬಹುದು.
1: ಅಂದರೆ ನಮ್ಮ ಗ್ರಾಮದಲ್ಲಿ ವೈಫೈ ಇರಬೇಕು.
2: ಹಾಗಾದ್ರೆ ನೀನು ದಿನವಿಡೀ ಮೊಬೈಲ್ ನೋಡ್ತಾನೆ ಕುಳಿತಿರ್ತೀಯ ಅಲ್ವಾ ಪವನ್?
1: ಇಲ್ಲ, ಮೊದಲು ನಮ್ಮ ಕೆರೆಯ ನೀರಿನ ಮಟ್ಟ ನೋಡುತ್ತೇನೆ, ನಂತರ ಹವಾಮಾನ ವರದಿ, ಹಾಗೆ ಬೆಳೆಗಳ ಬೆಳೆ ನೋಡುತ್ತೇನೆ, ಆಮೇಲೆ
2: ಏನು
1: ಸ್ವಲ್ಪ ಮೊಬೈಲ್ ಗೇಮ್ ಮಾಡ್ತೇನೆ.
2: ಪವನ್, ನೀನು NMMS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀಯಲ್ಲ, ಹೇಗೆ?
1: ನಾನು ಶಿಕ್ಷಕರ ಸಹಕಾರದಿಂದ ಮತ್ತು ಆನ್ಲೈನ್ ಅಲ್ಲಿ ಸಿಗುವ ಎಲ್ಲಾ ಸಂಪನ್ಮೂಲಗಳನ್ನು ಬಳಸಿಕೊಂಡಿದ್ದೆ. ಈಗ ನನಗೆ ಪ್ರತಿ ತಿಂಗಳು 1,000 ಹಣವೂ ಬರ್ತಾ ಇದೆ. ನಾವು ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ನಾನು ಮೊಬೈಲ್ ಅನ್ನು ಸರಿಯಾದ ರೀತಿಯ ಬಳಸಿಕೊಳ್ಳುತ್ತೇನೆ.
3: ತಂತ್ರಜ್ಞಾನ ನಮ್ಮ ಕೆಲಸವನ್ನು ಸುಲಭಗೊಳಿಸಬೇಕು, ನಮ್ಮ ಸಮಯವನ್ನೆಲ್ಲ ಕದ್ದುಕೊಳ್ಳಬಾರದು.
0: ತಂತ್ರಜ್ಞಾನದ ಮಾತು ಬಂದ ಮೇಲೆ ನಮ್ಮ ಗ್ರಾಮದ ಶಾಲೆ ಹೇಗಿದೆ ಎಂದು ನೋಡೋಣವೇ.
5: ಬನ್ನಿ ಬನ್ನಿ, ಶಾಲೆಗೆ ಹೋಗೋಣ.
2: ಅಬ್ಬಬ್ಬಾ, ಎಷ್ಟು ದೊಡ್ಡ ಶಾಲೆ!
3: ಇದು ಕೇವಲ ದೊಡ್ಡ ಕಟ್ಟಡವಲ್ಲ, ಇದು ಮಕ್ಕಳ ಕನಸುಗಳನ್ನು ಬೆಳೆಸುವ ಜಾಗ.
0: ನೋಡಿ, ಅಲ್ಲಿದೆ ಶಾಲಾ ಗ್ರಂಥಾಲಯ,
2: ಅಲ್ಲಿ ಎಷ್ಟೊಂದು ಪುಸ್ತಕಗಳಿವೆ ಅಲ್ವಾ.
3: ಇಲ್ಲಿ ವಿಜ್ಞಾನ ಪ್ರಯೋಗಾಲಯವೂ ಇದೆ, ಡಿಜಿಟಲ್ ತರಗತಿಯೂ ಇದೆ, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯ ಇದೆ.
1: ಅಂದರೆ ಶಿಕ್ಷಕರು ಬೋರ್ಡ್ ಮೇಲೆ ಬರೆಯುವುದಿಲ್ವೇ?
3: ಬರೆಯುತ್ತಾರೆ, ಆದರೆ ಅದರ ಜೊತೆ ತಂತ್ರಜ್ಞಾನವನ್ನೂ ಬಳಸುತ್ತಾರೆ. ತಂತ್ರಜ್ಞಾನವು ಶಿಕ್ಷಕರನ್ನು ಬದಲಿಸಲು ಇರುವುದಲ್ಲ, ಕಲಿಕೆಯನ್ನು ಇನ್ನಷ್ಟು ಸುಲಭ ಮತ್ತು ಆಸಕ್ತದಾಯಕವಾಗಿಸಲು ಇದೆ.
4: ಮತ್ತು ನನ್ನ ಕನಸಿನ ಗ್ರಾಮದಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯಬಾರದು.
2: ಹೌದು, ಮಕ್ಕಳ ಶಿಕ್ಷಣ

0: ಶಿಕ್ಷಣದ ಜೊತೆ ಆರೋಗ್ಯವೂ ಮುಖ್ಯ.
1: ಹಾಗಾದರೆ ಶಾಲೆಯಿಂದ ಮುಂದೆ
0: ನಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋಗೋಣ. ಇಗೋ ನಮ್ಮ ಗ್ರಾಮದ ಆರೋಗ್ಯ ಕೇಂದ್ರ. ಇಲ್ಲಿ ಮಕ್ಕಳಿಗೆ ಲಸಿಕೆ, ಗರ್ಭಿಣಿಯರಿಗೆ ಆರೈಕೆ, ಹಿರಿಯರಿಗೆ ಆರೋಗ್ಯ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಇವೆಲ್ಲವೂ ಇದೆ.
2: ಅಂದರೆ ನಮ್ಮ ಗ್ರಾಮದ ಅಜ್ಜಿ ಅಜ್ಜಿಯರು ಇಲ್ಲಿ ಬರಬಹುದಾ?
0: ಖಂಡಿತ, ವಾಸ್ತವವಾಗಿ ಅವರಿಗಾಗಿ ವಿಶೇಷ ಕಾಳಜಿ ಇರಬೇಕು.
3: ಹಿರಿಯರು ನಮ್ಮ ಗ್ರಾಮದ ಅನುಭವದ ಗ್ರಂಥಾಲಯ.
4: ಅವರಿಂದ ನಾವು ಹಳೆಯ ಕಾಲದ ಕಥೆಗಳನ್ನು ಕೇಳಬಹುದು.
2: ಅಜ್ಜ ಅಜ್ಜಿ ಕತೆ ಹೇಳಿದರೆ ನಾನು ಕೇಳುತ್ತೇನೆ.
0: ನಿಜವಾಗಿಯೂ?
2: ಹೌದು, ಆದ್ರೆ ಕತೆ ತುಂಬಾ ಉದ್ದವಾದ್ರೆ
4: ಏನ್ ಮಾಡ್ತೀಯಾ?
2: ಅಜ್ಜ ಮುಂದಿನ ಭಾಗ ನಾಳೆ ಹೇಳಿ ಅಂತ ಹೇಳುತ್ತೇನೆ.
0: ಹಿರಿಯರ ಬಗ್ಗೆ ನಗುವುದಕ್ಕಿಂತ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಮತ್ತು ಆರೋಗ್ಯ ಎಂದರೆ ಕೇವಲ ಆಸ್ಪತ್ರೆಯಲ್ಲ, ಸ್ವಚ್ಛತೆ, ಪೌಷ್ಟಿಕಾಹಾರ, ಶುದ್ಧ ನೀರು ಇವೆಲ್ಲವೂ ಆರೋಗ್ಯದ ಭಾಗ.
1: ಆರೋಗ್ಯದ ಮಾತಿನಿಂದ ನಮ್ಮ ಗ್ರಾಮದ ಸ್ವಚ್ಛತೆಯು ಕಡೆಗೂ ಹೋಗೋಣ.
4: ಇಲ್ಲಿ ನೋಡಿ, ಎರಡು ಕಸದ ಬುಟ್ಟಿಗಳು,
5: ಒಂದು ಒದ್ದೆ ಕಸಕ್ಕೆ, ಇನ್ನೊಂದು ಒಣ ಕಸಕ್ಕೆ.
4: ಅಡಿಗೆ ಮನೆಯ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುತ್ತಾರೆ.
2: ಅಂದರೆ ಕಸವು ಕೆಲಸ ಮಾಡುತ್ತದೆಯಾ?
5: ಸರಿಯಾಗಿ ಬಳಸಿದರೆ ಕಸವು ಸಂಪನ್ಮೂಲವಾಗಬಹುದು.
4: ಮತ್ತು ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ, ಬಟ್ಟೆ ಚೀಲ ಬಳಕೆ ಹೆಚ್ಚು.
1: ಮರಗಳು, ಕೆರೆಗಳು, ಸ್ವಚ್ಛತೆ ಇವೆಲ್ಲ ಸೇರಿ ನಮ್ಮ ಗ್ರಾಮವನ್ನು ಸುಂದರಗೊಳಿಸುತ್ತವೆ.
5: ಮತ್ತೊಂದು ವಿಶೇಷತೆ ಇದೆ.
2: ಏನು?
5: ಸೂರ್ಯನ ಶಕ್ತಿಯನ್ನು ಬಳಸುವ ಗ್ರಾಮ. ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ಫಲಕ, ರಸ್ತೆ ದೀಪಗಳಿಗೆ ಸೌರಶಕ್ತಿ, ನೀರಿನ ಪಂಪ್ ಗಳಿಗೆ ಸೌರಶಕ್ತಿ.
2: ಅಂದರೆ ವಿದ್ಯುತ್ ಬಿಲ್ ಕಡಿಮೆ.
5: ಹೌದು.
2: ಸೂರ್ಯನಿಗೆ ಬಿಲ್ ಕೊಡಬೇಕಾಗಿಲ್ವೇ?
4: ಇಲ್ಲ ಇಲ್ಲ.
2: ಅದ್ಭುತ, ಸೂರ್ಯನೇ ನಮ್ಮ ಗ್ರಾಮದ ಉಚಿತ ವಿದ್ಯುತ್ ಸ್ನೇಹಿತ.
3: ಪ್ರಕೃತಿಯನ್ನು ಕಾಪಾಡುತ್ತಾ ಪ್ರಕೃತಿಯಿಂದಲೇ ಶಕ್ತಿ ಪಡೆಯುವುದು ಇದೇ ನಮ್ಮ ಭವಿಷ್ಯದ ದಾರಿ.
1: ಆದರೆ ಒಂದು ಗ್ರಾಮ ಸುಂದರವಾಗಿರುವುದಷ್ಟೇ ಸಾಕೆ?
3: ಇಲ್ಲ, ಗ್ರಾಮದಲ್ಲಿ ಉತ್ತಮ ಆಡಳಿತವೂ ಇರಬೇಕು. ನಮ್ಮ ದೇಶದಲ್ಲಿ ಗ್ರಾಮಾಡಳಿತಕ್ಕೆ ಬಹಳ ಹಳೆಯ ಪರಂಪರೆ ಇದೆ. ಚೋಳರ ಕಾಲದಲ್ಲಿಯೇ ಗ್ರಾಮಗಳ ಆಡಳಿತದಲ್ಲಿ ಜನರ ಭಾಗವಹಿಸುವಿಕೆಗೆ ಮಹತ್ವವಿತ್ತು. ವಿವಿಧ ಸಮಿತಿಗಳ ಮೂಲಕ ಗ್ರಾಮಕ್ಕೆ ಬೇಕಾದ ಹಲವು ಕೆಲಸಗಳನ್ನು ನೋಡಿಕೊಳ್ಳಲಾಗುತ್ತಿತ್ತು. ಕೆರೆ, ನೀರಾವರಿ, ಸಾರ್ವಜನಿಕ ಕೆಲಸಗಳು ಇತ್ಯಾದಿಗಳಲ್ಲಿ ಜನರ ಸಹಭಾಗಿತ್ವ ಬಹಳ ಮುಖ್ಯವಾಗಿತ್ತು.
5: ಅಂದರೆ ಇಂದಿಗೂ ನಾವು ಅದರಿಂದ ಕಲಿಯಬಹುದೇ?
3: ಖಂಡಿತ, ಗ್ರಾಮದ ಸಮಸ್ಯೆಗಳನ್ನು ಗ್ರಾಮದ ಜನರೇ ಚರ್ಚಿಸಬೇಕು. ಎಲ್ಲರ ಮಾತನ್ನು ಕೇಳಬೇಕು.
0: ಮಹಿಳೆಯರ ಮಾತು ಕೇಳಬೇಕು.
4: ಮಕ್ಕಳ ಮಾತು ಕೇಳಬೇಕು.
2: ನನ್ನ ಮಾತು ಕೇಳಬೇಕು.
6: ನಿನ್ನ ಮಾತೇ ಹೆಚ್ಚು.
2: ನಾನು ಗ್ರಾಮದ ಭವಿಷ್ಯದ ಬಗ್ಗೆ ಹೇಳುತ್ತೇನೆ.
1: ಏನು?
2: ಆಟದ ಮೈದಾನ ದೊಡ್ಡದಾಗಬೇಕು.
4: ಅದು ಒಳ್ಳೆಯ ಬೇಡಿಕೆ. ಈಗೋ ನೋಡಿ, ನಮ್ಮ ಕನಸಿನ ಗ್ರಾಮದ ಆಟದ ಮೈದಾನ. ಕ್ರಿಕೆಟ್, ಕಬಡ್ಡಿ, ಖೋಖೋ, ಫುಟ್ಬಾಲ್, ವಾಲಿಬಾಲ್ ಎಲ್ಲಾ ಕ್ರೀಡೆಗಳನ್ನು ಆಡಬಹುದು.
2: ನಾನು ಕ್ರಿಕೆಟ್ ಆಡುತ್ತೇನೆ.
4: ನಾನು ಖೋಖೋ ಆಡುತ್ತೇನೆ.
5: ನಾನು ವಿಜ್ಞಾನ ಮಾದರಿ ಮಾಡುತ್ತೇನೆ.
1: ನಾನು ಚಿತ್ರ ಬಿಡಿಸುತ್ತೇನೆ.
0: ನಾನು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮಾಡುತ್ತೇನೆ.
3: ನಾನು ಗ್ರಾಮ ಸಭೆಯಲ್ಲಿ ಮಕ್ಕಳ ಪರವಾಗಿ ಮಾತಾಡುತ್ತೇನೆ.
2: ಹಾಗಾದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಇದೆ.
1: ಹೌದು, ಈ ಎಲ್ಲಾ ಕನಸುಗಳು ಸೇರಿ
6: ಒಂದು ದೊಡ್ಡ ಕನಸಿನ ಗ್ರಾಮ ಕಟ್ಟಿದ್ದೇವೆ.
3: ಹೌದು, ನಾವು ಆದರ್ಶ ಗ್ರಾಮದ ಬಗ್ಗೆ ಮಾತಾಡುತ್ತಿದ್ದೇವೆ. ಈಗ ರಾಮರಾಜ್ಯ ಎಂಬ ಕಲ್ಪನೆಯು ನೆನಪಿಗೆ ಬರುತ್ತದೆ. ರಾಮರಾಜ್ಯ ಎಂದರೆ ಕೇವಲ ಒಂದು ಕಾಲದ ಕಥೆಯಲ್ಲ, ಅದರೊಳಗಿನ ಮೌಲ್ಯಗಳು ಮುಖ್ಯ. ನ್ಯಾಯ, ಪ್ರಾಮಾಣಿಕತೆ, ಜನಕಲ್ಯಾಣ,
0: ಯಾರೂ ಅನ್ಯಾಯಕ್ಕೆ ಒಳಗಾಗಬಾರದು,
5: ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು,
2: ಯಾವ ರೈತನು ತನ್ನ ಬೆಳೆಗೆ ನ್ಯಾಯವಾದ ಬೆಲೆ ಸಿಗದೆ ಕಷ್ಟಪಡಬಾರದು,
4: ಯಾವ ಮಗುವು ತನ್ನ ಕನಸನ್ನು ಬಿಡಬಾರದು.
1: ಅದೇ ನಿಜವಾದ ಆದರ್ಶ ಗ್ರಾಮ.
3: ಇದಕ್ಕೆ ಮತ್ತೊಂದು ಸುಂದರವಾದ ಕಲ್ಪನೆ ಸೇರಿಸಬಹುದು, ಅದೇ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ.
2: ಅದು ಏನು?
3: ಗ್ರಾಮ ತನ್ನ ಅಭಿವೃದ್ಧಿಯಲ್ಲಿ ತಾನೇ ಭಾಗಿಯಾಗಬೇಕು. ಜನರು ತಮ್ಮ ಗ್ರಾಮದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪಾಲ್ಗೊಳ್ಳಬೇಕು. ಸ್ವಚ್ಛತೆ, ಸ್ವಾವಲಂಬನೆ, ಸಹಕಾರ, ಸಮಾನತೆ ಇವೆಲ್ಲವೂ ಇರಬೇಕು.
5: ಅಂದರೆ ಗ್ರಾಮ ಅಭಿವೃದ್ಧಿ ಎಂದರೆ ಕಟ್ಟಡಗಳನ್ನು ಕಟ್ಟುವುದು ಮಾತ್ರವಲ್ಲ.
3: ಹೌದು, ಜನರ ಜೀವನ ಸುಧಾರಿಸುವುದೇ ನಿಜವಾದ ಗ್ರಾಮಾಭಿವೃದ್ಧಿ.
0: ಹಾಗಾದರೆ ನಮ್ಮ ಕನಸಿನ ಗ್ರಾಮದಲ್ಲಿ ಯಾರು ಇದು ನನ್ನ ಸಮಸ್ಯೆಯಲ್ಲ ಎಂದು ಹೇಳಬಾರದು.
1: ಎಲ್ಲರೂ ಇದು ನಮ್ಮ ಗ್ರಾಮದ ಸಮಸ್ಯೆ ಎಂದು ಹೇಳಬೇಕು. ಇದೇ ಜನರ ಪಾಲ್ಗೊಳ್ಳುವಿಕೆ,
3: ಇದೇ ಉತ್ತಮ ಗ್ರಾಮಾಡಳಿತ. ಹೌದು, ಉತ್ತಮ ಗ್ರಾಮಾಡಳಿತದ ನನ್ನ ಕನಸಿನ ಗ್ರಾಮದ ಈ ಸುದ್ದಿ

0: ಗಳನ್ನು ಓದುತ್ತೇನೆ ಕೇಳಿ. ನಮಸ್ಕಾರ, ಇದು ಕನಸಿನ ಗ್ರಾಮದ ವಿಶೇಷ ಸುದ್ದಿ. ಇಂದಿನ ಪ್ರಮುಖ ಸುದ್ದಿಗಳು: ಗ್ರಾಮಸ್ಥರಿಂದ ಇಂದು 100 ಹೊಸ ಗಿಡಗಳ ನೆಡುವಿಕೆ, ಶಾಲೆಯಲ್ಲಿ ಹೊಸ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ, ರೈತರಿಗೆ ಬೆಳೆಗಳ ಮಾರುಕಟ್ಟೆ ಬೆಲೆ ಮೊಬೈಲ್ನಲ್ಲೇ ಲಭ್ಯ, ಗ್ರಾಮಸ್ಥರಿಂದ ಪ್ಲಾಸ್ಟಿಕ್ ಬಳಕೆಗೆ ವಿಧಾಯ, ಮಕ್ಕಳಿಗಾಗಿ ಹೊಸ ಕ್ರೀಡಾಂಗಣ, ಹಿರಿಯರಿಗಾಗಿ ವಾರದ ಆರೋಗ್ಯ ತಪಾಸಣೆ ಮತ್ತು ಇಂದಿನ ಅತ್ಯಂತ ಸಂತಸದ ಸುದ್ದಿ: ಗ್ರಾಮದ ಜನರೆಲ್ಲರೂ ಸೇರಿ ಗ್ರಾಮದ ಕೆರೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಇದು ಕನಸಿನ ಗ್ರಾಮದ ವಿಶೇಷ ಸುದ್ದಿ.
1: ನಾವು ಬೆಳಗ್ಗೆಯಿಂದ ನಮ್ಮ ಕನಸಿನ ಗ್ರಾಮದಲ್ಲಿ ಸುತ್ತುತ್ತಿದ್ದೇವೆ. ಕೆರೆ ನೋಡಿದೆವು, ಹೊಲ ನೋಡಿದೆವು, ಶಾಲೆ ನೋಡಿದೆವು, ಆರೋಗ್ಯ ಕೇಂದ್ರ ನೋಡಿದೆವು, ಆಟದ ಮೈದಾನ ನೋಡಿದೆವು, ಗ್ರಾಮಸಭೆಯನ್ನೂ ನೋಡಿದೆವು.
2: ಆದರೆ ಒಂದು ಸಮಸ್ಯೆ ಇದೆ.
3: ಏನು?
2: ಇಷ್ಟು ಸುಂದರವಾದ ಗ್ರಾಮ ನಿಜವಾಗಿಯೂ ಎಲ್ಲಿದೆ?
4: ನಮ್ಮ ಕಲ್ಪನೆಯಲ್ಲೇ ಇದೆ.
5: ಆದರೆ ಕಲ್ಪನೆ ಮಾತ್ರವಾಗಿರಬೇಕಿಲ್ಲ.
4: ನಾವು ಬಯಸಿದರೆ,
0: ನಾವು ಪ್ರಯತ್ನಿಸಿದರೆ,
1: ನಾವು ಒಟ್ಟಾಗಿ ಕೆಲಸ ಮಾಡಿದರೆ
3: ನಮ್ಮ ಕನಸಿನ ಗ್ರಾಮ ನಿಜವಾಗಬಹುದು.
1: ನಾನು ಇಂದಿನಿಂದ ಒಂದು ಗಿಡ ನೆಡುತ್ತೇನೆ.
5: ನಾನು ನೀರನ್ನು ವ್ಯರ್ಥ ಮಾಡುವುದಿಲ್ಲ.
2: ನಾನು ರೈತರ ಉತ್ಪನ್ನಗಳಿಗೆ ಗೌರವ ಕೊಡುತ್ತೇನೆ.
0: ನಾನು ಗ್ರಾಮಸಭೆಯಲ್ಲಿ ಭಾಗವಹಿಸುತ್ತೇನೆ.
4: ನಾನು ಹಿರಿಯರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತೇನೆ.
6: ನಾನು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುತ್ತೇನೆ.
1: ಇಷ್ಟೇನಾ?
6: ಇಲ್ಲ, ನಾವು ಈ ವಿಚಾರಗಳನ್ನು ಸ್ನೇಹಿತರಿಗೆ ಹೇಳುತ್ತೇವೆ,
5: ಮನೆಯಲ್ಲಿ ಹೇಳುತ್ತೇವೆ,
2: ಶಾಲೆಯಲ್ಲಿ ಹೇಳುತ್ತೇವೆ,
0: ಗ್ರಾಮದಲ್ಲೂ ಹೇಳುತ್ತೇವೆ.
6: ಒಬ್ಬರಿಂದ ಮತ್ತೊಬ್ಬರಿಗೆ
3: ಒಳ್ಳೆಯ ಬದಲಾವಣೆ ಹರಡಲಿ.
2: ಇಷ್ಟೆಲ್ಲಾ ತಿಳಿದುಕೊಂಡಿರೋ ನಾವು ಯಾವುದೇ ಕಾರಣಕ್ಕೂ ಹಳ್ಳಿಯನ್ನು ತೊರೆದು ಜೀವಿಸಬಾರದು. ಹಳ್ಳಿಯ ಜೊತೆ ನಮ್ಮ ಪಯಣ ಮುಂದುವರಿಯಬೇಕು.
0: ನಿಜ ಪವನ್, ನಾವು ಚೆನ್ನಾಗಿ ಓದಿ ಹಳ್ಳಿಯನ್ನು ಮರೆಯಬಾರದು. ವಿದೇಶಕ್ಕೆ ಹೋಗಿ ಪ್ರತಿಭಾ ಪಲಾಯನ ಮಾಡಬಾರದು. ನಮ್ಮ ಉದ್ಯೋಗ ನಮ್ಮ ಹಳ್ಳಿಯ ನಂಟನ್ನು ಕಸಿದುಕೊಳ್ಳಬಾರದು.
1: ಸ್ನೇಹಿತರೆ, ನಮ್ಮ ಕನಸಿನ ಗ್ರಾಮ ಯಾವಾಗ ನನಸಾಗುತ್ತದೆ?
2: ಯಾರಾದರೂ ಬಂದು ಕಟ್ಟಿಕೊಟ್ಟಾಗ.
5: ಸರ್ಕಾರ ಮಾತ್ರ ಎಲ್ಲವನ್ನು ಮಾಡಿದಾಗ.
6: ಇಲ್ಲ,
0: ನಾವು ಬದಲಾವಣೆಯ ಮೊದಲ ಹೆಜ್ಜೆ ಇಟ್ಟಾಗ.
6: ನಾವು ನಮ್ಮ ಗ್ರಾಮದ ಬಗ್ಗೆ ಕಾಳಜಿ ವಹಿಸಿದಾಗ.
1: ನಾವು ಪ್ರಕೃತಿಯನ್ನು ಕಾಪಾಡಿದಾಗ.
5: ನಾವು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಾಗ.
2: ನಾವು ರೈತರನ್ನು ಗೌರವಿಸಿದಾಗ.
6: ನಾವು ಹಿರಿಯರನ್ನು ಗೌರವಿಸಿದಾಗ. ನಾವು ಮಕ್ಕಳ ಕನಸುಗಳಿಗೆ ರೆಕ್ಕೆ ಕೊಟ್ಟಾಗ.
0: ನಾವು ಒಟ್ಟಾಗಿ ನಿರ್ಧಾರ ತೆಗೆದುಕೊಂಡಾಗ.
1: ಹಾಗಾದರೆ ನಮ್ಮ ಕನಸು
3: ನಮ್ಮ ಗ್ರಾಮ,
1: ನಮ್ಮ ಗ್ರಾಮ
3: ನಮ್ಮ ಜವಾಬ್ದಾರಿ,
0: ನಮ್ಮ ಭವಿಷ್ಯ
3: ನಮ್ಮ ಕೈಯಲ್ಲಿ, ನಮ್ಮ ಕನಸು ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ. ಸ್ವಚ್ಛ ಗ್ರಾಮ, ಹಸಿರು ಗ್ರಾಮ, ಜ್ಞಾನ ಗ್ರಾಮ, ಆರೋಗ್ಯ ಗ್ರಾಮ, ರೈತರ ನಗುವಿನ ಗ್ರಾಮ, ಒಗ್ಗಟ್ಟಿನ ಗ್ರಾಮ, ಸ್ವಾವಲಂಬಿ ಗ್ರಾಮ, ಇದೇ ನಮ್ಮ ಕನಸಿನ ಗ್ರಾಮ. ಕಂಕಣ ಕಟ್ಟಿಕೊಂಡು ಹೊರಟೇವು, ಕನಸಿನ ಗ್ರಾಮವನ್ನು ಕಟ್ಟೇವು, ಕೈ ಕೈ

0: ನಾವು ಬದಲಾಗೋಣ,
1: ಊರು ಬದಲಾಗಲಿ,
2: ನಾವು ಕಲಿಯೋಣ,
3: ಊರು ಬೆಳೆಯಲಿ,
2: ನಾವು ದುಡಿಯೋಣ,
4: ಊರು ನಗಲಿ,
0: ನಾವು ಒಂದಾಗೋಣ,
1: ಕನಸು ನನಸಾಗಲಿ,
5: ನಮ್ಮ ಕನಸು ನಮ್ಮ ಗ್ರಾಮ, ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ನಮ್ಮ ಭವಿಷ್ಯ.

0: ಭವಿಷ್ಯ, ನಾವೇ ಬದಲಾವಣೆಯ ಬೀಜ, ನಾವೇ ನಾಳೆಯ ಬೆಳಕು. ನಮ್ಮೆಲ್ಲರ ಹೆಜ್ಜೆಯಿಂದ ಬೆಳೆಯಲಿ ನಮ್ಮ ಕನಸಿನ ಗ್ರಾಮ. ಇದು ಕೇವಲ ಒಂದು ಕನಸಿನ ಕಥೆಯಲ್ಲ, ನಮ್ಮಿಂದಲೇ ನಿರ್ಮಿಸಬಹುದಾದ ನಾಳೆಯ ಗ್ರಾಮದ ಚಿತ್ರ.
1: ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.
2: ಎಲ್ಲಿ ಹಸಿರು ಜೀವಂತವಾಗಿರುತ್ತದೆಯೋ, ಎಲ್ಲಿ ಹಿರಿಯರ ಮಾತಿಗೆ ಬೆಲೆ ಇರುತ್ತದೆಯೋ, ಎಲ್ಲಿ ರೈತನ ಮುಖದಲ್ಲಿ ನೆಮ್ಮದಿಯ ನಗು ಅರಳುತ್ತದೆಯೋ, ಅದೇ ನಿಜವಾದ ಸ್ವರ್ಗ, ಅದೇ ನಿಜವಾದ ಗ್ರಾಮ. ಇದುವರೆಗೂ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಹೊಸೂರು ಗ್ರಾಮದ ಮಕ್ಕಳು ಕಟ್ಟಿಕೊಟ್ಟ ಆ ಕನಸಿನ ದಾರಿಯಲ್ಲಿ ನೀವೂ ನಮ್ಮ ಜೊತೆ ಹೆಜ್ಜೆ ಹಾಕಿದಿರಿ. ಮಕ್ಕಳು ಹೇಳಿದಂತೆ ಇದು ಕೇವಲ ಮುಗ್ಧ ಕಲ್ಪನೆಯಲ್ಲ, ನಮ್ಮೂರಿನ ಭವಿಷ್ಯದ ನೀಲನಕ್ಷೆ. ಇದು ನನ್ನ ಊರು, ನನ್ನ ಜವಾಬ್ದಾರಿ, ನಾವೆಲ್ಲರೂ ಕೈಜೋಡಿಸೋಣ. ಇದು ನನ್ನ ಸಮಸ್ಯೆಯಲ್ಲ, ನಮ್ಮ ಗ್ರಾಮದ ಸಮಸ್ಯೆ ಎಂಬ ಸಾಮೂಹಿಕ ಕಾಳಜಿ ನಿಜಕ್ಕೂ ನಮಗೆಲ್ಲ ಪ್ರೇರಣೆ. ನಮ್ಮ ವಿದ್ಯಾರ್ಥಿಗಳಾದ ಲಿಖಿತಾ, ಚರಿತಾ, ಪವನ್, ಯಶವಂತ್, ನಿಹಾರಿಕಾ, ಹಂಸಿನಿ ರವರ ಮುಗ್ಧ ಧ್ವನಿಗಳಿಗೆ ನಿಮ್ಮ ಕಿವಿ ಮತ್ತು ಹೃದಯವನ್ನು ತೆರೆದು ಆಲಿಸಿದ ಸಮಸ್ತ ಕೇಳುಗ ಪ್ರಭುಗಳಿಗೆ ನಮ್ಮ ಶಾಲೆಯ ಸಮಗ್ರ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಸಂವಾದದ ಮಾರ್ಗದರ್ಶಕರು ಹೇಮಲತಾ ಮತ್ತು ಮಂಜುಳಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು. ನಮ್ಮ ಗ್ರಾಮ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
3: ಮಕ್ಕಳೇ, ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕನಸಿನ ಗ್ರಾಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಪುಟಾಣಿ ಮಕ್ಕಳೇ, ಮತ್ತೆ ಮುಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಸಿಗೋಣ.

ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಉದಿತ್ ನಾರಾಯಣ್ ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಸಾಯಾ ಚಿತ್ರದ ಹಾಡು.

ದಿಲ್ ಕಾ ರಿಶ್ತಾ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದವರು ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಅರ್ಮಾ ಚಿತ್ರದಿಂದ ಇದಾಗಿ ಇದನ್ನ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್. ಜಾವೇದ್ ಅಖ್ತರ್ ಅವರ ಗೀತ ರಚನೆ ಇದು, ಶಂಕರ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗ ಅಂತರ 603 kHz ನೀವು ಕೇಳ್ತಾ ಇದ್ದೀರಾ ಗುಲ್ಮೋಹರ್. ಕೊಯ್ ಮಿಲ್ಗಯ ಚಿತ್ರದ ಹಾಡು ಇದೀಗ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಸ್ವರದಲ್ಲಿ.

ಗುಲ್ಮೋಹರ್ನಲ್ಲಿ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ಸಂಜೆ 6:30 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ ಕುರಿತಾಗಿ ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದಗಳನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿಬರ್ತಾ ಇದೆ. ಇನ್ನು ರಾತ್ರಿ 8:00 ಸಿರಿಗಂಧ, 9:15 ರೂಪಾರಾವ್ ಮತ್ತು ದೀಪಾರಾವ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30 ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ಎಂ ಮಹೇಶ್. ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಫೀಕ್ ಖಾನ್ ಅವರ ವಯಲಿನ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಅಹಮದಾಬಾದ್ ಕೇಂದ್ರದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿ

ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

4:10 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥು. October 3 ಪ್ರಕೃತಿ ಬಗ್ಗೆ ಮಾತಾಡ್ತಿದ್ದೆ, ಒಂದಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಬಂದಿರಬಹುದು, ಬಂದಿಲ್ವಾ? ನೇಚರ್ ಡೇ ಅಂದ್ರಿ, ಪರಿಸರ ದಿನ ಅಂದ್ರೆ ಅದು ಜೂನ್ 5 ಅಲ್ವಾ, ಇವತ್ತು ಮತ್ತೆ ಯಾವ ದಿನ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ತಲೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಯೋಚನೆ ಬಂದಿಲ್ಲ ಅಂದ್ರೆ ಯಾವುದೋ ಟೆನ್ಷನ್ ಅಲ್ಲಿ ನೀವು ಮುಳುಗೋಗಿದ್ರ ಅಂತ ಅರ್ಥ. ಈ ತರ ಯೋಚನೆ ಬಂದಿದ್ರೆ 100ಕ್ಕೆ 100ರಷ್ಟು ಸರಿ. ಜೂನ್ 5 ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್. ಆದ್ರೆ ಇವತ್ತು October 3 ತಾರೀಕು ನಾವು ಆಚರಿಸ್ತಾ ಇರೋದು ವಿಶ್ವ ಪ್ರಕೃತಿ ದಿನ, ವರ್ಲ್ಡ್ ನೇಚರ್. ಎರಡು ಒಂದೇ ತರ ಕಂಡ್ರು ಕೂಡ ಇವುಗಳ ಹಿಂದೆ ಇರೋ ಉದ್ದೇಶ ಮತ್ತೆ ಭಾವನೆಗಳಲ್ಲಿ ಒಂದು ವ್ಯತ್ಯಾಸ ಇದೆ. ಬನ್ನಿ ಇವತ್ತು ಆ ವ್ಯತ್ಯಾಸನ ತಿಳ್ಕೊಳ್ಳೋಣ. ಏನ್ ವ್ಯತ್ಯಾಸ ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾರೆ ಆಕಾಶವಾಣಿ ಫೆಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
1: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಮಿಕ್ಸ್ ಮನೋಡಿ ಕೇಳ್ತಾ ಇದ್ರೆ ನಾನು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮರವಲ್ಲು 101.3 ಹೊತ್ತಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈ ಹಾಡಿಗೂ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ, ನಾನು ಕೂಡ ಹೇಳಿದ್ದೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ವರ್ಲ್ಡ್ ನೇಚರ್ ಡೇಗೂ ವ್ಯತ್ಯಾಸ ಇದೆ. ಏನು ಅದು? ಪರಿಸರ ಅಂದರೆ ಎನ್ವಿರಾನ್ಮೆಂಟು, ಪ್ರಕೃತಿ ಅಂದರೆ ನೇಚರು. ನಾವು ಎರಡೂ ಪದಗಳನ್ನ ಒಟ್ಟಿಗೆ ಬಳಸ್ತೇವೆ, ಆದರೆ ಇವೆರಡಕ್ಕೂ ಒಂದು ಅಂತರ ಇದೆ. ಏನದು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಜಾಗ, ಆವರಣ. ಇದರಲ್ಲಿ ಮಣ್ಣು, ನೀರು, ಗಾಳಿ ಜೊತೆಗೆ ಮಾನವ ನಿರ್ಮಾಣ ಮಾಡಿರುವಂಥ ರಸ್ತೆಗಳು ಇದೆ, ಕಟ್ಟಡಗಳು ಇದೆ, ಊರು ನಗರ ಎಲ್ಲ ಬರುತ್ತೆ. ಆದರೆ ಪ್ರಕೃತಿ ಅಂದರೆ ಏನು? ಡಿಫ್ರೆನ್ಸ್ ಇರಬೇಕು ಅಲ್ವಾ? ಮನುಷ್ಯನ ಹಸ್ತಕ್ಷೇಪವಿಲ್ಲದಂತಹ ಶುದ್ಧ ನಿಸರ್ಗ, ಕಾಡುಗಳು, ನದಿಗಳು, ಪ್ರಾಣಿ ಪಕ್ಷಿಗಳು ಹಾಗೂ ಹೇರಳವಾದಂಥ ಸಸ್ಯರಾಶಿ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಪ್ರಕೃತಿಯ ಮಡಿಲಲ್ಲಿ ಮನುಷ್ಯ ಸೃಷ್ಟಿಸಿಕೊಂಡ ಬದುಕೇ ನಮ್ಮ ಪರಿಸರ. ಪ್ರಕೃತಿ ಅನ್ನೋದು ಮೂಲ, ಪರಿಸರ ಅನ್ನೋದು ಅದರ ವಿಸ್ತಾರ. ಸರಿ, ಈ ಜೂನ್ 5 ವಿಶ್ವ ಪರಿಸರ ದಿನ ಮತ್ತು ಅಕ್ಟೋಬರ್ 3 ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4 ಒಂದಾರು ನಿಮಿಷ, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ಹೊತ್ತಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥು. ಸೊ ಜೂನ್ 5 ವಿಶ್ವ ಪರಿಸರ ದಿನ ಏನು, ಅಕ್ಟೋಬರ್ 3 ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಅಂತ ನಾನು ಕೇಳ್ತಾ ಇದ್ದೆ. ಜೂನ್ 5 ಹಿನ್ನೆಲೆಯನ್ನು ನೋಡಿದ್ರೆ 1972 ವಿಶ್ವಸಂಸ್ಥೆ ಮಾನವ ಪರಿಸರದ ಕುರಿತು ಸ್ಟಾಕ್ಹೋಮ್ನಲ್ಲಿ ನಡೆಸಿದಂಥ ಐತಿಹಾಸಿಕ ಸಮ್ಮೇಳನದ ನೆನಪಿಗಾಗಿ ಆ ದಿನನ ಶುರು ಮಾಡಿತು. ಜೂನ್ 5 ಗಮನ ಹೆಚ್ಚಾಗಿ ಜಾಗತಿಕ ನೀತಿ ನಿಯಮಗಳು, ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ, ಕೈಗಾರಿಕಾ ತ್ಯಾಜ್ಯ ವಿಲೇವಾರಿ ಮತ್ತು ಹವಾಮಾನ ಬದಲಾವಣೆಗಳಂತಹ ಬೃಹತ್ ಸವಾಲುಗಳ ಮೇಲೆ ಫೋಕಸ್ ಮಾಡುತ್ತೆ. ಇಟ್ಸ್ ಆಲ್ ಅಬೌಟ್ ದ ಕಾನೂನುಗಳನ್ನು ರೂಪಿಸೋದಕ್ಕೆ ಪ್ರೇರೇಪಣೆ ನೀಡಿದಂಥ ದಿನ ಅದು. ಆದರೆ ಅಕ್ಟೋಬರ್ 3 ವಿಶೇಷತೆ ಏನು ಗೊತ್ತಾ? ವಿಶ್ವ ಪ್ರಕೃತಿ ಸಂಸ್ಥೆ ವರ್ಲ್ಡ್ ನೇಚರ್ ಆರ್ಗನೈಸೇಷನ್ ಈ ದಿನಕ್ಕೆ ನಾಂದಿ ಹಾಡುತ್ತೆ. ಇದರ ಮುಖ್ಯ ಉದ್ದೇಶ ಕೇವಲ ನಿಯಮಗಳನ್ನು ಮಾತ್ರ ರೂಪಿಸೋದಲ್ಲ, ಸೃಷ್ಟಿ ಮಾಡೋದಲ್ಲ, ಬದಲಾಗಿ ಭೂಮಿಯ ಮೂಲ ಸೌಂದರ್ಯ ಮತ್ತು ಜೀವರಾಶಿಯ ಜೀವಂತಿಕೆಯನ್ನು ಉಳಿಸೋದು, ಕಾಡುಗಳ ನಾಶವನ್ನು ತಡೆಯೋದು, ನಶಿಸಿ ಹೋಗ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವನ್ನು ರಕ್ಷಿಸೋದು ಇದರ ನೇರ ಗುರಿ. ಆದರೆ ಜೂನ್ 5 ಮಾಲಿನ್ಯ ಮತ್ತು ಕಾನೂನುಗಳ ಬಗ್ಗೆ ಮಾತಾಡಿದ್ರೆ ಅಕ್ಟೋಬರ್ 3 ನೈಸರ್ಗಿಕ ಜೀವಜಾಲದ ರಕ್ಷಣೆಗೆ ಜಾಸ್ತಿ ಒತ್ತು ನೀಡುತ್ತೆ ಮತ್ತು ಫೋಕಸ್ ಮಾಡುತ್ತೆ. ಈ ದಿನದ ಬಗ್ಗೆ ಮತ್ತಷ್ಟು ಮಾತಾಡೋಣ, ಒಂದು ಹಾಡಾದ್ಮೇಲೆ ಕೇಳ್ತಾರೆ.

ಒಂದೊಂದು ಸಲ ಪ್ರಕೃತಿ ಸವಿಯನ್ನ ಸವಿಯಬೇಕು ಮತ್ತೆ ನೀವು ಪ್ಲೇ ಮಾಡಿರುವಂತಹ ಧೋಕಾ ಹಾಡು ಕೇಳ್ತಾ ಕಳ್ದು ಹೋಗ್ಬೇಕು ಅನ್ಸುತ್ತೆ ಅಂತ ಇದ್ದಾರೆ ನಾಗರತ್ನ ಅವರು. ಹೋಗ್ಬಿಡಿ ಮೇಡಮ್, ನೀವು ಕಳ್ದು ಹೋದ್ರೆ ಯಾವ ರೀತಿ ಮೆಸೇಜ್ ಕಳಿಸ್ತಾರೆ ಹೇಳಿ. ಪ್ರಕೃತಿಯ ಜೊತೆಗೆ ನಡೆಯೋರು ನಿಜವಾದ ನಾಗರಿಕರು, ವಿರುದ್ಧ ನಡೆಯೋರು ಆಧುನಿಕ ನಾಗರಿಕರು. ನಮ್ಮ ಹಿರಿಯರು ಅದರ ಆರಾಧಕರಾಗಿದ್ರು, ಈಗ ನಮಗೆ ಬಳಕೆ ಅಷ್ಟೇ. ಅದಕ್ಕೆ ಕಾಡಿನ ಪ್ರಾಣಿ ನಾಡಿನ ಒಳಗೆ ಬರ್ತಾ ಇವೆ. ಆಧುನಿಕತೆ ಹೆಸರಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಹಾಗಾಗಿ ಕಾಲಕಾಲಕ್ಕೆ ಮಳೆ ಇಲ್ಲ ಅಂತಂದರೆ, ಸತೀಶ್ ಗೌಡ್ರು ಸಣ್ಣಕ್ಕಿ ಗೌಡನ ಕುಪ್ಪಲು ಅರಕಲಗೂಡು ತಾಲೂಕಿನಿಂದ. ನೇಚರ್ರೇ ನಮ್ಮ ಟೀಚರು, ನಮ್ಮ ಉಸಿರು. ಈ ನಿಟ್ಟಲ್ಲಿ ಪ್ರಕೃತಿ ಮೇಲೆ ಕಾಳಜಿ ಇರಲೇಬೇಕು. ಜನಸಂಖ್ಯೆ ವಿಪರೀತ ಹೆಚ್ಚಳವಾಗಿ ಎಲ್ಲ ತರಹದ ಮಾಲಿನ್ಯ ಭೂಗೋಳವನ್ನು ನುಂಗಿ ಹಾಕ್ತಾ ಇದೆ. ಅಸಲಿಗೆ ಮನುಷ್ಯನೇ ಇದಕ್ಕೆಲ್ಲ ಕಾರಣ. ಜಪಾನಿನ ತತ್ವಜ್ಞಾನಿ ಹೀಗೆ ಹೇಳಿದ್ದಾರೆ, ಈ ಜಗತ್ತು ಬಹಳ ಸುಂದರವಾಗಿದೆ, ಆದರೆ ಇದಕ್ಕೆ ಹತ್ತಿದ ರೋಗ ಎಂದರೆ ಮನುಷ್ಯ. ವಾಹ್. ಈ ಸಂದೇಶ ಕಳಿಸ್ಕೊಟ್ಟಿರೋದು ಈರಣ್ಣ ಬೆಂಗಾಲಿ ಅವರು. ಪ್ರಕೃತಿ ಸೌಂದರ್ಯ ಅನ್ನೋದು ನಾವು ಆಸ್ವಾದಿಸುತ್ತಾ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಗಿಡಗಳನ್ನು ನೆಡುವ ಮೂಲಕ ಸಂರಕ್ಷಣೆ ಮಾಡಬೇಕು ನಾವು ಅಂತ ಗೋವಿಂದ ಮೆನನ್ ಕೋಲಾರದಿಂದ ಹೇಳ್ತಾ ಇದ್ದಾರೆ. ಜೂನ್ 5 ಆಗಿರಲಿ ಅಥವಾ ಅಕ್ಟೋಬರ್ 3 ಆಗಲಿ, ಕ್ಯಾಲೆಂಡರ್ನಲ್ಲಿ ಇಂತಹ ದಿನಗಳು ಬರೆದು ಕೇವಲ ಪೋಸ್ಟರ್ ಹಾಕಿ ಸಂಭ್ರಮಿಸೋದಕ್ಕೆ ಮಾತ್ರ ಅಲ್ಲ, ನಾವು ನಿಸರ್ಗದೊಂದಿಗೆ ಹೇಗೆ ಬದುಕ್ತಾ ಇದ್ದೀವಿ ಅಂತ ಒಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ. ಜೂನ್ 5 ನಮಗೆ ಮಾಲಿನ್ಯ ಮಾಡಬೇಡಿ ಅಂತ ಎಚ್ಚರಿಸಿದ್ರೆ, ಅಕ್ಟೋಬರ್ 3 ನಮಗೆ ನಿಸರ್ಗವನ್ನು ಕಾಪಾಡಿ ಪ್ರೀತಿಸಿ ಅಂತ ನೆನಪು ಮಾಡುತ್ತೆ. ವರ್ಷಕ್ಕೆ 1-2 ದಿನ ಪರಿಸರದ ಬಗ್ಗೆ ಮಾತನಾಡಿ ಸುಮ್ಮನಾಗದೆ ನಮ್ಮ ದಿನಚರಿಯಲು ನಿತ್ಯ ಜೀವನದಲ್ಲಿ ನಿಸರ್ಗ ಸ್ನೇಹಿ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು. ಸೊ ಪರಿಸರವನ್ನು ಕಾಪಾಡಬೇಕು, ಪ್ರಕೃತಿಯನ್ನು ಕೂಡ ಕಾಪಾಡಬೇಕು, ಏನಂತೀರಾ? ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜನಾಥು. ಈಗ ನಾನು ಹೊಡುವಂತಹ ಟೈಮ್ ಬಂತು. ಟಡಾ, ಬಾಯ್ ಬಾಯ್ ಹೇಳೋಣವಾ, ಮತ್ತೆ ಸಿಗೋಣ ಯಾವಾಗ ಸಿಕ್ಕಾಗ. ಅಲ್ಲಿವರೆಗೆ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ನಿಮ್ಮ ಆರ್ಜೆ ಮಂಜನಾಥ್ ಸೈನಿಂಗ್ ಆಫ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 5 ಗಂಟೆ. ಈಗ ಕೇಳಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ.

0: ಆಕಾಶವಾಣಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು.
1: ನಮಸ್ಕಾರ. ಕೇಂದ್ರ ಸರ್ಕಾರದ ವತಿಯಿಂದ ಪೌಷ್ಟಿಕಾಂಶ ಮಿಷನ್, ನ್ಯೂಟ್ರಿಷನ್ ಮಿಷನ್ ಯೋಜನೆ 2018 ಇಸ್ವಿ ಮಾರ್ಚ್ 8 ದೇಶದಾದ್ಯಂತ ವಿಶೇಷ ಒಂದು ಕಾರ್ಯಕ್ರಮಗಳೊಂದಿಗೆ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಲ್ಲಿ ಪೋಷಣೆ ಅಭಿಯಾನ ಕುರಿತಾದಂತಹ 10 ಧ್ಯೇಯಗಳೊಂದಿಗೆ ಇಡೀ ದೇಶದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಕುಪೋಷಣೆ, ಕುಬ್ಜತೆ ಮತ್ತು ರಕ್ತಹೀನತೆಯನ್ನು ಕಡಿಮೆಗೊಳಿಸಿ ಅದರಲ್ಲಿ ಆರೋಗ್ಯ ಸುಧಾರಣೆಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂತಹದ್ದು. ಜೊತೆಗೆ ಒಂದು ಅಭಿಯಾನದ ದೃಷ್ಟಿಯಿಂದ 9 ರಾಷ್ಟ್ರೀಯ ಪೋಷಣಾ ಮಾಸವನ್ನಾಗಿ ಇದೇ 9 ಸೆಪ್ಟೆಂಬರ್ನಿಂದ ಅಕ್ಟೋಬರ್ 8 ಇದೇ 2026 ಈ ಒಂದು ವರ್ಷದಲ್ಲಿ ಮಾಸವನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಮಾಸಾಚರಣೆಯಲ್ಲಿ ವಿಶೇಷವಾಗಿ ಪೋಷಣ ಅಭಿಯಾನದ ಧ್ಯೇಯವಾಕ್ಯ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿ ನಮ್ಮ ಹೊಣೆ ಅಂತಕ್ಕಂಥದ್ದು. ಈ ಕುರಿತಾಗಿ ಪೋಷಣ ಅಭಿಯಾನದ ಸಂಪೂರ್ಣ ರೂಪರೇಷೆಗಳ ಬಗ್ಗೆ ಈ ಸಂವಾದ ಕಾರ್ಯಕ್ರಮ ನಿಮಗಾಗಿ. ಇದರಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥೆಯಾಗಿ ಜೊತೆಗೆ ಯೂನಿವರ್ಸಿಟಿ ಹೆಡ್ ಆಗಿ ಇದೇ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
2: ತಮಗೂ ಹಾಗೂ ಕೇಳುವವರಿಗೂ ಕೂಡ ನಮಸ್ಕಾರ.
1: ಈಗ ಕೇಂದ್ರ ಸರ್ಕಾರದ ನ್ಯೂಟ್ರಿಷನ್ ಮಿಷನ್ ಪೋಷಣ ಅಭಿಯಾನ ಆಗಿ ಮಾರ್ಪಡಿಸತಕ್ಕಂತ ಸಂದರ್ಭದಲ್ಲಿ ಇದೊಂದು

0: ಜನಾಂದೋಲನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಒಂದು ಬಹಳ ಮಹತ್ತರವಾದಂತಹ ಸಂಗತಿ. ಈ ನಿಟ್ಟಿನಲ್ಲಿ ನಾವು ಪೋಷಣೆಗೆ ಸಂಬಂಧ ಪಡತಕ್ಕಂತ ಅಂಶಗಳನ್ನ ನಾವು ಅವಲೋಕಿಸೋದಾದ್ರೆ, ಈ ಕಾಲಘಟ್ಟದಲ್ಲಿ ನಾವು ಪೋಷಣೆಗೆ ಆರೋಗ್ಯಕ್ಕೆ ಏಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗ್ತದೆ ಅಂತೀರಿ?
1: ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ಹೇಳೋದು, ಪೌಷ್ಟಿಕ ಕುಟುಂಬ ಆರೋಗ್ಯಕರ ಸಮಾಜ ಬುನಾದಿ, ಮತ್ತು ಆರೋಗ್ಯಕರ ಸಮಾಜ ನಮ್ಮ ಬಲಿಷ್ಠ ಭಾರತಕ್ಕೆ ಒಂದು ಬುನಾದಿ ಅಂದ್ರೆ ತಪ್ಪಾಗಲಾರದು. ಸೊ ಈ ಒಂದು ಅಭಿಯಾನದಲ್ಲಿ ನಾನು ಹೇಳಂದ್ರೆ, ಈ ಒಂದು ಅಂಗನವಾಡಿಯ ಪಾತ್ರ ಬಹಳ ಮುಖ್ಯ ಅಂತ ನೀವು ಹೇಳ್ತೀರಿ. ಸೊ ಅಂಗನವಾಡಿಯ ಪಾತ್ರ ಏನಂತಂದ್ರೆ, ಈ ಅಂಗನವಾಡಿ ವಿಶೇಷವಾಗಿ ಮಗು ಹುಟ್ಟೋದ್ರಿಂದ ದೊಡ್ಡವರಾಗೋರು ಅಂದ್ರೆ ಈ ಶಾಲೆಗೆ ಹೋಗುವ ತನಕ ಈ ಒಂದು ಪಾತ್ರ, ಅಂಗನವಾಡಿಯರ ಕಾರ್ಯಕರ್ತರ ಪಾತ್ರ ಅಥವಾ ಅಂಗನವಾಡಿಯ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಂತ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಗರ್ಭಿಣಿಯರು ಮತ್ತು ಆಲುಣಿಸುವ ತಾಯಂದಿರಿಗೂ ಕೂಡ ಪೌಷಕಾಂಶಗಳ ಅವಶ್ಯಕತೆ ಏನು, ಅವುಗಳನ್ನ ಹೇಗೆ ಪೂರೈಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಈ ಅಂಗನವಾಡಿಯ ಪಾತ್ರ ಬಹಳ ಹಿರಿದು.
0: ಈಗ ಆಹಾರದ ವಿಷಯಕ್ಕೆ ಬಂದಾಗ, ಯಾವೆಲ್ಲ ಪೋಷಕಾಂಶಗಳು ಯಾವೆಲ್ಲ ಹಂತದ ನಮ್ಮ ಅಂದ್ರೆ ಮಕ್ಕಳಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥವರಾಗಿರ್ಬೋದು, ಈ ಕಾಲಘಟ್ಟದಲ್ಲಿ ನಾವು ಯಾಕೆ ಯೋಚನೆಯನ್ನು ಮಾಡಬೇಕಾಗ್ತದೆ ಮೇಡಮ್?
1: ಯಾಕೆ ಅಂತಂದ್ರೆ, ಇವಾಗ ಮೊದಲನೇದಾಗಿ ಮಗು ತಾಯ ಗರ್ಭಧಾರಣೆ ಮಾಡಿದ್ದ ಕೂಡಲೇ ಅದರ ಬೆಳವಣಿಗೆ ಪ್ರಾರಂಭ ಆಗುತ್ತಲ್ಲ, ಆ ಹಂತದಿಂದ ಒಂದು ವಯಸ್ಕರಾಗುವವರೆಗೂ ವೃದ್ಧರಾಗುವವರೆಗೂ ಒಟ್ಟಿನಲ್ಲಿ ಜೀವಿತ ಕಾಲದಲ್ಲಿ ನಾವು ಹೇಗೆ ಆರೋಗ್ಯವಂತರಾಗಿರ್ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವು ತಾಯಿ ಗರ್ಭ ಧರಿಸಿದ ದಿನದಿಂದನೇ ನಾವು ಪೋಷಕಾಂಶಗಳ ಕಡೆ ಹೆಚ್ಚು ಗಮನ ಕೊಡಬೇಕಂದ್ರೆ ಪೌಷ್ಟಿಕ ಮಟ್ಟದ ಗರ್ಭಿಣಿಯ ಸ್ತ್ರೀಯರ ಪೌಷ್ಟಿಕ ಮಟ್ಟದ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಹುಟ್ಟು ಮಗುಗೆ ತಾಯಿಯ ಮೂಲಕನೇ ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಬೇಕಾಗಿರುವಂತ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆ ಆಗುತ್ತೆ. ಒಂದು ಜೀವಕೋಶ ಬೆಳೆದು ಅದು ಗರ್ಭಾವಸ್ಥೆಯಲ್ಲಿ ಬೆಳೆದು ಅದು ತಾಯಿಯ ಹೊಟ್ಟೆಯಿಂದ ಬರಬೇಕಾದ್ರೆ 2.5-3.5 kg ಆಗ್ಬೇಕಂದ್ರೆ, ಆ ಬೆಳವಣಿಗೆಗೆ ಪೂರಕವಾದಂತ ಎಲ್ಲ ಪೋಷಕಾಂಶಗಳನ್ನು ತಾಯಿಯ ಮೂಲಕ ಮಗುವಿಗೆ ಸರಬರಾಜಾಗತ್ತೆ. ಹಾಗಾಗಿ ನಾವು ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಅವಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ. ಈ ಅಂಗನವಾಡಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ತಾಯಿ ಇಂತ ಗರ್ಭಿಣಿಯ ಸ್ತ್ರೀಯರನ್ನ ಗುರುತಿಸಿ ಅಥವಾ ಅಲ್ಲಿ ಗರ್ಭಿಣಿ ತಾಯಿಯರು ಬಂದು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ ಆ ತಾಯಿಯಂದರಿಗೆ ಬೇಕಾಗುವಂತ ಹೆಚ್ಚಿನ ಪೋಷಕಾಂಶ ಉಳ್ಳಂತ ಆಹಾರಗಳನ್ನ ಅಂಗನವಾಡಿ ಮೂಲಕ ಕೊಡ್ತಾರೆ. ಆ ಅಂಗನವಾಡಿ ಮೂಲಕ ಕೊಟ್ಟಂತ ಆಹಾರ ಪದಾರ್ಥಗಳನ್ನ ಆ ತಾಯಿಯಂದ್ರು ಟೇಕವೇ ಅಂತ ಹೇಳ್ತಾರಲ್ಲ, ರೇಷನ್ ಅಂತ ತಗೋಬಹುದು, ಅಥವಾ ಅಲ್ಲೇ ಕೂಡ ಈ ಬಿಸಿ ಊಟನ ಮಾಡಿ ಆ ಬಿಸಿ ಊಟದಲ್ಲಿ ಸರಿಸಮನಾದಂತಹ ಅಂದ್ರೆ ಸಮತೋಲಿತವಾದಂತಹ ಆಹಾರನ ಅವರು ತಯಾರಿಸಿಕೊಡೋದ್ರಿಂದ ತಾಯಿಂದ್ರು ಅದನ್ನೇ ಸೇವನೆ ಮಾಡೋದು ಬಹಳ ಮುಖ್ಯ. ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ, ನಾವು ಟೇಕವೇ ರೇಷನ್ ಅಂತ ಅವ್ರು ಕೊಟ್ಟಾಗ ಅವ್ರು ಮನೆಗೆ ತಗೊಂಡು ಹೋದಾಗ ಮನೆಯಲ್ಲಿ ಹೆಚ್ಚಿನ ಜನ ಇದ್ದಾಗ ತಾಯಿಗೆ ಏನ್ ಸೇರಬೇಕಾಗಿತ್ತು ಅದನ್ನ ಅವರು ತಿನ್ನೋದಿಲ್ಲ, ಅದೇನಾಗುತ್ತೆ ಕುಟುಂಬದಲ್ಲಿ ಹಂಚಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಬಿಸಿ ಊಟದ ಯೋಜನೆ ಏನು ಕೊಟ್ಟಿದಾರಲ್ಲಿ ಅದನ್ನ ಆ ತಾಯಿಂದ್ರು ಅಲ್ಲೇ ಬಂದು ಊಟ ಮಾಡೋದು ಬಹಳ ಸೂಕ್ತವಾದಂಥದ್ದು.
0: ಈಗ ಮುಖ್ಯವಾಗಿ ಈಗ ಭಾರತದಾದ್ಯಂತ ನಮ್ಮ ಕರ್ನಾಟಕವನ್ನೂ ಒಳಗೊಂಡಂತೆ ಈ ಪೋಷಣೆಗೆ ಸಂಬಂಧಪಡ್ತಕ್ಕಂತಹ ಯಾವೆಲ್ಲ ಸಮಸ್ಯೆಗಳನ್ನ ವಿವಿಧ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಯಾವುದು ಬಹಳ ಸಾಮಾಜಿಕವಾಗಿ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತೀರಿ ಮೇಡಮ್? ನಿಮ್ಮ ಒಂದು ತಾಂತ್ರಿಕ ವಿಷಯದಲ್ಲಿ ನಾವು ಗಮನ ಹರಿಸೋದಾದ್ರೆ,
1: ತಾಂತ್ರಿಕವಾಗಿ ಹೇಳಬೇಕು ಅಥವಾ ಒಂದು ಹಲವಾರು ಒಂದು ಏನಿದೆ ಸಂಶೋಧನೆಯಿಂದ ಕಂಡು ಬಂದಂತ ವಿಶೇಷತೆ ಏನಂತಂದ್ರೆ, ಹಿಂದೆ ನ್ಯೂನ ಪೋಷಣೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಈಗ ಅದು ಕಡಿಮೆ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ. ಈ ಎಲ್ಲ ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿರೋದ್ರಿಂದ ಅಳವಡಿಸಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತವಾಗ್ಲೂ ಕಂಡು ಬಂದಿದೆ, ಆದರೆ ಸಂಪೂರ್ಣವಾಗಿ ಹಳಸೋಗಿದೆ ಅಂದ್ರೆ ನಾನು ಒಪ್ಪೋದಿಲ್ಲ.
0: ಅಂದ್ರೆ ಕುಪೋಷಣೆ ಇನ್ನೂ ಸ್ವಲ್ಪಾದರೂ ಇದೆ ಅಂತ
1: ಇದೆ. ಅದಕ್ಕಿಂತ ಹೆಚ್ಚಾಗಿ ರಕ್ತಹೀನತೆ ಮಕ್ಕಳಲ್ಲಿ ಆಗಿರ್ಬೋದು, ಗರ್ಭಿಣಿಯರಾಗಿ, ಹಾಲುಣಿಸುವ ತಾಯಂದ್ರಲ್ಲಾಗಿ, ಇವರೆಲ್ಲರಿಗೂ ಕೂಡ ಅಧಿಹರಿದ ಹೆಣ್ಮಕ್ಳಿಗಾಗ್ಲಿ ಇವೆಲ್ಲ ರಕ್ತಹೀನತೆ ಪ್ರಮುಖವಾಗಿ ಸುಮಾರು 55-60% ಅಥವಾ 70% ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಷ್ಟು ರಕ್ತಹೀನತೆ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಜೀವಸತ್ವಗಳ ಕೊರತೆ. ಜೀವಸತ್ವಗಳು ಯಾವುದು? ಈಗ ಜೀವಸತ್ವ ಎ ಮಕ್ಕಳಲ್ಲಿ ಕಾಣುವಂತದ್ದು, ಹಾಗೇನೆ ಇವಾಗ B12 ಅಂತ ಏನ್ ಹೇಳ್ತೀವಿ ಅದು, ವಿಟಮಿನ್ ಡಿ ಜೀವಸತ್ವಗಳ ಕೊರತೆ ಇವೆಲ್ಲ ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ನಾವು ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ರೀತಿ ಕಂಡು ಬರ್ತಾ ಇದೆ ಅಂತಂದ್ರೆ, ಉದಾಹರಣೆಗೆ ನಾವು ತಿನ್ನುವಂತ ಆಹಾರದಲ್ಲಿ ಅಂದ್ರೆ ನಾವು ಇವಾಗ ನೋಡಿರ್ಬೇಕು ಹಲವಾರು ಜಾಹೀರಾತುಗಳು ಮತ್ತೆ ಸಾಮಾಜಿಕ ಮಾಧ್ಯಮಗಳ ಮುಖ ಹಲವಾರು ಆಹಾರ ಪದಾರ್ಥಗಳ ಲಭ್ಯತೆ ಇದೆ,
0: ಅದರಲ್ಲೂ ಮಕ್ಕಳನ್ನೇ ಸೆಳಿತಾ ಇರ್ತಕ್ಕ
1: ಇವಾಗ ಗ್ರಾಮೀಣ ಪ್ರದೇಶದಲ್ಲೇ ತಗೊಳ್ಳಿ, ನಗರ ಪ್ರದೇಶ ಬಿಡಿ, ಮಕ್ಕಳು ಅಳ್ತಾರೆ, ಅತ್ತ ತಕ್ಷಣ ತಾಯಿಂದ್ರ ಮಕ್ಕಳು ಅಳೋದನ್ನ ನಿಲ್ಲಿಸಬೇಕು ಅಂದಾಗ ಬಿಸ್ಕತ್ ಕೊಡ್ತಾರೆ, ಇಲ್ಲ ಚಿಪ್ಸ್ ಕೊಡ್ತಾರೆ, ಇದು ನೂಡಲ್ಸ್ ಮಾಡ್ಕೊಡ್ತಾರೆ. ಇವೆಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿರೋದಿಲ್ಲ. ಅದೇ ಬದಲಿಗೆ ಸ್ಥಳೀಯವಾಗಿ ಸಿಗತಕ್ಕಂಥ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಾಯಿಂದ್ರೆ ಸ್ವಲ್ಪ ಶ್ರಮ ಆಗ್ಬೋದು ಅದನ್ನ ಕೊಡುವ ನಿಟ್ಟಿನಲ್ಲಿ ನೋಡಬೇಕು. ಅದೆಲ್ಲ ನೋಡಿದಾಗ ಈ ಒಂದು ಏನಿದೆ ನ್ಯೂನತೆಗಳೇನಿದೆ ಅಥವಾ ಅಪೌಷ್ಟಿಕಾಂಶಗಳ ಏನೇನು ನಾವು ಮಕ್ಕಳಿಗೆ ಪೌಷ್ಟಿಕಾಂಶಗಳು ಏನು ಕೊಡ್ತಾ ಇಲ್ಲ ಅವೆಲ್ಲ ಕೂಡ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಆ ಸಣ್ಣ ಮಕ್ಕಳು ಈಗ ಉದಾಹರಣೆಗೆ ತಾಯಿಯಿಂದ ಹಾಲಿನಲ್ಲಿ ಎಲ್ಲ ಸಂಪೂರ್ಣವಾದಂತಹ ಆಹಾರ ಸಿಗೋದಿಲ್ಲ, 6 ತಿಂಗಳವರೆಗೂ ತಾಯಿಯ ಹಾಲನ್ನ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ತದನಂತರ ನಾವು ಮಕ್ಕಳಿಗೆ ತಾಯಿ ಹಾಲಿನ ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನ ನಾವು ಪರಿಚಯಿಸ್ತಾ ಬರುವುದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ತಾಯಿ ಹಾಲಿನಲ್ಲಿ ಮಗುವಿಗೆ ಬೇಕಾದಂತ ಕೆಲವೊಂದು ಪೋಷಕಾಂಶಗಳು ಲಭ್ಯ ಇರೋದಿಲ್ಲ. ಉದಾಹರಣೆಗೆ ಕಬ್ಬಿಣನೇ ತಗೊಳ್ಳಿ, ಅದು ತಾಯಿಯ ಹೊಟ್ಟಿನಲ್ಲಿ ಮಗು ಇದ್ದಾಗ ಅದು ಆ ಮಗುವಿನ ಯಕೃತ್ನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣಾಂಶ ಸ್ಟೋರ್ ಆಗಿರುತ್ತೆ. ತದನಂತರ ಮಗುವಿನ ಅವಶ್ಯಕತೆಗೆ ಅಂದ್ರೆ ಬೆಳೀತಾರ ಮಗುವಿನ ಅವಶ್ಯಕತೆಯನ್ನು ಪೂರೈಸುವಷ್ಟು ಇರೋದಿಲ್ಲ. ಹಾಗಾಗಿ ಅದಕ್ಕೆ ಮೇಲಿನ ಆಹಾರದ ಮೂಲಕ ಈ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡಬೇಕು? 6 ತಿಂಗಳಾದ್ಮೇಲೆ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಅಂದ್ರೆ ಏನು? ಕ್ರಮೇಣವಾಗಿ ತಾಯಿಯ ಎದೆ ಹಾಲಿನಿಂದ ನಾವು ಹಂತ ಹಂತವಾಗಿ ಇತರೆ ಆಹಾರ ಪದಾರ್ಥಗಳ ಮೂಲಕ ಮಗುವಿಗೆ ಪರಿಚಯಿಸುತ್ತಾ 1 ವರ್ಷ ಆಗುವಷ್ಟೊತ್ತಿನಲ್ಲಿ ಹಿರಿಯರ ಜೊತೆ ಕೂತು ಅದನ್ನು ಕೂಡ ಮನೆ ಹುಟ್ಟನ ಮಾಡುವಂತ ಒಂದು ಪರಿಚಯ ಮಾಡ್ಕೊಡೋದನ್ನ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ನಾವು ವೀನಿಂಗ್ ಅನ್ನೋದನ್ನ? ಮೊದಲನೇದಾಗಿ ಏಕದಳ ಧಾನ್ಯಗಳನ್ನ ನಾವು ಸಂಪೂರ್ಣವಾಗಿ ಮೊದಲನೇದಾಗಿ ನಾವು ಕೊಡಬೇಕಾಗತ್ತೆ. ಜೊತೆಗೆ ಪ್ರಾರಂಭದಲ್ಲಿ ಈ ಸೊಪ್ಪಿನ ರಸ, ಹಣ್ಣಿನ ರಸಗಳು, ಬೇಳೆ ತಿಳಿ ಇದನ್ನೆಲ್ಲ ಕೂಡ 6 ತಿಂಗಳಾದ್ಮೇಲೆ ಕೆಲವೊಂದು 2-3 ಬಾರಿ ತಾಯಿಗೆ ಹಾಲು ಕೊಡೋದ್ರ ಜೊತೆಗೆ 3-4 ಬಾರಿ ಇವುಗಳನ್ನ ಕೂಡ ಒಂದು ದಿನಕ್ಕೆ 2 ಬಾರಿನಾದ್ರೂ ನಾವು ಅದನ್ನ ಪರಿಚಯ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ 6-7 ತಿಂಗಳಾದಾಗ ಏಕದಳ ಧಾನ್ಯದ ಮೂಲಕ ರಾಗಿ ಸರಿ ನೀವು ಕೇಳಿರ್ಬೇಕು. ಈ ಡಬ್ಬದ ಆಹಾರಗಳನ್ನೇ ತಗೋಬೇಕು ಅಂತಿಲ್ಲ, ಅವೆಲ್ಲ ದುಬಾರಿ. ನಮ್ಮಲ್ಲೇ ಸ್ಥಳೀಯವಾಗಿ ಸಿಗತ್ತಂತ ನಮ್ಮ ಸಾಂಪ್ರದಾಯಿಕ ಈ ಆಹಾರ ಪದಾರ್ಥಗಳು. ಈಗ ಉದಾಹರಣೆಗೆ ನಾವು ದಕ್ಷಿಣ ಕರ್ನಾಟಕ ತಗೊಂಡಾಗ ನಮಗೆ ರಾಗಿನ ನಮ್ಗೆಲ್ಲರಿಗೂ ಪರಿಚಿತವಾದಂತಹ ಆಹಾರ. ಇದರಿಂದ ರಾಗಿ ಸರಿ ಮಾಡೋದು, ಈ ರಾಗಿ ಸರಿ ಮಾಡ್ಬೇಕಾದ್ರೆ 7 ತಿಂಗಳಾದ್ಮೇಲೆ ನಾವೇನ್ ಮಾಡ್ಬೇಕು? ಆ ರಾಗಿ ಸರಿ ಜೊತೆ ಏಕದಳ ಧಾನ್ಯ ಒಂದೇ, ಏಕದಳ ಧಾನ್ಯದಲ್ಲಿ ಕೆಲವೊಂದು ಅಮೈನೋ ಆಮ್ಲಗಳಿರುತ್ತೆ, ಆದ್ರೆ ಕೆಲವೊಂದು ಇರೋದಿಲ್ಲ. ಅದಕ್ಕೆ ಪೂರಕವಾಗಿ ನಾವು ದ್ವಿದಳ ಧಾನ್ಯಗಳನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೆಸರುಕಾಳು ಮೊಳಕೆ ಬರೆಸಿ ಅದರ ಜೊತೆ ಸೇರಿಸುವಂತದ್ದು. ಆ ರಾಗಿ ಸರಿ ಮಾಡ್ಬೇಕಾದ್ರೆ ಕೆಲವೊಂದು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಅದರೊಳಗೆ ಬೆರೆಸಿ ಕೊಡುವಂತದ್ದು. ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ಮಗುವಿಗೆ ಅವಶ್ಯಕವಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕಾಲಕ್ರಮೇಣ ಅದು ಸಿಗುತ್ತಾ ಹೋಗುತ್ತೆ.
0: ಈ ಒಂದು ಸಮಯದಲ್ಲಿ ನಾವು ಕೇವಲ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಜೊತೆಗೆ ಮಕ್ಕಳ ಪೋಷಣೆಯನ್ನು ನೋಡಿದ್ರೆ ಸಾಕ, ಅಥವಾ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತ ಇತರರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲ ವರ್ಗದ ಜನ, ಎಲ್ಲಾ ವಯೋಮಾನದ ಜನರಲ್ಲೂ ಕೂಡ ಪೋಷಕಾಂಶದ ಕೊರತೆ ಇಲ್ಲವೇ? ಹಾಗಾದ್ರೆ
1: ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳಿದಂಗೆ ಈ ಸಾಮಾಜಿಕವಾದಂತ ಜಾಲತಾಣಗಳಲ್ಲಿ ನಿಮ್ಗೆ ಹಲವಾರು ಜಾಹೀರಾತುಗಳು ನೋಡ್ತೀರಿ, ಟಿವಿ ನೋಡ್ತಾರೆ. ಟಿವಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಾಗಿರಲಿ ಕಡು ಬಡವರು ಮನೆಯಲ್ಲಿ ಕೂಡ ಇವತ್ತು ಒಂದು ಟಿವಿ ಇರುವಂತ ಸೌಲಭ್ಯ ಇದೆ. ಹಾಗಾಗಿ ಎಲ್ಲ ನೋಡಿದಾಗ ಆ ಕಡೆಗೆ ಆಕರ್ಷಣೆ ಒಂದು, ನಮ್ಮ ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳನ್ನ ಬಿಟ್ಬಿಡ್ತೀವಿ ನಾವು, ಬೇರೆ ಬೇರೆ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಅದು ಅದೇ ರೀತಿಯ ಮಕ್ಕಳಿಗೆ ಆಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ದೇಹದ ಬೆಳವಣಿಗೆ ವೇಗವಾಗಿ ಆಗ್ತಾ ಇರುತ್ತೆ, ಹೊಸ ಹೊಸ ವಿಷಯಗಳನ್ನ ಅವಾಗ ಹೆಚ್ಚು ಲೋಕನ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಸಾರಜನಕ, ಕ್ಯಾಲ್ಸಿಯಂ, ಜೀವಸತ್ವಗಳು ಇವೆಲ್ಲ ತುಂಬಾ ಅವಶ್ಯಕವಾದಂಥದ್ದು. ನೀವು ನೋಡಿರ್ಬೇಕು ಹದಿಹರೆಯದ ಹೆಣ್ಣು ಮಕ್ಕಳು ಅಂತಂದ್ರೆ 10-12 ವರ್ಷ ಈಗಿನ ಕಾಲದಲ್ಲಿ ಋತುಮತಯ ಹಾಕ್ತಾರೆ. ಆ ಟೈಮ್ನಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರುತ್ತೆ, ಹಿಮೋಗ್ಲೋಬಿನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಹಾರನ ಪೂರೈಕೆ ಮಾಡದೇ ಇದ್ರೆ ಹದಿಹರೆಯದವರಲ್ಲಿ ಈ ಅನೀಮಿಯಾ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಥವಾ ರಕ್ತಹೀನತೆ ಆಗುತ್ತೆ. ಮುಂದುವರೆದು ಇದೇ ಹೆಣ್ಣು ಮಕ್ಕಳು ದೊಡ್ಡವಳಾಗಿ ಅವಳು ಕೂಡ ತಾಯಾಗ್ತಾಳೆ, ಮುಂದೆ ಅವಳು ಕೂಡ ಮಕ್ಕಳನ್ನ ಸಾಕ್ಬೇಕಾಗತ್ತೆ. ಈ ರಕ್ತಹೀನತೆ ಇದೇ ರೀತಿ ಬೆಳೀತಾ ಹೋದ್ರೆ ಹಂತ ಹಂತವಾಗಿ ಅವಳ ಆರೋಗ್ಯ ಕೆಡ್ತಾ ಬರುತ್ತೆ.
0: ಇದೊಂದು ಸಮಾಜದಲ್ಲಿ ಸಮಸ್ಯೆ ಆಗಿನೇ ಅದು ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತು.
1: ಹಾಗಾಗಿ ನಾವು ಆದಿಹರೆಯದ ಮಕ್ಕಳಿಗೂ ಕೂಡ ನಾವು ಈ ಪೋಷಕಾಂಶಗಳ ಕಡೆ ಹೆಚ್ಚಿನ ಒಂದು ದೃಷ್ಟಿನ ನಾವು ಕೊಡಬೇಕಾಗತ್ತೆ.
0: ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಅದನ್ನ ಅನುಷ್ಠಾನಗೊಳಿಸಲಾದಂತಹ ಯೋಜನೆ ಏನಿದೆ, ಇದು ಪೋಷಣ ಅಭಿಯಾನ ಮತ್ತೆ ನ್ಯೂಟ್ರಿಷನ್ ಮಿಷನ್, 2018 ಮಾರ್ಚ್ನಿಂದ ಅವರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರನ್ನ ಸೇರಿಸಿಕೊಳ್ಬೇಕು, ಕೇವಲ ಒಂದು ಇಲಾಖೆಯ ಮುಖೇನ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದಲ್ಲ, ಸಮಾಜದ ಎಲ್ಲಾ ಜನರನ್ನ ಒಗ್ಗೂಡಿಸಿ ಎಲ್ಲ ಜಿಲ್ಲೆಗಳನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಎಲ್ಲ ವರ್ಗದ ಜನರನ್ನು ಸೇರಿಸಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಅದರಲ್ಲಿ ಉದ್ದೇಶ ಆಗಿತ್ತು. ನೋಡಿ, ಮೊದಲ ಒಂದು ವರ್ಷದಲ್ಲಿ ದೇಶದಾದ್ಯಂತ 315 ಜಿಲ್ಲೆಗಳನ್ನು ಗುರುತಿಸಿದ್ರು, ಆ 2ನೇ ಹಂತದಲ್ಲಿ 235 ಜಿಲ್ಲೆಗಳು, 3ನೇ ಹಂತ ಈಗ ನಡೀತಾ ಇರತಕ್ಕಂತ ಹಂತದಲ್ಲಿ ಉಳಿದ ಎಲ್ಲಾ ಜಿಲ್ಲೆಗಳನ್ನು ಸೇರಿಸಿ ಸಾಕಷ್ಟು ಅಭಿಯಾನ, ಒಂದು ಆಂದೋಲನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಪೌಷ್ಟಿಕಾಂಶದ ದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡಿ, ಕುಪೋಷಣೆ ತಾವು ಮಾತಾಡಿದ್ರಿ, ಬೊಜ್ಜುತನ ಅಂತಕ್ಕಂಥದ್ದು ಒಂದಿದೆ, ರಕ್ತಹೀನತೆ ಬಗ್ಗೆ ತಾವು ಹೇಳಿದ್ರಿ, ಈ ಅನ್ನಾಂಗಗಳ ಒಂದು ಕೊರತೆಗಳು, ವಿಟಮಿನ್ ಡಿ ಹೇಳಿದ್ರಿ, B12 ಅಂತ ಹೇಳಿದ್ರಿ, ಫೋಲಿಕ್ ಆಮ್ಲದ ಬಗ್ಗೆ ಹೇಳಿದ್ರಿ, ಈ ಎಲ್ಲವುಗಳನ್ನ ಕಾಲದಿಂದ ಕಾಲಕ್ಕೆ ನಾವು ಪ್ರಚುರಪಡಿಸತಕ್ಕಂಥ ಸಂದರ್ಭದಲ್ಲಿ ಏನು ICMR ಏನು ಸಂಶೋಧನಾ
1: ವೈದ್ಯಕೀಯ ಮಂಡಳಿ
0: ಇದೆ, ಅದರ NIN ಅಂತ

0: ಹೇಳಿ.
1: ನ್ಯೂಟ್ರಿಷನ್ ರಾಷ್ಟ್ರೀಯ ಪೋಷಣಾ ಸಂಸ್ಥೆ,
0: ಹೌದು,
1: ಇದು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇತರ ರಾಜ್ಯ ಸರ್ಕಾರಗಳಿಗೆ ತಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತವೆ ಮೇಡಮ್? ಅದು
0: ಈಗ ನಾನು ಹೇಳೋದಾದ್ರೆ ಇವೆರಡು ಸಂಸ್ಥೆಗಳು ನೀವೇನು ಹೇಳಿದ್ರಿ, ಅವುಗಳ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಮೈ ಪ್ಲೇಟ್ ಅನ್ನೋದು ಒಂದನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ನನ್ನ ದಿನ, ಈ ದಿನಕ್ಕಾಗಿ ನಾನು ಏನ್ ತಿನ್ಬೇಕು ಅನ್ನೋದ್ರ ಕಡೆ ಅದನ್ನ ಹೆಚ್ಚು ಒತ್ತು ಮಾಡಿ ಹೇಳುತ್ತೆ. ಹೇಗಿರ್ಬೇಕು ನಮ್ಮ ಅಂತಂದ್ರೆ, ಈ ಆಹಾರ ಪದಾರ್ಥಗಳು ನಮ್ಮ ದಿನನಿತ್ಯ ನಾವು ಸೇವನೆ ಮಾಡ್ತೀವಿ, 10 ವರ್ಗಗಳಾಗಿ ಅದನ್ನ ವರ್ಗ ಮಾಡಿದ್ದಾರೆ.
1: ನನ್ನ ತಟ್ಟಿನಲ್ಲಿ ಏನಿರ್ಬೇಕು ಆಹಾರ?
0: ಅದು ಏಕದಳ ಧಾನ್ಯ. ಏಕದಳ ಧಾನ್ಯ ಅಂದ್ರೆ ಏನು? ಅಕ್ಕಿ, ಗೋಧಿ, ಜೋಳ, ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಹೆಚ್ಚು ಒಂದು ಮಹತ್ವ ಏನಂತಂದ್ರೆ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ಸಿರಿಧಾನ್ಯ ಅಥವಾ ಕಿರುಧಾನ್ಯ ಅಂತ ಏನ್ ಹೇಳ್ತಾರೆ ಅದು ಇರಬೇಕು. ಅಂದ್ರೆ ಏಕದಳ ಧಾನ್ಯ ನಾವ್ ಏನ್ ಸೇವನೆ ಮಾಡ್ತೀರಿ ಅದ್ರಲ್ಲಿ ಕನಿಷ್ಠ 25-30 ಭಾಗ ನಾವು ಈ ಕಿರುಧಾನ್ಯಗಳನ್ನ ಇರಬೇಕು
1: ಇರಬೇಕು.
0: ಎರಡನೇದಾಗಿ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯ ಅಂದ್ರೆ ಹೆಸರುಕಾಳು ಎಲ್ಲ ಇದೆ, ಉದ್ದು, ಹುರುಳಿ ಎಲ್ಲಾನು ಅದರಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಬೇಳೆಗಳಿಗಿಂತ ಉಂಡೆಕಾಳುಗಳನ್ನ ಹೆಚ್ಚು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ನಮಗೆ ಬೇಕಾದಂತ ನಾರಿನಾಂಶ ಜಾಸ್ತಿ ಸಿಗುತ್ತೆ. ಈಗ ನಾನಾಗಲೇ ಹೇಳಿದಂಗೆ ಏಕದಳ ಧಾನ್ಯ ಶರ್ಕರ ಪಿಷ್ಟ ಅಥವಾ ಶಕ್ತಿ ಕೊಡುವಂಥದ್ದು, ಬಿ ಜೀವಸತ್ವ ಗುಂಪುಗಳನ್ನ ಜೀವಸತ್ವ ಕೊಡುತ್ತೆ. ಹಾಗೆ ನಿಮಗೆ ದ್ವಿದಳ ಧಾನ್ಯಗಳು ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರುವಂತ ಸಸಾರಜನಕ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ ನಾವು ಹೆಚ್ಚಾಗಿ ಸಸ್ಯಾಹಾರಿಗಳನ್ನು ನಮಗೆ ಹೆಚ್ಚಿನ ಒಂದು ಬೇಕಾಗಿರುವಂತಹ ಅವಶ್ಯಕವಾದಂತಹ ಪ್ರೋಟೀನ್ ಅಥವಾ ಸಸಾರಜನಕ ಈ ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ. ಅದಲ್ಲದೆ ಮೂರನೇದಾಗಿ ಸೊಪ್ಪು ತರಕಾರಿಗಳು. ಸೊಪ್ಪು ತರಕಾರಿ ಅಂದ್ರೆ ಹಸಿರು ಸೊಪ್ಪು ತರಕಾರಿ, ಇದು ಫೋಲಿಕ್ ಆಮ್ಲ ಕೊಡುತ್ತೆ ಮತ್ತು ಜೀವಸತ್ವಗಳನ್ನ ಕೊಡುತ್ತೆ. ಹಾಗೇನೆ ಇತರೆ ತರಕಾರಿಗಳು
1: ಇರಬೇಕಾಗುತ್ತೆ ಮೇಡಮ್ ತಟ್ಟೆನಲ್ಲಿ.
0: ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ಸೊಪ್ಪು ತರಕಾರಿಗಳು 100 ಗ್ರಾಂ ಅಷ್ಟು ಕನಿಷ್ಠ ಇರಲೇಬೇಕಾಗುತ್ತೆ. ಹಾಗೆ
1: ಪ್ರತಿದಿನ
0: ಮೂರು ಹೊತ್ತು ಒಂದು ದಿನಕ್ಕೆ ಆಯ್ತಾ. ಆಮೇಲಿಂದ ಇತರೆ ತರಕಾರಿಗಳು, ಇತರೆ ತರ ನುಗ್ಗೆಕಾಯಿ ಆಗಿರ್ಬೋದು, ಬದನೆಕಾಯಿ, ಸೀಮೆ ಬದನೆಕಾಯಿ, ಹಲವಾರು ತರಕಾರಿಗಳು. ಜನರು ಮೊದಲು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ತರಕಾರಿಗಳು ಹಸಿರು ಸೊಪ್ಪು ದುಬಾರಿದೇ ತಗೋಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಗೆ ಸಿಗುವ ತಕ್ಕಂತ ವಸ್ತುಗಳು. ಉದಾಹರಣೆಗೆ ಹಳ್ಳಿಗಳಲ್ಲಿ ಆಗ್ಲಿ ನುಗ್ಗೆ ಸೊಪ್ಪು ಇರುತ್ತೆ, ಕುಂಬಳ ಸೊಪ್ಪು ಇರುತ್ತೆ, ಇಂತ ಬೆರಕೆ ಸೊಪ್ಪು, ಇಂಥವೆಲ್ಲ ಕೂಡ ಬಹಳ ಪೌಷ್ಟಿಕವಾದಂಥದ್ದು. ನಮ್ಮ ಜನರ ತಪ್ಪು ತಿಳುವಳಿಕೆ, ನಾವು ಹೋಗಿ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದ್ರೆ ಮಾತ್ರ ಅದು ಪೌಷ್ಟಿಕಾಂಶ ಇರುವಂತದ್ದು ಅನ್ನೋದು ತಪ್ಪು ಅಭಿಪ್ರಾಯ. ಹೌದು. ಮತ್ತೆ ಹಣ್ಣು ತರಕಾರಿ, ಹಣ್ಣು ತರಕಾರಿ ಅಂದ ತಕ್ಷಣ ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಒಂದು ದುಡ್ಡು ಕೊಟ್ಟು ದುಬಾರಿ. ಈಗ ಆಪಲ್ ಅದು ನಮ್ಮ ಸ್ಥಳೀಯ ಆಹಾರ ಸಿಗುವಂತಕ್ಕಂತ ಹಣ್ಣಲ್ಲ, ಅದು ನಾವು ಎಲ್ಲಿಂದನೋ ಅದನ್ನ ತರಿಸ್ಕೊಂಡಿರ್ತೀವಿ. ಅದ್ರ ಬದಲಿಗೆ ನಮ್ಮಲ್ಲೇ ಸ್ಥಳೀಯವಾಗಿ ಋತುವಿಗೆ ಅನುಸಾರವಾಗಿ ಸಿಗುವಂತ ಹಣ್ಣುಗಳು, ಉದಾಹರಣೆಗೆ ಹಲಸಿನ, ಪಪ್ಪಾಯ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಸೀತಾಫಲ, ಸಪೋಟ ಹೇಳ್ತಾ ಹೋದ್ರೆ ಎಷ್ಟೊಂದು ಹಣ್ಣುಗಳು ನಮ್ಮಲ್ಲಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಟ್ಟದ ನಲ್ಲಿಕಾಯಿ, ಒಂದು ದಿನಕ್ಕೆ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ಬಿಟ್ರೆ ನಿಮ್ಗೆ ಬೇಕಾಗಿರೋ ಜೀವಸತ್ವಗಳು, ಸಿ ಜೀವಸತ್ವ ಸಂಪೂರ್ಣವಾಗಿ ಸಿಗುವಂತದ್ದು. ಸೊ ಈ ತರದಂತದ್ದು. ಮತ್ತೆ ಹಾಲಿನ ಉತ್ಪನ್ನಗಳು, ಹಸು ಕಟ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ, ಆದ್ರೆ ಏನ್ ಮಾಡ್ತಾರೆ ಅದನ್ನ ಅವ್ರ ಮನೆಯವರು ಉಪಯೋಗಿಸೋದಿಲ್ಲ, ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಡ್ತಾರೆ. ಆ ಬಂದ ದುಡ್ಡನ್ನ ಎಲ್ಲ ಅವ್ರು ಇತರೆ ವಸ್ತುಗಳನ್ನ ಕೊಂಡ್ಕೊಳ್ತಾರೆ ಸಂಪೂರ್ಣವಾಗಿ ಅಂತಲ್ಲ. ಇತರೆ ವಸ್ತುಗಳು ಅಂದ್ರೆ ಟಿವಿ ತಗೊಳ್ಳೋದು, ಸೀರೆ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇದಕ್ಕೆ ಮಾಡ್ತಾರೆ. ಆದ್ರೆ ಹೆಚ್ಚಿನ ಒಂದು ಅವರ ಆದಾಯನ ಅವರ ಆಹಾರಕ್ಕಾಗಿ ಪೋಷಣೆಗಾಗಿ ಅವರಿಗೆ ತಿಳುವಳಿಕೆ ಇಲ್ಲ. ಇದನ್ನ ನಮಗೆ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದದ್ದು. ನಮಗೆ ಆರೋಗ್ಯ ಕೆಟ್ಟರೆ ನಾವೀಗ ಏನೋ ನಾವು ದುಡ್ಡನ್ನ ವ್ಯಯ ಮಾಡ್ತಿದೀವಿ, ಅದನ್ನ ನಾವು ವೈದ್ಯರ ಬಳಿ ಹೋಗಿ ಅಲ್ಲಿ ನಮಗೆ ಬೇಕಾಗಿರುವಂತಹ ಔಷಧಿಗಳನ್ನ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆ ಕಡೆ

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:30:25. ಸಂಜೆಯ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರನ್ನ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗ ಸ್ವಾಮಿ ಹಿರೇಮಠ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.

0: ಗಿರ್ಮಿಟ್. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಗಿರ್ಮಿಟ್ನಲ್ಲಿ ಕನ್ನಡದ ಹೊಸ ಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ಕೇಳುವಿರಿ. ಪ್ರತಿದಿನವೂ ಕೂಡ ಸಂಜೆ 5:30 ಪ್ರಸಾರವಾಗುವ ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಗಿರ್ಮಿಟ್ನಲ್ಲಿ ಮೊದಲಿಗೆ 1990s ಚಿತ್ರದ ಗೀತೆಯೊಂದನ್ನು ಕೇಳುವಿರಿ. KS ಚಿತ್ರ ಹಾಗೂ EC ಮಹಾರಾಜ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಮೋಹಿನಿ ಸಚಿನ್ ಅಮನ್ ಹಾಗೂ ಮಂಜು MR. ಸಂಗೀತ EC ಮಹಾರಾಜ ಅವರಿಂದ.

ಬರೋಸ್ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಹಾಡಿದ್ದ ಕಲಾವಿದರು ಅಜಯ್ ಮುರುಗನ್. ಪ್ರತಾಪ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಗೊರೇರೋ ಅಂಡ್ ಮಿಗಲ್ ಗೊರೇರೋ ಅವರಿಂದ.

ಭುವನಂ ಗಗನಂ ಚಿತ್ರದಿಂದ ಆರಿಸಿದ ಗೀತೆಯೊಂದನ್ನು ನೀವೀಗ ಕೇಳಿವಿರಿ. ಅರ್ಮನ್ ಮಲ್ಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ. ಅನುರಾಧ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಗುಮೇವಿ ವಿಜಯ್ ಅವರಿಂದ.

ದ್ವಿಜ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಹಾಡಿದ್ದ ಕಲಾವಿದರು ಮನೋಜವಂ ಆತ್ರೇಯ. ವಿ ವಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರಬೋಧ್ ಶ್ಯಾಮ್ ಮತ್ತು ಹಿಮಾದ್ರಿ ಶ್ರೀನಿವಾಸ್ ಅವರದ್ದು. ಗಿರ್ಮಿಟ್ನಲ್ಲಿ ಇನ್ನು ಮುಂದೆ ಕೇಳಿ ಗುಬ್ಬಿಮರಿ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು. ಹಾಡಿದ್ದ ಕಲಾವಿದರು ಪಲ್ಲವಿ ಎಂ ಡಿ ಹಾಗೂ ಅಭಿನವ್ ಭಟ್, ಎಲ್ ಸಿ ನಾಗರಾಜ್ ಹಾಗೂ ಬಸವಲಿಂಗಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ರವೀಶ್ ಎ ಟಿ.

0: ಇದುವರೆಗೂ ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಇಂದಿನ ಗಿರ್ಮಿಟ್. ಗಿರ್ಮಿಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: 4% of GDP in 2026 to 77.7% in 2031 against a rising global trend. In Andhra Pradesh, four workers were killed and another was critically injured in a boiler explosion at a private industrial unit in Sri City of Satyavedu Mandal today. The blast occurred inside a factory in the special economic zone. Two workers died on the spot while three others were critically injured and shifted to a nearby hospital. India have won 5 gold, 2 silver and 2 bronze medals at the Asian Games in Japan today. In hockey, India thrashed Malaysia 5-1 to defend their men's gold, and the triumph also secured them a direct qualification for the 2028 Los Angeles Olympics. In men's cricket, India won the gold, defeating arch rivals Pakistan in the T20 final. Indian wrestler Aman Sehrawat clinched the men's 57-kilogram gold after edging out North Korea's world champion Chong Song Han 11-7 in a fierce final. With these impressive performances, India has climbed to 4th position in the overall medal standings. The country's medal tally has risen to 85, including 21 gold, 27 silver and 37 bronze medals. Prime Minister Narendra Modi has congratulated the men's cricket team on retaining their title at the Asian Games 2026. In a series of social media posts, Mr. Modi said, "This is indeed a joyous occasion for the nation." He also wished the team members for their future endeavours. The Prime Minister also congratulated Pranavi Sharathurs on winning India's first ever gold in women's individual golf at the Asian Games. Mr. Modi said her superb finish has given the nation a sporting moment to remember. He wished that the victory would draw more young Indians to the game and inspire them to aim for the very top. And with that, we end this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಒಂದು ಪ್ರಕಟಣೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಈಗ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳು. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆಯ ನಂತರ 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ಇದರಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ, ಈ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ. 7:20 ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನುಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಮಾಚಾರ ದರ್ಶನ. ರಾತ್ರಿ 8:00 ಸಿರಿಗಂಧ, 9:15 ಭಾವಗೀತೆಗಳು, 9:30 ಯುವವಾಣಿ, ಇದರಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ ಹಾಗೂ ನಿಷಾದ್ ಹರ್ಲಾಪುರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಹೆಚ್ಎಂ ಮಹೇಶ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರ ಸಹ ಪ್ರಸಾರ, ಇದರಲ್ಲಿ ರಫೀಕ್ ಖಾನ್ ಅವರ ವೈಲಿನ್ ವಾದನ ಕೇಳುವಿರಿ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂಥ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಯು ಎಂ ರವಿ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿಗೀತೆಗಳು, 6:50 ರೈತರಿಗೆ ಸಲಹೆ ಪ್ರಸಾರವಾಗಲಿದೆ, 7:15 ಮೋದಿನಿ ಎನ್ ಭಟ್ ಅವರು ಹಾಡಿರುವಂಥ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ, ಆನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯಲಿದೆ. ನಾಳೆ ಬೆಳಗ್ಗೆ 10:30 ಸುನಹೆರೆ ಫಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಡಾಕ್ಟರ್ ಕೇಶೋಪೈ ಅವರೊಂದಿಗೆ ಸಂದರ್ಶನ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ,

ಪತಕೆ ಚಿತ್ರಗೀತೆಗಳು 1:40 ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ, ವಿಷಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ಸಂದರ್ಶನ, 2:40 ರಸಮಂಜರಿ, ಸಂಸ್ಕೃತ ಕಲಿಕೆ ಏಕೆ ಹೇಗೆ ಮಾತನಾಡುತ್ತಾರೆ ಆರ್ತಿ ಶೇಡ್ಬಾಳ್ ಅವರು. 3:00 ಗುಲ್ಮೊಹರ್, 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಎಂಬಿ ದೀಪ ಅವರಿಂದ, 6:51 ಕೃಷಿರಂಗ, ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:45 ಕನ್ನಡದಲ್ಲಿ ಭಾಷಣ, 8:00 ಸಿರಿಗಂಧ, 9:15 ಸಿ ಅಶ್ವಥ್ ಅವರು ಹಾಡಿರುವಂಥ ಭಾವಗೀತೆಗಳು, 9:30 ಯುವವಾಣಿಯಲ್ಲಿ ಎಐ ಅಡಾಪ್ಟ್ ಆರ್ ಇವಾಲ್ವ್, ಭಾಗವಹಿಸುತ್ತಾರೆ ಎಐ ಪರಿಕರಗಳ ತರಬೇತುದಾರ ಶಾಲೋಮ್ ಅರುಕಿಯಾಥನ್ ಮತ್ತು ಆಯುಷ್ಮಾ ಅಗರ್ವಾಲ್, ಹಿರಿಯ ಆಂಡ್ರಾಯ್ಡ್ ಡೆವಲಪರ್ ನಿರ್ಮಾಣ ಜ್ಯೋತಿದಾಸ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇದರಲ್ಲಿ ಹಿಂದೋಲ್ ಪೆಂಟ್ಸೆ ಅವರ ಖಯಾಲ್ ಗಾಯನವನ್ನು ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ನಾಗಪುರ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕನ್ನಡ ರತ್ನಭಂಡಾರ ಪ್ರಸಾರವಾಗಲಿದೆ. ನಂತರ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ತಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನ ಆಲಿಸೋಣ, ಕೇಳಿ.
2: ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ, ರೈಸೂರಿನಲ್ಲಿ, ನಂದಿದುರ್ಗದಲ್ಲಿ ಅವರಿದ್ದಾಗ ಅವರ ಸೇವೆ ಸಲ್ಲಿಸುವ ಭಾಗ್ಯ ನನಗಾಗಿತ್ತು. ಕುಮಾರ ಪಾರ್ಕಿಗೆ ಗಾಂಧೀಜಿ ಬಂದು ಇಳಿದರು. ನಾನು ಅವರನ್ನು ಕಂಡು ನಮಸ್ಕಾರ ಮಾಡಿದೆ. ಅವರು, ಎಲ್ಲಿ ನನ್ನ ತಂಗಿ, ಅವರನ್ನು ಏಕೆ ಕರ್ತರಲಿಲ್ಲ ಎಂದು ಕೇಳಿದರು. ಸಂಕೋಚದಿಂದ ನಾನು ತಲೆಬಾಗಿ ನಿಂತೆ. ಕೂಡಲೇ ರಾಜಾಜಿಯವರು ಆಕೆ ಗರ್ಭಿಣಿ ಎಂದರು. ಹೆರಿಗೆ ದಿನಗಳು ಎಂದೇ ನಾನು ಸೇರಿಸಿದೆ. ಬಾಪೂಜಿ ನಗುತ್ತಾ ನನ್ನ ಕಡೆ ನೋಡಿ, ಇವನು ಆಯ್ ವೆರಿ ಗುಡ್ ಮಿಡ್ ವೈಫ್, ನಾನು ಒಳ್ಳೆಯ ಸುಳಿಗಿತ್ತು ಎಂಬುದು ಗೊತ್ತು ಎಂದರು. ತಕ್ಷಣ ಸ್ವರ್ಗವಾಸಿ ಡಾಕ್ಟರ್ ಕುಣಿಕಣ್ಣನ್ರವರು ತಮ್ಮ ಕಾರನ್ನು ಮನೆಗೆ ಕಳುಹಿಸಿ ನಮ್ಮ ಆಕೆಯನ್ನು ಕರೆಸಿದರು. ಅವರು ಬಂದು ವೀಣೆ ಬಾರಿಸಿ ಒಂದೆರಡು ಹಾಡುಗಳನ್ನು ಹಾಡಿದರು. ಬಾಪೂಜಿಗೆ ಆಗ ಸಮಾಧಾನವಾಯಿತು. ಇನ್ನೊಂದು ಸಲ ಗಾಂಧೀಜಿ ಕುಮಾರ ಪಾರ್ಕ್ನಲ್ಲಿ ಬಿಡಾರ ಮಾಡಿದ್ದರು. ಅಂದು ಬೆಂಗಳೂರು ಬಿಡುವ ದಿನ. ಅವರ ದರ್ಶನಾಪೇಕ್ಷೆಗಳು, ಅವರ ಹಸ್ತಾಕ್ಷರ ಬಯಸಿ ಬಂದವರು ಅಸಂಖ್ಯಾತ. ನಾನು ಬಾಪೂಜಿ ಪಕ್ಕದಲ್ಲಿ ಕೂತು ಅಪೇಕ್ಷಕರ ಸ್ವಹಸ್ತಾಕ್ಷರ ಪುಸ್ತಕಗಳನ್ನು ಬಾಪೂಜಿಯವರ ಮುಂದಿಡುತ್ತಿರುವ ಹಾಗೆಯೇ ಬಾಪೂಜಿ ಬಲಗೈಯಲ್ಲಿ ಸಹಿ ಹಾಕುತ್ತಾ ಎಡಗೈ ಹಸ್ತವನ್ನು ಆಡಿಸುವರು. 5 ರೂಗಳು ಎಂದು ಅದಕ್ಕರ್ಥ. ಕೂಡಲೇ 5 ರೂಗಳ ನೋಟುಗಳ ಸುರಿಮಳೆ. ಹಸ್ತಾಕ್ಷರ ಬೇಡಿಕೆ ಹೆಚ್ಚುತ್ತಾ ಬಂತು. ರೈಲಿಗೆ ಹೊರಡುವ ಸಮಯವೂ ಹೆಚ್ಚುತ್ತಾ ಬಂತು. ಬಾಪೂಜಿ 2 ಹಸ್ತುಗಳನ್ನು ಎತ್ತಿ 10 ಬೆರಳುಗಳನ್ನು ತೋರಿಸುವರು. ಕೂಡಲೇ 10 ರೂಗಳ ನೋಟುಗಳ ವೃಷ್ಟಿ. ಕಡೆಗೆ ಬಾಪೂಜಿ ನನ್ನನ್ನು ನೋಡುತ್ತಾ, ನನ್ನ ಹಸ್ತಾಕ್ಷರ ನಿನಗೆ

ಬೇಡವೋ ಅಂದರು. ನಗುತ್ತಾ, ಏಕೆ ಬೇಡ ಬಾಪೂಜಿ ಎಂದೆ. ತಕ್ಷಣ ಅವರು ಒಂದು ಚೂರು ಕಾಗದವನ್ನು ಎಳೆದುಕೊಂಡು ಭಗವದ್ಗೀತೆಯ ಶ್ಲೋಕವನ್ನು ಬರೆದು ನನ್ನ ಕೈಯಲ್ಲಿಟ್ಟರು. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. ಆ ಸಂದರ್ಭಕ್ಕೆ ವಿಶ್ವಕರ್ನಾಟಕದ ವಿಶೇಷ ಸಂಚಿಕೆಯನ್ನು ಹೊರಡಿಸುವ ಪ್ರಯತ್ನವಾಗುತ್ತಿತ್ತು. ಗಾಂಧೀಜಿಯವರನ್ನು ಒಂದು ಸಂದೇಶ ಕೇಳಿದೆ. ಆಗ ಅವರು, ನಿನ್ನ ಪತ್ರಿಕೆಯ ನೀತಿ ರೀತಿಗಳೇನು? ಪತ್ರಿಕೆಗೆ ನಿಷೇಧ.

0: ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಾ ಬಂದರು. ಎಲ್ಲಕ್ಕೂ ನಾನು ಉತ್ತರವಿತ್ತೆ. ಅನಂತರ ಅವರು ಪತ್ರಿಕೆಯ ಹಲವು ಸಂಚಿಕೆಗಳನ್ನು ತಂದು ಸಂಪಾದಕೀಯ ಲೇಖಗಳಲ್ಲಿ ಕೆಲವನ್ನು ಆರಿಸಿ ಓದಿ ನನಗೆ ಕೇಳಿಸು ಅಂದರು. ವಿಶ್ವ ಕರ್ನಾಟಕದ ವಾರಪತ್ರಿಕೆಯ ಸಂಚಿಕೆಗಳನ್ನು ಬೈಂಡ್ ಮಾಡಿಸಿಟ್ಟಿದ್ದೆ. ಅವುಗಳನ್ನು ತಂದು ನಿಶ್ಚಿತ ಕಾಲದಲ್ಲಿ ಸಂಪಾದಕೀಯ ಟಿಪ್ಪಣಿಗಳನ್ನು ಓದುತ್ತಾ ಹೋದೆ. ಪುಟಗಳನ್ನು ತಿರುವಿ ಹಾಕುತ್ತಾ ಹಾಕುತ್ತಾ ಪ್ರಕಟಣೆಗಳನ್ನು ನೋಡಿದರು. ನಾಳೆ ಮತ್ತೆ ಬಂದು ಓದು ಅಂದರು. ನನ್ನ ಮಿತ್ರರಾದ ಶ್ರೀ ನಿಟ್ಟೂ ಶ್ರೀನಿವಾಸರಾಯರು ಅಂದು ಆ ಕೆಲಸ ಮಾಡಿದರು. ತಮಗೆ ಸಮಾಧಾನವಾಯಿತು ಎಂದು ಹೇಳಿ, ಇಫ್ ಆಲ್ ದ ಕಂಡೀಷನ್ಸ್ ಐ ಹ್ಯಾವ್ ಸೆಟ್ ಫೋರ್ತ್ ಆರ್ ಸ್ಯಾಟಿಸ್ಫೈಡ್, ದೇರ್ ಈಸ್ ನೋ ರೀಸನ್ ವೈ ಮೈಸೂರು ಶುಡ್ ನಾಟ್ ಬಿ ಕಾಲ್ಡ್ ರಾಮರಾಜ್ಯ. ಇನ್ನೊಂದು ಸಂದರ್ಭ, ನನ್ನ ಹಿರಿಯ ಮಗ 2-3 ವರ್ಷದ ಕೂಸು. ನನ್ನಾಕೆ ಕೂಸನ್ನು ಬಾಪೂಜಿಯ ಮುಂದಿಟ್ಟು ಆಶೀರ್ವಾದ ಮಾಡಬೇಕು ಬಾಪೂಜಿ ಅಂದರು. ಅವರು ಮಗುವಿನ ತಲೆ ಸವರಿ ಬೆನ್ನು ತಟ್ಟುತ್ತಾ, ಬಿ ಎ ಬೆಟರ್ ಟ್ರಾನ್ಸ್ಲೇಟರ್ ದನ್ ಯುವರ್ ಫಾದರ್ ಅನ್ನುತ್ತಾ ನನ್ನ ಕಡೆ ನೋಡಿ ಪಕ್ಕಪಕ್ಕನೆ ನಕ್ಕರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ತೀತಾ ಶರ್ಮಾ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಪ್ರವಾಚಿಕ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಸರ್ವಕಾರ ಗೋಪಾಲನ ಆಧಾರಿತ ಸಂಪೂರ್ಣ ಪಾರಿಸ್ಥಿತಿಕ ತಂತ್ರ ವಿಕಸಯನ್ ಅಸ್ತಿ, ಯೇನ ಗ್ರಾಮೀಣ ಅರ್ಥವ್ಯವಸ್ಥಾಯೈ ಪ್ರೋತ್ಸಾಹನ ಲಭತೆ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಮಾಸಿಕ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಅದ್ಯ ದ್ವಾದಶ ವರ್ಷಾಣಿ ಪೂರಿತಾನಿ. ಆರಕ್ಷಿದಲೇನ ಸೂಚಿತಂ ಯತ್ ಸಾರ್ವಜನಿಕ ಸುರಕ್ಷಾಂ ವಿಧಿಂ ವ್ಯವಸ್ಥಾಂ ಯಾತಾಯಾತ ಸಂಚಾರಂ ಸುನಿಶ್ಚೇತುಂ ನವದಿಲ್ಲಿ ಮಂಡಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 23-ಉತ್ತರ-2000ತಮವರ್ಷಸ್ಯ 63-ಉತ್ತರೈಕಶತತಮಃ ಭಾಗಃ ಪ್ರಭಾವಿಭೂತಃ. ಆಂಧ್ರಪ್ರದೇಶೆ ಸತ್ಯವೇಡು ಮಂಡಲಸ್ಯ ಶ್ರೀ ಸಿಟಿ ಇತ್ಯತ್ರ ಏಕೇನ ಔದ್ಯೋಗಿಕ ವಾಷ್ಪಯಂತ್ರ ವಿಸ್ಫೋಟೇನ ಚತ್ವಾರಃ ಕರ್ಮಕರಃ ಮೃತಃ, ಏಕಶ್ಚ ಗಂಭೀರ ರೂಪೇಣ ವ್ರಣಿತಃ. ಅಪಿ ಚ ಏಷಿಯಾಯಿ ಕ್ರೀಡಾಯಾಂ ಜಪಾನ ದೇಶೆ ಭಾರತೇನ ಅದ್ಯ 5 ಸ್ವರ್ಣಪದಕಾನಿ 2 ರಜತಪದಕೆ ಚ ವಿಜಿತೆ. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಗೃಹ ಏವಂ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಅವದತ್ ಯತ್ ನರೇಂದ್ರ ಮೋದಿ ಪ್ರಶಾಸನ ಗೋಪಾಲನಸ್ಯ ವಿಷಯ ಸಂಪೂರ್ಣ ತಂತ್ರ ವಿಕಸಿತು ಪ್ರಯತತೆ. ಗೋಮಯಾತ್ ಜೈವ ಗೈಸ್ ಜೈವಿಕ ಖಾದ ನಿರ್ಮಾಣಾತ್ ಪ್ರಾರಭ್ಯ ದುಗ್ಧಜನ್ಯ ಪದಾರ್ಥಾನಾಂ ಪ್ರಸಂಸ್ಕರಣ ತಥಾ ಚ ತೇಷಾಂ ವಿಪಣನಸ್ಯ ವ್ಯವಸ್ಥಾ ಅಪಿ ಅಸ್ಮಿನ್ನೇವ ತಂತ್ರೆ ಅಂತರ್ಭವತಿ. ಏತೇನ ಗ್ರಾಮೀಣ ಅರ್ಥವ್ಯವಸ್ಥಾಯಾಃ ವಿಕಾಸೆ ನೂತನ ಪ್ರೋತ್ಸಾಹನ ಪ್ರಾರಪ್ಸ್ಯತೆ. ಅದ್ಯ ಭೋಪಾಲನಗರೆ ಆಯೋಜಿತೆ ರಾಜ್ಯಸ್ತರೀಯ ಗೌಪಾಲಕ ಸಮ್ಮೇಳನೆ ಭಾಷಮಾಣಃ ಅಮಿತ್ ಶಾಹ ಅವದತ್ ಯತ್ ಸಹಕಾರಿತಾ ಮಂತ್ರಾಲಯಸ್ಯ ಸ್ಥಾಪನೆಯ ಪಶುಪಾಲಕಃ ಸರ್ವಾಧಿಕಂ ಲಾಭಂ ಪ್ರಾಪ್ಸ್ಯಂತಿ.
4: ಹಮ್ನೆ ಶ್ವೇತ ಕ್ರಾಂತಿ 2 ಕೀ ಶುರುವಾತ್ ಕೀ ಹೈ, ಇಸ್ಮೇ ಹಮ್ ನಯಿ 75,000 ಸಹಕಾರಿ ಡೇರಿಯಾ ಗಾಂವೋ ಮೇ ಬನಾಯೆಂಗೆ ಔರ್ 46,000 ಡೇರಿಯೋ ಕೋ ಮಜಬೂತ್ ಕರೆಂಗೆ. 75,000 ನಯಿ ಡೇರಿಯಾ ಬನಾನೆ ಮೇ ಸಬ್ಸೆ ಜ್ಯಾದಾ ಡೇರಿ ಮೇರೆ ಮಧ್ಯಪ್ರದೇಶ ಮೇ ಬನ್ನೆ ವಾಲಿ ಹೈ.
3: ಆಪರಾಧಿಕ ನ್ಯಾಯ ವ್ಯವಸ್ಥಾಯಾಃ ಪರಿಷ್ಕಾರ ವಿಷಯೆ ಅಮಿತ್ ಶಾಹ ಭಣಿತವಾನ್ ಯತ್ ಭಾರತೀಯ ನ್ಯಾಯ ಸಂಹಿತಾಯಾಃ ಪೂರ್ಣರೂಪೇಣ ಕಾರ್ಯಾನ್ವಯನೆ ಸತಿ ಪ್ರಥಮ ಸೂಚನಾ ಪ್ರತಿವೇದನಸ್ಯ ಪಂಜೀಕರಣಾತ್ ಆರಭ್ಯ ಸರ್ವೋಚ್ಚ ನ್ಯಾಯಾಲಯ ಪರ್ಯಂತಂ ಪ್ರಕರಣಾನಾಂ ನಿಸ್ತಾರಣಂ 3 ವರ್ಷಾಭ್ಯಂತರೆ ಕರ್ತುಂ ಶಕ್ಯತೆ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಮಾಸಿಕ ಆಕಾಶವಾಣಿ ಕಾರ್ಯಕ್ರಮಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮಃ ಅದ್ಯ 12 ವರ್ಷಾಣಿ ಪ್ರಪೂರಿತವಾನ್. ಅಸ್ಯ ಕಾರ್ಯಕ್ರಮಸ್ಯ ಪ್ರಥಮಂ ಪ್ರಸಾರಣಂ 14-2000ತಮೇ ವರ್ಷೆ ವಿಜಯದಶಮ್ಯಾಃ ಅವಸರೆ ಪ್ರಸಾರಿತಃ ಅಭವತ್. ಸಾಂಪ್ರತಂ ಯಾವತ್ ಮನ್ ಕಿ ಬಾತ್ ಕಾರ್ಯಕ್ರಮಸ್ಯ 38,000 ಸಂಸ್ಕರಣ

0: ಕಾರ್ಯಕ್ರಮಗಳು ಪ್ರಸಾರಿತಾನಿ. ವಿಗತೇಷು ದ್ವಾದಶ ವರ್ಷೇಷು ಮನ್ ಕಿ ಬಾತ್ ಕಾರ್ಯಕ್ರಮ ಮಾಧ್ಯಮೇನ ಸಮಗ್ರ ದೇಶೇ ಜಾಯಮಾನಂ ಸಕಾರಾತ್ಮಕಂ ಪರಿವರ್ತನಂ ಪ್ರಕಾಶಯಿತುಂ ಭಾರತಸ್ಯ ವಿಕಾಸ ಯಾತ್ರಾಯಾಂ ಭಾರತೀಯ ನಾಗರಿಕಾಣಾಂ ಸಕ್ರಿಯಾಂಶ ಗ್ರಹಣಂ ಪ್ರೋತ್ಸಾಹಯಿತುಂ ಚ ಏಕಂ ವಿಶಿಷ್ಟಂ ಮಂಚಂ ಪ್ರದತ್ತವಾನ್. ಅನೇನ ಮಾಸಿಕ ಕಾರ್ಯಕ್ರಮೇಣ ಪ್ರಧಾನಮಂತ್ರಿ ದೇಶಸ್ಯ ತೇಷಾಂ ಜನಾನಾಂ ಪ್ರೇರಣಾದಾಯೀಹಿ ಕಥಾಃ ವಿನಿಮಯಂ ಕರೋತಿ. ಯೇ ಶಿಕ್ಷಾ, ಸ್ವಾಸ್ಥ್ಯ, ಪರ್ಯಾವರಣ ಸಂರಕ್ಷಣ, ನವಾಚಾರ, ಸಮಾಜ ಸೇವಾದಿಷು ಕ್ಷೇತ್ರೇಷು ವಿಶಿಷ್ಟಂ ಯೋಗದಾನಂ ಕುರ್ವಂತಿ. ದಿಲ್ಲಿ ಆರಕ್ಷಿದಲಂ ಅವದತ್ ಯತ್ ಸುರಕ್ಷಾಂ, ಲೋಕವ್ಯವಸ್ಥಾಂ, ನಿರ್ಬಾಧ ಯಾತಾಯಾತ್ ಸಂಚಾರಂ ಚ ಸುನಿಶ್ಚೇತುಂ ನವದಿಲ್ಲಿ ಮಂಡಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾಯಾಃ ತ್ರಿಷಷ್ಟ್ಯಧಿಕೈಕಶತತಮ ಧಾರಾ ಪ್ರವರ್ತತೆ. ಸಾರ್ವಜನಿಕ ಸೂಚನಾಯಾಂ ನವದಿಲ್ಲ್ಯಾಃ ಆರಕ್ಷಿ ಉಪಾಯುಕ್ತಃ ಅವದತ್ ಯತ್ ಅನುಮತಿ ವಿಹೀನಾಃ ಜನಸಮ್ಮರ್ದಾಃ ಸಾರ್ವಜನಿಕ ಭಾಷಣಾನಿ ಉದ್ಘೋಷಕರಣಂ ಶೋಭಾಯಾತ್ರಾಃ ಪ್ರದರ್ಶನಾನಿ ಅನ್ಯಾಃ ನಿರ್ದಿಷ್ಟಾಃ ಗತಿವಿಧಯಃ ಚ ನಿಷಿದ್ಧಾಃ ಸಂತಿ ಇತಿ. ಸೂಚನಾಯಾಂ ಇದಮಪಿ ಉಕ್ತಂ ಯತ್ ಅದ್ಯ ನಿರ್ಧಾರಿತಾಯ ಕಸ್ಮೈಚಿದಪಿ ವಿರೋಧ ಪ್ರದರ್ಶನಾಯ ಅನುಮತಿಃ ನ ಪ್ರದತ್ತಾ. ಅಪಿ ಚ ತಾದೃಶಸ್ಯ ಕಸ್ಯಚಿತ್ ವಿರೋಧ ಪ್ರದರ್ಶನಸ್ಯ ವಿಷಯೆ ನವದಿಲ್ಲಿ ಮಂಡಲಸ್ಯ ಆರಕ್ಷಿದಲೇನ ಕಾಚಿತ್ ಪೂರ್ವ ಸೂಚನಾ ನ ಪ್ರಾಪ್ತಾ. ದಿಲ್ಲಿ ಆರಕ್ಷಿದಲಂ ನಾಗರಿಕಾನ್ ಪ್ರಾರ್ಥಿತವತ್ ಯತ್ತೆ ಆದೇಶಸ್ಯ ಕಠೋರತಯಾ ಪಾಲನಂ ಕುರ್ವಂತು ಆರಕ್ಷಿದಲೇನ ಸಹ ಸಹಯೋಗಂ ಚ ಕುರ್ವಂತು. ಸಂಸ್ಕೃತ್ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಸರ್ವದಾ ಸರ್ವತ್ರ ಚ ವಾರ್ತಾಭ್ಯಃ ಅದ್ಯತನ ವೃತ್ತಾಂತೇಭ್ಯಶ್ಚ ಎಕ್ಸ್ ಪಟಲೆ ಅಟ್ ಎಐಆರ್ ನ್ಯೂಸ್ ಹಿಂದಿ ಅಥ ಫೇಸ್ಬುಕ್ ಪಟಲೆ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಇತ್ಯತ್ರ ಅಸ್ಮಾನ್ ಅನುಸರಂತು.
0: ಆಂಧ್ರಪ್ರದೇಶೆ ಅದ್ಯ ಸತ್ಯವೀಡು ಮಂಡಲಸ್ಯ ಶ್ರೀ ಸಿಟಿ ಕ್ಷೇತ್ರೆ ಏಕಸ್ಮಿನ್ ನಿಜ ಔದ್ಯೋಗಿಕ ಕೇಂದ್ರೆ ವಾಷ್ಪಯಂತ್ರಸ್ಯ ವಿಸ್ಫೋಟೆ ಚತ್ವಾರಃ ಶ್ರಮಿಕಾಃ ಮೃತಾಃ, ಅನ್ಯಃ ಏಕಃ ಚ ಗಂಭೀರರೂಪೇಣ ಆಹತಃ. ಅಯಂ ವಿಸ್ಫೋಟಃ ವಿಶೇಷಾರ್ಥಿಕ ಕ್ಷೇತ್ರೆ ಸ್ಥಿತಸ್ಯ ಏಕಸ್ಯ ಉದ್ಯೋಗಶಾಲಾಂತರ್ಗತಃ ಅಭವತ್. ದ್ವೌ ಶ್ರಮಿಕೌ ಘಟನಾಸ್ಥಳೆ ಏವ ಮೃತೌ, ಅನ್ಯತ್ರಯಃ ಚ ಗಂಭೀರರೂಪೇಣ ಆಹತಃ ಸಮೀಪಸ್ಥಂ ಚಿಕಿತ್ಸಾಲಯಂ ನೀತಃ. ಆಹತೇಷು ದ್ವೌ ಶ್ರಮಿಕೌ ಪಶ್ಚಾತ್ ಚಿಕಿತ್ಸಾಕಾಲೆ ಮೃತೌ. ಅವಶಿಷ್ಟಸ್ಯ ಶ್ರಮಿಕಸ್ಯ ಚಿಕಿತ್ಸಾ ಗಹನ ಚಿಕಿತ್ಸಾ ಕಕ್ಷೆ ಪ್ರಚಲತಿ. ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಮಹೋದಯಃ ಅಸ್ಯಾಂ ಘಟನಾಯಾಂ ಅತಿಶಯ ದುಃಖಂ ಪ್ರಕಟಿತವಾನ್. ಸಹ ವರಿಷ್ಠಾಧಿಕಾರಿಭಿಃ ಸಹ ಸಂಭಾಷ್ಯ ತಾನ್ ಆವಶ್ಯಕಾನ್ ಉಪಾಯಾನ್ ಕರ್ತುಂ ಶೋಕಸಂತಪ್ತೇಭ್ಯಃ ಪರಿವಾರೇಭ್ಯಃ ಸರ್ವವಿಧಂ ಸಂಭಾವ್ಯಂ ಸಹಾಯಂ ಪ್ರದಾತುಂ ಚ ನಿರ್ದಿಷ್ಟವಾನ್. ಓಮಾನ ದೇಶೆ ಸ್ಥಿತ ಭಾರತೀಯ ದೂತಾವಾಸ ಹೋರ್ಮುಜ್ ಜಲಸಂಧೌ ಪ್ರಕ್ಷೇಪ್ಯಾಸ್ತ್ರೇಣ ಆಹತೆ ಕುವೈತ್ ಧ್ವಜಾಂಕಿತೆ ಎಂ ಟಿ ಕಾಜಿಮಾ ತೃತೀಯ ಇತಿ ತೈಲವಾಹಕೆ ಜಲಯಾನೆ ಸ್ಥಿತಾನಾಂ ಪಂಚಾನಾಂ ಭಾರತೀಯ ನಾಗರಿಕಾಣಾಂ ರಕ್ಷಣ ಕಾರ್ಯಸ್ಯ ಸಮನ್ವಯಂ ಅಕರೋತ್. ಸಾಮಾಜಿಕ ಸಂಚಾರ ಮಾಧ್ಯಮೇ ಪ್ರಕಾಶಿತೆ ಸಂದೇಶೆ ದೂತಾವಾಸ ಅವದತ್ ಯತ್ ಸರ್ವೇ ಪಂಚ ಭಾರತೀಯ ನಾಗರಿಕಾಃ ಸುರಕ್ಷಿತತಯಾ ತಟಂ ಆನೀತಃ. ನಿರಂತರಂ ಸಹಯೋಗಾಯ ಸಹಾಯಾಯ ಚ ದೂತಾವಾಸಃ ಓಮಾನ ದೇಶಸ್ಯ ಅಧಿಕಾರಿಭ್ಯಃ ಧನ್ಯವಾದಾನ್ ಅರ್ಪಿತವಾನ್. ವಿದೇಶ ಮಂತ್ರಾಲಯಃ ಅವದತ್ ಯತ್ ವಿದೇಶೇಷು ಸ್ಥಿತಾನಾಂ ಭಾರತೀಯ ನಾವಿಕಾನಾಂ ಸುರಕ್ಷಾಯೈ ಸಂರಕ್ಷಣಾಯ ಕಲ್ಯಾಣಾಯ ಚ ದೂತಾವಾಸಃ ಪ್ರತಿಬದ್ಧಃ ಅಸ್ತಿ. ರಾಜ್ಯಸಭಾಯಾಃ ಉಪಸಭಾಪತೇಃ ಹರಿವಂಶಸ್ಯ ನೇತೃತ್ವೇ ಏಕಂ ಭಾರತೀಯ ಸಂಸದೀಯ ಪ್ರತಿನಿಧಿ ಮಂಡಲಂ ಅಂತರ್ ಸಂಸದೀಯ ಸಂಘಸ್ಯ ತ್ರಿಪಂಚಾಶದುತ್ತರೈಕಶತತಮ್ಯಾಂ ಸಭಾಯಾಂ ತತ್ಸಂಬದ್ಧೋಪವೇಶನೇಷು ಚ ಭಾಗಂ ಗೃಹೀತುಂ ತಂಜಾನಿಯಾ ದೇಶಂ ಪ್ರತಿ ಪ್ರಸ್ಥಿತವಾನ್. ಏತಾನಿ ಉಪವೇಶನಾನಿ ಮಾಸಸ್ಯ ಅಸ್ಯ ಪಂಚ ದಿನಾಂಕತಃ ನವದಿನಾಂಕ ಪರ್ಯಂತಂ ಆಯೋಜ್ಯಂತೆ. ಏತತ್ ಪ್ರತಿನಿಧಿಮಂಡಲಂ ಸಮಕಾಲೀನ ವೈಶ್ವಿಕ ಮಹತ್ವಸ್ಯ ವಿಷಯೇಷು ವಿವಿಧಾಸು ಸಭಾಸು ವಿಚಾರಗೋಷ್ಠೀಷು ಕರ್ಮಶಾಲಾಸು ಚ ಭಾಗಂ ಗ್ರಹೀಷ್ಯಂತಿ. ಏತೇಷು ವಿಷಯೇಷು ಭಾರತಸ್ಯ ದೃಷ್ಟಿಕೋನಂ ಸ್ಪಷ್ಟಂ ವಕ್ಷತಿ ಶ್ರೀ ಹರಿವಂಶಃ ಶಾಶಿ परिषदः सामान्यवादविवादस्य आपत्कालीनविषयक वादविवादस्य तथा च संसदीयसङ्घस्य अध्यक्षपदस्य अभ्यर्थिनां श्रवणस्य च

0: कार्यक्रमेषु भागं ग्रहीष्यति। जापानदेशे प्रचल्यमानेषु एशियाई क्रीडासु अद्य भारतं पञ्च स्वर्णपदकानि द्वे रजतपदके द्वे कांस्यपदके च जितवत्। भारतीयं पुरुषाणां हॉकीदलं मलेशियादेशं पराजित्य देशस्य स्वर्णपदकं प्राप्तवत्। भारतीयं पुरुषाणां क्रिकेटदलं पाकिस्तानं पराजित्य स्वर्णपदकं जितवत्। मल्लयुद्धे पुरुषाणां 57 किलोग्राम भारवर्गे आमन सहरावत स्वर्णपदकं 97 किलोग्राम भारवर्गे दीपक पुनिया च कांस्य पदकं जितवान्। अन्तिम पंघाल महिलानां 53 किलोग्राम भारवर्गे रजत पदकं प्राप्तवती। अपि च गोल्फ क्रीडायां प्रणवी शरत अर्स महिलानां वैयक्तिक स्पर्धायां स्वर्ण पदकं दल स्पर्धायां च रजत पदकं प्राप्तवती। महिलानां रिकर्व धनुर्विद्यायां कुमकुम मोहोड स्वर्ण पदकं जितवती। नीरज चौहान च पुरुषाणां रिकर्व स्पर्धायां कांस्य पदकं प्राप्तवान्। पदकतालिकायां भारतं 21 स्वर्ण पदकानि समाविष्टानि। राष्ट्रपतिः द्रौपदी मुर्मू महोदया, प्रधानमंत्री नरेन्द्र मोदी महोदयः दितवन्तः इति वार्ताः।
1: ಇದು ಆಕಾಶವಾಣಿ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ, ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ

0: ಯುರೇನಿಯಂ ಧಾತು ಒಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವು ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ, ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನ ಗುರುತಿಸಲು, ನಕಲಿ ರತ್ನಗಳನ್ನ ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೇರಿಳೆ ಬೆಳಕನ್ನ ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ ಈವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸ್ಟುಡಿಯೋ ಸಮಯ ಸರಿಯಾಗಿ 6:35:25. ಇದು ಆಕಾಶವಾಣಿ ಬೆಂಗಳೂರು. ಕೆಲವೊಂದು ಪ್ರಕಟಣೆಗಳು.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ ₹85 ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಇದು ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಮಲ್ಲಿಕಾರ್ಜುನ್ ಸಿ ಎಂಬ 30 ಯುವಕರೊಬ್ಬರು 24/9/2026 ಅಂದರೆ ಕಳೆದ ತಿಂಗಳಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. 5.7 ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೋಲು ಮುಖ, ಕಪ್ಪು ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟ್ ಕಾಣೆಯಾದಾಗ ಧರಿಸಿರುತ್ತಾರೆ. ರವಿಕುಮಾರ್ ಎಂಬ 34 ವ್ಯಕ್ತಿಯೊಬ್ಬರು 24/8/2026 ಕಾಣೆಯಾಗಿರುತ್ತಾರೆ. 5.6 ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೋಲು ಮುಖ, ನೀಲಿ ಬಣ್ಣದ ಹಾಪ್ ಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ಕಾಣೆಯಾದ ಸಂದರ್ಭದಲ್ಲಿ. ಈ ಇಬ್ಬರ ಸುಳಿವು ಸಿಕ್ಕವರು ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸುವಂತೆ ಕೋರಲಾಗಿದೆ. ಇದುವರೆಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ನಂತರ ಪ್ರದೇಶ ಸಮಾಚಾರ.

0: इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಈ ವೇಳೆ ಕಾವೇರಿ ನೀರಾವರಿ ನಿಗಮದ ಅಭಿಯಂತರ ರಘುರಾಮ್ ಕೇಂದ್ರ ತಂಡಕ್ಕೆ ಡ್ಯಾಂನ ನೀರಿನ ಮಟ್ಟದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ, ಪಾಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರ ಕೃಷಿ ಜಮೀನುಗಳಲ್ಲಿ ಭತ್ತದ ಫಸಲುಗಳನ್ನು ವೀಕ್ಷಿಸಿ ಮದ್ದೂರು ತಾಲೂಕಿನ ಕಡೆ ಭಾಗದ ಕೃಷಿ ಜಮೀನುಗಳು ಬರಡಾಗಿರುವುದನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೈತರು ನೀರಿನ ಕೊರತೆಯಿಂದ ಸುಮಾರು 1 ತಿಂಗಳು ತಡವಾಗಿ ನಾಟಿ ಮಾಡಿದ್ದು ಕಡಿಮೆ ಪ್ರಮಾಣದ ನೀರು ದೊರೆತಿದೆ, ಹೆಚ್ಚಾಗಿ ಪಶುಸಂಗೋಪನೆ ಅವಲಂಬಿಸಿರುವುದರಿಂದ ಭತ್ತ ಹಾಗೂ ರಾಗಿ ಉತ್ತಮ ಫಸಲು ನೀಡಿದ್ದರೂ ಬೆಳೆ ಅವಶೇಷಗಳನ್ನು ಜಾನುವಾರುಗಳು ಮೇವಿಗೆ ಬಳಸಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ರೈತರು ಹೇಳಿದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಈ ಮಧ್ಯೆ ಪಿರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ. ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಮೊದಲ ಹಂತದಲ್ಲಿ ಕೆಲವು ಪ್ರದೇಶಗಳ ಪರಿಶೀಲನೆಗೆ ಬಂದಿರುವ ತಂಡವು 2-3 ಹಂತಗಳಲ್ಲಿನ ಹೆಚ್ಚಿನ ಪ್ರದೇಶಗಳನ್ನು ಒಳಗೊಳ್ಳುವಂತೆ ಕೋರಲಾಗಿದೆ ಎಂದರು. 3 ತಂಡಗಳು ವಿವಿಧ ಪ್ರದೇಶಗಳಿಗೆ ತೆರಳಲಿದ್ದು ಅವರಿಗೆ ಅಗತ್ಯ ಮಾಹಿತಿ ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ತೋರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಹೊಸತನದ ಸ್ಪರ್ಶ ನೀಡುವ ಉದ್ದೇಶದಿಂದ ಏರ್ ಶೋ, ಹೊರ ರಾಜ್ಯಗಳ ಕಲಾತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಹೊಸ ಕಾರ್ಯಕ್ರಮಗಳನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಪಿರಿಯಾಪಟ್ಟಣದ ಹೆಲಿಪ್ಯಾಡ್ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೆಸುವಂತೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ರಕ್ಷಣಾ ಪಡೆಗಳ ಶಿಸ್ತು ಸಾಮರ್ಥ್ಯವನ್ನು ಯುವಕರು ಹಾಗೂ ವಿದ್ಯಾರ್ಥಿಗಳು ಅರಿಯಬೇಕು. ಎನ್ಸಿಸಿ, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯಕ್ಕೆ ಇದು ಪ್ರೇರಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಏರ್ ಶೋ ತಂಡ ಕಳುಹಿಸುವಂತೆ ಮನವಿ ಮಾಡಿದ್ದು ರಕ್ಷಣಾ ಸಚಿವರು ಸಕಾರಾತ್ಮಕ

0: ಕ್ರಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ತಮಿಳುನಾಡು, ಕೇರಳ ಸೇರಿದಂತೆ ನೆರೆ ರಾಜ್ಯಗಳು ತಮ್ಮದೇ ಆದ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಇದೆ. ಅವುಗಳನ್ನು ದಸರಾ ವೇದಿಕೆಯಲ್ಲಿ ಪರಿಚಯಿಸುವ ಉದ್ದೇಶವಿದೆ. ಕೆಲವು ಕೇಂದ್ರ ನಾಯಕರಿಗೂ ದಸರಾಕ್ಕೆ ಆಹ್ವಾನ ನೀಡುವ ಕುರಿತು ಚರ್ಚೆ ನಡೆದಿದೆ. ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅವಕಾಶ ಸಿಕ್ಕರೆ ಮೈಸೂರು ದಸರಾಕ್ಕೆ ಆಗಮಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಬಯಲುಕೊಪ್ಪೆಯಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವ ಸಮುದಾಯದ ವಿಶಿಷ್ಟ ಪರಂಪರೆ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂತೆ ಸೂಚಿಸಲಾಗಿದೆ. ಅವರ ಕಲಾ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಪ್ರತ್ಯೇಕ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26 ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಸ್ಕಾಂ ಲಾಭದ ಹಾದಿಯಲ್ಲಿ ಸಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇಂಧನ ಸಚಿವರು, ಹೆಚ್ಚಿನ ಆದಾಯ ವಸೂಲಿ, ವಿದ್ಯುತ್ ಖರೀದಿಯಲ್ಲಿ ಸಮರ್ಪಕ ನಿರ್ವಹಣೆ ಮತ್ತು ಹಣಕಾಸು ವೆಚ್ಚದಲ್ಲಿನ ಇಳಿಕೆ, ಆರ್ಥಿಕ ಶಿಸ್ತು ಹೆಚ್ಚಿಸಿರುವುದು ಮುಂತಾದ ಸಂಯೋಜಿತ ಪರಿಣಾಮವಾಗಿ ಲಾಭ ದಾಖಲಿಸಲು ಸಾಧ್ಯವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷ ಪೂರೈಸಿದೆ. 2014 ವಿಜಯದಶಮಿಯಂದು ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ದೇಶದ ಪ್ರಗತಿಯ ಪಯಣದಲ್ಲಿ ನಾಗರಿಕರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ನಿಟ್ಟನಲ್ಲಿ ಮನದ ಮಾತು ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುತ್ತಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರಿಂದ ಮೆಚ್ಚುಗೆ ಪಡೆದ ಚಿಕ್ಕಮಗಳೂರಿನ ಮೈಲಿಮನೆ ಗ್ರಾಮದ ರೈತ ವಿರೂಪಾಕ್ಷ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪ್ರಧಾನಮಂತ್ರಿಯವರು ದೇಶದ ರೈತರನ್ನ, ಬಡ ಜನತೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಮನ್ ಕಿ ಬಾತ್ ಅಲ್ಲಿ ನಮ್ಮ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕೊಳಗಡೆ ಒಂದು ಮೈಲಿಮನೆ ಗ್ರಾಮದಲ್ಲಿ ಬೆಳೀತಾ ಇರತಕ್ಕಂತ ಅವಕಾರ್ಡ್ ಅನ್ನ ದೇಶದ ಪ್ರಧಾನಿ NHM ಸ್ಕ್ರೀಮ್ ಅಲ್ಲಿ ನೋಡ್ಬಿಟ್ಟು ಅದನ್ನ ನಮ್ಮನ್ನ ಗುರ್ತು ಮಾಡಿದ್ದಾರೆ. ಇಂಥವ್ರೊಬ್ರು ಬೆಳೀತಾ ಇದ್ದಾರೆ. ಮನ್ ಕಿ ಬಾತ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರೋದು ಒಬ್ಬ ಪ್ರಧಾನಮಂತ್ರಿಯವರು ಆಕಾಶವಾಣಿನಲ್ಲಿ ದೇಶದ ಪ್ರತಿಯೊಬ್ಬರ ಮೂಲೆ ಮೂಲೆಗೂ ತಲುಪ್ತಾ ಇರೋಂತ ಒಂದು ಇದು.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಅಭಿಯಾನ ನಡೆಯುತ್ತಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಸುಶಾಸನದ ದೂರದೃಷ್ಟಿಯೊಂದಿಗೆ ವಿವಿಧ ಪ್ರಗತಿಪರ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ದೇಶದ ಸುದೀರ್ಘ ಕರಾವಳಿ ತೀರವನ್ನು ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಯೋಜನೆಯಡಿ ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ

0: 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು, ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು, ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ಕನ್ನಡ ಸಾಹಿತ್ಯದ ಹಿರಿಯ ವಿದ್ವಾಂಸ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ದವಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಜಲಾನಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಉಪನಿರ್ದೇಶಕಿ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಗಾಯತ್ರಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ.
6: ಇವತ್ತು ನಮ್ಮ ರೈತರಿಗೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಬಗ್ಗೆ ತಿಳಿಸ್ಕೊಡ್ಬೇಕು, ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಅದು ಸ್ವಲ್ಪ ಬರ ಎದುರಿಸ್ತಾ ಇದ್ದಾರೆ ನಮ್ಮ ರೈತ ಸಮುದಾಯ. ಹಾಗೆ ಯುವಕ ಯುವತಿಯರು ಊರಲ್ಲಿ ಉಪಕಸಬಿಗಾಗಿ ಅವರು ಆ ಕಡೆ ಈ ಕಡೆ ವಿಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ FPO ಮಾಡೋದ್ರಿಂದ ಈಗಾಗಲೇ ಕೆಲವು ಜನ SS ಗಳಿಸ್ಕೊಂಡಿದ್ದಾರೆ, ತಮ್ಮದೇ ಆದ ಒಂದು ಉದ್ಯೋಗವನ್ನು ಕಟ್ಕೊಂಡಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ, ಸಾಕಷ್ಟು ಪ್ರಮಾಣದ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಾವು ಅಲ್ಲಿ ಇಲ್ಲಿ ಕೇಳಿದ್ದೇವೆ. ಹಾಗಾಗಿ ಇವತ್ತು ನಮಗೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಬಗ್ಗೆ, ನಮ್ಮ ರೈತ ಯುವಕ ಯುವತಿಯರು ಈ ಬಗ್ಗೆ ಮಾಹಿತಿ ಬೇಕಂತಿರ್ತಾರೆ. ಅವರಿಗೆ ಈ ಒಂದು FPO ಅಂದ್ರೆ ಏನು, ಅದರಿಂದನೇ ಆರಂಭ ಮಾಡಿ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಮೇಡಮ್. ನಮಸ್ಕಾರ.
7: ನಮಸ್ಕಾರ. ಮೊದಲಿಗೆ ನಾವು FPO ಅಂತ ಏನ್ ಹೇಳ್ತಿದ್ದಾರೆ ಎಲ್ಲರೂ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಅಂದ್ರೆ ಕನ್ನಡದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳು ಅಂತ. ಯಾಕೆ ನಮ್ಗೆ FPO ಬೇಕು ಅಂತ ನಮ್ಮೆಲ್ಲರಲ್ಲಿ ವಿಚಾರ ಹೇಳುತ್ತೆ. ಏನಂದ್ರೆ ಈಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲಿಗೆ ಆಹಾರ ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ವಿ. ಯಾಕಂದ್ರೆ ತುಂಬಾ ನಮ್ಮಲ್ಲಿರೋದು ಜನಸಂಖ್ಯೆ ಕಡಿಮೆ ಇದ್ರು ಸಹ ಆಗಿನ ಪರಿಸ್ಥಿತಿಯಲ್ಲಿ ಆಹಾರ ಉತ್ಪಾದನೆ ಸಾಕಷ್ಟು ಮಟ್ಟದಲ್ಲಿ ಇರಲಿಲ್ಲ. ನಂತರ ಈಗ ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳ

0: ಆಗಿದ್ದೀವಿ. ಆದರೂ ಸಹಿತ ನಮ್ಮಲ್ಲೇನು ಉತ್ಪಾದನೆ ಮಾಡ್ತಿದ್ದೀವಿ ಅಂತಹ ಬೆಳೆಗಳಿಗೆ ರೈತರಿಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ. ಈಗ ಸಣ್ಣ ರೈತರು ಅತಿ ಸಣ್ಣ ರೈತರು ಇರ್ತಾರೆ, ಅವ್ರಿಗೆ ಎಲ್ಲಿ ಹೋಗಿ ಮಾರ್ಕೆಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ತಮ್ಮ ಉತ್ಪನ್ನಗಳಿಗೆ ಊರಿಗೇನೆ ದಲ್ಲಾಳಿಗಳು ಹೋಗ್ತಾರೆ, ನಮ್ಗೆ ಇಷ್ಟು ಬೆಲೆಗೆ ಕೊಟ್ಬಿಡಿ ಅಂತಾರೆ, ಮತ್ತೆ ಅವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಕೊತಾರೆ. ಈ ರೀತಿ ಒಂದು ದಲ್ಲಾಳಿಗಳ ವ್ಯವಸ್ಥೆಯನ್ನ ತಪ್ಪಿಸೋದಕ್ಕೋಸ್ಕರ ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೆಲ್ಲ ಸಂಘಟಿಸಿ ಒಂದು ಗುಂಪಿನ ರಚನೆ ಮಾಡಿ ಆ ಗುಂಪಿನ ಮೂಲಕ ಅವರಲ್ಲಿರುವ ಬೆಳೆ ಅಂತ ಬೆಳೆಗಳನ್ನ ಒಳ್ಳೆ ಮಾರ್ಕೆಟ್ಗೆ ನಾವು ತಲುಪಿಸ್ಬೇಕು, ಒಳ್ಳೆ
1: ಬೆಲೆ ಕೂಡ
0: ಸಿಗ್ಬೇಕು, ಮತ್ತೆ ಉತ್ತಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಡೆವಲಪ್ ಆಗಬೇಕು. ಈ ಒಂದು ಉದ್ದೇಶದಿಂದ ನಾವು ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆಗೆ ಸರ್ಕಾರವು 1918 ಕರ್ನಾಟಕ ರೈತ ಉತ್ಪಾದಕರ ಸಂಸ್ಥೆಗಳ ನೀತಿಯನ್ನ ಜಾರಿಗೆ ತಂದಿತ್ತು. ಈ ಒಂದು ನೀತಿ ಜಾರಿಗೆ ತರೋದಕ್ಕೂ ಮುಂಚೆನೂ ಸಹ ಕೆಲವು ಇಲಾಖೆಗಳಿಂದ ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆ ಮಾಡಲಾಗಿದೆ. ಈ ರೀತಿ ನಮ್ಮಲ್ಲಿ ಸುಮಾರು 1472 ರೈತ ಉತ್ಪಾದಕರ ಸಂಸ್ಥೆಗಳು ಈಗ ಅಸ್ತಿತ್ವದಲ್ಲಿದೆ. ಅದರಲ್ಲಿ ಸುಮಾರು 140 ಯಶಸ್ವಿಯಾಗಿ ಮುನ್ನಡೆ ಮಾಡ್ತಾ ಇದ್ದಾರೆ.
1: ರೈತ ಉತ್ಪಾದಕ ಕೇಂದ್ರಗಳ ಈ ಸ್ಥಾಪನೆ ಮಾಡಲಿಕ್ಕೆ ಮತ್ತೆ ಇವುಗಳ ಉದ್ದೇಶ ಏನು, ಏನು ಇವುಗಳ ಪಾತ್ರ ಏನು, ಇದನ್ನು ಕೂಡ ಹೇಳಿ.
0: ಈಗ ನಾವು ಈಗಾಗಲೇ ಏನು ತಿಳಿಸಿದ್ನಿ ಕರ್ನಾಟಕ ರೈತ ಉತ್ಪಾದಕರ ಸಂಸ್ಥೆಗಳ ನೀತಿ, ಅದರಲ್ಲಿ ನಾವೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಸಣ್ಣ ಸಣ್ಣದಾಗಿ ಮೊದಲು ಗ್ರಾಮ ಮಟ್ಟದಲ್ಲಿ ಕನಿಷ್ಠ 20 ರೈತರನ್ನು ಒಳಗೊಂಡಂತೆ ಆಸಕ್ತ ರೈತರ ಗುಂಪುಗಳನ್ನು ರಚನೆ ಮಾಡೋದು. ಅಂತಹ ಒಂದು ಆಸಕ್ತ ರೈತರ ಗುಂಪುಗಳನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ರೈತ ಉತ್ಪಾದಕರ ಸಂಸ್ಥೆಯನ್ನು ರಚನೆ ಮಾಡೋದರಿಂದ ಅವರು ಬೆಳೆಯುವಂಥ ಬೆಳೆಗಳಿಗೆ ಉತ್ಪನ್ನ ಅಥವಾ ಉತ್ಪನ್ನಗಳಿಗೆ ಒಳ್ಳೆ ವಾಣಿಜ್ಯ ಬೆಲೆಯನ್ನು ಅವರಿಗೆ ನೀಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ. ಅದು ಸಕಾಲದಲ್ಲಿ ಆಗ್ಬೇಕು ಮತ್ತೆ ಅವರಿಗೆ ಸಮೀಪವಾಗಿ ಆಗ್ಬೇಕು. ಈಗ ಎಷ್ಟೊಂದು ಊರುಗಳಲ್ಲಿ ರಸ್ತೆಗಳು ಸರಿ ಇರಲ್ಲ, ಅವರಿಗೆ ತಮ್ಮ ಉತ್ಪನ್ನಗಳನ್ನ ಎಲ್ಲಿ ಮಾರ್ಕೆಟ್ ಮಾಡ್ಬೇಕು ಅಂತ ಮಾಹಿತಿ ಇರಲ್ಲ, ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಯಾವ ಬೆಳೆ ಬೆಳೆದ್ರೆ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲರೂ ಒಂದೇ ರೀತಿ ಬೆಳೆಯನ್ನ ಬೆಳೀತಾ ಇರ್ತಾರೆ. ಅವಾಗ ಏನಾಗುತ್ತೆ, ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಕೆಲವು ಸಲ ಇದ್ದಕ್ಕಿದ್ದಂಗೆ ಅವ್ರ ಬೆಳೆದಂತ ಬೆಳೆಗೆ ಉತ್ತಮವಾದ ಬೆಲೆ ಸಿಗದೆ ನಷ್ಟ ಅನುಭವಿಸುವಂತ ಸ್ಥಿತಿ ಬರುತ್ತೆ. ಹಾಗಾಗದೆ ಅವ್ರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿದೆ, ಯಾವ ಬೆಳೆ ಈ ಸೀಸನ್ ಅಲ್ಲಿ ಬೆಳೆದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಅನ್ನೋ ಮಾಹಿತಿ ಕೂಡ ಇದ್ರ ಮೂಲಕ ಅವ್ರಿಗೆ ಲಭ್ಯ ಆಗುತ್ತೆ. ಅಲ್ಲದೆ ಏನಾಗುತ್ತೆ, ಉತ್ತಮ ಒಂದು ಬೇಸಾಯ ಪದ್ಧತಿಗಳಿಗೆ ಯಾವ ರೀತಿ ಮಾಡಬೇಕು, ಆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಅನ್ನು ಸಹಿತ ನಮ್ಮಲ್ಲೇ ಇವಾಗ ಉತ್ಕೃಷ್ಟತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಜಿಕೆವಿಕೆಯಲ್ಲಿ ಒಂದು ಕೇಂದ್ರವನ್ನು ಇದೆ. ಅಲ್ಲಿ ನಾವು ಅವರ ಮೂಲಕ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ. ಬೇಸಾಯ ಚಟುವಟಿಕೆಗಳಿಂದ ಹಿಡಿದು ಅದರಿಂದ ಬರುವಂತಹ ಬೆಳೆಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ, ಅಷ್ಟೇ ಅಲ್ದಿರ ಅವರಿಗೆ ಹಣಕಾಸು ಸೌಲಭ್ಯ ಎಲ್ಲಿ ಸಿಗುತ್ತೆ, ಬೆಳೆ ವಿಮೆ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಿದರೆ ಬೆಳೆ ಉತ್ಪಾದನೆಯನ್ನು ಉತ್ಪಾದಕತೆಯನ್ನು ಗುಣಮಟ್ಟವನ್ನು ಹೆಚ್ಚಿಸ್ಬೋದು, ಮತ್ತು ಅವ್ರಿಗೆ ಆ ರೀತಿಯಂಥ ಮಾಹಿತಿಗಳನ್ನು ಕೂಡ ಅವರಿಗೆ ಕೊಟ್ಟು ಅವರ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದು ಕೂಡ ಇದರ ಉದ್ದೇಶ ಆಗಿರುತ್ತೆ. ಮತ್ತು ಈ ರೀತಿಯಂಥ ಬೆಳೆದಂತಹ ಬೆಳೆಗಳಿಗೆ ಲಾಭದಾಯಕ ಮಾರುಕಟ್ಟೆ ಎಲ್ಲಿ ಸಿಗುತ್ತೆ, ಅದು ಬೆಂಗಳೂರಲ್ಲಿ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು, ಅವರು ಬೆಳೆದಿರುವಂಥ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಎಲ್ಲಿ ಸಿಗುತ್ತೆ, ಅದರದ ಸಂಪರ್ಕ ಕಲ್ಪಿಸೋದಕ್ಕೋಸ್ಕರನೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಮಾಡ್ತೀವಿ. ಉದಾಹರಣೆಗೆ ಕೃಷಿ ಇಲಾಖೆಯಿಂದ ಮಾಡುವಂತಹ
1: ಅಂದ್ರೆ ಈಗ ಈ ತಮ್ಮ ರೈತರ ರೈತ ಉತ್ಪಾದಕ ಕೇಂದ್ರಗಳು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು,
0: ಹೌದು,
1: ಮತ್ತ ರೈತರು ಈಗಾಗಲೇ ಬೆಳೆಯುತ್ತಿರುವಂತಹ ವಸ್ತುಗಳು ಅದೇನೇ ಇರಲಿ ಅದು ಕೂಡ ನಷ್ಟ ಆಗದೆ ಎಲ್ಲಿ ಅದರ ಬೇಡಿಕೆ ಇದೆಯೋ ಅವರಿಗೆ ಪೂರೈಕೆ ಆಗಬೇಕು, ಮತ್ತೆ ಏನೇನು ಉತ್ಪನ್ನಗಳು ಅವರವ್ರ ಊರಲ್ಲಿ ತಯಾರಾಗುತ್ತಲ್ಲ ಅದನ್ನ ಅವರವ್ರ ಊರಲ್ಲೇ ಅದನ್ನ ಮಾಡಿಕೊಂಡು ಗುಂಪುಗಳನ್ನು ಮಾಡಿಕೊಂಡು ಮತ್ತೆ ಅದು ಬೇಡಿಕೆ ಇರೋ ಪ್ರದೇಶಕ್ಕೆ ಹೋದ್ರೆ ಬೇಡಿಕೆ ಅವರು ಅವರಿಗೂ ಕೂಡ ಪೂರೈಸಿದಂಗು ಆಗುತ್ತೆ, ನಿಮಗೂ ಕೂಡ ಸ್ವಲ್ಪ ಉತ್ಪನ್ನ ಸ್ವಲ್ಪ ಲಾಭ ಸ್ವಲ್ಪ ಆರ್ಥಿಕ ಸಹಾಯ ನಿಮ್ಗೆ ಸಿಗುತ್ತೆ.
0: ಅದ್ರ ಮುಖ್ಯವಾದ ಉದ್ದೇಶನೇ ಅದೇ, ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು, ಇದನ್ನ ಒಂದು ಸಂಘಟನೆ ರೂಪದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ರೈತ ಉತ್ಪಾದಕರ ಸಂಸ್ಥೆಗಳ ಜಾರಿಗೆ ತಂದಿರೋ.
1: ತುಂಬಾ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಈಗ ತಾವು ಕೃಷಿ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು FPO ಇನ್ನೂ ಹೆಚ್ಚು ಬೆಳಿಬೇಕು ಎಲ್ಲ ಕಡೆ ಈ ಒಂದು ಸಂಸ್ಥೆಗಳು ಬೆಳೆದ್ರೆ ಎಫ್ಪಿಗಳ ಸಂಖ್ಯೆ ಜಾಸ್ತಿ ಆಗಲಿ, ಮತ್ತೆ ಇವುಗಳ ಒಂದು ವ್ಯವಹಾರ ವಹಿವಾಟು ಕೂಡ ಜಾಸ್ತಿ ಆಗಲಿ, ಮತ್ತೆ ಅದಕ್ಕಾಗಿ ತಾವು ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಕೂಡ ಸೂಚಿಸ್ತಾ ಇದ್ದೀರಿ. ಯಾವ್ಯಾವ ರೀತಿಯ ಒಂದು ಸೂಚನೆ ಅಥವಾ ಏನು ನಿರ್ದೇಶನವನ್ನು ನಮ್ಮ ರೈತ

0: ಲೈಕ್ ಈ FPO ಸ್ಥಾಪನೆ ಮಾಡೋ ಸಲುವಾಗಿ ತಾವು ಕಾರ್ಯಕ್ರಮ ಹಾಕೊಂಡಿದ್ದೀರಿ.
1: ಈಗ ನೀವು ಹೇಳ್ದ ಹಾಗೆ ಈಗ ಈ ಒಂದು FPOಗಳನ್ನ ಬರೀ ಕೃಷಿ ಇಲಾಖೆ ಅಷ್ಟೇ ಅಲ್ಲ, ಜಲಾನಯನ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್, ನ್ಯಾಷನಲ್ ಕಾರ್ಪೊರೇಷನ್ ಆಫ್ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ ರೀತಿ ಅನೇಕ ಒಂದು 13-14 ಸಂಸ್ಥೆಗಳು ಅವರವರದೇ ಒಂದು ಫೀಲ್ಡ್ ಅಲ್ಲಿ FPOಗಳನ್ನ ರಚನೆ ಮಾಡಿರ್ತಾರೆ. ಇವೆಲ್ಲದಕ್ಕೂ ಸೇರಿ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ನೋಡಲ್ ಇಲಾಖೆ ಆಗಿರ್ತದೆ. ಅಂದ್ರೆ ಇವರೆಲ್ಲ ಇಲಾಖೆಗಳ ಜೊತೆ ಸಮನ್ವಯ ಮಾಡಿಕೊಂಡು FPOಗಳಿಗೆ ಏನು ಅವಶ್ಯಕತೆ ಇದೆ ಅಥವಾ ತರಬೇತಿ ಅವಶ್ಯಕತೆ ಇದೆಯಾ ಅದನ್ನೆಲ್ಲ ಕೊಡಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಇದುವರೆಗೂ ನೋಡಿರೋದೇನು, 2014 ಏನು ರಚನೆ ಆಗಿದೆ FPOಗಳು, ಒಟ್ಟು ಇದುವರೆಗೆ ಸುಮಾರು 1848 ಕೋಟಿಗಳಷ್ಟು ವ್ಯವಹಾರ ಮಾಡಿದೆ. ಅಂದರೆ ಯಾವ್ಯಾವ ಒಂದು ಚಟುವಟಿಕೆಗಳು ಅವ್ರು ಮಾಡ್ಬೋದು ಅಂತಂದರೆ, ಒಂದು ಕೃಷಿ ಪರಿಕರಗಳು, ನಿಮಗೆ ಗೊತ್ತಿರೋ ಹಾಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳು ಅಥವಾ ಸಾವಯವ ರಸಗೊಬ್ಬರಗಳನ್ನು ಅವರು ಈ ಒಂದು ಮಾರಾಟ ಮಳಿಗೆಯನ್ನು ಆರಂಭ ಮಾಡುವುದರ ಮೂಲಕ ಅವರು ಅಲ್ಲೇ ಅವ್ರ ಊರಲ್ಲೇ ಅವರು ಈ ಒಂದು ಬಿಸ್ನೆಸ್ ಅನ್ನ ಮಾಡಬಹುದು.
0: ಅಂದ್ರೆ ಗುಣಮಟ್ಟದ ಬೀಜ ಎಲ್ಲ ಬರುತ್ತೆ.
1: ಹೌದು, ಗುಣ ಯಾಕಂದ್ರೆ ರೈತರ ಉತ್ಪಾದಕ ಸಂಸ್ಥೆಗಳೇ ಕೊಡೋದ್ರಿಂದ, ಅವ್ರದೇ ರೈತರಿಗೆ ಕೊಡೋದ್ರಿಂದ ಅವ್ರ ಗುಣಮಟ್ಟವನ್ನ ಕಾಪಾಡಿಕೊಂಡು ಗುಣಮಟ್ಟದ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರಗಳನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು,
1: ನಂತರ ಅವ್ರು ಬೆಳೆದಂತ ಬೆಳೆಗಳನ್ನ ಒಟ್ಟುಗೂಡಿಸಿ ITC ಕಂಪನಿಗಳಾಗ್ಬಹುದು, ಕಾರ್ಗಿಲ್ ಅಂತ ಕಂಪನಿಗಳಿಗೆ ಮಾರಾಟ
0: ಖಾಸಗಿ ಕಂಪನಿಗಳಿಗೆ
1: ಮಾರಾಟ ಮಾಡೋದ್ರಿಂದ ಉತ್ತಮವಾದ ಬೆಲೆಯನ್ನ ದೊರೆಯೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಒಂದೊಂದೇ ರೈತ ಯಾರನ್ನು ಹುಡುಕೊಂಡು ಹೋಗ್ಬೇಕು, ಯಾವ
0: ಮಾಡಕ್ಕಾಗಲ್ಲ
1: ಅಂತ ಕಷ್ಟ ಆಗುತ್ತೆ. ಈ ರೀತಿ ಸಂಘಟನೆ ಮೂಲಕ ಆದ್ರೆ ಎಲ್ಲರೂ ಒಟ್ಟುಗೂಡಿಸಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
0: ಅಂದ್ರೆ ಈಗ ರೈತ ಬೆಳೆದ ಉತ್ಪನ್ನದ ಬಗ್ಗೆ ಹೇಳಿದ್ರಿ, ಅಂದ್ರೆ ಈಗ ಗದ್ದೆಯಲ್ಲಿ ಬೆಳೆದ
1: ಭತ್ತ ಆಗಿರ್ಬೋದು ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಕಡಲೆ ಬೀಜ, ಕಡಲೆ, ಈ ತರ ಬೇರೆ ಬೇರೆ ಬೆಳೆಗಳು ಏನೇ ಆಯಾ ಭಾಗದಲ್ಲಿ ಬೆಳೀತಾರೆ, ಅಂತಹ ಬೆಳೆಗಳಿಗೆ ಬೆಲೆ ಬೇರೆ ಸಂಸ್ಥೆಗಳಿಂದ ಬೇಡಿಕೆ ಇರುತ್ತೆ. ಅಂತ ಸಂಸ್ಥೆಗಳ ಜೊತೆ ಸಂಪರ್ಕ ಹೊಂದಿರೋದ್ರಿಂದ ಈ ಒಂದು ಸಂಘಟನೆ ಮೂಲಕ ನಾವು ಅವ್ರಿಗೆ ಮಾರ್ಕೆಟ್ ಮಾಡಬಹುದು. ಇದರಿಂದ ಒಳ್ಳೆಯ ಲಾಭ ನಮಗೆ, ಮಧ್ಯವರ್ತಿಗಳನ್ನ ತಪ್ಪಿಸಿ ನೇರವಾಗಿ ಸಂಪರ್ಕ ಹೊಂದೋದ್ರಿಂದ ಉತ್ತಮವಾದಂತಹ ಬೆಲೆ ಸಿಗುತ್ತೆ.
0: ಈಗ ಒಂದು ಉದಾಹರಣೆಯನ್ನ ಹೇಳ್ತೇನೆ ಮೇಡಮ್ ಅವರೇ. ಒಂದು ಊರಲ್ಲಿ ಭತ್ತ ಬೆಳೀತಾರೆ, ಅಕ್ಕಿ ಮಾಡ್ತಾರೆ, ಅದನ್ನ ಯಾವ ತರ ಮಾಡ್ಕೋಬಹುದು? ಒಂದು ಒಂದು ಊರಲ್ಲಿ ಸುಮಾರು ಒಂದು 100 ಜನ ರೈತರು ಇದ್ದಾರೆ ಅಂತ ಹೇಳ್ಕೊಳ್ರಿ,
1: ಊರಲ್ಲಿ 100 ಜನ ರೈತರು ಇದ್ದಾರೆ ಅಂದ್ಕೊಳ್ಳಿ, ರೈತರದ್ದು ಅಲ್ಲಿ ಗುಂಪು ಇದ್ರೆ,
0: ಹೌದು,
1: ಇವಾಗ ಎಲ್ಲರಿಗ ಹತ್ರನು ಭತ್ತ ಬೆಳಿತೀವಿ,
0: ಹೌದು,
1: ಭತ್ತನ ಪ್ರೋಸೆಸ್ ಮಾಡೋದಕ್ಕೆ ಅವ್ರ ಹತ್ರ ಮೆಷಿನ್ಸ್ ಇರಲ್ಲ,
0: ಹೌದು,
1: ಅದನ್ನ ಕ್ಲೀನ್ ಮಾಡ್ಬೇಕಾ, ಸಾರ್ಟಿಂಗ್ ಮಾಡ್ಬೇಕು, ಕಲ್ ತೆಗಿಬೇಕು, ಆತರ ಮೆಷಿನ್ಸ್ ಇರಲ್ಲ ಎಲ್ಲರ ಹತ್ರ. ಯಾರಾದ್ರೂ ಒಬ್ರು ಈ ತರ FPO ಮೂಲಕ ಒಂದು ಸಂಸ್ಕರಣೆ ಘಟಕನ ಹಾಕೊಂಡ್ರೆ ಅದರಲ್ಲಿ ಊರಲ್ಲಿ ಇರೋರೆಲ್ಲ ಕ್ಲೀನ್ ಮಾಡಿಸ್ಕೋಬಹುದು, ಮತ್ತೆ ಅದು ಭತ್ತದಿಂದ ಅಕ್ಕಿ ಮಾಡಿಸ್ ಮಿಲ್ ಕೂಡ ಎಲ್ಲರೂ ಹಾಕೊಳಕ್ ಆಗೋದಿಲ್ಲ. ಈ ಒಂದು FPO ಮೂಲಕ ಅವ್ರಿಗೆ ಆ ರೀತಿ ಒಂದು ಸಂಸ್ಕರಣಾ ಘಟಕನ ಅವ್ರದೇ ಆದ ಸ್ಥಾಪನೆ ಮಾಡ್ಕೊಂಡು
0: ಈಗ ಎಲ್ಲರೂ ಒಂದು 10 ಜನ ಅಥವಾ 100 ಜನ ರೈತರು ಸೇರಿ ತಮ್ದೇ ಒಂದು ಘಟಕ ಹಾಕೋಬಹುದು.
1: ಹೌದು, ಅಂದ್ರೆ FPO ಆಗಿ ರಚನೆ ಮಾಡಿದ್ರೆ ಅವ್ರಿಗೆ ಕೇಂದ್ರ ಸರ್ಕಾರದ ಕಪೆಕ್, ನಮ್ದು ಕಪೆಕ್ ಆರ್ಗನೈಸೇಷನ್ ಇದೆ, ಅದರಲ್ಲಿ ಏನು ನಾವು ಸಹಾಯಧನ ಕೊಟ್ಟು ಏನು ರೈತರಿಗೆ ಸಹಾಯ ಮಾಡ್ತಿದ್ದಾರೆ, ಅಲ್ಲಿ ಪ್ರೊಸೆಸಿಂಗ್ ಯೂನಿಟ್ಗೆ ಈ ಅಲ್ಲಿ ಒಂದು ಲೋನ್ ಮೂಲಕ ಕೊಡ್ತಾರೆ, ಅದೇ ರೀತಿ ಕೆಲವು ಬ್ಯಾಂಕ್ಗಳಿಂದ ಕೊಡ್ತಾರೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ, ಅದರಲ್ಲೂ ಕೂಡ ರೈತರಿಗೆ ಈ ರೀತಿಯಾದಂತಹ ಸಂಸ್ಕರಣಾ ಘಟಕಗಳನ್ನ ಹಾಕೊಳ್ಳೋದಕ್ಕೆ ಸಾಲ ಸೌಲಭ್ಯ ದೊರೆಯುತ್ತೆ.
0: ಅದೇ ತರ ಈಗ ನೀವು ಭತ್ತ ಅಥವಾ ಅಕ್ಕಿ ಶೇಖರಣೆ ಆಗುತ್ತಲ್ಲ, ಅದನ್ನು ಕೂಡ ಇನ್ನೊಂದ್ ಕಡೆ ವಹಿವಾಟು
1: ಗೋಡೌನ್ ಮಾಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ. ನಾನು ಹೇಳ್ದೆ ಅಲ್ವಾ, ಈಗ ಸಂಸ್ಕರಣೆ ಘಟಕ ಮಾಡ್ಕೋಬಹುದು ಅಥವಾ ಅದನ್ನ ಸ್ಟೋರೇಜ್ ಮಾಡಿಕೊಂಡು ಪ್ಯಾಕಿಂಗ್ ಬ್ಯಾಗಿಂಗ್ ಎಲ್ಲ ಮಾಡಿಕೊಂಡು ಅದಕ್ಕೆ ಲೇಬಲಿಂಗ್ ಮಾಡೋದಕ್ಕೋಸ್ಕರ, ಬ್ರ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ಅದಕ್ಕೆಲ್ಲದು ಕೂಡ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ವಿವಿಧ ಇಲಾಖೆಗಳಲ್ಲಿ ಕೆಲವು ಯೋಜನೆಗಳಿವೆ, ಆ ಯೋಜನೆಗಳ ಸೌಲಭ್ಯನ ಅವ್ರು ಪಡ್ಕೋಬೇಕಾಗುತ್ತೆ.
0: ಒಂದು ಊರಿನ ರೈತರು ಈಗ ಭತ್ತ ಅಕ್ಕಿ ಬೆಳೀತಾ ಇದ್ದಾರೆ ಅಂದ್ರೆ, ದೊಡ್ಡ ಪ್ರಮಾಣದ ಅಕ್ಕಿ ಇದೆ ಅಂದ್ರೆ ಅವರು ಅಕ್ಕಿ ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬಹುದು. ಅಂದ್ರೆ ಈಗ ಭತ್ತದಿಂದ ಅಕ್ಕಿ ಮಾಡ್ಕೊಳ್ಳೋದು, ಅಕ್ಕಿಯಿಂದ ಹಿಟ್ಟು ಮಾಡ್ಕೊಳ್ಳೋದು.
1: ಹೌದು, ಅಕ್ಕಿಯಿಂದ ಹಿಟ್ಟು ಮಾಡಬಹುದು, ಹಿಟ್ಟನ್ನ ಸಣ್ಣ ಸಣ್ಣ ಪ್ಯಾಕೆಟ್, 1 kg ಪ್ಯಾಕೆಟ್, 2 kg ಅಥವಾ 5 kg ಪ್ಯಾಕೆಟ್ ಮಾಡಿ ಅವ್ರದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮಾಡಬಹುದು. ಆ ರೀತಿ ಅಥವಾ ಅಕ್ಕಿ ಉತ್ಪನ್ನಗಳನ್ನ ಮಾಡಬಹುದು. ಈ ರೀತಿ ಅವ್ರ ಆ ಲೋಕಲ್ ಅಲ್ಲಿ ಏನು ಅವಶ್ಯಕತೆ
0: ಅವಶ್ಯಕತೆಗಳನ್ನ
1: ಅವರನ್ನ ಅದಕ್ಕೆ ಇವರೇ ಪರಿಹಾರ ದೊರಕಿಸುವಂತ ಒಂದು ವ್ಯವಸ್ಥೆ ಆಗುತ್ತೆ.
0: ಈಗ ನೀವು ಗದ್ದೆಯಲ್ಲಿ ಬೆಳೆಯುವಂತಹ ಈಗ ಭತ್ತ ಮತ್ತೆ ಜೋಳ ಗೋಧಿ ಅವೆಲ್ಲ ಬಂತು, ಅದ್ರ ಬಗ್ಗೆ ಹೇಳಿದ್ರಿ. ಈಗ ನಮಗೆ ತೋಟಗಾರಿಕೆಯಲ್ಲಿ ಬೆಳೆಯುವಂಥ ಬೆಳೆಗಳ ಬಗ್ಗೆನು ಸ್ವಲ್ಪ ಮಾಹಿತಿ ಈ ಒಂದು ಎಫ್ಪಿಒ ಬಗ್ಗೆ ಹೇಳಿ.
1: ಎಸ್, ತೋಟಗಾರಿಕೆ ಬೆಳೆಗಳಂತ ಅಂದರೆ ಇವಾಗ ಉದಾಹರಣೆಗೆ ಟೊಮೆಟೊ ಇರ್ಬೋದು,
0: ಹೌದು,
1: ಅಥವಾ ಈರುಳ್ಳಿ ಇರ್ಬೋದು.

0: ಬೆಳ್ಳುಳ್ಳಿ ಅಥವಾ ಶುಂಠಿ ಆಗ್ಬೋದು, ಬನಾನಾ ಆಗಿರ್ಬೋದು, ತೆಂಗಿನಕಾಯಿ, ಈ ರೀತಿನು ಈ ಎಲ್ಲ ಇದಕ್ಕೂ ಸಹ ಕೆಲವು ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ಸ್ ಅಂತ ಇರ್ತವೆ. ಈಗ ತಿಪಟೂರು ಮಾರ್ಕೆಟ್ ತೆಂಗಿನಕಾಯಿಗೆ ಅಂತ ಇರುತ್ತೆ, ಅದೇ ರೀತಿ ಬನಾನಾ ಬೇರೆ ನಮ್ಮ ತಮಿಳ್ನಾಡು ಆ ಥರ ಎಲ್ಲ ಇರ್ತದೆ. ಅಂಥ ಮಾರ್ಕೆಟನ್ನು, ಮಾರ್ಕೆಟ್ ಸಂಪರ್ಕನ, ವ್ಯವಸ್ಥೆಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮೂಲಕ ನಮ್ಮ ಒಂದು ಆಯಾ ಇಲಾಖೆಯವರು ಅವರಿಗೆ ದಾರಿ ಮಾಡಿಕೊಡ್ತಾರೆ.
1: ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ?
0: ಮಾಹಿತಿ ಕೊಡ್ತಾರೆ.
1: ಅಂದರೆ ಈಗ ನೀವು ಎಷ್ಟು ಜಾಸ್ತಿ ವಸ್ತುಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರಿ, ಮತ್ತೆ ಈ ವಸ್ತುಗಳಿಗೆ ಎಲ್ಲಿ ಬೇಡಿಕೆ ಇದೆ,
0: ಎಲ್ಲಿ ಬೇಡಿಕೆ ಇದೆ ಅನ್ನೋ ಮಾಹಿತಿ ನಾವು ಇಲಾಖೆಗಳವರು ಕೊಡ್ತಾರೆ. ಜೊತೆಗೆ ಅವರಲ್ಲೂ ಕೂಡ ಪರಿಣಿತರು ಇದ್ದಾರೆ, ಯಾಕಂದ್ರೆ ಇಷ್ಟು ದಿವಸದಿಂದ ಮಾಡಿರೋದ್ರಿಂದ ಅವರಿಗೆ ಮಾರುಕಟ್ಟೆ ಎಲ್ಲಿ ಉತ್ತಮ ಬೆಲೆ ಸಿಗುತ್ತೆ ಅನ್ನೋದು ಕೂಡ ಮಾಹಿತಿ ಅವ್ರಿಗೆ ಹತ್ರ ಇರುತ್ತೆ. ಮತ್ತೆ ಕೆಲವು ಏನು ಆರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲವು, ಈಗ ಉದಾಹರಣೆಗೆ ನಾ ಟೊಮೊಟೊ ಹೇಳಿದೆ, ಅದನ್ನ ಪ್ರೊಸೆಸ್ ಮಾಡೋದು ಆಗ್ಬೋದು ಅಥವಾ ಡಿಹೈಡ್ರೇಷನ್ ಮಾಡೋದು, ಆ ರೀತಿಯಾದಂತಹ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕೊಳ್ಳೋದಕ್ಕೂ ಕೂಡ ಕೆಲವು ಯೋಜನೆಗಳಲ್ಲಿ ಸರ್ಕಾರ ಸಾಲ ಸೌಲಭ್ಯನ ಕೊಡ್ತದೆ, ಅದನ್ನ ಅವರು ಬಳಸ್ಕೋಬಹುದು.
1: ಮೇಡಮ್, ನೀವೀಗ ಟೊಮೆಟೊ ತೋಟಗಾರಿಕೆ ಬೆಳೆ ಉತ್ಪನ್ನದ ಬಗ್ಗೆ ಹೇಳಿದ್ರಿ, ಅದು ಉತ್ಪನ್ನ ಶೇಖರಣೆ ಆಗುತ್ತೆ, ಒಂದು 20 ರೈತರು ಬೆಳೀತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಟೊಮೆಟೊನ
0: ಕೋಲ್ಡ್ ಸ್ಟೋರ್
1: ಏನ್ ಮಾಡಬಹುದು ನಾವು ಟೊಮೆಟೊದಿಂದ?
0: ಅಲ್ಲ, ಟೊಮೆಟೊದಿಂದ ಈಗ ಏನು ಡಿಹೈಡ್ರೇಟ್ ಮಾಡಬಹುದು, ಅಥವಾ ಟೊಮೆಟೊ ಕೆಚಪ್ ತರ ಮಾಡಬಹುದು, ಅಥವಾ ಟೊಮೆಟೊದ ಪಿಕಲ್ಸ್ ಮಾಡ್ತಾರೆ. ಈ ರೀತಿ ಅನೇಕ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಮಾಡಿದ್ರೆ ಹೆಚ್ಚಿನ ಮಾರ್ಕೆಟ್
1: ಚಿಪ್ಸ್ ಮಾಡಬಹುದು
0: ಆತರ. ಹೌದು, ಟೊಮೆಟೊ ಚಿಪ್ಸ್ ಮಾಡಬಹುದು.
1: ಅದೇ
0: ಆ ರೀತಿ ಅವರು ಯೋಚನೆ ಮಾಡಿಕೊಂಡು ಮಾಡ್ಬೇಕಾಗ.
1: ಅಂದ್ರೆ ನೀವು 10 ಜನ ರೈತರು ಸೇರ್ಕೊಂಡು ಮಾಡಿದಾಗ ಮಾತ್ರ ಜಾಸ್ತಿ ಉತ್ಪನ್ನನೂ ಇರುತ್ತೆ, ನೀವು ಮಾಡಕ್ಕೂ ಕೂಡ ದಾರಿ ಇರುತ್ತೆ. ಜೊತೆಗೆ ನೀವು ಸರ್ಕಾರದವರು ಕೂಡ ಇದಕ್ಕೆ ಹೀಗೆ ಮಾಡಬಹುದು, ಇಲ್ಲಿಷ್ಟೆಲ್ಲ ಅವಕಾಶ ಇದೆ ಅಂತ ನೀವು ಒಂದೊಂದಾಗಿ ಮಾಹಿತಿ ಕೊಡ್ತೀರಿ. ಅಷ್ಟೇ ಅಲ್ಲ, ಇವುಗಳನ್ನು ಕೂಡ ಎಲ್ಲಿ ಬೇಡಿಕೆ ಇದೆ ಇವಕ್ಕೆ ಅಂತನೂ ಸಂಪರ್ಕ ಕಲ್ಪಿಸುವ ವ್ಯವಹಾರ ಮಾಡ್ತೀವಿ. ಆಯ್ತು, ಈಗ ತೋಟಗಾರಿಕೆ ಕೃಷಿ ಉತ್ಪನ್ನ ಆಯಿತು, ಈಗ ನಮಗೆ ಅರಣ್ಯ ಉತ್ಪನ್ನಗಳ ಬಗ್ಗೆ, ಅಲ್ಲಿ ಏನು ಉಪ ಉತ್ಪನ್ನಗಳು ಬರ್ತವೆ, ಅದಕ್ಕೆ ಏನು ಅವಕಾಶ ಇದೆ?
0: ಉದಾಹರಣೆಗೆ ಏನ್ ಹೇಳ್ತೇನೆ ಅಂದ್ರೆ, ಹನಿ ಏನು ಜೇನುತುಪ್ಪ ಅರಣ್ಯ ಪ್ರಾಡಕ್ಟ್ ಆಗಿರುತ್ತೆ, ಮತ್ತೆ ಕೆಲವು ಭಾಗಗಳಲ್ಲಿ ಅದು ಉತ್ತಮವಾದ ಗುಣಮಟ್ಟದ ಜೇನುತುಪ್ಪ ಸಿಗ್ತದೆ. ಅದನ್ನು ಕೂಡ ನಮ್ಮ ಕೆಲವು ಎಫ್ಪಿಒಗಳು ಉತ್ತಮವಾದ ಜೇನುತುಪ್ಪವನ್ನು ಶೇಖರಣೆ ಮಾಡಿ ಅದಕ್ಕೆ ತಮ್ಮದೇ ಆದ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ಉತ್ತಮವಾದ ಒಂದು ಪ್ಯಾಕೆಟ್ ಗ್ಲಾಸ್ ಬಾಟಲ್ ಮಾಡಿಸಿ ಅದನ್ನ ಮಾಡ್ತಿದ್ದಾರೆ, ಮತ್ತೆ ಯಶಸ್ವಿಯಾಗಿ ರನ್ ಮಾಡ್ತಿದ್ದಾರೆ.
1: ಇದು ಒಂದು ಉತ್ಪನ್ನ ಆಯ್ತು. ಇದೇ ತರ ಕೋಕಂ ಬೆಳೀತಾರೆ ಕೆಲವು ಕಡೆ ದೊಡ್ಡ ಪ್ರಮಾಣದಲ್ಲಿ,
0: ಕುಕಂ ಎಲ್ಲ ಅದ್ರನ್ನೇ ಇದೇ ತರ. ಇವ ಕಾಫಿ ಬೆಳೀತಾರೆ ಅಥವಾ ಕುಕಂ ಬೆಳೀತಾರೆ,
1: ಅಥವಾ ಜಾಕ್ ಫ್ರೂಟ್ ಬೆಳೀತಾರೆ, ಮಾವಿನ ಹಣ್ಣು ಬೆಳೀತಾರೆ.
0: ಹೌದು, ಅದರದ್ದು ಜಾಕ್ ಫ್ರೂಟ್ ಬೆಳೀತಾರೆ, ಅದರದ್ದು ಚಿಪ್ಸ್ ಮಾಡಬಹುದು ಅಥವಾ ಅಡಿಗೆಗೆ ಬಳಸುವಂತ ಆಗಿರ್ಬೋದು, ಅಥವಾ ಅದರದ್ದು ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಿ ಮಾರ್ಕೆಟ್ ಮಾಡ್ತಾರೆ.
1: ಗೋಬಿ ಮಂಚೂರಿ ಮಾಡಬಹುದು.
0: ಹೌದು, ಅಂದ್ರೆ ಅಗತ್ಯ ಏನಿದೆ ಅಂತ ನೋಡ್ಕೊಂಡು ಅದ್ರ ಮತ್ತೆ ಅಗತ್ಯತೆ ಇರಬೇಕು, ಬೇಡಿಕೆ ಇರಬೇಕು, ಮತ್ತೆ ಅದಕ್ಕೆ ಬೆಲೆ ಸಿಗುತ್ತಾ ಅಂತ ಯೋಚನೆ ಮಾಡ್ಬೇಕು. ಇವೆಲ್ಲ ಯೋಚನೆ ಮಾಡಿಕೊಂಡು ಅವರು ಏನ್ ಮಾಡ್ಬೇಕು ಅಂತ ಚಿಂತನೆ ಮಾಡಿ ನಂತರ ಸರ್ಕಾರದ ಎಲ್ಲಿ ಯಾವ ರೀತಿ ನಮಗೆ ಸಾಲ ಸಿಗುತ್ತೆ ಅಥವಾ ಏನಾದ್ರೂ ಸಹಾಯಧನ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಅವರು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ,
1: ಸಾಕಷ್ಟು ಅವಕಾಶ ಇದೆ. ಯಾಕಂದ್ರೆ ನಿಮ್ಮ ಊರಲ್ಲಿ ಒಂದಿಷ್ಟು ಉತ್ಪನ್ನಗಳು ಯಾವಾಗ್ಲೂ ನಿಮ್ ಕಣ್ಣೆದುರಲ್ಲಿ ಯಥೇಚ್ಛವಾಗಿ ಸಿಗುತ್ತವೆ, ಕೆಲವು ಊರಲ್ಲಿ ಏನೂ ಸಿಗದೇ ಇಲ್ಲ. ಹೌದಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ, ಅದ್ರ ಮಾಹಿತಿ ನೀವು ಇದನ್ನ ವಿಚಾರಿಸಿದಾಗ ಮಾತ್ರ ಗೊತ್ತಾಗತ್ತೆ. ಹಾಗಾಗಿ ರೈತ ಬಾಂಧವರು, ಯುವಕ ರೈತ ಮಕ್ಕಳು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ರೆ ತಮ್ಮ ಊರಲ್ಲಿ ಏನೇನೋ ಉತ್ಪನ್ನ ಆಗುತ್ತೆ. ಉದಾಹರಣೆಗಾಗಿ ಈಗ ಮಾವಿನಕಾಯಿ ಅಥವಾ ಅಪ್ಪೆ ಮಿಡಿ ಅಂತವೆ ನಾವು, ಅಪ್ಪೆ ಮಿಡಿ ಅದು ವಿಶೇಷವಾದ ಬೇಡಿಕೆ ಇದೆ. ಅದು ಬೆಳೆಯೋದು ಕೂಡ ಕೆಲವು ಪ್ರದೇಶದಲ್ಲಿ ಮಾತ್ರ.
0: ಹೌದು, ಕೆಲವು ಪ್ರದೇಶಕ್ಕೆ ಮಾತ್ರ ಅದನ್ನು,
1: ಮತ್ತೆ ಬೇಡಿಕೆ ಎಲ್ಲ ಕಡೆ ಇದೆ. ಹಾಗಾಗಿ ಇದನ್ನು ಕೂಡ ನೀವು ಉತ್ಸಾಹಿ ರೈತರು ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಮಾಡಬಹುದು. ಹೌದಲ್ಲ, ಇನ್ನು ನಾವು ಎಣ್ಣೆಕಾಳುಗಳ ಬಗ್ಗೆನು ಕೂಡ ಅಲ್ಲಿ ಏನು ಮಾಡಬಹುದು, ನಮ್ಮ ಏನು ಅವಕಾಶ ಇದೆ?
0: ಎಣ್ಣೆಕಾಳು ಬೆಳೆಗಳಲ್ಲಿ ನಿಮ್ಗೆ ಪ್ರಮುಖವಾಗಿ ಕಡಲೆ ಬೀಜ, ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಎಳ್ಳೆಣ್ಣೆ, ಈ ರೀತಿ ಅನೇಕ ಎಣ್ಣೆಗಳದ್ದು ಇದೆ
1: ನಿಮ್ಮ ಪ್ರದೇಶದಲ್ಲಿ ಬೆಳೆಯುತ್ತದೆ.
0: ತೆಂಗಿನ ಎಣ್ಣೆ ಕೂಡ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಈಗ ಎಲ್ಲ ಕಡೆ ಇದೊಂದು ಫೇಮಸ್ ಆಗಿಬಿಟ್ಟಿದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಅಂತ. ಅದಕ್ಕೇನು ಸಣ್ಣದ ಒಂದು ಘಟಕ ಬೇಕಾಗುತ್ತೆ ಅವರಿಗೆ ಎಣ್ಣೆ ತೆಗೆಯುವಂತ ಯಂತ್ರ. ಆ ಎಣ್ಣೆ ತೆಗೆಯುವ ಯಂತ್ರನು ಕೂಡ ಇಲಾಖೆ ಹಲವು ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಾಯಧನದಡಿ ಸಿಗ್ತದೆ. ರೈತರು ಅದನ್ನ ಬಳಸ್ಕೊಂಡು, ಕೆಲವರು ಆಲ್ರೆಡಿ ಮಾಡ್ತಿದ್ದಾರೆ, ಅವ್ರದೇ ಆದಂತಹ ಬ್ರ್ಯಾಂಡಲ್ಲಿ ಒಳ್ಳೆ ಬಾಟಲ್ ಎಲ್ಲ ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ಆ ರೀತಿ ಯಾರಿಗೆ ಇನ್ನ ಬೇರೆ ರೈತ ಉತ್ಪಾದಕರ ಸಂಸ್ಥೆಗಳು ಆಸಕ್ತಿ ಇದ್ರೆ ಇದನ್ನ ಮಾಡಿಕೊಂಡು ಅವರು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ.
1: ಮೇಡಮ್ ಅವರು, ಈಗ ರೈತ ಉತ್ಪಾದಕ ಕೇಂದ್ರಗಳ

0: ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿದ್ರಿ. ರೈತ ಉತ್ಪಾದಕ ಕೇಂದ್ರಗಳನ್ನು ನಾವು ಈಗ ಸರ್ಕಾರದ ವತಿಯಿಂದ ಯಾವ ಥರ ನಮಗೆ ನೋಂದಣಿ ಮಾಡಿಸೋಕೆ ಅವಕಾಶ ಇದೆ, ಮತ್ತು ಅಲ್ಲಿ ಏನೇನು ನಿಯಮ ಇದೆ ಅದ್ರ ಬಗ್ಗೆನೂ ಹೇಳಿ.
1: ಈಗ ಪ್ರಸ್ತುತ ನಮಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆ ಇಲ್ಲ ರೈತ ಉತ್ಪಾದಕರ ಸಂಸ್ಥೆಗಳನ್ನು ರಚನೆ ಮಾಡೋದಕ್ಕೆ. ಆಲ್ರೆಡಿ ಏನು ರಚನೆ ಮಾಡಿದೀವೋ ಆ ಒಂದು ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಬೆಳೆಯುವಂಥ ಬೆಳೆಗಳಿಗಾಗ್ಬೋದು ಅಥವಾ ಅವರಲ್ಲಿ ಉತ್ಪಾದನೆ ಮಾಡುವಂಥ ಉತ್ಪನ್ನಗಳಿಗಾಗ್ಬೋದು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದೀವಿ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘ ಅಂತ ಒಂದು ಮಾಡಿದ್ದೀವಿ. ಅದನ್ನು ಮೊನ್ನೆ ರೀಸೆಂಟಾಗಿ ಮಲ್ಲೇಶ್ವರಂನಲ್ಲಿ ನಾವು ಒಂದು ಮಾರ್ಟನ್ನು ಕೂಡ ಓಪನ್ ಮಾಡಿದ್ದೀವಿ
0: ಸರ್ಕಾರದ ವತಿಯಿಂದ.
1: ಇಲ್ಲಿ ಯಾವ್ದು ನಾವು ಈ ಒಂದು ಸಂಸ್ಥೆ ಒಂದು ಏನು ಕರ್ನಾಟಕ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘ, ಈ ಒಂದು ಸಂಘದಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿರ್ತವೆ, ಇದರಲ್ಲಿ ಸುಮಾರು ಈಗಾಗಲೇ 167 ರೈತ ಉತ್ಪಾದಕರ ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಬೇರೆ ಇನ್ನು ರೈತ ಉತ್ಪಾದಕರ ಸಂಸ್ಥೆಗಳು ತಮ್ಮ ಒಂದು ಉತ್ಪನ್ನಗಳಿಗೆ ಮಾರ್ಕೆಟ್ ಬೇಕು ಅನ್ನೋದಾದರೆ ಈ ಒಂದು ಸಂಸ್ಥೆಗಳಿಗೆ ಅವರು ರಿಜಿಸ್ಟರ್ ಮಾಡಿಕೊಂಡ್ರೆ ಅಥವಾ ನೋಂದಣಿ ಮಾಡ್ಕೊಂಡು ನಾವು ರೈತ ಸಿರಿ ಲೋಗೋ ಅಂದರೆ ಕರ್ನಾಟಕದಲ್ಲೇ ಒಂದೇ ಒಂದು ಬ್ರ್ಯಾಂಡ್ ರೈತ ಸಿರಿ ಬ್ರ್ಯಾಂಡ್ ಅಡಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಈಗ ಹೇಗೆ ನಂದಿನಿ ಮಾರ್ಟ್ ಅಂತ ನಂದಿನಿ ಅಂತ ಮಾಡ್ತಿದ್ದಾರೆ, ಅದೇ ರೀತಿ ಕೃಷಿ ಉತ್ಪನ್ನಗಳನ್ನು ಕೃಷಿ ಅಥವಾ ಕೃಷಿ ತೋಟಗಾರಿಕೆ ಉತ್ಪನ್ನಗಳಾಗ್ಬೋದು ಕೃಷಿಯೇತರ ಎಲ್ಲ ಉತ್ಪನ್ನಗಳನ್ನು ನಾವು ರೈತ ಸಿರಿ ಬ್ರ್ಯಾಂಡ್ ಮೂಲಕ ನಾವು ಮಾರ್ಕೆಟ್ ಮಾಡಬೇಕು. ಅದನ್ನು ಮೊದಲು ನಾವು ರಾಜ್ಯ ಮಟ್ಟದಲ್ಲಿ ನಂತರ ಅಂತಾರಾಜ್ಯ ಅಥವಾ
0: ಅಂತಾರಾಷ್ಟ್ರೀಯ
1: ಆ ತರ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀವಿ. ಈಗ ಮೊಟ್ಟ ಮೊದಲನೇ ಹೆಜ್ಜೆಯಾಗಿ ಈಗ ಒಂದು ಮಾರ್ಟನ್ನು ಓಪನ್ ಮಾಡಿದ್ದೀವಿ. ಇದಕ್ಕೆ ಯಾರ್ಯಾರು ರೈತ ಉತ್ಪಾದಕರ ಸಂಸ್ಥೆಗಳು ನೋಂದಣಿ ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತಾರ ಅವರು ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಾವು ಒಂದು ಲೋಗೋವನ್ನು ಕ್ರಿಯೇಟ್ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಅವರ ಒಂದು ಈಗ ಉತ್ಪನ್ನಗಳಿಗೆ ಒಂದು ದಾರಿ ಅಥವಾ ಒಂದು ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ.
0: ನಮ್ಮ ಊಹೆ ಏನಂದ್ರೆ ಮೇಡಮ್ ಅವರೇ, ಈಗಾಗಲೇ ನೀವು ನಂದಿನಿನ ಆರಂಭದ ದಿನಗಳಲ್ಲಿ ನಾವು ನೋಡಿದ್ದೇವೆ, ಅದನ್ನು ನೀವು ಬೆಳೆಸಲಿಕ್ಕೆ ತುಂಬ ಕಷ್ಟವನ್ನು ತಗೊಂಡಿರಿ. ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ಆದರೆ ಅದನ್ನು ಕ್ರಮಬದ್ಧವಾಗಿ ಅದನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿರಿ. ಹಂಗಾಗಿ ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆದರೆ ನೀವು ಈಗ ಏನು ಹೇಳ್ತಾ ಇದ್ದೀರಿ ಅಂದರೆ ಕೃಷಿ ಉತ್ಪನ್ನಗಳದ್ದು ಕೂಡ ನಾವು ರೈತ ಸಿರಿ ಉತ್ಪನ್ನಗಳು ಅಂತ ಏನು ತರ ಕೊರಟಿದ್ರಲ್ಲ, ಇದು ಇದರದ್ದು 4 ಜಾಸ್ತಿ ಪಟ್ಟು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಸರ್ಕಾರನೇ ಇದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಮುತುವರ್ಜಿ ತಗೊಂಡು ಇದನ್ನು ಬೆಳೆಸಬೇಕು ಅನ್ನೋ ಒಂದು ವಿಚಾರ ಬಂದಿದೆಯಲ್ಲ, ಇದು ನಿಜವಾಗೂ ನಮ್ಮ ರೈತ ಸಮುದಾಯಕ್ಕೆ ತುಂಬ ಖುಷಿಯಾದ ವಿಚಾರ.
1: ಇದನ್ನು ನಾವು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಕೈಗೊಂಡಿದ್ದೀವಿ. ಈ ಅದೇ ಎಲ್ಲ ರೈತರಿಗೂ ಇದರಿಂದ ಪ್ರಯೋಜನ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ.
0: ಇದಲ್ಲದೆ ತಮ್ಮ ರೈತ ಉತ್ಪಾದಕ ಸಂಸ್ಥೆ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಗಾಯತ್ರಿ ಮೇಡಮ್ ಅವರೇ?
1: ಈಗ ನಮ್ಮಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ 10,000 ಎಪಿಒಗಳು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ 2021-22 ಶುರುವಾಗಿದ್ದ 5 ಕಾರ್ಯಕ್ರಮ. ನಮ್ಮ ರಾಜ್ಯದಲ್ಲಿ 100 ಎಪಿಒಗಳನ್ನು ರಚನೆ ಮಾಡಿದ್ವಿ ಇದೊಂದೇ ಯೋಜನೆಯಲ್ಲಿ. ಇದ್ರ ಮೂಲಕ ನಾವೇನು ಮಾಡಿದ್ರಿ, ಪ್ರತಿ ರೈತ ಉತ್ಪಾದಕರಿಗೆ ಇದಕ್ಕೆ ಸರ್ಕಾರದಿಂದ 15 ಅವರಿಗೆ ಆರ್ಥಿಕ ಸಹಾಯ ಕೊಡುವಂತಹ ವ್ಯವಸ್ಥೆ ಇತ್ತು. ಸುಮಾರು ನಾವು 80 ಉತ್ಪಾದಕರ ಸಂಸ್ಥೆಗಳಿಗೆ 15 ಈಕ್ವಿಟಿ ಶೇರನ್ನು ನಾವು ಕೊಟ್ಟಿದ್ದರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಉತ್ತಮ ಸಾಧನೆ ಮಾಡಿದ್ದೀರಾ ಅಂತ ಗುರುತಿಸಲಾಗಿದೆ.
0: ಪ್ರಶಸ್ತಿ ಕೂಡ ಬಂದಿರಬಹುದಲ್ಲ?
1: ಹೌದು, ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಇದೇ ಅಲ್ಲದೆ ನಮ್ಮಲ್ಲಿ ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳ ರಚನೆ ಮತ್ತು ಉತ್ತೇಜನ ಕಾರ್ಯಕ್ರಮ ಇತ್ತು. ಅದರಲ್ಲೂ ಸಹ ಸುಮಾರು 392 ರೈತ ಸಂಸ್ಥೆಗಳನ್ನ ನಮ್ಮ ಇಲಾಖೆ ಮತ್ತೆ ವಿವಿಧ ಇಲಾಖೆಗಳಿಂದ ಮೂಲಕ ನಾವು ರಚನೆ ಮಾಡಲಾಗಿತ್ತು. ಅದರಲ್ಲೂ ಕೂಡ ರೈತ ಉತ್ಪಾದಕರ ಸಂಸ್ಥೆಗಳು ಕೆಲವು ಚೆನ್ನಾಗಿ ಯಶಸ್ವಿಯಾಗಿ ಮುಂದೆ ನಡೆಸ್ತಾ ಇದೆ. ಈಗ ಉದಾಹರಣೆಗೆ ಆ ರೀತಿ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ರೈತ ಉತ್ಪಾದಕರ ಸಂಸ್ಥೆಗಳ ಹೆಸರು ಹೇಳ್ಬೇಕು ಅಂತಂದ್ರೆ ಮಂಜುನಾಥ ಸ್ವಾಮಿ FPC ಅಂತ, ಉಡುತಡಿ FPC ಆಗಿರ್ಬೋದು, ಶೆಗುಣಿ FPC ಆಗಿರ್ಬೋದು, ಉನ್ಕುಂದ FPC, ಈ ರೀತಿ ಅನೇಕ ಸುಮಾರು ಜನರು 3-4 ವರ್ಷಗಳಲ್ಲೇ ಕೋಟಿಗಳಲ್ಲಿ ಬಿಸ್ನೆಸ್ ನ ಮಾಡ್ತಾ ಇದೆ. ಅಂದ್ರೆ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಇರುವಂತಹ ಆಸಕ್ತಿ ಆ ಬೋರ್ಡ್ ಆಫ್ ಮೆಂಬರ್ಸ್ ಎಲ್ಲ ಆಗ್ಬೋದು, ಅದರಲ್ಲಿ ನಡೆಸ್ತಾ ಇರುವಂತರಲ್ಲಿ ಇರುವಂತಹ ಆಸಕ್ತಿ,
0: ಮತ್ತೆ ಮುಂದಾಲೋಚನೆ,
1: ಯೋಜನೆಗಳು ಯೋಚನೆಗಳು ನಮ್ಮ ಸಂಸ್ಥೆನ ಯಾವ ರೀತಿ ಆರ್ಥಿಕವಾಗಿ ಸಬಲವಾಗಿ ಮಾಡಿಕೊಳ್ಬೇಕು ಆ ರೀತಿಯಂತ ಯೋಚನೆ.

0: ಯೋಚನೆಗಳು ಅವರನ್ನ ಈ ರೀತಿ ಮುಂದೆ ಮಾಡೋದಕ್ಕೆ ಸಹಾಯ ಆಗ್ತಿದೆ. ಜೊತೆಗೆ ಸರ್ಕಾರ ಏನು ಅವರಿಗೆ ಪ್ರೋತ್ಸಾಹ ನೀಡ್ತಿದೆ, ಅದರಿಂದ ಸಹ ಅನೇಕ ಸಂಸ್ಥೆಗಳಿಗೆ ಒಳ್ಳೆಯದಾಗಿದೆ. ಇದಲ್ಲದೆ ನಮ್ಮಲ್ಲಿ ಒಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು MSME CDP ಅಂತ ಒಂದಿದೆ, ಅಂದ್ರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಿದೆ. ಅದರಲ್ಲಿ ಯಾವ ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ಒಂದು ಕ್ಲಸ್ಟರ್ ಮಾದರಿಯಲ್ಲಿ ಕನಿಷ್ಠ ಒಂದು 10 APO ರೈತ ಉತ್ಪಾದಕರ ಸಂಸ್ಥೆಗಳ ಸಂಘಟನೆ ಆಗಿ ಒಂದು ಏನಾದರೂ ಒಂದು ಈಗ ಸಂಸ್ಕರಣೆ ಘಟಕ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು, ಅಥವಾ ನೀವು ಆಗಲೇ ಹೇಳ್ದಂಗೆ ಟೆಸ್ಟಿಂಗ್ ಹೌಸ್ ಮಾಡ್ಕೋಬಹುದು, ಈ ತರ ಅನೇಕ ಅವಶ್ಯಕತೆಗಳನ್ನ ಒಂದೇ ಕಡೆ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಪ್ರಾಜೆಕ್ಟ್ ಅನ್ನ ತಯಾರಿ ಮಾಡ್ಕೊಳ್ಳೋದಾದ್ರೆ ಅವರಿಗೆ ಸರ್ಕಾರದಿಂದ ಸುಮಾರು 80-90% ಸಹಾಯಧನ ಸಿಗುತ್ತೆ. ಈ ಯೋಜನೆ ಸುಮಾರು ಜನರಿಗೆ ಈಗ ನಾವು ನಮ್ಮ ಇಲಾಖೆ ಮೂಲಕ ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮೂಲಕ ತರಬೇತಿಗಳನ್ನ ನೀಡೋದ್ರ ಮೂಲಕ ಅರಿವು ಮೂಡಿಸ್ತಾ ಇದ್ದೇವೆ.
1: ತರಬೇತಿ ಕೂಡ ಕೊಡ್ತಾ ಇದ್ದಾರೆ.
0: ಹೌದು, ತರಬೇತಿ ಕೊಡ್ತಾ ಇದ್ದಾರೆ.
1: ಯಾವ ತರ ತರಬೇತಿ ಹೆಂಗ್ ಕೊಡ್ತೀರಿ?
0: ನಮ್ಮ ಉತ್ಕೃಷ್ಟ ಕೇಂದ್ರದವರು ದಿಂದಾನು ಕೊಡ್ತಿದೀವಿ, ಮತ್ತೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಈ ಒಂದು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲದೆ ನಮ್ಮಲ್ಲಿ ಒಂದು ಏನು ರಾಷ್ಟ್ರೀಯ ಇ ಮಾರ್ಕೆಟಿಂಗ್ ಸರ್ವಿಸ್ ಸಿಸ್ಟಮ್ ಏನಿದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂದ, ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ APMC ಅಲ್ಲಿ ಉತ್ತಮವಾದಂತ ಮಾರ್ಕೆಟ್ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ. ರೈತರು ಬೆಳೆದಿರೋ ಉತ್ಪನ್ನಗಳು ಮಾರ್ಕೆಟ್ ಮಾಡೋದಕ್ಕೋಸ್ಕರ ಅಲ್ಲಿ ನಾವು APMC ಆ ಒಂದು ಸೌಲಭ್ಯನ ನಾವು ಬಳಸ್ಕೊಳ್ಬಹುದಾಗಿರುತ್ತೆ. ಈ ರೀತಿ ಅನೇಕ ಒಂದು ಪ್ಲಾಟ್ಫಾರ್ಮ್ಸ್ ಇದೆ, ಅಥವಾ ಜೆಮ್ಸ್ ಮೂಲಕ ರಿಜಿಸ್ಟರ್ ಮಾಡ್ಕೋಬಹುದು, ONDC ಅಂತ ಸೆಂಟ್ರಲ್ ಗವರ್ಮೆಂಟ್ ಮಾಡಬಹುದು. ಹೌದು, ಜೆಮ್ಸ್ ಮೂಲಕ ಮಾಡೋದ್ರಿಂದ ಅವರ ಉತ್ಪನ್ನಗಳಿಗೆ ಯಾವ್ದೇ ಸರ್ಕಾರದ ಅಥವಾ ಯಾವ್ದೇ ಬೇರೆ ಆರ್ಗನೈಸೇಷನ್ಸ್ ಇಂದ ಅದನ್ನ ಖರೀದಿ ಮಾಡ್ಕೋಬಹುದು, ನೇರವಾಗಿ ಖರೀದಿ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ONDC ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ರಿಟೇಲ್ ಮಾರ್ಕೆಟಿಂಗ್ ಸಿಗುತ್ತೆ. ಈ ರೀತಿ ಅನೇಕ ರೀತಿಯ ಮಾರ್ಕೆಟ್ ವ್ಯವಸ್ಥೆಗಳು ಏನಿದೆ ಅದನ್ನ ಮತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದು, ಈ ವ್ಯವಸ್ಥೆಗಳನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡ್ರೆ ನಮ್ಮ APOಗಳು ಖಂಡಿತವಾಗಿ ಅವರ ಆರ್ಥಿಕವಾಗಿ
1: ಸಬಲರಾಗೋದಕ್ಕೆ
0: ಸಾಧ್ಯ ಆಗುತ್ತೆ.
1: ತುಂಬಾ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಪ್ರಸ್ತುತ ರಾಜ್ಯ ಸರ್ಕಾರದ ಜಲಾನಯನ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ನಮ್ಮ ರೈತರಿಗೆ ಇವತ್ತು FPO ಅಂದ್ರೇನು, ರೈತ ಉತ್ಪಾದಕ ಸಂಘಗಳ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಪ್ರಯೋಜನ ಇದೆ, ಈಗಾಗಲೇ ಇದು ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಯಾವ ರೀತಿಯ ಪ್ರಯೋಜನ ಈಗಾಗಲೇ ಪಡ್ಕೊಂಡಿದ್ದಾರೆ, ಮತ್ತು ಇನ್ನೂ ಬೆಳೀಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಯಾವ ಥರ ಕ್ರಮ ಹಾಕ್ಕೊಳ್ಳಲಾಗಿದೆ, ಈ ಎಲ್ಲ ಕುರಿತು ನಮ್ಮ ರೈತ ಸಮುದಾಯಕ್ಕೆ ತುಂಬ ಮಹತ್ವವಾದ ಮಾಹಿತಿಯನ್ನು ಕೊಟ್ಟರಿ. ಕೆಲವು ರೈತರು ಇರ್ತಾರೆ ಗಾಯತ್ರಿ ಮೇಡಮ್ ಅವ್ರ ಜೊತೆಗೆ ಮಾತಾಡ್ಬೇಕಂತ ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಿ.
0: ದೂರವಾಣಿ ಸಂಖ್ಯೆ 8277943466.
1: ಇನ್ನೂ ಹೇಳಿ
0: 8277934166.
1: ತುಂಬಾ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಪ್ರಸ್ತುತ ಆಕಾಶವಾಣಿಗೆ ಬಂದು ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೇನು, FPO ಅಂದ್ರೇನು, ಈ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಇದುವರೆಗೂ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುತ್ತಿದ್ದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಯೊಂದನ್ನು ಕೇಳುವಿರಿ. ನಂತರ ಕನ್ನಡದಲ್ಲಿ ವಾರ್ತೆಗಳು 7:35.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3

ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷಗಳನ್ನು ಪೂರೈಸಿದೆ. 2014ರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಇದೇ ದಿನ ಕಾರ್ಯಕ್ರಮದ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು. ಇತ್ತೀಚೆಗೆ ಮನ್ ಕಿ ಬಾತ್ನ 138ನೇ ಸಂಚಿಕೆ ಪ್ರಸಾರಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಬಿಂಬಿಸಲು ಹಾಗೂ ಭಾರತದ ಅಭಿವೃದ್ದಿ ಪಯಣದಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಮನ್ ಕಿ ಬಾತ್ ವಿಶಿಷ್ಟ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಈ ಮಾಸಿಕ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ಶಿಕ್ಷಣ, ಆರೋಗ್ಯ ಸೇವೆ, ಪರಿಸರ ಸಂರಕ್ಷಣೆ, ನವೋದ್ಯಮ ಹಾಗೂ ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ದೇಶದ ಜನರ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ಜಾಲತಾಣದ ಮೂಲಕ ಪ್ರಸಾರವಾಗುವುದರ ಜೊತೆಗೆ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿಯೂ ಪ್ರಸಾರ ಲಭ್ಯವಿದೆ. ಆಕಾಶವಾಣಿ, ಸುದ್ದಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗವು ತಾಂಜೇನಿಯಾಗೆ ತೆರಳಿದೆ. ಇದೇ ಸೋಮವಾರದಿಂದ 9ರವರೆಗೆ ನಡೆಯಲಿರುವ ಅಂತರ್ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಸಮಕಾಲೀನ ಜಾಗತಿಕ ಮಹತ್ವದ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ಸಭೆಗಳು, ಚರ್ಚೆಗಳು ಮತ್ತು ಕಾರ್ಯಾಗಾರದಲ್ಲಿ ಭಾರತೀಯ ನಿಯೋಗ ಪಾಲ್ಗೊಂಡು ಈ ವಿಷಯಗಳ ಬಗ್ಗೆ ಭಾರತದ ನಿಲುವನ್ನು ಮಂಡಿಸಲಿದೆ. ಐಪಿಯು ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಚರ್ಚೆ, ತುರ್ತು ವಿಷಯದ ಮೇಲಿನ ಚರ್ಚೆ ಹಾಗೂ ಐಪಿಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳೊಂದಿಗೆ ನಡೆಯುವ ಸಂವಾದದಲ್ಲಿ ಉಪಸಭಾಪತಿ ಹರಿವಂಶ್ ಭಾಗವಹಿಸಲಿದ್ದಾರೆ. ಭಾರತೀಯ ನಿಯೋಗದ ಸದಸ್ಯರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು, ಶಾಂತಿ ಮತ್ತು ಅಂತಾರಾಷ್ಟೀಯ ಭದ್ರತೆ, ಸುಸ್ಥಿರ ಅಭಿವೃದ್ದಿ, ಮಹಿಳೆಯರ ಭಾಗವಹಿಸುವಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಭಯೋತ್ಪಾದನೆ ನಿಗ್ರಹ, ಮಾನಸಿಕ ಆರೋಗ್ಯ, ಪ್ರಮುಖ ಖನಿಜಗಳು, ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಉದ್ಯೋಗ, ಕಡಲ ಭದ್ರತೆ, ಹವಾಮಾನ ಬದಲಾವಣೆ ಹಾಗೂ ಪರ್ವತ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3ರಂದು ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ದಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಸುನೇತ್ರಾ ಪವಾರ್, ಸೀರಂ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಹಾಗೂ ಮೈಕ್ರೋಸಾಫ್ಟ್ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಶರದ್ ಪವಾರ್ ಅವರು ವಿದ್ಯಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಗೋಪಾಲಕರು ಹಾಗೂ ಪಶುಪಾಲನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ 255 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಜ್ಜಯಿನಿಯಲ್ಲಿ ನಿರ್ಮಿಸಲಾಗಿರುವ ಹಾಲು ಸಂಸ್ಕರಣಾ ಘಟಕಕ್ಕೆ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೋಪಾಲ್ನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರೀಯ ಪ್ರಯೋಗಾಲಯ ಸ್ಥಾಪಿಸಲಾಗಿದ್ದು ಶಿವಪುರಿಯಲ್ಲಿ ಮಿನಿ ಡೈರಿ ಘಟಕ ನಿರ್ಮಿಸಲಾಗುವುದು. ಹಸು ಮತ್ತು ಎಮ್ಮೆ ತಳಿಗಳ ಸುಧಾರಣೆಗೆ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದರು. ಆಂಧ್ರಪ್ರದೇಶದ ಸತ್ಯವೇಡು ಮಂಡಲದ ಶ್ರೀ ಸಿಟಿಯಲ್ಲಿರುವ ಖಾಸಗಿ ಕೈಗಾರಿಕಾ ಘಟಕವೊಂದರಲ್ಲಿ ಇಂದು ಸಂಭವಿಸಿದ ಬಾಯ್ಲರ್ ಸ್ಫೋಟದಲ್ಲಿ ನಾಲ್ವರು ಕಾರ್ಮಿಕರು ಮೃತಪಟ್ಟಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶೇಷ ಆರ್ಥಿಕ ವಲಯದಲ್ಲಿರುವ ಕಾರ್ಖಾನೆಯೊಂದರೊಳಗೆ ಈ ಸ್ಫೋಟ ಸಂಭವಿಸಿದೆ. ಘಟನೆ ಕುರಿತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಮೃತರ ಕುಟುಂಬಗಳಿಗೆ ನೆರವು ನೀಡುವಂತೆ ಹಿರಿಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು, ಉತ್ತಮ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಎಸ್ಟಿ ಮತ್ತು 4 ಕಾರ್ಮಿಕ ಸಂಹಿತೆಗಳ ಮೂಲಕ ಸರ್ಕಾರವು ರಾಷ್ಟೀಯ ಚೌಕಟ್ಟುಗಳನ್ನು ಬಲಪಡಿಸಿದೆ ಎಂದು ತಿಳಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ನೈಜ ಜಿಡಿಪಿ ಬೆಳವಣಿಗೆಯನ್ನು ಉಲ್ಲೇಖಿಸಿದ ಅವರು, ಕಳೆದ 4 ವರ್ಷಗಳ ಆರ್ಥಿಕ ಆಘಾತವನ್ನು ಭಾರತವು ಯಶಸ್ವಿಯಾಗಿ ಎದುರಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 94ನೇ ಭಾರತೀಯ ವಾಯುಪಡೆ ದಿನವನ್ನು ಈ ತಿಂಗಳ 8ರಂದು ಆಚರಿಸಲಾಗುವುದು. ಭಾರತೀಯ ವಾಯುಪಡೆ ಅಚಲ, ಅಜೇಯ ಮತ್ತು ನಿಖರ ಎಂಬುದು ಈ ವರ್ಷದ ವಾಯುಪಡೆ ದಿನದ ಧ್ಯೇಯವಾಕ್ಯವಾಗಿದೆ. ವಾಯುಪಡೆ ದಿನಾಚರಣೆ ಅಂಗವಾಗಿ ವಾಯುಪಡೆ ಪಥಸಂಚಲನ, ಭಾರತೀಯ ವಾಯುಪಡೆಯ ವಿವಿಧ ಸಾಧನಗಳ ಪ್ರದರ್ಶನ, ಶಕ್ತಿ ಏರ್ ವಾರಿಯರ್ ಡ್ರಿಲ್ ತಂಡದ ಪ್ರದರ್ಶನ, ಭಾರತೀಯ ವಾಯುಪಡೆಯ ಡ್ರಮ್ಮರ್ಗಳ ತಂಡದ ಕಾರ್ಯಕ್ರಮ ಹಾಗೂ ಹೆರಿಟೇಜ್ ಫ್ಲೈಟ್ನ ವೈಮಾನಿಕ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಪಥಸಂಚಲನವನ್ನು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವೀಕ್ಷಿಸಲಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಹಾಗೂ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾರತ ಇಂದು 5 ಸ್ವರ್ಣ, 2 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ತನ್ನ ಅಜೇಯ ಓಟ ಮುಂದುವರಿಸಿದೆ. ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಟಿ20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಪಾಕಿಸ್ತಾನ ವಿರುದ್ಧ 19 ರನ್ಗಳಿಂದ ಜಯ ಸಾಧಿಸಿ ಚಿನ್ನದ ಪದಕ ಪಡೆದುಕೊಂಡಿದೆ. ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ಓಹ್ ಯೆಜಿನ್ ವಿರುದ್ದ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಅವರು ಗೆಲುವು ಸಾಧಿಸಿದರು. ಪುರುಷರ 57 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಅಮನ್ ಸೆಹ್ರಾವತ್ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಪ್ರದರ್ಶನಗಳ ಮೂಲಕ ಭಾರತ ಈವರೆಗೆ 21 ಚಿನ್ನ,

37 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ 85 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 351 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲ ಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ವಿ ಖಂಡ್ರೆ ಸೂಚನೆ. ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲ ವಿವಾದಗಳ ನ್ಯಾಯಮಂಡಳಿ ತೀರ್ಮಾನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಅವರು ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೆಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಕೋರಿದ್ದಾರೆ. ಸಿಜೆಡ್ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟಿನ ಒಳಗೆ ದುರಸ್ತಿ ಮತ್ತು ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶ ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಸ್ತಾವಿತ ಭೌಗೋಳಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಅವರು ಒತ್ತಾಯಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5,927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲಾ ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ, ಈ ಕುರಿತಾದಂತಹ ಒಂದು ನೋಟ ಇದೀಗ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ

0: ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದ್ದಾರೆ.
1: ಭಾರತದಲ್ಲಿ ಕ್ರೀಡೆಗಳು ಕೇವಲ ಮನರಂಜನೆಯ ಸಾಧನ ಅಲ್ಲ, ಯುವಜನರ ದೈಹಿಕ ಆರೋಗ್ಯ, ಮಾನಸಿಕ ದೃಢತೆ, ಶಿಸ್ತು ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುವ ಪ್ರಮುಖ ಮಾಧ್ಯಮ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇತ್ತೀಚಿನ ವರ್ಷಗಳಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತರಬೇತಿ ಮತ್ತು ಮೂಲಸೌಕರ್ಯ ಒದಗಿಸುವ ಉದ್ದೇಶದಿಂದ ಹಲವು ಸರ್ಕಾರಿ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವುಗಳಲ್ಲಿ ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಖೇಲೋ ಇಂಡಿಯಾದ ಹಾಗೆ ಒಂದು ಸ್ಕೂಲ್ ಗೇಮ್ಸ್ಗಳನ್ನು ನೋಡ್ತಾ ಇದ್ದೀವಿ, ಇವುಗಳಲ್ಲಿಯೂ ಕೂಡ ಬಹಳಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಕ್ಕಂತಾಗ್ತದೆ. ಬಹಳ ಮುಖ್ಯವಾಗಿ ಭಾರತದಲ್ಲಿ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್ ಅನ್ನುವಂತಹ ರೀತಿಯಲ್ಲಿತ್ತು, ಉಳಿದ ಕ್ರೀಡೆಗಳಿಗೆ ಪ್ರೋತ್ಸಾಹದ ಕೊರತೆ ಇತ್ತು. ಆದರೆ ಈ ಖೇಲೋ ಇಂಡಿಯಾ ಇತ್ಯಾದಿ ಯೋಜನೆಗಳ ಮೂಲಕ, ಇಂತಹ ಯೋಜನೆಗಳ ಮೂಲಕ ಅಥ್ಲೆಟಿಕ್ಸ್ ಇರಬಹುದು, ಇನ್ನಿತರ ಗೇಮ್ಸ್ಗಳನ್ನು ಕೂಡ ಪ್ರೋತ್ಸಾಹಿಸುವಂತಹ ಕೆಲಸಗಳಾಗಿವೆ. ಅದರಂತೆ ಶೂಟಿಂಗ್, ಅಥ್ಲೆಟಿಕ್ಸ್ ಇವುಗಳಲ್ಲಿಯೂ ಕೂಡ ನಾವು ಪದಕಗಳನ್ನು ಗೆಲ್ಲುವಂತಹ ಹಂತಕ್ಕೆ ಹೋಗಿದ್ದೇವೆ. ಇದೀಗ ನಾವು ಏಷ್ಯನ್ ಗೇಮ್ಸ್ನಲ್ಲಿ ಇಂತಹ ಪದಕಗಳನ್ನು ಗೆಲ್ತಾ ಇದ್ದೇವೆ. ಇನ್ನಷ್ಟು ಈ ಯೋಜನೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಮತ್ತಷ್ಟು ಪದಕಗಳನ್ನು ಒಲಿಂಪಿಕ್ಸ್ನಲ್ಲಿ ಗೆಲ್ಲುವಂತೆ ಮಾಡಬೇಕು ಅನ್ನುವಂತಹದ್ದು ಈಗಿರುವಂಥ ಯೋಜನೆ. ಸರ್ಕಾರ ಈ ಖೇಲೋ ಇಂಡಿಯಾವನ್ನು ಮತ್ತಷ್ಟು ವಿಸ್ತೃತಗೊಳಿಸಬೇಕು, ಜೊತೆಗೆ ಆ ಖೇಲೋ ಇಂಡಿಯಾದ ಮೂಲಕ ಭಾರತ ಒಲಿಂಪಿಕ್ಸ್ನಲ್ಲೂ ಕೂಡ ಏಷ್ಯನ್ ಗೇಮ್ಸ್ನಲ್ಲಿ ಗೆಲ್ತಾ ಇರುವಂತಹ ಪದಕದ ಮಾದರಿಯಲ್ಲೇ ಪದಕ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಆಶಯ.
0: ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಆದಷ್ಟು ಶೀಘ್ರ ನಡೆಸಬೇಕು ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ.
2: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆದಷ್ಟು ಬೇಗನೆ ನಾವು ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಲವೇ ದಿವಸದಲ್ಲಿ ಅದರ ನೋಟಿಫಿಕೇಶನ್ ಆಗಿದೆ, ಕೆಲವೇ ದಿವಸದಲ್ಲಿ ಚುನಾವಣೆ ಘೋಷಣೆ.
0: ಭ್ರಷ್ಟಾಚಾರವನ್ನು ಬೇರು ಮಟ್ಟದಲ್ಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಮತ್ತು ಬೆಂಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವಂತಹ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಶೇಕಡ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ.
3: ಅವ್ರ ಮೇಲೆ ಎಷ್ಟು ಕೋರ್ಟ್ಗಳು ಕ್ರಮ ತಗೋಬೇಕು, ಕೆಲವು ಸಮಯದಲ್ಲಿ ಆಗಿರೋದಿಲ್ಲ, ಅದನ್ನು ನಾನಾ ಕಾರಣಗಳಿರುತ್ತೆ. ಕನ್ವಿಕ್ಷನ್ ರೇಟ್ ಕಮ್ಮಿ ಇದೆ, ಆ್ಯಕ್ಚುಲಾಗಿ 10-15% ಇದ್ದರೆ ಹೆಚ್ಚು, ಈಗ ಹೆಚ್ಚು ಕೇಸುಗಳು. ಆಮೇಲೆ ಕಂಪ್ಲೇಂಟ್ ಕೊಡುವಾಗ ಇದ್ದಂಥ ಒಂದು ಝೀಲು, ಆ ಒಂದು ಉತ್ಸಾಹ, ಎವಿಡೆನ್ಸಿಗೆ ಬರೋ ಸ್ಟೇಜ್ನಲ್ಲಿ ಪಾರ್ಟಿಗಳಿಗಿರಲ್ಲ, ಅದಕ್ಕೂ ನಾನಾ ಕಾರಣಗಳಿರುತ್ತೆ. ಅಧಿಕಾರ ಮೊದಲಿಂದ ಎಷ್ಟಿತ್ತು ಅಷ್ಟೇ ಇದೆ, ಹೊಸದಾಗೇನು ನಮಗೆ ಬೇರೆ ಅಧಿಕಾರ ಕೊಟ್ಟಿಲ್ಲ. ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಫಸ್ಟು ACBಯವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ, ಈಗ ಅದನ್ನು ನಮಗೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸ್ನವರೇ ಅದನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಬಲ ಬಂದಿದೆ, ಇನ್ನ ಸ್ವಲ್ಪ ಬಲ ಕೊಡಬೇಕು. ನಮಗೆ ಆಫೀಸರ್ಸ್ ಏನೋ ಡೆರಿಲಿಕ್ಷನ್ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ನಮ್ಗೆ ಎದುರಿಗೆ ಕಂಡರೂ ಕೂಡ ನಮಗೊಂದು ಸಸ್ಪೆನ್ಷನ್ ಮಾಡೋ ಅಧಿಕಾರ ಇರೋದಿಲ್ಲ. ಎಲ್ಲದಕ್ಕೂ ಸರ್ಕಾರಕ್ಕೆ ರೆಕಮೆಂಡೇಟರಿ ಬಾಡಿ ಇರೋದ್ರಿಂದ ನಮಗೆ ಒಂದು ಸ್ವಾಯತ್ತತೆ, ಒಂದು ಪವರ್ಸ್ ಇಲ್ಲ. ನಾವು ಈಗ ಅದಕ್ಕೆ ಬೇಕಾದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿ ಕಲಿಸ್ಕೊಟ್ಟಿದ್ದೀವಿ.
0: ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು ಈ ಔಷಧಿಗಳ ತಯಾರಿ ವೆಚ್ಚ ಮತ್ತು ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ, ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು. ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ.
4: ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಔಷಧಕ್ಕೆ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ಇಲ್ಲ.

0: ಅದಕ್ಕೆ ಒಂದು ನ್ಯಾಷನಲ್ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದಕ್ಕೆ ಬರಬೇಕಂತೇಳಿ ನಾನು ಕಳೆದ ತಿಂಗಳ ಲೆಟರ್ ಅನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೆ. ಯಾಕೆಂದ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಇದಕ್ಕೆ ರಿಸರ್ಚ್ ಎಷ್ಟಾಗಿದೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲ ಸೌರಿಕ ವ್ಯಾಲ್ಯೂ ಏನಂತ ಗೊತ್ತಾಗ್ತದೆ. 253 ಆ ಔಷಧಗಳ ಪಟ್ಟಿ ಏನಿದೆ ಅದನ್ನು ಕೂಡ ತಯಾರು ಮಾಡಿ ಎಷ್ಟಕ್ಕೆ ನಮಗೆ ತಯಾರಾಗ್ತದೆ, ಎಷ್ಟು 1,000 ರೂಪಾಯಿಗೆ ಮಾರುತ್ತದೆ, ಇದೆಲ್ಲ ಕೂಡ ನಾವು ಪಟ್ಟಿ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಆ ಪಟ್ಟಿ ಹೊರ ಗೈಡ್ಲೈನ್ಸ್ ಬರ್ತದೆ. ಆದ್ರೆ ಆ ಉಪಯೋಗ ಎನ್ನೇನು ಹೇಗೆ ನಾವು ಮರು ಉಪಯೋಗ ಇಲ್ಲಿ ಬಯೋಡೀಸೆಲ್ ಕನ್ವರ್ಟ್ ಮಾಡಬೇಕು, ಅದರಲ್ಲಿ ಯಾರಿದ್ದಾರೆ ಅದೆಲ್ಲ ಕ್ರೋಡೀಕರಿಸಿಕೊಂಡು ನಾವು ವ್ಯವಸ್ಥೆ ಮಾಡ್ತೇವೆ. ಆರೋಗ್ಯಕ್ಕೆ ಮಾರಕವಾದ ಯಾವುದೇ ವಿಚಾರಗಳು ಬಂದಾಗ ನಮ್ಗೆ ಯಾರು ತಜ್ಞರ ಬಗ್ಗೆ ಹೇಳಿದಾಗ ನಾವು ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ಸೂಕ್ತವಾದ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ವಿಚಾರ ಇಷ್ಟೇ, ಜನರಿಗೆ ಜನರಾಗಿ ಮುಟ್ಟಿಸುವಂತ ಕೆಲಸ ಆಗಬೇಕು ಮತ್ತು ಅದಕ್ಕೆ ಕಡಿಮನಾಗ ಪ್ರಯತ್ನ ಮಾಡಬೇಕು. ಮತ್ತೆ ಜನರ ಇಚ್ಛೆ ಮತ್ತು ಕೂಡ ನನಗೆ ಅದೇ ಬೇಕಂತ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನು ರೋಗಕ್ಕೆ ನಾವು ಔಷಧ ಕೊಡ್ಲಿಕ್ಕೆ ನಾವು ಇವತ್ತು ಖರ್ಚು ಮಾಡ್ತೇವ, ಈ ಮುಂಜಾಗ್ತವನ್ನು ಸ್ವಲ್ಪ ವಹಿಸಿಕೊಂಡ್ರೆ ಬಹುಶಃ ಮುಂದಿನ 5-10 ವರ್ಷಗಳಲ್ಲಿ ಬಹಳಷ್ಟು ಅದಕ್ಕೆ ಒಂದು ಸಮಾಜವಿರ್ತದೆ. ದುಂದು ಹೆಚ್ಚಾಗುವಂತ ಖರ್ಚು ಕೂಡ ಬಹಳಷ್ಟು ಆಗ್ತದೆ. ಅದಕ್ಕಾಗಿ ನಾವು ಇನ್ನು ಈ ಔಷಧ ಕೊಡುವಿಕೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಮಟ್ಟಿನ ಜನಜಾಗೃತಿ ಹೆಚ್ಚು ಮೂಡಿಸಿದ್ರೆ ಬಹಳಷ್ಟು ರೋಗಗಳು ಕಡಿಮೆ ಆಗುವಂತ ಖಂಡಿತವಾಗಿ ಆಗ್ತದೆ. ಅದಕ್ಕೆ ಜನಜಾಗೃತಿ ಜಾಸ್ತಿ ಮೂಡಿಸ್ತೇವೆ.
1: 2047ರ ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಸ್ವಚ್ಛತೆ ಇಲ್ಲದ ಕಾರಣದಿಂದ, ಅಸ್ವಚ್ಛತೆ ಕಾರಣದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರೋಗಗಳು ಬರ್ತವೆ ಅನ್ನೋದು ನಮ್ಮ ದೇಶದಲ್ಲ ಜಗತ್ತಿನ ಎಲ್ಲ ಕಡೆ ಅದು ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇದೆ. ಸ್ವಚ್ಛತೆ ದೇವರು ಅನ್ನೋ ರೀತಿಯಲ್ಲಿ ಗಾಂಧೀಜಿಯವರ ಒಂದು ಜೀವನ ಇತ್ತು ಮತ್ತು ಗಾಂಧೀಜಿಯವರು ಯಾವುದೇ ರೀತಿಯಾದಂತಹ ಸೃಷ್ಟಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರದು ಅನ್ನುವಂತದ್ದು ಸ್ಪಷ್ಟ. 2047 ಈ ದೇಶ ವಿಕಸಿತ ಭಾರತ ಡೆವಲಪ್ಡ್ ಕಂಟ್ರಿ, ವೋಕಲ್ ಫಾರ್ ಲೋಕಲ್ ಅನ್ನುವಂತಹದ್ದು ಮಾಡಬೇಕು. ಅದಾದ ನಂತರ 2047 ಭಾರತ ಇದು ವಿಕಸಿತ ಭಾರತ ಆದರೂ ಸಹಿತ ಜಗತ್ತಿಗೆ ಕಲ್ಯಾಣ ಮಾಡುವಂತಹ ಒಂದು ರಾಷ್ಟ್ರ ಇದೆ. ನಮ್ಮ ಕಡೆ ಶಕ್ತಿ ಬಂದ ಮತ್ತೊಬ್ಬರಿಗೆ ಒಳಿಲಿಕ್ಕೆ ಹೋಗುವಂತಹ ಕೆಲಸ ನಾವು ಇವತ್ತು ಮಾಡಿಲ್ಲ.
1: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ ಆರಂಭಗೊಂಡು ಮುಂದಿನ 3 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸಿದ್ದು ಇಂದಿನಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಂಡಿದೆ. ಮೊದಲ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 15 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ಸಂದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ಧಪಡಿಸಿದ್ದು, ಸ್ಮಾರಕವು 10 ಅಡಿ ಎತ್ತರ ಮತ್ತು 3.5 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿಅಂಶಗಳ ಪ್ರಕಾರ 1,840,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ತಲಾ 2 ಕ್ಷೇತ್ರಗಳಿಗೆ ಅಕ್ಟೋಬರ್ 23 ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ

0: ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 7 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 27 ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಸಮಾಚಾರ ದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 8:25.

ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಸಿರಿಗಂಧ. ಸಿರಿಗಂಧದಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳನ್ನು ನೀವೀಗ ಕೇಳುವಿರಿ. ಕೇಳಿ ಓಕೆ ಸರ್ ಓಕೆ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನಾಗಮಹೇಶ್ ಅವರಿಂದ.

ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರದ್ದಿತ್ತು. ಇನ್ನು ಮುಂದೆ ಸಿರಿಗಂಧದಲ್ಲಿ ಕೇಳಿ ರೌಡಿ ಅಳಿಯ ಚಿತ್ರದಿಂದ ಆರಿಸಿರುವಂಥ ಗೀತೆಯೊಂದನ್ನು ಅಭಿಜಿತ್ ಹಾಗೂ ಹೇಮಾ ಸರದೇಸಾಯಿ ಅವರ ಧ್ವನಿಯಲ್ಲಿ, ಪ್ರಸನ್ನ ಅವರ ಸಾಹಿತ್ಯಕ್ಕೆ ಸಂಗೀತ ಶ್ರೀಶೈಲ ಅವರಿಂದ.

ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಾಹುಕಾರ ಚಿತ್ರದ ಗೀತೆಯೊಂದನ್ನು ನೀವೀಗ ಕೇಳುವಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ಇಂಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪು ತಳಪ್ತೆ ಕಹೆ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
3: ಸಿರಿಗಂಧದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದ ಗೀತೆಯೊಂದನ್ನು ಕೇಳುವಿರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಎನ್ ಆರ್ ಕೆ ವಿಶ್ವನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ರೋಬಿನ್ ಗುರುಂಗ್ ಅವರದ್ದು.

ವೈ ಟು ಕೆ ಚಿತ್ರದಿಂದ ಆರಿಸಿದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ ಅವರಿಂದ. ಸಿರಿಗಂಧದಲ್ಲಿ ಕೊನೆಯ ಗೀತೆಯಾಗಿ ಕೇಳಿ ವೀರಕನ್ನಡಿಗ ಚಿತ್ರದ ಗೀತೆಯೊಂದನ್ನು ಚಕ್ರಿ ಹಾಗೂ ಕೌಸಲ್ಯ ಅವರು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಚಕ್ರಿ ಅವರಿಂದ.

0: medals today, climbed to fourth place in medal tally with 85 medals, including 21 gold. That is all in the news at 9. Good night.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ರೂಪಾರಾವ್ ಮತ್ತು ದೀಪಾರಾವ್ ಅವರು ಹಾಡಿರುವಂತಹ ಭಾವಗೀತೆಗಳು. ಈಗ ಕೇಳಿ ಹೆಚ್ ಆರ್ ಲೀಲಾವತಿ ಅವರ ಒಂದು ರಚನೆ, ಹಾಡಾಗಿ ಹರಿದಾಳೆ.

ಇದುವರೆಗೂ ರೂಪಾರಾವ್ ಮತ್ತು ದೀಪಾರಾವ್ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಹೆಚ್ಚು

0: ಮಹೇಶ್.
1: ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾದಂತಹ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಇವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹರ್ಲಾಪುರ್ ಅವರೇ.
2: ನಮಸ್ಕಾರ ಸರ್.
1: ಹರ್ಲಾಪುರ್ ಅವರೇ, ನಿಮ್ಮ ಸಂಗೀತ ಪಯಣವನ್ನು ನಮ್ಮ ಶ್ರೋತೃಗಳಿಗೆ ಪರಿಚಯಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಮೂಲತಃ ತಾವು ಎಲ್ಲಿಯವರು, ತಮ್ಮ ಬಾಲ್ಯ, ನಂತರ ಶಾಲಾ ಶಿಕ್ಷಣ ಹಾಗೂ ತಂದೆ ತಾಯಿ, ಈ ಕುರಿತು ತಾವೇನು ಹೇಳ್ತೀರಾ?
2: ಸರ್, ನಾವು ಮೂಲ ಧಾರವಾಡ ಜಿಲ್ಲೆಯವರು. ನನ್ನ ತಾಯಿ ತವ್ರ ಮನೆ ಹುಬ್ಬಳ್ಳಿ, ನಾನು ಹುಟ್ಟಿದ ಕೂಡ ಹುಬ್ಬಳ್ಳಿಯಲ್ಲೇ. ನಮ್ಮ ತಂದೆಯವರು ಹರ್ಲಾಪುರ ಅಂತಂದ್ಬಿಟ್ಟು ಧಾರವಾಡದ ಕೊನೆಯ ಗ್ರಾಮ. ಹರ್ಲಾಪುರದಲ್ಲಿ ನಮ್ಗೆ ಇವಾಗಲೂ ಕೂಡ ಹುಮಾಯೂನ್ ಹರ್ಲಾಪುರ್, ನೌಶಾದ್ ಹರ್ಲಾಪುರ್, ನಿಷಾದ್ ಹರ್ಲಾಪುರ್, ಹರ್ಲಾಪುರ್ ಅಂತಂದ್ರೆ ಎಷ್ಟೋ ಜನಕ್ಕೆ ಅದು ಒಂದು ಯಕ್ಷ ಪ್ರಶ್ನೆ. ಹರ್ಲಾಪುರ್ ಅಂತಂದ್ರೆ ಏನು? ಇದು ನನ್ನ ತಂದೆಯ ಊರು. ಆ ತಂದೆ ಊರನ್ನು ನಾವು ಇಟ್ಕೊಂಡಿದ್ದೀವಿ, ಹರ್ಲಾಪುರ್ ಅಂತ ಇಟ್ಕೊಂಡಿದ್ವಿ. ಸೊ ಆ ಗ್ರಾಮ, ಆ ಊರಿಂದ ನಾವು ಧಾರವಾಡ ಜಿಲ್ಲೆಯಿಂದನೇ ಬಂದಿರೋರು. ನಮ್ಮ ಸಂಗೀತ ಪರಂಪರೆ ಹೇಗೆ ನಮ್ಮ ಪರಂಪರೆ ಬಂತು ಅಂತಂದರೆ, ನಮ್ಮ ತಂದೆಯವರು ಸಣ್ಣವರಿದ್ದಾಗ ಮುಕ್ತಿ ಮಂದಿರ, ಅಲ್ಲಿಂದ ನಮ್ಮ ಊರಿಂದ ಒಂದು 3 ಕಿಲೋಮೀಟ್ರ್ ಮುಕ್ತಿ ಮಂದಿರ ಅಂತ ಇದೆ. ಇವತ್ತಿನ ರಂಭಾಪುರಿ ಪೀಠದ ಮೂಲ ಸ್ವಾಮೀಜಿಯವರು ಗಂಗಾಧರ ಅಜ್ಜವರು ಆ ಪೀಠಕ್ಕೆ ಆದವರು. ಅಲ್ಲಿ ಒಂದು ಸಲ ತಂದೆಯವರು ಸಣ್ಣವರಿದ್ದಾಗ ಒಂದು ಗೀತೆಯನ್ನು ಪ್ರಸ್ತುತಪಡಿಸುವಾಗ, ಈ ಹುಡುಗ ಭಾಳ ಚಂದ ಆಡ್ತಾನೆ, ಯಾರು ಇವನು, ಯಾರ ಮಗ ಅಂತ ಕೇಳಿದಾಗೆಲ್ಲ, ಅವ್ರು ಮುಕ್ತಿ ಮಂದಿರ ಅಜ್ಜಾರಿಗೆ ಬಟ್ಟೆ ಹೊಲ್ತಿದ್ದು ನಮ್ಮ ಅಜ್ಜವರು ಮೌಲಾ ಸಾಬ್ ಅಂತಂದ್ಬಿಟ್ಟು, ನಮ್ಮ ತಂದೆಯವ್ರ ತಂದೆಯವ್ರು ಮೌಲಾ ಸಾಬ್ ಅಂತಂದ್ಬಿಟ್ಟು, ಅವರು ಮುಕ್ತಿ ಮಂದಿರ ಅಜ್ಜವರಿಗೆ ರಂಭಾಪುರಿ ಪೀಠದ ಮೂಲ ಅಜ್ಜರಿಗೆ, ಗಂಗಾಧರ ಅಜ್ಜರಿಗೆ ಬಟ್ಟೆ ಹೊಲಿತಿದ್ರು. ಆವಾಗ ನಮ್ಮ ಅಜ್ಜವರು ಅದನ್ನು ಈ ಶಿಶ್ನಾಳ್ ಶರೀಪುರ ಗೀತೆಗಳನ್ನು ಹಾಡ್ತಾ ಇದ್ರು ಡೈಲಿ, ಸಂಜೆ ಅಥವಾ ಮುಂಜಾನೆ ಹಿಂಗೆ ಹಾಡ್ತಾ ಇರುವಾಗ ಏಕನಾಥ ಹಿಡ್ಕೊಂಡ್ಬಿಟ್ಟು ಹಾಡ್ತಾ ಇದ್ರು. ಅದನ್ನು ನಮ್ಮ ತಂದೆಯವರು ಅದನ್ನು ಕೇಳಿ ಕೇಳಿ ಕೇಳಿ ಕೇಳಿ, ಅದು ಆ ಗಾಳಿ, ಒಂದು ಸ್ವಲ್ಪ ಸಂಗೀತದ ಗಾಳಿ ನಮ್ಮ ತಂದೆಯವ್ರಿಗೆ ಬಂದಮೇಲೆ, ಒಂದು ಸಲ ಹಿಂಗೆ ಗೋಷ್ಠಿ ನಡೆದಾಗ ಕಾರ್ಯಕ್ರಮದಲ್ಲಿ ಹಾಡಿದಾಗ, ಈ ಬಾಲಕ ತುಂಬ ಚಲೋ ಹಾಡ್ತಾನೆ, ಇವ ಏನು ಸಂಗೀತ ಕಲಿಸಿದ್ರೆ ಇವನು ಒಳ್ಳೇದಾಗತ್ತೆ ಅಂತಂದುಬಿಟ್ಟು, ನಮ್ಮ ತಂದೆಯವ್ರನ್ನ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಲೆಟ್ರ್ ಮೂಲಕ ಬರೆದು, ಪಂಡಿತ್ ಪುಟ್ಟರಾಜ ಅಜ್ಜಾರಿಗೆ ಲೆಟ್ರ್ ಮೂಲಕ ಬರೆದು ಕಳಿಸ್ಕೊಡ್ತಾರೆ. ಆವಾಗ ಅವ್ರು ಹೋಗಿ ಸಂಗೀತವನ್ನು ಕಲಿತಾರೆ, ಅಭ್ಯಾಸ ಮಾಡ್ಕೊತ ಹೋಗ್ತಾರೆ ಸರ್. ಅದೇ ಪರಂಪರೆ ಏನಾಗ್ತಾ ಬಂತು, ಅವ್ರು ಶಿವಮೊಗ್ಗಕ್ಕೆ ಬಂದರು. ಈಗ ಶಿವಮೊಗ್ಗಕ್ಕೆ ಬಂದುಬಿಟ್ಟು ಒಂದು 38-40 ವರ್ಷ ಅಂತೂ ಆಯಿತು. ಸಂಗೀತದಲ್ಲೇ ನಾವು ಮನೆಯಲ್ಲೆಲ್ಲ ಸಂಗೀತದ್ದೇ ವಾತಾವರಣ, ಕುಟುಂಬನೂ ಮತ್ತು ಸಂಗೀತದ್ದೇ ಕುಟುಂಬ ನಮ್ಮದು. ಸೊ ಎಲ್ಲ ಗಾಳಿನೂ ಸಂಗೀತದ್ದೇ, ವಾತಾವರಣನೂ ಸಂಗೀತದ್ದೇ, ಎದ್ರೂ ಸಂಗೀತ, ಮಲ್ಕೊಂಡ್ರೂ ಸಂಗೀತ, ಎಲ್ಲ ಪೂರ್ತಿ ಅದು ಕೇಳಿ ಕೇಳಿ ಕೇಳಿಯಾಗಿ ಏನಾಗ್ಬಿಡುತ್ತೆ, ನಮಗೂ ಕೂಡ ಈ ಒಂದು ಇದರಲ್ಲೇ ಕಲಾ, ಈ ಭಾರತೀಯ ಪರಂಪರೆಯನ್ನು ಉಳಿಸಬೇಕು, ಒಂದು ಕಲಾವನ್ನು ಬೆಳೆಸ್ತಾ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಇಬ್ಬರು ಸಂಗೀತ ಫೀಲ್ಡಿಗೆ ಬಂದ್ವಿ ಸರ್. ನಾವು
1: ತಂದೆಯವರು ಸಂಗೀತ, ಅಜ್ಜವರು ಕೂಡ ಸಂಗೀತ ಅಂತ ಹೇಳಿದ್ರಿ, ತಮ್ಮಿಬ್ಬರಿಗೆ ಅದು ಬಿಟ್ಟು ನಾವು ಓದಬೇಕು ಅನ್ನೋದು ಕೆಲವ್ರಿಗೆ ಇರುತ್ತೆ, ಈ ಆಸಕ್ತಿ ತಮ್ಮಿಬ್ಬರಿಗೆ ಯಾವ ರೀತಿ ಬಂತು ಅಂತ ಹೇಳ್ತೀರಿ?
3: ಸರ್, ಏನಾಯಿತು, ನಾವು ಸಣ್ಣವರಿದ್ದಾಗ ತಂದೆಯವರ ಶಿವಮೊಗ್ಗದಲ್ಲೇ ಇಲ್ಲಿ ಇದ್ದರು. ಸುಮಾರು ಅವರ ಆಗಿನ ಕಾಲಕ್ಕೆ ಕಾರ್ಯಕ್ರಮಗಳು ಮತ್ತು ಅವರ ವಿದ್ಯಾರ್ಥಿಗಳು ಸಂಗೀತ ಕ್ಲಾಸ್ ಎಲ್ಲ ಭಾಳ ಮಾಡ್ತಾಯಿದ್ರು. ನಾವು ಸಣ್ಣವರಿಂದನೇ ಅವರು ನಮಗೆ ಸಂಗೀತದಲ್ಲೇ ತೊಡಗಿಸ್ಕೊಂತ ಬಂದರು ಸರ್. ಅವ್ರು ನಮ್ಮನ್ನು ಎಲ್ಲೋ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಕರ್ಕೊಂಡು ಹೋಗೋದು. ಹಾಗೆ ನಿಮಗೆ ಒಂದು ನೆನಪು ಹೇಳ್ತೇನೆ, ಅವರು ಪೇಜಾವರ ಪರ್ಯಾಯದಲ್ಲಿ ಹಾಡ್ತಾಯಿದ್ರು ಉಡುಪಿಯಲ್ಲಿ ಕಾರ್ಯಕ್ರಮಕ್ಕೆ. ನಾನಿನ್ನು ಸಣ್ಣ ಮಗು. ಕಾರ್ಯಕ್ರಮದಲ್ಲಿ ಏನಾಯಿತು, ನಾನು ನಮ್ಮ ತಾಯಿಯವರು ಕೆಳಗೆ ಕೂರಿಸ್ಕೊಂಡಿದ್ರು, ನಾನು ಎದ್ದು ಅವರು ಹಾಡುವಾಗ ಸ್ಟೇಜಿಗೆ ಹೋಗಿ ಅವ್ರ ಜೊತೆಗೆ ಅಲ್ಲೇ ತೊಡೆ ಮೇಲೆ ಮಲ್ಕೊಂಡು ಸ್ಟೇಜಲ್ಲೇ ಕಾರ್ಯಕ್ರಮದಲ್ಲೇ ನಡೆಯುವಾಗ, ಈ ರೀತಿ ಪ್ರತಿಯೊಂದಕ್ಕೂ ನಮ್ಮ ತಂದೆಯವರು ಆವಾಗಿನಿಂದನೂ ಸಂಗೀತದಲ್ಲೇ ತೊಡಸ್ಕೊತ ಬಂದರು. ಅವರು ನಮ್ಮನ್ನು, ನಾವು ಅವ್ರ ಜೊ ಒಟ್ಟನೆ ಹಾಡ್ತಾ ಜೊತೆಗೆ ಎಲ್ಲೋ ಕಾರ್ಯಕ್ರಮ ಆಗಲಿ, ಕ್ಲಾಸ್ಗಳಾಗಲಿ, ಪ್ರತಿಯೊಂದಕ್ಕೂ ಭಾಗವಹಿಸ್ತಾ ಬಂದ್ವಿ. ಅದೇನಾಗ್ಬಿಡ್ತು, ದೊಡ್ಡವರಾಗ್ತಾ ಆಗ್ತಾ ನಮಗೆ ಸಂಗೀತದ ಮೇಲೆ ಒಲವು ಜಾಸ್ತಿ ಆಯಿತು, ತುಂಬ ಒಲವಾಯಿತು. ಓದನ್ನು ಮಾಡ್ತಾ ಇದ್ವಿ ಸರ್. ನಾವು SLC ಆಯಿತು, ಸೆಕೆಂಡ್ ಇಯರ್ ಆಯಿತು, ಮತ್ತು ಸೆಕೆಂಡ್ ಇಯರ್ ಆದಮೇಲೆ ಹೋಗಬೇಕಲ್ಲ, ಯಾವ ಕಡೆ ಹೋಗಬೇಕು ಅಂತ ಒಂದು ಏನಾರು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡೋಕ್ಕೆ ಬಂದಾಗ ಸಂಗೀತದ ಅಷ್ಟರೊಳಗೆ ನಮಗೆ ಇಬ್ರಿಗೂ ನಾವು ಜುಗಲ್ಬಂದಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ವಿ. ಅದಕ್ಕೆ ತಂದೆಯವರು ಏನು ಮಾಡಿದರು, ನೀವು ಬೇಡ, ಚಲೋ ಹಾಡ್ತಾ ಇದ್ದೀರಿ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ, ನೀವು ಸಂಗೀತದಲ್ಲೇ ಮುಂದುವರಿರಿ ಅಂತ ಅವ್ರು ಏನು ಮಾಡಿದರು. ನಮ್ಮದು ಗದಗಲ್ಲಿ ವೀರೇಶ್ವರ ಪುಣ್ಯಾಶ್ರಮ, ನಮ್ಮ ಗುರುಗಳು ಗುರುಕುಲ, ಅಲ್ಲಿ ಪಂಡಿತ್ ಪಂಚಾಕ್ಷರ ಸಂಗೀತ ಮಹಾವಿದ್ಯಾಲಯ ಅಂತ PPG ಮ್ಯೂಸಿಕ್ ಕಾಲೇಜ್ ಇದೆ ಸರ್, ಅದು ಧಾರವಾಡ ಯೂನಿವರ್ಸಿಟಿಗೆ ಇದನ್ನ ರಿಲೇಟೆಡ್. ಈಗ BA BSc ಈ ಥರ ಎಲ್ಲ ಡಿಗ್ರಿಗಳನ್ನು ಸಾಕಷ್ಟು ಜನ ಮಾಡ್ತಿರ್ತಾರೆ. BM ಅಂತ, ಬ್ಯಾಚುಲರ್ ಆಫ್ ಮ್ಯೂಸಿಕ್, ಹಾಂ ಡಿಗ್ರಿ ಅದು. ಹಾಂ, ಸೊ ನೀವು ಇದನ್ನು ಮಾಡಿರಿ, ಸಂಗೀತದಲ್ಲಿ ಎಕ್ಸಾಮ್ ಮಾಡಿರಿ, ಮುಂದೆ ನೋಡೋಣ ಚಲೋ ಆಗ್ತದೆ ಅಂತ ನಮ್ಮ ತಂದೆಯವರು ಅದರಲ್ಲೇ ನಮಗೆ ಎಜುಕೇಷನನ್ನು ಮ್ಯೂಸಿಕಲ್ಲೇ ಹೆಚ್ಚಾಗಿ ತೋರಿಸ್ಕೊಂಡ್ವಿ. BM್ಯೂಸಿಕ್ ಆಯಿತು, ಮಾಸ್ಟರ್ ಆಫ್ ಮ್ಯೂಸಿಕ್ ಧಾರವಾಡ ಯೂನಿವರ್ಸಿಟಿಯಲ್ಲಿ, ಹೌದು. ಆಮೇಲೆ ಅದರಲ್ಲೇ KSET ಆಯಿತು ನಮ್ಮದು. ಆಮೇಲೆ ಈ ಥರ ಕಾರ್ಯಕ್ರಮಗಳು, ಜುಗಲ್ಬಂದಿ ಕಾರ್ಯ

0: ಕಾರ್ಯಕ್ರಮನ ನಮಗೆ ಸಾಕಷ್ಟು ಕಡೆ ಕರೀಲಿಕ್ಕೆ ಶುರು ಮಾಡಿದರು. ತುಂಬ ಚೆನ್ನಾಗಿ ಆಗ್ತಾ ಹೋಯಿತು ಕಾರ್ಯಕ್ರಮಗಳು. ಹೀಗಾಗಿ ಸಂಗೀತದಲ್ಲೇ ಪ್ರೊಫೆಷನಲ್ ನಾವು, ಆಮೇಲೆ ಈಗೆಲ್ಲ ನಮ್ಮದು ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ನಾವು, ಅದೇ ಶಿವಮೊಗ್ಗದಲ್ಲಿ ಅಲಂಕಾರ ಸಂಗೀತ ಮಹಾವಿದ್ಯಾಲಯ ಅಂತ ನಮ್ಮದೊಂದು ಸ್ವಂತ, ನಮ್ಮದೇ ವಿದ್ಯಾಲಯ ಅಂತ, ಅಲಂಕಾರ ವಿದ್ಯಾಲಯ ಅಂತ ನಾವು ಮಾಡ್ಕೊಂಡಿದ್ವಿ. ನನ್ನ ಅಣ್ಣ ಮತ್ತು ನಾನು ಮತ್ತು ನಮ್ಮ ಒಬ್ಬರು ತಬಲಾಜಿ ಇದ್ದಾರೆ ವಿನಾಯಕ್ ಸಾಗರ್ ಸರ್ ಅಂತ, ಅವರು ಎಲ್ಲ ಸೇರಿಕೊಂಡು ನಾವು ಹಿಂಗೆ ಕ್ಲಾಸ್ಗಳನ್ನು ಮಾಡ್ತಾ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ವಿದ್ಯಾ ಸಂಗೀತ ವಿದ್ಯೆನ ಹೇಳ್ಕೊಳ್ತಾ ಈ ಥರ ಪ್ರೊಫೆಷನಲ್ ಆಗಿ ಬಂದುಬಿಟ್ರಿ ಸರ್ ನಮಗೆ, ಹಂಗಾಗಿ ಸಂಗೀತದಲ್ಲಿ ಮುಂದುವರಲಿಕ್ಕೆ ಕಾರಣ ಆಯಿತು.
1: ಮೂಲತಃ ತಾವು ಸಂಗೀತದ ಫ್ಯಾಮಿಲಿ ಅಂತ ಹೇಳಿದ್ರಿ, ತಂದೆಯವರು ಹುಮಾಯೂನ್ ಅರ್ಲಪುರ ಅವರು. ತಮ್ಮ ಒಂದು ಸಂಗೀತ ಅಭ್ಯಾಸಕ್ಕೆ ತಂದೆಯವರ ಪ್ರಭಾವ ಯಾವ ರೀತಿ ಬೀರ್ತಾ ಹೋಯಿತು ತಮಗೆ ಅಂತ ಹೇಳ್ತೀರಿ?
2: ಸರ್, ನನಗೆ ಇವಾಗಲೂ ನೆನಪಿದೆ, ಈಗ ನನಗೆ ವಯಸ್ಸು 33, ನಾನು ತುಂಬ ಸಣ್ಣನಿದ್ದಾಗ, ಒಂದು ವರ್ಷದ ಹುಡುಗ ಇದ್ದಾಗ, ನನ್ನ ತಂದೆ ಪ್ರತಿದಿನನೂ ನನ್ನ ಮಲಗಿಸ್ಕೊತಾ ಇದ್ದಿದ್ದು ಎದೆ ಮೇಲೆ, ಅವರು ಎದೆ ಮೇಲೆ ನನ್ನ ಮಲಗಿಸ್ಕೊತಾ ಇದ್ದರು. ಅವ ಮಲಗಿಸ್ಕೊಂಡಿರುವಾಗ ದಿನಾಗಲೂ ಕೂಡ ಎದೆಯನ್ನು, ನನ್ನ ಬೆನ್ನನ್ನು ತಟ್ಟುತ್ತಾ ಅವರು ಹಾಡುಗಳನ್ನು ಹಾಡ್ತಾ, ಅಂದರೆ ಶಾಸ್ತ್ರೀಯ ಸಂಗೀತದ ತಳಹದಿ ಇರುವಂತಹ ಚೋಟಾ ಕ್ಯಾಲ್ ಆಗಿರ್ಬೋದು, ಈ ಥರ ಚೀಸ್ಗಳಾಗಿರ್ಬೋದು, ಇಂಥ ಗೀತೆ ಪ್ರಕಾರಗಳಾಗಿರ್ಬೋದು, ಅವ್ರನ್ನ ಬೆನ್ನನ್ನು ನನ್ನ ಬೆನ್ನನ್ನು ತಟ್ಟುತ್ತಾ ಮಲಗಿಸ್ತಾ ಇದ್ರು. ನನಗೆ ಅದನ್ನು ಈಗಲೂ ಕೂಡ ಸಣ್ಣ ಪುಟ್ಟ ನನಗೆ ಆ ಗುಂಗುಗಳು ನನಗೆ ಇವಾಗಲೂ ಕೂಡ ಕಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಈಗ ನನಗೂ ಮಗ ಆಗಿರೋದ್ರಿಂದ ಆ ಒಂದು ವಾತಾವರಣ ಕೂಡ ಅವಾಗಿನ ನೆನಪು ನನಗೆ ಬರುತ್ತೆ. ಹಾಗಾಗಿ ನನಗೆ ತಂದೆಯವ್ರದ್ದು ಪ್ರತಿಯೊಂದು ಪ್ರಭಾವ. ನಾವು ಮತ್ತೆ ಸ್ಕೂಲಿಗೆ ಹೋಗಿ ಬಂದ ಮೇಲೆ ವಾರದಲ್ಲಿ 3 ದಿನ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೆ, ಅಪ್ಪನ ಕ್ಲಾಸಿಗೆ. ಮೊದಲು ಅಪ್ಪನ ಕ್ಲಾಸ್ ಇದ್ದಿದ್ದು ಕರ್ನಾಟಕ ಸಂಘದ ಎದುರುಗಡೆ ಪಂಡಿತ ಪಂಚಾಕ್ಷರ ಮಹಾವಿದ್ಯಾಲಯ ಸಂಗೀತ ಪಾಠಶಾಲೆ ಅಂತಂತಿತ್ತು, ಗ್ರ್ಯಾಂಟೆಡ್ ಸ್ಕೂಲು ಸರ್. ಅಲ್ಲಿಂದ ಅಲ್ಲಿಗೆ ನನ್ನ ಅಮ್ಮ ಬಂದುಬಿಟ್ಟು ವಾರದಲ್ಲಿ 3 ದಿನ ಬಂದು ಕರ್ಕೊಂಡೋಗಿ, ಇದನ್ನು ತಂದೆನೇ ಮುಂಚೆ ಬೇಗನೆ ಹೋಗ್ತಿದ್ರು ಅಪ್ಪ, ಸಂಜೆ ಅಷ್ಟೊತ್ತಿಗೆ ನಾನು ಅಮ್ಮ ಬಂದುಬಿಟ್ಟು ನಾನು ಕರ್ಕೊಂಡು ಹೋಗೋದು ಮತ್ತು ಕರ್ಕೊಂಡು ಬರೋದು ಮಾಡ್ತಾಯಿದ್ರು. ಹಾಗಾಗಿ ನಾವು ಇತ್ತಲಾಗೆ ಓದು, ವಿದ್ಯಾಭ್ಯಾಸ ಮತ್ತು ನಮ್ಮ ಸಂಗೀತಾಭ್ಯಾಸ ಎರಡು ಜೊತೆ ಜೊತೆಗೆ ಹೋಗ್ತಾ ಇತ್ತು, ಸಾಕ್ತಾ ಇತ್ತು. ಇದು
1: ತಂದೆಯವರ ಪ್ರಭಾವ ಅಂತ ಹೇಳಿದ್ರಿ, ಅದ್ರ ಕುರಿತಾಗಿ ತಮಗೆ ನೆನಪಿರ್ತಕ್ಕಂಥ ಒಂದು ವಚನ ಸ್ವಲ್ಪ ಹೇಳ್ಬೋದು ಅಂತ?
2: ಹಾಂ ಸರ್, ತಂದೆಯವ್ರದ್ದು ಅವಾಗ ಈಗ ತುಂಬ ಅದು ಪ್ರಚಲಿತವಾಗಿರುವಂತಹ ಎಲ್ಲರೂ ಬಾಯಲ್ಲೂ ಇದು ಬರ್ತಾ ಇರತ್ತೆ. ನನ್ನ ಗುರುವಿನ ಗುರು ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಅಜ್ಜವ್ರು ಬರೆದಿರುವಂಥ ಅವ್ರ ಗುರುಗಳ ಮೇಲೆ, ಪಂಡಿತ್ ಪಂಚಾಕ್ಷರ ಅಜ್ಜರ ಮೇಲೆ ಬರೆದಿರುವಂಥದ್ದು ಒಂದು ವಚನ ಇದು. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಂತ ತುಂಬ ಅದ್ಭುತವಾಗಿರುವಂಥ ಒಂದು ವಚನ ಸರ್ ಅದು.

0: ಪ್ರಾರಂಭದ ಗುರುಗಳು ತಮ್ಮ ತಂದೆಯವರು ಅಂತ ಹೇಳಿದ್ರಿ, ತದನಂತರದಲ್ಲಿ ತಮ್ಮ ಗುರುಗಳು ಯಾರು ಅಂತ ಹೇಳ್ತೀರಿ?
1: ಪ್ರಾರಂಭದಲ್ಲಿ ನನ್ನ ವಿದ್ಯಾಭ್ಯಾಸ SSLC ಮುಗಿದ ಮೇಲೆ ಸರ್ ಸಂಗೀತದ ರುಚಿ ಏನನ್ನೋದು ಗೊತ್ತಾಗಿದ್ದು ನನಗೆ. ಅಲ್ಲಿ ತನಕ ಓದು ಬರೀ ಟ್ಯೂಷನ್ಗೆ ಹೋಗು ಸಂಗೀತ ಅಂದರೆ ಜೂನಿಯರ್ ಲೆವೆಲಲ್ಲೇ ನಮ್ದು ಹೋಗ್ತಾ ಹೋಗಿತ್ತು. ಸಂಗೀತ ಸವಿಬೇಕು ಅಂತಂದರೆ ಸಮುದ್ರದಲ್ಲಿ ನಾವು ಈಜನ್ನು ಕಲಿಬೇಕು. ಯಾಕೆ ಅಂತಂದರೆ ಸಮುದ್ರ ಮತ್ತು ಸಮುದ್ರವನ್ನು ಆಳವನ್ನು ನಾವು ಅಧ್ಯಯನ ಮಾಡೋಕ್ಕಾಗಲ್ಲ, ಆಕಾಶದ ಅಧ್ಯಯನನೂ ನಾವು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಸಂಗೀತ ಆಕಾಶ ಮತ್ತು ಸಮುದ್ರ ಸಾಗರ ಇದ್ದಾಗೆ ಸಂಗೀತ ನಾವು ಹೆಂಗೆ

0: ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಕೂಡ ಅದು ಹೆಚ್ಚಾಗ್ತಾನೇ ಹೋಗುತ್ತೆ ಸರ್. ಅದರದ್ದು ಪ್ರತಿಯೊಂದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಎಸ್ ಎಸ್ ಎಲ್ ಸಿ ಮುಗಿದ ನಂತರ, ಮುಗಿದು ಮಾರನೇ ದಿವಸ ಎಕ್ಸಾಮ್ ಆಗಿ ಮಾರನೇ ದಿವಸದಿಂದ ಬೆಳಗಿನ ಜಾವ 5 ಗಂಟೆಯಿಂದ 7:30 ತನಕ ನಾವು ಅಭ್ಯಾಸ ಮಾಡ್ತಿದ್ದೆ ಸರ್. ಜೊತೆಗೆ ನಮ್ಮ ಜೊತೆಗೆ ಶ್ಯಾಮ್ ಮಿರಜ್ಕರ್ ಅಂತಂದ್ಬಿಟ್ಟು ತಬಲಾಕ್ಕೆ ಬರ್ತಿದ್ರು ಅವಾಗ, ಜೊತೆಗೆ ತಾನ್ಪುರಿಗೆ ಶಶಿ ಮಂಗಳಗಾರ್ ಅಂತಂದ್ಬಿಟ್ಟು ಅವರು, ನಾವೆಲ್ಲ ಒಟ್ಟಿಗೆ 3 ಜನನೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಪ್ರಾಕ್ಟೀಸ್ ಮಾಡುವಾಗ ಹೆಚ್ಚು ಕಡಿಮೆ ಸಂಗೀತದಲ್ಲಿ ಆಗ್ತಾ ಇತ್ತು. ಆವಾಗ ತಂದೆಯವರು ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡುವಾಗ ಹೀಗೆ ಮಾಡಬೇಕು, ರಾಗವನ್ನು ಹೀಗೆ ತಗೊಳ್ಬೇಕು, ಶೋಟಕಲವನ್ನು ಹೀಗೆ ಹಾಡಬೇಕು, ತಾಳಬದ್ಧವಾಗಿ ಹಾಗೆ ಹಾಡಬೇಕು, ಕ್ರಮಬದ್ಧವಾಗಿ ಹಾಡಬೇಕು ಅನ್ನೋದನ್ನು ಹೇಳ್ತಾಯಿದ್ರು. ಮತ್ತು ಅದು ಹೇಳುವಾಗ ಪ್ರೀತಿ ಮಾತುಗಳಲ್ಲ, ಯಾಕೆ ಅಂತಂದ್ರೆ ಗುರು ಸ್ಥಾನದಲ್ಲೇ ಇರಬೇಕು. ಅವಾಗ ಅಲ್ಲಿ ತಂದೆ ಮತ್ತು ಮಗನ ಸ್ಥಾನ ಇರ್ತಿಲ್ಲ, ಗುರು ಮತ್ತು ಶಿಷ್ಯನ ಒಂದು ಸಂಬಂಧ. ಸ್ಟ್ರಿಕ್ಟಾಗಿ ನೇರವಾಗಿ ಖಡಕ್ಕಾಗಿ ಮಾತಾಡ್ತಿದ್ರು ತಂದೆಯವರು. ಹಾಗಾಗಿ ನಾವು ಇವತ್ತಿಗೆ ಅದು ಬಂದಿರುವಂಥದ್ದು ಸಂಗೀತದ್ದು ಆಗಿನ ಒಂದು ಜೂನಿಯರ್ ಸಂಗೀತಕ್ಕೂ ಈಗಿನ ಒಂದು ಸೀನಿಯರ್ ಮತ್ತು ವಿದ್ವತ್ತಿಗೂ ಬೇರೆ. ಫೈನ್ ಟ್ಯೂನ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ನನಗೆ 2011 ನನ್ನ ಪಿ ಯು ಸಿ ನಂತರ, ಪಿ ಯು ಸಿಯಲ್ಲಿ ಇದೆ ಸರ್, ನಾನು ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಡಿ ವಿ ಎಸ್ ಕಾಲೇಜಲ್ಲಿ ಓದಿದೆ. ಹೈಸ್ಕೂಲ್ 8 ಮತ್ತು 9 ಆದಿಚುಂಚನಗಿರಿಯಲ್ಲಿ ಓದಿದೆ. ಪಿ ಯು ಸಿ ಬಂದ ನಂತರ ನನಗೆ ತಂದೆಯವರು ಏನು ಮಾಡಿದ್ರು, ನನ್ನ ಮಗನಲ್ಲಿ ಒಂದು ಸ್ವಲ್ಪ ಗಾಯನವನ್ನು ಸ್ವಲ್ಪ ವಿಶಿಷ್ಟತೆ ಚೇಂಜ್ ಆಗಲಿ, ಒಂದು ಸ್ವಲ್ಪ ಫೈನ್ ಟ್ಯೂನ್ ಆಗಲಿ ಅಂತಂದ್ಬಿಟ್ಟು ಇವತ್ತಿನ ಧಾರವಾಡದ ಅಂತಾರಾಷ್ಟ್ರೀಯ ಕಲಾವಿದರು ಪಂಡಿತ್ ಸೋಮನಾಥ್ ಮಡೂರ್ ಹತ್ರ ನನಗೆ ಕಳಿಸ್ಕೊಡ್ತಾರೆ, ಮಡೂರ್ ಸರ್ ಹತ್ರ. ಅವರು ತುಂಬ ದೊಡ್ಡ ವಿದ್ಯಾವಂತರು, ತುಂಬ ದೊಡ್ಡ ಗಾಯಕರು. ಅವ್ರ ಹತ್ರ ಹೋದ್ಮೇಲೆ ನಮ್ಮ ಗಾಯನದ ಶೈಲಿ ಒಂದು ಸ್ವಲ್ಪ ಹಂಗ ಚೇಂಜ್ ಆಗ್ತಾ ಬಂತು ಸರ್. ಯಾಕಂದರೆ ಪ್ರತಿಯೊಂದು ಯಾವ ಥರ ಹಾಡಬೇಕು, ಯಾವ ಥರ ಸೂರನ್ನು ಇಟ್ಕೊಳ್ಬೇಕು, ಯಾವ ಥರ ಸ್ವರವನ್ನು ಮಾಡಬೇಕು, ತಾನ್ಬಾಜ್ ಎಷ್ಟು ಮಾಡಬೇಕು, ಹೆಂಗೆ ಸ್ವರಗಳನ್ನು ತೋಳಬೇಕು ಅನ್ನೋದನ್ನು ಪ್ರತಿಯೊಂದು ಎಳೆ ಎಳೆಯಾಗಿ ಅಲ್ಲಿ ಹೋದ ಮೇಲೆ ಇನ್ನೊಂದಿಷ್ಟು ವಿಚಾರ, ಸಂಗೀತದ ಒಂದು ವಿಚಾರ ಮತ್ತು ಧಾರೆಯನ್ನು ಅದನ್ನು ಇನ್ನೂ ನೀಟಾಗಿ ಅವರು ಹೇಳ್ತಾ ಹೋದರು. ನನ್ನ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೂ ಧಾರೆ ಎರೆದವರು ಇಬ್ಬರು, ನನಗೆ ನನ್ನ ತಂದೆ ನನ್ನ ಮೊದಲ ಗುರು ಉಸ್ತಾದ್ ಹುಮಾಯೂನ್ ಹರ್ಲಾಪುರರಾಗಿರ್ಬೋದು, ನನ್ನ ಎರಡನೇ ಗುರು ಪಂಡಿತ್ ಸೋಮನಾಥ್ ಮಡೂರರಾಗಿರ್ಬೋದು. ಗಾಯನ ಫೈನ್ ಟ್ಯೂನ್ ಮಾಡಲಿಕ್ಕೆ ಇವತ್ತೇನೋ ಸಾಧನೆ ಮಾಡಿದ್ದೀನಿ ಅಂದರೆ ಇವರು ಕೊಡುಗೆಗಳು, ಮತ್ತು ತಾಯಿ ಆಗಿರುವಂಥ ದಿಲ್ಶಾದ ಅಮ್ಮ ಕೊಡುಗೆನೂ ಕೂಡ.
1: ಗುರುಗಳ ಬಗ್ಗೆ ಹೇಳಿದ್ರು ಸೋಮನಾಥ್ ಮಡೂರ್ ಸರ್ ಅಂತ, ಅವರಲ್ಲಿ ತಾವು ಕಲಿತಂಥ ಪಾಠಗಳ ಬಗ್ಗೆ ಏನಾದ್ರು ಒಂದು ನೆನಪು ಹೇಳ್ಬೋದಾ?
2: ಅವರಲ್ಲಿ ಅಂದರೆ ಸರ್ ಭಾಳ ದೊಡ್ಡ ವಿದ್ವಾಂಸರು ಸರ್ ಅವರು ಧಾರವಾಡದಲ್ಲಿ. ಆಮೇಲೆ ಭಾಳ, ಯಾಕಂದ್ರೆ ಅಣ್ಣವ್ರು ಪಾಠಕ್ಕೆ ಹೋಗ್ತಾ ಇದ್ರೆ ಯಾವಾಗಲೂ, ನಾನು ಅವರೊಟ್ಟಿಗೆ ಒಂದು 2-3 ಕ್ಲಾಸ್ ಹೋಗಿದ್ದೆ. ಅವಾಗ ಪ್ರತಿಯೊಂದು ಕ್ಲಾಸಲ್ಲೂ ಅವರು ಗುರುಗಳು ಏನಂದ್ರೆ ಭಾಳ ಸ್ಟ್ರಿಕ್ಟ್ ಅವರು, ಹಿಂಗೆ ಅಭ್ಯಾಸ ಮಾಡಬೇಕು, ಹಿಂಗೆ ಮಾಡ್ಕೋಬೇಕಪ್ಪ, ಹಿಂಗೆ ನೀವು ಹಿಂಗೆ ರಾಗಗಳನ್ನು ತಯಾರಿ ಮಾಡ್ಕೋಬೇಕು. ಆಮೇಲೆ ಅವ್ರು ಎಲ್ರಿಗೂ ಪಾಠ ಮಾಡ್ತಾ ಇರಲಿಲ್ಲ ಸರ್, ಅವ್ರಿಗೆ ಇಷ್ಟ ಆದರೆ ಮಾತ್ರ ಪಾಠ ಮಾಡೋರು ಅವರು. ಸುಮ್ಮನೆ ಅವನು ಬಾ ನೀನು ಹೇಳಿಸ್ಕೋ,
1: ದುಡ್ಡಿಗಾಗಿ
2: ಪಾಠ ಅಲ್ಲ, ಅವರು
1: ಕಲಿಕೆಗಾಗಿ,
2: ಕಲಿಕೆಗೆ ಅವರು ಮೂಡ್ ಬಂತು ಅಂದರೆ ಹೇಳೋರು ಅವರು. ಅವರು ಯಾರು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಂಥವ್ರಿಗೆ ಮಾತ್ರ ಪಾಠ ಹೇಳೋರು ಸರ್, ನೋಡಿ ಹೇಳೋರು. ಸುಮ್ಮನೆ ಅವನು ಕಲಿತಾನೆ ಅವನಿಗೂ ಕರ್ಸ್ಕೊಂಡೆ ಇನ್ನೊಬ್ಬಂಗ್ ಹಿಂಗಿಲ್ಲ ಇರಲಿಲ್ಲ. ಭಾಳ ವಿದ್ವಾಂಸರು ಅವರು ಪ್ರತಿಯೊಂದು ರಾಗ ಎಲ್ಲ ಹೇಳ್ಕೊಡ್ತಿದ್ರು. ಭಾಳ ಬೆಳಗಿನ ರಾಗ ಭಟ್ಟಿಯಾರು ಹೇಳ್ಕೊಟ್ಟಿದ್ದಾರೆ, ಆಮೇಲೆ ಕೋಮಲ್ ರಿಷಾಭಾಸ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಸಂಜೆ ರಾಗ ಮಧುವಂತಿ ಹೇಳ್ಕೊಟ್ರು, ಆಮೇಲೆ ಮಾರ್ವ ಹೇಳ್ಕೊಟ್ರು, ಆಮೇಲೆ ಸಂಜೆ ರಾಗ ಕೇದಾರ್, ಇಂಥ ದೊಡ್ಡ ದೊಡ್ಡ ರಾಗಗಳನ್ನೆಲ್ಲ ಅವ್ರ ಕಡೆ ನಾವು ಅಭ್ಯಾಸ ಮಾಡಿದ್ವಿ ನಾನು ಮತ್ತು ಅಣ್ಣವರು. ಅವರು ಹೇಳ್ಕೊಡುವಾಗ ಅದೇ ಹೇಳ್ತಾ ಇದ್ರು, ಆಲಾಪ್ಗಳನ್ನು ಹೇಗೆ ತಗೋಬೇಕು, ಆಮೇಲೆ ತಾನ್ಗಳನ್ನು ಹೇಗೆ ಮಾಡಬೇಕು, ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರಗಳನ್ನು ಹೇಗೆ ಮಾಡಬೇಕು, ಈ ಥರದ್ದೆಲ್ಲ ಹೆಚ್ಚಿನ ಫೈನ್ ಟ್ಯೂನ್ ಸಂಗೀತದಲ್ಲಿ ಹಾಡುವಾಗ. ಈಗ ಯಾಕಂದರೆ ನಾವು ಸುಮಾರು 100 ಕಡೆ ಹೋಗಿ ಹಾಡ್ತಾ ಇರ್ತೀವಿ ಸರ್. ಈಗ ಗೊತ್ತಿರೋಂಗೆ ಮೊನ್ನೆ ನಮ್ಮದು ಕಾನ್ಸರ್ಟ್ ಮೈಸೂರಲ್ಲಿ ಕಾನ್ಸರ್ಟ್ ಇತ್ತು, ಸ್ವರ ಸಂಕಲ್ಪ ಅಂತ ದೊಡ್ಡ ಸಂಗೀತ ಸಭಾ. ಆಮೇಲೆ ಈಗ ನಾಡಿದ್ದು ನಮ್ಮದು ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾನ್ಸರ್ಟ್ ಇದೆ, ಆಮೇಲೆ ಮತ್ತೆ ಮುಂದಿನ ವಾರ ಲಾತೂರ್ ಮಹಾರಾಷ್ಟ್ರದಲ್ಲಿದೆ. ಹಿಂಗೆ 100 ಕಡೆ ಹೋಗಿ ಹಾಡುವಾಗ ಭಾಳ ಕೇಳುಗರು ಹೆಂಗೆ ಬಂದಿರ್ತಾರೆ ಅಂದರೆ ಭಾಳ ಸೂಕ್ಷ್ಮ ಮಂದಿ ಬಂದಿರ್ತಾರೆ ಆ ಕಡೆ ಎಲ್ಲ, ಉತ್ತರ ಭಾರತದ ಕಡೆ ಎಲ್ಲ. ಇವ್ರು ಹೆಂಗೆ ಹಾಡ್ತಾರೆ, ಇವ್ರು ಹೆಂಗೆ ಕಲ್ತಿದ್ದಾರೆ, ಗುರುಗಳೊಟ್ಟಿಗೆ ಹೆಂಗೆ ಟೀಚ್ ತೊಗೊಂಡಿದ್ದಾರೆ, ಹೆಂಗೆ ಅಭ್ಯಾಸ ಮಾಡಿದ್ದಾರೆ ಅನ್ನೋದು ಹಾಡೋದ್ರಲ್ಲಿ ಗೊತ್ತಾಗ್ಬಿಡ್ತದೆ ಅವ್ರಿಗೆ 100 ಜನಕ್ಕೆ. ಸೊ ಹಾಗಾಗಿ ನಾವು ಭಾಳ ಹುಷಾರಾಗಿ ಹಾಡಬೇಕು. ಗುರುಗಳಿಂದ ನಾವು ಭಾಳಷ್ಟು, ನಮಗೆ ಗುರುಗಳು ಹೇಳಿಕೊಟ್ರು ಹಿಂಗೆ ಹಾಡ್ರಿಪ್ಪ, ಹಿಂಗೆ ಅಭ್ಯಾಸ ಮಾಡಿರಿ ನೀವು ಅಂತ. ನಮ್ಮ ತಂದೆಯವರಾಗಲಿ, ಪಂಡಿತ್ ಸೋಮನಾಥ್ ಮಡೂರ್ ಸರ್ ಆಗಲಿ, ಇವರೆಲ್ಲ ಭಾಳ ಸಹಕಾರ ಮಾಡಿ, ನಮ್ಮ ತಾಯಿಯವ್ರದ್ದು ಅಷ್ಟೇ ಸಹಕಾರ ಇದೆ ನಮಗೆ, ಅವರು ಗುರು ಇದ್ದಂಗೆ ನಮಗೆ. ಯಾಕಂದರೆ ಶ್ರುತಿ ನಮಗೆ ತಾನ್ಪುರದಲ್ಲಿ ಒಡಗೂಡಿ ಪ್ರತಿಯೊಂದು ನೀವು ಹಿಂಗೆ ಹೋಗ್ರಿ, ಹಿಂಗೆ ಹಾಡು ಬರ್ರಿ ಕಾರ್ಯಕ್ರಮಕ್ಕೆ ಅಂತೆಲ್ಲ ಸಪೋರ್ಟ್ ಮಾಡಿ. ಹಿಂಗೆ ಈ ರೀತಿ ಮನೆಯ ಸಹಕಾರ ಮತ್ತು ನಮ್ಮ ಗುರುಗಳ ಸಹಕಾರದಲ್ಲಿ ನಾವು ಭಾಳ ಕಲ್ತ್ವಿ ಸರ್ ಈ ಥರ ಮೂಡುವಂಥ.
1: ತಾವು ಪಂಡಿತ್ ಪಂಚಾಕ್ಷರಿ ಸ್ವಾಮಿಯವರ ಪರಂಪರೆಯಿಂದ ಇದ್ದವರು, ಜೊತೆಗೆ ಗ್ವಾಲಿಯರ್ನ ಘರಾನ ಕೂಡ ತಮಗೆ ಇದೆ ಅಂತ ಹೇಳಿದ್ರಿ, ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಇವೆರಡು ಅಂತ ಹೇಳ್ತೀರಾ?
0: ಸರ್, ನಮ್ಮ ಕರ್ನಾಟಕದಲ್ಲಿ ಗದಗ್ನಲ್ಲಿ ಇರುವ

0: ಅಂತ ಸಂಗೀತ ಕಾಶಿ ಅಂತ ಕರೀತಾರೆ. ಪಂಚಾಕ್ಷರ ಪರಂಪರ ಅಂತಂದರೆ ಅಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಅದೇ ಪರಂಪರದಲ್ಲಿ ಹಾಡುವಂತಹ ಗಾಯಕಿ ವಿಶಿಷ್ಟವಾಗಿ ಶೈಲಿ ಇರುತ್ತೆ, ಗಾಯಕಿ ಶೈಲಿ ಇರುತ್ತೆ. ಈ ಪಂಚಾಕ್ಷರ ಪರಂಪರ ಅಂತಂದರೆ ಒಂದು ದೊಡ್ಡದಾಗಿರುವಂಥ ಒಂದು ಮನೆತನ. ಈ ಮನೆತನದಲ್ಲಿ ಗ್ವಾಲಿಯರ್ ಮತ್ತು ಕಿರಾನ ಘರಾಣ ಅಂದರೆ ಅದೊಂದು ಮನೆತನ, ಸಣ್ಣ ಮನೆತನಗಳು ಇವೆರಡು ಕೂಡ, ಗ್ವಾಲಿಯರ್ ಮತ್ತು ಕಿರಾನ ಸಣ್ಣ ಮನೆತನಗಳು. ಈ ಗ್ವಾಲಿಯರ್ ಅಂತಂದರೆ ಹಾಡುವಂತಹ ಶೈಲಿ ಸ್ವಲ್ಪ ಚೇಂಜ್ ಇರುತ್ತೆ, ಅಲಗಿರುತ್ತೆ ಸರ್. ಕಿರಾನಗರದಲ್ಲಿ ಸ್ವಲ್ಪ ಶೈಲಿ ಅಲಗಿರುತ್ತೆ. ಈಗ ನಾವು ಗ್ವಾಲಿಯರ್ ಮತ್ತು ಕಿರಾನ ಘರಾನದಲ್ಲಿ ಹಾಡುವಂತಹ ಗಾಯಕರಾಗಿದ್ದೀವಿ, ಯುವ ಗಾಯಕರು. ಗ್ವಾಲಿಯರ್ ಘರಾನದಲ್ಲಿ ನಾವು ತಗೊಳ್ಳುವಂತಹ ರಾಗದ ಆಲಾಪನೆ, ಹೇಳುವಂತಹ ಸ್ವರ ಕ್ರಮ ಮತ್ತು ತಾನಬಾಜ್ ಮಾಡುವಂಥ ತಾನಬಾಜ್ ಸ್ವಲ್ಪ ಕ್ರಮ ಬೇರೆ ಇರುತ್ತೆ, ಅಂಗ ಬೇರೆ ಇರುತ್ತೆ. ಕಿರಾನ ಘರಾನದಲ್ಲೂ ಕೂಡ ಹೇಳುವಂಥ ರಾಗದ ಆಲಾಪನೆ ಮತ್ತು ತಗೊಳ್ಳಿಕೊಳ್ಳುವಂತಹ ಸ್ವರಗಳು ಮತ್ತು ಹೇಳಿಕೊಳ್ಳುವಂತಹ ತಾನಬಾಜ್ಗಳು ಪ್ರತಿಯೊಂದು ಅಲಗಿರುತ್ತೆ. ನಾವು ಎರಡನ್ನು ಕೂಡಿಸ್ಕೊಂಡ್ಬಿಟ್ಟು ಗ್ವಾಲಿಯರ್ ಮತ್ತು ಕಿರಾನ ಘರಾನ ಎರಡನ್ನು ಕೂಡಿಸ್ಬಿಟ್ಟು ಇದನ್ನು ಹಾಡ್ತಾ ಹೋಗ್ತೀವಿ. ಈ ಪರಂಪರದಲ್ಲಿ ಇದು ಇದೆ ಸರ್. ಹಾಗೆ
1: ಜೊತೆಗೆ ತಾವಿಬ್ಬರು ಚಿಕ್ಕ ವಯಸ್ಸಿಂದನೂ ಕೂಡ ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋದವರು, 8ನೇ ವಯಸ್ಸಿಂದನೇ ತಾವು ಇದನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆ ಒಂದು ಆರಂಭದ ನೆನಪುಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್?
2: ಆರಂಭದಲ್ಲಿ ಸರ್ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜವ್ರದ್ದು ಮೌಲಾ ಸಾಹಬ್ ಅಂತ ನಮ್ಮ ತಂದೆಯವರು ಅಜ್ಜವರು ಅವರ ಪುಣ್ಯಸ್ಮರಣೆ ಮಾಡ್ತಾ ಇದ್ವಿ ನಮ್ಮೂರಲ್ಲಿ ಹರ್ಲಾಪುರಲ್ಲಿ. ನಾವು ಭಾಳ ಸಣ್ಣವರು, ಅಲ್ಲಿಂದನೇ ನಾವು ಆರಂಭ ಮಾಡಿದ್ದು ಜುಗಲ್ ಬಂದಿ ಹಾಡಲಿಕ್ಕೆ. ಸಣ್ಣವರಿದ್ವಿ ಅಲ್ಲೆಲ್ಲ ನೂರಾರು ಅಹೋರಾತ್ರಿ ಸಂಗೀತೋತ್ಸವ ಮಾಡ್ತಾಯಿದ್ರು ಸರ್ ನಮ್ಮ ತಂದೆಯವರು ಊರಲ್ಲಿ ಹಳ್ಳಿಯಲ್ಲಿ. ಹರ್ಲಾಪುರದಲ್ಲಿ ದೊಡ್ಡ ದೊಡ್ಡ ಸಂಗೀತಕಾರರು, ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಮತ್ತು ಪಂಡಿತ್ ನಮ್ಮ ಗುರುಗಳು ಪಂಡಿತ್ ಸೋಮನಾಥ್ ಮರಡೂರು ಅವರು, ಪಂಡಿತ್ ಪಕ್ರೇಶ್ ಕಣ್ವಿ ಸರ್ ಅವರು, ಪಂಡಿತ್ ಕುಮಾರ್ ದಾಸ್ ಸರ್ ಇವರೆಲ್ಲ ದೊಡ್ಡ ದೊಡ್ಡ ಸಂಗೀತಕಾರರು, ಅವರೆಲ್ಲ ಬಂದು ಅಹೋರಾತ್ರಿ ಸಂಗೀತ ಸಮ್ಮೇಳನದಲ್ಲಿ ಹಾಡ್ತಿದ್ರು ನಮ್ಮ ತಂದೆಯವರು ಪುಣ್ಯಸ್ಮರಣೋತ್ಸವದಲ್ಲಿ. ಅಲ್ಲಿ ಫಸ್ಟು ಕಾರ್ಯಕ್ರಮ ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ನಮ್ಮ ಕೈಯಲ್ಲೇ ಪ್ರೇಯರ್ ಮಾಡಿಸೋರು, ನೀವೇ ಪ್ರೇಯರ್ ಮಾಡಿರಿ ಅಜ್ಜವರಿಗೆ ನಿಮ್ಮದೊಂದು ಸೇವೆ ಸಲ್ತದೆ ನೀವು ಹಾಡ್ರಿ ಅಂತ ಅವಾಗಿಂದ ಪ್ರಾರಂಭ ಮಾಡಿದ್ವಿ ನಾವು. ಅಲ್ಲಿಂದ ಪ್ರಾರಂಭ ಮಾಡಿದ್ದು ನಮ್ಮ ಜುಗುಲು ಬಂದು ಹಾಗೆ ನಿರಂತರವಾಗಿ ಸಂಗೀತ ಒಂದು ಸ್ಟೇಜಿಂದ ಮತ್ತೊಂದು ಸ್ಟೇಜಿಗೆ ಹಾಡಿದ್ದು, ಅದೇ ನಿರಂತರವಾಗಿ ಬೆಳೀತಾ ಬೆಳೀತಾ ಬೆಳೀತಾ ಈಗ ಅದೇ ಗುರುಗಳ ಆಶೀರ್ವಾದದಿಂದ ತಂದೆಯವರ ಆಶೀರ್ವಾದದಿಂದ ಅದು ನೂರಾರು ಕಡೆ ಹೋಗಿ ಹಾಡ್ತಾ ಇದ್ದೀವಿ ಸರ್, ಬೆಳೀತಾ ಇದೆ ಹೋಗ್ತಾ ಇದೆ. ಏನೋ ಅವ್ರದ್ದೆಲ್ಲ ಆ ಗುರುಗಳ ಆಶೀರ್ವಾದ.
1: ತಮ್ಮಿಬ್ರದ್ದು ಒಂದೇ ಕ್ಷೇತ್ರ ಸರ್, ಇಬ್ಬರು ಹಾಡಗಾರರೇ, ಅದರಲ್ಲಿ ತಮ್ಮಿಬ್ರು ಒಂದೇ ಕ್ಷೇತ್ರದಲ್ಲಿ ಒಬ್ಬರು ಮೇಲೆ ಇನ್ನೊಬ್ಬರು ಪ್ರಭಾವ ಯಾವ ರೀತಿ ಬೀಳ್ತಾ ಹೋಗ್ತಾ ಇದೆ ಅಂತ ಹೇಳ್ತೀರಿ? ಯಾವ ರೀತಿ ತಾವಿಬ್ರು ಒಂಥರ ಜೊತೆಗೆ ಕೂಡ್ಕೊಂಡು ಯಾವ ರೀತಿ ಪ್ರಭಾವ ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ಯಾವ ರೀತಿ ಅಂತೀರಿ?
0: ಈಗ ಜುಗಲ್ ಬಂದೆ ಹಾಡೋದು ಅಂದರೆ ಸರ್ ಅದಷ್ಟು ಸುಲಭದ ಮಾತಲ್ಲ. ಈಗ ಯಾಕಂದರೆ ಒಬ್ಬರು ಹಾಡೋದಕ್ಕೂ ಇಬ್ಬರು ಹಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಯಾಕಂದರೆ ಒಬ್ಬರನ್ನ ಇನ್ನೊಬ್ಬರು ಅನುಕರಣೆ ಮಾಡಬೇಕು, ಇನ್ನೊಬ್ಬರು ಮತ್ತೊಬ್ಬನ್ನ ಅನುಕರಣೆ ಮಾಡಬೇಕು. ಈಗ ಅವನು ಹಾಡಿದ್ದು ಸ್ವರಗಳನ್ನು ನಾವು ಅದನ್ನು ತಾನು ರೂಪದಲ್ಲಿ ಮಾಡಿ ತೋರಿಸ್ಬೇಕು, ಈಗ ನಾನು ಮಾಡಿದ್ದು ತಾನನ್ನು ಅವರು ಸ್ವರ ರೂಪದಲ್ಲಿ ಅವ್ರು ಮಾಡಿ ತೋರಿಸ್ಬೇಕು, ಈ ಥರ ಇರುತ್ತೆ. ಮತ್ತು ನಾವು ಒಟ್ಟಿಗೆ ಒಂದೊಂದ್ಸಲ ನಾವೇನು ಮಾಡ್ತಿರ್ತೀವಿ ತಗೊಳ್ಳುವಂತಹ ಗೀತೆ ಪ್ರಕಾರ ಒಟ್ಟಿಗೆ ಹಾಡ್ತಾ ಹೋಗಬೇಕು. ಒಂದೊಂದ್ಸಲ ಅವ್ರಿಗೂ ಹಾಡಕ್ಕೆ ಬಿಟ್ಟಿರ್ತೀರಿ, ಅವರು ನನಗೂ ಹಾಡಕ್ಕೆ ಬಿಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ ಬಂದು ಹಾಡೋರು ನಮ್ಮದು ಹರ್ಲಾಪುರ ಫ್ಯಾಮಿಲಿ, ನಾವಿಬ್ಬರೇ ಅಣ್ಣ ತಮ್ಮ ಹಾಡೋರು, ಮತ್ತು ಬೇರೆ ಯಾರೂ ಇಲ್ಲ. ಈ ಪ್ರಯತ್ನ ಪಡ್ತಾ ಇದ್ದಾರೆ ಬೇರೆ ಬೇರೆಯವರು, ಬಟ್ ಅದು ಜುಗಲ್ ಬಂದೆ ಅಂತಂದರೆ ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರುವಂತಹ ಮಕ್ಕಳೇ ಆದರೆ ಅದು ಕೇಳುಗೋರಿಗೆ ಮತ್ತು ಹಾಡುಗೋರಿಗೆ ಸಂಬಂಧ ಕರೆಕ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ಬೇರೆಯವರು ಆದರೂ ಅಂದರೆ ಅದೇನಾಗ್ಬಿಡತ್ತೆ, ಏಕ ಸ್ಪರ್ಧೆ ಉಂಟಾಗ್ಬಿಡತ್ತೆ ಬೇರೆಯವರಾದರೆ. ಈಗ ಅಣ್ಣ ತಮ್ಮರಾದರೆ ಅವ್ರ ನಡುವೆ ಒಂದು ಬಾಂಧವ್ಯ ಇರುತ್ತೆ, ಸಹೋದರರ ಬಾಂಧವ್ಯ ಇರುತ್ತೆ. ಹಾಗಾಗಿ ಉತ್ತರ ಭಾರತದಲ್ಲಿ ಒಂದು ಎರಡು ಸಹೋದರತ್ವ ಇತ್ತು ಶಾಸ್ತ್ರೀಯ ಸಂಗೀತದಲ್ಲಿ, ಮತ್ತು ದೃಪದ್ ಮತ್ತು ದಮಾರ್ ಹಾಡುವಂಥ ಗಾಯಕ ಗುಂಡೇಚ ಬ್ರದರ್ಸ್ ಅಂತ ಕರೀತಾರೆ, ಮತ್ತು ಸಾಜನ್ ಮಿಶ್ರಾ ಬ್ರದರ್ಸರ್ ಅಂತ ಕರೀತಾರೆ. ರಾಜನ್ ಮತ್ತು ಸಾಜನ್ ಗುರುಜಿ ಅಂತ ಇದ್ದಾರೆ, ಅವರು ತುಂಬ ದೊಡ್ಡ ಸಂಗೀತಗಾರರು, ಬನಾರಸ್ಸಿನ ದೊಡ್ಡ ದೊಡ್ಡ ಮೇರು ಪರ್ವತ ಕಲಾವಿದರು. ಅವ್ರದ ಒಂದು ಪ್ರಭಾವ ನಮ್ಮ ಮೇಲೆ ಬಿದ್ದಿದ್ದು. ಜೊತೆಗೆ ಉಸ್ತಾದ್ ರಶೀದ್ ಖಾನ್ ಅಂತಂದ್ಬಿಟ್ಟು ಕಲ್ಕತ್ತಾದ ಮೇರು ಪರ್ವತ ಗಾಯಕರು, ಅವ್ರದ್ದೊಂದು ಪ್ರಭಾವ ನಮ್ಮ ಮೇಲೆ ಬಂದಿದ್ದು. ಆಮೇಲೆ ಪಂಡಿತ್ ಭೀಮಸೇನ್ ಜೋಶಿ ಅಜ್ಜಂದಾಗಿರ್ಬೋದು, ಅವ್ರದ್ದೆಲ್ಲ ಪಂಡಿತ್ ಮಲ್ಕಾಜುನ್ ಮನ್ಸೂರವರು, ಪಂಡಿತ್ ರಾಜಗುರುಗಳು ಮನ್ಸೂರವ್ರದ್ದು. ಆಮೇಲೆ ಮತ್ತು ನಮ್ಮ ಎಲ್ಲ ನಮ್ಮ ಗುರುಬಂಧುಗಳಾಗಿರ್ಬೋದು, ನಮ್ಮ ಹಿರಿಯ ಗುರುಬಂಧುಗಳು ಆಗಲಿ, ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಹಿಂಗೆ, ಕಣ್ವಿ ಸರ್, ಪಂಡಿತ್ ಕಣ್ವಿ ಸರ್ ಆಗಿರ್ಬೋದು, ಪಂಡಿತ್ ಕುಮಾರದಾಸ್ ಅಣ್ಣವರು ಆಗಿರ್ಬೋದು, ಪಂಡಿತ್ ಸೋಮನಾಥ್ ಮಠ ಗುರುಗಳಾಗಿರ್ಬೋದು, ಇವ್ರದ್ದೆಲ್ಲ ಒಂದು ಸ್ವಲ್ಪ ಪ್ರಭಾವ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಅದು ಸಂಗೀತಕ್ಕೆ ಇನ್ನೊಂದಿಷ್ಟು ನಮಗೆ ಪೌಷ್ಟಿಕತೆಯಿಂದ ಸಿಕ್ಕಂಗಾಯಿತು. ಮತ್ತು ಜೊತೆಗೆ ನಾವು ಹಾಡುವಾಗೂ ಕೂಡ ಅಷ್ಟೇ, ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್

0: ಮಾಡಿಕೊಂಡು ಮತ್ತು ಜೊತೆಗೆ ಬೆಳಿಗ್ಗೆ ವಾರದಲ್ಲಿ 3-4 ದಿನ ಕೂತ್ಕೊಂಡು ನಾವು ಅಭ್ಯಾಸಗಳನ್ನು ಮಾಡ್ತೇವೆ. ಒಂದು ದಿನ ಬಿಟ್ಟು ಒಂದಿನ ಅಭ್ಯಾಸ ಮಾಡ್ತೇವೆ. ಯಾಕಂದ್ರೆ ನಮಗೂ ಹಾಡಿ ಸ್ಟ್ರೇನ್ ಆಗಿರುತ್ತೆ, ಪಾಠಗಳನ್ನು ಮಾಡಿ ಸ್ಟ್ರೇನ್ ಆಗಿರುತ್ತೆ. ಕಾಲೇಜಲ್ಲೂ ಪಾಠ ಮಾಡಿ ಈ ಆಫ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸ್ ಅಂತಂದು ಬಿಟ್ಟು ನಾವು ಅಲ್ಲೂ ಕ್ಲಾಸ್ಗಳನ್ನು ಮಾಡಿ ಬಿಟ್ಟು ಗಂಟ್ಲಕ್ಕೆ ಸ್ಟ್ರೇನ್ ಆಗಿರುತ್ತೆ ಅಂತಂದು ಬಿಟ್ಟು ಏನು ಮಾಡ್ತೀವಿ, ಒಂದು ದಿವಸ ಬ್ರೇಕ್ ತೊಗೊಂಡು ಇನ್ನೊಂದು ದಿವಸ ಪ್ರಾಕ್ಟೀಸಿಗೆ ಕೊಡ್ತೇವೆ. ಪ್ರಾಕ್ಟೀಸಿಗೆ ಕೊಟ್ಕೊಂಡ್ರೆ ಏನಿಲ್ಲ ಅಂದ್ರೆ 1-2 ತಾಸು ಅಂತೂ ನಾವು ಅಭ್ಯಾಸಗಳನ್ನು ಮಾಡಿರ್ತೀವಿ. ಆ ಅಭ್ಯಾಸದಲ್ಲಿ ನಾವು ಹೇಗೆ ಮಾಡ್ಕೊಳ್ಬೇಕು, ನಾವು ಯಾವ ಥರ ಕ್ರಮಬದ್ಧವಾಗಿ ನಾವು ಹಾಡಕ್ಕೆ ರೆಡಿ ಮಾಡ್ಕೊಳ್ಬೇಕು, ಕಾರ್ಯಕ್ರಮ ಬಂತು, ಇವಾಗ ಕಾರ್ಯಕ್ರಮ ಹತ್ತಿರ ಬಂತು, ಏನು ಹಾಡಿದ್ರಲ್ಲಿ ಸೂಕ್ತವಾಗಿರುತ್ತೆ, ಯಾವ್ಯಾವ ದಾಸ ಸಾಹಿತ್ಯವನ್ನು ತೊಗೊಂಡ್ರೆ ಸೂಕ್ತವಾಗಿರುತ್ತೆ, ವಚನ ಸಾಹಿತ್ಯವನ್ನು ತೊಗೊಂಡ್ರೆ ಹೇಗಿರುತ್ತೆ, ಅಥವಾ ಭಾವಗೀತೆ, ಅದ್ರ ಭಾವಗೀತೆನ ಅದು ಲಘು ಸಂಗೀತದಲ್ಲಿ ಸಂಬಂಧಪಟ್ಟಿರುವಂತಹ ಗೀತಾ ಕಾರ್ಯಕ್ರಮನ ಅಥವಾ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಿರೋದು ಗೀತಾ ಕಾರ್ಯಕ್ರಮವನ್ನಂತ ನೋಡ್ಕೊಂಡ್ಬಿಟ್ಟು ನಾವು ಅಭ್ಯಾಸವನ್ನು ಕೂತ್ಕೊಂತೀವಿ ಸರ್.
1: ಜೊತೆಗೆ ತಾವು ಆಕಾಶವಾಣಿ BI ಕಲಾವಿದರು ಕೂಡ, ಈ ಒಂದು ನಮ್ಮ ಆಕಾಶವಾಣಿ ತಮ್ಮ ಒಂದು ಈ ಒಂದು ಕಲಾ ಇದಕ್ಕೆ ಯಾವ ರೀತಿಯಾದ ಬೆಳವಣಿಗೆಗೆ ಸಹಾಯ ಆಯಿತು ಅಂತ ಹೇಳ್ತೀರಿ?
0: ಆಕಾಶವಾಣಿಯಲ್ಲಿ ನಮಗೆ ಯಾಕೆ ಅಂತಂದರೆ, ಈಗ ನಾನು ಕೆಲಸಕ್ಕೆ ಸೇರುವಾಗ ಜಾಬ್ ಇಂಟರ್ವ್ಯೂ ಕೊಡುವಾಗ ಆಕಾಶವಾಣಿ ಮತ್ತು ದೂರದರ್ಶನ ನೀವು ಕಲಾವಿದರು ಆಗಿದ್ದೀರಾ ಅಂತಂದ್ಬಿಟ್ಟು ಹೆಮ್ಮೆಯಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಾರೆ. ಮತ್ತು 2019 ನಾನು ನನ್ನ ಕಾಲೇಜಿಗೆ ನಾನು ಸಂಗೀತ ಮತ್ತು ನಾಟಕ ಅಧ್ಯಾಪಕನಾಗಿ ನಾನು ನಗರದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು BEd ಕಾಲೇಜಲ್ಲಿ ಉಪನ್ಯಾಸಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಮಗೆ ಇವೆಲ್ಲ ಆಕಾಶವಾಣಿ ಕಲಾವಿದರು, ದೂರದರ್ಶನ ಕಲಾವಿದರು, ಒಳ್ಳೆ ನ್ಯಾಷನಲ್ ಆರ್ಟಿಸ್ಟ್ ಕಲಾವಿದರು ಅಂತಂದಾಗ ಅವರು ನಮ್ಮ ಬಗ್ಗೆ ಕೊಡುವಂತಹ ಒಂದು ಗೌರವ ಮತ್ತು ಸ್ಥಾನಮಾನ ತುಂಬ ಬದಲಾಗಿರತ್ತೆ. ಜೊತೆಗೆ ನಮ್ಮ ಉಪನ್ಯಾಸ ವರ್ಗದವರು ಕೂಡ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧನೂ ಕೂಡ ಇದೆ. ಈ ಆಕಾಶವಾಣಿ ನಮಗೆ ಪ್ಲ್ಯಾಟ್ಫಾರಮು ಯಾಕೆ ಮುಖ್ಯ ಅಂತಂತಂದರೆ, ನಾವು ಇಲ್ಲಿ ರೆಕಾರ್ಡಿಂಗ್ ಆದರೆ ಇದು ಪ್ರಸಾರವಾದಾಗ ತುಂಬ ಬೇರೆ ಬೇರೆ ರಾಜ್ಯಗಳ ತನಕನೂ ಇದು ಆಕಾಶವಾಣಿ ಪ್ರಸಾರ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಶಾಸ್ತ್ರೀಯ ಸಂಗೀತನೂ ಹಾಡಿದ್ದೀನಿ, ಲಘು ಸಂಗೀತನೂ ಹಾಡಿದ್ದೀನಿ. ತಂದೆಯವರು ಕೂಡ ಶಾಸ್ತ್ರೀಯ ಸಂಗೀತ ಮತ್ತು ಲಘು ಸಂಗೀತ, ನನ್ನ ಸಹೋದರನು ಕೂಡ ಶಾಸ್ತ್ರೀಯ ಮತ್ತು ಲಘು ಸಂಗೀತ ಎಲ್ಲ ಹಾಡಿದ್ದಾರೆ. ಅವೆಲ್ಲ ತುಂಬ ದೂರ ಎಲ್ಲ ಸುಮಾರು ಕಡೆಯಿಂದ ಎಲ್ಲ ಫೋನ್ ಮಾಡ್ತಾರೆ, ನಿಮ್ದು ಇವತ್ತು ಕೇಳಿದ್ವಿ, ನನ್ನ ಎಷ್ಟೋ ನನ್ನ ಸ್ಕೂಲಿನ ಗುರುಗಳೆಲ್ಲ ಇವತ್ತು ನಿಂದು ಬಂದಿತ್ತು ಕಣ ನಿಮಿಷದು, ತುಂಬ ಚೆನ್ನಾಗಿ ಹಾಡಿದೆ ಅಂತಂದು ಹೇಳಿದ್ದಿದೆ, ನಿನ್ನ ತಮ್ಮನ ಕೇಳಿದೆ ತುಂಬ ಚೆನ್ನಾಗಿ ಹಾಡಿದೆ ಅಂತ ಹೇಳಿದ್ದಿದೆ. ಅಂದರೆ ನಾವೆಲ್ಲೋ ಕೂತ್ಕೊಂಡು ನಾವು ರೆಕಾರ್ಡಿಂಗಿನ ಭದ್ರಾವತಿ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಾಗ, ಅದನ್ನು ರೆಕಾರ್ಡಿಂಗ್ ಮಾಡಿ ಪ್ರಸಾರ ಅವರು ಮಾಡಿದಾಗ, ಇನ್ನೆಲ್ಲೋ ಕೂತ್ಕೊಂಡಿರುವಂತಹ ನನ್ನ ಸಂಗೀತ ಕಲಾಪೋಷಕರು, ಸಂಗೀತ ಅಭಿಮಾನಿಗಳು ಅದನ್ನು ಕೇಳಿ ಅದನ್ನು ಮನಸ್ಸುಪೂರ್ವಕವಾಗಿ ಹಾರೈಸ್ತಾರಲ್ಲ, ಆ ಒಂದು ವೇದಿಕೆ ತುಂಬ ಇದು ನನಗೆ ಉನ್ನತವಾಗಿರುವಂಥದ್ದು. ದೂರದರ್ಶನ ಮತ್ತು ಆಕಾಶವಾಣಿ ಎರಡು ಕೂಡ
1: ತಾವು ಈ ಸಂಗೀತ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೀರಾ ಸರ್? ಇತ್ತೀಚಿನ ದಿನದಲ್ಲಿ ಈ ಯುವ ಜನರಲ್ಲಿ ಈ ಶಾಸ್ತ್ರೀಯ ಸಂಗೀತ ಅಂತಕ್ಕಂಥದ್ದು ಅದರ ಆಸಕ್ತಿ ಅನ್ನೋದು ಯಾವ ರೀತಿ ಇದೆ ಅಂತ ಹೇಳ್ತೀರಿ?
2: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ನೀವು. ಈಗಿನ ದಿನಮಾನಗಳಲ್ಲಿ ಹೆಂಗಿದೆ ಸಂಗೀತಕ್ಕೆ ಯುವಕರು? ನಾ ಹಂಗೆ ಅನ್ಕೊಳ್ಳೋದು, ಮಕ್ಕಳಿಗೆ ಈಗ ಪೇರೆಂಟ್ಸ್ಗಳು ಅವರ ತಂದೆ ತಾಯಿ ಇರ್ತಾರೆ, ಏನಂದರೆ ಅವರ ತಂದೆ ತಾಯಿಗಳಿಗೆ ಪೇಷನ್ಸ್ ತುಂಬ ಕಮ್ಮಿ ಸರ್. ತಾಳ್ಮೆ, ಈ ಸಂಗೀತ ಎಲ್ಲ ಕಲಿಬೇಕಂದ್ರೆ ತಾಳ್ಮೆ ಭಾಳ ಮುಖ್ಯ ಬೇಕಾಗ್ತದೆ ಸರ್. ಫಸ್ಟ್ ಮೊದಲು ಈಗೇನಾಗ್ಬಿಡ್ತದೆ, ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಸುಮಾರು ಶೋಗಳನ್ನು ನೋಡ್ಬಿಡ್ತಾರೆ, ಹಾಡೋ ಸಿಂಗಿಂಗ್ ಶೋಗಳಲ್ಲೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳಲ್ಲಿ ಹಾಡಬೇಕು ಅಂತ, ಅದೇ ಬೇರೆ ಆಗ್ತದೆ ಸರ್, ಅದೇ ಬೇರೆ ಆಗ್ತದೆ. ಶಾಸ್ತ್ರೀಯ ಸಂಗೀತ ಕಲಿಯೋದೇ ಬೇರೆ ಆಗ್ತದೆ. ಅದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಟಿವಿಗೆ ಹೋಗ್ಬೋದಾ ಅಂತ, ಒಂದು 2 ತಿಂಗಳಲ್ಲಿ ನಾವು ಶಾಸ್ತ್ರೀಯ ಸಂಗೀತ ಕಲ್ತು ಬಿಡ್ಬೋದಾ ಅಂತ ಎಷ್ಟೋ ಜನ ಬಂದು ಕೇಳಿದ್ದುಂಟು ನನಗೆ ಅವ್ರಿಗೆಲ್ಲ. ಸೊ ಅದು ಹಂಗಾಗೋಂಗಿಲ್ಲ ಸರ್. ಈ ಶಾಸ್ತ್ರೀಯ ಸಂಗೀತ ಕಲಿಯೋದ್ರಲ್ಲೇ ಇದಕ್ಕೆ ಭಾಳ ಪರಿಶ್ರಮ ಬೇಕು, ತಾಳ್ಮೆ ಬೇಕು, ಸಾಧನೆ ಬೇಕು. ಏನಾಗ್ತದೆ, ಈ ಫಿಲ್ಮಿ ಮ್ಯೂಸಿಕ್ಕು, ಈ ಟಿವಿದಲ್ಲಿ ಹಾಡೋದು, ಅದೆಲ್ಲ ನೀವು ಕರೋಕೆ ಈ ಯೂಟ್ಯೂಬ್ನಲ್ಲಿ ಕೇಳಿ ಹಾಡ್ಬಿಡ್ಬೋದು, ನೀವು ಕಲ್ತು ಹಾಡ್ಬಿಡ್ಬೋದು ಸರ್, ಅದೇನು ಭಾಳ ದೊಡ್ಡ ಇದಲ್ಲ ಅದು. ಆದರೆ ಇದು ಹಂಗಾಗೋಂಗಿಲ್ಲ ಸರ್, ಇದಕ್ಕೆ ಭಾಳ ಗುರುಮುಖೇನ, ಗುರುಗಳ ಒಟ್ಟಿಗೆ, ಗುರು ಬಾಂಧವ್ಯದಲ್ಲಿ ಗುರುಗಳೊಟ್ಟಿಗೆ ಭಕ್ತಿ, ಶ್ರದ್ಧೆ, ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಅದೊಂದು ಕಲಿಯೋದು, ತಾಳ್ಮೆಯಿಂದ ಕಲಿಯೋದು ಭಾಳ ಮುಖ್ಯ ಆಗ್ತದೆ. ತಕ್ಷಣಕ್ಕೆ ಇದು ಒಲಿಯುವಂಥದ್ದಲ್ಲ, ಇದಕ್ಕೆ ಬೇಕು ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10-12 ವರ್ಷ ಕರೆಕ್ಟಾಗಿ ಕಲಿಬೇಕು ಸರ್. ಇದಕ್ಕೆ ಕಲ್ತಾದ ಮೇಲೆ ಅವಾಗ ಒಂದು ಅರಿವಾಗ್ತದೆ, ಅವಾಗ ನಾವು ಹೆಂಗೆ ಆಡ್ಬೇಕು ಅನ್ನೋದು ತಿಳಿತದೆ. ಈಗಿನ ವಿದ್ಯಾರ್ಥಿಗಳಿಗೆ ನಾ ಹೇಳೋದೇನೆಂದರೆ ಅದೇ ತಾಳ್ಮೆ ಇಟ್ಕೊಂಡು ಬಂದು ಕಲ್ತರೆ ಅವ್ರಿಗೆ ಮುಂದೆ ಒಂದಿನ ಸಂಗೀತದಲ್ಲಿ ಒಳ್ಳೆ ಇದನ್ನು ಸಿಗ್ತದೆ. ಆಮೇಲೆ ತಂದೆ ತಾಯಿಗೂ ಅಷ್ಟೇ ಸರ್, ತಾಳ್ಮೆಯಿಂದ ಆಮೇಲೆ ಸಂಸ್ಕಾರ ಸಿಗ್ತದೆ. ಸಂಗೀತ ಕಲಿಯೋದ್ರಿಂದ ಭಾಳ ಮುಖ್ಯ, ಗುರು ಹಿರಿಯರೊಡನೆ ಹೇಗೆ ನಡ್ಕೋಬೇಕು, ತಂದೆ ತಾಯಿ ಜೊತೆ ಹೇಗೆ. ಈಗಿನ ದಿನಮಾನಗಳು ಗೊತ್ತೇ ಇದೆ ನಿಮಗೆ, ಈಗಿನ ಯುವಕರೆಲ್ಲ ಗೌರವ, ಹೌದು, ಯಾರಿಗೂ ಏನು ಹೇಳಂಗಿಲ್ಲ. ಈಗ ಭಾಳ ಕಷ್ಟ ಇದೆ ಪರಿಸ್ಥಿತಿ ಯುವಕರಿಗಾಯ್ತು ಯಾರು. ಹಾಗಾಗಿ ಸಂಗೀತ ವಿದ್ಯೆ ಇವೆಲ್ಲ ಕಲಿಯೋದ್ರಿಂದ ಆ ಪರಂಪರೆ ಕಲ್ಚರ್ ಸಂಸ್ಕಾರ ಅನ್ನೋದು ದೊಡ್ಡವರು ಗುರುಹಿರಿಯರು ತಂದೆ ತಾಯಿಗಳು

0: ಇದೆಲ್ಲ ತಾನಾಗೆ ಬರ್ತಾ ಹೋಗ್ಬಿಡ್ತದೆ, ಅದು ಕಲಿಸ್ಬಿಡ್ತದೆ ಸರ್ ಆಟೋಮೆಟಿಕ್. ಹಂಗಾಗಿ ಎಲ್ಲ ಮಕ್ಕಳಿಗೂ ನಾ ಹೇಳೋದು ತಂದೆ ತಾಯಿಗೆ ಏನಂದರೆ ನಿಮ್ಮ ಮೂಲಕ, ಯಾಕಂದರೆ ಕಲಿಸ್ರಿ ಸಂಗೀತ ಕಲಿಸ್ರಿ, ಅವರು ಮುಂದೇನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಸರ್, ಮುಂದೇನು ಕಲಿತಾರೆ ನಿರಂತರ
1: ಸಂಗೀತ ಕಲಿಬೇಕು
0: ಅವ್ರಿಗೆ, ಅದಕ್ಕೆ ಬಿಡ್ರಿ. ಅವ್ರ ಹಣೆ ಬರದಲ್ಲಿ ಅವ್ರ ನಸೀಬಲ್ಲಿ ಇತ್ತಂದ್ರೆ ಅವರೇ ಮುಂದೆ ದೊಡ್ಡ ಸಂಗೀತಗಾರರ ಆದರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಈಗ ನಮ್ಮ ತಂದೆಯವ್ರ ಹತ್ರ ಸಂಗೀತ ಕಲಿತವರು ಸರ್ ಭಾಳ ಜನ ಕಲ್ತಿದ್ದಾರೆ, ಈಗ ಒಂದು 5-6 ಸಾವಿರ ಜನಕ್ಕೆಲ್ಲ ಅವ್ರು ಅವಾಗಿಂದ ಪಾಠ ಮಾಡ್ಕೊಂಡ್ಬಂದೆ. ಅದರಲ್ಲಿ ನನಗನ್ನಿಸ್ದಂಗೆ ನಾವು ನೋಡಿದ್ರು ಒಂದು 25-30 ಜನ ಸಂಗೀತದಲ್ಲಿ ತಯಾರಾದರೂ ಅದರಲ್ಲೇ ಪ್ರೊಫೆಷನಲ್ ಆಗ್ಬೋದು. ಈಗ ನಮ್ಮ ಥರ ಬೇರೆ ಬೇರೆ ಬೇರೆ ಬೇರೆ ಕಡೆ ಬೆಂಗಳೂರು ಅಲ್ಲಿ ಕೊಪ್ಪಳ ಗದಗ ಆ ಕಡೆ ಎಲ್ಲ ಹೋದ್ರು ಸರ್ ನಮ್ಮ ತಂದೆಯವರು, ಅದು ಅವ್ರಿಗೇನೋ ಪಡ್ಕೊಂಬಂದರು ಬಂತು ಸರ್, ಅದನ್ನು ಮಾಡಿದ್ರು ಬಂತು. ಹಾಗಾಗಿ ಅದು ಮುಂದೆ ಮುಂದಿರಲಿ, ಆದರೆ ಸಂಸ್ಕಾರ ಕಲ್ಚರ್ ದೊಡ್ಡವ್ರ ಗುರಿ ಅದು ಬಂದೇ ಬರ್ತದೆ ಸಂಗೀತ ಕಲಿಯೋದ್ರಿಂದ. ಮಕ್ಕಳಿಗೆ ಒಂದು ಸಂಗೀತ ವಿದ್ಯೆ ಕಲಿಸ್ರಿ ಅಂತ ನಾನು ಕೇಳ್ತೇನೆ.
1: ಯರ್ಲಾಪುರ ಸಹೋದರರಿಗೆ ಮುಂದಿನ ಗುರಿ ಹಾಗೂ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ
0: ಏನಂದರೆ ಸರ್, ನಮ್ಮ ಮುಂದಿನ ಗುರಿ ಸಂಗೀತದಲ್ಲಿ ನಾವೇನೋ ಮಾಡಬೇಕಂದ್ರೆ ಸಂಗೀತಕ್ಕೆ ಇಳಿದು ಬಿಟ್ಟಿದ್ದೀವಿ, ನಾವು ಸಂಗೀತದಲ್ಲೇ ಇಳಿದಿದ್ದೀವಿ. ಸೊ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿಕೊಂಡು ನಮ್ಮ ದೊಡ್ಡ ದೊಡ್ಡವರು ಏನೇನು ಮಾಡಿಟ್ಟು ಹೋಗಿದಾರಲ್ರಿ ಸರಿ, ಈಗ ನಮ್ಮ ಗುರುಗಳು ಪುಟ್ಟರಾಜ್ ಗವಾಯಿಗಳಾಯಿತು, ಪಂಚಾಕ್ಷರ್ ಗವಾಯಿಗಳಾಯಿತು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ ರಾಜಗುರುಗಳು, ಗಂಗೂಬಾಯಿ ಹಾನಗಲ್ ಅವರು, ಪಂಡಿತ್ ಭೀಮಸೇನ್ ಜೋಶಿ ಅವರು, ಇವರೆಲ್ಲ ಮಾಡಿಟ್ಟು ಹೋಗಿರೋ ಪರಂಪರೆನ ಅದನ್ನು ಶಾಸ್ತ್ರೀಯ ಸಂಗೀತನ ಬೆಳೆಸ್ಕೊಂಡು ಹೋಗಬೇಕು. ಮತ್ತೆ ಮುಂದೆ ಈಗಿನ ದಿನಮಾನಗಳಲ್ಲಿ ಬೆಳೆಸೋದು ಭಾಳ ಕಷ್ಟ ಇದೆ ಸರ್, ಎಲ್ಲರೂ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಬೇರೆ ಅದರ ಕ್ಷೇತ್ರಗಳ ಟೀಚರ್ ಆಗ್ತಾರೆ, ಈ ಥರ ಹೋಗ್ಬಿಡ್ತಾರೆ.
1: ಸಂಗೀತಗಾರರಾಗೋದು
0: ಸಾಹಿತಿಗಳಾಗೋದು ಭಾಳ ಕಷ್ಟ ಇದೆ ಈಗಿನ ದಿನಮಾನಗಳಲ್ಲಿ. ಅದನ್ನು ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಸಂಗೀತ ಈ ಸಾಹಿತ್ಯ ಎಲ್ಲ ನಿಂತ ನೀರು ಆಗಬಾರ್ದು ಸರ್, ಹರಿಯ ನೀರು ಪರಂಪರೆ. ಓ ಈಗ ನೆಕ್ಸ್ಟು ಈಗ ವೆಂಕಟೇಶ್ ಕುಮಾರ್ ಸರ್ ಬಂದರು, ಅವರು ನಮ್ಮ ಗುರುಗಳಾಯಿತು, ನಮ್ಮ ತಂದೆಯವರಾಯಿತು, ಈಗ ನಾವು ಬಂದ್ವಿ, ನಮ್ಮ ನಂತರ ಬರಬೇಕಲ್ಲ ಸರ್. ಇನ್ನೂ ಭಾಳಷ್ಟು ಜನ ಈಗ ನಮ್ಮ ಶಿಷ್ಯರಲ್ಲಿ ಹಾಗೆ ನಿಮಗೆ ಹೇಳೋದಂದರೆ ಒಂದು ಸುಮಾರು ಜನ ಒಳ್ಳೆ ಒಳ್ಳೆ ಹಾಡೋರು ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗ ನಮ್ಮ ತುಷಾರ್ ಮಳಿಗೆ ಅಂತ ಚಲೋ ಹಾಡ್ತಾನೆ ಅವನು, ಆಮೇಲೆ ಮಲೋಂಜು ಹುಲುಮನಿ ಅಂತ, ಆಮೇಲೆ ನಮ್ರತ ಹಿರಮಠ್ ಅಂತ, ಆಮೇಲೆ ಇನ್ನೂ ಬೇರೆ ಬೇರೆಯವ್ರು ಭಾಳ ಜನ ಯು ಎಸ್ ಇಂದ ಎಲ್ಲ ಕಲಿತಾರೆ, ನಮ್ಮ ಕರುಣಾ ಅವರು, ಆಮೇಲೆ ಶ್ರುತಿ ಗುಡಿ ಅಂತ, ಈ ಥರ ಎಲ್ಲ ಭಾಳ ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಸುಮಾರು ಜನ, ಶಿವಕುಮಾರ್ ಅಂತ, ಈ ಥರದ್ದವರೆಲ್ಲ ತುಂಬ ಚೆನ್ನಾಗಿ ಅದರ ಇಂಟ್ರೆಸ್ಟ್ ಕೊಟ್ಟು ನೋಡೋಣ ಮುಂದೆ ಆಗ್ತದನೋ ನಮಗೆ ಅಂತ ಅಭ್ಯಾಸ ಮಾಡಿಕೊಂಡು ಅದನ್ನು ಮುಂದುವರೆಸ್ತಾ ಇದ್ದಾರೆ. ನಾವು ಆ ಪರಂಪರೆ ಮುಂದೆ ಹೋದಾಗ, ನಾವು ದೊಡ್ಡವರಾದ ಹಿಂದೆ ಒಂದು ಯಾವುದೋ ಪರಂಪರೆ ಬಂದಾಗ ನಮಗೂ ಖುಷಿ, ಪರಂಪರೆ ಮುಂದೆ ಹೋಗ್ತಾ ಇದೆ ಸಂಗೀತದ್ದು ಅನ್ನೋದು ನಮಗೂ ಒಂದು ಖುಷಿ ಆಗ್ತದೆ. ಆ ಪರಂಪರೆ ಬೆಳೆಸ್ಕೊಳ್ತಾ ಹೋಗಬೇಕು ಸರ್, ಅದೊಂದು ನಮ್ಮ ಗುರಿ. ಮತ್ತು ನಾವು ಇನ್ನೂ ಅಭ್ಯಾಸ ಮಾಡಿ, ಇನ್ನೂ ಸಾಧನೆ ಮಾಡಿ, ಇನ್ನೂ ಈ ದೊಡ್ಡ ದೊಡ್ಡವರು ಭೀಮಸೇನ್ ಜೋಶಿಯವರು, ಗಂಗೂಬಾಯಿ ಹಾನಗಲ್ ಅಂಥವ್ರ ಹೆಸರಿಗೆ ನಾವು ಹೋಗ್ಬೇಕಂತ ನಮಗೂ ಅದು ಆಸೆ ಇದೆ. ಆ ಗುರುಗಳ ಆಶೀರ್ವಾದದಿಂದ ಅದು ಮುಂದೆ ಕರ್ಕೊಂಡು ಹೋಗ್ತದೆ ಅಂತ ನನ್ನ ಮನಸ್ಸಿನಲ್ಲಿದೆ ಸರ್ ಅಷ್ಟೇ.
1: ಒಳ್ಳೆಯದು ನೌಶಾದ್ ಹಾಗೂ ನಿಶಾದ್ ಹರ್ಲಾಪುರ ಅವರೇ, ಇದುವರೆಗೂ ತಾವು ನಮ್ಮ ಆಕಾಶವಾಣಿಯೊಂದಿಗೆ ತಮ್ಮ ಸುಂದರವಾದ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು. ನಮಗೆ ಇಂಥ ಒಂದು ಒಳ್ಳೆ ಕ್ವಶನ್ಗಳನ್ನು ಕೇಳಿದ್ರಿ, ಭಾಳ ಸಂತೋಷ ಆಯಿತು. ಎಲ್ಲ ಆಕಾಶವಾಣಿಯ ಎಲ್ಲ ನಿರ್ದೇಶಕರಿಗೆ ಹಾಗೆ ಪ್ರತಿಯೊಬ್ಬರಿಗೂ ನಿಮಗೂ ಕೂಡ ತುಂಬ ಒಳ್ಳೆ ಖುಷಿ ಆಯಿತು.
2: ಈ ಕಾರ್ಯಕ್ರಮದಿಂದ ನಮಗೆ ಜವಾಬ್ದಾರಿನೂ ಕೂಡ ಹೆಚ್ಚಾಗಿದೆ ಸರ್. ಯಾಕೆ ಅಂತಂದರೆ ಇಷ್ಟು ದಿನ ಪ್ರಶಸ್ತಿ ಆಗಿರ್ಬೋದು, ಈ ಕಾರ್ಯಕ್ರಮಗಳು ಬರ್ತಾ ಇರ್ಬೋದು. ಯಾಕಂದ್ರೆ ದೂರದರ್ಶನ ಮತ್ತು ಆಕಾಶವಾಣಿ ಅಂತ ಬಂದಾಗ ಅಲ್ಲಿ ಹೋಗಿ ಮಾತನಾಡುವಂಥದ್ದಾಗಿರಲಿ, ಅಲ್ಲಿ ಹೋಗಿ ಹಾಡುವಂಥದ್ದಾಗಿರಲಿ, ಆ ಒಂದು ವೇದಿಕೆ ಮಟ್ಟನೇ ಬೇರೆ. ಯಾಕಂದರೆ ಪ್ರಶಸ್ತಿಗಳಕ್ಕಿಂತ ಇದು ಜಾಸ್ತಿ. ಯಾಕಂದರೆ ಇದು ಕೇಳುಗರಿಗೆ ಹೋಗುತ್ತೆ, ಪ್ರಶಸ್ತಿಗಳು ಮನೆಗೆ ಬಂದು ಬಾಗಿಲಿಗೆ ಬರುತ್ತೆ ಅಷ್ಟೇ, ಇದು ಕೇಳುಗರ ಕಿವಿಗಳಿಗೆ ಹೋಗುತ್ತೆ, ಮನಸ್ಸುಗಳಿಗೆ ಹೋಗುತ್ತೆ. ಹಾಗಾಗಿ ಇದರಿಂದ ನಮಗೆ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿದ್ದೀರಿ. ತಮಗೂ ಕೂಡ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು.
3: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಶಾದ್ ಹರ್ಲಾಪುರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್, ನಿರ್ಮಾಣ ಕಾರ್ಯಕ್ರಮ ಮುಖ್ಯಸ್ಥರಾದ LO ನಂದನ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ, ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
5: ಭಾರತೀಯ ಕಾರ್ಯಕ್ರಮ ಮೇ ಹಮ್ ಸುನೆಂಗೆ ಶ್ರೀ ರಫಿಕ್ ಖಾನ್ ಕಾ ವಯಲಿನ್ ವಾದನ್. ದೇವಾಸ್ ಘರಾನೆ ಕಿ ಪ್ರತಿಷ್ಠಿತ ಸಂಗೀತ ಪರಂಪರಾ ಔರ್ ಉಸ್ತಾದ್ ರಜಬ್ ಅಲಿ ಖಾನ್ ಕಿ ಶಿಷ್ಯ ಪರಂಪರಾ ಸೆ ಜುಡೆ ಶ್ರೀ ರಫಿಕ್ ಖಾನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಿ ಸಮೃದ್ಧ ವಿರಾಸತ್ ಕೋ ಗಹರಾಯಿ ಔರ್ ಪ್ರಾಮಾಣಿಕತಾ ಕೆ ಸಾಥ್ ಆಗೇ ಬಢಾ ರಹೇ ಹೈ. ಏಕ ಕುಶಲ್ ವಯಲಿನ್ ವಾದಕ್ ಕೆ ರೂಪ್ ಮೇ

ಇದು ಆಕಾಶವಾಣಿ ಬೆಂಗಳೂರು. ಸ್ಟುಡಿಯೋ ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ UM ರವಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಮೋದಿನಿ ಎನ್ ಭಟ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳ ಧ್ವನಿ ಮುದ್ರಣ. 10:20 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. 10:30 ಸುನಹರೆ ಫಲ್. ಹನ್ನೊಂದು ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ. ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಡಾಕ್ಟರ್ ಕೇಶೋಪೈ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ 12:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ವಿಷಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ಸಂದರ್ಶನ. 2:40 ರಸಮಂಜರಿ. ಸಂಸ್ಕೃತ ಕಲಿಕೆ ಏಕೆ ಹೇಗೆ. ಭಾಗವಹಿಸುತ್ತಾರೆ ಆರ್ತಿ ಶೇಡ್ಬಾಳ್ ಅವರು. ಮಧ್ಯಾಹ್ನ 3:00 ಗುಲ್ಮೋಹರ್.

0: ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್. ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಎಂಬಿ ದೀಪಾ ಅವರಿಂದ. 6:51 ಕೃಷಿರಂಗ, ಇದರಲ್ಲಿ ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಳ್ಳದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, 8:00 ಸಿರಿಗಂಧ, 9:15 ಸಿ ಅಶ್ವಥ್ ಅವರು ಹಾಡಿರುವಂತಹ ಭಾವಗೀತೆಗಳು. ನಾಳೆ ರಾತ್ರಿ 9:30 ಯುವವಾಣಿ, ಇದರಲ್ಲಿ ಎಐ ಅಡಾಪ್ಟ್ ಆರ್ ಇವಾಲ್ವ್. ಭಾಗವಹಿಸುತ್ತಾರೆ ಎಐ ಪರಿಕರಗಳ ತರಬೇತುದಾರ ಶಾಲೋಮ್ ಅರೋಶಿಯನಾಥನ್ ಮತ್ತು ಆಯುಷ್ಮಾ ಅಗರ್ವಾಲ್, ಹಿರಿಯ ಆಂಡ್ರಾಯ್ಡ್ ಡೆವಲಪರ್. ನಿರ್ಮಾಣ ಜ್ಯೋತಿದಾಸ್. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇದರಲ್ಲಿ ಹಿಂದೋಲ್ ಪೆಂಡ್ಸೆ ಅವರಿಂದ ಖಯಾಲ್ ಗಾಯನ ಕೇಳಬಹುದು. ಇದು ನಾಗಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಈವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani. The news read by Abhineet Shukla. Finance Minister Nirmala Sitharaman today said that India's economic strength and resilience have been built over the past decade through a combination of fiscal prudence, infrastructure investment, banking reforms, improved delivery mechanisms and consistent reforms. Addressing the 5th Kautilya Economic Conclave in New Delhi, Mrs. Sitharaman said that the government has advanced the national frameworks through GST, Insolvency and Bankruptcy Code and the 4 Labour Codes. She said that India had navigated the shocks of the past 4 years with its fundamentals intact, citing 7.8% real GDP growth in the first quarter of fiscal year 2026-27.
2: Real GDP grew 7.8% in quarter 1 of FY 27. CPI inflation was

0: ಹೋಗ್ಲಿ ಬಿಡು ಅಬ್ಬೆ, ವಿಷ್ಣುವಿನದು ಯಾವಾಗಲೂ ಹಠದ ಸ್ವಭಾವ.
1: ಪುಲಕೇಶಿ, ಇದು ಹಠದ ಮಾತಲ್ಲವಪ್ಪ, ಗಂಭೀರವಾದದು.

0: ಇದುವರೆಗೂ ನೋಡಿರಲೇ ಇಲ್ಲ. ತೆಗೆದುಕೋ, ನಿನಗೆ ಬಂಗಾರದ ಉಡುಗೊರೆ. ಕುಮಾರ, ರಾಜ್ಯಭಾರ ಮಾಡಬೇಕಾದರೆ ಈ ಮದ್ಯಪಾನ ಮಾಡಲೇಬೇಕು. ಇನ್ನಷ್ಟು ಕೊಡಿ.
1: ಚಿಕ್ಕಪ್ಪ,
0: ತೆಗೆದುಕೋ.
1: ಮಾನೀಗ ಆನಂದದಲ್ಲಿ ತೇಲಾಡುತ್ತಿರು.
0: ಹೀಗೇ ನೀನು ತೇಲಾಡುತ್ತಿರಬೇಕು. ರಾಜಮಾತೆಯವರು ಪುಲಕೇಶಿಯನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ. ನಿನ್ನ ಬಗೆಗೆ ಕೇವಲ ಉದಾಸೀನ.
1: ಯಾಕೆಂದರೆ ನಾನು ಕುಂಚನಾಗಿರಲಿ, ಈ ಕುಂಚತೆಯನ್ನು ಕಂಡು ನನ್ನನ್ನು ರಾಜಮಾತೆಯವರು ಕೀಳಾಗಿ ಕಾಣುತ್ತಿದ್ದಾರೆ.
0: ವಿಷ್ಣುವರ್ಧನ, ಪುಲಕೇಶಿಗೆ ಪಟ್ಟಗಟ್ಟಬೇಕೆಂಬುದೇ ರಾಜಮಾತೆಗೆ ಪ್ರಥಮ ಗುರಿಯಾಗಿದೆ, ಪವಿತ್ರ ಕರ್ತವ್ಯವಾಗಿದೆ.
1: ಏನು, ಪುಲಕೇಶಿಗೆ ಪಟ್ಟಗಟ್ಟಿದರೆ ಅದು ಪವಿತ್ರ ಕೆಲಸ?
0: ಅವರ ಭಾವನೆ.
1: ವಿಷ್ಣುವರ್ಧನಿಗೆ ಪಟ್ಟಗಟ್ಟಿದರೆ ಅದು ಕೆಟ್ಟ ಕೆಲಸವೇ.
0: ಕುಮಾರ, ಈಚೆಗೆ ರಾಜಮಾತೆಯವರಿಗೆ ರಾಜಕ್ಷಯ ಉಂಟಾಗಿದೆ. ರಾಜಕ್ಷಯ ಮರಣಕ್ಕೆ ದಾರಿ. ಅದಕ್ಕಾಗಿ ತಾವು ಜೀವಿಸಿರುವಾಗಲೇ ಪುಲಕೇಶಿಗೆ ಪಟ್ಟಗಟ್ಟಲು ಹಂಬಲಿಸುತ್ತಿದ್ದಾರೆ. ಆದರೆ ನಾನು ನಿನಗೆ ಪಟ್ಟಗಟ್ಟಬೇಕೆಂದು ಗುಂಟು ನೆಪವೂಡಿ ಪಟ್ಟಾಭಿಷೇಕವನ್ನು ಮುಂದೂಡುತ್ತಿರುವೆ. ಅಷ್ಟರಲ್ಲೇ
1: ರಾಜಮಾತೆ ರಾಜಕ್ಷಯದಿಂದ
0: ಹಾಗೆನ್ನಬಾರದಪ್ಪ, ಎಲ್ಲ ನಿನ್ನ ಜಿಗಾಗಿ. ತೆಗೆದುಕೋ ವಿಷ್ಣುವರ್ಧನ, ತೆಗೆದುಕೋ.
1: ಸಾಕು ಚಿಕ್ಕಪ್ಪ, ಸಾಕು.
0: ಸ್ವಲ್ಪ ಸ್ವಲ್ಪ ತೆಗೆದುಕೋ, ತೆಗೆದುಕೋ.
1: ಹೌದಾ?
0: ಚೆನ್ನಾಗಿದೆ.

0: ಪ್ರಿಯ ರಾಜಮಿತ್ರ ಪುಲಕೇಶಿ.
1: ಯಾರು? ಓ ರವಿಕೀರ್ತಿ.
0: ಹಾ
1: ಬಾ ಕವಿ ಮಿತ್ರ ಬಾ.
0: ಆಹಾ, ವಿದ್ಯಾಭ್ಯಾಸ ಮುಡಿವಂದ ಭಾವಿ ಮಹಾಪ್ರಭುಗಳನ್ನು ನಮ್ಮ ಚಾಲುಕ್ಯ ರಾಜಧಾನಿಯ ಜನ ವೈಭವದಿಂದ ಸ್ವಾಗತಿಸಿದರು. ನನಗಂತೂ ಬಲು ಆನಂದವಾಯಿತು.
2: ಈ ಆನಂದದ ಬೆನ್ನ ಹಿಂದೆಯೇ ಮನ ನೊಂದಿದೆ ರವಿಕೀರ್ತಿ.
0: ರಾಜಮಾತೆಯವರಿಗೆ ಪ್ರಣಾಮಗಳು. ಏನು ತಾಯಿ, ಏನು ಹೇಳುತ್ತಿರುವಿರಿ?
1: ನಿಜ ಮಿತ್ರ, ಸಹೋದರ ವಿಷ್ಣುವರ್ಧನ ಈಗ ಚಿಕ್ಕಪ್ಪಾಜಿ ಮಂಗಳೇಶರ ಕೈಗೊಂಬೆಯಾಗಿದ್ದಾನೆ.
2: ನಾನು ಸಾಯುವುದರೊಳಗಾಗಿ ಪುಲಕೇಶಿ ಚಾಲುಕ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿ ಪಟ್ಟವೇರುವುದನ್ನು ಕಾಣಲಾರೆನು ಎನಿಸುತ್ತಿದೆ.
1: ಅಬ್ಬೆ, ದಯವಿಟ್ಟು ವಿಶ್ರಾಂತಿ ಪಡೆಯಿರಿ.
2: ಇನ್ನೆಲ್ಲಿಯೇ ವಿಶ್ರಾಂತಿ ಕಂದ?
1: ನಡೆಯಿರಿ ನಡೆಯಿರಿ ಅಬ್ಬೆ.

0: ನಿಧಾನವಾಗಿ ಈ ಪಾವಟಿಗೆಗಳನ್ನು ಏರುತ್ತಾ ಬಾ.
1: ಬಂದೆ ಕವಿ ಮಿತ್ರ ರವಿಕೀರ್ತಿ. ವಾಪಿಯ ಕಲ್ಲು ಬಂಡೆಗಳನ್ನು ಕೊರೆದು ಕೆತ್ತಿದ ಗುಹಾಲಯಗಳನ್ನು ಕಂಡು ಅದ್ಭುತವೆನಿಸಿತು. ಜೈನ ವೈದಿಕ ಶೈವ ಧರ್ಮಗಳನ್ನು ಒಳಗೊಂಡ ಶಿಲ್ಪಗಳು ಆಹಾಹ ಬಲು ಸುಂದರವಾಗಿವೆ. ನಿಜಕ್ಕೂ ನಮ್ಮ ನಾಡು ಧರ್ಮಗಳ ಸಂಗಮ ಕ್ಷೇತ್ರವಾಗಿದೆ.
0: ಮಿತ್ರ, ಮಂಗಳೀಶರು ಮಾಡಿದ ಈ ಅದ್ಭುತವನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು, ಅಭಿನಂದಿಸಬೇಕು. ನಿಜ, ಕೀರ್ತಿವರ್ಮ ಪ್ರಭುಗಳಿಂದ ಅಧಿಕಾರ ಸೂತ್ರ ಪಡೆದ ಮಂಗಳೀಶರು ತಾರುಣ್ಯಕ್ಕೆ ಬಂದ ನಿನಗೆ ಪಟ್ಟಗಟ್ಟಿ ತಾವು ನಿವೃತ್ತರಾದುದಾದರೆ ಅವರು ಅಭಿನಂದನಾರ್ಹರು. ಅದು ರಾಜಧರ್ಮ.
1: ಮಿತ್ರ ರವಿಕೀರ್ತಿ, ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಚಿಕ್ಕಪ್ಪಾಜಿ ಮಂಗಳೀಶರು ಅಧಿಕಾರದಾಹಿಗಳಾಗಿದ್ದಾರೆ. ಆದರೆ ಈ ಸಾಮ್ರಾಜ್ಯದ ಪ್ರಜೆಗಳ ಅಭಿಲಾಷೆ ಅಪೇಕ್ಷೆಗಳನ್ನು ಅನುಲಕ್ಷಿಸಿ ನಮ್ಮ ಪೂರ್ವಜರಿಂದ ಸ್ಥಾಪಿತವಾಗಿ ಸಂರಕ್ಷಿಸಿಕೊಂಡು ಬಂದ ಈ ಚಾಲುಕ್ಯ ಸಾಮ್ರಾಜ್ಯವನ್ನು ರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ.
0: ಹೌದು ಮಿತ್ರ, ಇಂಥ ಸಂದರ್ಭದಲ್ಲಿ ನಿನ್ನೊಂದಿಗಿರಬೇಕಾಗಿದ್ದ ನಿನ್ನ ಸಹೋದರ ವಿಷ್ಣುವರ್ಧನ ಮಂಗಳೀಶರ ಅಧೀನವಾದುದು ವಿಪರ್ಯಾಸದ ಸಂಗತಿಯಾಗಿದೆ.
1: ರವಿಕೀರ್ತಿ, ಒಂದು ಕಡೆ ರಾಜಮಾತೆಯವರು ರಾಜಕ್ಷಯದಿಂದ ಸಾವು ಬದುಕಿನ ಮಧ್ಯ ಸೆಣಸಾಡುತ್ತಿದ್ದಾರೆ, ಇನ್ನೊಂದು ಕಡೆ ಸಹೋದರ ವಿಷ್ಣುವರ್ಧನ ನಮ್ಮಿಂದ ದೂರವಾದ. ಇಂಥ ಸಂದರ್ಭದಲ್ಲಿ ನಾನೇನು ಮಾಡಬೇಕೆಂಬುದೇ ತಿಳಿಯದಾಗಿದೆ.
0: ಧೈರ್ಯಗುಂದಬೇಡ ಪುಲಕೇಶಿ, ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವ ಎದೆಗಾರಿಕೆ ನಿನ್ನದಿದೆ. ಆ ಸೇವಕನು ನಮ್ಮತ್ತಲೇ ಧಾವಿಸಿ ಬರುತ್ತಿದ್ದಾನಲ್ಲ.
1: ಹೌದು, ರಾಜಮಾತೆಯವರ ಆರೋಗ್ಯ ವಿಷಮಿಸಿದೆಯೋ ಏನು ಎಂದು ಭಯವಾಗುತ್ತಿದೆ.
2: ದೊರೆಗಳೇ, ದೊರೆಗಳೇ, ರಾಜಮಾತೆಯವರು ನಿಧನರಾದರು. ದೊರೆಗಳೇ,
1: ಅಯ್ಯೋ ಅಯ್ಯೋ ಅಬ್ಬೆ,
0: ಅಯ್ಯೋ, ರಾಜಮಾತೆಯವರು ನಿಧನರಾದರೆ ನಂದಿ ಹೋಯಿತೆಯ ಚಾಲುಕ್ಯ ಸಾಮ್ರಾಜ್ಯದ ನಂದಾದೀಪ.
1: ಅಬ್ಬೆ, ನಮ್ಮನ್ನು ಬಿಟ್ಟು ಹೊರಟು ಹೋದಿರ ಅಬ್ಬೆ. ಅಯ್ಯೋ

0: ಕುಮಾರ.
1: ಚಿಕ್ಕಪ್ಪ,
0: ರಾಜಮಾತೆಯವರು ನಿಧನರಾದ ಸುದ್ದಿಯನ್ನು ಕೇಳಿ ನಿನಗೆ ದುಃಖವಾಗುವುದಿಲ್ಲವೇ?
1: ಯಾವ ರಾಜಮಾತೆ, ಯಾರಿಗಾಗಿ ದುಃಖ?
0: ರಾಜಮಾತೆಯವರು ನಿನ್ನ ತಾಯಿ ಕಂದ?
1: ಆ ರಾಜಮಾತೆ ನಿಜವಾಗಿಯೂ ನನ್ನ ತಾಯಿಯಾಗಿದ್ದರೆ, ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನನಗೂ ಸಾಮ್ರಾಜ್ಯದಲ್ಲಿ ಅರ್ಧ ಪಾಲು ಕೊಡುತ್ತಿದ್ದಳು. ನನ್ನ ಹಿತ ಚಿಂತನೆಗೈಯದ ಆ ರಾಜಮಾತೆ ಸತ್ತರೂ ಅಷ್ಟೇ, ಬದುಕಿದರೂ ಅಷ್ಟೇ.
0: ಹಾಗೆನ್ನಬಾರದು ಕಂದ. ಹೆತ್ತಮ್ಮ ಸತ್ತ ಸುದ್ದಿ ಕೇಳಿದರೂ ಕರುಳರಿಯದ ಈ ವಿಷ್ಣುವರ್ಧನನಿಗೆ ನಾಳೆ ಅಧಿಕಾರ ಅಮಲೇರಿದರೆ ಹೇಗೆ? ತನ್ನನ್ನು ನಂಬುವಂತಿಲ್ಲ. ವಿಷ್ಣು.
1: ಚಿಕ್ಕಪ್ಪ,
0: ರಾಜಮಾತೆಯಂತೂ ರಾಜಕ್ಷಯದಿಂದ ನಿಧನರಾದರು. ಇನ್ನು ನಮಗಿರುವ ಏಕೈಕ ಅಡ್ಡಿ ಆ ಪುಲಕೇಶಿ. ಆ ಅಡ್ಡಿಯನ್ನು ಪರಿಹರಿಸಿದರೆ ನಿನಗೆ ಪಟ್ಟಾಭಿಷೇಕ ಸುಲಭ ಸಾಧ್ಯ.
1: ಚಿಕ್ಕಪ್ಪ, ಈಗ ಪುಲಕೇಶಿಯನ್ನು ಎದುರಿಸುವುದು ಹೇಗೆ?
0: ವಿಷ್ಣುವರ್ಧನ, ಪುಲಕೇಶಿಯನ್ನು ಎದುರಿಸುವುದು ಸಾಮಾನ್ಯ ವಿಷಯವಲ್ಲ. ಆತ ಹುಲಿ ಹಾಲು ಕುಡಿದು ಬೆಳೆದವನಂತಿದ್ದಾನೆ, ಮೇಲಾಗಿ ಚಾಣಾಕ್ಷ. ನೀನು ಸ್ವಲ್ಪ ತಾಳಿಕೋ. ವಿಷ್ಣು, ಇನ್ನು ನೀನು ಇಲ್ಲೇ ವಿರಮಿಸುತ್ತಿರು, ನಾನು ಹೊರ ಹೋಗಿ ಬರುವೆ.
1: ಆಗಲಿ ಚಿಕ್ಕಪ್ಪ.
0: ಈತ ನಾಳೆ ಸಾಮ್ರಾಟನಾದರೆ ನಮಗೆ ಎದುರು ಬೀಳಲು ಹೆಸುವುದಿಲ್ಲ. ನಾನು ಬಲು ಎಚ್ಚರಿಕೆಯಿಂದ ವರ್ತಿಸಬೇಕು.

ಪೂಜ್ಯ ರಾಜಮಾತೆಯವರು ನಿಧನರಾದರು. ಸಹೋದರ ವಿಷ್ಣುವರ್ಧನ ಸಾಮ್ರಾಟನಾಗುವ ಬಿಸಿಲು ಗುದರೆ ಏರಿದ. ಚಿಕ್ಕಪ್ಪಾಜಿ ಮಂಗಳೀಶರು ಸಾಮ್ರಾಟನಾಗುವ ಕನಸು ಕಾಣುತ್ತಿದ್ದಾರೆ. ವೈರಿ ರಾಜರು ಈ ಸದಾವಕಾಶ ಕಾಯ್ದು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಚಾಲುಕ್ಯ ಪ್ರಜೆಗಳು ದಿಟ್ಟವರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಉಪಾಯವೊಂದನ್ನು ಹುಡುಕಲೇಬೇಕಾಗಿದೆ. ಹೌದು, ನಾನೀಗ ಸನ್ಯಾಸಿಯಾಗಿ

ಮೊದಲನೆಯ ಪುಲಕೇಶಿ, ರಾಜ್ಯವನ್ನು ವಿಸ್ತರಿಸಿ ನಾವಿನ್ನು ಬಾಲಕರಿದ್ದಾಗಲೇ ಇಹಲೋಕ ಯಾತ್ರೆಗೈದ ಕೀರ್ತಿಶೇಷ ತಂದೆ ಕೀರ್ತಿವರ್ಮರು, ಇವರೆಲ್ಲರೂ ಶತಮಾನಗಳಿಂದ ರಕ್ಷಿಸಿಕೊಂಡು ಬಂದ ಈ ಚಾಲುಕ್ಯಾಮ್ರಾಜ್ಯಕ್ಕೆ ಎಂಥ ದುರ್ಗತಿ ಒದಗಿ ಬಂದಿತ್ತಲ್ಲ. ಈ ಚಾಲುಕ್ಯ ಸಾಮ್ರಾಜ್ಯವನ್ನು ನಾನು ರಕ್ಷಿಸಲೇಬೇಕು. ಪ್ರಜೆಗಳನ್ನು ಪ್ರಾಣಕ್ಕೆ ಸಮನಾಗಿ ಸಲುಹಿದ ನಮ್ಮ ಪೂಜ್ಯರ ಪರಂಪರೆಯನ್ನು ಮುಂದುವರಿಸಲೇಬೇಕು. ಸತ್ಯವನ್ನು ಆಶ್ರಯಿಸಿ ಚಾಲುಕ್ಯ ಸಿಂಹಾಸನವನ್ನೇ ಇರಬೇಕು. ಬರಿದಾದ ಸಿಂಹಾಸನವನ್ನು ತುಂಬಲೇಬೇಕು. ಆದರೆ ನಂಬಿ ಕುಳಿತ ಚಿಕ್ಕಪ್ಪ ನಮಗೆ ಮೋಸ ಮಾಡಿದ. ಈ ಸಮಯದ ದುರುಪಯೋಗವನ್ನು ಮಾಡಿಕೊಂಡ ವೈರಿ ರಾಜರು ಸಂಚುಗೈಯುತ್ತಿದ್ದಾರೆ. ನಮ್ಮ ಅಧೀನ ರಾಜರು ನಮಗೆ ಎದುರಾಗಿದ್ದಾರೆ. ಇನ್ನು ತಡ ಮಾಡಿದರೆ ಈ ಕೆಚ್ಚದೆಯ ಕನ್ನಡ ರಾಜ್ಯವು ವೈರಿ ರಾಜರ ಪಾಲಾಗಿ ಹಾಳಾಗುವುದು. ವಿನಾಶದ ಕಣಾ ಲೋಕದಲ್ಲಿ ವಿಹಾರ ಗೈದರೆ ಮೈಯೆಲ್ಲ ಉರಿಯುತ್ತದೆ, ರಕ್ತ ಕಥಕಥನೆ ಕುದಿಯುತ್ತಿದೆ. ಇಲ್ಲ, ನನ್ನ ಜೀವವಿರುವವರೆಗೆ ಇದಕ್ಕೆ ಅವಕಾಶ ಕೊಡಲಾರೆ. ಒಡ ಹುಟ್ಟಿದವರಿಗೆ ಒಡಲುರಿಯನ್ನು ತೋರಿಸಲೇಬೇಕು. ವೈರಿ ರಾಜರುಗಳಿಗೆ ಕನ್ನಡ ನಾಡಿನ ಕಡುಗಲಿಗಳ ಖಡ್ಗದ ರುಚಿಯನ್ನು ಉಣ್ಣಿಸಲೇಬೇಕು. ಎದುರಾಳಿಗಳೆಲ್ಲರನ್ನು ಮಣ್ಣು ಮುಕ್ಕಿಸಿ ಈ ಚಾಲುಕ್ಯ ಸಾಮ್ರಾಜ್ಯವನ್ನು ರಕ್ಷಿಸಲೇಬೇಕು. ಹೌದು, ರಕ್ಷಿಸಲೇಬೇಕು.

0: ಚಿಕ್ಕಪ್ಪಾಜಿ, ಪುಲಕೇಶಿ ರಾಜ್ಯವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದನಂತೆ, ಹೌದೇ?
1: ಹೌದು, ಹಾಗಂತೂ ಸುದ್ದಿ ಹಬ್ಬಿದೆ. ಆ ಪ್ರಜೆಗಳಲ್ಲಿ ಒಂದು ವರ್ಗ ಪುಲಕೇಶಿಯ ಪರವಾಗಿಯೇ ಇದೆ.
0: ಚಿಕ್ಕಪ್ಪ, ಈಗ ರಾಜಮಾತೆಯೂ ಇಲ್ಲ, ಪುಲಕೇಶಿಯೂ ಇಲ್ಲ, ಅಂದ ಮೇಲೆ ನನಗೆ ಪಟ್ಟ ಕಟ್ಟಲು ತಡಬೇಕು.
1: ವಿಷ್ಣು, ನಮ್ಮ ವೈರಿ ರಾಜರು ಸಾಮ್ರಾಜ್ಯದ ವಿರುದ್ಧ ಬಂಡೆದ್ದಿರುವರು. ಎಲ್ಲಿ ನೋಡಿದಲ್ಲಿ ಗದ್ದಲವಿದೆ. ಸಾಮ್ರಾಜ್ಯದಲ್ಲಿ ಶಾಂತಿ ಉಂಟಾಗುವವರೆಗೂ ತಡೆ.
0: ತಡೆ ತಡೆ, ನಾನು ಬೇಗ ಸಾಮ್ರಾಟನಾಗಬೇಕು.
1: ವೈರಿಗಳ ಸದ್ದಡಗಿಸಿ ನಿನ್ನನ್ನು ಚಾಲುಕ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿ ಮಾಡುವೆ, ಚಿಂತಿಸದಿರು.
0: ಚಿಕ್ಕಪ್ಪಾಜಿ, ಇದಾವ ಗದ್ದಲ?
1: ಗದ್ದಲವಲ್ಲ, ಯುದ್ಧ. ವಾತಾಪಿ ನಗರದಲ್ಲಿ ಯುದ್ಧ, ಯುದ್ಧ ಪ್ರಾರಂಭವಾಯಿತು. ವಿಷ್ಣುವರ್ಧನ,
0: ಚಿಕ್ಕಪ್ಪ,
1: ನಿನ್ನ ರಕ್ಷಣೆಯನ್ನು ನೀನು ನೋಡಿಕೋ, ನಾನು ಯುದ್ಧದ ವೀಕ್ಷಣೆಗೆ ಎಲ್ಲೂ ತೆರಳುವೆ.
0: ಚಿಕ್ಕಪ್ಪ, ಚಿಕ್ಕಪ್ಪ, ನನ್ನನ್ನು ಬಿಟ್ಟು ಹೋಗುವಿರಾ?
1: ಹೇ, ಎಳೆಯ ಮಗುವಿನ ಹಾಗೆ ಮಾತನಾಡುವೆಯಲ್ಲ. ನಾಳೆ ನೀನು ಸಾಮ್ರಾಟನಾಗಬೇಕಾದವ. ಧೈರ್ಯದಿರು, ನಾನು ಬರುತ್ತೇನೆ.
0: ಚಿಕ್ಕಪ್ಪ, ಚಿಕ್ಕಪ್ಪ,
2: ಚಾಲುಕ್ಯ ಸಾಮ್ರಾಜ್ಯದ ಪ್ರಜೆಗಳೇ, ಧೈರ್ಯವನ್ನು ತಾಳಿರಿ. ಇದೋ ನಾನು ನಿಮ್ಮ ಪುಲಕೇಶಿ ಬಂದಿರುವೆ. ನನ್ನ ಪ್ರಿಯ ಪ್ರಜೆಗಳೇ, ನಾನು ಸನ್ಯಾಸಿಯಾಗಿ ರಾಜ್ಯವನ್ನು ತ್ಯಜಿಸಿಲ್ಲ. ಈ ಸಾಮ್ರಾಜ್ಯದ ರಕ್ಷಣೆಗೆ ಸನ್ಯಾಸತ್ವದ ನಾಟಕವನ್ನಾಡಿದೆ. ನೀವೆಲ್ಲ ಒಂದಾಗಿ ಬನ್ನಿ, ಈ ಸಾಮ್ರಾಜ್ಯಕ್ಕೆ ಒದಗಿದ ವೈರಿ ರಾಜರ ಯುದ್ಧ ಕಂಟಕವನ್ನು ಕಡಿದು ಹಾಕೋಣ. ಬನ್ನಿ, ಬನ್ನಿ ನನ್ನ ಬಂಧುಗಳೇ, ಜಯ ನಮ್ಮದೇ, ಬನ್ನಿ. ಶಾಂತಿ, ಶಾಂತಿ. ನಾವಿಂದು ವೈರಿ ರಾಜರ ಸದ್ದಡಗಿಸಿ ಈ ವಾತಾಪಿ ನಗರವನ್ನು ಸಂರಕ್ಷಿಸಿ ವಿಜಯಶಾಲಿಗಳಾದೆವು. ನಿಮ್ಮ ನಿಷ್ಠೆಗೆ ನನ್ನ ಕೃತಜ್ಞತೆಗಳು. ಸ್ವಾಮಿ ನಿಷ್ಠೆ ಮೆಚ್ಚಿದೆನು. ಇಂದಿನಿಂದ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಇಂದಿನ ನಿಮ್ಮ ಈ ನಿಷ್ಠೆ ಮುಂದೆಯೂ ಇದೇ ರೀತಿ ಇರಲಿ. ಇಂದಿನಿಂದ ನಾನು ಈ ಚಾಲುಕ್ಯ ಸಾಮ್ರಾಜ್ಯದ ಅಧಿಕೃತ ಸಾಮ್ರಾಟ.

0: ಬಂದಿರಾ? ನಿಮಗಿನ್ನು ಉಳಿಗಾಲವಿಲ್ಲ. ಇದು ನಿಮ್ಮನ್ನು ಸದೆಬಡೆಯಲು ನಾನೇ ಬರುವೆ.
1: ನೀವು ಹೋಗುವ ಅಗತ್ಯವಿಲ್ಲ ಚಿಕ್ಕಪ್ಪ. ಗಂಗರಾಜ, ಗೋವಿಂದ, ಅಪ್ಪಾಯಕ, ವೈರಿರಾಜರು ಈ ವಾತಾಪಿ ನಗರದಿಂದ ದೂರದ ಪಲಾಯನಗೈಯುತ್ತಿದ್ದಾರೆ.
0: ಯಾರದು? ಓಹೋ, ಪುಲಕೇಶಿ. ಸನ್ಯಾಸಿಯಾಗಿ ರಾಜ್ಯ ತ್ಯಜಿಸಿದವನ ಕೈಯಲ್ಲಿ ಖಡ್ಗ.
1: ಹೌದು ಚಿಕ್ಕಪ್ಪ, ಪುಲಕೇಶಿ ರಣಹೇಡಿಯಾಗಿ ಸನ್ಯಾಸತ್ವ ಸ್ವೀಕರಿಸಿ ಸಾಮ್ರಾಜ್ಯವನ್ನು ಬಿಟ್ಟು ಓಡಿ ಹೋಗಿಲ್ಲ.
0: ಓಹೋ,
1: ಸನ್ಯಾಸತ್ವ ಬರೀ ನಾಟಕ. ಇರಲಿ, ನಿಮಗೆ ಪ್ರಭಿಕ್ಷೆ ಬೇಕೋ, ಸಾಮ್ರಾಟನಾಗುವ ಹುಚ್ಚು ಹಂಬಲ ಬೇಕೋ?
0: ಪ್ರಾಣಭಿಕ್ಷೆ ಅದೆಂದಿಗೂ ಸಾಧ್ಯವಿಲ್ಲ
1: ಚಿಕ್ಕಪ್ಪ. ಸಾಧ್ಯವಿಲ್ಲವೆಂದಾದರೆ ಈ ರಣರಂಗದಲ್ಲಿ ಎದ್ದು ಯಾರು ಬೇಕಾದರೂ ಚಾಲುಕ್ಯ ಸಾಮ್ರಾಜ್ಯದ ಗದ್ದುಗೆ ನೇರಬಹುದು.
0: ಭಲೇ ಭಲೇ ಕುಮಾರ, ನ್ಯಾಯೋಚಿತವಾಗಿದೆ ನಿನ್ನ ಮಾತು.
1: ಚಾಲುಕ್ಯ ಕುಲದೀಪಕರಾದ ನಾವು ಅನ್ಯವನ್ನೆಂದಿಗೂ ಮಾಡಲಾರೆವು.
0: ಹೌದೇ?
1: ಚಿಕ್ಕಪ್ಪಾಜಿ, ಕೊನೆಯ ಅವಕಾಶ ಕೊಡುತ್ತಿರುವೆ. ಪ್ರಾಣಭಿಕ್ಷೆ ಬೇಕಾದರೆ ಸೆರೆಮನೆ ಇದೆ, ಸಾಮ್ರಾಟ ಪದವಿ ಬೇಕಾದರೆ ರಣರಂಗವಿದೆ.
0: ಪ್ರಾಣಭಿಕ್ಷೆ ಬೇಡಲು ನಾನೇನು ತಪ್ಪು ಮಾಡಿರುವೆ? ಪುಲಕೇಶಿ, ಬಲು ಎಚ್ಚರಿಕೆಯಿಂದ ಮಾತನಾಡು.
1: ಚಿಕ್ಕಪ್ಪಾಜಿ, ನಾನು ಬಲು ಗೌರವದಿಂದಲೇ ಮಾತನಾಡುತ್ತಿರುವೆ. ಈ ವಾತಾಪಿ ಯುಗದಲ್ಲಿ ಕಲ್ಮನೆಗಳನ್ನು ಕೊರೆಯಿಸಿ, ಶಿಲ್ಪಗಳನ್ನು ಕೆತ್ತಿಸಿ, ಸರ್ವಧರ್ಮ ಸಮನ್ವತೆಯನ್ನು ಮೆರೆದಿರುವಿರಿ. ಪೂಜ್ಯ ತಂದೆ ಕೀರ್ತಿವರ್ಮರ ನಂತರ ಸುಸೂತ್ರವಾಗಿಯೇ ರಾಜ್ಯಭಾರಿದಿರಿ. ಅದಕ್ಕಾಗಿ ತಲೆಬಾಗುವೆ. ಆದರೆ ಈಚಿನ ನಿಮ್ಮ ಕೃತಿಗಳು ರಾಜದ್ರೋಹ ಕೃತಿಗಳಾಗಿವೆ. ಅದಕ್ಕಾಗಿ ಖಡ್ಗ ಹಿಡಿದು ನಿಮ್ಮನ್ನು ಎದುರಿಸಬೇಕಾಗಿದೆ.
0: ರಾಜದ್ರೋಹವೇ? ಅದು ನಿನ್ನ ಹುಚ್ಚು ಕಲ್ಪನೆ.
1: ಚಿಕ್ಕಪ್ಪಾಜಿ, ರಾಜಮಾತೆಯವರು ನಿಮ್ಮ ನಡುವಳಿಕೆಗೆ ಬೇಸತ್ತು ರಾಜಕ್ಷಯದ ನೆಪದಲ್ಲಿ ನಿಧನರಾದರು. ಒಡ ಹುಟ್ಟಿದ ಸೋದರ ವಿಷ್ಣುವರ್ಧನನನ್ನು ನನ್ನ ವಿರುದ್ಧ ಎತ್ತಿಕಟ್ಟಿ ಒಂದಾಗಿದ ಸಾಮ್ರಾಜ್ಯವನ್ನು ಒಡೆಯ ಬಯಸಿದಿರಿ. ವೈರಿ ರಾಜರು ವಾತಾಪಿ ನಗರಕ್ಕೆ ಮುತ್ತಿಗೆ ಹಾಕಿದಾಗ ವಿಲಾಸಮಯವಾಗಿ ಕಾಲ ಕಳೆದಿರಿ. ಇಲ್ಲ, ರಾಜದ್ರೋಹಗಳಲ್ಲವೇ? ಹೇಳಿ, ಯುದ್ಧ ಬೇಕಾದರೆ ಖಡ್ಗ ಹಿಡಿಯಿರಿ, ಇಲ್ಲವಾದರೆ
0: ಇಲ್ಲವಾದರೆ ಇಲ್ಲವಾದರೆ ಎಂಬ ಪ್ರಶ್ನೆಯೇ ಇಲ್ಲ. ಪ್ರಾರಂಭಿಸು ಯುದ್ಧವನ್ನು.
2: ಮೋಸ ಮೋಸ, ಸತ್ತೆ. ಅಯ್ಯೋ, ನಾನು ಸತ್.
1: ಯಾರದು ಯಾರದು? ಚಿಕ್ಕಪ್ಪನವರ ಬೆನ್ನಿಗೆ ಊರಿಂದ ಹಿಡಿದು ಓಡುತ್ತಿರುವವರು ಯಾರು?
2: ಅಯ್ಯೋ ಅಯ್ಯೋ, ಚಿಕ್ಕಪ್ಪಾಜಿ.
3: ಪುಲಕೇಶಿ, ನಮ್ಮ ವೈರಿ ರಾಜನಾದ ಅಪ್ಪಾಯಿಕ ಓಡಿ ಹೋಗುತ್ತಿದ್ದಾನೆ.
2: ರವಿಕೀರ್ತಿ ಬಂದಯ್ಯ, ಆ ಅಪ್ಪಾಯಿಕನೇ ಚಿಕ್ಕಪ್ಪನವರನ್ನು ಕೊಲೆಗೈದು ಓಡಿ ಹೋದನು. ಚಿಕ್ಕಪ್ಪಾಜಿ,
3: ಸಮಾಧಾನ ತಂದುಕೋ ಮಿತ್ರ.
2: ಚಿಕ್ಕಪ್ಪಾಜಿ,
3: ಮಂಗಳೀಶರು ಈ ರೀತಿಯ ಮರಣಕ್ಕೆ ತಾಗಬಾರದಿತ್ತು. ಪುಲಕೇಶಿ, ಚಿಂತಿಸದಿರು.
2: ಅಯ್ಯೋ ಚಿಕ್ಕಪ್ಪ,
3: ಇದೆಲ್ಲ ವಿಧಿ ವಿಲಾಸ, ಮುಂದಿನ ಕರ್ತವ್ಯಕ್ಕೆ ಅಣಿಯಾಗೋಣ.
2: ಅಯ್ಯೋ ಚಿಕ್ಕಪ್ಪಾಜಿ, ನಿಮ್ಮ ಮರಣಕ್ಕೆ ನಾನೇ ಕಾರಣನಾದೆ, ಕ್ಷಮಿಸಿರಿ ಚಿಕ್ಕಪ್ಪಾಜಿ.
3: ಪುಲಕೇಶಿ, ಗಂಗರಾಜರ ಉಪಟಳ ಕಂಡು ಬರುತ್ತಿದೆ. ನಾನು ಮಂಗಳೀಶರ ಉತ್ತರ ಕ್ರಿಯೆಗಳನ್ನು ನೋಡಿಕೊಳ್ಳುವೆ. ನೀನು ಗಂಗರಾಜರನ್ನು ಎದುರಿಸಲು ಮುನ್ನುಗ್ಗು.
2: ಸರಿ ಮಿತ್ರ, ನಾನು ಗಂಗರಾಜರನ್ನು ಸದೆ ಪಡೆದು ಬರುವೆ.

ಎಲೈ ವೈರಿ ಮಾಂಡಲಿಕರೆ, ಎಲೈ ವೈರಿ ಸಾಮಂತ, ಗಂಗರಾಜ, ಗೋವಿಂದ, ಅಪ್ಪಾಯಿಕ, ಈ ತ್ರಿಮೂರ್ತಿ ವೈರಿಗಳು ಈ ಮಂಗಳೇಶನನ್ನು ಎದುರಿಸಲು

ಶಾಂತಿ ಶಾಂತಿ. ರಾಜಗುರುಗಳೇ, ಮಹಾಮಂತ್ರಿಗಳೇ, ಸಾಮಂತರೇ, ಮಾಂಡಲಿಕರೇ, ಚಾಲುಕ್ಯ ಸಾಮ್ರಾಜ್ಯದ ಸ್ವಾಮಿನಿಷ್ಠ ಪ್ರಜೆಗಳೇ, ಇಂದು ನಮಗೆಲ್ಲರಿಗೂ ಶುಭ ದಿನ. ಕೀರ್ತಿವರ್ಮ ಮಹಾಪ್ರಭುಗಳಿಂದ ತೆರವಾಗಿದ್ದ ಚಾಲುಕ್ಯ ಸಿಂಹಾಸನ ಇಮ್ಮಡಿ ಪುಲಕೇಶಿಯವರಿಂದ ತುಂಬಿ ಬೆಳಗಲಿದೆ. ಅಧೀನ ರಾಜರಿಂದ ಉಂಟಾದ ಆಂತರಿಕ ಯುದ್ಧವನ್ನು ಪುಲಕೇಶಿಯವರು ಗೆದ್ದಿದ್ದಾರೆ. ನಮಗೆದುರಾದ ಗಂಗಜರು ಯುದ್ಧದಲ್ಲಿ ಸೋತು ಶರಣಾಗತರಾಗಿದ್ದಾರೆ. ಪುಲಕೇಶಿ ಪ್ರಭುಗಳಿಗೆ ಯುದ್ಧದ ವಿಜಯಶ್ರೀಯೊಂದಿಗೆ ವಿಜಯವಧುವಾಗಿ ಪುಲಕೇಶಿಯವರ ಕೈ ಹಿಡಿದ ಗಂಗರಸರ ರಾಜಕುಮಾರಿ ಪದ್ಮಾವತಿಯವರಿಗೆ ಚಾಲುಕ್ಯ ಪ್ರಜೆಗಳ ಪರವಾಗಿ ಸ್ವಾಗತ ಬಯಸುವೆ.

0: ಈ ಶುಭ ಸಂದರ್ಭದಲ್ಲಿ ಈ ಸಾಮ್ರಾಜ್ಯದ ಸರ್ವ ಪ್ರಜೆಗಳ ಪರವಾಗಿ ನಾನು ಪುಲಕೇಶಿ ಸಾಮ್ರಾಟರನ್ನು ಅಭಿನಂದಿಸುವೆ.
1: ನನ್ನ ಪ್ರೀತಿಯ ಪ್ರಜೆಗಳೇ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ, ಅಭಿಮಾನಗಳಿಂದ ನಾನಿಂದು ಚಾಲುಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನೇರಿ ಸಾಮ್ರಾಟಗಿರುವೆ. ಈ ನಾಡಿನ ಪ್ರಜೆಗಳು ನನ್ನ ಹೃದಯ ಸಮಾನ. ಅವರ ಸುಖಮಯ ಜೀವನವೇ ನಮ್ಮ ಜೀವನ. ಈ ಸಾಮ್ರಾಜ್ಯದ ರಕ್ಷಣೆಯೇ ನಮ್ಮ ಗುರಿ. ನಮ್ಮ ಪೂಜ್ಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯ.
0: ಪುಲಕೇಶಿ ಪ್ರಭುಗಳೇ, ಈ ಶುಭ ಸಂದರ್ಭದಲ್ಲಿ ನಮ್ಮ ಆಮಂತ್ರಣಕ್ಕೆ ಪ್ರತಿಯಾಗಿ ಕಚಿಯ ಪಲ್ಲವದರೆ ನರಸಿಂಹವರ್ಮನು ನಮಗೆ ಯುದ್ಧಕ್ಕೆ ಆಮಂತ್ರಣ ಕಳಿಸಿದ್ದಾನೆ.
2: ಏನು, ನಮ್ಮ ಆಮಂತ್ರಣಕ್ಕೆ ಯುದ್ಧದ ಕಾಣಿಕೆ ಕಳಿಸಿರುವನೆ? ಆ ನಮ್ಮ ಹುಟ್ಟು ವೈರಿಗಳನ್ನು ಮೆಟ್ಟಿ ಹಾಕಲು ನಾನು ಸಿದ್ಧನಾಗಿರುವೆ. ನಾವೀಗ ದಕ್ಷಿಣ ನಾಡುಗಳಲ್ಲಿ ದಂಡಯಾತ್ರೆಗೆ ಸಿದ್ಧರಾಗುವೆವು. ಆ ಪಲ್ಲವರ ಸ್ವಕ್ಕಡಗಿಸುವೆವು. ರವಿಕೀರ್ತಿ, ಕಾರ್ಯಕ್ರಮ ಮುಂದುವರಿಯಲಿ.
3: ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರಿಗೆ! ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರಿಗೆ!

0: ಅಣ್ಣ.
1: ಯಾರು? ಓ, ವಿಷ್ಣುವರ್ಧನ.
0: ಈ ಪಾಪಿಯನ್ನು ಕ್ಷಮಿಸಣ್ಣ.
1: ಛಚೆ, ನಿಮ್ಮನ್ನು ಕ್ಷಮಿಸಲು ನಾವಾರು? ನೀವು ಚಾಲುಕ್ಯ ಸಾಮಠರಲ್ಲವೇ?
0: ತಪ್ಪಾಯಿತು, ನೊಂದ ನನ್ನನ್ನು ಇಂಥ ಮಾತುಗಳಿಂದ ಇರಿಯಬೇಡ. ಕ್ಷಮಿಸಣ್ಣ, ನಿನ್ನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುವೆ.
1: ನಾನು ಅಣ್ಣ, ನೀನು ತಮ್ಮ. ಚೀಹುಚ್ಚಪ್ಪ, ಯಾರು ಹೇಳಿದರು ಹಾಗೆಂದು? ಅಲ್ಲ, ನಾವು ಅಣ್ಣ ತಮ್ಮಂದಿರಲ್ಲ, ರಾಜವೈರಿಗಳು, ರಾಜ್ಯದಾಹವುಳ್ಳವರು.
0: ಚಿಕ್ಕಪ್ಪನ ಬಣ್ಣ ಮಾತುಗಳಿಗೆ ಬಲಿಯಾಗಿ ದುಡುಕಿ ಕೆಟ್ಟು ಬಿಟ್ಟೆ. ಹೆತ್ತ ತಾಯಿಯನ್ನು ಬಲಿ ತೆಗೆದುಕೊಂಡೆ. ನಾನು ಮಾತೃದ್ರೋಹಿ. ಒಡ ಹುಟ್ಟಿದ ಸಹೋದರನಿಗೆ ಎದುರಾದೆ. ನಾನು ಭ್ರಾತೃದ್ರೋಹಿ. ಒಂದಾಗಿದ್ದ ಸಾಮ್ರಾಜ್ಯವನ್ನು ಒಡೆಯ ಬಯಸಿದೆ. ನಾನು ಸಾಮ್ರಾಜ್ಯ ದ್ರೋಹಿ. ಈ ದ್ರೋಹಿಯನ್ನು ಕ್ಷಮಿಸು ಸಹೋದರ.
1: ಸಹೋದರ? ನಿನಗಿಂದು ನೆನಪಾಯಿತೆ ಸಹೋದರನೆಂಬುದು. ಹೆತ್ತ ತಾಯಿ ನಿನ್ನ ಚಿಂತೆ ಹಿಡಿದು ಸತ್ತಾಗ, ಶವ ಸಂಸ್ಕಾರಕ್ಕೆ ಬಾರದ ನೀನು ನರ್ತಕಿಯ ಸಹವಾಸದಲ್ಲಿದ್ದಾಗ ನಿನ್ನ ತಾಯಿಯ ನೆನಪಾಗಲಿಲ್ಲವೇ?
0: ಹೌದಣ್ಣ, ನಾನು ಮಾತೃದ್ರೋಹಿ, ಭ್ರಾತೃದ್ರೋಹಿ, ಸಾಮ್ರಾಜ್ಯ ದ್ರೋಹಿ.
1: ವಿಷ್ಣುವರ್ಧನ, ನಿನಗೆ ಸಿಂಹಾಸನ ಬೇಕು. ಹೌದು, ತೆಗೆದುಕೋ, ತೆಗೆದುಕೋ ಈ ಸಾಮ್ರಾಜ್ಯದ ಸಿಂಹಾಸನವನ್ನು. ನನಗೆ ನನಗೆ ನನ್ನ ತಾಯಿಯನ್ನು ಕೊಡು.
0: ಅಣ್ಣ ಪುಲಕೇಶಿ, ನನಗೆ ಪಶ್ಚಾತ್ತಾಪವಾಗಿದೆ, ಕ್ಷಮಿಸು, ಕ್ಷಮಿಸು.
1: ಆಯಿತು, ಈಗಲಾದರೂ ನಿನಗೆ ಬುದ್ಧಿ ಬಂದಿತೋ ಅಥವಾ ಬೇರೆ ಯಾವುದರೂ ನಾಟಕವಾಡಲು ಬಂದಿರುವೆಯೋ?
0: ಅಣ್ಣ, ಈ ದೇಹವನ್ನೇ ಸೀಳಿ ಹೃದಯವನ್ನೇ ಕೇಳು. ಇನ್ನೆಂದಿಗೂ ಹೀಗೆ ಮಾಡಲಾರೆ. ಈಗಾದ ಮಹಾಪ್ರದಕ್ಕೆ ಕ್ಷಮಿಸೋಣ.
1: ಹೇಳು ಹೇಳು. ಆದ ಕಹಿ ಘಟನೆಗಳನ್ನು ಮರೆಯೋಣ, ಮತ್ತೆ ಒಂದಾಗಿ ಬಾಳೋಣ.
0: ಅಣ್ಣ,
1: ವಿಷ್ಣುವರ್ಧನ, ನಾನು ನಾಳೆಯೇ ಕಂಚಿಯ ಪಲ್ಲವರಿಗೆ ಎದುರಾಗಿ ಯುದ್ಧಕ್ಕೆ ತೆರಳುವೆ. ನೀನು ವೆಂಗಿಮಂಡಲದಲ್ಲಿ ರಾಜ್ಯಭಾರ ಮಾಡಲು ಸಿದ್ಧನಾಗು.
0: ನಿನ್ನಾಜ್ಞೆಯಣ್ಣ.
2: ಸಾಮ್ರಾಟ್ ಹರ್ಷವರ್ಧನ ಮಹಾಪ್ರಭುಗಳಿಗೆ ವಂದಿಸುವೆನು.
3: ಓ ಬಂಡಿಕುಮಾರ, ಬರಬೇಕು ಬರಬೇಕು.
2: ಪ್ರಭುಗಳು ಕರೆಸಿದ ಕಾರಣ?
3: ನಾವೀಗ ನಮ್ಮ ಸಾಮ್ರಾಜ್ಯದ ವಿಸ್ತರಣೆ ವಿಚಾರದಲ್ಲಿರುವೆವು.
2: ಉತ್ತರ ಭಾಗದ ಅಧಿಪತಿಗಳಾದ ತಾವು ಮತ್ತೆ ಎತ್ತಣ ದಿಕ್ಕಿಯ ಸಾಮ್ರಾಜ್ಯವನ್ನು ವಿಸ್ತರಿಸುವಿರಿ?
3: ದಕ್ಷಿಣದತ್ತ.
2: ದಕ್ಷಿಣದತ್ತವೇ? ಈಗಾಗಲೇ ದಕ್ಷಿಣದಲ್ಲಿ ಚಾಲುಕ್ಯ ಸಾಮ್ರಾಟ್ ಇಮ್ಮಡಿ ಪುಲಿಕೇಶಿಯು ಮಾಂಡಲಿಕ ಸಾಮಂತರನ್ನು, ಪ್ರಬಲವಾದ ಪಲ್ಲವರನ್ನು ಸೋಲಿಸಿದ್ದಾನೆ. ದಕ್ಷಿಣ ಪದೇಶ್ವರನ ಬಲದು ಪಡೆದು ವಿಜಯದ ವೈಭವದಲ್ಲಿದ್ದಾನೆ.
3: ಆತನು

0: ದಕ್ಷಿಣಾಪತೀಶ್ವರನಾದರೆ ನಾನು?
1: ತಾವು ಉತ್ತರಾಪತೀಶ್ವರರು?
0: ಹೌದು. ಹಾಗಾದರೆ ಉತ್ತರ ದಕ್ಷಿಣ ಎರಡಕ್ಕೂ ನಾನು ಏಕೈಕ ಚಕ್ರೇಶ್ವರನಾಗಬೇಕು.
1: ಅಂದರೆ ಪುಲಿಕೇಶಿಯೊಂದಿಗೆ ಯುದ್ಧದ ನಿರ್ಧಾರವೇ?
0: ಹೌದು, ನನ್ನ ನಿರ್ಧಾರಗಳಲ್ಲಿ ಎರಡು ಗುರಿವೆ. ನಮ್ಮ ಬಂಧುವಾಗಿದ್ದ ವಲ್ಲಭಯ ದೊರೆ ಧ್ರುವಸೇನರನ್ನು ಪದಚ್ಯುತನನ್ನಾಗಿ ಮಾಡಿದ ಸೇಡು ತೀರಿಸಿಕೊಳ್ಳುವುದು ಮೊದಲ ಗುರಿ, ಏಕೈಕ ಚಕ್ರೇಶ್ವರನಾಗುವುದು ಎರಡನೇ ಗುರಿ.
1: ಹಾಗಾದರೆ ಸೈನ್ಯದ ಸಿದ್ಧತೆಗೈಯಲು ದಂಡನಾಯಕರಿಗೆ ತಿಳಿಸುವೆ?
0: ತಿಳಿಸಿ. ಈ ದಿನವೇ ನಮ್ಮ ಯುದ್ಧ ಯಾತ್ರೆ ಪ್ರಾರಂಭವಾಗಲಿ. ನರ್ಮದಾ ನದಿಯ ದಡದಲ್ಲಿ ನಮ್ಮ ಸೈನ್ಯ ಬೀಡು ಬಿಡಲಿ.
1: ಅಪ್ಪಣೆ ಪ್ರಭು.
0: ನಾನು ಉತ್ತರ ಭಾರತದ ಚಕ್ರಾಧಿಪತಿ ಉತ್ತರಾಪಥೀಶ್ವರ, ಪುಲಕೇಶಿ ದಕ್ಷಿಣ ಭಾರತದ ಚಕ್ರಾಧಿಪತಿ ದಕ್ಷಿಣಾಪಥೀಶ್ವರ. ಆ ಪುಲಕೇಶಿಯನ್ನು ನಾನು ಪತನಗೊಳಿಸಲೇಬೇಕು. ಕಣೋಜದ ಈ ಹರ್ಷವರ್ಧನ ಏಕಚಕ್ರೇಶ್ವರನಾಗಿ ಮೆರೆಯಲೇಬೇಕು.

0: ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ, ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ, ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ.
1: ಪ್ರಿಯ ಪ್ರಜೆಗಳೇ, ನಮ್ಮ ಕನ್ನಡ ನಾಡಿನ ಕಣ್ಮಣಿ ಕರ್ನಾಟಕ ಚಕ್ರೇಶ್ವರ ಚಾಲುಕ್ಯ ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರು ಕಂಚಿಯ ಪಲ್ಲವರನ್ನು ಸೋಲಿಸಿ ದಕ್ಷಿಣ ಪಥೇಶ್ವರರೆಂಬ ಬಿರುದಿಗೆ ಪ್ರಾಪ್ತರಾಗಿರುವರು. ದಕ್ಷಿಣದ ದೊರೆಗಳಾದ ಲಾಟ, ಕೋಸಳ, ಕೇರಳ, ಮಾಳವ, ವಲ್ಲಭೆ, ಗುರ್ಜರು ಸೋತು ಶರಣಾಗತರಾಗಿದ್ದಾರೆ. ಈಗ ಇಡೀ ದಕ್ಷಿಣ ಪಥಕ್ಕೆ ಪುಲಕೇಶಿಗಳೇ ಪ್ರಭುಗಳು, ದಕ್ಷಿಣ ಪಥೇಶ್ವರರು. ಇಂಥ ಸನ್ಮಿತ್ರನ ಚರಿತ್ರೆಯನ್ನು ನಾನು ಬರೆಯುವೆ.
2: ಮಿತ್ರ ರವಿಕೀರ್ತಿ
3: ಪ್ರಭು,
2: ನೀವು ನಮ್ಮ ಸಾಮ್ರಾಜ್ಯದ ಕವಿ ಚಕ್ರವರ್ತಿಯಪ್ಪ. ಹಾ, ಸಹೋದರ ವಿಷ್ಣುವರ್ಧನ
4: ಅಣ್ಣ,
2: ನೀನು ವೆಂಗಿಮಂಡಲಕ್ಕೆ ಹೋಗಬೇಕು.
4: ಆಯ್ತಣ್ಣ.
2: ಸಹೋದರ ಜಯಸಿಂಹ, ನೀನು ಸ್ವಳಂಬವಾಡಿಗೆ ತೆರಳಬೇಕು. ಅಲ್ಲಿಯ ಆಡಳಿತ ನಿರ್ವಹಣೆ, ರಾಜ್ಯಭಾರ, ರಾಜ್ಯ ರಕ್ಷಣೆ ನಿಮ್ಮದೇ. ನಾವಿನ್ನು ಕನೋಜದ ಹರ್ಷವರ್ಧನನ್ನು ಎದುರಿಸಲು ಸನ್ನದ್ಧರಾಗುವೆವು.
1: ಮಿತ್ರ, ಕಣೋಜದ ಹರ್ಷವರ್ಧನನೇ?
2: ಹೌದು,
1: ಆತ ಮಹಾಕವಿ. ಈ ಯುದ್ಧಕ್ಕೆ ಹೇಗೆ ಮುಂದಾದ?
2: ಯಾಕೆ ರವಿ ಕೀರ್ತಿ, ಕವಿಗಳಾದವರು ಕಲಿಗಳಲ್ಲವೇ?
1: ಛಛೆ, ಹಾಗೇನಿಲ್ಲ. ಆ ಮಹಾಕವಿಯನ್ನೆದುರಿಸಲು ನಾನೂ ಯುದ್ಧಕ್ಕೆ ಬರುವೆ.
2: ಬಾ ಮಿತ್ರ, ನಿನ್ನಲ್ಲಿ ಕಲಿತ್ವ, ಕವಿತ್ವ, ಕಲಾತ್ವಗಳಿವೆ. ನೀನಿದ್ದರೆ ನಾನು ಸಂತೋಷವೇ.
1: ಪ್ರಭು ಚಿತ್ತ.
2: ಇದೋ ನಮ್ಮ ದಂಡು ಉತ್ತರದ ನರ್ಮದಾ ನದಿಯತ್ತ ಸಾಗಲಿ.

0: ಪ್ರಭುಗಳು ಏಕಾಂತದಲ್ಲಿ ಏನನ್ನೋ ಯೋಚಿಸುವಂತಿದೆ.
1: ಬನ್ನಿ ಬಂಡಿಕುಮಾರರೇ. ಹಾ, ಈ ಮೊದಲೇ ನಿರ್ಧರಿಸಿದಂತೆ ದಕ್ಷಿಣಾಪತಿ ಚಾಲುಕ್ಯ ಪುಲಕೇಶಿಯನ್ನು ಸೋಲಿಸಿ ಉತ್ತರ ದಕ್ಷಿಣ ಎರಡಕ್ಕೂ ಏಕೈಕ ಚಕ್ರಾಧಿಪತಿಯಾಗಬೇಕೆಂಬ ನನ್ನ ನಿರ್ಧಾರ ಯಾಕೋ ಕಾರ್ಯಾಚರಣೆಗೆ ಮುಂದಾಗಲು.
0: ಹರ್ಷವರ್ಧನ ಪ್ರಭುಗಳೇ, ನರ್ಮದಾ ನದಿಯ ಈಚೆ ದಡದಲ್ಲಿ ನಮ್ಮ ಸೈನ್ಯವಿದೆ, ಆಚೆಯ ದಡದಲ್ಲಿ ಪುಲಿಕೇಶಿಯ ಸೈನ್ಯ ಬೀಡು ಬಿಟ್ಟಿದೆ. ಈಗ ಉಭಯ ಪಡೆಯ ಸೈನಿಕರು ಯುದ್ಧ ಪ್ರಾರಂಭವಾಗುವ ಕಾಯುತ್ತಿದ್ದಾರೆ.
1: ಬಂಡಿಕುಮಾರರೇ, ಉತ್ತರ ದಕ್ಷಿಣ ಎರಡಕ್ಕೂ ಏಕೈಕ ಚಕ್ರಾಧಿಪತಿಯಾಗಬೇಕೆಂಬ ವಿಚಾರದಿಂದ ಈ ಯುದ್ಧ ಹೂಡಿದೆ. ಹಾ ಸರಿ, ಆದರೆ ಈಗ ನನ್ನ ಮನಸ್ಸಿನಲ್ಲಿ ಬದಲಾವಣೆಗಳಾಗಿವೆ. ನಾನು ಏಕೈಕ ಚಕ್ರಾಧಿಪತಿಯಾಗಲು ಯುದ್ಧ ಹೂಡಿ ಸಾವಿರಾರು ಸೈನಿಕರ ಜೀವಹರಣ ಮಾಡುವುದೇಕೆ? ಬೇಡ, ನನಗಾಗಿ ರಕ್ತದ ಕಾಲುವೆ ಹರಿಯಬೇಕೆ? ಛೇ, ಕೋಮಲ ಕವಿಹೃದಯದ ಸಾಮ್ರಾಟನಾದ ನಾನು ಈ ಮಾನವ ಜೀವಿಗಳ ಸಂಕಷ್ಟವನ್ನು ಅರಿಯದಾದನೆ? ನನ್ನ ಸಲುವಾಗಿ ಈ ಜೀವಹರಣ ಬಯಸಲಾರೆ. ಈ ಯುದ್ಧ ಬುದ್ಧಿಗೇಡಿಗಳ ಯುದ್ಧ. ನೆಲ ಛಲ ಬಲ ಗೆಲುವುಗಳಿಗಾಗಿಯಲ್ಲವೇ ಈ ಯುದ್ಧ? ಇವು ನನಗೆ ಬೇಕಾಗಿಲ್ಲ. ಇದು ಎರಡು ವ್ಯಕ್ತಿಗಳ ಯುದ್ಧವಲ್ಲ, ಎರಡು ಶಕ್ತಿಗಳ ಯುದ್ಧ, ಶಕ್ತಿಗಳ ಯುದ್ಧ.
0: ಪ್ರಭುಗಳೇ, ಏನಿದು ನಿಮ್ಮ ಮಾತುಗಳು?
1: ಹೌದು ಬಂಡಿಕುಮಾರರೇ, ನನಗೆ ಮಾನವ ಜೀವ ರಕ್ಷಣೆ ಬೇಕು, ಶಾಂತಿಗೂ. ಹರ್ಷನೆಂಬ ಹೆಸರು ಧರಿಸಿದ ನನಗೆ ಸರ್ವರು ಹರ್ಷಚಿತ್ತರಾಗಿರಬೇಕು.
0: ಪ್ರಭುಗಳೇ, ತಾವೀಗ ಸಾಮ್ರಾಟರಲ್ಲ, ಕವಿಗಳು. ಇದು ಕವಿ ಹೃದಯ.
1: ಮಹಾ ಮಾನವತಾವಾದಿಗಳ ಮಹತ್

0: ಪ್ರಭುತ್ವದ ನಿರ್ಧಾರವಿದು. ಎರಡು ಪ್ರಬಲ ಸಾಮ್ರಾಜ್ಯಗಳ ಸಾಮ್ರಾಟರಾದ ನಾವು ಯುದ್ಧ ಬಿಟ್ಟು ಸ್ನೇಹದ ಇದ್ದರೆ ಪ್ರಜೆಗಳಿಗೆ ಅದೆಷ್ಟು ಆನಂದ.
1: ಹಾ
0: ಬಂಡಿಕುಮಾರರೇ, ನಾವೀಗ ಯುದ್ಧ ಬಯಸಿಲ್ಲ, ಸ್ನೇಹ ಬಯಸಿರುವೆವು. ನೀವೇ ಹೋಗಿ ಚಾಲುಕ್ಯ ಸಾಮ್ರಾಟರನ್ನು ಸ್ನೇಹ ಸಂಧಿಗಾಗಿ ನಮ್ಮ ಬಿಡಾರಕ್ಕೆ ಬಲು ಗೌರವದಿಂದ ಕರೆತನ್ನಿ.
1: ಪ್ರಭುಚಿತ್ತ.
0: ನನ್ನ ನಿರ್ಧಾರಕ್ಕೆ ಆ ಪುಲಕೇಶಿ ಒಪ್ಪುವನೋ ಇಲ್ಲವೋ, ಕಾದು ನೋಡೋಣ, ಕಾದು ನೋಡೋಣ.
1: ಪ್ರಭುಗಳೇ, ಚಾಲುಕ್ಯ ಸಾಮ್ರಾಟರು ತಮ್ಮ ಬಿಡಾರಕ್ಕೆ ಆಗಮಿಸುತ್ತಿದ್ದಾರೆ.
0: ಚಾಲುಕ್ಯ ಸಾಮ್ರಾಟ ದಕ್ಷಿಣಾಪಥೀಶ್ವರ ಸತ್ಯಾಶ್ರಯ ಶ್ರೀ ಶ್ರೀ ಇಮ್ಮಡಿ ಪುಲಕೇಶಿಗೆ ಈ ಹರ್ಷವರ್ಧನನ ಹಾರ್ದಿಕ ಸ್ವಾಗತ, ಹಾರ್ದಿಕ ಸ್ವಾಗತ.
1: ಯುದ್ಧ ಮಾಡಲು ಬಂದು ಖಡ್ಗದ ಮನೆಯೊಂದಿಗೆ ಸ್ವಾಗತಿಸಬೇಕಾದ ಸಾಮ್ರಾಟ್ ಹರ್ಷವರ್ಧನರು ತೆರೆದ ಬಾಹುಗಳಿಂದ ನಮ್ಮನ್ನು ಸ್ವಾಗತಿಸುವರಲ್ಲ, ಆಶ್ಚರ್ಯ.
0: ನಿಜ ಪುಲಕೇಶಿ ಸಾಮ್ರಾಟ್, ನಿಜ. ಮೊದಲು ಯುದ್ಧ ಮಾಡುವ ಉದ್ದೇಶದಿಂದಲೇ ನಾವು ಬಂದೆವು. ಸಾಮ್ರಾಜ್ಯ ವಿಸ್ತರಿಸಬೇಕು, ಏಕಚಕ್ರೇಶ್ವರನಾಗಬೇಕೆಂಬ ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೆ. ಆದರೆ ಯುದ್ಧ ನಿರರ್ಥಕ, ಮಾನವತಾವಾದಿಯಾಗಿ ನಾನು ಪರಿವರ್ತನಾದೆ. ಸೋಲು ಗೆಲುವಿನ ಬಗೆಗೆ ವಿಚಾರಿಸದೆ ನಿನ್ನ ಜೊತೆ ಸ್ನೇಹ ಬೆಳೆಸಲು ಇಚ್ಛಿಸಿದೆ. ಅದಕ್ಕಾಗಿ ತಮ್ಮನ್ನು ಬರಮಾಡಿಕೊಂಡೆವು. ಹಾ, ತಾವು ಬಂದಿರಿ, ನಮಗೆ ಸಂತೋಷವಾಗಿದೆ, ಸಂತೋಷವಾಗಿದೆ.
1: ಈ ನಿಮ್ಮ ನಿರ್ಧಾರ ನಿರ್ಮಲವಾದುದೇ?
0: ಹೌದು ಸ್ನೇಹಿತ, ಹೃದಯ ತೆರೆದು ನೋಡು, ನಾನು ನಿರ್ಮಲನವ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ಭೂದೇವಿಗಾಗಿ ಬಡಿದಾಡುವ ಈ ಭೂದೇವಿಯೇ ಸಾಕ್ಷಿ, ನಾವು ನಿಂತ ಈ ಪವಿತ್ರ ನರ್ಮದಾ ಗಂಗೆಯೇ ಸಾಕ್ಷಿ.
1: ಸಾಮ್ರಾಟ್ ಹರ್ಷವರ್ಧನ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ನಾವೀರ್ವರು ಯುದ್ಧಗೈದು ಮುಗ್ಧ ಜೀವಿಗಳನ್ನು ಬಲಿ ಕೊಡುವ ಬದಲಾಗಿ ಶಾಂತಿ ಸ್ನೇಹದಿಂದ ಇರುವುದೇ ಮಾನವತಾವಾದಿಯ ತತ್ವ. ಇಂದಿನಿಂದ ನಾವಿಬ್ಬರೂ ಸ್ನೇಹಿತರು. ಬಾ ಸ್ನೇಹಿತ, ನಮ್ಮಿಬ್ಬರ ಸ್ನೇಹ ಬಂಧ ಉಳಿದವರಿಗೆ ಆದರ್ಶವಾಗುತ್ತೆ.
2: ಆಹಾ ಆಹಾ, ಉತ್ತರ ದಕ್ಷಿಣಗಳ ಸಾಮ್ರಾಟರ ಸಂಗಮವೇ ಈ ಪದ ಗಂಗಾಸ್ಥಾನ. ಹರ್ಷವರ್ಧನ, ಪುಲಕೇಶಿ, ನಿಮ್ಮಿಬ್ಬರನ್ನು ಪಡೆದ ನಮ್ಮ ನಾಡು ಧನ್ಯವಾಯಿತು.

0: ಪ್ರಭುಗಳೇ, ಪಲ್ಲವರು ತನಗೊಂಡು ತನ್ನಗಾಗಿದ್ದಾರೆ. ಸಾಮಂತ ಮಾಂಡಲಿಕರ ಸದ್ದಡಗಿದೆ. ಉತ್ತರ ಪಥೇಶ್ವರ ಹರ್ಷವರ್ಧನ ಹಾಗೂ ನಮ್ಮ ಸಾಮ್ರಾಜ್ಯದ ನಡುವೆ ಸುಮಧುರವಾದ ಸಾಂಸ್ಕೃತಿಕ ಸಂಬಂಧವಿದೆ. ವೆಂಗಿ ಮಂಡಲದಲ್ಲಿ ವಿಷ್ಣುವರ್ಧನರು, ನೊಳಂಬವಾಡಿಯಲ್ಲಿ ಜಯಸಿಂಹರು ಸಮರ್ಥ ಆಡಳಿತ ನಡೆಸಿದ್ದಾರೆ.
1: ನಿಜ.
0: ಸದ್ಯ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ. ತಮ್ಮ ಆಡಳಿತ ಕ್ರಮ, ಸಾಮ್ರಾಜ್ಯ ನಿಷ್ಠೆ, ಪ್ರಜಾಪ್ರೇಮ, ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಹೊಗಳಲಾಗುತ್ತಿದೆ. ಇಂದಿನ ಸಭೆಗೆ ತಮ್ಮ ಕೀರ್ತಿ ಕೇಳಿ ತಮ್ಮನ್ನು ಕಾಣಲು ಚೀನಾ ದೇಶದಿಂದ ಪ್ರವಾಸಿಗರೊಬ್ಬರು ಬಂದಿದ್ದಾರೆ.
1: ಹೌದೇ? ಹಾಗಾದರೆ ಅವರನ್ನು ಬಲು ಆದರದಿಂದ ಬರಮಾಡಿ
0: ಪ್ರಭು ಚಿತ್ತ. ಅದು ಬಂದರು ನೋಡಿ ಪ್ರಭುಗಳೇ.
1: ಸ್ವಾಗತ. ಚೀನಾ ದೇಶದಿಂದ ಬಂದ ನಿಮಗೆ ನಮ್ಮ ಹಾರ್ದಿಕ ಸ್ವಾಗತ. ಕುಳಿತುಕೊಳ್ಳಿ.
2: ವಂದನೆಗಳು, ವಂದನೆಗಳು. ನನ್ನ ಹೆಸರು ವೇನ್ ಚಾಂಗ್. ನಾನು ಪ್ರವಾಸಿ. ನಿಮ್ಮ ಕೀರ್ತಿ ಕೇಳಿ ನಿಮ್ಮನ್ನು ಕಾಣಲು ಬಂದೆ.
1: ಸಂತೋಷ, ಬಹಳ ಸಂತೋಷ. ನಮ್ಮ ನಾಡನ್ನೆಲ್ಲ ಸುತ್ತಿರುವಿರಾ?
2: ಹೌದು, ನನ್ನದು ದೇಶ ದೇಶಗಳನ್ನು ಸುತ್ತುವ ಕೆಲಸ. ನಿಮ್ಮ ನಾಡು ಚೆನ್ನಾಗಿದೆ.
1: ನಮ್ಮ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
2: ಇಲ್ಲಿಯ ಜನರು ಬಹಳ ಪ್ರಾಮಾಣಿಕರು. ಮನೆಯ ಬಾಗಿಲುಗಳಿಗೆ ಬೀಗಗಳನ್ನು ಹಾಕುವುದಿಲ್ಲ. ಪ್ರಜೆಗಳು ಸ್ವಾಮಿನಿಯರು. ಚರನು ಬಂದರೆ ರಕ್ಷಿಸುವರು, ಅಪಕಾರ ಮಾಡಿದರೆ ಚಡಿನ ಚಡಿಯಾಗುವರು.
1: ಹೌದು, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯರು, ಇದು ನಮ್ಮ ನೀತಿ.
2: ಈ ದೇಶ

0: ಬಹಳ ಬೆಲೆಯುಳ್ಳದು. ನಿಮ್ಮ ಚೈನ ಬಲು ದೊಡ್ಡದು. ರಾಜನನ್ನು ಜನತೆ ದೇವರೆಂದು ತಿಳಿಯುತ್ತಾರೆ.
1: ಸಂತೋಷ, ಬಹಳ ಸಂತೋಷ. ನೀವು ನಮ್ಮ ಅತಿಥಿಗಳು, ನಿಮಗಿಷ್ಟ ಬಂದಷ್ಟು ದಿನ ನಮ್ಮ ರಾಜ್ಯದಲ್ಲಿ ಸಂಚರಿಸಿರಿ.
0: ಧನ್ಯವಾದಗಳು, ಧನ್ಯವಾದಗಳು. ನಾನು ನನ್ನ ಅನುಭವಗಳನ್ನು ನನ್ನ ದಿನಚರಿಯಲ್ಲಿ ಬರೆದಿಡುವೆ.
1: ನೀವಿನ್ನು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ, ಮತ್ತೆ ತಮ್ಮನ್ನು ಕಾಣುವೆ.
0: ವಂದನೆಗಳು, ವಂದನೆಗಳು.
1: ರವಿಕೀರ್ತಿ
2: ಪ್ರಭು,
1: ಇಂದಿನ ಕಲಾಪಗಳೇನು?
2: ಪ್ರಭು, ತಮಗೆ ಆಯಾಸವಾದಂತಿದೆ, ಸಭೆಗೆ ವಿರಾಮ ಹೇಳೋಣವೇ?
1: ಏನಿಲ್ಲ ಏನಿಲ್ಲ, ಸಭೆ ಮುಂದುವರಿಯಲಿ.
2: ಪ್ರಭು, ಇರಾಣದ ದೊರೆ ಇಮ್ಮಡಿ ಕಶ್ರೋಜಾರವರು ಸ್ನೇಹ ಬಯಸಿ ತಮ್ಮ ರಾಯಭಾರಿಯ ಮೂಲಕ ಪತ್ರ ಬರೆದು ಕಳಿಸಿದ್ದಾರೆ, ಹಾಗೆ ಸಹಾಯವನ್ನು ಯಾಚಿಸಿದ್ದಾರೆ.
1: ಅವರ ಸ್ನೇಹವನ್ನು ಒಪ್ಪಿರಬೇಕು. ನಮ್ಮ ಕೈಲಾದ ಸಹಾಯ ಸಹಕಾರಗಳಿಗೆ ನಾವು ಸಿದ್ಧ. ಅವರಿಗೆ ಉತ್ತರ ಕಳಿಸಿರಿ.
2: ಆಗಲಿ ಪ್ರಭು. ದೇಶ ವಿದೇಶಗಳಲ್ಲಿ ಈ ಕನ್ನಡ ನಾಡಿನ ಕೀರ್ತಿ ಹಬ್ಬಿದೆ. ಪರಮೇಶ್ವರ ಪುಲಕೇಶಿಯ ಕೀರ್ತಿ ಜಗದ್ವ್ಯಾಪಿಯಾಗಿದೆ.

ಇಮ್ಮಡಿ ಪುಲಕೇಶಿ ನಾಟಕ ಕೇಳಿದ್ದೀರಿ. ರಚನೆ ಡಾಕ್ಟರ್ ಮೃತ್ಯುಂಜಯ ಹೊರಕೇರಿ. ನಿರ್ದೇಶನ ಪ್ರಭಾ ಸಿರೂರ್. ಪಾತ್ರ ಪರಿಚಯ: ರಾಜಮಾತೆ ಪದ್ಮಜಾ ಹುಯಿಲ್ಗೋಳ್, ಇಮ್ಮಡಿ ಪುಲಕೇಶಿ ಪ್ರಭುಸ್ವಾಮಿ ಮಠ್, ವಿಷ್ಣುವರ್ಧನ ರಾಜು ನದಾಫ್, ಮಂಗಳೇಶ ಸಿದ್ದರಾಜ್ ಕಲ್ಯಾಣ್ಕರ್, ರವಿಕೀರ್ತಿ ವೆಂಕಟೇಶ್ ವಾಸನದ್, ಹರ್ಷವರ್ಧನ ಚಂದ್ರಶೇಖರ್ ಎಂ ವಡಿಗೇರಿ, ಭಂಡಿಕುಮಾರ ಮಹಾವೀರ್ ಬಾಬು ಕಾಸರ್, ಹುಯೆನ್ ಸಾಂಗ್ ಟಿಎಂ ಯಲಗೋಡದ್.

0: ದೃಶ್ಯ.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪ್ರೇಮಿಸಂ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಇನ್ನು ಮುಂದೆ ಸೋನು ನಿಗಮ್ ಹಾಗೂ ನಂದಿತಾ ಇವರ ಧ್ವನಿಗಳಲ್ಲಿ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ. ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ, ಚಿತ್ರ ರಾಮ್.

ಗೆಲುವಿನ ಚಿತ್ತಾರ ಚಿತ್ರದ ಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಎಸ್ ನಾರಾಯಣ್ ಅವರದು, ಸಂಗೀತ ಸಂಯೋಜನೆ ಮನೋಮೂರ್ತಿ ಅವರದು.

ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆಗೆ ಮನು ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಮೂಡಿಬಂದ ಈ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕಿ ಹಂಸಲೇಖ ಅವರು ರಚಿಸಿ ಸಂಗೀತಕ್ಕೆ ಅಳವಡಿಸಿರುವ ಗೀತೆ. ಗಾಯಕರು ಮನು ಹಾಗೂ ಎಸ್ ಜಾನಕಿ. ಚಿತ್ರ ಶಿವರಂಜಿನಿ.

ಇನ್ನು ಮುಂದೆ ವಿಜಯದಶಮಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ದೇವಾ ಅವರದು.

ಶ್ರೀನಿವಾಸ್ ಹಾಗೂ ಜಯ ಘೋಷಾಲ್ ಅವರ ಸ್ವರಗಳಲ್ಲಿ ಕೇಳಿ ಮೌರ್ಯ ಚಿತ್ರದ ಗೀತೆ. ಕೆ ಕಲ್ಯಾಣವರ ರಚನೆಗೆ ಸಂಗೀತ ಗುರುಕಿರಣ್ ಅವರದು.

ಕೇಳಿರಿ ಕೇಳಿರಿ, ಮೊಘಲ್ ಚಕ್ರಾಧಿಪತಿ ರಾಜಾಧಿಪ ಮಣಿಮುಕುಟ ಶಹಜಾ ಚಕ್ರವರ್ತಿಗಳು ದುಃಖ ಸಾಗರದಲ್ಲಿ ಮುಳುಗಿರುವ ವಿಚಾರ ತಮಗೆಲ್ಲ ತಿಳಿದೇ ಇದೆ. ಇಂತಹ ದುಸ್ಥಿತಿಯಲ್ಲಿ ಮಹಾರಾಜರ ಮನಸ್ಸನ್ನು ತಿಳಿಗೊಳಿಸಿ ಸಮಾಧಾನ ಚಿತ್ತರಾಗುವಂತೆ ಮಾಡುವ ಮಹಾನುಭಾವರಿಗೆ ಹೇರಳವಾದ ಹಣವನ್ನು ನೀಡಲಾಗುವುದು.

0: ಆದಿತ್ಯ ಸ್ವಲ್ಪ ಇತ್ತ ಬಾ.
1: ಬಂದೆ ಬಂದೆ ಗುರುಗಳೇ.
0: ಆದ್ಯ, ಇಂದು ನಿನ್ನನ್ನು ಒಂದು ಮಹತ್ ಕಾರ್ಯಕ್ಕಾಗಿ ನಿಯೋಜಿಸಲು ತೀರ್ಮಾನಿಸಿರುವೆ. ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ.
1: ಧನ್ಯನಾದೆ, ನಾನು ಧನ್ಯನಾದೆ. ಈ ಪವಿತ್ರ ದಿನಕ್ಕಾಗಿ ಅದೆಷ್ಟು ಹಂಬಲಿಸಿದೆ. ಅಪ್ಪಣೆ ಕೊಡಿ ಗುರುದೇವ, ಅಪ್ಪಣೆಯಾಗಲಿ. ನೀವು ತೋರಿದ ಮಾರ್ಗದಲ್ಲಿ ನಡೆವೆ.
0: ಕಾರ್ಯವೇನೆಂದು ನಾಳೆ ಹೇಳುವೆ. ಅದರ ಸಂಬಂಧ ಮುಖ್ಯವಾದ ವಿಚಾರವನ್ನು ಈಗ ಹೇಳುವೆ.
1: ಅಪ್ಪಣೆಯಾಗಲಿ, ಶಿರಸಾವಹಿಸುತ್ತೇನೆ.
0: ನಿನ್ನ ಪ್ರಾಮಾಣಿಕತೆಯಲ್ಲಿ ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ಆದರೂ ಗುರುವಾಗಿ ನಾನು ಹೇಳಲೇಬೇಕಲ್ಲವೇ? ಆದಿತ್ಯ, ನೀನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಈ ನಿನ್ನ ಕರ್ಮಕ್ಕೆ ಸುಪ್ತಾವಸ್ಥೆಯಲ್ಲಾಗಲಿ ಜಾಗೃತಾವಸ್ಥೆಯಲ್ಲಾಗಲಿ ಕಾಮವನ್ನು ಬೆರೆಸಬೇಡಿ.
1: ಅದನ್ನು ಈವರೆಗೂ ಶಿರಸ ವಹಿಸಿ ಕಾಪಾಡಿಕೊಂಡು ಬಂದಿರುವೆನಲ್ಲ ಗುರುವ.
0: ಈಗ ನಿನ್ನ ಪರೀಕ್ಷಾ ಸಮಯ ಸನ್ನಿಹಿತವಾಗಿದೆ ಆದಿತ್ಯ.
1: ಗುರುದೇವ,
0: ನಿನ್ನ ಸಾಧನೆಯ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಬೇಕೆಂಬುದೇ ನನ್ನ ಮಹದಾಸೆ. ಹೀಗಾಗಿ ನನ್ನ ಎಚ್ಚರಿಕೆಯ ಮಾತುಗಳು, ನಿನ್ನ ಸಾಧನೆಯು ಕ್ಷಣ ಮಾತ್ರದಲ್ಲಿ ಸಾಯಬಹುದು. ನಿನ್ನ ಕೇವಲ ಮಾತ್ರ ಗುರಿ ಕರ್ಮ, ಜಾಗ್ರತೆ.
1: ಮಹದಪ್ಪಣೆ, ಈ ನಿಮ್ಮ ಮಾತನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇನೆ. ನಿಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಸದಾ ಶ್ರೀರಕ್ಷೆಯಾಗಿ ಇರಲಿ.
0: ಯಶಸ್ವಿ ಭವ, ಹೊರಡಲು ಸಿದ್ಧನಾಗು.
2: ಜಹಾಂಪನ, ತಮ್ಮ ದರ್ಶನಾಕಾಂಕ್ಷಿಯಾಗಿ ಒಬ್ಬ ಭಿಕ್ಷು ಬಂದಿದ್ದಾರೆ. ತಾವು ಅಪ್ಪಣೆಗೈದರೆ
3: ಆಗಬಹುದು. ಪ್ರಭುಗಳಿಗೆ ನಮಸ್ಕಾರ. ನಾನು ಗುರುಗಳಾದ ಆತ್ಮಾನಂದರ ಶಿಷ್ಯ ಪರಮಾಣು. ನನ್ನನ್ನು ಆದಿತ್ಯಾನಂದ ಎಂದು ಕರೆಯುತ್ತಾರೆ. ತಮ್ಮ ಚಿಂತೆಯ ಹೊರೆಯನ್ನು ಇಳಿಸಿ ತಮ್ಮ ಸಂತೋಷದ ಕ್ಷಣಗಳನ್ನು ಪುನಃ ಸ್ಥಾಪಿಸಲು ನನ್ನ ಗುರುದೇವರ ಅಣತಿಯಾಗಿದೆ ರಾಂದ್ರ.
4: ಆಹಾ, ಬಹಳ ಸಂತೋಷ. ನಿನ್ನ ಕೌಶಲವನ್ನು ಎಂದು ಪ್ರಕಟಿಸುವೆ?
3: ಈ ಒಂದು ರಾತ್ರಿ ಸಾಕು. ನನಗೆ ಬೇಕಾದ ಸೌಕರ್ಯವನ್ನು ಕರುಣಿಸಿದರೆ ಸಾಕು. ನನ್ನ ಬುದ್ಧಿಗೆ ಎಟುಕಿದ್ದನ್ನು, ಗುರುದೇವರು ಆಜ್ಞಾಪಿಸಿದ್ದನ್ನು ಕಡೆದು ತಮ್ಮ ಎದುರು ಸಾಧರಿಸುವೆ ರಾಜೇಂದ್ರ.
4: ಆಗಬಹುದು. ಮಹಾಮಂತ್ರಿಗಳು ನಿನಗೆ ಬೇಕಾದ ಸೌಕರ್ಯ ನೀಡುತ್ತಾರೆ. ನಿನಗಾವ ಕೊರತೆಯೂ ಆಗದು. ಶಿಲ್ಪಿ, ನೀನು ನಮ್ಮ ದೂತಾವಾಸದಲ್ಲಿ ನಿರ್ಮಲವಾಗಿರಬಹುದು.
3: ಅಪ್ಪಣೆ, ಪುನಃ ನಾಳೆ ತಮ್ಮನ್ನು ಕಾಣುವೆ.
5: ರಾಜನ್, ತಮ್ಮ ಅಪ್ಪಣೆಯಾದರೆ ಶಿಲ್ಪಿಯನ್ನು ಬರಮಾಡೋಣವೆ.
4: ಓಹೋ, ನಾನು ಕಾತುರನಾಗಿ ಕಾಯುತ್ತಿದ್ದೇನೆ. ಬರಮಾಡಿ, ಬರಮಾಡಿ.
3: ನಮಸ್ಕಾರ ರಾಜೇಂದ್ರ. ನಿಮಗಾಗಿ ಕಡೆದ ಈ ಕಲಾಕೃತಿಯನ್ನು ತಾವು ಒಪ್ಪಿಸಿಕೊಳ್ಳಬೇಕು.
4: ಮಂತ್ರಿಗಳೇ,
5: ರಾಜನ್, ಸಾವರಿಸಿಕೊಳ್ಳಿ, ಸಾವರಿಸಿಕೊಳ್ಳಿ ಮೆಲ್ಲಗೆ. ಯಾರಲ್ಲಿ ನೀರು, ನೀರು?
4: ಅಯ್ಯೋ,
5: ಯಾಕೆ ಯಾಕೆ ರಾಜನ್? ಸಾವಧಾನ, ನಿಶಬ್ದ, ಏನೂ ಆಗಿಲ್ಲ. ಮಹಾರಾಜರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ.
4: ಶಿಲ್ಪಿ, ನೀನು ಕಡೆದ ಈ ಶಿಲ್ಪವನ್ನು ಇಲ್ಲಿರಿಸು. ನಾಳೆ ದಿನ ಪುನಃ ಸಭೆ ಸೇರಿದಾಗ ರಾಜರು ಪರಾಮರ್ಶಿಸುವರು. ಈಗ ಸದ್ಯಕ್ಕೆ ಸಭೆ ಬರಖಾಸ್ತು ಮಾಡಲಾಗಿದೆ.

0: ಆ ರಾಜರನ್ನು ಶಯ್ಯಾಗೃಹಕ್ಕೆ ಕೊಂಡೊಯ್ಯುವ ವ್ಯವಸ್ಥೆ ಆಗಲಿ.
1: ಕಲಾಕೃತಿ ಅದು ಸರಿ, ಆ ರಾಜರು ಯಾಕೆ ಮೂರ್ಛಿತರಾದ್ರು? ಏನಾಯ್ತದು? ನಾಳೆ ನೋಡಿ.

0: ಕ್ಷಮಿಸಬೇಕು ರಾಜನ್, ಕ್ಷಮಿಸಬೇಕು. ತಾವು ಇಷ್ಟೊಂದು ಭಾವುಕರಾಗಬಾರದಿತ್ತು.
1: ಚೆನ್ನಾಗಿ ಹೇಳುವಿರಿ. ಆ ಶಿಲ್ಪಿಯ ಕಲಾಕೃತಿ ನನ್ನನ್ನು ದಂಗುಬಡಿಸಿತು. ನನ್ನ ಬಾಯಲ್ಲಿ ಮಾತೇ ಇಲ್ಲವಾಯಿತು. ಅಲ್ಲ ಮಂತ್ರಿಗಳೇ, ಈತನೆಲ್ಲಿ ನೋಡಿದ್ದ? ನನಗೇಕೋ ಆ ಸನ್ಯಾಸಿಯ ಮೇಲೆ ಸಂಶಯ ಕಾಡುತ್ತಿದೆ. ಛೇ,
0: ಬೇಡ ರಾಜನ್, ಬೇಡ. ಆತ ಯಾವುದಕ್ಕೂ ಒಳ್ಳೆಯದಲ್ಲ. ಸನ್ಯಾಸಿ ಇಲ್ಲಿ ತನ್ನ ಕೌಶಲ ಮಾತ್ರ ಪ್ರದರ್ಶಿಸಿದ್ದಾನೆಂದು ನನ್ನ ಅನಿಸಿಕೆ. ತಾವು ತಪ್ಪು ತಿಳಿಯದೆ ಹೋದರೆ.
1: ಮಂತ್ರಿಗಳೇ, ಒಗಟಾಗಿ ಮಾತನಾಡಬೇಡಿ. ಇರುವುದನ್ನು ಹಾಗೆ ಹೇಳಿ.
0: ಆ ಶಿಲ್ಪಿಯನ್ನು ಆಸ್ಥಾನಕ್ಕೆ ಕರೆಸುವುದು ಬೇಡ. ತಮ್ಮ ವಿಶ್ರಾಂತಿ ಗೃಹದಲ್ಲಿ ಆ ಶಿಲ್ಪವನ್ನು ನೋಡಿ. ಅಲ್ಲಿಯೇ ಆತನನ್ನು ಕೇಳೋಣ. ಆತನ ಉತ್ತರವನ್ನೂ ಕೇಳಿ ನಿಮ್ಮ ಸಂಶಯ ನಿಜವಾದರೆ.
1: ಹೇಳಿ ಹೇಳಿ, ಏಕೆ ನಿಲ್ಲಿಸಿದಿರಿ? ಸಂಶಯ ನಿಜವಾದರೆ ಏನು ಮಾಡೋಣ ಹೇಳಿ.
0: ಸಂಶಯ ಪರಿಹಾರವಾದರೆ ನಿಮ್ಮ ಮಾತಿನಂತೆ ಆಗಲಿ. ಇದೆಲ್ಲಕ್ಕಿಂತ ಮೊದಲು ಆತನ ವಿಚಾರ ತಿಳಿಯುವುದು ಒಳಿತಲ್ಲವೇ?
1: ಆಗಲಿ, ಆಗಲಿ.
0: ಶಿಲ್ಪಿ, ನೀನು ಕಡೆದ ಶಿಲ್ಪಕೃತಿ ಅತ್ಯಂತ ಸುಂದರವಾಗಿದೆ. ರಾಜರು ಬಹಳವಾಗಿ ಮೆಚ್ಚಿದ್ದಾರೆ. ಈ ಅಪ್ಸರೆಯಲ್ಲಿ ಅದೆಂತಹ ದಿವ್ಯ ಸೌಂದರ್ಯವನ್ನು ತುಂಬಿರುವೆ. ದಂತದಂತಹ ಕೈಗಳಲ್ಲಿ ಮಧುಪಾತ್ರೆ, ದೇವಕನ್ಯೆಯೇ ಧರೆಗಿಳಿದು ಬಂದಿರುವಂತಿದೆ.
2: ಕ್ಷಮಿಸಬೇಕು, ನಿನ್ನೆಯ ದಿನ ರಾಜರು ತನ್ನ ಕಲಾಕೃತಿಯನ್ನು ಪರಾಂಬರಿಸುವ ಮುನ್ನವೇ ಅಸ್ವಸ್ಥರಾದದ್ದು ನಿಜಕ್ಕೂ
0: ಕಾರಣವಿದೆ ಶಿಲ್ಪಿ, ಕಾರಣವಿದೆ. ಆ ಲಾವಣ್ಯ ಕೃತಿಯನ್ನು ಕಂಡಾಗಲೇ ನಿನ್ನ ಅಪ್ರತಿಮ ಕಲಾಕೌಶಲ ಅರಿತಿದ್ದು.
1: ನೋಡಿದರೆ ಪುನಃ ನೋಡಬೇಕೆನ್ನುವಂತೆ ಕಡೆದಿರುವ ಈ ಕಲಾಕೃತಿಯ ರೂಪದರ್ಶಿ ಯಾರು? ಅಂದ ಹಾಗೆ ಈ ಲಾವಣ್ಯವತಿ ಯಾರು?
2: ನನಗರಿಯದು ಮಹಾಪ್ರಭು. ನನ್ನ ಕಲ್ನೆಯೇ ನನಗೆ ರೂಪದರ್ಶಿ.
0: ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಹಾಗಾದರೆ ಈ ಶಿಲ್ಪವನ್ನು ಹೇಗೆ ರೂಪಿಸಲು ನಿಶ್ಚಯಿಸಿದೆ? ಈ ವಿಗ್ರಹದಲ್ಲಿರುವ ಅಪ್ರತಿಮ ಸುಂದರಿಯನ್ನು ಕಡೆಯುವ ಮುನ್ನ ಎಲ್ಲಿಯಾದರೂ ಕಂಡಿರಲೇಬೇಕಲ್ಲ ಶಿಲ್ಪಿ?
2: ಇಲ್ಲ ಇಲ್ಲ ಮಂತ್ರಿಗಳೇ, ಹಿಂದೆಯಾಗಲಿ ಈಗಾಗಲಿ ಕಂಡೇ ಇಲ್ಲ.
1: ನೀನು ಕಂಡರಿಯದ ಆ ಕನ್ಯೆಯನ್ನು ಇಷ್ಟು ಸೊಗಸಿ ಜೀವಂತವಾಗಿರುವಂತೆ ಕಡೆಯಲು ಹೇಗೆ ಸಾಧ್ಯವಾಯಿತು? ನಿನಗೆ ಏನಾದರೂ ಪ್ರೇರಣೆ ಆಗಿರಲೇಬೇಕಲ್ಲವೇ?
2: ಹೌದು ಪ್ರಭು, ನಿಮ್ಮ ಗ್ರಹಿಕೆ ಸರಿಯಾಗಿಯೇ ಇದೆ. ಅಂದು ತಮ್ಮ ಆಸ್ಥಾನದಲ್ಲಿ ಒಬ್ಬ ಜೌವನೆಯ ಮುಂಗೈಯನ್ನು ಮಾತ್ರ ಕಂಡ. ಆ ಮುಂಗೈಯನ್ನು ಅನುಸರಿಸಿ ಅದಕ್ಕೆ ಸರಿಹೊಂದುವ ರೂಪ ಲಾವಣ್ಯವನ್ನು ಕಲ್ಪನೆಯಲ್ಲಿ ಬೆರೆಸಿ ರೂಪಿಸಿದೆ. ಪ್ರಭು, ಇದು ನನ್ನ ಕಲ್ಪನೆಯ ಕೂಸು. ನನ್ನಿಂದೇನಾದರೂ ಅಪಚಾರವಾಗಿದೆಯೇ?
1: ಶಹಬಾಸ್, ಶಹಬಾಸ್, ನಿನ್ನ ಕಲಾ ನೈಪುಣ್ಯತೆಗೆ ನನ್ನ ಬಾಯಿಂದ ಮಾತೇ ಹೊರಳುತ್ತಿಲ್ಲ. ನೀನೇ ನಿಜವಾದ ಕಲಾರಾಧಕ, ನಿನಗೆ ನೀನೇ ಸಾಟಿ. ನಿನ್ನಂತಹ ಕಲಾವಿದರನ್ನು, ನಿನ್ನಂತಹ ಕಲಾ ಸಾಧಕರನ್ನು ನಾನು ಈವರೆವಿಗೂ ಕಂಡೇ ಇಲ್ಲ. ನಾನು ಇಂದು ನಿಜಕ್ಕೂ ಹರ್ಷಿತನಾಗಿದ್ದೇನೆ, ತೃಪ್ತನಾಗಿದ್ದೇನೆ.
0: ಅಂತೂ ನಮ್ಮ ಮಹಾರಾಜರ ಮುಖದಲ್ಲಿ ಈ ನಗೆ ಸಂತೃಪ್ತಿ ಕಂಡು ಅದೆಷ್ಟು ದಿನಗಳಾಗಿತ್ತು. ಈ ದಿನ ನಾವೆಷ್ಟು ಧನ್ಯರು. ಭಲೇ

0: ಶಿಲ್ಪಿ, ನಿನ್ನಿಂದ ನಾವು ಇಂದು ಪ್ರಭುಗಳ ಮುಖದಲ್ಲಿ ಸಂತಸ ಕಾಣುತ್ತಿದ್ದೇವೆ. ಭಲೆ
1: ಎಲ್ಲ ಆ ಗುರುದೇವರ ಅನುಗ್ರಹ.
2: ಕಲಾ ತಪಸ್ವಿ, ನಿನ್ನಿಂದಲೇ ನನ್ನ ಇನ್ನೊಂದು ಆಸೆ ನೆರವೇರಬೇಕಾಗಿದೆ. ಈ ಆಸೆಯು ನಿನ್ನಿಂದ ನೆರವೇರಲು ಸಾಧ್ಯವೇ? ಹೇಳು.
1: ಅಪ್ಪಣೆ ಕೊಡಿ ರಾಜೇಂದ್ರ, ಪ್ರಯತ್ನ ಮಾಡಿ ನೋಡುವೆ. ಗುರುದೇವರ ಆಜ್ಞೆಯಾದರೆ ಖಂಡಿತ ಸಾಧ್ಯವಾಗುತ್ತದೆ.
2: ನಾನು ನನ್ನ ಪ್ರೀತಿಯ ರಾಣಿಯವರ ನೆನಪಿಗಾಗಿ ಒಂದು ಅಮರ ಸ್ಮಾರಕವನ್ನು ನಿರ್ಮಿಸಬೇಕೆಂದಿರುವೆ. ಈ ಸ್ಮಾರಕ ನನ್ನೊಬ್ಬನನ್ನೇ ಸಂತೋಷಪಡಿಸಿದರೆ ಸಾಲದು. ನನ್ನ ಪ್ರಜೆಗಳು, ಯಾತ್ರಿಕರು, ಸೂರ್ಯ ಚಂದ್ರರಿರುವ ತನಕ ಸಕಲರೂ ನೋಡಿ ನಲಿಯಬೇಕು. ಇಂತಹ ಸ್ಮಾರಕವನ್ನು ಈ ಹಿಂದೆ ಯಾರೂ ನಿರ್ಮಿಸಿರಬಾರದು, ಮುಂದೆ ನಿರ್ಮಿಸಲು ಸಾಧ್ಯವಾಗಬಾರದು. ಇಂತಹ ಒಂದು ಅದ್ಭುತ ಶಿಲ್ಪವನ್ನು, ಅಮರ ಸ್ಮಾರಕವನ್ನು ನಿರ್ಮಿಸುವೆಯಾ? ಹೇಳು ಶಿಲ್ಪಿ, ಹೇಳು.
1: ನಾನು ಆಗಲೇ ಹೇಳಿದನಲ್ಲ ರಾಜೇಂದ್ರ, ಗುರುದೇವರು ಅನುಗ್ರಹಿಸಿದರೆ ಯಾವುದು ಅಸಾಧ್ಯವಲ್ಲ. ಪ್ರಯತ್ನಿಸುವೆ.
2: ಆಗಬಹುದು, ಆಗಬಹುದು. ಇಂತಹ ಒಂದು ಅಮರ ಸ್ಮಾರಕವನ್ನು ನಿರ್ಮಿಸಲು ನನ್ನ ಬೊಕ್ಕಸದಲ್ಲಿರುವ ಬಂಗಾರವನ್ನೆಲ್ಲಾ ಬಳಸು. ನನ್ನ ಹೆಸರು, ನಿನ್ನ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯುವಂತಾಗಲಿ.
1: ಆಗಲಿ ಮಹಾಪ್ರಭು, ತಮ್ಮ ಸಂತೋಷವೇ ನನ್ನ ಸಂತೋಷ, ತಮ್ಮ ಸೇವೆಯೇ ನನ್ನ ಪರಮ ಗುರಿಯಾಗಿದೆ. ರಾಣಿಯವರ ಸ್ಮಾರಕದ ಮಾದರಿಯನ್ನು ತಯಾರಿಸಲು ನನಗೆ ಕೊನೆಯ ಪಕ್ಷ ಒಂದು ತಿಂಗಳಾದರೂ ಬೇಕಾದೀತು.
2: ಧಾರಾಳವಾಗಿ ಆಗಲಿ, ಆದರೆ ನನ್ನನ್ನು ಹೆಚ್ಚು ಕಾಯಿಸಬೇಡ. ನಿನ್ನ ಆ ಕಲಾ ಸೌಂದರ್ಯವನ್ನು ನೋಡಲು ನಾನು ತವಕಿಸುತ್ತಿರುತ್ತೇನೆ. ನಿನಗೋಸ್ಕರ ನನ್ನ ಬೊಕ್ಕಸ ಸದಾ ತೆರೆದಿದೆ. ಮಹಾಮಂತ್ರಿಗಳೇ,
3: ರಾಜನ್,
2: ಈತನು ಇಂದಿನಿಂದ ನಮ್ಮ ಖಾಸ ಹಾಗೂ ಗೌರವಾತಿಥಿ. ಈತನಿಗೆ ಬೇಕಾದ ಸಕಲವೂ ಸಿದ್ಧವಾಗಲಿ.
3: ಆಗಬಹುದು ಪ್ರಭು, ಎಲ್ಲವೂ ಸಿದ್ಧವಾಗುತ್ತದೆ.
1: ನಾನಿನ್ನು ಬರುತ್ತೇನೆ ರಾಜೇಂದ್ರ. ನಮಸ್ಕಾರ.
2: ಆಗಲಿ, ನಿನ್ನ ಕಲಾ ಸ್ಮಾರಕದ ಮಾದರಿಯನ್ನು ಕಾಣಲು ತವಕದಿಂದಿದ್ದೇನೆ. ಹೆಚ್ಚು ತಡ ಮಾಡಬೇಡ. ಮಂತ್ರಿಗಳೇ,
3: ಪ್ರಭು,
2: ನೀವು ಅಂದು ನನ್ನನ್ನು ಸರಿಯಾಗಿ ಎಚ್ಚರಿಸಿದಿರಿ. ವೃಥಾಯನನ್ನು ಸಂಶಯಿಸಿದನಲ್ಲ?
3: ಅದಕ್ಕೆ ಅಲ್ಲವೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವುದು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಲ್ಲವೇ? ನಿಮ್ಮ ಸಂಶಯವೂ ತೀರಿತು, ಮಹಾರಾಣಿಯವರ ಕಲಾ ಸ್ಮಾರಕದ ಪ್ರಾರಂಭವೂ ಆಯಿತು.
2: ಅಂತೂ ನೀವು ಈತನನ್ನು ಸರಿಯಾಗಿ ಅಳೆದಿದ್ದೀರಿ.

0: ಮಂತ್ರಿಗಳೇ,
1: ಪ್ರಭು,
0: 15 ದಿನಗಳು ಕಳೆಯುತ್ತಾ ಬಂತು. ಇನ್ನೂ ಆ ಶಿಲ್ಪಿ ಏನೂ ಮಾಡಿದಂತೆ ಗೋಚರವಾಗುತ್ತಿಲ್ಲವೇ? ನೀವು ಆತನನ್ನು ಕಂಡು ಬಂದಿರಾ?
2: ಬೆಳಿಗ್ಗೆ ಆತನಲ್ಲಿಗೆ ಹೋದಾಗ ಆತ ಧ್ಯಾನದಲ್ಲಿದ್ದ.
0: ಓ,
2: ಆತನನ್ನು ಭೇಟಿಯಾಗುವ ಪ್ರಶ್ನೆಯೇ ಇಲ್ಲ. ಅಲ್ಲಿಯ ವಾತಾವರಣ ನೋಡಿದರೆ
0: ಏನೆನಿಸುತ್ತದೆ? ಏನಾದರೂ ಪ್ರಾರಂಭ ಮಾಡಿರುವನೆ?
2: ಮಹಾಪ್ರಭುಗಳು ಕ್ಷಮಿಸಬೇಕು, ಅಲ್ಲಿ ಯಾವ ಸೂಚನೆಗಳೂ ಕಾಣುತ್ತಿಲ್ಲ.
0: ಓ,
2: ನಮ್ಮ ಅತಿಥಿ ಗೃಹವು ನಿಶ್ಶಬ್ದವಾಗಿದೆ, ಸದಾ ಮೌನವಾಗಿರುತ್ತಾನೆ, ಇಲ್ಲ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೆ. ಈತ ಊಟ ತಿಂಡಿ ಮಾಡಲು ಈಚೆಗೆ ಬರುವುದನ್ನು ಬಿಟ್ಟರೆ ಬೇರೆಲ್ಲ ಸಮಯವೂ ಸ್ಮಶಾನವನ. ಸೇವಕರು ಮೌನಿಗಳಾಗಿದ್ದಾರೆ ಪ್ರಭು.
0: ಛೇ, ಆ ಕಲಾಕೃತಿ ನೋಡುವ ತನಕ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೀವು ನೋಡಿದರೆ ಅಲ್ಲಿ ಯಾವ

0: ಮಕ್ಕಳೇ, ಈ ಸರಿ ರಾತ್ರಿಯಲ್ಲಿ ಯಾರಿಷ್ಟು ಸುಶ್ರಾವ್ಯವಾಗಿ ಹಾಡುವವರು?
1: ಮಂತ್ರಿಗಳೇ,
0: ಕಿವಿಗೊಡ್ ಕೇಳಿ. ಆಹಾ, ಎಂತಹ ಮಧುರ ಕಂಠ ಎತ್ತ ಕಡೆಯಿಂದ ಬರುತ್ತಿದೆ
2: ರಾಜನ್. ಇದು ಇದು ಖಂಡಿತವಾಗಿ ನಮ್ಮ ಅತಿಥಿ ಗೃಹದ ಕಡೆಯಿಂದಲೇ ಬರುತ್ತಿದೆ.
0: ಅಲ್ಲವೇ ಅಲ್ಲವೇ?
2: ಹೌದು.
0: ಅಂದರೆ ನಮ್ಮ ಶಿಲ್ಪಿ ಸೊಗಸಾಗಿ ಹಾಡುತ್ತಂದಾಯ್ತು. ಈ ರಾಗದ ಗತಿಯನ್ನು ಗಮನಿಸಿ, ಛಾಯೆಯನ್ನು ಗಮನಿಸಿ ಮಂತ್ರಿಗಳೇ.
1: ಪ್ರಭು,
0: ಖಂಡಿತವಾಗಿ ಈತ ನಮ್ಮ ಕೆಲಸ ಪ್ರಾರಂಭ ಮಾಡಿಯೇ ಇದ್ದಾನೆ. ಈತ ತನ್ನ ಸ್ವರಾಲಾಪದಲ್ಲಿ ತನ್ನ ಆನಂದಾತಿರೇಕವನ್ನು ಬಿಂಬಿಸುತ್ತಿಲ್ಲವೇ?

0: ಹೌದು ರಾಜನ್, ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಆನಂದ ಸಾಗರದಿಂದ ಎದಂತೆ ಇದೆ. ಆಹ ಆಹ, ಅದೆಂತಹ ಇಂಪಾದ ಧ್ವನಿ!
1: ಆತನ ಆನಂದಾತಿರೇಕಕ್ಕೆ ಯಾವ ಬಾಧೆಯೂ ಆಗದಂತೆ ಸ್ವಲ್ಪ ವಿಚಾರ ಕಲೆ ಹಾಕಿ ನನಗೆ ಕಳುಹಿಸಿ. ನಾನು ನಿಮಗಾಗಿ ಕಾಯುತ್ತೇನೆ.
0: ಪ್ರಭು ಈಗಲೇ ಹೊರಟೆ.
1: ಅದೆಲ್ಲಿಗೆ ಹೋಗಿದ್ದೀರಿ? ನಿಮಗಾಗಿ ನಾನು ಈ ಛೆಯಲ್ಲಿ ಕಾಯುತ್ತಾ ನಿಂತಿರುವೆ. ಆಕಾಶದಲ್ಲಿರುವ ನಕ್ಷತ್ರ ಚಂದ್ರನನ್ನು ಅದೆಷ್ಟು ಬಾರಿ ನೋಡಿದರೂ ಕಾಲವೇ ಸಾಗುತ್ತಿಲ್ಲ. ಏನಾದರೂ ಹೊಸ ಸುದ್ದಿ ಹೇಳಿ.
0: ನಿಧಾನವಾಗಿ ಬರಲು ಕಾರಣ ಇದೆ ಪ್ರಭು. ನಿಮಗೇನಾದರೂ ಸುದ್ದಿ ಹೇಳಬೇಕೆಂದು.
1: ಏನಾದರೂ ತಿಳಿಯಿತೆ? ನಾಳೆ ತಾನೇ ಕೊನೆಯ ದಿನ.
0: ಆತ ಎಲ್ಲಾ ಬಾಗಿಲುಗಳನ್ನು ಭದ್ರಡಿಸಿಕೊಂಡೇ ಕೆಲಸ ನಿರ್ವಹಿಸುವುದು. ಅಲ್ಲೋ ಸ್ಮಶಾನ ಮೌನ, ಯಾರು ನಡೆದರೂ ಹೆಚ್ಚು ಸದ್ದಾದಂತೆ ಭಾಸವುತ್ತದೆ. ಸೇವಕರು ತಾನೇ, ಏನು ಹೇಳಿಯಾರು?
1: ಹಾಗಾದರೆ ನಿಮಗೇನೂ ತಿಳಿಯಲಿಲ್ಲ? ಕೇಳಿ ಮಂತ್ರಿಗಳೇ, ಕೇಳಿ, ಆ ರಾಗದಲ್ಲಿ ಅದೆಷ್ಟು ಆನಂದವಿದೆ, ಅದೆಷ್ಟು ಸಂತೋಷವಿದೆ ಕೇಳಿ. ಖಂಡಿತವಾಗಿ ನನ್ನ ಕೆಲಸ ಮುಗಿದಿದೆ. ರಾಗದ ತೀವ್ರಗತಿ ಗಮನಿಸಿ ಮಂತ್ರಿಗಳೇ, ಗಮನಿಸಿ.

0: ಪರಾಂಬರಿಸಬೇಕು ಮಹಾಪ್ರಭು. ಈ ಸಣ್ಣ ಶಿಲ್ಪ ತಮ್ಮ ಒಪ್ಪಿಗೆಯಾದರೆ ನನ್ನ ಶ್ರಮ ಸಾರ್ಥಕ, ಕಲೆಗೆ ಸಿಕ್ಕ ಗೌರವ ಎಂದು ಭಾವಿಸುತ್ತೇನೆ.
1: ಆಹಾ ಆಹಾ, ಅದೆಷ್ಟು ಸುಂದರವಾಗಿದೆ, ಅದೆಷ್ಟು ಅದ್ಭುತವಾಗಿದೆ! ನೋಡಿದಿರಾ ಮಂತ್ರಿಗಳೇ, ಈತನ ಕಲಾ ಚತುರತೆಯನ್ನು. ಅಂದೇ ನಾನು ಹೇಳಿದನಲ್ಲವೇ, ಈತ ತಯಾರಿಸುವ ಮಾದರಿ ವಿಶೇಷವಾಗಿರುವುದೆಂದು. ಆದಿತ್ಯಾನಂದ, ಈ ನಿನ್ನ ಮಾದರಿ ನನ್ನ ಸಂತೋಷವನ್ನು ದ್ವಿಗುಣಗೊಳಿಸಿದೆ.
2: ಹೌದು ರಾಜನ್, ನಿಮ್ಮ ಊಹೆ ನಿಜಕ್ಕೂ ಅದ್ಭುತ. ರಾಗದ ಗತಿಯಲ್ಲೇ ಗುರುತಿಸಿದ ನೀವು ನಿಮ್ಮ ಕಲ್ಪನಾಶಕ್ತಿಯ ಪರಿಚಯವನ್ನು ಮಾಡಿಸಿದಿರಿ. ಈತನ ಮಾದರಿ ನಿಮ್ಮ ಸಂತೋಷ ಕಾರಣವಾಗಿದ್ದರೆ ನಾವು ಈ ಶಿಲ್ಪಿಗೆಷ್ಟು ಆಭಾರಿಗಳಾದರೂ ಸಾಲದು.
0: ಎಲ್ಲವೂ ತಮ್ಮ ಅಭಿಮಾನ ಮತ್ತು ಗುರುಗಳ ಆಶೀರ್ವಾದವೇ ಆಗಿದೆ.
1: ನಾವು ಯಾರೂ ನಿನ್ನನ್ನು ಹೊಗಳುತ್ತಿಲ್ಲ. ನನ್ನ ದುಃಖವನ್ನು ಇಳಿಸಿ ಕರ್ತವ್ಯದ ಕಡೆ

0: ಕ್ರಿಯೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ನಿಮಗೆ ಶಾಂತಿ ದೊರೆಯುವಂತಹದ್ದು ನನ್ನ ಗುರುಗಳ ಕೃಪಾಶೀರ್ವಾದವೇ ಆಗಿದೆ. ತಮಗೂ ತಮ್ಮ ಮಂತ್ರಿ ಮಹೋದಯರಿಗೂ ನನ್ನ ಅನಂತಾನಂತ ವಂದನೆಗಳು. ತಾವು ಇನ್ನು ನನಗೆ ಅನುಮತಿ ನೀಡಬೇಕು.
1: ಇದೇನು ಶಿಲ್ಪಿ, ನಿನಗೆ ಹೊರಡುವ ಆತುರವೇ? ಕೂಡದು, ನಮಗಾಗಿ ಇಷ್ಟೊಂದು ಹಗಲು ರಾತ್ರಿಗಳು ಶ್ರಮಿಸಿ ನಮ್ಮನ್ನೆಲ್ಲ ತೃಪ್ತಿಪಡಿಸಿ ಬರಿಗೈಯಲ್ಲಿ ಹೋಗುವುದೇ? ಛೇ, ಇಲ್ಲ, ನೀನು ಏನಾದರೊಂದು ಪ್ರತಿಫಲ ಪಡೆದರೇನೇ ನಮಗೆಲ್ಲ ನೆಮ್ಮದಿ. ಕೇಳು ಶಿಲ್ಪಿ, ಕೇಳು.
0: ನಾನು ಭಿಕ್ಷು ಮಹಾರಾಜ, ನನಗೇನು ಬೇಡ, ತಮ್ಮ ಕರುಣಾ ಕಟಾಕ್ಷ ಒಂದಿದ್ದರೆ ಸಾಕು, ನನಗೆ ಅದೇ ಕೋಟಿವರ. ಇದಕ್ಕಿಂತ ನನಗಿನ್ನೇನು ಬೇಕು?
1: ಆಹಾ, ಕಲಾವಿದನೆಂದರೆ ನೀನೇ. ನಿನ್ನ ವಿದ್ಯೆಗೆ ತಕ್ಕ ವಿನಯ, ಈ ವಿನಯವೇ ನಿನಗೆ ಇಷ್ಟೊಂದು ಹೃದಯ ವೈಶಾಲ್ಯರಿದೆ. ನಿನ್ನ ಹೃದಯ ವೈಶಾಲ್ಯ ನನಗೆ ಗೊತ್ತು ಆದಿತ್ಯ. ಬುದ್ಧದೇವನ ಆಶೀರ್ವಾದ ನಿನಗಿರುವಾಗ ನಾವೇನು ತಾನೇ ಕೊಡಬಲ್ಲೆವು? ಆದರೂ ನನ್ನ ಮನಸ್ಸಿನ ತೃಪ್ತಿಗಾಗಿ.
0: ಸರಿ ಪ್ರಭು.
1: ಹೇಳು ಆದಿತ್ಯ, ಸಂಕೋಚಿಸದೆ ತಿಳಿಸು.
0: ಮಹಾಪ್ರಭು, ಕನಸೆಲ್ಲ ನನಸಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೂ ನಾನು ಕಂಡ ಕನಸುಗಳಲ್ಲಿ ನಂಬಿಕೆ ಇದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅದೇ ನನಗೆ ಕೋಟಿ ವರಹ.
1: ಶಿಲ್ಪಿ, ನೀನು ಒಗಟಿನಿಂದ ಹೇಳಿದರೆ ತಿಳಿಯುವಷ್ಟರ ಸಹನೆ ನನಗೆಲ್ಲಿಂದ ಬರಬೇಕು? ಹೇಳು, ವಿವರಿಸಿ ಹೇಳು ನಿನ್ನ ಕನಸಿನ ವಿಚಾರ. ಅದು ಏನು ಸಮಾಚಾರ?
0: ಅದೊಂದು ಮಹತ್ವದ ಕನಸು, ನನ್ನ ಕಲಾ ನೈಪುಣ್ಯತೆಗೊಂದು ಅಗ್ನಿ ಪರೀಕ್ಷೆ.
1: ಮಧ್ಯದಲ್ಲೇಕೆ ನಿಲ್ಲಿಸಿದೆ? ಹೇಳು ಶಿಲ್ಪಿ.
0: ಈ ಕನಸನ್ನು ಪ್ರಕಟಪಡಿಸಿದರೆ ಎಲ್ಲಿ ತಪ್ಪಾಗುವುದೋ ಎನ್ನುವ ಹೆದರಿಕೆಯಿಂದ ನನ್ನ ಮೈ ನಡುಗುತ್ತಿದೆ.
1: ಭಯಪಡಬೇಡ ಆದಿತ್ಯ. ಭಯವೇಕೆ? ಎಂತಹ ಬೇಡಿಕೆಯಾದರೂ ಸರಿ, ನೆರವೇರಿಸಿ ಕೊಡುವುದು ನನ್ನ ಕರ್ತವ್ಯ.
0: ಸರಿ, ಹಾಗಾದರೆ ತಾವೇನು ತಪ್ಪಾಗಿ ತಿಳಿಯದಿದ್ದರೆ ಒಂದೇ ಒಂದು ಸಾರಿ.
1: ಅಯ್ಯೋ ಶಿಲ್ಪಿ, ಮತ್ತೂ ಏಕೆ ನಿಲ್ಲಿಸಿದೆ? ಪೂರ್ತಿ ಮಾಡು.
0: ಪ್ರಭು, ನಾನು ಯಾರ ಮುಂಗೈ ನೋಡಿ ಆ ಶಿಲಾ ಸುಂದರಿಯನ್ನು ಕಡೆದೆ, ಆ ಸುಂದರಿಯನ್ನು ಒಂದು ಸಾರಿ ಕಣ್ತುಂಬ ನೋಡಬೇಕೆನ್ನಿಸಿದೆ. ಮತ್ತವ ನೀಚ ವಾಂಛೆಯೂ ಇಲ್ಲ, ಇದು ಕೇವಲ ನನ್ನ ವಿದ್ಯಾ ಪರೀಕ್ಷೆಗಾಗಿ.
1: ಏನಂದೆ, ಹಾಲುಂಡ ಮನೆಯ ಕರುವನ್ನು ಸಾಯಿಸುವೆಯಾ? ರಾಜಕುಮಾರಿಯನ್ನು ನೋಡಿ ಮೋಹಿಸಿ ರಾಜ್ಯವನ್ನು ಕಬಳಿಸುವಂತಹ ದುರಾಲೋಚನೆ ಮಾಡಿರುವೆಯಾ, ದ್ರೋಹಿ? ಮೊಘಲ್ ಸಾಮ್ರಾಜ್ಯದ ರಾಜಮನೆತನದ ಗೌರವವನ್ನು ಮಣ್ಣು ಪಾಲು ಮಾಡಲು ಬಯಸುತ್ತಿರುವೆಯಾ, ನೀಚ?
0: ತಾವು ನನ್ನನ್ನು ತಪ್ಪು ತಿಳಿದಿದ್ದೀರಿ ರಾಜನ್. ನಿಮಗೆ ತಿಳಿದಿರುವಂತೆ ನಾನೊಬ್ಬ ಭಿಕ್ಷು. ನನಗೆ ರಾಜ್ಯ ಕೋಶ ಇದ್ಯಾವುದರ ಮೇಲೂ ಆಸೆ ಇಲ್ಲ. ಸರ್ವ ಸಂಘ ಪರಿತ್ಯಾಗಿಯಾದ ನನಗೆ ಅದರಲ್ಲೂ ಒಂದು ಹೆಣ್ಣಿನ ಮೇಲೆ ವ್ಯಾಮೋಹವೇ. ನಾನು ಕಡೆದ ಆ ಶಿಲಾ ಸುಂದರಿ ರಾಜಕುಮಾರಿ ಎಂದು ತಿಳಿದದ್ದೂ ಈಗಲೇ. ಆಕೆಯನ್ನು ನೋಡಲು ಬಯಸಿದ್ದೂ ಪರಿಣಯಕ್ಕಲ್ಲ, ಪ್ರಣಯಕ್ಕೂ ಅಲ್ಲ, ನನ್ನ ಶಿಲ್ಪ ಪರೀಕ್ಷೆಗಾಗಿ. ಪ್ರಭು,
1: ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗತನವನ್ನು. ವಿಚಕ್ಷಣ ಜ್ಞಾನವಿಲ್ಲದೆ ಬಾಯಿಗೆ ಬಂದಂತೆ ಬೊಗದರೆ ಪ್ರಾಣದಂಡ ತೆರಬೇಕಾದೀತು.
0: ನಾನು ನಿಜವಾಗಿ ಅಪರಾಧಿಯೇ ಆಗಿದ್ದರೆ ಪ್ರಾಣದಂಡ ತೆರಲು ಸಿದ್ಧ. ಎಲ್ಲವನ್ನೂ ತ್ಯಜಿಸಿದವನಿಗೆ ಸಾಯಲು ಎಂತಹ ಭಯ? ನಾನು ಸತ್ತರೂ ಕೂಡ ತಮಗೊಂದು ಕಳಂಕದ ಮಾತು ನಿಲ್ಲುವುದು.
1: ಕಳಂಕದ ಮಾತೆ? ಏನದು?
0: ಮತ್ತೇನಿಲ್ಲ, ಧರ್ಮಪ್ರಭುಗಳು ಭಿಕ್ಷು ಒಬ್ಬನಿಗೆ ಕೊಟ್ಟ ಮಾತನ್ನು ನಡೆಸಿಕೊಡಲು ವಿಫಲರಾದವು ಎಂಬುದು.
1: ಏನಂದೇ, ನಿನ್ನ ಅಧಿಕ ಪ್ರಸಂಗತನಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿನ್ನನ್ನು
0: ಭಗವಾನ್ ಗುರುದೇವ.
2: ಅಥವಾ

0: ಶರಣ.
1: ರಾಜರು ಅದೆಂತಹ ಅಕಾರ್ಯ ಮಾಡಿದರು, ಇವರ ಸಿಟ್ಟಿಗೆ ಒಬ್ಬ ಕಲಾ ವಿಭೂತಿಯ ಆಹುತಿಯೇ ಆಯಿತೆ. ಕಲಾ ಪರೀಕ್ಷೆಗಾಗಿ ರಾಜಕುಮಾರಿಯನ್ನು ನೋಡಲು ಬೇಡಿದ ಮಹಾಪರಾಧವೇ. ಛೇ, ಎಂತಹ ಅಕಾರ್ಯ.

0: ಆದಿತ್ಯಾನಂದನು ಅಂತ್ಯವಾದ ಕೆಲ ದಿನಗಳಲ್ಲಿ ಅನೇಕ ಶಿಲ್ಪಿಗಳು ಬಂದರು. ಆದಿತ್ಯಾನಂದನ ಮಾದರಿಯನ್ನು ತಯಾರಿಸಲಾರದೆ ಹಿಂತಿರುಗಿದರು. ಕೊನೆಗೆ ಒಡೆದು ಚೂರಾದ ಮಾದರಿಯನ್ನೇ ಸೇರಿಸಿ ಅದರ ನಕಾಶೆಯನ್ನು ತಯಾರಿಸಿ ಈಗಿನ ತಾಜ್ಮಹಲನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಆ ಮಹಾಮಂದಿರದ ಹಿಂದೆ ಇನ್ನೆಷ್ಟು ವಿಷಾದಗಳು ಅಡಗಿ ಕಾಲಗರ್ಭದಲ್ಲಿ ಸೇರಿ ಹೋಗಿದೆಯೋ.
1: ಅಮರಶಿಲ್ಪಿ ನಾಟಕ ಕೇಳಿದಿರಿ. ರಚನೆ ಹೆಚ್ಎ ಪ್ರಕಾಶ್. ಭಾಗವಹಿಸಿದವರು ಭಾನು ಮೋಶ್ರೀ, ಕುಮಾರ ಚಲವಾದಿ, ಬಿಆರ್ ವಿಜಯಕುಮಾರ್, ಎನ್ ಕೇಶವಮೂರ್ತಿ, ಹನುಮಂತ ನಾಯಕ್ ಹಾಗೂ ರವಿಶಂಕರ್. ನಿರ್ಮಾಣ ಸಹಕಾರ ಕಾತ್ಯಾಯಿನಿ ಬಿ. ನಿರ್ಮಾಣ ಸುನಂದಾ ಮೂರ್ತಿ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಬಿ ಕೆ ಸುಮಿತ್ರ, ಬರೆದವರು ಜೆ ಎಚ್ ಪಿ ಆಚಾರ್ಯ ಅವರು.

ಈಗ ಕೇಳಿ ಒಲವೇ ವಿಸ್ಮಯ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಸ್ವಲ್ಪನೆ ನೀಡಿದ್ದಾರೆ ವೀರ್ ಸಮರ್ಥ್ ಅವರು. ಗೀತೆಗೆ ದನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಅರ್ಚನಾ ರವಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳಿ ಯಕ್ಷಗಾನ ತಾಳಮದಳೆ ಪ್ರಸಂಗ ಸುದರ್ಶನ ವಿಜಯ ನಡೆಸಿಕೊಡುತ್ತಾರೆ ಮೂಡುಬೆಳ್ಳೆಯ ಯಕ್ಷ ಕೌಸ್ತುಭದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಚಂದ್ರಕಾಂತ ರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಳೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಲಕ್ಷ್ಮೀಂದ್ರ ನಗರ. ಪಾತ್ರ ಪರಿಚಯ ವಿಷ್ಣು, ರವೀಂದ್ರ ವಾಗ್ಲೆ ಮಣಿಪಾಲ, ಲಮಿ ಮನೋಹರ ನಾಯಕ್ ಹಿರಿಯಡಕ, ಸುದರ್ಶನ ಮಂಜುನಾಥ ಕುಲಾಲ ಐರೋಡಿ, ಶತ್ರು ಪ್ರಸೂಧನ ಪ್ರಭಾಕರ ಆಚಾರ್ಯ ಮಟ್ಪಾಡಿ, ದೇವೇಂದ್ರ ದಿನರ ಹೇರೂರು, ಅಗ್ನಿ ಉದಯ ಆಚಾರ್ಯ ಹೇರೂರು.

0: ಹಿಂದೊಂದು ಕಾಲದಲ್ಲಿ ಸುರಾಸುರರ ನಡುವೆ ಸಮುದ್ರ ಮಥನವೇರ್ಪಟ್ಟಾಗ ಉದ್ಭವಿಸಿದವಳು ನೀನು. ದೇವ ದಾನವರಾದಿಯಾಗಿ ಎಲ್ಲವರೂ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನಿನ್ನ ಕರಗ್ರಹಣ ಮಾಡಲು ಹಾತೊರೆದರೂ ಕೂಡ ಅವರನ್ನೆಲ್ಲ ಧಿಕ್ಕರಿಸಿ ನೀನು ನನ್ನನ್ನ ಸೇರಿಕೊಂಡೆ. ಸಂಪತ್ತಿಗೆ ಅಧಿಕಾರಿಣಿ ನೀನು. ನಿನ್ನನ್ನ ಹೊಂದಲು ಅದೆಷ್ಟೋ ಮಂದಿ ಆಸೆ ಪಡುತ್ತಾರೆ, ಆದರೆ ಅಷ್ಟು ಸುಲಭವಾಗಿ ನೀನು ಅವರಿಗೆ ದೊರಕುವವಳಲ್ಲ. ದೊರಕಿದರೂ ಶಾಶ್ವತವಾಗಿ ಅಲ್ಲಿ ನಿಲ್ಲುವವಳೇ ಅಲ್ಲ. ಹಾಗಿರುವಾಗ ನಾ ಹೃದಯ ಮಂದಿರದಲ್ಲಿಯೇ ನೀನು ಇದ್ದೀಯಲ್ಲ, ಇದು ನನಗೆ ಹೆಮ್ಮೆ ತರುವ ವಿಚಾರ. ಸದಾಕಾಲ ನಿನ್ನ ಸಾನ್ನಿಧ್ಯ ನನಗೆ ದೊರಕಿದೆ. ಲೋಕದಲ್ಲಿ ಒಂದು ಮಾತುಂಟು, ಲಕ್ಷ್ಮೀನಾರಾಯಣರು ಎಂಬುದಾಗಿ. ಹಾಗೂ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವಿ, ಸಾಲದು.
1: ಸ್ವಾಮಿ, ನೀವೇನೋ ನನ್ನನ್ನ ಬಾಯಿ ತುಂಬಾ ಹೊಗಳುತ್ತಾ ಇದ್ದೀರಿ, ಆದರೆ ನೀವೇನು ಸಾಮಾನ್ಯದವರೇ. ಸ್ವಾಮಿ ಲಾಲಿಸಬೇಕು.

0: ವಲ್ಲಭೆ,
1: ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದ ನಾನು ನಿಮ್ಮ ಕೈ ಹಿಡಿಯುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು.
0: ಓಹೋ,
1: ಭೂಮಿಯ ಭಾರ ಅಧಿಕವಾಗಿ ದುಷ್ಟರು ಮೆರೆಯುತ್ತಿರುವಂತಹ ಹೊತ್ತಿನಲ್ಲಿ ಬಗೆ ಬಗೆಯ ಅವತಾರಗಳನ್ನ ಎತ್ತಿ ದುಷ್ಟರನ್ನ ಶಿಕ್ಷಿ ಶಿಷ್ಟರನ್ನ ಪೊರೆದ ಮಹಾಮಹಿಮರು ತಾವು. ವೇದೋದ್ಧರಣಕ್ಕಾಗಿ ಮತ್ಸ್ಯಾವತಾರವನ್ನು, ಮಂದರೋದ್ಧರಣಕ್ಕಾಗಿ ಕೂರ್ಮಾವತಾರವನ್ನು, ವಸುಂಧರೋದ್ಧರಣಕ್ಕಾಗಿ ವರಹಾವತಾರವನ್ನು, ತರಳೋದ್ಧಾರಣಕ್ಕಾಗಿ ನರಸಿಂಹಾವತಾರವನ್ನು, ನಾಕೋದ್ಧರಣಕ್ಕಾಗಿ ವಾಮನಾವತಾರವನ್ನ ತಳೆದು ಧರ್ಮವನ್ನ ರಕ್ಷಿಸಿ ಮಹೋನ್ನತ ವ್ಯಕ್ತಿಯಾಗಿ ಮೆರೆದವರು ತಾವು. ತಮ್ಮಂತಹ ವ್ಯಕ್ತಿಯ ಕೈಯನ್ನ ಹಿಡಿದಿರುವ ನಾನೇ ಧನ್ಯಳು, ನಾನೇ ಮಾನ್ಯಳು. ಸ್ವಾಮಿ
0: ದೇವಿ
1: ವಲ್ಲಭ,
0: ಬಗೆ ಬಗೆಯ ಅವತಾರಗಳನ್ನು ನಾನು ಎತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಧರ್ಮವನ್ನು ಸತ್ಯವನ್ನು ನೆಲೆಗೊಳಿಸಬೇಕು ಎನ್ನುವ ಉದ್ದೇಶದಿಂದ. ತ್ರಿಮೂರ್ತಿಗಳಾದ ನಮಗೆ ಆದಿಮಾಯೆಯಿಂದ ಆದ ಅನುಜ್ಞೆಯೇ ಹಾಗೆ ಉಂಟು
1: ಅಲ್ಲವೇ?
0: ಅದನ್ನ ಚ್ಯುತಿಯಿಲ್ಲದೆ ನಾನು ನೆರವೇರಿಸಿಕೊಂಡು ಬಂದಿದ್ದೇನೆ. ಇದೇನು, ನಾವೀರ್ವರು ಮಾತನಾಡುತ್ತಿರುವಾಗ ನನ್ನ ಕರದಲ್ಲಿರುವ ಸುದರ್ಶನ ಇಳಿದು ಕೆಳಗೆ ಬಂದನಲ್ಲ?
1: ಹೌದಲ್ಲ,
0: ಯಾಕೆ ಹೀಗಾಯಿತು?
1: ಯಾಕೆ
2: ಸರಸಿ ಜದಳಲೋಚನೆ ಇಂತೆರೆಯನ ಶ್ಲಾಘಿಸುತ್ತಿರೇ

0: ನೋಡಿ, ಯಾರೇ ಆಗಿರಲಿ ಅವರಾಡುವ ಮಾತು ಇನ್ನೊಬ್ಬರ ಅಂತಸತ್ವವನ್ನು ಕೆಣಕಬಾರದು. ಯಾಕೆ ಹೇಳಿದ ಈ ಮಾತು? ಸತ್ಯ ಸಂಗತಿ ಏನೆಂಬುದು ತಿಳಿಯದ ನಮ್ಮಮ್ಮ ತನ್ನ ಗಂಡನನ್ನು ಒಂದೇ ಸವನೆ ಹೊಗಳುವುದಕ್ಕೆ ಪ್ರಾರಂಭಿಸಿದ್ದಾರೆ. ನಮ್ಮ ದೇವರು ಹೊಗಳಿಕೆ ಕೇಳಿ ಬೀಗುತ್ತಿದ್ದಾರೆ. ಅಬ್ಬಬ್ಬಾ, ಏನು ಚಂದ ಸಂಭಾಷಣೆ ಇವರದ್ದು! ಗಂಡ ಹೆಂಡತಿಯನ್ನ ಹೊಗಳುವುದೇನು, ಹೆಂಡತಿ ಗಂಡನನ್ನ ಹೊಗಳುವುದೇನು? ಇವರ ಸರಸ ಸಲ್ಲಾಪದ ತನ್ಮಧ್ಯ ನಾನೊಬ್ಬನು ಇದ್ದೇನೆ ಎನ್ನುವುದೇ ಮರೆತರೋ ಹೇಗೆ? ಅದಲ್ಲದೆ ಹೋದ್ರೆ ಇವರ ಮಾತಿನ ಚಕಮಕಿ ಹೇಗಾಯಿತು ಗೊತ್ತಾ? ಗಾರ್ದಬ ಮತ್ತು ಮಂಡೂಕದ ಸಂಭಾಷಣೆ ನಡೆದ ಹಾಗಾಯಿತು. ಆದ್ರೆ ನನಗೆ ಇವ ಮಾತುಗಳನ್ನ ಕೇಳಿ ಸಹಿಸ್ಲಿಕ್ಕಾಗದೆ ದೇವರ ಕೈಯಿಂದ ಹಾರಿ ಈ ಕಡೆಗೆ ಬಂದೆ. ಸತ್ಯ ವಿಚಾರವನ್ನು ನಮ್ಮ ಲಕ್ಷ್ಮಿಯಮ್ಮನಿಗೆ ತಿಳಿಯಬೇಕಲ್ಲ. ಓ ಲಕ್ಷ್ಮಿಯಮ್ಮ, ನಿಮಗೆ ಈ ಸುದರ್ಶನನ ಸಾಸಿರ ನಮನಗಳು.
1: ಎದ್ದೇಳು,
0: ದೇವರಿಗೂ ಸಹ ಒಂದು ನಮಸ್ಕಾರ.
2: ಎದ್ದೇಳು, ಎದ್ದೇಳು
1: ಸುದರ್ಶನ. ಆಶ್ಚರ್ಯವಾಗುತ್ತಾ ಇದೆ.
0: ಯಾಕಮ್ಮ,
1: ಮೊದಲಿಗೆ ದೇವರಿಗೆ ನಮಸ್ಕಾರವನ್ನ ಗೈದ ಬಳಿಕ ನನಗೆ ನಮಸ್ಕರಿಸುತ್ತಾ ಇದ್ದವನು ನೀನು.

0: ಇಂದು ರೂಢಿಯಂತೆ ಅಲ್ಲ, ನನಗೆ ಮೊದಲ ನಮಸ್ಕಾರವನ್ನ ಗೈದು ದೇವರಿಗೊಂದು ಹಠಾಚಾರಕ್ಕೆ ನಮಸ್ಕಾರವನ್ನ ಕೊಡುತ್ತಾ ಇರುವೆ. ಈ ಬದಲಾವಣೆಗೆ ಏನು ಕಾರಣ ಎನ್ನುವುದಾಗಿ ತಿಳಿಯಲಿಲ್ವಲ್ಲ
1: ತಾಯಿ? ನಿಮಗೆ ಬೇಸರ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಮಸ್ಕಾರ ಕೊಟ್ಟಿ.
0: ಓಹೋ,
1: ನನ್ನ ಮಾತುಕತೆ ಇದ್ದದ್ದು ನಿಮ್ಮಲ್ಲಿ.
2: ಲಕ್ಷ್ಮೀ,
0: ಓ
2: ಹಾಗಿದ್ರೆ ನಿಮ್ಮ ಇರುವರ ನಡುವಿನ ಮಾತುಕತೆಯಲ್ಲಿ ನಾನ್ಯಾಕೆ ಹೇಳು ಮಧ್ಯದಲ್ಲಿ? ಬರ್ತೇನೆ ನಾನು.
1: ದೇವರಿಗೆ ಹೋಗುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಇರುವರ ವಾದ ವಿವಾದದ ಮಧ್ಯದಲ್ಲಿ ತಾವಿರಬೇಕು. ಹಾಗೆ ಏನಾದ್ರೂ ನಮ್ಮ ವಾದ ವಿವಾದದ ಮಧ್ಯದಲ್ಲಿ ಅನಿವಾರ್ಯತೆಯ ಮಾತುಗಳಿದ್ರೆ ತಾವು ಮಾತಾಡಬೇಕು. ಹಾಗೆ ನಿಮ್ಮ ಸಮ್ಮುಖದಲ್ಲಿ ಅಮ್ಮ, ನಾನೊಂದು ಮಾತನ್ನ ಕೇಳ್ತೇನೆ, ಲಾಲಿಸಬೇಕು.
0: ಏನದು?

0: ಅಮ್ಮ
1: ಸುದರ್ಶನ,
0: ಲೋಕದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರಂತೆ
1: ಅಲ್ವೇ?
0: ಆದ್ರೆ ನಿಮಗ ಹಾಗಲ್ಲ, ದೇವರೇ ನಿಮ್ಮ ಗಂಡನಾಗಿದ್ದಾನೆ.
1: ಸತ್ಯ ಮಾತು.
0: ಗಂಡ ಹೆಂಡತಿಯನ್ನ ಹೊಗಳುವುದು, ಹೆಂಡತಿ ಗಂಡನನ್ನ ಹೊಗಳುವುದು ಇದ್ದದ್ದೇ
1: ಅಲ್ವೇ?
0: ಆದರೆ ಅದರಲ್ಲಿ ಸತ್ಯಾಂಶ ಇರಬೇಕು, ಅತಿಶಯೋಕ್ತಿ ಇರಬಾರದು.
1: ಸುದರ್ಶನ
0: ಅಮ್ಮ,
1: ಈಗ ಅಂತಹ ಅತಿಶಯೋಕ್ತಿ ಏನಾಯಿತು ಹೇಳು?
0: ದಾನವರು ಲೋಕಕಂಟಕರಾಗಿ ಮೆರೆಯುತ್ತಿದ್ದುದು ಸತ್ಯ ಮಾತ್ರವಲ್ಲ, ಅವರ ವಧೆಯ ಪ್ರಕರಣದಲ್ಲಿ ನಿಮ್ಮ ಗಡ ಇದ್ದದ್ದು ಸತ್ಯ
1: ಅಲ್ವೇ?
0: ಆದ್ರೆ ಅವರು ಧನುಜರನ್ನೆಲ್ಲ ಕೊಂದದ್ದು ಅಂತ ಹೇಳಿದ್ರಲ್ಲ, ಇದು ಮಾತ್ರ ಅಪ್ಪಟ ಸುಳ್ಳು.
1: ಅದ್ಯಾಕ?
0: ಈ ಸುದರ್ಶನ ಇಲ್ಲದಿರುತ್ತಿದ್ದರೆ ನಿಮ್ಮ ಗಂಡನಿಗೆ ಎಲ್ಲಿ ಆಸಕ್ತಿ ಬರುತ್ತಿತ್ತು ಹೇಳಿ? ಶ್ರಮ ನನ್ನದ್ದು, ಕೀರ್ತಿ ನಿಮ್ಮ ಗಂಡನಿಗ, ಇದನ್ನು ನಾನು ಒಪ್ಪುವುದಿಲ್ಲ.
1: ಸುದರ್ಶನ
0: ಅಮ್ಮ,
1: ಮಾತು ಎನ್ನುವುದು ಹಲ್ಲ ಬೇಲಿಯೊಳಗೆ ಇರಬೇಕು, ನಾಲಗೆ ಎನ್ನುವುದು ಹರಿಯ ಬಿಟ್ಟದ್ದೇ ಆದ್ರೆ ದವಡೆಗೆ ಮೂಲವಾಗುತ್ತದಂತೆ. ಯಾಕೆ ಮಾತನಾಡಿದೆ ಹೇಳು?
0: ಯಾಕೆ
1: ಗಂಡ ಹೆಂಡಿರು ಮಾತನಾಡುವಂತಹ ಹೊತ್ತಿನ ಮೂರನೆಯವರು ಮೂಗು ತೂರಿಸಬಾರದು ಅಂತ ಹೇಳಿ ಉಂಟು. ನಮ್ಮಿಬ್ಬರ ಸರಸ ಸಲ್ಲಾಪದ ಮಾತಿನ ಮಧ್ಯೆ ನೀನು ಮಾತಾಡುವಾಗ ಯೋಚನೆಯನ್ನ ಮಾಡಬೇಕಿತ್ತೋ ಬೇಡುವ ಹೇಳು.
0: ಅಮ್ಮ, ಹೊರಗಿನಿಂದಲೋ ಅಥವಾ ಬೇರೆ ಕಡೆಯಿಂದಲೋ ಮತ್ತೊಬ್ಬರು ಬಂದ್ರೆ ಅಥವಾ ಮಗನೇ ಬಂದರೂ ಅದು ತಪ್ಪಾಗ್ತದೆ
1: ಅಲ್ವೇ?
0: ಆದ್ರೆ ಮಗನ ಸಮ್ಮುಖದಲ್ಲಿ, ಮಗ ಅಲ್ಲೇ ಇರುವಾಗ ಮಗನ ಸಮ್ಮುಖದಲ್ಲಿ ಸರಸ ಸಲ್ಲಾಪದ ಮಾತುಗಳನ್ನು ಆಡಬೇಕಾದ್ರೆ ತಂದೆ ತಾಯಿಯಾದವರು ಆಲೋಚಿಸಬೇಕಾಗ್ತದೆ. ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೆ ಎನ್ನುವುದನ್ನೇ ತಾವು ಮರೆತು ವ್ಯವಹರಿಸುತ್ತಿದ್ದೀರಿ ಎನ್ನುವುದನ್ನು ಅರಿತೆ ನಿಮ್ಮ ಸಮ್ಮುಖಕ್ಕೆ ಬಂದವ ನಾನು. ಅದನ್ನೇನು ಅರಿಯದವನೇನು ಅಲ್ಲ. ತಾಯೇ, ಕಂಡದ್ದನ್ನು ಕಂಡಂತೆ ನುಡಿದರೆ ಕೆಂಡದಂತಹ ಸಿಟ್ಟು ಬರುವುದು ಸಹಜ. ಸತ್ಯದ ವಿಚಾರವಾಗಿಯೂ ಯಾವಾಗಲೂ ಸತ್ಯ ಕೈಯಾಗಿಯೇ ಇರುತ್ತದೆ, ಅದು ಸ್ವಾಭಾವಿಕ. ನಿಮ್ಮಲ್ಲಿ ನಾನು ಸುತ್ತಿ ಬಳಸಿ ಮಾತನಾಡುವುದಿಲ್ಲ.
1: ಏನು?
0: ಒಂದೇ ವಾಕ್ಯದಲ್ಲಿ ವಿಷಯವನ್ನ ತಿಳಿಸ್ತೇಮ.
1: ಏನದು?
0: ನಿಮ್ಮ ಗಂಡನ ಬಳಿಯಲ್ಲಿ ನಾನು ಇಲ್ಲದಿರುತ್ತಿದ್ರೆ ನಿಮ್ಮ ಗಂಡ ಬರೇ ದಂಡ.
1: ಸುದರ್ಶನ, ಏನೆಂದುಕೊಂಡೆ? ನನ್ನವರು ಏನು ಅವತಾರವನ್ನ ಗೈದಿರುವುದು ಒಂದೇ ಎರಡೇ?
0: ಓಹೋ,
1: ಮತ್ಸ್ಯ, ವರಾಹ, ಕೂರ್ಮ, ನರಸಿಂಹ, ವಾಮನಾವತಾರವನ್ನ ತಳೆದು ಥರೆಯನ್ನ ಉದ್ಧರಿಸಿದವರು ನನ್ನವರು. ಅಂತಹ ಸಂದರ್ಭದಲ್ಲೆಲ್ಲ ನಿನ್ನ ಹೆಸರು ಎಲ್ಲಿಯೂ ಇರಲಿಲ್ಲ, ನಾನು ಕೇಳಲಿಲ್ಲ, ಯಾರು ಹೇಳಲಿಲ್ಲ ಎಂಬಲ್ಲಿಗೆ

0: ನಿನ್ನ ಹೆಸರು ಎಲ್ಲೆಲ್ಲಿಯೂ ಇಲ್ಲ, ನೀನು ಅಂತಹ ಕಾರ್ಯವನ್ನ ಗೈದು ಮಹೋನ್ನತ ವ್ಯಕ್ತಿಯಾದೆ ಎನ್ನುವುದಾಗಿ ಭಾವಬೇಡ, ನನ್ನವರನ್ನ ಮಾನಿಸಿದರೆ ನಿನಗೊಳಿತಾದೀತು.
1: ಓಹೋ, ನಿಮ್ಮ ಗಂಡ ಇಷ್ಟೆಲ್ಲ ಸಾಹಸ ಮಾಡುವಾಗ ನಾನು ಎಲ್ಲಿದ್ದೆ ಎಂದು ನಿಮ್ಮ ಪ್ರಶ್ನೆ ಅಲ್ವೇ? ತಾಯೇ,

0: ಅಮ್ಮ, ನಿಮ್ಮ ಗಂಡ ಮತ್ಸ್ಯಾವತಾರವನ್ನ ತಾಯಿ ಸೋಮಕ ಅರ್ಥಾತ್ ತಮಾಸುರನನ್ನ ಕೊಲ್ಲುವಲ್ಲಿ ಪ್ರಧಾನ ಪಾತ್ರತ್ವವನ್ನು ವಹಿಸಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದೀವಿ.
1: ಸರಿ,
0: ಆದರೆ ಅಲ್ಲಿ ಮುಖ್ಯವಾದ ಕೆಲಸ ಮಾಡಿದ್ದು ಯಾವುದು? ರಕ್ಕೆ. ನಿಮ್ಮ ಗಂಡ ಮತ್ಸ್ಯಾವತಾರ ತಾಳಿದಾಗ ಮತ್ಸ್ಯನ ರಕ್ಕೆ ನಾನಾಗಿದ್ದೆ.
1: ಸುದರ್ಶನ, ನೀನು ಆಡಿದ ಕ್ಷಣ ನಾನು ಒಪ್ಪಿಕೊಳ್ಳಲೇಬೇಕು ಅನ್ನೋದಾಗಿ ಏನು ಇಲ್ವಲ್ಲ? ಆ ಕಾರ್ಯವನ್ನ ಎಸಗಿದ ನನ್ನವರದನ್ನು ಒಪ್ಪಿಕೊಂಡ್ರೆ ಮಾತ್ರ ನಾನು ಒಪ್ಪಬಹುದು.
2: ದೇವಿ,
1: ಮತ್ಸ್ಯಾವತಾರದಲ್ಲಿ ರೆಕ್ಕೆಯಾಗಿದ್ದನಂತೆ ಆಹುದೇ.
2: ಸರಿ, ಆತ ಆಗಿದ್ದ ನನ್ನ ರೆಕ್ಕೆ, ಆದ್ದರಿಂದ ನಾನು ಸಮುದ್ರವನ್ನ ಹೊಕ್ಕೆ ಮುರಿದು ಬಿಟ್ಟೆ ಸೋಮಕನ ಪಕ್ಕೆ. ಇದನ್ನ ಕೇಳುವುದಕ್ಕೆ ನಿನಗೇನು ಸೊಕ್ಕೆ?
1: ಹಾಗಾದ್ರೆ ಸುದರ್ಶನ, ನೀನು ಈ ವಿಷಯದಲ್ಲಿ ಗೆದ್ದೆ ಎನ್ನುವುದಾಗಿ ಭ್ರಮಿಸಬೇಡ.
0: ಮತ್ತೆ
1: ನನ್ನವರು ಕೇವಲ ಒಂದೇ ಕಾರ್ಯವನ್ನ ಮಾಡಿದ್ದಲ್ಲು.
0: ಮತ್ತೆ
1: ಮತ್ತೆ ಹತ್ತು ಹಲವಾರು ಕಾರ್ಯವನ್ನು ಎಸಗಿದವರು. ಸಮುದ್ರ ಮಥನವನ್ನ ಮಾಡುವಂತಹ ಹೊತ್ತಿನಲ್ಲಿ ಮುಳುಗುತ್ತಿದ್ದಂತಹ ಮಂದರಾದ್ರಿ ಪರ್ವತವನ್ನ ಎತ್ತುವುದಕ್ಕಾಗಿ ನನ್ನವರು ಎರಡನೆಯ ವೇಷ ಮಾಡಿದ್ರು.
0: ಎರಡನೇ ವೇಷ ಯಾವುದಪ್ಪ ಅದು?
1: ಕೂರ್ಮಾವತಾರವನ್ನ ತಳೆದು ಮಂದರಾದ್ರಿ ಪರ್ವತವನ್ನ ಎತ್ತಿ ಹಿಡಿದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರು ಇರ್ಲಿಲ್ವಲ್ಲ?
0: ಓಹೋ, ನಿಮ್ಮ ಗಂಡ ಕೂರ್ಮ.
1: ಅವತಾರ ತಾಳಿದ ಅದನ್ನು ಸೇರಿಸು.
0: ಅದೇ ಹೇಳಿದ್ದು, ನಿಮ್ಮ ಗಂಡ ಕೂರ್ಮಾವತಾರ ತಾಳಿದಾಗ ನಾನು
1: ಎಲ್ಲಿದ್ದೆ?
0: ಕೂರ್ಮನ ಚಿಪ್ಪು ನಾನಾಗಿದ್ದೆ. ಚಿಪ್ಪಿನಿಂದ ಮಂದಾರ ಪರ್ವತವನ್ನ ಎತ್ತು ಭಾರ ಹೊತ್ತಿದ್ದು ನಾನು.
1: ಸ್ವಾಮಿ, ಕೂರ್ಮಾವತಾರದಲ್ಲಿ ಚಿಪ್ಪು ಅವನಾಗಿದ್ದನಂತೆ ಅಹುದೇ.
2: ನಾನು ಕೂರ್ಮಾವತಾರವನ್ನ ತಾಳಿದಾಗ ಅವನಾಗಿದ್ದ ನನ್ನ ಚಿಪ್ಪು ಅದು ಅಲ್ಲ ಅಂತ ಹೇಳುವುದು ಶುದ್ಧ ತಪ್ಪು. ಹಾಗಾಗಿ ಅವನ ಮಾತನ್ನು ನೀನು ಒಪ್ಪು.
1: ಒಪ್ಪಬೇಕಾ? ಸುದರ್ಶನ, ಇಲ್ಲಿಗೆ ಮುಗಿಯಲಿಲ್ಲ. ವಸುಂಧರೆಯನ್ನ ರಕ್ಷಿಸುವುದಕ್ಕಾಗಿ ನನ್ನವರು ವರಾಹಾವತಾರವನ್ನ ತಳೆದರು.

0: ಅಂತಹ ಸಂದರ್ಭದಲ್ಲಿ ನಿನ್ನ ಹೆಸರು ಎಲ್ಲಿಯೂ ಕೇಳಲಿಲ್ವಲ್ಲ ನಾನು?
1: ಅಮ್ಮ, ನಿಮ್ಮ ವಲ್ಲಭ ಶ್ವೇತವರಹ ರೂಪ, ಒಟ್ಟಿನಲ್ಲಿ ಹೇಳುವುದಾದ್ರೆ ಬಿಳಿ ಹಂದಿ
0: ಅಲ್ವಾ.
1: ಆದ್ರೆ ಭೂದೇವಿಯನ್ನ ರಕ್ಷಿಸುವ ಆ ಸಂದರ್ಭದಲ್ಲಿ, ಹಿರಣ್ಯಕನನ್ನ ಕೊಲ್ಲುವ ಸಂದರ್ಭ, ಕೋರೆ ದಾಡೆಯಲ್ಲಿ ಅವನನ್ನ ಕೊಂದದ್ದು.
0: ಹೌದು,
1: ಆ ಕೋರೆ ದಾಡೆಯೇ ನಾನಾಗಿದ್ದೆ.
0: ಹೌದಾ ಸ್ವಾಮಿ?
2: ಲಕ್ಷ್ಮೀ,
0: ವರಾಹ ಅವತಾರವನ್ನ ತಳೆದಾಗ ಆತ ದಾಡೆಯಾಗಿದ್ದಂತೆ.
2: ಆ ಸಂದರ್ಭದಲ್ಲಿ ಇವನಾಗಿದ್ದ ಕೋರೆ ದಾಡೆ,

0: ಸುದರ್ಶನ
1: ತಾಯಿ,
0: ಇಲ್ಲಿಯೂ ನೀನು ಗೆದ್ದೆ ಎನ್ನುವುದಾಗಿ ಯೋಚಿಸಬೇಡ. ಇನ್ನೂ ಇದೆ ನನ್ನವರು ಗೈದಂತಹ ಕಾರ್ಯ.
1: ಏನುಂಟು?
0: ಸರಳನಾಗಿರುವಂತಹ ಪ್ರಹ್ಲಾದನನ್ನ ರಕ್ಷಿಸುವುದಕ್ಕಾಗಿ, ದುಷ್ಟನಾಗಿರುವಂತಹ ಹಿರಣ್ಯಕ್ಷಿಪವನ್ನ ಮಡುಹುವುದಕ್ಕಾಗಿ ನನ್ನವರು ನಾರಸಿಂಹಾವತಾರವನ್ನ ತಳೆದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರು ಇರಲಿಲ್ವಲ್ಲ? ಈಗ ಒಪ್ಪಿಕೋ ಇದನ್ನ.
1: ನರಸಿಂಹಾವತಾರ ನಿಮ್ಮ ಯಜಮಾನರು ತಾಳೆದದ್ದು ಸತ್ಯ. ಆದ್ರೆ ಹಿರಣ್ಯಕಶ್ಯಪವನ್ನ ಕೊಲ್ಲುವಾಗ ನಿಮ್ಮ ಗಂಡ ಗದೆಯಿಂದ ತಲೆಗೆ ಬಡಿದದ್ದು ಅಥವಾ ಕತ್ತಿಯಿಂದ ಕತ್ತನ್ನ ಕತ್ತರಿಸು
0: ಅಲ್ಲ, ಎರಡರಿಂದಲೂ ಅಲ್ಲ,
1: ಮತ್ತೆ
0: ಬಲವಾದ ನಖಗಳಿಂದ ಆತನ ಉರವನ್ನ ಬಗೆದು ಕೊಂದು ಕಳೆದರು.
1: ಇದೇ ಮುಖ್ಯ ವಿಷಯ.
0: ಏನದು
1: ಆ ಕ್ರೂರವಾದಂತಹ ನರವೇ ನಾನಾಗಿದ್ದೆ?
0: ಹೌದಾ ಸ್ವಾಮಿ? ನರಸಿಂಹಾವತಾರದಲ್ಲಿ ಆತ ನಖನಾಗಿದ್ದನಂತೆ, ಇದು ಸರಿಯೇ?
2: ಹೌದೇ, ನಾನು ನರಸಿಂಹಾವತಾರವನ್ನ ತಾಳಿದ ಸಂದರ್ಭ ಆತ ಆಗಿದ್ದ ನನ್ನ ನಖ. ಇದರಿಂದ ತೊಲಗಿತ್ತು ಲೋಕದ ದುಃಖ, ನಮಗಾಯಿತು ಸುಖ. ಈಗ ನೋಡು ಅವಳ ಮುಖ. ಸುದರ್ಶನ, ನಿನ್ನ ಕಡೆ ಇದ್ದೇನೆ, ನನ್ನ ಕಡೆ ಇದ್ದೇನೆ.
1: ಇರದಿದ್ರೆ ನಿಮ್ಮ ಮರ್ಯಾದೆ ಹೋಗ್ತದಲ್ಲ.
0: ಸುದರ್ಶನ, ಅಲ್ಲಿಗೆ ಸುಮ್ಮನೆ ಕುಳಿತುಕೊಳ್ಳುವವಳು ನಾನಲ್ಲ.
1: ಮತ್ತೆ
0: ಇನ್ನು ಉಂಟು ನಮ್ಮವರು ಮಾಡಿದಂತಹ ಕಾರ್ಯ.
1: ಯಾವ ಕಾರ್ಯ?
0: ಬಲಿಯು ಕೈಯುತ್ತಿರುವಂತಹ ಯಾಗದಲ್ಲಿ ವಾಮನಾವತಾರವನ್ನ ತಳೆದು ನನ್ನವರು ಹೋದ್ರು. ಮೂರಡಿಯ ಪಾದವನ್ನ ಬೇಡಿದರು. ಅಸ್ತು ಎನ್ನುವುದಾಗಿ ಮಾತನ್ನ ಕೊಟ್ಟಂತಹ ಬಲಿಯನ್ನ ಮೆಟ್ಟುವುದಕ್ಕಾಗಿ ತ್ರಿವಿಕ್ರಮಾವತಾರವನ್ನ ತಳೆದು ಆತನನ್ನ ರಸಾತಳಕ್ಕೆ ತಳ್ಳಿದರು. ಆ ಸಂದರ್ಭದಲ್ಲಿ ನಿನ್ನ ಹೆಸರೂ ಇರಲಿಲ್ಲ, ನಿನ್ನ ಹೆಸರನ್ನು ಯಾರು ಹೇಳೂ ಇಲ್ಲ. ಈಗಲಾದ್ರೂ ಒಟ್ಟು ನನ್ನ ಸತ್ಯವನ್ನ.
1: ಮಾತೆ, ತ್ರಿವಿಕ್ರಮಾವತಾರವನ್ನ ತಾಳಿ ಆ ವಿಶಾಲವಾದ ಪಾದದಿಂದ ರಸತಳಕ್ಕೆ ತಳ್ಳಿದ್ರು ಅಂತ ಹೇಳಿದ್ರಿ ಅಲ್ಲ. ಆ ಬಲಿಯನ್ನ ರಸತಳಕ್ಕೆ ತಳ್ಳಿ ಆ ವಿಶಾಲವಾದ ಪಾದವೇ ನಾನಾಗಿದ್ದೆ.
0: ಹೌದೇ ಸ್ವಾಮಿ?
2: ದೇವಿ, ಆ ಸಂದರ್ಭದಲ್ಲಿ ಆತನಾಗಿದ್ದ ನನ್ನ ಪಾದ ಜಗತ್ತಿಗಾಯಿತು ಮೋದ. ಬಿಡು ನಿನ್ನ ವಾದ, ಯಾಕೆ ಮುನಿಸ್ತಾ ಇದ್ದೆ?
0: ಆಗಲಿ ಅಂತೆ,
1: ಗೊತ್ತಾಯ್ತಲ್ಲ.
2: ಲಕ್ಷ್ಮೀ, ನಿನ್ನ ವಾದವನ್ನ ಮುಂದುವರಿಸುವುದು ಸರಿಯಲ್ಲ. ಅಯ್ಯ ಸುದರ್ಶನ,
1: ದೇವರೇ,
2: ನಿನ್ನ ಮಾತು ಸಹಜವಾಗಿಯೇ ಇದೆ. ನೀನ್ಯಾರು, ನಿನ್ನ ಯೋಗ್ಯತೆ ಏನು, ಶ್ರೇಷ್ಠತೆ ಜ್ಯೇಷ್ಠತೆ ಎಷ್ಟರ ಮಟ್ಟಿನದು ಎಂಬುದು ನನಗೆ ತಿಳಿದಿದೆ. ಈ ಬಗ್ಗೆ ಅನ್ಯರಿಗೆ ತಿಳುವಳಿಕೆಯ ಕೊರತೆ ಇರಬಹುದು. ಈಗ ನೀನೇ ನೋಡಿದ್ದೀಯಲ್ಲ, ನಿನ್ನ ತಾಯಿಗೂ ಸಂಪೂರ್ಣವಾಗಿ ತಿಳಿದಿಲ್ಲ ಎಂಬುದಾಗಿ ಒಂದು ಮಾತು ಹೇಳ.
1: ಏನು?
2: ನೀನಿರುವ ಸ್ಥಳ ಇದಲ್ಲ, ನೀನು ಬೇರೆ ಕಡೆ ಇರಬೇಕಿತ್ತು. ಈಗಷ್ಟೇ ನನ್ನ ಕೈಯಿಂದ ಕೆಳಗಿಳಿದು ಬಿದ್ದಿ. ಅಂದ್ರೆ ಲೋಕಮುಖಕ್ಕೆ ನಿನ್ನ ಇರುವಿಕೆ ಎಲ್ಲಿ ಎಂಬುದನ್ನ ತೋರಿಸಲು ನಾಂದಿ ಹಾಡಿದ್ದಿ. ಎಲ್ಲ ದೇವತೆಗಳಿಂತಲೂ ಅಧಿಕ ಅಂತ ಹೇಳಿಕೊಳ್ಳುತ್ತಾ ಇದ್ದೀಯಲ್ಲ, ನಿನ್ನ ದೊಡ್ಡತನ ನನಗೆ ತಿಳಿದಷ್ಟು ಯಾರಿಗೆ ಗೊತ್ತುಂಟು ಹೇಳು. ಭುವನ ಮೂರರೋಳು ಕಡುಪರಾಕ್ರಮಿ ನೀನು. ಹೌದಯ್ಯ ಹೌದು.
1: ಅಮ್ಮ, ಈಗ ಗೊತ್ತಾಯ್ತಲ್ಲ, ಶ್ರೀಮುಖದಿಂದ ವಿಚಾರವನ್ನ ಅರಿದಿದ್ರಲ್ಲ. ಯಾರಿಗೆ ತಿಳಿದ್ರೆಷ್ಟು ಬಿಟ್ಟರೆಷ್ಟು, ನಿಮಗಿಬ್ಬರಿಗೆ ನಮ್ಮ ಯೋಗ್ಯತೆ ತಿಳಿದ್ರೆ ಸಾಕು. ಮತ್ತೆ ಇನ್ನು ನಿಮ್ಮ ಜೊತೆಯಲ್ಲಿ ನಾನಿರುವವಲ್ಲ, ನಮ್ಮ ಬಿಡಾರ ಬೇರೆ. ನಾನಿನ್ನು ಶ್ರೀಹರಿಯ ಕರವನ್ನೇ ಇರುವುದಿಲ್ಲ, ಹೊರಟೆ.
0: ಆಗಲಿ ಸ್ವಾಮಿ.
2: ದೇವಿ,
0: ಏನು ಈ ಸಲ ನೀವು ಅವನ ಪಕ್ಷವನ್ನೇ ವಹಿಸಿದಿರಿ?
2: ನೀನು ಹಾಗೆ ಅಂದುಕೊಳ್ಳಬಹುದು, ಮಗನ ಪರವಾಗಿ ನಾನು ಮಾತನಾಡಿದೆ ಎಂಬುದಾಗಿ. ಆದ್ರೆ ಅವನ ಅಹಂಕಾರ ನೋಡಿದೆಯಾ? ಯಾವುದಕ್ಕೂ ಒಂದು ಮಿತಿ ಅಂತ ಬೇಕಾಗ್ತದೆ. ಅದಕ್ಕೆ ತಕ್ಕುದಾದಂತಹ ಶಾಸ್ತಿಯು ಅವನಿಗೆ ಆಗಬೇಕು. ಹಾಗಾಗಿ ಸಕಲ ವೇದಿಕೆಯನ್ನು ನಾನು ನಿರ್ಮಾಣ ಮಾಡ್ತೇನೆ, ಕಾಲವೇ ಇದಕ್ಕೆ ಉತ್ತರ ಹೇಳುತ್ತದೆ. ಬಾ ಹೀಗೆ.
0: ಆಗಲಿ ಸ್ವಾಮಿ.

ನನ್ನ ಹೆಸರು ಶತ್ರು ಸೋದರ ಎನ್ನುವುದು ಹಾಗೆ ಹಿರಿಯರಿಂದ ದತ್ತವಾಗಿ ಬಂದಂತಹ ಈ ತೋಜಾವತಿ ನಗರವನ್ನ ಇಲ್ಲಿ ನಿಂತು ಚಿತಿ ಬಾರದ ರೀತಿಯಲ್ಲಿ ಆಳಿ ಬಾಳಿ ಬೆಳಗಿದ ಕೇಳ್ತೇ ಶತ್ರು ಮಸೂದನಿಗಿದೆ. ಗುರುಮುಖೇನ ಬೇಕಾದಂತಹ ಅಸ್ತ್ರವಿದ್ಯೆಗಳನ್ನು ಕಲಿತು ಧನಬಲ ಜನಬಲ ವಿದ್ಯಬಲ ಇದ್ದರೂ ಕೂಡ ದೈವ ಬಲವಿದ್ದರೆ ಸುರ ಗದ್ದುಗೆಯನ್ನು ಏರಬಹುದೆಂಬ ನಿರೀಕ್ಷೆಯಲ್ಲಿದ್ದಂತಹ ನಾನು ಪರಶಿವನನ್ನು

ಹೇಳ್ತೀನಿ. ಯಾವನು ಶತ್ರುವೊಂದು ಜೀವ ತಳಿದು ಬಂದಾಗ ನನಗೆ ಮರಣ ಎನ್ನುವುದು ಹಾಗೆ ಈ ಮೂಲಕವಾಗಿ ನಮ್ಮದಾದ ನಗರವನ್ನು ಸೇರಿದೆ, ಎಲ್ಲರೂ ಸಂತೋಷಗೊಂಡಿದ್ದಾರೆ. ಹಾಗಾದರೆ ನಮ್ಮದಾದಂತ ಮೂಲ ಉದ್ದೇಶವೇನು? ಸುರನಗರಿಗೆ ದಾಳಿಡವೇ ಹಿರಿಯಕ್ಕನ ಮಕ್ಕಳಾದಂತಹ ನಮ್ಮ ಪಾಲಿದಕ್ಕ ಭೇದ ಸುರಗಲ್ಗೆಯನ್ನು ವಶಪಡಿಸಿಕೊಳ್ಳಬೇ. ಅದಕ್ಕಾಗಿ ತಡ ಮಾಡುವುದಲ್ಲ, ಸೇನಾ ಸಾಗರದೊಂದಿಗೆ ನೇರವಾಗಿ ಸುರ

0: ದಿಕ್ಪಾಲಕರೇ,
1: ದೇವೇಂದ್ರ
0: ತ್ರಿಭುವನದಲ್ಲೇ ಶ್ರೇಷ್ಠವಾದಂತಹ ಈ ದೇವೇಂದ್ರ ದೇವಲೋಕ ದೇವಮುನಿ ಬೃಹಸ್ಪತಿ ಆಚಾರ್ಯರ ವೇದಘೋಷದೊಂದಿಗೆ ಯಕ್ಷರು, ಗರುಡ, ಗಂಧರ್ವರು, ಸಿದ್ಧರು, ಸಾಧ್ಯರೇ ಮೊದಲಾದವರ ಜೊತೆ ಏಕಾದಶ ರುದ್ರರು, ದಿಕ್ಪಾಲಕರು, ದೇವಾದಿ ಸೇರಿ ಪ್ರಾರಂಭವಾದಂತಹ ಈ ಸುಧರ್ಮ ಸಭೆಯಲ್ಲಿ ಕೇಳಿದಿರೆ ದೂತರಾಡಿದ ಮಾತನ್ನ.
1: ಏನಾಯ್ತು ಪ್ರಭು?
0: ಲೋಹವತಿಪುರದ ಶತ್ರು ಪ್ರಸೂದನ ಎನ್ನುವಂತಹ ದಾನವನು ನಮ್ಮದಾದಂತಹ ಈ ಸುರಲೋಕಕ್ಕೆ ದಾಳಿ ಮಾಡಿದ್ದಾನೆ. ಮಾತ್ರವಲ್ಲ, ತಡೆಯಲು ಹೋದಂತ ನಮ್ಮ ಚಾರಕರನ್ನು ಹೊಡೆದು ಓಡಿಸಿದ್ದಾನೆ ಅಂತಾದ್ರೆ ದಾನವರ ಅಹಂಕಾರ ಪರಮಾವಧಿ ಆಯಿತು. ಅವನ ಅಹಂಕಾರವನ್ನು ಇಳಿಸದೇ ಇದ್ದರೆ ನಾವು ಈ ಸ್ವರ್ಗದ ಪದವಿಯಲ್ಲಿ ಇದ್ದೇನು ಫಲ ಹೇಳಿ? ಅದಕ್ಕಾಗಿ ತಡ ಮಾಡುವುದಲ್ಲ, ಆ ದೃಢ ಸದೆ ಬಡಿಯಕ್ಕಾಗಿ ತೆರಳೋಣ.

0: ಶತ್ರು ಬಸವದಾನ. ಈ ಹಿಂದೆ ಅದೆಷ್ಟೋ ಮಂದಿ ದುರುಳದಾನವರು ನಮ್ಮ ತಾಯಿ ಸ್ವರ್ಗಲೋಕಕ್ಕೆ ದಾಳಿಯನ್ನ ಮಾಡಿದ್ದಾರೆ. ನಿನ್ನ ಮಟ್ಟಿಗೆ ನೀನೊಬ್ಬ ಪ್ರಬಲ ವ್ಯಕ್ತಿ ಆಗಿರ್ಬಹುದು, ಆದ್ರೆ ನಿನ್ನ ಶೌರ್ಯ ಸಾಹಸ ಪರಾಕ್ರಮ ಈ ಅಗ್ನಿ ನಡೆಯಲಿಕ್ಕಿಲ್ಲ. ನನ್ನೊಂದಿಗೆ ನೀನು ಹೋರಾಟಕ್ಕೆ ಬಂದದ್ದು ಹೌದು ಅಂತಾದ್ರೆ ಮಾಡುವಂತ ದುರದಲ್ಲಿ ನಿನ್ನ ಗಾರುಗೆಳಹಿ ಸುಟ್ಟು ಬಿಟ್ಟೇನು, ಎಚ್ಚರ.
1: ಬಂದವ ಅಗ್ನಿಯ
0: ಹೌದು,
1: ಬಹಳ ಒಳ್ಳೆಯದಾಯ್ತು, ಬಹಳ ಒಳ್ಳೆಯದಾಯ್ತು. ಯಾಕೆ ಬಲ್ಲಯ್ಯ?
0: ಯಾಕೆ
1: ಭೂಲೋಕದಲ್ಲಿ ಬ್ರಾಹ್ಮಣರು ಕೊಡುವ ಹವಿಸ್ಸನ್ನು ದೇವತೆಗಳಿಗೆ ತಂದೊಪ್ಪಿಸುವಂತ ಅಗ್ನಿ ದೇವ ಕೇಳಿದ್ದೇವೆ. ಈ ದೇವತೆಗಳಿಗೆ ಹವಿಸ್ಸನ್ನು ಸ್ವೀಕರಿಸಿದ ಕ್ಷಣ ಪ್ರಬಲರಾಗುತ್ತಾರೆ. ಅಂತಹ ಹವಿಸ್ಸನ್ನು ತಂದುಕೊಡುವ ನಿನ್ನನ್ನೇ ಪ್ರಥಮದಲ್ಲಿ ಕೊಂದು ಕಳೆದ ಅಂತಾದ್ರೆ ನಮ್ಮದಾದ ಅರ್ಧ ಜಯ ಗಳಿಸಿದಂತಾಗುತ್ತದೆ. ಮಾಡುವ

0: ಏನು
1: ಹಿರಿಯರ ಮಕ್ಕಳಾದಂತಹ ನಮಗೆ ದಕ್ಕಬಹುದಾದ ಸಿಕ್ಕಬಹುದಾದಂತಹ ಸುರಗತ್ತಿಗೆ ನೀನು ಆಳುತ್ತಾ ಇದ್ದೀಯ. ನಮ್ಮವರ ಅದೆಷ್ಟೋ ಮಂದಿ ಬಂದರು ಕೂಡ ಅವರನ್ನು ಬಡಿದೋಡಿಸಿದ್ದೀಯ. ಈಗ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಈ ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದ್ರೆ ಜಾಗ್ರತೆ
0: ಮುಚ್ಚಬೇಕು.

0: ಬಸವ ಸೋದನ. ಸುರಲೋಕವನ್ನ ಬಯಸಿ ಬಂದವನ ನೀನು. ಈ ಸುರಲೋಕವನ್ನ ಬಿಟ್ಟುಕೊಡುವುದಕ್ಕೆ ಇದನ್ನು ಯಾರಿಂದಲೂ ಭಿಕ್ಷೆ ಬೇಡಿ ಬಂದದ್ದ. ಪಿತೃಗಿತ ಸಂಪತ್ತು ಕೂಡ ಅಲ್ಲ. ಶತಯಾಗವನ್ನ ಮಾಡುವುದರ ಮೂಲಕ ತ್ರಿಮೂರ್ತಿಗಳನ್ನ ಮೆಚ್ಚಿಸಿ ಬೆಳೆದಿರುವ ಈ ಸುರಗದ್ದುಗೆ ಸಾಮರ್ಥ್ಯ ವಿದ್ದುಂಟು ಅಂತಾರೆ. ನೀನು ಕೂಡ ಶತಯಾಗವನ್ನ ಮಾಡಿ ತ್ರಿಮೂರ್ತಿಗಳನ್ನ ಮೆಚ್ಚಿಸಿದರೆ ಮುಂದಿನ ಕಲ್ಪಾಂತರದಲ್ಲಿ ನೀನು ಕೂಡ ದೇವೇಂದ್ರನಾಗಬಹುದು. ಇನ್ನು ನೀನೇನು ಹೇಳಿದೆಯಲ್ಲ, ಹಿರಿಯಕ್ಕರಗಳು ಅಧಿಕಾರವನ್ನು ಸ್ಥಾಪಿಸುವುದಕ್ಕೆ ಇದೇ ರೀತಿಯ ಮಾತನಾಡಿಕೊಂಡು ಈ ಹಿಂದೆ ನಿನ್ನಂತೆ ಅನೇಕ ಮಂದಿ ದಾನವರು ಈ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾರೆ. ಅವರ ಪರಿಸ್ಥಿತಿ ನೀನು ತಿಳಿದಿಲ್ಲವೇನು?
1: ಹಿಂದೆ ಬಂದವರಂತೆ ಭಾವಿಸಬೇಡ.
0: ಏನು
1: ತಪಸ್ಸಿನ ಮೂಲಕ ಅವರಿಂದ ವರವನ್ನು ಪಡೆದಿದ್ದೇನೆ. ಆ ವರದ ಬಲುಗ ಎಂದು ನಿನ್ನೆಲ್ಲರನ್ನು ಸೋಲಿಸಿ ಸ್ವರ್ಗದ ಸುಖವನ್ನು ಪಡೆಯುತ್ತೇನೆ ಪಡೆಯುತ್ತೇನೆ.
0: ಶತ್ರು ಬಸೂದನ ಪರಮೇಶ್ವರಿಂದ ವರ ಪಡೆದಿನ ಎಂದು ಹಿಗ್ಗಬೇಡವು. ಅತ್ಯುನ್ನತಿ ಪತನ ಹೇತುವಾದೀತು. ನಿನ್ನ ವರವೇ ನಿನಗೆ ಶಾಪವಾಗಿ ಹೋಗುತ್ತದೆ. ಯಾಕೆ ಬಲ್ಲಯ್ಯ? ನೀನು ದುರುದ್ದೇಶ ಪೂರ್ವಕವಾಗಿ ವರ ಬೇಡಿದೆ. ಶಿವ ಅಸ್ತು ಎಂದಿದ್ದಾನೆ ಎಂಬಲ್ಲಿಗೆ ಹೆದರುವವನು ನಾನಲ್ಲ. ನಿನ್ನ ವರದ ಭೀತಿ ನನಗಿಲ್ಲ. ಇದರಾಗ
1: ವರವ ಶಾಪವ

ಶಾಂತಿನಗರಲ್ಲಿ ಆಚರಿಸುತ್ತಾರೆ. ನಡೆಯುತ್ತೆ

0: ಜಯ ಜಯ ಜಯ ಜಯ ಜಯ ಜಯ ಲಕ್ಷ್ಮೀ ಲೋಲ ದೀನ ಜನ ಉದ್ಧಾರಣ ಭಕ್ತವತ್ಸಲ ಶ್ರೀಹರಿ ತ್ರಾಹಿ ತ್ರಾಹಿ ತ್ರಾಹಿ.
1: ಹಾ ದೇವೇಂದ್ರಾದಿ ಸುಮನಸರು ಹೇಳಿ ಎದ್ದೇಳಿ ಸುರಪತಿ
0: ದೇವ
1: ಎಲ್ಲರನ್ನ ಕೂಡಿಕೊಂಡು ಬಂದು ವಂದಿಸಿಕೊಂಡೇ ಅಲ್ಲ
0: ಹೌದು
1: ಕಾರಣವೇನು ಕೇಳಬಹುದೇ
0: ದೇವಾ?

0: ದೇವ
1: ಸುರಪತಿ
0: ಸರ್ವಾಂತರಯಾಮಿಯಾದ ನಿನಗೆ ತಿಳಿಯದ ವಿಚಾರ ಏನಿದೆ ದೇವ? ಲೋಹವತಿ ನಗರದ ಅಧಿಕಾರಿಯಾದಂತಹ ಶತ್ರು ಪ್ರಸೂದನ ಎಂಬವನು ಪರಶಿವನ ವರದ ಬಲದಿಂದ ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ.
1: ಹೌದೇ,
0: ನಮ್ಮನ್ನು ಸೋಲಿಸಿ ಇಂದ್ರ ಸಿಂಹಾಸನವೇನೆ ಮೆರೆಯುತ್ತಾ ಇದ್ದಾನೆ ದೇವ. ನೆಲೆ ಇಲ್ಲದೆ ಕಂಗೆಟ್ಟ ನಮಗೆ ನೀವಲ್ಲದೆ ಇನ್ನಾರು ಗತಿ ಹೇಳಿ ನಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಬೇಕು ದೇವ, ಪಾರು ಮಾಡಬೇಕು ಪರಮಾತ್ಮ.
1: ಸುರೇಂದ್ರ ಸಾತ್ವಿಕ ಗುಣದವರು, ಹಾಗಾಗಿ ತಾಮಸಿಗಳು ನಿಮ್ಮನ್ನ ಪೀಡಿಸುವುದು ಸಹಜವಾಗಿಯೇ ಇದೆ. ಮೂರು ಲೋಕಕ್ಕೆ ಒಡೆಯನಾದ ನೀನು ಈ ಸಂದರ್ಭದಲ್ಲಿ ಸಮಚಿತ್ತವನ್ನ ಕಾಪಾಡಬೇಕಯ್ಯ. ದಾನವರ ಆರ್ಟ ಕ್ಷಣಿಕವಾದದ್ದು ಎಂದು ಈ ಹಿಂದೆ ನಡೆದ ಅನೇಕ ಘಟನೆಗಳೇ ಸಾಕ್ಷಿ.
0: ನಿಜ,
1: ಚಿಂತಿಸಬೇಕು.

0: ಲೋಕಕ್ಕೆ ಸುಖವನ್ನು ಉಂಟು ಮಾಡುವುದಕ್ಕೆ ನಾನೇ ಉದ್ಯುಕ್ತನಾಗ್ತೇನೆ. ಆ ಕಾಲವ ಕಾಯುತ್ತಾ ಇರಿ, ನೀವಿನ್ನು ತೆರಳಿ.
1: ಧನ್ಯೋಸ್ಮಿ.
0: ಕಾಲ ಪ್ರಭಾವವೇ ಹಾಗೆ. ದೇವತೆಗಳ ರಕ್ಷಣೆಯಾಗಬೇಕಾದರೆ ಆ ಶತ್ರು ಪ್ರಸೂಧನನ ವಧೆಯಾಗಬೇಕು. ಅರಿಗಳ ವೇದಿಕೆಗೆ ನಾನೇ ಮುನ್ನುಗ್ಗಬೇಕು. ಎಲ್ಲಿ ಸುಧ? ಹಾ, ಅವನೀಗ ಇಲ್ಲ. ಹಾಗಂತ ಕರೆಯುವುದು ಸರಿಯಲ್ಲ. ಶಾಜ್ಞ ಧನಸ್ಸನ್ನ ಹಿಡಿದು ನಾನೇ ತೆರಳುತ್ತೇನೆ.

0: ನಿನ್ನ ದರ್ಶನವೇ ದುಃಖ ಸೂಚಕ. ನಿರಂತರವಾಗಿ ದಾನವರ ವಿರೋಧಿಯಾಗಿ ಉಳಿದವನು ನೀನು. ದಾನವಂತ ಕವಿ ಬಿರುದು ಬೇರೆ ನಿನಗೆ ಕಾಯುತ್ತಿದ್ದೆ ನಿನ್ನ ಬಂದೆಯಲ್ಲ. ಇಂದು ನಿನ್ನ ಕೊಂದು ದಾನವಂತಕ್ಕಾಗಿ ಶತ್ರು ಪ್ರಸೂದನ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತೇನೆ. ಬರ ಮುಂದೆ
1: ನಿನ್ನ ವಿಚಾರ ತಿಳಿಯದೆ ಬಂದವನೇ ನಾನು.
2: ನಿನ್ನನ್ನು ಪಡೆಯೋ ಹರನೇ ದೊರವನ್ನು ಪಡೆಯುತ್ತ ದುರರನ್ನು ದುರದಲ್ಲಿಗೆ

0: ನೀನು ತಿಳಿದ ಹಾಗೆ ನಾನು ಯಾರ ಪಕ್ಷಪಾತಿಯೂ ಅಲ್ಲ,
1: ಮತ್ತೆ
0: ಧರ್ಮದ ಪರವಾಗಿ ನಾನಿದ್ದೇನೆ. ದಾನವ ವಿರೋಧಿಯೇ ನಾನಾಗಿದ್ದರೆ
1: ಅಲ್ಲೋ
0: ನಿನ್ನ ವಂಶದಲ್ಲಿಯೇ ಜನಿಸಿದ ಪ್ರಹ್ಲಾದನನ್ನು ನಾನೇಕೆ ರಕ್ಷಿಸಬೇಕಿತ್ತು ಹೇಳು? ಪರಶಿವನಿಂದ ವರ ಪಡೆದಿದ್ದಿ ಎಂಬ ಅಹಂಕಾರದಿಂದ ಸುರರನ್ನು ಸ್ವರ್ಗದಿಂದ ಓಡಿಸಿದೆಯಲ್ಲ, ಇದು ವಿಹಿತವಲ್ಲ ಎಂದು ಎಚ್ಚರಿಸಲು ಬಂದಿದ್ದೇನೆ. ಹಾಗಾಗಿ ಮಾಡಿದ ತಪ್ಪನ್ನು ಒಪ್ಪಿದರೆ ಕ್ಷಮೆಯುಂಟು, ತಪ್ಪಿದರೆ ನಿನಗೆ ಅನಕಾಲ, ಜಾಗ್ರತೆ.
1: ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳುತ್ತೇನೆ, ಹೇಗೆ ಬಲ್ಲಯ್ಯ? ಹಿಡಿದಿರುವ ಆಯುಧ ಬಗ್ಗೆ ಅನುಸರಿಸಿಕೊಡುತ್ತೇನೆ. ಬಾ ಮುಂದೆ
0: ಬಾ. ಹೀಗೆ

ಮಾತ್ರವಲ್ಲ ಕೋಟಿ ಸೂರ್ಯರ ಅಭೆಯಿಂದ ಕಂಗೊಳಿಸುತ್ತಾ ತೇಜಾವತಿ ಪಟ್ಟ

0: ಬಂದವನೇ ಒಂದೇ ಸಮನೆ ಅಗ್ನಿ ಶರಗಳನ್ನ ಎಸೆಯುತ್ತ ರಾಜವನ ಗುಡಿಗೋಪುರಗಳನ್ನ ಸುಡುತ್ತಿದ್ದೀಯಲ್ಲ, ನನಗೂ ನಿನಗೂ ಪೂರ್ವೋದ್ದೇಶವೇನು ಇಲ್ಲ. ಹಾಗಾದರೆ ವಿನಾಕಾರಣ ಈ ಕೃತ್ಯ ಕೈಗೊಂಡದ್ದು ಯಾಕೆ? ಅಷ್ಟು ಮಾತ್ರವಲ್ಲ, ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಅಪ್ಪನಿದ್ರೆ ಅವನ ಹೆಸರೇನು? ಊರು ಯಾವುದು? ಎಲ್ಲವುದನ್ನು ಹೇಳೇ.
1: ನನ್ನನ್ನು ಪ್ರಶ್ನಿಸುವ ನೀನ್ಯಾರು?
0: ನಾನು ಈ ತೇಜಾವತಿ ನಗರದ ಶತ್ರು ಪ್ರಸೋದನ.
1: ಓಹೋ, ಶತ್ರು ಪ್ರಸೋದನ.

0: ಓ ಶತ್ರು ಪ್ರಸೂದನ, ನಾನು ರಣರಂಗದಲ್ಲಿ ಮುಂದುವರಿಯುತ್ತಾ ಬರುವಾಗ ನಿನ್ನ ಕಡೆಯರೆಲ್ಲರೂ ಬಂದವರು ಅದನ್ನೇ ಕೇಳಿದ್ದು, ನೀನ್ ಯಾರು ಎನ್ನುವುದಾಗಿ. ಎಲ್ಲರನ್ನೂ ಶೇವಿನಿ ಪಟ್ಟಣದ ಅತಿಥಿಯನ್ನಾಗಿ ಮಾಡಿದವ ನಾನು, ಆದರೆ ನಿನ್ನನ್ನು ಕಂಡರೆ ಹಾಗೆ ಕಾಣುವುದಿಲ್ಲ, ವಿಭಿನ್ನವಾಗಿ ಕಾಣುತ್ತಾ ಇದ್ದೀಯ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು. ಶ್ರೀಹರಿಯ ತೋರು ಬೆರಳಲ್ಲಿ ಸಂಪೂರ್ಣವಾಗಿ ರಾರಾಯಿಸುತ್ತಿರುವವ ಸುದರ್ಶನ ಎಂದು ನನ್ನ ಹೆಸರು. ಸುದರ್ಶನ
1: ಸುಳ್ಳು ಹೇಳಿದರು ಅದು ಸತ್ಯವಾಗಿರಬೇಕು, ನಂಬುವ ರೀತಿಯಲ್ಲಿರಬೇಕು.
0: ಓಹೋ,
1: ಸುದರ್ಶನ ವಿಚಾರ ಯಾರಿಗೆ ಗೊತ್ತಿಲ್ಲ? ಅದೊಂದು ಚಕ್ರ, ಅದೊಂದು ಆಯುಧ, ಅದು ಜೀವ ತಳೆದು ಬರುವುದಕ್ಕೆ ಸಾಧ್ಯ ಉಂಟು. ಇಂತಹ ಸುಳ್ಳು ಮಾತನ್ನ ಹೇಳಿ ಕಪಟ ತೋರಿದರೆ ಜಾಗ್ರತೆ.
0: ಶತ್ರು ಪ್ರಸೂದನ, ಇಲ್ಲಿಯವರೆಗೆ ಅಸ್ತ್ರವೋ ಶಸ್ತ್ರವೋ ಆಗಿದ್ದ ನಾನು ನಿನ್ನಿಂದಾಗಿ ವ್ಯಕ್ತಿ ರೂಪವನ್ನ ತಾಳಿ ನಿನ್ನ ಸಮ್ಮುಖದಲ್ಲಿ ಬರಬೇಕಾಯಿತು. ಕಾರಣ ಇಷ್ಟೇ, ಸುಮನಸರನ್ನೆಲ್ಲ ಬಡಿದೋಸಿದ್ದಿ, ಸುರ ಗದ್ದುಗೆಯನ್ನ ಏರಿದ್ದಿ, ಶ್ರೀಹರಿಯನ್ನ ಸೋಲಿಸಿದ್ದಿ, ದುರಂಕಾರದಿಂದ ಮೆರೆಯುತ್ತಾ ಇದ್ದಿ, ಬಂದಿದ್ದೇನೆ ನಿನ್ನ ಮರ್ಧನಕ್ಕಾಗಿ ಈ ಸುದರ್ಶನ.
1: ಅರ್ಥವಾಯ್ತು ಅರ್ಥವಾಯ್ತು. ಹಾಗಾದರೆ ಪರಮೇಶ್ವರರು ನೀಡಿದ ವರದ ಅಡಗಿದ ಸತ್ಯ ಏನು? ತಿಳಿಯಿತು ತಿಳಿಯಿತು, ಆಯುಧವೊಂದು ಜೀವ ತಳೆದು ಬಂತಹ ನನ್ನ ಅಂತ್ಯ ಎನ್ನುವುದಾಗಿ. ಈ ಅಂತ್ಯಕ್ಕಾಗಿ ಜೀವ ತಳೆಯಲು ಬಂದಿದ್ದಾರೆ. ಈಗ ಉಪಾಯದಿಂದ ಈ ಪ್ರಸಂಗದಿಂದ ಪಾರಾಗಬೇಕು. ಸುದರ್ಶನ,
0: ಏನು
1: ನಿನ್ನ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಆದರೂ ನನಗೂ ನಿನಗೂ ಪರಸ್ಪರ ದ್ವೇಷವೇನು ಇಲ್ಲವಲ್ಲ. ಸುರಾಸುರರ ಜಗಳ ಎನ್ನುವುದು ಮೊದಲಿಂದೂ ಇದ್ದದ್ದೇ. ಆ ಕಾರಣಕ್ಕಾಗಿ ನಾವ್ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು, ದಣಿಯಬೇಕು? ಹರಿಯೇ ಯುದ್ಧದಲ್ಲಿ ಸೋತಿದ್ದಾರೆ, ಧರ್ಮಕ್ಕಾಗಿ ಹೋರಾಡುವ ಆತನಿಗೆ ಅಪಜಯವಾಗಿದೆ ಅಂತಾದರೆ ನ್ಯಾಯ ನಮ್ಮ ಪಾಲಿಗೆ, ಧರ್ಮ ನಮ್ಮ ಪಾಲಿಗೆ ಎನ್ನುವುದು ಸ್ಪಷ್ಟ ತಾನೇ. ಆದ್ದರಿಂದ ನಮ್ಮ ಯುದ್ಧವನ್ನು ನಿಲ್ಲಿಸಿ ವಿರೋಧವನ್ನು ಬಿಟ್ಟು ಮನೆಗೆ ತೆರಳಯ್ಯ.
0: ನೀನು ಧರ್ಮದ ಹಾದಿಯನ್ನ ಹಿಡಿಯುವವನೇ ಅಂತಾದ್ರೆ ನಾನೊಂದು ಮಾತನ್ನು ಹೇಳ್ತೇನೆ ಕೇಳು. ಸಮರದ ವಿಷಯವಾಗಿ ನನಗೂ ಕೂಡ ಇಷ್ಟ ಇಲ್ಲ, ನಾನು ಸಂತೋಷ ಪಡ್ತೇನೆ ಸಮರವನ್ನ ನಿಲ್ಲಿಸಿದ್ರೆ. ಆದ್ರೆ ಈ ಸುರಗದ್ದಿಯನ್ನ ಸುರಪಾಲಿಗೆ ನೀನು ಬಿಟ್ಟುಕೊಡಬೇಕು. ನಿನ್ನ ಶಿರವನ್ನ ನನ್ನ ಚರಣಕ್ಕೆ ಎರಗಿಸಿದೆ ಅಂತಾದ್ರೆ ನಿನ್ನನ್ನ ಕಾಪಾಡ್ತೇನೆ.
1: ಯಾರು ನಿನ್ನ ಚರಣ ಸಿರ ಕೊಡಬೇಕೆ?
0: ಒಪ್ಪಿಸಬೇಕೆ? ಇದಿರಾಗು.

0: ಶತ್ರು ಪ್ರಸೂದನ ಮಡಿದಿದ್ದಾನೆ ಮಾತ್ರವಲ್ಲ, ಜಯ ನಮ್ಮ ಪಾಲಿಗೆ ಲಭಿಸಿದೆ. ಈ ಸಂತೋಷದ ವಿಷಯವನ್ನ, ಸುದರ್ಶನ ವಿಜಯದ ವಾರ್ತೆಯನ್ನ ಶ್ರೀಹರಿಗೆ ತಿಳಿಸುವುದಕ್ಕಾಗಿ ಅವನ ಬಳಿಗೆ ಸಾಗ್ತೇನೆ.
1: ಅಯ್ಯ ಸುದರ್ಶನ ವೀರ

0: ಅಯ್ಯ ಸುದರ್ಶನ, ಬಾರಯ್ಯ ಹೀಗೆ ಯಾಕೆ ಸುಮ್ಮನೆ ದೂರ ಸರಿದು ನಿಂತಿದ್ದಿ? ಸದಾಕಾಲ ಈ ವಿಷ್ಣುವಿನ ಕರದಲ್ಲಿಯೇ ನೀನು ರಾರಾಜಿಸಬೇಕಾದವ. ನಮ್ಮಿಬ್ಬರ ಸಂಬಂಧವೇ ಹಾಗೆ. ಹಾಗಾಗಿ ಮೌನವನ್ನ ಮುರಿದು ಸಿಟನ್ನು ಬಿಟ್ಟು ಹೀಗೆ ಬಾ, ಏರು ನನ್ನ ಕರವನ್ನ.
1: ಏ ಹರಿ, ನಾನು ಏನು ನಿನಪಾಲಿಗೆ ಮನ್ನಣೆ ಇತ್ತು ನಿನಗೆ ಗೌರವವನ್ನ ಕೊಟ್ಟು ಹೋದದ್ದು ಅಂತ ಮಾಡಿದ್ದೀಯ? ಖಂಡಿತ ಅಲ್ಲ. ರಣಹೇಡಿಯ ಕರದಲ್ಲಿ ಸುದರ್ಶನ ಇದ್ದ ಅಂತಾದ್ರೆ ಸುದರ್ಶನನ ವ್ಯಕ್ತಿತ್ವಕ್ಕೆ ಅವಮಾನ. ಹಾಗಾಗಿ ಹೋದವ ನಾನು. ಏನು ನಿನ್ನ ಕರೆಯರಬೇಕಾ? ಇಲ್ಲಿಯವರೆಗೆ ಎಲ್ಲವೂ ನನ್ನ ಹೆಸರಿನಲ್ಲಿ ಗಳಿಸಿದ ಇರ್ತಿ ನಿನ್ನದ್ದು. ಈಗ ನಾನೇ ಸಂಪಾದಿಸಿದ್ದೇನೆ, ನನ್ನ ಎದುರಿನಲ್ಲಿ ನೀನು ಏನು ಅಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ, ಹೇಳ್ತೇನೆ ಕೇಳು.

0: ಶ್ರೀಹರಿ
1: ಸುದರ್ಶನ,
0: ಆಲದೆಲೆಯಲ್ಲಿ ನೀನು ಮಲಗಿರುವ ಆ ಕಾಲದಲ್ಲಿ ನಿನ್ನ ಕಿವಿಯ ಕಿಲ್ಮಿಷದಿಂದ ಹುಟ್ಟಿದಂತಹ ಮಧುಕೈಟವರು ಅವರೊಡನೆ ನೀ ಹೋರಾಟವನ್ನ ಮಾಡಿದೆ, ಕೊಲ್ಲಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ಪಂಚ ಸಹಸ್ರ ಕಾಲ ಹೋರಾಟ ಮಾಡಿದ ಆ ಸಂದರ್ಭದಲ್ಲಿ ಅವರನ್ನ ಒದಿಸಲು ಆ ಸಂದರ್ಭ ನೀನು ನನ್ನನ್ನೇ ಬಳಸಿಕೊಳ್ಳಬೇಕಾಯಿತು, ನನ್ನ ಸಹಾಯವನ್ನ ಪಡೆಯಬೇಕಾಯಿತು. ಅಂದೇ ನಿನಗೆ ಸಹಾಯವನ್ನ ಇತ್ತವ ನಾನು. ಆದರೆ ಇಲ್ಲಿಯವರೆಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನನ್ನ ಸಹಾಯದಿಂದ ನೀನು ಜಯವನ್ನು ಕಂಡರೂ ಕೂಡ ಎಲ್ಲರೂ ನಿನ್ನದೇ ಸಾಹಸ ಎನ್ನುವುದಾಗಿ ಹೋಳುತ್ತಾ ಬಂದರು. ಆದರೆ ಹಿಂದಿನ ಪರಿ ಹೀಗಲ್ಲ, ಇನ್ನು ಮುಂದೆ ನಿನ್ನ ಜೊತೆಯಲ್ಲಿ ನಾನು ಇರುವವನು ಅಲ್ಲ, ನೀನು ಕರೆದಾಗ ಬರಬೇಕು, ಹೋಗುವೆನು ಹೋಗ್ಬೇಕೆನ್ನುವಾಗ ನೀನು ಹೇಳಿದ್ದನ್ನ ಕೇಳುವ ಜನ ಅಲ್ಲ, ನಿನ್ನ ಕರ ಏರುವುದಿಲ್ಲ.
1: ಸುದರ್ಶನ ಸಾಕು, ನಿಲ್ಲಿಸು.
2: ಎಲೆ ಸುದರ್ಶನ ತಿಳಿದ ನಿನ್ನಯ ಒಳವ ದಾನವನ್ನು ತೊರೆದಿಗ ಬಲವು ತಲೆಗೇರಿರುವುದನ್ನು ನಾನು ಇಳಿಬೇಕಳಿಲ್ಲ.
1: ಸುದರ್ಶನ, ಅಹಂಕಾರದ ಎಲ್ಲೆ ಮೀರಿದ್ದೀಯ ನೀನು. ದುರಹಂಕಾರದ ಪಿತ್ತ ನೆತ್ತಿಗೇರಿ ಆಡಬಾರದ ನುಡಿಗಳನ್ನು ಆಡುತ್ತಿರುವೆ. ನನ್ನನ್ನೇ ಜರಿಯುತ್ತಾ ಇದ್ದೆಯಲ್ಲ, ನಾನು ಇಷ್ಟೊಂದು ದುಷ್ಟರನ್ನ ವಧಿಸುವಲ್ಲಿ ನೀನೇ ಪ್ರಮುಖ ಪ್ರಧಾನ ಎಂದು ವಾದಿಸುತ್ತಾ ಇದ್ದೀಯಲ್ಲ. ನಾನು ನಿನ್ನೆದುರಿನಲ್ಲಿ ಏನೂ ಅಲ್ಲವೇ.
0: ಹಾಗಾದರೆ
1: ನೀನು ನನ್ನ ಎದುರಿನಲ್ಲಿ ಯಾರ ಬೇಕು ಹೇಳು. ಈಗೋ ನಿನ್ನನ್ನು ಶಪಿಸುತ್ತಾ ಇದ್ದೇನೆ. ಕರ್ಮಭೂಮಿಯಾದ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಮಾನವನಾಗಿ ಹುಟ್ಟು.
0: ಅಯ್ಯೋ ಅಯ್ಯೋ, ಜಯ ಜಯ ಜಯ ಜಯ.

ಕೇಶವ ಮಾಧವ ಶಂಖಚಕ್ರ ಗದ ಪದ್ಮಾಧರ ಪೀತಾಂಬರಧರ ಮಣಿಮುಕುಟಾಧರ ವೇದ ಗೋಚರ ಅಪ್ರಮೇಯ ಓ ಸಚ್ಚಿದಾನಂದ ಪರಮಾತ್ಮ. ತಪ್ಪಾಯ್ತು ದೇವ್ರೇ ತಪ್ಪಾಯ್ತು, ನೀನೇನು ನಾನೇನು ಎಂಬ ಯೋಗ್ಯತೆಯನ್ನು ಅರಿಯದ ಮೌಢಮತಿ ನಾನಲ್ಲ, ಯಾಕೆ ನನ್ನ ಮತಿಗೆ ಈ ಮೌಢ್ಯ ಬಂದ ಆವರಿಸಿತೋ ತಿಳಿಯದಾದೆ ದೇವ ತಿಳಿಯದಾದೆ. ಅದಲ್ಲದಿದ್ರೆ ನಿನ್ನ ಯೋಗ್ಯತೆಯನ್ನ ಅರಿಯದವರಿದ್ದಾರೆ. ಮನು ಮುನಿಗಳಿಂದಲೂ ಅರಿಯಲು ಅಸಾಧ್ಯವಂತಹ ಮಹಾನ್ ಚೇತನ ನೀನು, ದಿವ್ಯ ಮೂರ್ತಿ ನೀನು, ಸಿಂಧು ನೀನು. ಅಂತಹ ಸಿಂಧುವಿನ ಎದುರಿನಲ್ಲಿ ಬಿಂದುವಾಗಿರುವಂತಹನು ಈ ರೀತಿಯ ಹೋರಾಟವನ್ನು ಮಾಡಬೇಕಾದ್ರೆ ಯಾಕೆ ಹೀಗೆಲ್ಲ ಆಯಿತು? ನಿನ್ನ ಸಾಮೀಪ್ಯವನ್ನು ಬಿಟ್ಟಿರುವಂತಹ ಯೋಗ್ಯತೆ ನನ್ನಲ್ಲಿಲ್ಲ ದೇವ. ನಿನ್ನ ಬಿಟ್ಟಿರಲಾರೆ ಕಾಪಾಡಬೇಕು ನನ್ನನ್ನು, ನನ್ನ ಅಪರಾಧವನ್ನು ಮನ್ನಿ.

0: ಭಕ್ತಾಗ್ರಣಿ ಸುದರ್ಶನ
1: ದೇವ
0: ಚಿಂತಿಸಬೇಡವಪ್ಪ, ಪಶ್ಚಾತ್ತಾಪವೇ ಪ್ರಾಯಶ್ಚಿತವಾದರೂ ಕೂಡ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಮದೋನ್ಮತ್ತತೆಯಿಂದ ವರ್ತಿಸಿದ ನೀನು ಶಿಕ್ಷೆಯನ್ನು ಅನುಭವಿಸಬೇಕು. ನನ್ನ ಮಾತು ಹುಸಿಯಾಗಲು ಸಾಧ್ಯವಿಲ್ಲ, ಮಾತ್ರವಲ್ಲ ಅದು ನನ್ನ ಸಂಕಲ್ಪವೂ ಹೌದು. ಹಾಗಾಗಿ ನೀನು ಭೂಲೋಕದಲ್ಲಿ ನರನಾಗಿ ಜನಿಸಲೇಬೇಕು. ಮುಂದೊಂದು ದಿನ ಮಾಹಿಷ್ಮತಿ ನಗರದ ದೊರೆಯಾದ ಕೃತವೀರ್ಯ ಹಾಗೂ ರಾಕಾವತಿ ದೇವಿಯ ಮಗನಾಗಿ ಜನಿಸಿ ಕಾರ್ತವೀರ್ಯ ಎಂಬ ಹೆಸರಿನಿಂದ ಮೆರೆಯುತ್ತೀಯ. ಆದರೆ ಹುಟ್ಟುವಾಗ ಕರಗಳೇ ಇಲ್ಲದ ನಿನಗೆ ಗುರುಗಳಾದಂತಹ ದತ್ತಾತ್ರೇಯರು 1000 ಕರಗಳನ್ನು ಅನುಗ್ರಹಿಸುತ್ತಾರೆ. ಮಾತ್ರವಲ್ಲ ಸಕಲ ವಿದ್ಯೆಗಳನ್ನು ಧಾರೆ ಎರೆಯುತ್ತಾರೆ. ಚಕ್ರವರ್ತಿಯಾಗಿ ನೀನು ಮೆರೆಯುತ್ತಿರುವಂತಹ ಕಾಲದಲ್ಲಿ ನಿನ್ನ 1000 ಬಾಹುಗಳಲ್ಲಿ ಅಹಂಕಾರವೇ ಸ್ಫುರಿಸುವಾಗ ನಾನು ಜಮದಗ್ನಿ ಹಾಗೂ ರೇಣುಕಾದೇವಿಯವರಿಗೆ ಮಗನಾಗಿಸಿ ಭಾರ್ಗವ ರಾಮನಾಗಿ ಬಂದು ನಿನ್ನ ಕರಗಳನ್ನು ಕತ್ತರಿಸಿ ಸಾಯುಜ್ಯವನ್ನ ಒದಗಿಸುತ್ತೇನೆ. ಗುರುವಾಗಿಯೂ ಕೊನೆಗೆ ಮೃತ್ಯುವಾಗಿಯೂ ಒಂದು ನಿನಗೆ ಮೋಕ್ಷವನ್ನು ನಾನು ಕರುಣಿಸುತ್ತೇನೆ. ದುಃಖಿಸಬೇಡ, ದುಃಖಿಸಬೇಡ.
1: ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನಾಗಿರುವ ಓ ಅಖಿಲಾಂಡ ಕೋಟಿ ಭಗವಂತ, ನಿನ್ನ ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದಷ್ಟು ಬೇಗ ನಿನ್ನ ಸಾಮೀಪ್ಯವನ್ನು ಸೇರಬೇಕೆನ್ನುವ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ನಿನ್ನ ಸಂಕಲ್ಪ ಇದ್ದಂತೆ ಆಗಲಿ. ಆ
0: ಸುದರ್ಶನನ ಗರ್ವಾಪಹಾರ ಮಾಡುವುದರೊಂದಿಗೆ ಧರ್ಮದ ರಕ್ಷಣೆಗೆ ನನ್ನ ಮತ್ತೆರಡು ಅವತಾರಗಳಿಗೆ ನಾಂದಿ ಹಾಡಿದ ಹಾಗಾಯಿತು. ಸರ್ವೇ ಜನ ಸುಖಿನೋವಂತು.

ಇದುವರೆಗೆ ಸುದರ್ಶನ ವಿಜಯ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಮೂಡುಬೆಳ್ಳೆಯ ಯಕ್ಷ ಕೌಸ್ತುಭದ ಸದಸ್ಯರು ಹಿಮ್ಮೆಯಲ್ಲಿ ಭಾಗವತರು, ಚಂದ್ರಕಾಂತ ರಾವ್ ಮೂಡುಬೆಳ್ಳೆ ಮದ್ದಳೆ, ಶಶಿಕುಮಾರ್ ಆಚಾರ್ಯ ಬೆಳ್ಕಳೆ ಚೆಂಡೆ, ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಲಕ್ಷ್ಮೀಂದ್ರ ನಗರ. ಪಾತ್ರ ಪರಿಚಯ ವಿಷ್ಣು, ರವೀಂದ್ರ ವಾಗ್ಲೆ ಮಣಿಪಾಲ, ಲಕ್ಷ್ಮಿ ಮನೋಹರ ನಾಯಕ್ ಹಿರಿಯಡಕ, ಸುದರ್ಶನ ಮಂಜುನಾಥ ಕುಲಾಲ ಐರೋಡಿ, ಶತ್ರು ಪ್ರಸೂಧನ ಪ್ರಭಾಕರ ಆಚಾರ್ಯ ಮಟ್ಪಾಡಿ, ದೇವೇಂದ್ರ ದಿನಕರ ಹೇರೂರು, ಅಗ್ನಿ ಉದಯ ಆಚಾರ್ಯ ಹೇರೂರು.

ಕೇಳುಗರಿಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಬಂದಿದ್ದಾರೆ ಎನ್ಆರ್ಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಈಗ ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ವಿಘ್ನೇಶ್ವರನ ಪ್ರಾರ್ಥನೆಯನ್ನು ನೀಡುವಂತಕ್ಕಳು ಜಾಯ್ಸ್, ಅಲ್ಹೀನಾ, ಉಮೇಶ್, ಸಲ್ಮಾ, ಸುಮಯ್ಯ, ಕಾನಂ.

0: ಪ್ರಾರ್ಥನೆಯನ್ನು ಕೇಳಿದರಲ್ಲ, ಈಗ ಭಕ್ತ ಪ್ರಹ್ಲಾದನ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸಿದಾಳೆ ಕುಮಾರಿ ಸಿಂಚನಾ ಎಚ್ ಎಸ್.
1: ಹಿಂದೆ ಹಿರಣ್ಯಕಶ್ಯಪ ಎಂಬ ಒಬ್ಬ ಬಹುದೊಡ್ಡ ರಾಕ್ಷಸರಾಜನಿದ್ದ. ಅವನಿಗೆ ಮಾನವರು ಮತ್ತು ಮೂರು ಲೋಕದಲ್ಲಿರುವ ದೇವತೆಗಳು ಕೂಡ ಹೆದರುತ್ತಿದ್ದರು. ಇವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನಿಂದ ಭಯಂಕರವಾದ ವರವನ್ನು ಪಡ್ಕೊಂಡಿದ್ದ. ಹೀಗಾಗಿ ಯಾವುದೇ ದೇವತೆಗಳಾಗಲಿ ಇವನ ತಂಟೆ ಹೋಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅಹಂಕಾರಿಯಾದ ಆ ಹಿರಣ್ಯಕಶ್ಯಪ ರಾಜನು, ನಾನೇ ಈ ಮೂರು ಲೋಕಗಳಿಗೆ ದೇವರು ಮತ್ತು ನಾನೇ ಅನ್ನದಾತನು, ನೀವೆಲ್ಲರೂ ನನ್ನನ್ನು ದೇವರೆಂದು ಪೂಜಿಸಬೇಕು ಎಂದು ಎಲ್ಲರಿಗೂ ಆಜ್ಞೆ ಮಾಡಿದ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ಪ್ರಹ್ಲಾದನೆಂಬ ಒಬ್ಬ ಮಗನು ಹುಟ್ಟಿದ. ಪ್ರಹ್ಲಾದನನ್ನು ಕಂಡು ಹಿರಣ್ಯಕಶ್ಯಪ ರಾಜನಿಗೆ ತುಂಬಾ ಸಂತೋಷವಾಯಿತು. ಪ್ರಹ್ಲಾದನಿಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಗುರುಗಳಾದ ಚಂಡ ಮತ್ತು ಅಮರ್ಕರ ಬಳಿಗೆ ಕಳಿಸಿದ. ಆಗ ಚಂಡ ಮತ್ತು ಅಮರ್ಕರು ಯಾರು ಶತ್ರುಗಳು ಮತ್ತು ಯಾರು ಮಿತ್ರರು ಎಂಬ ವಿಷಯವನ್ನು ಬೋಧಿಸಿಕೊಟ್ಟರು. ಆದರೆ ಪ್ರಹ್ಲಾದನಿಗೆ ಅವರು ಹೇಳುವ ಪಾಠಗಳು ಸ್ವಲ್ಪವೂ ಇಷ್ಟ ಆಗುತ್ತಿರಲಿಲ್ಲ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ತನ್ನ ಮಗನಾದ ಪ್ರಹ್ಲಾದನನ್ನು ನೋಡಲು ಗುರುಕುಲಕ್ಕೆ ಬರ್ತಾನೆ. ಆಗ ಪ್ರಹ್ಲಾದನನ್ನು ಕರೆದು, ಎಲ್ಲಿ ಮಗು, ಗುರುಗಳು ಏನು ಹೇಳ್ಕೊಟ್ರು ಎಂದು ಹೇಳ್ತಾನೆ. ಆಗ ಪ್ರಹ್ಲಾದನು, ಅಪ್ಪಾಜಿ, ಇವರು ಒಬ್ಬರನ್ನು ಶತ್ರುರೆಂತಲೂ ಇನ್ನೊಬ್ಬರನ್ನು ಮಿತ್ರರೆಂತಲೂ ಹೇಳುತ್ತಿದ್ದಾರೆ. ನನಗೆ ಇವರ ಮಾತುಗಳು ಸ್ವಲ್ಪವೂ ಇಷ್ಟ ಆಗುತ್ತಿಲ್ಲ. ಜಗದ ಎಲ್ಲೆಡೆಯೂ ಹರಿಯೊಬ್ಬನೇ ವ್ಯಾಪಿಸಿಕೊಂಡು ಎಲ್ಲರ ಸಂರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಈ ಜಗತ್ಗೆ ಅವನೇ ದೇವರು, ಅವನಿಲ್ಲದೆ ಅನ್ಯ ದೇವಗಳು ಇಲ್ಲಿಲ್ಲ ಎಂದನು. ಆಗ ಮಗನ ಮಾತುಗಳ ಕೇಳಿ ಕಶ್ಯಪ ರಾಜನಿಗೆ ತುಂಬಾ ಕೋಪ ಬಂದಿತು. ಕಶ್ಯಪ ರಾಜನು ತನ್ನ ಮಗನಿಗೆ ಎಷ್ಟು ಹೇಳಿದರೂ ಆತನು ತನ್ನ ತಂದೆಯ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನನ್ನ ವೈರಿಯಾದ ಆ ಹರಿಯನ್ನು ಪೂಜಿಸುವವರು ಯಾರಾದರೂ ಸರಿ, ಅವರನ್ನು ಕೊಂದು ಬಿಡಿ ಎಂದು ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಆಗ ಆತನ ಸೇವಕರು ಪ್ರಹ್ಲಾದನನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿದರು, ಆನೆಯ ಕಾಲ್ ಕೆಳಗೂ ಹಾಕಿದರು, ದೊಡ್ಡ ದೊಡ್ಡ ಬೆಟ್ಟಗಳಿಂದ ಎಸೆದರು ಮತ್ತು ತಾಯಿಯಿಂದ ವಿಷ ಕುಡಿಸಿದರು. ಆದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನಿನ್ನ ಹರಿಯು ಎಲ್ಲಿರುವನು ಎಂದು ಕೇಳಿದ. ಆಗ ಪ್ರಹ್ಲಾದನು, ಹರಿಯು ಎಲ್ಲಾ ಕಡೆ ಇರುವನು ಎಂದನು. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು ಎಲ್ಲಾ ಕಡೆಯೂ ತೋರಿಸಿ, ನಿನ್ನ ಹರಿ ಇಲ್ಲಿರುವನೇ ಎಂದು ಕೇಳಿದನು. ಆಗ ಕೊನೆಗೆ ಈ ಕಂಬದಲ್ಲಿರುವನು ಎಂದು ಕೇಳಿದನು. ಆಗ ಪ್ರಹ್ಲಾದನು ಅಲ್ಲಿಯೂ ಇರುವನು ಎಂದನು. ಆಗ ಕೋಪಿತನ ಹಿರಣ್ಯಕಶ್ಯಪ ರಾಜನು ಆ ಕಂಬವನ್ನು ಹೊಡೆಯತೊಡಗಿದ. ಆಗ ಆ ಹರಿಯು ಸಿಟ್ಟಿನಿಂದ ಆ ಕಂಬದಿಂದ ಪ್ರತ್ಯಕ್ಷನಾಗಿ ಆ ಹಿರಣ್ಯಕಶ್ಯಪ ರಾಜನನ್ನು ಕೊಂದು ಪ್ರಹ್ಲಾದನ ಭಕ್ತಿಗೆ ಹೆಚ್ಚಿ ಆಶೀರ್ವಾದ ಮಾಡಿದನು. ಈ ಕಥೆ ನೀತಿ ಏನೆಂದರೆ, ಅಚಲವಾದ ಶ್ರದ್ಧೆ ಭಕ್ತಿಗೆ ದೇವರು ಮೆಚ್ಚುತ್ತಾನೆ, ನಮ್ಮನ್ನು ಕಷ್ಟದಿಂದ ಪಾರು ಮಾಡುತ್ತಾನೆ.
0: ಈಗ ಕೇಳಿ ಒಂದು ಸಂಪ್ರದಾಯದ ಜಾನಪದ ಗೀತೆ.

0: ಈಗ ಒಂದು ಅಕ್ಬರ್ ಬೀರ್ಬಲ್ಲರ ಆಧಾರಿತ ಒಂದು ಕಥೆಯನ್ನ ನಾಟಕ ರೂಪದಲ್ಲಿ ಕೇಳೋಣ. ಪಾತ್ರಧಾರಿಗಳು ನಂದನ್, ಶಿವಮೂರ್ತಿ, ಹಾರಿಸ್ ಮತ್ತು ಅಕ್ಷಯ ಇವರಿಂದ.
1: ಮಹಾಮಂತ್ರಿಗಳೇ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಒಂದೇ ರೀತಿಯ ನ್ಯಾಯವಿರಬೇಕು.
2: ಆಗಲಿ ಮಹಾಪ್ರಭುಗಳೇ.
1: ಬೀರ್ಬಲ್, ನೀವು ನಮ್ಮ ರಾಜ್ಯ ಭಟರಿಗೆ ಹೇಳಿ ಹಿಂದೆ ನಮ್ಮ ಅರಮನೆಯ ಮುಂದೆ ಒಂದು ದೊಡ್ಡವಾದ ಕಂಬವನ್ನು ಹಾಕಿಸಿ, ಅದಕ್ಕೊಂದು ಗಂಟೆಯನ್ನು ಕಟ್ಟಿ. ನ್ಯಾಯ ಕೇಳಲು ಬರುವ ಮನುಷ್ಯರು ಮತ್ತು ಪ್ರಾಣಿಗಳು ಸುಲಭವಾಗಿ ಗಂಟೆ ಹೊಡೆಯಲು ಅದಕ್ಕೊಂದು ಹಗ್ಗವನ್ನು ಕಟ್ಟಿರಿ.
2: ಆಗಲಿ ಮಹಾಪ್ರಭುಗಳೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಯಾರಲ್ಲಿ ರಾಜ್ಯ ಭಟರೇ?
3: ಮಹಾಪ್ರಭುಗಳಿಗೆ ವಂದನೆಗಳು. ಮಂತ್ರಿಗಳೇ ಹೇಳಿ, ನನ್ನಿಂದ ಏನಾಗಬೇಕು?
2: ರಾಜ್ಯ ಭಟರೇ, ನಮ್ಮ ಅರಮನೆಯ ಮುಂದೆ ಒಂದು ಕಂಬಕ್ಕೆ ಗಂಟೆ ಕಟ್ಟಿರಿ. ಅನ್ನು ನ್ಯಾಯ ಕೇಳುವವರು ಬಂದರೆ ಸುಲಭವಾಗಿ ಹೊಡೆಯುವಂತೆ ಮಾಡಿರಿ. ಇದು ರಾಜಾಜ್ಞೆ.

0: ಸಭಾಂಗಣಗಳೇ,
1: ಮಂತ್ರಿಗಳೇ, ಸಭಾಸದರೇ ಹಾಗೂ ಸೇನಾಧಿಪತಿಗಳೇ, ಇಂದಿನ ಸಭೆ ಇಲ್ಲಿ ಮುಗಿಯಿತು. ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ. ರಾಜ್ಯ ಪಟೇಲ್, ನಮ್ಮ ನ್ಯಾಯದ ಗಂಟೆಯನ್ನು ಯಾರು ಹೊಡೆದರು?
0: ಮಹಾಪ್ರಭುಗಳೇ, ನಮ್ಮ ನ್ಯಾಯದ ಗಂಟೆಯನ್ನು ಯಾರು ಹೊಡೆಯಲಿಲ್ಲ. ಒಂದು ಎತ್ತಿನ ಕೊಂಬಿಗೆ ಸಿಕ್ಕಿದ್ದರಿಂದ ಆ ಎತ್ತು ಗಾಬರಿಯಾಗಿ ಓಡಾಡತೊಡಿತು. ನಾನೀಗ ಅದನ್ನು ಬಿಡಿಸಿ ಓಡಿಸಿ ಬಂದಿದ್ದೇನೆ.
1: ಸರಿ, ಹಾಗಾದರೆ ಇದೇನಿದು, ನಮ್ಮ ನ್ಯಾಯದ ಗಂಟೆ ಮತ್ತೆ ಬರುತ್ತಿದೆಯಲ್ಲ, ಯಾರಲ್ಲಿ? ರಾಜ್ಯ ಭಟರೇ, ಹೋಗಿ ನೋಡಿ.
0: ಮಹಾಪ್ರಭುಗಳೇ, ಆ ಎತ್ತು ಮತ್ತೆ ಬಂದು ನಮ್ಮ ನ್ಯಾಯದ ಗಂಟೆಯನ್ನು ಬಾರಿಸುತ್ತಿದೆ. ಬಹುಶಃ ಆ ಎತ್ತು ನ್ಯಾಯಕ್ಕಾಗಿ ಬಂದಿರಬಹುದು.
1: ಆಗಲಿ, ನಾನು ಈ ಕೂಡಲೇ ಬರುತ್ತೇನೆ. ಮಂತ್ರಿಗಳಿಗೆ ಹೇಳಿ ಸಭೆ ಸಿದ್ಧಪಡಿಸಿ.
0: ಆಗಲಿ ಮಹಾಪ್ರಭು.
2: ಮಹಾರಾಜರಿಗೆ ವಂದನೆಗಳು, ಮಹಾರಾಜರಿಗೆ ವಂದನೆಗಳು.
1: ಮಂತ್ರಿಗಳೇ, ಆ ಎತ್ತಿನ ಪ್ರಾರ್ಥನೆ ಏನೆಂದು ತಿಳಿದುಕೊಂಡು ಬನ್ನಿ.
3: ಆಗಲಿ ಮಹಾಸ್ವಾಮಿ. ಆಹಾ, ಎಲ್ಲೋ ಮುದ್ದೆತ್ತೆ, ನಿನ್ನ ಪ್ರಾರ್ಥನೆ ಏನೆಂದು ನನಗೆ ಗೊತ್ತಾಯಿತು. ಚಿಂತಿಸಬೇಡ, ನಾನು ಈಗಲೇ ಮಹಾರಾಜರಿಗೆ ಹೇಳಿ ನಿನಗೆ ಸರಿಯಾದ ನ್ಯಾಯ ಕೊಡಿಸುತ್ತೇನೆ. ಮಹಾರಾಜ, ಆ ಎತ್ತಿನ ಮಾಲೀಕನು ಅದರ ವಯಸ್ಸು ಮುಗಿಯುವವರೆಗೂ ಚೆನ್ನಾಗಿ ದುಡಿಸಿಕೊಂಡಿದ್ದಾನೆ. ಈಗ ಅದಕ್ಕೆ ವಯಸ್ಸಾಗಿರುವುದರಿಂದ ಅದನ್ನು ಹೊರಗೆ ಓಡಿಸಿದ್ದಾನೆ. ಆದ್ದರಿಂದ ಆ ಎತ್ತು ನನ್ನ ಮಾಲೀಕನಿಂದ ನನಗೆ ಸರಿಯಾದ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಳ್ಳಿದೆ.
1: ಸೇವಕರೇ, ಕೂಡಲೇ ಹೋಗಿ ಆ ಎತ್ತಿನ ಮಾಲೀಕನನ್ನು ಕರೆದುಕೊಂಡು ಬನ್ನಿ.
0: ಆಗಲಿ ಮಹಾಪ್ರಭು.
3: ಏನಯ್ಯ, ಈ ಎತ್ತಿನ ಮಾಲೀಕ ನೀನೇನು?
4: ಹೌದು ಬುದ್ಧಿ.
3: ಅಲ್ಲಯ್ಯ, ಈ ಎತ್ತನ್ನು ನೀನು ಇದುವರೆಗೂ ಚೆನ್ನಾಗಿ ದುಡಿಸಿಕೊಂಡು ಈಗ ಅದನ್ನು ಹೊರಗೆ ಓಡಿಸುವ ನ್ಯಾಯವೇ?
4: ಮಹಾಸ್ವಾಮಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಉದ್ಧರಿಸಿ.
1: ಎಲ್ಲವೋ ಮೂರ್ಖ, ನಿನ್ನ ಒಲಿತಿಗಾಗಿ ಈ ಎತ್ತನ್ನು ದುಡಿಸಿಕೊಂಡು ಈಗ ಮನೆಯ ಬಿಟ್ಟು ಓಡಿಸುವುದು ನ್ಯಾಯ? ಅದಕ್ಕಾಗಿ ನಿನ್ನನ್ನು ಒಂದು ತಿಂಗಳವರೆಗೂ ಜೈಲು ಶಿಕ್ಷೆ ಹಾಗೂ ಎತ್ತು ಇರುವವರೆಗೂ ನೀನೇ ನೋಡಿಕೊಳ್ಳಬೇಕು. ತಿಳಿಯಿತೆ? ರಾಜ್ಯ ಭಟರೇ, ಈ ಎತ್ತನ್ನು ಪಶುಮೃಗಶಾಲೆಯಕ್ಕೆ ಕರೆದುಕೊಂಡು ಹೋಗಿ. ಇವನನ್ನು ಒಂದು ತಿಂಗಳವರೆಗೂ ಜೈಲಿಗೆ ಹಾಕಿ. ಇದು ರಾಜಾಜ್ಞೆ.
0: ಆಗಲಿ ಮಹಾಪ್ರಭು.
2: ಮಹಾರಾಜರಿಗೆ ಜಯವಾಗಲಿ, ಮಹಾಂತ್ರಿಗಳಿಗೆ ಜಯವಾಗಲಿ.
5: ಈಗ ಕೇಳಿ ಜಾನಪದ ಗೀತೆ.

0: ಕಾರ್ಯಕ್ರಮ ಕೇಳ್ತಾ ಇದ್ದಂಗೆ ಎಲ್ಲರೂ ನಗಬೇಕನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಈಗ ಒಂದು ಮಿಮಿಕ್ರಿ ಕೇಳೋಣ ಕುಮಾರ್ ಗೌತಿಂದ.
1: ಚಿಕ್ಕ ಮಗು ಅಳುವುದು. ಮೇಕೆ ಕೂಗುವುದು. ದೊಡ್ಡ ನಾಯಿ ಮತ್ತು ಸಣ್ಣ ನಾಯಿ ಕೂಗುವುದು. ನರಿ ಕೂಗುವುದು. ದೊಡ್ಡ ಬೆಕ್ಕು ಜಗಳವಾಡೋದು.

0: ಕೋಳಿ ಕೂಗೋದು. ಕತ್ತೆ ಕೂಗುದು.
1: ಇದುವೇ ಕಾರ್ಯಕ್ರಮವನ್ನ ನೀಡಿರುವಂತಹ ಮಕ್ಕಳು

ಮುದ್ದಹಳ್ಳಿ ತಾಲೂಕು ಆಗುಂಬೆಯ ಅನ್ನಪೂರ್ಣ ಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಾವು ಕಾರ್ಯಕ್ರಮ ನೀಡುತ್ತಿದ್ದೇವೆ. ವಿಘ್ನ ನಿವಾರಕನು, ಜ್ಞಾನದಾತನು, ಅಭೀಷ್ಟವರ

ಈಗ ಒಂದು ದೇಶಭಕ್ತಿ ಗೀತೆ. ಹಾಡುವವರು ನಿದರ್ಶ ಪಿ ನಿಲುವಾಸೆ, ಅರ್ಪಿತಾ ಕೆಬಿ, ಸೂರಜ್ ಎನ್, ಅನ್ನಪೂರ್ಣ ಇಎಸ್, ವಿಘ್ನೇಶ್ ಕಾಮತ್, ಶಿವನ ಕೆಎಸ್.

ವಾದ್ಯಗಳನ್ನು ನುಡಿಸುವುದು ಒಂದು ಕಲೆ, ಅದರಲ್ಲಿ ತಬಲವಾದನವೂ ಒಂದು. ತಾಳಕ್ಕೆ ತಕ್ಕನಾಗಿ ತಬಲ ಬಾರಿಸುವುದನ್ನು ಅಭ್ಯಾಸ ಮಾಡಿರುವ ಮಯೂರ್ ಕಾಮತ್ ಈಗ ತಬಲವನ್ನು ಬಾರಿಸುತ್ತಾನೆ ಕೇಳು.

0: ವ್ಯವಸ್ಥಿತವಾಗಿ ಧ್ವನಿ ಹೊರಡಿಸುವ ಶಕ್ತಿ ಮಾನವನಲ್ಲಿ ಸಹಜವಾಗಿ ಮೂಡಿಬಂದಿರುತ್ತದೆ. ಪಶು ಪಕ್ಷಿಗಳ ಅನುಕರಣೆ ಮಾಡುತ್ತಾ ಆದಿಮಾನವನು ಭಾಷಾ ಶಬ್ದಗಳ ನಿರ್ಮಾಣ ಮಾಡಿರಬಹುದು ಎಂಬುದು ಅನುಕರಣವಾದದಿಂದ ತಿಳಿದು ಬರುತ್ತದೆ. ಮನುಷ್ಯರಾದ ನಾವು ನಮಗೆ ಬೇಕಾದಂತೆ ಧ್ವನಿ ಹೊರಡಿಸಲು ತರಬೇತಿ ಮತ್ತು ಅಭ್ಯಾಸವು ಮುಖ್ಯ. ವಿವಿಧ ಧ್ವನಿಗಳ ಅನುಕರಿಸುವ ಕಿರು ಪ್ರಯತ್ನವನ್ನು ನನ್ನ ಸಹಪಾಠಿಗಳಾದ ಸುಮುಖ ಪುರಾಣಿಕ್, ಅಮೃತಾಂಶು, ಶಿವನಾ ಕೆಎಸ್, ಮಯೂರ್ ಕಾಮತ್, ನಾಗಹರ್ಷ ಕೆಪಿ ಇವರು ಮಾಡುವವರಿದ್ದಾರೆ. ಈಗ ಅವರಿಂದ ಮಿಮಿಕ್ರಿ.
1: ನಮ್ಮ ಶಾಲೆಗೆ ರಜೆ ಕೊಟ್ಟಿದ್ರು, ನಾನು ಮನೆಗೆ ಹೋದೆ. ನಮ್ಮ ಮನೆಯಲ್ಲೊಂದು ಚಿಕ್ಕ ಪಾಪು ಇದೆ, ಅದನ್ನು ನಾನು ಎತ್ಕೊಂಡೆ. ಆಗ ಆ ಮಗು ಒಂದೇ ಸತಿ ಹತ್ತೆ ಬಿಡೋದ. ಆ ಮಗುವಿಗೆ ಜ್ವರ ಬಂದಿತ್ತು. ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಂತ ಒಂದು ಆ ಬಂತು.

ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಯ ಪಕ್ಕದಲ್ಲೊಂದು ದೇವಸ್ಥಾನವಿದೆ. ನಾವು ಆಟೋದಿಂದ ಇಳಿದ ಕೂಡ್ಲೆ ಅಲ್ಲಿಂದ ಒಂದು ಶಂಕ ಶಬ್ದ ಬಂತು. ಆ ಮಗುನ ಆಸ್ಪತ್ರೆಗೆ ತೋರಿಸ್ಕೊಂಡು ಮನೆಗೆ ಆಟೋದಲ್ಲಿ ಬರ್ತಾ ಇದ್ವಿ. ಅಲ್ಲಿ ಒಂದು ರೇಸ್ ಬೈಕ್ ಹೋಯ್ತು ನೋಡಿ.

ಹಾಗೆ ಹೋಗ್ತಾ ಇದ್ವಿ. ಒಂದು ನಾಯಿ ಮರಿ ಆಟೋಗ್ ಸಿಕ್ತು. ಅದು ನೋವಿಗೆ ಹೀಗೆ ಕೂಗ್ತು. ನಾವು ಮನೆಗೆ ಹೋದ ತಕ್ಷಣ ಅಲ್ಲಿಗೊಬ್ಬ ಹಾವಾಡಿಗ ಬಂದ. ಅವನು ನನ್ನ ಕೇಳ್ದ. ಅದಕ್ಕೆ ನಾನು ಹೇಳ್ದೆ, ನೀನ್ ಮೊದಲು ನುಡಿಸಪ್ಪ, ಆಮೇಲೆ ಕೊಡ್ತೀವಿ ಅಂದೆ. ಅವನು ತಕ್ಷಣ

ಆ ಮಗುವಿಗೆ ಇನ್ನೂ ಜ್ವರ ಕಡಿಮೆ ಆಗ್ಲೇ ಇಲ್ಲ. ಇನ್ನು ಮಾಡೋದು, ಬೆಂಗಳೂರಲ್ಲಿರುವ ಯಾವ್ದಾದ್ರು ಬೇರೆ ಆಸ್ಪತ್ರೆಗೆ ತೋರಿಸ್ ಹೋಗೋಣ ಅಂತ ಸಿದ್ಧರಾದ್ವಿ. ಬಸ್ನಲ್ಲಿ ಹೋಗೋದು ಬೇಡ ಅಂತ ರೈಲ್ನಲ್ಲಿ ಹೋಗೋಣ ಅಂತ ರೈಲ್ ನಿಲ್ದಾಣದಲ್ಲಿ ನಿಂತಿದ್ವಿ. ಆ ರೈಲು ಹೊರಟಿತು.

ಕಲೆಕ್ಟ್ ಮಾಡಿಸ್ಕೊಂಡು 5 ದಿನ ಬಿಟ್ಟು ಮನೆಗೆ ಬಂದ್ವಿ. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಒಂದು ಹೊಸ ಡಾಬರ್ ನಾಯಿ ತಂದಿದ್ದಾರೆ. ಅದು ನಾವು ಹೋದ ತಕ್ಷಣ ತುಂಬಾ ಸುಸ್ತಾಗಿತ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಆಯ್ತು. ನಾನು ಎದ್ದೆ. ಎದ್ದ ತಕ್ಷಣ ಹಕ್ಕಿಗಳ ಇಂಪಾದ ಧ್ವನಿ ಕೇಳಿಸ್ತಿತ್ತು.

ಸಂಜೆ ತನಕ ಹಾಗೋ ಹೀಗೋ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಒಂದು ಹ್ಯಾಟೆ ಕೂಗ್ತಾ ಇತ್ತು. ಹಾಗೆ ನಾನು ನನ್ನ ಸ್ನೇಹಿತ ಮಾತಾಡ್ತಾ ಇದ್ವಿ. ಅಲ್ಲಿ ಎರಡು ಬೆಕ್ಕುಗಳು ಜಗಳವಾಡ್ತಿದ್ವು. ಅದು ಕೇಳದೆ ಹೇಗಿತ್ತಂದ್ರೆ,

0: ರಾತ್ರಿ ತುಂಬಾ ಸುಸ್ತೂ ಆಗಿತ್ತು, ತುಂಬಾ ಹೊತ್ತೂ ಕೂಡ ಆಗಿತ್ತು. ನಾವು ಹೋಗಿ ಮಲ್ಕೊಂಡ್ವಿ.
1: ಈಗ ಒಂದು ಜನಪದ ಗೀತೆ, ಹಾಡುವವರು ನಿದ್ರಾಪಿ ನಿಲುವಾಸೆ.

0: ಈಗ ಸ್ವರಚಿತ ಕವನ ಸಂಕೀರ್ತಿ ಜಿಕೆ ಇವರಿಂದ.
1: ಕವನದ ಶೀರ್ಷಿಕೆ ತಾಯಿ. ಮಗು ತನ್ನ ತಾಯಿಯ ಕುರಿತು ಕನವರಿಸುವ ಒಂದು ಕವನ ನಿಮ್ಮ ಮುಂದೆ. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ. ನನಗಾಗಿ ನೀ ಮಾಡಿದ ಕೆಲಸ ಒಂದೆರಡಲ್ಲ, ಅದನ್ನ ಎಂದಿಗೂ ಮರೆಯುವುದಿಲ್ಲ. ನನ್ನ ತಪ್ಪುಗಳನ್ನು ಮನ್ನಿಸು, ಮನಕ್ಕೆ ಧೈರ್ಯವ ತುಂಬಿಸು. ಜನ್ಮ ವ್ಯಕ್ತಿ ಬಂದರೂ ಸಾಲದು ನಿನ್ನ ಋಣ ತೀರಿಸಲು. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ. ಕವನದ ಶೀರ್ಷಿಕೆ ಸ್ನೇಹ. ಬಾಂಧವ್ಯದ ಸಂಕೇತ ಸ್ನೇಹ, ನಿಮಗೆಲ್ಲರಿಗೂ ನನ್ನದೊಂದು ಭಿನ್ನಹ. ಬಗೆಯದಿರಿ ಎಂದಿಗೂ ದ್ರೋಹ. ನೋವು ನನುವಿನಲ್ಲೂ ಸಹ ಭಾಗಿಯಾಗುವುದು ಈ ಸ್ನೇಹ, ಮರೆಸುವುದು ಎಲ್ಲ ನೋವ. ಸ್ನೇಹ ಒಂದು ತರಹದ ಗೇಹ, ಇಲ್ಲಿರುವುದು ಸ್ನೇಹಿಗಳ ಸಮೂಹ. ಈ ಸ್ನೇಹಕ್ಕೆ ಋಣಿಯಾದರೆ ಮಾತ್ರ ನೀನಾಗುವೆ ಮಾನವ, ನೀನಾಗುವೆ ಮಾನವ. ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಒಂದು ಭಾವಗೀತೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ನಾಗಹರ್ಷಕಾರಂತ್ ಹಾಡುತ್ತಾನೆ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಅಡುಗೆ ಮನೆ, ಈ ಕುರಿತ ಕೆಎಸ್ ಇಂದ್ರಮ್ಮ ಅವರ ಲೇಖನ ಕೇಳಲಿದ್ದೀರಿ. ಇದಾದ ಬಳಿಕ ಮಧುಮೇಹಕ್ಕೆ ಆಹಾರ ಕ್ರಮ, ಈ ಕುರಿತು ತಿಳಿಸಿಕೊಡುತ್ತಾರೆ ಡಾಕ್ಟರ್ ಅಪರ್ಣಾ ಸುರೇಂದ್ರ. ಮೊದಲಿಗೆ ಕೇಳೋಣ ನಾವು ಮತ್ತು ನಮ್ಮ ಅಡುಗೆ ಮನೆ, ಕೆಎಸ್ ಇಂದಿರಮ್ಮ ಅವರ ಲೇಖನವನ್ನ ಓದ್ತಾ ಇದ್ದಾರೆ ಕೆಬಿ ಮೀನಾ.
1: ಮನೆಯೊಳಗೊಂದು ಮನೆ, ಅಡುಗೆ ಮನೆ. ಹೆಣ್ಣಿನ ಬಹುಪಾಲು ಸಮಯ ಅಲ್ಲಿಯೇ. ಈಗಿನ ಕಾಲದ ಮಾತು ಬಿಡಿ, ಅಲ್ಲಿ ಗಂಡ ಹೆಂಡಿರಿಬ್ಬರು ಸಮಪಾಲು ಪಡೆಯುವಂತಾಗಿದೆ. ಇನ್ನು ನಮ್ಮ ಕಾಲದ ಮಾತು, ಹೆಣ್ಣು ಮಕ್ಕಳು ಮೊದಲು ಆಡ್ತಾ ಇದ್ದಿದ್ದೆ ಪುಟ್ಟ ಬೊಂಬೆಗಳನ್ನ ಮಲಗಿಸುವುದು, ಅಡುಗೆ ಪಾತ್ರೆಗಳಿಗೆ ಅನ್ನ ಸಾರು ತಯಾರಿಸುವಂತೆ ಆಡುತ್ತಾಳೆ. ಹೆಣ್ಣನ್ನು ನೋಡಲು ಬಂದಾಗ ಗಂಡಿನವರು ಕೇಳುತ್ತಿದ್ದುದು ಇದನ್ನೇ, ಅಡುಗೆ ಮಾಡಲು ಬರುತ್ತದೆಯೇ ಎಂದು. 14 ವರ್ಷಕ್ಕೆ ಮದುವೆಯಾದ ನಾನು ಹಸಿ ಸೌದೆಯನ್ನ ಹಚ್ಚಿ ಅದರ ಹೊಗೆಯಲ್ಲಿ ಕಣ್ಣು ಮೂಗು ಮೂತಿಯನ್ನ ಕೆಂಪಾಗಿಸಿ ಊದು ಕೊಳವೆಯನ್ನ ಊದಿ ಊದಿ ಬೆಂಕಿ ಹಚ್ಚಿಸುವಷ್ಟರಲ್ಲಿ ಸಾಕು ಸಾಕಾಗುತ್ತಿತ್ತು. ಹಿಂದಿನ ರಾತ್ರಿಯೇ ಒಲೆಯನ್ನ ಸಗಣಿಯಲ್ಲಿ ಸಾರಿಸಿ ರಂಗವಲ್ಲಿ ಇಟ್ಟು ಮಲಗುತ್ತಿದ್ದೆವು. ಬೆಳಿಗ್ಗೆ ಮಡಿಯುಟ್ಟು ಒಲೆಗೆ ಅರಿಶಿನ ಕುಂಕುಮ ಹಚ್ಚಿ ಒಲೆ ಉರಿಸತೊಡಗಿದರೆ ರಾತ್ರಿ ಅಡುಗೆ ಆಗುವವರೆಗೂ ಕೆಂಡ ಆರಿಸುವಂತಿಲ್ಲ. ಅನ್ನ ಒಂದು ಕಡೆ, ಸಾರಿಗೆ ಬೇಳೆ ಒಂದು ಕಡೆ ಬೇಯಲು ಇಟ್ಟರೆ ಗಂಟೆ ಗಟ್ಟಲೆ ಆಗುತ್ತಿತ್ತು. ತರಕಾರಿ ಹೆಚ್ಚಿಕೊಂಡು ಕಾಯಿ ತುರಿದುಕೊಂಡು ಒಂದು ಅನ್ನ ಸಾರು ಪಲ್ಯಕ್ಕೆ ಮಧ್ಯಾಹ್ನ 1 ಗಂಟೆ ಆಗುತ್ತಿತ್ತು. ಒಂದೆರಡು ಬಾರಿ ಕಾಫಿ ಕಾಯಿಸುವುದರಲ್ಲಿ ಸಂಜೆ ಅಡುಗೆ ಪ್ರಾರಂಭವಾಗುತ್ತಿತ್ತು. ಹೆಣ್ಣು ತನ್ನ ಕೈರುಚಿಯಿಂದ ಮನೆಯವರೆಲ್ಲರ ಮನಸ್ಸು ಗೆದ್ದು ಬಿಟ್ಟಳೆಂದರೆ ಅವಳು ಬಿಟ್ಟು ಬೇರೆಯವರು ಮಾಡಿದ ಅಡುಗೆ ರುಚಿಸುತ್ತಿರಲಿಲ್ಲ. ವರಳು, ಅರೆಕಲ್ಲು, ಸಾವಯವ ತರಕಾರಿ, ಸೌದೆಯ ಒಲೆಯ ಉರಿ ಒಂದು ಹದವಾದ ಅಡುಗೆಗೆ ರುಚಿಕಟ್ಟಿಗೆ ಹೆಗಲು ಕೊಡುತ್ತಿದ್ವು. ಅಷ್ಟಕ್ಕೂ ಹೊರಗಡೆ ಸಿದ್ಧದ ಊಟ ತಿಂಡಿಗಳು ಸಿಗುತ್ತಿದ್ದುದು ಅಷ್ಟಕ್ಕಷ್ಟೇ. ಆದ್ದರಿಂದ ಎಲ್ಲರ ನಾಲಿಗೆ ಮನೆಯೂಟಕ್ಕೇ ಒಗ್ಗಿ ಹೋಗಿದ್ದವು. ಎಲ್ಲರನ್ನು ಸಾಲಾಗಿ ಕೂರಿಸಿ ಬಿಸಿ ಅಡುಗೆ ಜೊತೆ ಮನೆಯಲ್ಲೇ ತಯಾರಿಸಿದ ತುಪ್ಪ, ಮೊಸರು, ಉಪ್ಪಿನಕಾಯಿಗಳ ಊಟ ಹೊಟ್ಟೆ ತುಂಬಾ ಉಣ್ಣುವಂತೆ ಪ್ರೇರೇಪಿಸುತ್ತಿದ್ದವು. ಅಷ್ಟೇ ಅಲ್ಲ, ತಾಯಿಯ ಪ್ರೀತಿ ಕೈತುತ್ತುಗಳು ಸ್ವಲ್ಪ ಹೆಚ್ಚೇ ಹೊಟ್ಟೆಗೆ ಸೇರುತ್ತಿತ್ತು. ಮಕ್ಕಳಿಗಂತೂ ತಾಯಿ ಹೇಳುವ ಕಥೆಗಳೊಂದಿಗೆ ಎಷ್ಟು ಉಂಡೆವು ಎಂಬ ಜ್ಞಾನವೇ ಇರುತ್ತಿಲ್ಲ. ಕತೆ ನಿಂತಾಗ ಊಟ ನಿಲ್ಲುತ್ತಿತ್ತು. ಅಂಗಳದ ಬಾವಿ ಅಡುಗೆಗೆ ಹೊಸ ರುಚಿಯನ್ನೇ ತಂದುಕೊಟ್ಟರೆ ಅಂಗಳದಿ ಘಮ್ ಎಂದು ತನ್ನ ಇರಿವನ್ನು ಸಾರುವ ಬೇವು ತಾನೇನೂ ಕಡಿಮೆ ಇಲ್ಲ ಎಂಬಂತೆ ಪೈಪೋಟಿ ನೀಡುತ್ತಿತ್ತು. ಇನ್ನೂ ಆಗ ಒಡೆದ ಕಾಯಿ ತುರಿಯ ರುಚಿಯೇ ಬೇರೆ. ಹೋಳಿಗೆ, ಕೊಬ್ಬರಿ ಮಿಠಾಯಿಗಳು ವಾರಕ್ಕೊಮ್ಮೆ ಎಲ್ಲರನ್ನೂ ತಣಿಸುತ್ತಿದ್ದವು. ಎಲ್ಲರ ಪ್ರೀತಿ ಗಳಿಸುವ ಅಡುಗೆಯ ಮನೆಯನ್ನು ಬಿಟ್ಟು ತವರಿಗೆ ಹೋಗುವುದು ಇಷ್ಟವಾದರೂ ಕಷ್ಟವಾಗುತ್ತಿತ್ತು. ಬಳಕ ಕಲ್ಲಿನ ಕಲ್ಲು ಮರಿಗೆ ಉಪ್ಪು ಉಪ್ಪಿನಕಾಯಿ ತೆಗೆಯುವಾಗೆಲ್ಲ ಕೈಯನ್ನ ನೇವರಿಸುತ್ತಿದ್ದವು. ಒರಳಲ್ಲಿ ರುಬ್ಬಿದ ದೋಸೆ, ಇಡ್ಲಿ, ಚಟ್ನಿಗಳ ರುಚಿ ಈಗೆಲ್ಲಿ? ಹಿಂದಿನ ದಿನ ನೆನೆಸಿದ ಅಕ್ಕಿ ರುಬ್ಬುವಾಗ ಸುತ್ತ ನೆರೆದ ಮಕ್ಕಳು ಸಿನಿಮಾ ಕಥೆ ಕೇಳುತ್ತಿದ್ದವು, ಹೇಳುತ್ತಿದ್ದವು. ಹಾಗೆ ಪುಟ್ಟಗಳು ಕಲ್ಲನ್ನ ತಿರುಗಿಸುತ್ತಿದ್ದವು. ಆ ನೆನಪುಗಳೆಲ್ಲ ಎಷ್ಟು ಚಂದ. ಈಗಂತೂ ಮಿಕ್ಸಿ ರಕ್ಕಸನ ಹಾಗೆ ಕೂಗುತ್ತಾ ಅಕ್ಕಪಕ್ಕದವರಿಗೂ ಕಿರಿಕಿರಿ ಉಂಟು ಮಾಡುತ್ತೆ. ಏನೇ ಆಗ್ಲಿ, ಅಡಿಗೆ ಮಾಡುವುದು ಒಂದು ಕಲೆನೆ. ಅದಕ್ಕೆ ಏಕಾಗ್ರತೆ, ಕ್ರಿಯಾಶೀಲತೆ, ಆಸಕ್ತಿ, ಪ್ರೀತಿ ಇವೆಲ್ಲ ಇರಬೇಕು. ಬೆಂಕಿ ಎಷ್ಟು ಇರಬೇಕು, ಎಷ್ಟು ಜನಕ್ಕೆ ಎಷ್ಟು ಧಾನ್ಯ ಬಳಸಬೇಕು, ತರಕಾರಿ, ಉಪ್ಪು, ಖಾರ, ಹುಳಿ, ಎಣ್ಣೆ ಹೇಗೆಲ್ಲ ಹಾಕಿ ಹದವಾಗಿ ಅಡುಗೆ ಮಾಡಬೇಕೆಂಬುದು ಏಕಾಏಕಿ ಬರುವುದಿಲ್ಲ. ಮಾಡುತ್ತಾ ಹೋದಂತೆ ಅನುಭವವೇ ಪಕ್ವವಾಗಿಸುತ್ತದೆ. ಹೊಸ ರೀತಿಯ ಪ್ರಯೋಗಗಳು ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಪರಿಚಯಿಸುತ್ತದೆ. ಪತ್ರಿಕೆಯಲ್ಲಿ ಬಂದದ್ದೋ ಯಾರೋ ಹೇಳಿದ್ದೋ ಪಾಕಗಳು ಸಹ ಅಡುಗೆ ಮನೆಯಲ್ಲಿ ಏರುಪೇರಿನೊಂದಿಗೆ ಅರಳಿದ್ದೂ ಉಂಟು. ಹೀಗೆ ಅಡುಗೆ ಮನೆ ಹೆಣ್ಣಿನ ಮೆಚ್ಚಿನ ತಾಣವಾಗಿ ಅವಿಭಾಜ್ಯ ಅಂಗವೇ ಆಗಿದೆ. ಅಷ್ಟೂ ವರ್ಷ ತನ್ನ ಕೈರುಚಿಯಿಂದ ಮನೆ ಮಂದಿ ಗೆದ್ದ ಹೆಣ್ಣಿಗೆ ಸೊಸೆ ಬಂದಾಗ ಅಡುಗೆ ಮನೆ ಬಿಡುವುದೆಂದರೆ ಕಷ್ಟಸಾಧ್ಯವೇ ಸರಿ. ಅಲ್ಲಿ ಅವಳ ಗೌರವ ಹಾಗೂ ಯಜಮಾನಿಕೆ ಪ್ರಶ್ನೆಯೂ ಹೌದು. ಅಮ್ಮ ಕೋಪಗೊಂಡರೆ ಹೊಟ್ಟೆಗೆ ತಣ್ಣನೆ ಬಟ್ಟೆಯೇ ಗತಿ ಎಂಬುದು ಎಷ್ಟೋ ಮನೆಗಳ ಅನುಭವ. ಹಸಿದಾಗ ಹೊಟ್ಟೆ ತುಂಬಿಸುವ ಪಾಕಶಾಲೆಯಷ್ಟೇ ಅಲ್ಲ, ಮನೆಯವರೆಲ್ಲರ ಆರೋಗ್ಯದ ಗುಟ್ಟು, ಸಣ್ಣ ಪುಟ್ಟ ಕಾಯಿಲೆ ಕಸಾಲೆಗಳಿಗೆ ಕಷಾಯ, ಮನೆ ಮದ್ದು, ಪಥ್ಯಾಹಾರಗಳನ್ನು ತಯಾರಿಸುವ ಔಷಧಾಲಯವೂ ಹೌದು ಈ ಅಡುಗೆ ಮನೆ. ಜ್ವರ ಬಂದಾಗ ಸೌದೆ ಒಲೆಯಲ್ಲಿ ಬೆಂದ ಬೇಳೆಯ ಕಟ್ಟಿನ ಸಾರು ಪರಮೌಷಧ, ನೆಗಡಿ ಕೆಮ್ಮುಗಳಿಗೆ ಮೆಣಸಿನ ಸಾರು ರಾಮಬಾಣ, ಅಜೀರ್ಣಕ್ಕೆ ಶುಂಠಿ ನರ್ಲೆಯ ಚಟ್ನಿ ಚುರುಕು ಮುಟ್ಟಿಸಿದರೆ ಬೇಸಿಗೆಯಲ್ಲಿನ ತಂಬುಳಿಗಳು ಮನೆ ಮನಕ್ಕೆ ತಂಪು, ಬೆಲ್ಲದ ಅನೇಕ ಬಗೆ ಹಣ್ಣಿನ ಪಾನಕಗಳು ದಾಹವನ್ನು ನೀಗಿಸುತ್ತಿದ್ದವು. ಬಿಸಿ ಅನ್ನದ ಮೇಲೆ ಕಾಸಿದ ತುಪ್ಪ ಹಾಕಿದ ಕ್ಷಣ ಹೊಟ್ಟೆಯೊಳಗಿನ ರಕ್ಕಸ ನಮ್ಮ ಕಿವಿ ಮುಖಗಳನ್ನು ಅರಳಿಸಿ ನಾಲಿಗೆಯನ್ನ ಹೊರಚಾಚುತ್ತಿದ್ದ. ಅವೆಲ್ಲ ಈಗಿನ ಮಕ್ಕಳಿಗೆ ಮರೀಚಿಕೆಯೇ ಸರಿ. ಕೈಕಾಲು ತೊಳೆದುಕೊಂಡ ಕೆಲವರಿಗಷ್ಟೇ ಇದ್ದ ಅಡಿಗೆ ಮನೆ ಪ್ರವೇಶ ಇಂದು ಅಂಗಳಕ್ಕೆ ಬಂದಿದೆ. ಬಂದವರೆದುರು ಅಂಗಿ ಬಿಚ್ಚಿ ನಿಂತಿದೆ. ಮುಚ್ಚುಮರೆ ಎನ್ನುವುದು ಕೆಲವು ಸಮಯ ಬೇಕು ಎನ್ನುವ ತಿಳುವಳಿಕೆ ಈಗಿನ ಮಂದಿಗೆ ಅರ್ಥ ಮಾಡಿಸುವುದಾದರೂ ಹೇಗೆ? ಅವರನ್ನ ನೋಡಿ ಇವರು, ಇವರನ್ನ ನೋಡಿ ಅವರು, ನಾವು ನಾವಾಗೇ ಇರುವ ಕಾಲ ಎಂದು.
0: ಇದುವರೆಗೆ ನಾವು ಮತ್ತು ನಮ್ಮ ಅಡುಗೆ ಮನೆ, ಕೆಎಸ್ ಇಂದಿರಮ್ಮ ಅವರ ಲೇಖನವನ್ನ ಓದಿದವರು ಕೆಬಿ ಮೀನಾ. ಈಗ ಸಂಗೀತ ಕಟ್ಟಿ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆಯನ್ನ ಕೇಳೋಣ.

0: ಈಗ ಮಧುಮೇಹಕ್ಕೆ ಆಹಾರ ಕ್ರಮ ಈ ಕುರಿತು ತಿಳಿಸಿಕೊಡ್ತಾರೆ ಡಾಕ್ಟರ್ ಅಪರ್ಣಾ ಸುರೇಂದ್ರ.
1: ಮಧುಮೇಹ, ಡಯಾಬಿಟಿಸ್ ಅಥವಾ ಮಧುಮೇಹ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಬಹಳಷ್ಟು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ಜೀವನ ಶೈಲಿಯ ಮೂಲಕ ಬರುವಂತಹ ಕಾಯಿಲೆಗಳಿದು. ಇದನ್ನು ನಾವು ಚಿಕಿತ್ಸೆ ಅಂತ ಹೇಳಿದ ಕೂಡಲೇ ಇಲ್ಲಿ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದು. ಸಾಮಾನ್ಯವಾಗಿ ವೈದ್ಯರು ಮಧುಮೇಹ ಬಂದ ತಕ್ಷಣ ಔಷಧಿ ಮಾತ್ರ ಬರೆಯೋದಿಲ್ಲ, ಆಹಾರದ ಬಗ್ಗೆ ಹೇಳ್ತಾರೆ, ವ್ಯಾಯಾಮದ ಬಗ್ಗೆ ಹೇಳ್ತಾರೆ. ನಾವು ಮನೆಯಲ್ಲಿ ಯಾವ ರೀತಿಯ ಒಂದು ಜೀವನ ಶೈಲಿ ಫಾಲೋ ಮಾಡೋದ್ರ ಮೂಲಕ ಮಧುಮೇಹವನ್ನು ನಿವಾರಿಸಿಕೊಳ್ಬಹುದು ಅಥವಾ ಬಂದಿರೋ ಮಧುಮೇಹವನ್ನು ಒಂದು ಹದ್ದುಬಸ್ಸಿನಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ಇವತ್ತು ನೋಡೋಣ. ಮಧುಮೇಹ ಬಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಅನ್ನ ತಿನ್ನೋದನ್ನೇ ಬಿಟ್ಟು ಬಿಡ್ತಾರೆ, ಚಪಾತಿಯನ್ನೇ ತಿಂತಾರೆ. ಆಕ್ಚುಲಿ ಇದು ಒಂದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಎಲ್ಲಾನೂ ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ ನೀವು ಅನ್ನ ಆಗ್ಲಿ, ಚಪಾತಿ ಆಗ್ಲಿ, ರಾಗಿ ಆಗ್ಲಿ, ಎಲ್ಲವನ್ನ ಎಷ್ಟು ತಿಂತೀರಿ, ಯಾವ ಪ್ರಮಾಣದಲ್ಲಿ ತಿಂತೀರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಧಾನ್ಯಗಳ ಒಂದು ಸೆಲೆಕ್ಷನ್ ಕೂಡ ಸರಿಯಾಗಿರ್ಬೇಕು. ರಾಗಿಯನ್ನ ಬಳಸಬಹುದು ಅಥವಾ ಅಕ್ಕಿಯನ್ನೇ ಉಪಯೋಗಿಸ್ತೀರಾ ಅಂತಂದ್ರೆ ಕೆಂಪಕ್ಕಿ ಅಥವಾ ಕುಸುಬ್ಲಕ್ಕಿಯನ್ನ ಬಳಸಬಹುದು. ಇಲ್ಲೂ ಕೂಡ ತಪ್ಪು ಕಲ್ಪನೆ ಇದೆ, ಕುಸುಬ್ಲಕ್ಕಿ ನೋಡಿದ ತಕ್ಷಣ ಅದು ತುಂಬಾ ರೈಸ್ ದೊಡ್ಡ ದೊಡ್ಡದಾಗಿರುತ್ತೆ ನೋಡಕ್ಕೆ, ಹಾಗಾಗಿ ಶುಗರ್ಗೆ ಒಳ್ಳೇದಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಬಹಳಷ್ಟು ಜನರಿಗಿದೆ. ಖಂಡ ಅಲ್ಲ, ಯಾಕಂದ್ರೆ ದೊಡ್ಡ ಅಕ್ಕಿ ಆಗಿದ್ರು ಕೂಡ ಅದರಲ್ಲಿ ತೌಡು ಸಹಿತವಾಗಿರೋದ್ರಿಂದ, ನಾರಿರೋದ್ರಿಂದ ಅದು ಸ್ಲೋ ರಿಲೀಸ್ ಆಫ್ ಶುಗರ್ ಅಂತ ನಾವು ಹೇಳ್ತೀವಿ. ಅದು ತಿಂದ ತಕ್ಷಣ ರಕ್ತಕ್ಕೆ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಕ್ಕೆ ಬಿಡಲ್ಲ, ನಿಧಾನವಾಗಿ ಸಕ್ಕರೆಯ ಪ್ರಮಾಣ ರಕ್ತದಲ್ಲಿ ನಿಧಾನವಾಗಿ ಹೆಚ್ಚಾಗೋ ಹಾಗೆ ಮಾಡೋದ್ರಿಂದ ಇದು ಮಧುಮೇಹದ ಒಂದು ನಿಯಂತ್ರಣಕ್ಕೆ ಬಹಳ ಅನುಕೂಲಕರವಾಗಿದೆ. ಹಾಗಾಗಿ ಕೆಂಪಕ್ಕಿಯನ್ನ ಬಳಸಬಹುದು, ಚಪಾತಿಯನ್ನೇ ಬಳಸಬೇಕು ಅಂತ ಏನಿಲ್ಲ, ಕುಸುಬ್ಲಕ್ಕಿಯನ್ನು ಕೂಡ ಬಳಸಬಹುದು, ಸಿರಿಧಾನ್ಯಗಳನ್ನ ಕೂಡ ಬಳಸಬಹುದು. ಚಪಾತಿಯೇ ಬೇಕು ಅಂತ ಇದ್ರೆ ಜವೆಗೋಧಿಯನ್ನ ಬಳಸಿ. ಜವೆಗೋಧಿ ಅಂತಾನೆ ಸಿಕ್ಕತ್ತೆ, ಅದು ಪಾಲಿಶ್ ಮಾಡದೇ ಇರುವಂತಹ ಗೋಧಿ, ಅದನ್ನ ಬಳಸಿ ಅದರ ಹಿಟ್ಟು ಮಾಡಿಸಿ ಆಮೇಲೆ ಅದರಲ್ಲಿ ಚಪಾತಿಯನ್ನ ಮಾಡ್ಕೊಳ್ಬಹುದು. ಸೊ ಇದು ಮುಖ್ಯವಾಗಿ ಧಾನ್ಯಗಳ ಬಗ್ಗೆ ಆಯ್ತು. ಆಮೇಲೆ ಕಾಳುಗಳಲ್ಲಿ ಸಾಮಾನ್ಯವಾಗಿ ಮಧುಮೇಹ ಕಾಯಿಲೆ ಇರುವ ವ್ಯಕ್ತಿಗಳಲ್ಲಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಹಸಿವಾಗತ್ತೆ ಅವರಿಗೆ ಅಂತ ಹೇಳಿ ನಾವು ಕಾಳುಗಳ ಒಂದು ಸುಂಡಾಲ್ ಅಂತ ಹೇಳ್ತೀವಿ, ಉಸುಳಿ ಅಥವಾ ಗುಗ್ಗುರಿಯನ್ನ ನಾವು ಎರಡು ಒಂದು ಮೇಜರ್ ಫುಡ್ಡಿನ ಮಧ್ಯೆ ಸ್ನಾಕ್ಸ್ ತರ ನಾವು ಅದನ್ನ ಹೇಳ್ತೀವಿ. ಸೊ ಅದನ್ನ ನೀವು ಹೆಸರು ಕಾಳಲ್ಲಿ ಮಾಡ್ಕೊಳ್ಬಹುದು. ಹೆಸರು ಕಾಳಿನ ಉಸುಳಿ ಒಂದು ಹೆಚ್ಚು ಬೇಡ, ಒಂದು 50-100 ಗ್ರಾಂನಷ್ಟು ಅಂದ್ರೆ ಒಂದು 3/4 ಕಪ್ನಷ್ಟು ತಗೊಳ್ಬಹುದು ಸಾಯಂಕಾಲ ಟೀ ಜೊತೆ, ಅಥವಾ ಹುರುಳಿ ಕಾಳನ್ನ ಬೇಯಿಸಿ ಅದರ ಗುಗ್ಗುರಿ ತರನು ಮಾಡ್ಕೊಳ್ಬಹುದು, ಅಥವಾ ಕಪ್ಪು ಕಡಲೆ ಕಾಳನ್ನ ಕೂಡ ಬಳಸಬಹುದು. ಅಪರೂಪಕ್ಕೊಮ್ಮೆ ವಾರಕ್ಕೊಂದು 2 ಸಲನೂ ಇದನ್ನ ತಿನ್ನಬಹುದು. ಸೊ ಬೇರೆ ಜಂಕ್ ಫುಡ್ ಅಥವಾ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳನ್ನ ತಿನ್ನೋದ್ರ ಬದಲು ಇದನ್ನ ತಿನ್ನಬಹುದು. ಹಾಗೆ ಇಲ್ಲಿ ಕಾಳುಗಳಲ್ಲಿ ಕಾಬೂಲು ಕಡಲೆಯನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಲ್ಲದೆ ಅವರೇ ಕಾಳುಗಳನ್ನ ಕೂಡ ನಾವು ಸ್ವಲ್ಪ ನಿಷೇಧಿಸ್ತೀವಿ.

ಆಗ ಕಾಳುಗಳಲ್ಲಿ ಮುಖ್ಯವಾಗಿ ಹೆಸರು ಕಾಳು, ಕಪ್ಪು ಕಡಲೆಕಾಳು ಮತ್ತು ಹುರುಳಿಕಾಳನ್ನ ಬಳಸಬಹುದು. ಹಾಗೆ ಹಣ್ಣಿನಲ್ಲಿ ಸಾಮಾನ್ಯವಾಗಿ ಶುಗರ್ ಬಂದ ಕೂಡಲೇ ಹಣ್ಣು ತಿನ್ನೋದನ್ನ ಜನ ಬಿಟ್ಟು ಬಿಡ್ತಾರೆ. ಹಣ್ಣಿನಲ್ಲಿರುವಂತಹ ಸಕ್ಕರಂಶ ಬಹಳ ಆರೋಗ್ಯಕರವಾದದ್ದು, ಅದನ್ನ ಬಿಡಬೇಡಿ. ರೈಸ್ ಅನ್ನ ಬೇಕಾದ್ರೆ ಕಡಿಮೆ ಮಾಡಿ, ಚಪಾತಿನ ಸ್ವಲ್ಪ ಕಡಿಮೆ ತಿನ್ನಿ. ಈಗ 4 ಚಪಾತಿ ತಿನ್ನುವಲ್ಲಿ 2 ಚಪಾತಿ ತಿನ್ಬಿಟ್ಟು ಜಾಸ್ತಿ ತರಕಾರಿ ಮತ್ತು ಜಾಸ್ತಿ ಹಣ್ಣನ್ನ ನಾವು ಬಳಸಬಹುದು. ಹಾಗಾಗಿ ಊಟದ ಜೊತೆನೆ ನೀವು ಒಂದು ಬೌಲ್ನಷ್ಟು 100 ಗ್ರಾಂನಷ್ಟು ಹಣ್ಣನ್ನ ತಿನ್ಬಹುದು, ಅಥವಾ 2 ಊಟದ ಮಧ್ಯೆ ಸಾಯಂಕಾಲದ ಹೊತ್ತಲ್ಲೂ ಕೂಡ ಹಣ್ಣ ತಿನ್ಬಹುದು. ದಿನಕ್ಕೆ ಎಷ್ಟು ಹಣ್ಣನ್ನ ತಿನ್ಬಹುದು ಅಂದ್ರೆ ಖಂಡಿತವಾಗ್ಲೂ 200 ಗ್ರಾಂನಷ್ಟು, ಅಂದ್ರೆ 2 ಸರ್ವಲ್ಲಿ ಒಂದೇ ಸಲ 200 ಗ್ರಾಂ ಬೇಡ. ಬೆಳಿಗ್ಗೆ 100 ಗ್ರಾಂ ಹಣ್ಣು, ಸಾಯಂಕಾಲ 100 ಗ್ರಾಂ ಹಣ್ಣನ್ನ ತಿನ್ಬಹುದು. ಸೊ ಇಲ್ಲಿ ಯಾವ ಹಣ್ಣು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಅಂತಂದ್ರೆ, ಮುಖ್ಯವಾಗಿ ಸೀಬೆ ಹಣ್ಣು ಮತ್ತು ಪಪ್ಪಾಯಿ ಅಂತ ಹೇಳ್ತೀವಿ. ಯಾಕಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ನಾವು, ಆಂಟಿ ಆಕ್ಸಿಡೆಂಟ್ಸ್ ಈ ಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಕೆಲವು ಜೀವಸತ್ವಗಳು, ಅದು ನಮ್ಮ ದೇಹದಲ್ಲಿರುವ ವಿಷವನ್ನ ತೊಲಗೋ ಹಾಗೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಹಣ್ಣುಗಳನ್ನ ಮಧುಮೇಹ ಕಾಯಿಲೆಯಲ್ಲಿ ತಿನ್ಲೇಬೇಕಾಗತ್ತೆ. ಯಾವುದು ಹಣ್ಣುಗಳನ್ನ ತಿನ್ಲೇಬಾರದು ಅಂತಂದ್ರೆ, 5 ಹಣ್ಣುಗಳನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. 1 ಬಾಳೆಹಣ್ಣು, 2 ಮಾವಿನ ಹಣ್ಣು, 3 ಹಲಸಿನ ಹಣ್ಣು, 4 ಸಪೋಟ, 5ನೇದು ದ್ರಾಕ್ಷಿ. ಈ 5 ಹಣ್ಣುಗಳನ್ನ ಸ್ವಲ್ಪ ಕಡಿಮೆ, ಅಂದ್ರೆ ವಾರಕ್ಕೆ 200 ಗ್ರಾಂ ಈ 5 ಹಣ್ಣುಗಳಲ್ಲಿ ಯಾವ್ದಾದ್ರು ಒಂದು ಹಣ್ಣನ್ನ ನೀವು ತಿನ್ಬಹುದು. ಉದಾಹರಣೆಗೆ ಪಪ್ಪಾಯಿಯನ್ನ ದಿನಕ್ಕೆ ನೀವು 200 ಗ್ರಾಂ ತಿನ್ಬಹುದು. ಬೆಳಿಗ್ಗೆ 100 ಗ್ರಾಂ ಪಪ್ಪಾಯಿ, ಸಂಜೆ 100 ಗ್ರಾಂ ಪಪ್ಪಾಯಿ ತಿಂದು. ಆದ್ರೆ ಅದೇ ಬಾಳೆಹಣ್ಣನ್ನ ವಾರಕ್ಕೆ 200 ಗ್ರಾಂ ತಿನ್ಬೇಕಾಗತ್ತೆ. ಅಂದ್ರೆ ದಿನ ಬಿಟ್ಟು ದಿನ ಒಂದೇ ಒಂದು ಏಲಕ್ಕಿ ಬಾಳೆಹಣ್ಣು 3 ದಿನ ತಿನ್ಬಹುದು ನೀವು. ಆದ್ರೆ ಬಾಳೆಹಣ್ಣು ತಿಂದಿರೋ ವಾರ ನೀವು ಉಳಿದ 4 ಹಣ್ಣುಗಳನ್ನ ತಿನ್ನೋ ಹಂಗಿಲ್ಲ. ಮುಂದಿನ ವಾರ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಮಾವಿನ ಹಣ್ಣು ತಿನ್ಬೇಕು ಅಂತ ಇದ್ರೆ ವಾರಕ್ಕೆ ಮೀಡಿಯಂ ಸೈಜ್ನ, ತುಂಬಾ ಸಣ್ಣದಾಗಿರುವಂತಹ ಅಂದ್ರೆ 200 ಗ್ರಾಂನಷ್ಟು ಮಾವಿನ ಹಣ್ಣನ್ನ ಒಂದು ವಾರದಲ್ಲಿ ನೀವು ಖಾಲಿ ಮಾಡಬಹುದು. ಇವತ್ತು ಮಾವಿನ ಹಣ್ಣು ಅರ್ಧ ತಿಂದಿದ್ದೀರಾ ಅಂತಂದ್ರೆ ಸಾಯಂಕಾಲ ಬೇರೆ ಹಣ್ಣು ಚೇಂಜ್ ಮಾಡ್ಕೊಳ್ಳಿ, ಒಂದು ಅರ್ಧ ಆಪಲ್ ತಿನ್ನಿ. ಸೊ ಮಾವಿನ ಹಣ್ಣನ್ನದೇ ದಿವಸ ತಿನ್ಬೇಡಿ. ಒಂದು ವಾರದಲ್ಲಿ 1/2 kg ಮಾವಿನ ಹಣ್ಣನ್ನ ನೀವು ತಿನ್ಬಹುದು. ಹಾಗೆ ಸಪೋಟ ಕೂಡ ಅಷ್ಟೇ, ಒಂದು ವಾರದಲ್ಲಿ 1/2 kg ಸಪೋಟ ನೀವು ತಿನ್ಬಹುದು. ಸೊ ಈ ರೀತಿಯಾಗಿ ನಾವು ಪ್ಲಾನ್ ಮಾಡಿಕೊಂಡು ಹಣ್ಣುಗಳನ್ನ ತಿನ್ಬೇಕಾಗತ್ತೆ. ಯಾವ ಹಣ್ಣು ತಿನ್ಲೇಬಾರ್ದು ಅಂತ ನಾನು ಹೇಳ್ದೆ, ಯಾವ ಹಣ್ಣು ಜಾಸ್ತಿ ತಿನ್ಬೇಕು ಅಂತಾನು ಹೇಳ್ದೆ, ಎಷ್ಟು ತಿನ್ಬೇಕು ಅಂತಾನು ನಾವು ತಿಳ್ಕೊಂಡ್ವಿ. ಇನ್ ತರಕಾರಿಗಳಲ್ಲಿ ಯಾವ್ದನ್ನ ತಿನ್ಲೇಬಾರ್ದು ಅಂತಂದ್ರೆ, ಮುಖ್ಯವಾಗಿ ತರಕಾರಿಗಳಲ್ಲಿ ಸಿಹಿಯಾಗಿರುವಂತ ಗೆಣಸು, ಸಿಹಿ ಕುಂಬಳಕಾಯಿ ಇವನ್ನ ಎರಡನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅಷ್ಟಲ್ದೆ ಆಲೂಗಡ್ಡೆಯನ್ನ ಕೂಡ ತಿನ್ಬಾರ್ದು. ತಿನ್ನಬಾರ್ದು ಅನ್ನೋ ತರಕಾರಿಗಳು ಆಲೂಗಡ್ಡೆ, ಸಿಹಿಗೆಣಸು ಮತ್ತು ಸಿಹಿ ಕುಂಬಳಕಾಯಿ. ಬೀಟ್ರೂಟ್ ಕೂಡ ಕೆಲವರು ಬೇಂತ ಹೇಳ್ತಾರೆ, ಆದ್ರೆ ಬೀಟ್ರೂಟ್ ಒಂದು ರೇಂಜ್ಗೆ, ಅಂದ್ರೆ ವಾರಕ್ಕೊಂದ್ಸಲನೋ ಅಥವಾ 15 ದಿವಸಕ್ಕೊಂದ್ಸಲನೋ ಒಂದು ಹೊತ್ತು 100 ಗ್ರಾಂನಷ್ಟು ಬೀಟ್ರೂಟಿನ ಪಲ್ಯ ಅಥವಾ ಬೀಟ್ರೂಟಿನ ಬೇಯಿಸಿದ ತರಕಾರಿ ತರ ಬೀಟ್ರೂಟಿನ ಹಸಿ ತರಕಾರಿಯನ್ನ ತಿನ್ಬಹುದು. ಆದ್ರೆ ಪ್ರತಿದಿನ ಬೀಟ್ರೂಟ್ ಅಗತ್ಯ ಇಲ್ಲ. ಹಾಗೆ ಇನ್ನು ತಿನ್ನಬಾರದ ಒಂದು ಲಿಸ್ಟಿನಲ್ಲಿ ಬದನೆಕಾಯಿ ಕೂಡ ಬರುತ್ತೆ. ಸೊ ಬದನೆಕಾಯಿ ಆಯುರ್ವೇದದಲ್ಲಿ ಬದನೆಕಾಯಿ ನಂಜು ಅಂತ ಹೇಳ್ತೀವಿ. ಯಾವುದೇ ಇನ್ಫ್ಲಮೇಷನ್ ಅನ್ನ ಅದು ಗುಣ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಧುಮೇಹ ರೋಗಿಗಳಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಕೆಲವು ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ ನಾವು, ತುಂಬಾ ವರ್ಷ ಮಧುಮೇಹ ಇದ್ರೆ ಕೆಲವು ಅಂಗಾಂಗಗಳು ವೀಕ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಬದನೆಯನ್ನ ಮಧುಮೇಹ ರೋಗದಲ್ಲಿ ಬೇಡ ಅಂತ ಹೇಳ್ತೀವಿ. ಸೊ ಇವಿಷ್ಟು ತರಕಾರಿ ಬಿಟ್ಟು ಇನ್ನೆಲ್ಲ ತರಕಾರಿಗಳನ್ನು ಕೂಡ ಮಧುಮೇಹದಲ್ಲಿ ಬಳಸಬಹುದು. ಸೊ ಬಳಸಲೇಬೇಕಾದಂತಹ ತರಕಾರಿ ಯಾವುದು ಮಧುಮೇಹದಲ್ಲಿ ಅಂದ್ರೆ, 1ನೇದು ಹಾಗಲ್ಕಾಯಿ, 2ನೇದು ಸೋರೆಕಾಯಿ ಮತ್ತು ಬೂದು ಕುಂಬಳಕಾಯಿ, ಇವನ್ನ ಜಾಸ್ತಿ ಬಳಸಿ. ಸೊ ಹಾಗಲಕಾಯಿಯನ್ನ ಪಲ್ಯ ಮಾಡ್ಕೊಳ್ಬಹುದು, ಅಥವಾ ಹಾಗಲಕಾಯಿ ರಸವನ್ನ ದಿನಾ ಬೆಳಿಗ್ಗೆ 1/4 ಲೋಟದಿಂದ 1/2 ಲೋಟದಷ್ಟು ಹಾಗಲಕಾಯಿ ರಸವನ್ನ ನೀವು ಕುಡಿಬಹುದು. ಇಲ್ಲಿ ಹಾಗಲಕಾಯಿ ರಸವನ್ನ ಹಾಗೆ ಕುಡಿಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಸ್ವಲ್ಪ ಮಜ್ಜಿಗೆ ಸೇರಿಸಿ ಕುಡಿರಿ. 1/4 ಲೋಟ ಹಾಗಲಕಾಯಿ ರಸಕ್ಕೆ 1/2 ಲೋಟ ಮಜ್ಜಿಗೆ, ಒಂದ್ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಕುಡಿಬಹುದು. ಕುಡ್ದು 1/2 ಗಂಟೆ ಬಿಟ್ಟು ತಿಂಡಿಯನ್ನ ತಿನ್ಬಹುದು. ಹಾಗೆ ಇನ್ನು ಬಳಸಲೇಬೇಕಾದಂತಹ ತರಕಾರಿ ಗಡ್ಡೆಕೋಸು ಅಂತ ಹೇಳ್ತೀವಿ ನಾವು, ನೋಲ್ ಕೋಲ್ ಅಂತ ಹೇಳ್ತೀವಿ, ಅದು ಕೂಡ ತುಂಬಾ ಒಳ್ಳೇದು. ಅದನ್ನ ನಾವು ಹಸಿ ತರಕಾರಿಯ ರೀತಿ ಕೂಡ ತಿನ್ಬಹುದು. ಸಿಪ್ಪೆ ತೆಗೆದು ಗಡ್ಡೆಕೋಸನ್ನ ತುರಿದ್ ಬಿಟ್ಟು ಸಲಾಡ್ ತರ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಸೇರಿಸಿ ಸಲಾಡ್ ತರ ಮಾಡಿಕೊಂಡು ತಿನ್ಬಹುದು. ಎಷ್ಟು ಪ್ರಮಾಣ, ದಿನಕ್ಕೆ 1 ಬಾರಿ 100 ಗ್ರಾಂನಷ್ಟು. ಸೊ ಹಸಿ ತರಕಾರಿಯನ್ನ ತಿನ್ಬಹುದು. ಈ ಗಡ್ಡೆಕೋಸು ಬಿಟ್ರೆ ಬೇರೆ ಹಸಿ ತರಕಾರಿ ಕ್ಯಾರೆಟ್ ಅನ್ನ ಕೂಡ ನೀವು ಸಲಾಡ್ ಮಾಡ್ಕೊಂಡು ತಿನ್ಬಹುದು. ಸೌತೆಕಾಯಿ ಅನ್ನ ತಿನ್ಬಹುದು. ಬೀಟ್ರೂಟ್ ಅನ್ನ ಸ್ವಲ್ಪ ಸೇರಿಸಬಹುದು, ಅಥವಾ ಎಲ್ಲ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ಮಿಶ್ರ ಮಾಡಿ ರಾ ವೆಜಿಟೇಬಲ್ ಸಲಾಡ್ ತರ ಮಾಡ್ಕೊಂಡು ತಗೊಳ್ಬಹುದು. ಈ ಹಸಿ ತರಕಾರಿ 100 ಗ್ರಾಂ

ನಷ್ಟು ಇರಲಿ ಪ್ರತಿದಿನ. ಉಲ್ಲೇಖಿಸಿದ ಎಲ್ಲ ತರಕಾರಿಗಳನ್ನ ನೀವು ಮಿಶ್ರ ಮಾಡಿಕೊಂಡು 100 ಗ್ರಾಂನಷ್ಟು ಹಸಿ ತರಕಾರಿಯನ್ನ ತಿನ್ನಬಹುದು. ಸೊ ಈ ಹಸಿ ತರಕಾರಿ ಬಿಟ್ಟರೆ ಬೇಯಿಸಿದ ತರಕಾರಿ ಕೂಡ ಊಟದಲ್ಲಿರಲಿ. ಸೊ ಒಂದು ಬೌಲ್ ಬೇಯಿಸಿದ ತರಕಾರಿಯಲ್ಲಿ ನೀವು ಯಾವುದೇ ಒಂದು ತರಕಾರಿ, ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅದನ್ನ ಬೇಯಿಸಿ ಪಲ್ಯ ಮಾಡ್ಕೊಂಡು ತಿನ್ನಬಹುದು. ಹೀಗೆ ನೀವು ಊಟ ಮಾಡುವಾಗ ಈ ಹಸಿ ತರಕಾರಿ ಒಂದು ಬೌಲು, ಒಂದು ಬೌಲ್ ಬೇಯಿದ ತರಕಾರಿ, ಒಂದು ಬೌಲ್ ಫ್ರೂಟ್ಸ್, ಒಂದು 100 ಗ್ರಾಂನಷ್ಟು ಇಟ್ಕೊಂಡಿದ್ರೆ ನಿಮ್ಗೆ ಆವಾಗ ಸ್ವಲ್ಪವೇ ಅನ್ನ ಸಾಕಾಗತ್ತೆ, ಅಥವಾ ಸ್ವಲ್ಪ 2 ಚಪಾತಿ ಸಾಕಾಗತ್ತೆ. ಯಾಕಂದ್ರೆ ಇವೆಲ್ಲ ಐಟಂಗಳೋದ್ರಿಂದ ಹೊಟ್ಟೆ ತುಂಬಿದ ಅನುಭವನೂ ಆಗುತ್ತೆ, ಜೊತೆಗೆ ನಾರಿನಂಶ ಹೆಚ್ಚಿರೋದ್ರಿಂದ ಸಕ್ಕರೆಯ ಅಂಶ ರಕ್ತಗತವಾಗಲಿಕ್ಕೆ ಬಹಳ ನಿಧಾನವಾಗುತ್ತೆ. ಇದು ಮಧುಮೇಹದ ನಿಯಂತ್ರಣ ಕೂಡ ಅನುಕೂಲಕರವಾಗುತ್ತೆ. ಹೀಗೆ ತರಕಾರಿ ಮತ್ತೆ ಹಣ್ಣು ಮತ್ತು ಧಾನ್ಯಗಳನ್ನು ನಾವು ನೋಡಿದ್ವಿ. ಹಾಗೆ ರಾತ್ರಿಯ ಊಟ ಸ್ವಲ್ಪ ಬೇಗ ಮಾಡಿ, ಊಟ ಮಾಡಿದ ತಕ್ಷಣ ಮಲಗೋ ಹಾಗೆ ಊಟದ ಸಮಯ ಇಟ್ಕೊಳ್ಬೇಡಿ. ಸೊ 7:30-7 ಗಂಟೆಗೆ ಊಟ ಮಾಡಿ, ಆಮೇಲೆ ಒಂದು 3 ಗಂಟೆ ಬಿಟ್ಟು ಹಸಿವಾದ್ರೆ ಒಂದು ಲೋಟ ಹಾಲು ಕುಡಿದು ನೀವು ಮಲಗಬಹುದು. ಇದೆಲ್ಲ ಆಹಾರದ ಬಗ್ಗೆ ಆಯ್ತು ಮಧುಮೇಹಲಿ. ಇನ್ನು ಕೆಲವು ಆಹಾರವನ್ನೇ ಔಷಧಿ ತರ ತಗೊಳ್ಬಹುದು ಮಧುಮೇಹದಲ್ಲಿ. ಒಂದು ಹಾಗಲ್ಕಾಯಿ ರಸ ಆಗ್ಲೇ ಹೇಳ್ದೆ ನಾನು. ಇನ್ನೊಂದು ಮಜ್ಜಿಗೆಗೆ ಮೆಂತ್ಯ ಪೌಡರ್ ನ ಕುಡಿಯೋದು. ಸೊ ಇದು ಬಹಳ ಒಂದು ಅನುಕೂಲಕರವಾದ ಪರಿಣಾಮ ಬೀರುತ್ತೆ. ಮೆಂತ್ಯನ ಸ್ವಲ್ಪ ಹುರಿರಿ, ಹುರಿದು ಪೌಡರ್ ಮಾಡಿಟ್ಕೊಳ್ಳಿ. ಆಮೇಲೆ ಮಜ್ಜಿಗೆಗೆ ಈ ಮೆಂತ್ಯ ಪುಡಿಯನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು 1/2 ಗಂಟೆ ನೆನೆಸಬೇಕು. ಆಮೇಲೆ ಅದನ್ನ ಉಪ್ಪು ಸೇರಿಸಿ ಕುಡಿಬಹುದು. ಹೈಪರ್ ಟೆನ್ಷನ್, ರಕ್ತದೊತ್ತಡ ಇದ್ದವರು ಉಪ್ಪು ಹಾಕದೆ ಹಾಗೆ ಕುಡಿರಿ. ದಿನಕ್ಕೆ ಬೆಳಿಗ್ಗೆ 11 ಗಂಟೆಗೆ ಸ್ವಲ್ಪ ಹಸಿವಾಗ್ತಾ ಇದೆ ಅಂತ ಅನ್ಸಿದ್ರೆ ಅವಾಗ ಕಾಫಿ ಟೀ ಕುಡಿಯೋ ಬದಲು ಮೆಂತ್ಯ ಪೌಡರ್ ಸೇರಿಸಿದಂತಹ ಮಜ್ಜಿಗೆಯನ್ನ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಕುಡಿಬಹುದು. ಅಥವಾ ಕಾಫಿ ಟೀ ಬದಲಾಗಿ ನೀವು ಮೆಂತ್ಯ ಮತ್ತು ಜೀರಿಗೆಯನ್ನ ಹಾಕಿರುವಂತಹ ಕಷಾಯವನ್ನು ಕೂಡ ಮಾಡ್ಕೊಂಡು ಕುಡಿಬಹುದು. ಇಲ್ಲಿ ಜೀರಿಗೆ 1 ಲೋಟ ತಗೊಂಡ್ರೆ 1/2 ಲೋಟ ಕೊತ್ತಂಬರಿ ಬೀಜ ತಗೊಳ್ಳಿ, 1/4 ಲೋಟ ಮೆಂತ್ಯ ತಗೊಳ್ಳಿ. ಇದು 3 ಹುರಿರಿ, ಹುರಿದು ಪೌಡರ್ ಮಾಡಿ, ಆಮೇಲೆ ಈ ಪೌಡರ್ನ ಶೇಖರಿಸಿ ಇಟ್ಕೊಳ್ಳಿ. ಬೇಕಾದಾಗ ಇದಕ್ಕೆ 1 ಲೋಟ ನೀರಿಗೆ 1-2 ಚಮಚ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಸೋಸ್ ಬಿಟ್ಟು ಅದನ್ನ ನೀವು ಕುಡಿಬಹುದು. ಕಾಫಿ ಟೀ ಕುಡಿಯೋ ಬದಲು ಇದನ್ನ ಹರ್ಬಲ್ ಟೀ ಅಂತ ಇದನ್ನ ಮಾಡ್ಕೊಂಡು ಕೂಡ ಕುಡಿಬಹುದು. ಸ್ವಲ್ಪ ಹಾಲು ಕೂಡ ನೀವು ಬೇಕಿದ್ದಲ್ಲಿ ಸೇರಿಸ್ಕೋಬಹುದು. ಉದಾಹರಣೆಗೆ 1 ಲೋಟ ಕಷಾಯ ಇದ್ರೆ ಇನ್ನು 1/2 ಲೋಟ ಅದಕ್ಕೆ ಹಾಲು ಸೇರಿಸಿ ಕೂಡ ಕುಡಿಬಹುದು. ಆದ್ರೆ ಯಾವುದೇ ಸಿಹಿಯನ್ನ ಬಳಸುವಂತಿಲ್ಲ. ಬೆಲ್ಲ ಆಗ್ಲಿ, ಸಕ್ಕರೆ ಆಗ್ಲಿ, ಜೇನುತುಪ್ಪ ಆಗ್ಲಿ, ಯಾವ ಸಿಹಿ ಕೂಡ ಬೇಡ. ಸಿಹಿ ಅಂದ್ರೆ ಅದು ಹಣ್ಣಿನ ಮೂಲಕ ಮಾತ್ರ ದೇಹಕ್ಕೆ ಹೋಗ್ಬೇಕು. ಆ ರೀತಿಯಾಗಿ ನಾವು ಒಂದು ಆಹಾರ ಕ್ರಮವನ್ನು ರೂಢಿಸಿಕೊಳ್ಬೇಕು. ಹಾಗೆ ತಗೊಳ್ಳೇಬೇಕಾದಂತಹ ಒಂದು ಔಷಧೀಯ ಗುಣವಂತಹ ಒಂದು ಐಟಮ್ ಅಂತಂದ್ರೆ ನೆಲ್ಲಿಕಾಯಿ. ಸೊ ಈ ನೆಲ್ಲಿಕಾಯಿಯನ್ನ ಆದಷ್ಟು ಹೆಚ್ಚು ಬಳಸಬೇಕು ಮಧುಮೇಹದಲ್ಲಿ. ಸೀಸನ್ ಇದ್ದಾಗ ನೆಲ್ಲಿಕಾಯಿಯನ್ನ ನೀವು 1 ಕೆಜಿ ಅಥವಾ 1/2 ಕೆಜಿ ತಗೊಳ್ಳಿ. ಅದನ್ನ ನೀರಲ್ಲಿ ಬೇಯಿಸಿ, ನೆಲ್ಲಿಕಾಯಿಯನ್ನ ಬೇಯಿಸಿದ ಮೇಲೆ ಅದನ್ನ ಬೀಜ ತೆಗಿಯಕ್ ಬರುತ್ತೆ, ಬಹಳ ಸುಲಭ ಆಗುತ್ತೆ. ಸೊ ಬೀಜ ತೆಗೆದಿರುವಂತಹ ನೆಲ್ಲಿಕಾಯಿಯನ್ನ ಸ್ವಲ್ಪ ಮಿಕ್ಸಿ ಕೊಡಿ ಎಷ್ಟು ತರ ಮಾಡಿ. ಆಮೇಲೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪವನ್ನ ಅಂದ್ರೆ ಈಗ ನೀವು 1 ಕೆಜಿಯಷ್ಟು ನೆಲ್ಲಿಕಾಯಿ ಪೇಸ್ಟ್ ಇದೆ ನಿಮ್ಮ ಹತ್ರ ಅಂದ್ರೆ ಒಂದು 3-4 ಚಮಚ ತುಪ್ಪ ಸಾಕು. 3-4 ಚಮಚ ತುಪ್ಪವನ್ನ, ಹಸುವಿನ ತುಪ್ಪವನ್ನ ಬಾಣಲಿಯಲ್ಲಿ ಬಿಸಿ ಮಾಡಿ, ಆಮೇಲೆ ಅದು ಬಿಸಿಯಾದ ಬಳಿಕ ಒಂದ್ ಸ್ವಲ್ಪ ಅರಿಶಿನವನ್ನ ಹಾಕಿ. ನೀವೊಂದು ತುಪ್ಪ ಎಷ್ಟು ಹಾಕಿದ್ದೀರಾ ಅಷ್ಟೇ ಅರಿಶಿನದ ಪುಡಿ ಹಾಕಿದ್ರೆ ಸಾಕಾಗತ್ತೆ. ಒಂದ್ 4-5 ಚಮಚ ಅರಿಶಿನದ ಪುಡಿ ಹಾಕಿ ತುಪ್ಪಕ್ಕೆ, ಆಮೇಲೆ ಅದು ಬಿಸಿಯಾದ್ಮೇಲೆ ಅದಕ್ಕೆ ನೆಲ್ಲಿಕಾಯಿಯ ಪೇಸ್ಟ್ ಬೇಯಿಸಿ ಏನ್ ರೆಡಿ ಮಾಡಿಟ್ಕೊಂಡಿರೋ ಅದನ್ನ ಹಾಕಿ, ಒಂದ್ ಸ್ವಲ್ಪ ಉಪ್ಪು ಹಾಕಿ, ಒಂದು 1 ಟೀಸ್ಪೂನ್ ಸಾಲ್ಟ್ ಸಾಕಾಗತ್ತೆ. ಅದನ್ನ ಮಗುಚ್ಬೇಕು ಒಂದು 20 ನಿಮಿಷ. ಅದನ್ನ ಬಾಣಲಿಯಲ್ಲಿ ಲೇಹ ಆಗೋ ಒಂದು ಹದಕ್ ಬರ್ಬೇಕು ಅದು ಮಗುಚಿ. ಆಮೇಲೆ ಅದನ್ನ ಶೇಖರಿಸಿ ಇಟ್ಕೊಂಡ್ರೆ ಏನು ಆಗೋದಿಲ್ಲ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ 1 ವರ್ಷ ಕೂಡ ಬರುತ್ತೆ. ಅಥವಾ ಇದರ ಬದಲಾಗಿ ನೀವು ಪೇಸ್ಟ್ ಮಾಡ್ಕೊಂಡಿರೋ ನೆಲ್ಲಿಕಾಯಿಯನ್ನ ನೀವು ಬಿಸಿಲಲ್ಲಿ ಒಣಗಿಸಿದ್ರು ಆಗತ್ತೆ. ಅದನ್ನ ನೀವು ಪೇಸ್ಟ್ ಮಾಡೋ ಬದಲು ಬೇಯಿಸಿರೋ ನೆಲ್ಲಿಕಾಯಿಯನ್ನ ತುರಿಬೇಕು. ತುರಿದ್ಬಿಟ್ಟು ಆಮೇಲೆ ಅದನ್ನ ಒಂದು ಪ್ಲೇಟ್ ಅಲ್ಲಿ ಹರಡಿ 1 ದಿನ ಬಿಲಲ್ಲಿಡಿ. ಅದು ಗರಿ ಗರಿ ಆಗಿರುತ್ತೆ. ಅದನ್ನ ನೀವು ಶೇಖರಿಸಿಟ್ಕೊಂಡ್ರು ಅಷ್ಟೇ, ಅದು ಕೆಡೋದಿಲ್ಲ. 1 ವರ್ಷ ಅದನ್ನ ಉಪಯೋಗಿಸಬಹುದು. ಇಲ್ಲಿ ನೆಲ್ಲಿಕಾಯಿಗೆ ಅರಿಶಿನವನ್ನ ನಾವು ಮಿಕ್ಸ್ ಮಾಡಲೇಬೇಕು. ಬಿಸಿಲಲ್ಲಿ ಒಣಗಿಸುವಾಗ್ಲೂ ಅಷ್ಟೇ, ಒಣಗಿದ ನೆಲ್ಲಿಕಾಯಿಗೆ ಹುರಿದ ಅರಿಶಿನದ ಪುಡಿಯನ್ನ 1-2-3 ಚಮಚ ಸೇರಿಸಿ ಅದನ್ನ ಒಂದು ಬಾಟ್ಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ದಿನ ಬೆಳಿಗ್ಗೆ ಮತ್ತೆ ಸಂಜೆ ನೆಲ್ಲಿಕಾಯಿಯ ಈ ಲೇಹ ಅಥವಾ ನೆಲ್ಲಿಕಾಯಿ ಪುಡಿಯನ್ನ ನೀವು ಬಿಸಿ ನೀರಿಗೆ ಹಾಕಿ ಅದನ್ನ ಕುಡಿಬೇಕಾಗತ್ತೆ. ಬೆಳಿಗ್ಗೆ 1 ಸ್ಪೂನ್ ಮತ್ತು ರಾತ್ರಿ 1 ಸ್ಪೂನ್.
ಬಿಸಿನೀರಿಗೆ ಹಾಕಿ ಕಲಸಿಕೋದ್ರಿಂದ, ಲೇಹ ಆದ್ರೆ ಹಾಗೆ ತಿನ್ನಬಹುದು ಅಥವಾ ಪುಡಿ ಆದ್ರೆ ಬಿಸಿನೀರಿಗೆ ಹಾಕಿ ಅದನ್ನ ಕುಡಿಬೇಕು. ಸೊ ಇದು ನಿಮ್ಗೆ ಆರ್ಗನ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಸಾಮಾನ್ಯವಾಗಿ ಮಧುಮೇಹ ಇರೋರಿಗೆ ರೆಟಿನೋಪತಿ ಅಂತ ಹೇಳ್ತೀವಿ, ಕಣ್ಣಿನ ಒಂದು ದೋಷ ಉಂಟಾಗತ್ತೆ, ಹಾಗೆ ಕಿಡ್ನಿಯ ತೊಂದರೆ ಉಂಟಾಗತ್ತೆ, ಹೃದಯ

0: ತೊಂದರೆ ಬರುತ್ತೆ. ಸೊ ಇವನ್ ಅಥವಾ ನ್ಯೂರೋಪತಿ ಅಂತ ಹೇಳ್ತೀವಿ, ನರಗಳೆಲ್ಲ ವೀಕ್ ಆಗ. ಸೊ ಇದೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ಅವಾಗ ನೆಲ್ಲಿಕಾಯಿ, ಅರಿಶಿನದ ಜೊತೆ ಇರುವಂತಹ ನೆಲ್ಲಿಕಾಯಿಯ ಸೇವನೆ ಆಗ್ಲೇಬೇಕು. ಇದಿಷ್ಟು ನಾವು ಕೆಲವು ಔಷಧಿ ರೂಪದಲ್ಲಿರುವಂತಹ ಆಹಾರವನ್ನ ಹೇಗೆ ತಗೊಳ್ಬಹುದು ಮಧುಮೇಹದಲ್ಲಿ ಅಂತ.
1: ಇದುವರೆಗೆ ಮಧುಮೇಹಕ್ಕೆ ಆಹಾರ ಕ್ರಮ ಈ ಕುರಿತು ತಿಳಿಸಿಕೊಟ್ಟವರು

0: ಮುಖಾಮುಖಿ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಈ ಕುರಿತು ತಿಳಿಸುತ್ತಾರೆ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಬೆಳ್ಳಿಯಪ್ಪ.
1: ಓದು ಒಂದೇ ಸಾಕಾಗೋಲ್ಲ, ಅದರ ಜೊತೆ ಬೇರೆ ಯಾವುದಾದ್ರೂ ಸಾಂಸ್ಕೃತಿಕ ಚಟುವಟಿಕೆ ಇದ್ದರೆ ಒಳ್ಳೆಯದ್ದು ಅಂತ ಹೇಳ್ತಾರೆ, ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸರ್?
2: ಓ, ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಯುಕ್ತಿ. ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನಾವು ಜೀವನವನ್ನ ಒಂದು ಬ್ಯಾಲೆನ್ಸ್ಡ್ ಲೈಫ್ ಅಲ್ವಾ, ಈಗ ನೀವು ಕೇಳಿರ್ಬೋದು ಬಯಾಲಜಿಯಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ. ಈಗ ನಮಗೆ ನಮ್ಮ ದೇಹಕ್ಕೆ ಯಾವ್ದೆಲ್ಲ ಬೇಕಾಗುತ್ತೆ, ಮುಖ್ಯವಾದದ್ದು ಕಾರ್ಬೋಹೈಡ್ರೇಟ್ಸ್,
3: ಪ್ರೋಟೀನ್ಸ್,
2: ಮಿನರಲ್ಸ್ ಎಲ್ಲ ಬೇಕಾಗುತ್ತೆ. ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಅದು ಬ್ಯಾಲೆನ್ಸ್ ಡಯಟ್ ಬೇಕು ಅಲ್ವಾ. ಅದೇ ರೀತಿ ನಮ್ಮ ಮನಸ್ಸಿನ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು, ನಾವು ಬ್ಯಾಲೆನ್ಸ್ಡ್ ಆಕ್ಟಿವಿಟೀಸ್ ಕೂಡ ಇರಬೇಕು. ಬರೀ ಓದ್ತಾನೆ ಇದ್ರೆ ನಮಗೆ ಸ್ವಲ್ಪ ಸಮಯದ ನಂತರ ಸ್ಟ್ರೆಸ್ ಬರುತ್ತೆ ಅಥವಾ ಬೋರ್ ಆಗುತ್ತೆ. ಸೊ ನಾವು ನಮ್ಮ ಮನಸ್ಸನ್ನ ಬೇರೆ ಕಡೆ ಸ್ವಲ್ಪ ತಿರುಗಿಸಬೇಕಾಗುತ್ತೆ. ಅಂತದನ್ನ ನಾವು ಕರಿಕ್ಯುಲರ್ ಅಥವಾ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ಕೋ ಅಂದ್ರೆ ಜೊತೆ ಅಂತ. ಸೊ ನೀವು ಅಧ್ಯಯನ ಮಾಡ್ತಾ ಇರ್ತೀರಾ, ಎಕಾಡೆಮಿಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಒಂದ್ ಕಡೆ, ಇನ್ನೊಂದ್ ಕಡೆ ನಿಮ್ಮ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಳ್ಳೋದು, ಆ ತರ ಕೆಲವು ಚಟುವಟಿಕೆಗಳನ್ನ ನಾವು ನೋಡೋಣವೆ. ನೀವೇನ್ ಹೇಳ್ತೀಯ ಋತ್ವಿ, ಯಾವ ಚಟುವಟಿಕೆಗಳು ನಿನ್ ಮನಸ್ಸಿಗೆ ಬರ್ತಾ ಇದೆ ಈಗ?
3: ಬ್ಯಾಡ್ಮಿಂಟನ್
2: ಅಲ್ವಾ, ಅದೊಂದು ಆಟ. ಈಗ ಬ್ಯಾಡ್ಮಿಂಟನ್ ನೀನ್ ಆಡ್ತೀಯ ಈಗ? ಹೌದು. ಸೊ ಬ್ಯಾಡ್ಮಿಂಟನ್ ಆಡೋದ್ರಿಂದ ನಿನ್ಗೇನಾಗುತ್ತೆ?
3: ರಿಫ್ರೆಶ್ ಆಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ.
2: ಯೆಸ್, ವೆರಿ ಗುಡ್.
3: ಆಮೇಲೆ ಫ್ಲೆಕ್ಸಿಬಿಲಿಟಿ.
2: ಫ್ಲೆಕ್ಸಿಬಿಲಿಟಿ ಅಲ್ವಾ, ಆಟ ಆಡೋದು ಅಂತ ಹೇಳಿದ್ರೆ ಬರೀ ಅದು ಎಂಟರ್ಟೈನ್ಮೆಂಟ್ ಅಲ್ಲ, ಆಟ ಆಡೋದ್ರಿಂದ ಬಹಳ ಲಾಭಗಳು ಕೂಡ ಇದೆ. ಇದನ್ನ ಪೋಷಕರು ಕೂಡ ತಿಳ್ಕೊಬೇಕು, ಮಕ್ಕಳು ನೀವು ಕೂಡ ತಿಳ್ಕೊಳ್ಬೇಕು. ಆಟ ಆಡೋದಂದ್ರೆ ಅದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಿಮಗೆ ಒಂದು ಸದೃಢ ದೇಹ ಮತ್ತೆ ಮಾನಸಿಕ ಬಲವನ್ನು ಕೊಡ್ತದೆ. ಸೊ ಅದು ಯಾವ ಸ್ಪೋರ್ಟ್ಸ್ ಆದ್ರೂ ಆಗ್ಬಹುದು. ಈಗ ನೀನ್ ಬ್ಯಾಡ್ಮಿಂಟನ್ ಅಂತ ಹೇಳಿದೆ, ನೋಡೋಣ ಮನೋಜ್ಞ ನೀನ್ ಯಾವ ಆಟ ಆಡ್ತೀಯಮ್ಮ?
3: ನನಗೆ ಬಾಸ್ಕೆಟ್ ಬಾಲ್ ಅಂದ್ರೆ ತುಂಬಾ ಇಷ್ಟ ಸರ್.
2: ವೆರಿ ಗುಡ್. ಓಕೆ, ಈಗ ಬಾಸ್ಕೆಟ್ ಬಾಲ್ ಎಲ್ಲಿ ಆಡ್ತಾ ಇದೀಯ ನೀನು?
3: ಸ್ಕೂಲ್ ಅಲ್ಲಿ ಆಡ್ತೀನಿ ಸರ್.
2: ಹೌದು, ಓಕೆ. ಹಾಗಾದ್ರೆ ನಿಮ್ ತಂದೆಗೆ ಹೇಳಿ ಒಂದು ಬಾಸ್ಕೆಟ್ ಬಾಲ್ ತಂದು ಮನೇಲಿ ಆಟ ಆಡಕ್ ಆಗುತ್ತಾ?
3: ಇಲ್ಲ ಸರ್, ಯಾಕಂದ್ರೆ ಮನೇಲಿ ಬಾಸ್ಕೆಟ್ ಇಲ್ಲ, ಮತ್ತೆ ಸುಮಾರು ನನಗ್ ಬೇಕಾಗಿರೋ ಅಂತದ್ದು ಥಿಂಗ್ಸ್ ಇಲ್ಲ. ಆದ್ರೆ ಸ್ಕೂಲ್ ಅಲ್ಲಿ ಎಲ್ಲ ಪ್ರೊವೈಡ್ ಇದೆ, ಮತ್ತೆ ನನ್ ಜೊತೆ ನನ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಹಾಗಾಗಿ ನನಗೆ ಇನ್ನೂ ರಿಫ್ರೆಶ್ ಆಗುತ್ತೆ ಸರ್.
2: ಹೌದಲ್ವಾ? ನಿಮ್ಮ ಗೆಳೆಯರು ಅಥವಾ ಗೆಳತಿಯರ ಜೊತೆ ನೀವು ಬೆರೆತಾಗ ನಿಮ್ಗೆ ಅಲ್ಲೂ ಕೂಡ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಆ ಓದಿನ ಕಡೆ ಗಮನ ನೀವು ಬೇರೆ ಕಡೆ ಬಿಟ್ಟಾಗ, ಬಟ್ ಬೇರೆ ಕಡೆ ಅಂತ ಹೇಳಿದ್ರೆ ನೀವು ಹೆಚ್ಚಿನ ಟಿವಿ ನೋಡೋದಲ್ಲ ಅಥವಾ ಫೋನ್ ಅಲ್ಲಿ ಚಾಟ್ ಮಾಡೋದಲ್ಲ. ಈಗ ತುಂಬಾ ಆತರ ಸೋಷಿಯಲ್ ಮೀಡಿಯಾ ಅಂತ ಬಂದಿದೆ ನೋಡಿ, ಇದರಲ್ಲೇ ಕಾಲಹರಣ ಆಗುತ್ತೆ. ಈ ಕಾಲಹರಣ ಮಾಡೋದ್ರಿಂದ ನಿಮಗೆ ಒಂದು ಮಟ್ಟಿಗೆ ಸಂತೋಷ ಸಿಕ್ಕಿದ್ರು ಕೂಡ ಅದು ಪೂರ್ಣವಾದಂತ ಸಂತೋಷ ಅಲ್ಲ. ಫ್ರೆಂಡ್ಸ್ ಅನ್ನ ನೀವು ಮೀಟ್ ಮಾಡಬೇಕು ಅಲ್ವಾ, ಅವ್ರ ಜೊತೆ ನೀವು ತಿನ್ನೋದು ಅಥವಾ ಒಂದು ಓಡಾಡೋದು ಸಾಯಂಕಾಲ ಅಥವಾ ಒಂದು ಗೇಮ್ ಆಡೋದು, ಇದರಿಂದ ನಿಮಗೆ ಜಾಸ್ತಿ ಹೆಚ್ಚಿನ ಸಂತೋಷ ಸಿಗುತ್ತೆ. ಆಗ ನಿಮ್ಮ ದೇಹ ಕೂಡ ಮತ್ತು ಮನಸ್ಸು ಕೂಡ ಒಂದು ಪುಲ್ಲಕವಾಗಿ ಸಂತೋಷಗೊಳ್ಳುತ್ತೆ. ಸೊ ಅದರಿಂದ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಮುಖ್ಯ. ಅದು ಕೂಡ ನೀವು ಯಾವ್ದಾದ್ರು ಒಂದು ಆಟ ಆಡೋರು ಆಟ ಆಡ್ಲಿ, ಯೋಗ ಮಾಡ್ಲಿ. ಬಟ್ ಯೋಗಕ್ಕೂ ಮತ್ತೆ ನಮ್ಮ ಈ ಎಕ್ಸಸೈಸ್ಗೂ ಏನು ವ್ಯತ್ಯಾಸ ಇದೆ? ಯಾಕೆ ಯೋಗ ಬಗ್ಗೆ ಪ್ರಪಂಚದಾದ್ಯಂತ ಜನರು ಮಾರು ಹೋಗ್ತಾರೆ, ಅಲ್ಲಿಯಕ್ಕೂ ಬರ್ತಾರೆ, ಅನೇಕ ಫಾರಿನರ್ಸ್ ಬರ್ತಾರೆ ಅಲ್ವಾ?
3: ಸರ್, ಆಕ್ಚುಲಿ ಯೋಗ ಬಂದು ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ. ಆದ್ರೆ ಯೋಗಾಗೆ ತುಂಬಾ ಪವರ್ ಇದೆ, ಎಲ್ಲಾಗಿಂತಲೂ ಜಾಸ್ತಿ ನಮ್ ಹೆಲ್ತ್

0: ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಸರ್. ಯಾವುದೇ ಕಾಯಿಲೆ ಇದ್ರೆ ನಾವು ಯೋಗ ಮಾಡಿದ್ರೆ ಅದು ಹೋಗುತ್ತೆ ಸರ್ ಆ ಕಾಯಿಲೆ. ಸೊ ಹಾಗಾಗಿ ಎಲ್ಲಾ ದೇಶದವರು ಈ ಯೋಗನ ಅವ್ರ ಜೀವನದಲ್ಲಿ ತಗೋತಾ ಇದೆ ಸರ್. ಯೋಗ ಮಾಡೋದ್ರಿಂದ ನಮ್ ಬಾಡಿ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಮತ್ತೆ ನಮಗೆ ಆರಾಮ್ ಅಂತ ಅನ್ಸುತ್ತೆ. ಯಾವ್ದೇ ಟಯರ್ಡ್ನೆಸ್ ಇದ್ರು ಹೋಗುತ್ತೆ ಅದು, ಮತ್ತೆ ನಾವು ತುಂಬಾ ಫ್ರೀ ಆಗಿರ್ತೀವಿ ಸರ್.
1: ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ಯಮ್ಮ. ನೋಡಿ, ಯೋಗ ಬೇರೆ ಎಕ್ಸಸೈಸ್ ಅಲ್ಲಿ ನಮಗೆ ದೈಹಿಕವಾಗಿ ಸದೃಢರಾಗ್ತೇವೆ, ಆದ್ರೆ ಯೋಗ ಮಾಡೋದ್ರಿಂದ ಬರೀ ದೇಹ ಅಲ್ಲ, ಏನು ಮೈಂಡ್ ಕೂಡ, ನಮ್ಮ ಮೈಂಡ್ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀಳುತ್ತೆ. ಇದರಲ್ಲಿ ಪ್ರಾಣಾಯಾಮ ಕೂಡ ಇದೆ, ಅದನ್ನ ನೀವು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ. ಅದರ ಜೊತೆ ನೀವು ಗೇಮ್ಸ್, ಸೊ ಗೇಮ್ಸ್ ಆಡೋದ್ರಿಂದ ಡೆಫಿನೆಟ್ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದೆ, ಅದರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಸ್ಟಡೀಸ್ಗೆ ಮತ್ತೆ ಒಂದು ಫ್ರೆಶ್ ಮೈಂಡ್ ಅಲ್ಲಿ ಕೂತ್ಕೊಂಡು ಓದಿ ಮೆಮೊರೈಸ್ ಮಾಡ್ಕೊಳ್ಬಹುದು. ಮತ್ತೆ ಡ್ಯಾನ್ಸ್ ಕೂಡ ತಗೊಳ್ಬಲ್ವಾ, ಸೊ ಡ್ಯಾನ್ಸ್ ಇಸ್ ಎ ಫ್ಯಾಂಟಾಸ್ಟಿಕ್ ಫಾರ್ಮ್ ಆಫ್ ರಿಲ್ಯಾಕ್ಸೇಷನ್. ಸೊ ನಿಮ್ಮಲ್ಲಿ ಯಾರು ಡ್ಯಾನ್ಸ್ ಮಾಡ್ತೀರಾ? ನೀನ್ ಮಾಡ್ತಾ ಇದೀಯ ಮನೋಜ್ಞ, ವೆರಿ ಗುಡ್. ಏನ್ ಡ್ಯಾನ್ಸ್ ಮಾಡ್ತೀಯಮ್ಮ?
0: ಭರತನಾಟ್ಯಂ.
1: ಓ ವೆರಿ ಗುಡ್, ಅದನ್ನೇ ಮನೇಲಿ ಮಾಡ್ತೀಯಾ? ಋತ್ವಿ?
2: ಇಲ್ಲ ಸರ್, ನಾನು ಡ್ಯಾನ್ಸ್ ಮಾಡಲ್ಲ.
1: ಬೇರೆ ಏನಾದ್ರು ಹಾಬೀಸ್? ಸಿಂಗಿಂಗ್ ಮಾಡ್ತೀಯ? ಓಕೆ.
2: ಸಾಂಗ್ಸ್ ಕೇಳಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಮನೆಯಲ್ಲಿ, ಅದರಿಂದ ನನಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ.
1: ವೆರಿ ಗುಡ್, ವೆರಿ ಗುಡ್. ಹಾಡೋದ್ರಿಂದ ನಿನ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂದೆ. ಇನ್ನೂ ಒಂದು ಅದರ ಫಿಟ್ ಏನು ಅಂದ್ರೆ, ಹಾಡ್ತಾ ಹಾಡ್ತಾ ನಿನ್ನ ವಾಯ್ಸ್ ಕೂಡ
2: ಬೆಟರ್ ಆಗುತ್ತೆ.
1: ಈಗ ನಾನು ಕೂಡ ಅಷ್ಟೇನೆ. ಈಗ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ನಾನು ಡಾಕ್ಯುಮೆಂಟರಿ ನರೇಟರ್ ಆಗಿ ಮಾಡ್ತಾ ಇದ್ದೀನಿ. ನಾನು ಕೂಡ ನಿನ್ನ ವಯಸ್ಸಲ್ಲಿ ಹಾಡ್ತಾ ಇದ್ದೆ, ಚೆನ್ನಾಗೂ ಹಾಡ್ತಾ ಇರಲಿಲ್ಲ, ಬಟ್ ಹಾಡ್ತಾ ಹಾಡ್ತಾ ರಾಗ ಅನ್ನೋದನ್ನ ನಾನು ಕೇಳ್ಕೊಂಡಿದ್ದೆ. ದಿನನಿತ್ಯದ ಒಂದು ಅಭ್ಯಾಸದಿಂದ ನಾನು ಕೂಡ ಇವಾಗ ಚೆನ್ನಾಗಿ ಹಾಡ್ತೀನಿ. ಸೊ ವಾಯ್ಸ್ ನಿಮ್ಗೆ ಇಂಪ್ರೂವ್ಮೆಂಟ್ ಆದ್ರೆ ಅದು ಕೂಡ ಒಳ್ಳೇದಲ್ವಾ? ಸಿಂಗಿಂಗ್ ಇಸ್ ಎ ವೆರಿ ಗುಡ್ ಹ್ಯಾಬಿಟ್, ಅದನ್ನ ನೀನು ಇನ್ನೂ ಇಂಪ್ರೂವ್ ಮಾಡ್ಕೊ. ಆತ್ಮವಿಶ್ವಾಸ ನಿನ್ನಲ್ಲಿ ಇದೆ, ಈಗ ನೆಕ್ಸ್ಟ್ ಒಂದು ಸಂದರ್ಭ ಬಂದಾಗ ನೀನು ಕಾಂಪೀಟ್ ಮಾಡ್ಬೇಕು. ಯುಕ್ತಿ, ನೀನ್ ಹೇಳಮ್ಮ.
2: ಟೆನ್ನಿಸ್ ಆಡ್ತೀನಿ ಸರ್ ನಾನು.
1: ಎಷ್ಟೊತ್ತು ಆಡ್ತೀಯ?
2: 1 hour, 1.5 hours.
1: ಬೆಳಿಗ್ಗೆ?
2: ಬೆಳಿಗ್ಗೆ ಸರ್.
1: ಬೆಳಿಗ್ಗೆ ಟೆನ್ನಿಸ್ ಆಡೋದ್ರಿಂದ ನಿನ್ಗೆ ಏನ್ ಅನ್ಸುತ್ತೆ?
2: ರಿಲ್ಯಾಕ್ಸ್ ಅನ್ಸುತ್ತೆ, ಬಾಡಿ ಫ್ರೀ ಅನ್ಸುತ್ತೆ ಸರ್. ಅವಾಗ
1: ಹೋಲ್ ಡೇ ನೀನು ಎನರ್ಜೆಟಿಕ್ ಆಗಿರ್ತೀಯ.
2: ಹೋಲ್ ಡೇ ಎನರ್ಜೆಟಿಕ್ ಆಗಿರ್ತಿ, ಅಂಡ್ ಐ ಎಂಜಾಯ್ ಪ್ಲೇಯಿಂಗ್ ಟೆನ್ನಿಸ್.
1: ಹಾ ನೋಡಿ, ಬಹಳ ಇಂಪಾರ್ಟೆಂಟ್. ಈಗ ಸಾಧಾರಣವಾಗಿ ಮಧ್ಯಾಹ್ನದ ಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ಲಾಸ್ ಅಲ್ಲಿ ಆಕಳಿಕೆ ಜಾಸ್ತಿ. ಈ ಆಕಳಿಕೆ ಬರೋದಕ್ಕೆ ಕಾರಣ ಏನು? ಟೀಚಿಂಗ್ ಬೋರ್ ಆಗಿರ್ಬಹುದು, ಜಂಕ್ ಫುಡ್ಸ್ ಅಂತ ನಾವು ಕಿದೀವಿ ಈಗ. ಇದು ಕೂಡ ಆರೋಗ್ಯದ ಮೇಲೆ, ನಮ್ಮ ಬುದ್ಧಿಶಕ್ತಿಯ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಎಲ್ಲಾ ಬೇಕರಿ ಐಟಮ್ ಗಳೆಲ್ಲ ಜಂಕ್ ಫುಡ್ಸ್, ಅದೆಲ್ಲ ಟೇಸ್ಟ್ ಕೂಡ ಜಾಸ್ತಿ ಅಲ್ವಾ? ಆದ್ರೂ ಕೂಡ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬೇಕು. ಸೊ ಮನೆ ಊಟ, ಯಾವತ್ತು ನಾವು ಮನೆಯಲ್ಲಿ ಕುಕ್ ಮಾಡಿರೋ ಫುಡ್ ನ ತಿಂತ ಬಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ.
2: ಸರ್ ನಂದೊಂದು ಪ್ರಶ್ನೆ ಇದೆ ಸರ್. ನಾವ್ ಈ ತರ ಬೇರೆ ಬೇರೆ ಕಲೆಗಳನ್ನ ಕಲ್ತ್ಕೊಳ್ಳೋದ್ರಿಂದ ಏನ್ ಅದರ ಪ್ರಯೋಜನಗಳೇನು ಸರ್?
1: ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನೋಡು, ಓದಿನ ಜೊತೆ ನಾವು ಬೇರೆ ಚಟುವಟಿಕೆ ಕೂಡ ಇಟ್ಕೊಳ್ಬೇಕು. ಬರೀ ಪಾಠ ಅಲ್ಲ, ಆಟ ಕೂಡ ಬೇಕು, ಹೌದಲ್ವೋ?
2: ಹೌದು.
1: ನಮ್ಮ ಮಾನಸಿಕ ಮತ್ತು ದೈಹಿಕ ಸ್ವಸ್ಥತೆಗೆ ನಾವು ಗಮನ ಕೊಡಬೇಕು. ಕೋರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನುವಂತಹ ಪದಗಳನ್ನ ನೀವು ಕೇಳಿರ್ಬೋದು. ಸಾಧಾರಣವಾಗಿ ಇಂಟರ್ವ್ಯೂ ಅಲ್ಲಿ ನೀವು ಏನಾದ್ರೂ ಉತ್ತೀರ್ಣರಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂಡ ಅವರು ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಓದಿನ ಜೊತೆ ಬೇರೆ ಏನೆಲ್ಲ ಕಲ್ತಿದ್ದೀರಾ ಅನ್ನೋದ್ರ ಕೂಡ ಅವರು ಗಮನ ಕೊಡ್ತಾರೆ. ಅದು ನಿಮ್ಮ ಹಾಬೀಸ್ ಆಗಿರ್ಬೋದು. ಒಮ್ಮೊಮ್ಮೆ ಓದುಗಿಂತಲೂ ನಿಮ್ಮ ಹಾಬೀಸೇ ನಿಮಗೆ ಒಂದು ನೌಕರಿಯನ್ನ ಅಥವಾ ಒಂದು ಅವಕಾಶವನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಬರೀ ಅಧ್ಯಯನ ಮಾಡ್ತಾ ಇರೋ ಬದಲು 6 hours, 7 hours ನೀವು ಸ್ಕೂಲ್ ಅಲ್ಲಿ ಸಮಯ ವ್ಯಯ ಮಾಡ್ತೀರಾ, ಮತ್ತು ಮನೆಗೆ ಬರ್ತೀರಾ, ಮತ್ತೆ ಟ್ಯೂಷನ್ಗೆ ಹೋಗ್ತೀರಾ, ಇದೆಲ್ಲ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿರಾಸಕ್ತಿಯನ್ನ ಮೂಡಿಸಬಹುದು. ಅಂತ ಸಂದರ್ಭದಲ್ಲಿ ನೀವು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ನೋಡೋಣ. ಅಧ್ಯಯನ ಬಿಟ್ಟು ಬೇರೆ ಯಾವೆಲ್ಲ ಒಂದು ಹವ್ಯಾಸಗಳು ಅಭ್ಯಾಸಗಳನ್ನ ನಾವು ಇಟ್ಕೋಬಹುದು, ಬೇರೆ ನಾವು ಏನು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬಹುದು ಅಂದಾಗ ಏನೆಲ್ಲ ಆಡ್ಬಹುದು ಹೇಳಿ ನೋಡೋಣ.
2: ಸರ್, ಡ್ಯಾನ್ಸಿಂಗ್, ಸಿಂಗಿಂಗ್, ಸ್ಪೋರ್ಟ್ಸ್.
1: ಸ್ಪೋರ್ಟ್ಸ್ ಇರ್ಬೋದು, ಪೇಂಟಿಂಗ್ ಇರ್ಬೋದು,
2: ಸ್ವಿಮ್ಮಿಂಗ್, ಬಾಸ್ಕೆಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್.
1: ಈ ತರ ಅನೇಕ ರೀತಿಯಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ದೈಹಿಕವಾಗಿ ಕೂಡ ಆರೋಗ್ಯವಂತರಾಗಿರ್ತೀವಿ, ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಪೋಷಕರು ಕೂಡ ಗಮನ ಕೊಡಬೇಕು. ಕೆಲವು ಪೋಷಕರು ಈ ಎಲ್ಲಾ ಕಲೆಗಳು ಮಗಳಲ್ಲಿ ಅಥವಾ ಮಗನಲ್ಲಿ ಕಾಣಬೇಕು ಅಂತ ಇಷ್ಟಪಡ್ತಾರೆ, ಬಟ್ ಅದು ರಿಯಾಲಿಟಿಗೆ ದೂರ ಇರ್ತದೆ. ಮಕ್ಕಳು ಯಾವ್ದಾದ್ರು ಒಂದು ಎರಡು ಅಥವಾ ಈ ತರ ಹಾಬೀಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಅವ್ರಿಗೆ ಆಯ್ಕೆ ಮಾಡಿಕೊಳ್ಳೋ ಗೊತ್ತಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಯೇ ಅದನ್ನು ಗುರುತಿಸಿ ಅವರಿಗೆ ಆ ಮಾರ್ಗದರ್ಶನವನ್ನ ಕೊಡಬೇಕು. ಅದು ರೀಡಿಂಗ್ ಇರ್ಬೋದು. ಈಗ ನಮ್ಮಲ್ಲಿ ಒಂದು ಹಣ್ಣುಡಿ ಇದೆ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ರೀಡರ್ಸ್ ಆರ್ ಲೀಡರ್ಸ್ ಅಂತ ಹೇಳಿ. ನಮ್ಮ ಪಠ್ಯ ಪುಸ್ತಕ ಅಲ್ಲದೆ ನೀವು ಬೇರೆ ಪುಸ್ತಕವನ್ನು ಓದಬೇಕು. ಫಿಕ್ಷನ್ ಇರ್ಬೋದು, ನಾನ್ ಫಿಕ್ಷನ್ ಇರ್ಬೋದು.

0: ಇರಬಹುದು, ಈಗ ಆಟೋಬಯೋಗ್ರಫಿ ಇದೆ ಅಬ್ದುಲ್ ಕಲಾಂ ಸರ್ ಅವ್ರದ ವಿಂಗ್ಸ್ ಆಫ್ ಫೈರ್, ಇವನ್ನೆಲ್ಲ ನೀವು ಓದಿದಾಗ ನಿಮ್ಮಲ್ಲೇ ಒಂದು ಚೇಂಜಸ್ ನೀವು ಕಾಣ್ತೀರಾ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾದ್ರೆ ನನ್ನ ಕಷ್ಟ ಏನೂ ಇಲ್ಲ ಅಂತ ಗೊತ್ತಾಗುತ್ತೆ. ಆಟೋಬಯೋಗ್ರಫಿಗಳನ್ನ ಓದಬೇಕು, ಪುಸ್ತಕಗಳನ್ನ ಓದಬೇಕು. ಮತ್ತೆ ಸ್ಪೋರ್ಟ್ಸ್ ಆಡೋದ್ರಿಂದ ನಿಮ್ಮಲ್ಲಿ ಲವಲವಿಕೆ ಜಾಸ್ತಿ ಆಗುತ್ತೆ, ಉತ್ಸಾಹ ಚೈತನ್ಯ ಎಲ್ಲ ಬರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಕೆಲವರು ಪೇಂಟಿಂಗ್ ಇಷ್ಟ, ಇನ್ ಕೆಲವು ಮಕ್ಕಳು ನೋಡಿ ಕೆಲವರು ರೇಡಿಯೋಗಳನ್ನೆಲ್ಲ ತೆಗೆದು ಮತ್ತೆ ಜೋಡಿಸ್ತಾರೆ, ಅದರಲ್ಲೆಲ್ಲ ಕಾಂಪೋನೆಂಟ್ಸ್ ಎಲ್ಲ ಬಿಚ್ಚಿ ಹಾಕ್ಬಿಟ್ಟು. ಸೊ ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಆ ಹವ್ಯಾಸವನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಈಗ ಋತ್ವಿ, ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ಯಮ್ಮ ಆ ರೀತಿ?
1: ಪಬ್ಲಿಕ್ ಸ್ಪೀಕಿಂಗ್.
0: ಏನಕ್ಕೆ ನಿನಗೆ ಪಬ್ಲಿಕ್ ಸ್ಪೀಕಿಂಗ್ ಮೇಲೆ ಅಷ್ಟೊಂದು ಆಸೆ?
1: ಸ್ಟಡೀಸ್ ಆದ್ಮೇಲೆ ಯಾವ್ದತ್ರ ಜೊತೆ ಮಾತಾಡಿ ಜೋರಾಗಿ ಕ್ರೌಡ್ ಮುಂದೆ ಮತ್ತೆ ಡಿಫ್ರೆಂಟ್ ಟಾಪಿಕ್ಸ್ ಫನಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿದ್ರೆ ನನಗೆ ರಿಲ್ಯಾಕ್ಸ್ ಆಗುತ್ತೆ.
0: ಖಂಡಿತ ಅಲ್ವಾ? ತುಂಬಾ ಜನ ಎಲ್ಲ ಕರತಾಡನ ಅಂದ್ರೆ ಚಪ್ಪಾಳೆ ಕೊಟ್ರೆ ಎನ್ಕರೇಜ್ ಮಾಡಿದ್ರೆ ನಿನ್ಗೆ ಬಹಳ ಖುಷಿ ಆಗುತ್ತೆ. ಸೊ ಖಂಡಿತ ಪಬ್ಲಿಕ್ ಸ್ಪೀಕಿಂಗ್ ಕೂಡ ಒಂದು ಚಾಲೆಂಜು. ಮೊದಲು ನಾವು ಮಾತಿನಲ್ಲಿ ಸ್ವಲ್ಪ ಸೋಲ್ಬಹುದು, ಬಟ್ ಅದನ್ನ ನಾವು ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಪುಸ್ತಕಗಳಿವೆ ಅಂತವುಗಳನ್ನ ಓದಬೇಕು. ಮತ್ತೆ ಹೇಗೆ ಮಾತನಾಡುವಾಗ ಅದನ್ನ ಒಂದು ಹ್ಯೂಮರಸ್ ಆಗಿರ್ಬೋದು ಅಥವಾ ಒಂದು ಡ್ರಾಮ್ಯಾಟಿಕ್ ಆಗಿ ಅದನ್ನ ಹೇಗೆ ಹೇಳ್ಬೋದು. ಇದರಲ್ಲಿ ನಾನು ಮೊದಲೇ ಮಾತಾಡಿದ ಹಾಗೆ ನಮ್ಮ ದೇಹ ಭಾಷೆ ಮತ್ತೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಇದು ಎರಡನ್ನು ಕೂಡ ಅಳವಡಿಸಿಕೊಳ್ಬಹುದು. ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ ಅನ್ನುವಂತಹ ಒಂದು ವರ್ಡ್ಸ್ ಇದೆ, ಇದು ಜಾಪನೀಸ್ ಅವರು ಹೇಳ್ತಾರೆ. ನಾವು ಇಂಪ್ರೂವ್ಮೆಂಟ್ ಒಂದೇ ಸತಿ ಆಗುವಂತಹ ನೆಸೆಸಿಟಿ ಇಲ್ಲ. ಸ್ಲೋ ಬಟ್ ಸ್ಟಡಿ ಶ್ಯೂರ್ಲಿ ಇಂಪ್ರೂವಿಂಗ್. ಈಗ ಪಬ್ಲಿಕ್ ಸ್ಪೀಕಿಂಗ್ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇದು ಕೂಡ ಜಾಸ್ತಿ ಆಗುತ್ತೆ, ಹೌದಲ್ವೋ? ನೀನು ಅದನ್ನ ಮಾಡಬೇಕು ಅಂದಾಗ ನಿನ್ನಲ್ಲಿ ಆತಂಕ ಉದ್ವೇಗ ಇದು ಸಾಧಾರಣವಾಗಿ ಇದ್ದೇ ಇರ್ತದೆ. ಸೊ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ನೀನು ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಚೆನ್ನಾಗಿ ಮಾತನಾಡುವಂತಹ ವ್ಯಕ್ತಿಗಳ ಭಾಷಣವನ್ನ ಕೇಳಬೇಕು ಅಲ್ವಾ? ಭಾಷಣಗಳನ್ನ ಕೇಳ್ತಾ ನಿನ್ನಲ್ಲಿ ಆ ಭಾಷಣ ಅವರ ಮಾತಿನ ಶೈಲಿ ಮಾತಿನ ದಾಟಿ ಇದೆಲ್ಲ ನಿಮ್ಮ ತಿಳುವಳಿಕೆಗೆ ಬರುತ್ತೆ. ಅದನ್ನ ನೀನು ಅಭ್ಯಸಿಸಬೇಕು. ನೀನು ಅಭ್ಯಾಸ ಮಾಡುವಾಗ ಒಂದು ಕನ್ನಡಿ ಮುಂದೆ ನಿಂತ್ಕೋಬೇಕು ಮತ್ತೆ ಪಾಯಿಂಟ್ಸ್ ಒಂದು ಎರಡು ಮೂರು ಈ ರೀತಿ ಪಾಯಿಂಟ್ಸ್ ನ ನೀನು ಒಂದು ಸಣ್ಣ ಸ್ಲಿಪ್ ಅಲ್ಲಿ ಇಟ್ಕೊಂಡು ಒಂದೊಂದಾಗಿ ನೀನು ಮಾತನಾಡ್ತಾ ಹೋಗ್ಬೇಕು. ಸೊ ಕನ್ನಡಿ ಮುಂದೆ ನೀನು ಹೇಳ್ತಾ ಇರುವಂತಹ ಪದಗಳಿಗೂ ನಿನ್ನ ದೇಹ ಭಾಷೆಯು ಸಮರ್ಪಕವಾಗಿ ಬರಬೇಕು, ಅಂದ್ರೆ ಸಿಂಕ್ರನೈಸ್ ಆಗಬೇಕು. ಸೊ ನೀನು ಕನ್ನಡಿ ಮುಂದೆ ದಿನ, ಈಗ ಪ್ರೇಕ್ಷಕರು ಯಾರು ಇಲ್ಲ, ನಾನು ಯಾರ ಮುಂದೆ ಮಾತನಾಡಲಿ ಅಂತ ಒಂದು ತುಮುಲದಲ್ಲಿದ್ರೆ ಅಂತ ಸಮಯದಲ್ಲಿ ತಂದೆ ತಾಯಿ ಅಂದ್ರೆ ನಿಮ್ಮ ಪೋಷಕರ ಮುಂದೆನೆ ಒಂದು ಪ್ರೆಸೆಂಟೇಷನ್ ನೀವು ಮಾಡಬಹುದು. ಆಗ ನಿಮ್ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಅವರು ನಿಮ್ಗೆ ಇದು ಚೆನ್ನಾಗಿ ಬಂತು, ಇದು ಚೆನ್ನಾಗಿ ಬಂದಿಲ್ಲ, ಇದು ಸ್ವಲ್ಪ ಮಾಡ್ಕೋ ಅಂತ ಹೇಳ್ಬಹುದು. ಹಾಗೂ ಯಾರು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮುಂದೆ, ಗ್ರೂಪ್ ಆಫ್ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಕೂಡ ಇದನ್ನ ಅಭ್ಯಾಸ ಮಾಡಬಹುದು. ಸೊ ಪಬ್ಲಿಕ್ ಸ್ಪೀಕಿಂಗ್ ಒಂದು ಸ್ಕಿಲ್ ಅದು. ಸೊ ನೀನು ಜಾಸ್ತಿ ಓದಿ ವೊಕ್ಯಾಬ್ಯುಲರಿ ಅನ್ನ ಜಾಸ್ತಿ ಮಾಡ್ಕೊಂಡಷ್ಟು ನಿನ್ಗೆ ಕಾನ್ಫಿಡೆನ್ಸ್ ತಾನಾಗಿ ಬರುತ್ತೆ. ಅಂಡ್ ಲಿಸ್ನಿಂಗ್, ಈಗ ಹೇಳಿದವಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳ ಭಾಷಣಗಳನ್ನ ಕೇಳ್ತಾ ಬಾ, ಡೆಫಿನೆಟ್ಲಿ ನಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣಿಸು. ಈಗ ಸಾಧಾರಣವಾಗಿ ನೀವು ಪತ್ರಿಕೆಗಳಲ್ಲಿ ನೋಡಬಹುದು ಕೆಲವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಏನಂತ ಹೇಳಿದ್ರೆ ನಿಮ್ಮ ಮೆಮೊರಿಯನ್ನ ಎನ್ಹಾನ್ಸ್ ಹೇಗೆ ಮಾಡಬಹುದು ಅಥವಾ ಶಿಬಿರ ಹಾಕೊಂಡಿದೀವಿ ಇದನ್ನ ಅಟೆಂಡ್ ಮಾಡಿ ಅಂತ ಹೇಳಿ. ಸೊ ನೀವು ಅಂತಹ ಶಿಬಿರಗಳಿಗೆ ಅಟೆಂಡ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ಇನ್ನು ಈ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಬಗ್ಗೆ ಹೆಚ್ಚಿನ ಜ್ಞಾನ ಸಿಗುತ್ತೆ. ಈಗ ಇದು ಏಪ್ರಿಲ್ ತಿಂಗಳು ಅಲ್ವಾ, ಸುಮಾರು ಕಡೆ ಈ ಶಿಬಿರಗಳು ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸಮ್ಮರ್ ಕ್ಯಾಂಪ್ ಅಲ್ವಾ, ಸೊ ಬೇಸಿಗೆ ಶಿಬಿರಗಳು. ಸೊ ಇಂತಹ ಶಿಬಿರಗಳಲ್ಲಿ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಯಾವ್ದಾದ್ರು ಭಾಗವಹಿಸಿದೀರಾ?
2: ಟೆನ್ನಿಸ್ ರೆಗ್ಯುಲರ್ ಆಗಿ ಹೋಗ್ತೀನಿ, ಅದ್ರ ಬದಲು ಆರ್ಟ್ ಕ್ಲಾಸಸ್ ಇರುತ್ತೆ ಸರ್, ಸಮ್ಮರ್ ಆರ್ಟ್ ಕ್ಲಾಸಸ್. ಆಮೇಲೆ ರಂಗಾಯಣದಲ್ಲಿ ದೇ ಹ್ಯಾವ್ ಮೈ ಪ್ರೋಗ್ರಾಮ್ಸ್ ಫಾರ್ ಸಮ್ಮರ್, ಅದಕ್ಕೆ ಅಟೆಂಡ್ ಮಾಡಿ.
0: ಏನ್ ಕಲಿತಾ ಇದೆಯಾ ರಂಗಾಯಣದಲ್ಲಿ?
2: ಸರ್ ಅಲ್ಲಿ ಆರ್ಟ್ ಕ್ಲಾಸಸ್ ನಡೆಸ್ತಾರೆ ಸರ್, ಆಮೇಲೆ ಡ್ರಾಮಾಸ್ ನಡೀತಾ ಇರುತ್ತೆ ಸರ್.
0: ಸೊ ಇಂಥದ್ ನೀನ್ ಅಟೆಂಡ್ ಮಾಡಿದಾಗ ನಿನ್ಗೆ ಏನ್ ಅನ್ಸುತ್ತಮ್ಮ?
2: ಎಂಜಾಯ್ಮೆಂಟ್ ಬರುತ್ತೆ ಸರ್, ಇಟ್ ವಿಲ್ ಬಿ ಫನ್ ಫೀಲ್ಡ್.
0: ಹೌದು,
2: ಹೊಸ ಹೊಸ ಎಕ್ಸ್ಪೀರಿಯನ್ಸಸ್ ಬರುತ್ತೆ.
0: ಯು ಮೀಟ್ ನ್ಯೂ ಪೀಪಲ್ ಅಲ್ವಾ, ನಿಮ್ಮ ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಅಲ್ವಾ, ಜನರ ಜೊತೆ ಬೆರೆಯೋದು, ಅವ್ರ ಜೊತೆ ಮಾತನಾಡೋದು, ಎಲ್ಲ ರೀತಿಯಲ್ಲೂ ನಿಮಗೆ ಆತ್ಮವಿಶ್ವಾಸ ಅದು ಕೂಡ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ಸಮ್ಮರ್ ಕ್ಯಾಂಪ್ ಅಥವಾ ಬೇಸಿಗೆ ಶಿಬಿರಗಳು ನಡೀತಾ ಇದೆ, ಇದರ ಉದ್ದೇಶ ಏನು? ಕೇವಲ ಒಂದು ತಿಂಗಳು ಹೋಗ್ಬಿಟ್ಟು ನೀವು ಕ್ಯಾಂಪ್ ನ ಅಟೆಂಡ್ ಮಾಡ್ತೀರಾ, ಆಮೇಲೆ ಏನೋ ಒಂದು ಕಲ್ತೀರಾ, ಮತ್ತೆ ಮರ್ತು ಬಿಡ್ತೀರಾ, ಹೌದಲ್ವೋ? ಹಾ, ಸಾಧಾರಣವಾಗಿ ಅದ್ ಏನೋ ನಾವು ಒಂದು ಮನರಂಜನೆಗೆ ಅಂತ ಹೋಗಿ ಸೇರ್ಕೊಳ್ಬಾರ್ದು. ಅಲ್ಲಿ ಕೂಡ ಏನೋ ಒಂದು ಕಲ್ಸಿರ್ತಾರೆ, ನಿಮಗೆ ಇಷ್ಟವಾದಂತಹ ಶಿಬಿರ ನೀವು ಸೇರಿರ್ತೀರಾ ಅಲ್ವಾ, ಅಲ್ಲಿ ಅದನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡು ಅದನ್ನೇ ಮುಂದುವರಿಸಬೇಕು, ಅದನ್ನ ಅಲ್ಲೇ ಬಿಟ್ಬಿಡಬಾರ್ದು. ಈಗ ಶಿಬಿರದಲ್ಲಿ ಒಂದು

0: ಡ್ಯಾನ್ಸ್ ಹೇಳ್ಕೊಡ್ಬಹುದು, ಆ ಡ್ಯಾನ್ಸ್ ಅನ್ನೇ ನೀವು ಹವ್ಯಾಸ ಮಾಡ್ಕೊಳ್ಬಹುದು. ಎಷ್ಟೋ ಜನ ಇವತ್ತು ಅದರಲ್ಲೇ ಜೀವನ ನಡೆಸ್ತಾ ಇದ್ದಾರೆ, ಒಳ್ಳೆ ಡ್ಯಾನ್ಸರ್ ಆಗ್ಬಹುದು, ಒಳ್ಳೆ ಸಿಂಗರ್ ಆಗ್ಬಹುದು. ಸೊ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆಯನ್ನ ಅಲ್ಲಿ ನೀವು ಹೊರಚಬಹುದು, ಅಂದ್ರೆ ಅಲ್ಲಿ ಗೊತ್ತು ಮಾಡ್ಕೊಳ್ಬಹುದು. ಸಮ್ಮರ್ ಕ್ಯಾಂಪ್ ಅಂತ ಹೇಳಿದ್ರೆ ಬೇಸಿಗೆ ಶಿಬಿರದಲ್ಲಿ ನೀವು ಅದನ್ನ ಅಭ್ಯಾಸ ಮಾಡಿದಾಗ, ಓ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅದನ್ನ ನಾನು ಇವತ್ತು ಅರ್ಥಕೊಂಡೆ ಅಂತ. ಸೊ ಎಷ್ಟೋ ಸಮಯ ನಮ್ಗೆ ಗೊತ್ತಿರೋದಿಲ್ಲ ಓ ನಮ್ಮಲ್ಲಿ ಆ ಪ್ರತಿಭೆ ಇದೆ ಅಂತ ಹೇಳಿ. ಸೊ ಬೇಸಿಗೆ ಶಿಬಿರದಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ? ಕ್ಲೇ ಮಾಡ್ಲಿಂಗ್ ಇರ್ಬೋದು, ಜುವೆಲ್ರಿ ಮೇಕಿಂಗ್ ಇರ್ಬೋದು. ಸೊ ಸಡನ್ ಆಗಿ ನೀವು ಅಲ್ಲಿ ಹೋದಾಗ ಜುವೆಲ್ರಿ ಮೇಕಿಂಗ್ ಮೇಲೆ ನಿನಗೆ ಆಸಕ್ತಿ ಇತ್ತು, ಅಲ್ಲಿ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಈಗ. ಸೊ ಅದನ್ನೇ ನೀನು ಒಂದು ಮುಂದಕ್ಕೆ ಇಟ್ಕೊಂಡು ಅದ್ರ ಬಗ್ಗೆ ಜುವೆಲ್ರಿ ಕೋರ್ಸ್ ಮಾಡಿ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಾಗ ಅದು ಕೂಡ ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಡ್ಬಹುದು. ಸೊ ಅದರಿಂದ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಪಾಠದಷ್ಟೇ ಮುಖ್ಯ. ಎಷ್ಟು ಈ ಅದರ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸೊ ಇದರಲ್ಲಿ ನೀವು ಅಥವಾ ಎನ್ಸಿಸಿ ರಾಷ್ಟ್ರದ ಬಗ್ಗೆ ನಿಮಗೆ ಕಾಳಜಿ ಇದೆ ಅನ್ನೋದಕ್ಕೆ ನೀವು ಎನ್ಸಿಸಿ ಸೇರಿರ್ತೀರಾ, ಪೇಟ್ರಿಯಾಟಿಸಮ್ ನ ತೋರಿಸ್ಕೊಳ್ಳುವಂತದ್ದು ಯಾವ್ದು ಬೇಕಾದ್ರೂ ನೀವು ಮಾಡಬಹುದು. ಸೊ ಕೆಲವರು ಸೋಲ್ಜರ್ಸ್ ಆಗ್ತಾರೆ, ಕೆಲವರು ಈ ತರ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೇ ತಮ್ಮದಾಗಿಸ್ಕೊಂಡು ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಸೊ ಓದಿನ ಜೊತೆ ನಾವು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಕೂಡ ಡೆವಲಪ್ ಮಾಡಬೇಕು ಅಂತ ಹೇಳಿ. ಒಂದು ಕಡೆ ಓದು, ಒಂದು ಕಡೆ ನೀವು ಈ ರೀತಿ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾ ಬನ್ನಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸೋಣ.
1: ಥ್ಯಾಂಕ್ ಯು ಸರ್.
0: ನಿಮಗೂ ಕೂಡ ಧನ್ಯವಾದಗಳು.
2: ಇದುವರೆಗೆ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆ ಈ ಕುರಿತು ತಿಳಿಸಿಕೊಟ್ಟವರು ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಬೆಳ್ಳಿಯಪ್ಪ.
3: ನಮ್ಮ ನವೋದಯ ಶಾಲೆಯು ನಮ್ಮನ್ನು ಹಲವಾರು ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡಿದೆ. ಇಂತಹ ಚಟುವಟಿಕೆಗಳಲ್ಲಿ ವಾರದ ಪುಸ್ತಕದ ಓದು ಕೂಡ ಒಂದಾಗಿದೆ. ಇಂದು ನಾವು ಟಿವಿ, ಕಂಪ್ಯೂಟರ್, ಮೊಬೈಲ್ಗಳ ಕಪಿಮುಷ್ಟಿಗೆ ಸಿಲುಕಿದ್ದೇವೆ. ಅವುಗಳ ಹಾವಳಿಯಿಂದಾಗಿ ಪುಸ್ತಕಗಳು ನಮಗೆ ಮಹತ್ವವೆನಿಸುತ್ತಿಲ್ಲ. ಪುಸ್ತಕಗಳು ನಮಗೆ ಪ್ರಪಂಚದ ಜ್ಞಾನವನ್ನು ಕೊಡುತ್ತವೆ. ಅವುಗಳು ನಮ್ಮ ಸಂಗಾತಿಯಾಗಬೇಕು. ಒಂದು ಒಳ್ಳೆಯ ಪುಸ್ತಕ ನಮ್ಮನ್ನು ಹೊಸ ದಿಗಂತದೆಡೆಗೆ ಕರೆದುಕೊಂಡು ಹೋಗಬಲ್ಲದು. ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ರೂಪುಗೊಳಿಸುವಲ್ಲಿ ಪುಸ್ತಕಗಳ ಪಾತ್ರ ಅತ್ಯಮೂಲ್ಯವಾದದ್ದು. ಅಂತಹ ಪುಸ್ತಕಗಳ ಮಹತ್ವವನ್ನು ಇಂದು ಪುಸ್ತಕಗಳ ಪರಿಚಯದೊಂದಿಗೆ ನಿಮಗೆ ತಿಳಿಸಿಕೊಡ್ತೀವಿ. ಅಂತಹ ಒಂದು ಪುಸ್ತಕ ಓದಿನ ಪರಿಚಯವನ್ನು ಕುಮಾರಿ ಇನ್ಫಾಂಟ್ ಜೆನಿಫರ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಪುಸ್ತಕದ ಹೆಸರು, ರೂಪದರ್ಶಿ, ಪುಸ್ತಕದ ರಚನೆಕಾರರು ಶ್ರೀಯುತ ಕೆವಿ ಅಯ್ಯರ್.
4: ಕನ್ನಡದ ಪ್ರಖ್ಯಾತ ಲೇಖಕರಾದ ಶ್ರೀಯುತ ಕೆವಿ ಅಯ್ಯರ್ ಅವರು ಬರೆದಿರುವ ಪ್ರಸಿದ್ಧ ಕಾದಂಬರಿ ರೂಪದರ್ಶಿಯನ್ನು ಪರಿಚಯಿಸುತ್ತಿದ್ದೇನೆ. 1942 ಏಪ್ರಿಲ್ ತಿಂಗಳಲ್ಲಿ ಪ್ರಚುರವಾದ ರೀಡರ್ಸ್ ಡೈಜೆಸ್ಟ್ ಎಂಬ ಅಮೆರಿಕದ ಮಾಸಪತ್ರಿಕೆಯಲ್ಲಿ ದ ಫೇಸ್ ಆಫ್ ಜೂದಾ ಇನ್ಸ್ಕಾರ್ಯೂಟ್ ಎಂದು ಮುಕ್ಕಾಲು ಪುಟದಷ್ಟು ಕತೆ ಇತ್ತು. ಈ ಕಥೆಯಲ್ಲಿ ಇದ್ದದ್ದು ಎರಡೇ ಮುಖ್ಯ ಪಾತ್ರಗಳು. ಈ ಪಾತ್ರಗಳನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಶ್ರೀಯುತ ಕೆವಿ ಅಯ್ಯರ್ ಅವರು ರೂಪಶಿ ಎಂಬ ಕಾದಂಬರಿಯನ್ನು 1950 ಪ್ರಕಟಿಸಿದರು. ಈ ಕಥೆಯಲ್ಲಿ ಮನುಷ್ಯನ ಏಳುಬೀಳು, ಒಳಿತು ಕೆಡುಕುಗಳ ಸ್ವರೂಪವನ್ನು ಮತ್ತು ಅವುಗಳ ಆವಿಷ್ಕಕ್ಕೆ ಕಾರಣವಾಗುವ ಜೀವನ ಪರಿಸ್ಥಿತಿಯನ್ನು ಕಾಣಬಹುದು. ಬಹುಮುಖ್ಯವಾಗಿ ಈ ಕಥೆಯಿಂದ ನಾನು ತಿಳಿದುಕೊಂಡ ವಿಷಯವೇನೆಂದರೆ, ಈ ಜಗತ್ತಿನಲ್ಲಿ ಯಾರು ಯಾವುದು ಶಾಶ್ವತವಲ್ಲ, ಬದಲಾವಣೆ ಮಾತ್ರ ನಿರಂತರ. ನಮ್ಮ ಜೀವನದ ಸುಖದ ಕ್ಷಣಗಳು ಬಂದೇ ಬಿಟ್ಟವು ಎಂದುಕೊಂಡು ಕುಳಿತರೆ ಮುಂದೆ ಘೋರ ಕಷ್ಟ ಬಂದು ಒರಗಬಹುದು. ಹಾಗಾಗಿ ನಾವು ನಮ್ಮ ಜೀವನವನ್ನು ಎಲ್ಲಾ ರೀತಿಯ ತಿರುವು ಒಲವುಗಳಿಗೆ ಮುಡಿಪಾಗಿಟ್ಟಿರಬೇಕು. ಕತ್ತಲೆಯ ನಂತರ ಬೆಳಕು, ಬೆಳಕಿನ ನಂತರ ಕತ್ತಲೆ ಬರುವುದು ಸಹಜ ಎಂದು ತಿಳಿದಿರುವ ಇಹಲೋಕದ ತಮ್ಮ ಜೀವನವು ಸುಖದ ನಂತರ ದುಃಖ, ದುಃಖದ ನಂತರ ಸುಖದ ಮೇಲೆ ನಿಂತಿರುತ್ತದೆ ಎಂದು ತಿಳಿಯಬೇಕು. ಈ ಪುಸ್ತಕವನ್ನು ಓದಿದ ಕೆಲವರು ತಮ್ಮ ಅಭಿಪ್ರಾಯವನ್ನು ಕಂಬದ ಮೂಲಕ ವ್ಯಕ್ತಪಡಿಸುತ್ತಾರೆ, ಇನ್ನು ಕೆಲವರು ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾರೆ. ಈ ಪುಸ್ತಕವನ್ನು ಓದಿದ ನಂತರ ಜೀವನವೆಂದರೇನು, ಅದರ ಪರಿಣಾಮಗಳು ಹಾಗೂ ಅನುಭವಗಳು ಹೇಗಿರುತ್ತದೆ ಮತ್ತು ನಮ್ಮ ಜೀವನದ ನಿಜವಾದ ಹಿತೈಷಿಗಳು, ಹಿತಶತ್ರುಗಳು ಯಾರು ಎಂದು ಗುರುತಿಸುವ ಅರಿವು ನಮಗೆ ಬರುತ್ತದೆ. ರೂಪದರ್ಶಿಯು ಎಲ್ಲರೂ ಓದಿ ಆಸ್ವಾದಿಸಲೇಬೇಕಾದ ಕಾದಂಬರಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ.
5: ಈಗ ಮತ್ತೊಂದು ಪುಸ್ತಕ ಪರಿಚಯ ಕೇಳೋಣವಾ? ಪುಸ್ತಕದ ಹೆಸರು ಬರ್ಮುಡಾ ಟ್ರಯಾಂಗಲ್, ರಚನೆ ಶ್ರೀ ಪ್ರದೀಪ್ ಕೆಂಜಿಗೆ, ಪರಿಚಯ ಮಾಡಿಕೊಡುವವರು

0: ಕುಮಾರ್ ಜೀವನ್.
1: ನಾನು ಇಂದು ನಿಮ್ಮ ಮುಂದೆ ಲೇಖಕರಾದ ಶ್ರೀ ಪ್ರದೀಪ್ ಕೆಂಜಗಿ ಅವರು ರಚಿಸಿರುವಂತಹ ಬರ್ಮುಡಾ ಟ್ರಯಾಂಗಲ್ ಎಂಬ ಪುಸ್ತಕದ ಪರಿಚಯ ಮಾಡಿಕೊಡುತ್ತಿದ್ದೇನೆ. ದಕ್ಷಿಣ ಫ್ಲೋರಿಡಾದಿಂದ ಬಹಾಮಾ ಮತ್ತು ಪುರ್ಟೋರಿಕೋ ದೇಶಗಳನ್ನು ಬಳಸಿ ಬರ್ಮುಡಾವರೆಗಿರುವ ಅಟ್ಲಾಂಟಿಕ್ ಸಾಗರದಲ್ಲಿನ ತ್ರಿಕೋಣಾಕಾರದ ಪ್ರದೇಶವೇ ಬರ್ಮುಡಾ ಟ್ರಯಾಂಗಲ್. ಇದು ಬಿಮಿನಿ ಸಮುದ್ರ, ಸಗ್ರೋಸ ಸಮುದ್ರ ಮತ್ತು ಬರ್ಮುಡಾ ಸಮುದ್ರ ಸೇರಿ ತ್ರಿಕೋಣಾಕಾರದ ಆಕಾರವನ್ನು ಪಡೆದಿದೆ. ಅದಕ್ಕೋಸ್ಕರ ಇದಕ್ಕೆ ಬರ್ಮುಡಾಯಂಗಲ್ ಎಂದು ಹೆಸರು ಬಂತು. ಈ ಸಮುದ್ರದ ವಿಶೇಷವೇನೆಂದರೆ ಇದು ಅದೆಷ್ಟೋ ಜೀವರಾಶಿಗಳನ್ನು ಮತ್ತು ನೌಕೆಗಳನ್ನು, ಅಷ್ಟೇ ಅಲ್ಲ ಆಕಾಶದಲ್ಲಿ ಹಾರಾಡುತ್ತಿರುವ ವಿಮಾನಗಳನ್ನು ಕೂಡ ತನ್ನ ತರ ಸೆಳೆದುಕೊಂಡಿದೆ. ನೀವು ಇದನ್ನು ಕೇಳಿ ಗುರುತ್ವಾಕರ್ಷಣ ಬಲ ತುಂಬಾ ಇದೆ ಎಂದುಕೊಂಡಿರಬಹುದು. ಗುರುತ್ವಾಕರ್ಷಣ ಬಲ ತುಂಬಾ ಇದೆ ಎನ್ನುವುದಕ್ಕಿಂತ ಏಲಿಯನ್ಸ್ ಅಂದರೆ ಅನ್ಯಗ್ರಹದ ಜೀವಿಗಳ ಸಂಪರ್ಕ ಇರಬಹುದು ಎಂದು ಪ್ರದೀಪ್ ಕೆಂಜಗಿ ಅವರು ಪ್ರಸ್ತಾಪಿಸುತ್ತಾರೆ. ಏಕೆಂದರೆ ಒಂದು ಬಾರಿ ಒಂದು ಹಡಗು ಬರ್ಮುಡಾ ಸಮುದ್ರದಲ್ಲಿ ಪ್ರಯಾಣಿಸುತ್ತಿತ್ತು. ಈ ಹಡಗು ಆ ದಡದಿಂದ ಇನ್ನೊಂದು ದಡ ತಲುಪುವುದರೊಳಗೆ ಒಂದು ಆಶ್ಚರ್ಯಕರವಾದ ಘಟನೆಯೇ ನಡೆದು ಹೋಗಿತ್ತು. ಅದೇನೆಂದರೆ ಅಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಮತ್ತು ಮಾತಾಡುವ ಗಿಳಿ ಅದೃಶ್ಯವಾಗಿದ್ದವು, ಆದರೆ ಮೂಕ ಪ್ರಾಣಿಗಳು ಮತ್ತು ಅವರ ವಸ್ತುಗಳು ಸುರಕ್ಷಿತವಾಗಿಯೇ ಇನ್ನೊಂದು ದಡ ತಲುಪಿದವು. ಅವರ ವಸ್ತುಗಳು ಒಂದೂ ಚಲಪಿಲ್ಲಿಯಾಗಿರಲಿಲ್ಲ. ಇದರಿಂದ ಕಲಾದ ನೌಕೆಯ ದಳದವರು ಮತ್ತು ವಿಜ್ಞಾನಿಗಳು ಸಂಶೋಧನೆ ಮಾಡಲೆಂದು ಹೊರಟರು, ಆದರೆ ಅವರೂ ಕೂಡ ಕಾಣೆಯಾದರು. ಇದನ್ನು ಕೇಳಿ ನಿಮಗೆ ಅಚ್ಚರಿಯಾಗಿರಬಹುದು, ಇದೊಂದು ಸುಳ್ಳು ಘಟನೆ ಎನಿಸಿರಬಹುದು, ಆದರೆ ಇದು ಸುಳ್ಳು ಘಟನೆಯಲ್ಲ, ಇಲ್ಲಿ ನಡೆದಿರುವ ನಿಜವಾದ ಘಟನೆ. ವಿಜ್ಞಾನಿಗಳು ಬರ್ಮುಡಾ ಟ್ರಯಾಂಗಲ್ ರಹಸ್ಯವನ್ನು ತಿಳಿಯಲು ಹೋದಂತೆ ಅದರ ರಹಸ್ಯ ನಿಗೂಢವಾಗುತ್ತಲೇ ಹೋಯಿತು. ಆದರೆ ನೀವು ಇಲ್ಲಿ ಹೋದವರೆಲ್ಲ ಅದೃಶ್ಯರಾಗಿದ್ದಾರೆ ಅಂದುಕೊಂಡಿದ್ದೀರಿ, ಆದರೆ ಇಲ್ಲಿ ಹೋಗಿ ಬದುಕಿ ಬಂದವರು ಕೂಡ ಇದ್ದಾರೆ. ಅವರ ಸಿಕೆಯನ್ನು ಈ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಈ ಪುಸ್ತಕವನ್ನು ಓದಿದರೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆಯುತ್ತಿರುವ ವಿಸ್ಮಯಗಳನ್ನು ಮತ್ತು ಬದುಕಿ ಬಂದವರ ಅನಿಸಿಕೆಯನ್ನು ತಿಳಿದುಕೊಳ್ಳಬಹುದು ಎನ್ನುತ್ತಾ ನನ್ನ ಪುಸ್ತಕ ಪರಿಚಯವನ್ನು ಮುಗಿಸುತ್ತಿದ್ದೇನೆ.
2: ಈಗ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ರವರು ಕನ್ನಡ ತಾಯಿಗೆ ನಿತ್ಯವೂ ಉತ್ಸವ ನಡೆಯುವ ಬಗೆಯನ್ನು ಬಣ್ಣಿಸಿರುವ ಗೀತೆಯನ್ನು ಕೇಳೋಣ.

ಇಲ್ಲಿಗೆ ಇವತ್ತಿನ ಮಕ್ಕಳ ಮಂಟಪ ಕಾರ್ಯಕ್ರಮ ಮುಗಿಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮಕ್ಕಳ ಮಂಟಪ ಪ್ರಸಾರವಾಯಿತು. ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸ್ ಕೇಂದ್ರದ ಕೊಡುಗೆ.

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಕನಕದಾಸರ ಕೀರ್ತನೆ, ಏನೂ ಇಲ್ಲದ ಎರಡು ದಿನದ ಸಂಸಾರ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.